ಆಕಾಶವಾಣಿ ಮೈಸೂರು ಎಫ್ಎಂ 100.6 ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಶ್ರಾವಣ ಮಾಸದ 2ನೇ ದಿನ. ಸ್ಥಳೀಯ ಪಂಚಾಂಗ ಆಷಾಢ ಮಾಸ ಶುಕ್ಲಪಕ್ಷದ ದಶಮಿ ಅಂದರೆ 2026 ಇಸ್ವಿ ಜುಲೈ ತಿಂಗಳ 24ನೇ ತಾರೀಖು ಶುಕ್ರವಾರ. ಈಗ ಸಮಯ 5:58:45. ಆತ್ಮೀಯ ಕೇಳುಗರಿಗೆಲ್ಲ ಚಿನ್ಮಯಿ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:01. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ವಿಶ್ವೇಶ್ವರ ಗಾಯತ್ರಿ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಮೈಸೂರಿನ ಮರೆಯಲಾಗದ ಮಹನೀಯರು, ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. ಈ ಕಾರ್ಯಕ್ರಮದ ಮರುಪ್ರಸಾರ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಪ್ರಭಾ ಸೂಪರ್ ಸ್ಪೆಷಾಲಿಟಿ ಐ ಕ್ಲಿನಿಕ್ ಬೆಂಗಳೂರು ಹಾಗೂ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಥಮಾಲಜಿ ಬೆಂಗಳೂರು. 7:30 ಸೇವಾವಾಹಿನಿ, 7:45, 8:30, 9:35 ಹಾಗೂ 5:35 ಚಿತ್ರಗೀತೆಗಳು. ಇಂದು ಬೆಳಗ್ಗೆ 9:00 ಯೋಗವಾಣಿ, ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ. ಚಿಕಿತ್ಸಕ ಯೋಗ ಕುರಿತು ಮೈಸೂರಿನ ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 9:30 ಗಾಂಧಿ ಸ್ಮೃತಿ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿ ಶ್ರೀಕಾಂತ್ ಅವರ ನಾಗಸ್ವರ ವಾದನ. ಡೋಲು ಸಹಕಾರ ನೀಡಿದ್ದಾರೆ ಪಿ ಶಿವು. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸ್ವರ ಸಂಚಾರ, ಸಂಗೀತ ಲೋಕದಲ್ಲೊಂದು ವಿಹಾರ. ಪ್ರಸ್ತುತಿ ಆಹಿರಿ ಪುಟ್ಟಿ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಕಾದಂಬರಿ ವಿಹಾರ. ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಜಿ ಶಾಂತಕುಮಾರ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ವಿನೋದ್ ಎಂ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಎನ್ ಗಾಯತ್ರಿ ಅವರಿಂದ. 1:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫೀಬಾ ಇಂಡಿಯಾ. 2:55 ಸಿರಿಗನ್ನಡಂಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್ ಟಿ ಹರೀಶ್ ಅವರ ಸ್ಯಾಕ್ಸೋಫೋನ್ ವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ. 4:30 ವೃತ್ತಿ ಮಾರ್ಗದರ್ಶನ. ಬಯೋಟೆಕ್ನಾಲಜಿ ಕ್ಷೇತ್ರದಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳ ಕುರಿತು ಮೈಸೂರಿನ ಜೆಎಸ್ಎಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದ ವಿಜ್ಞಾನ ಪ್ರಾಧ್ಯಾಪಕರು ಹಾಗೂ ಡೀನ್ ಆದ ಡಾ ಎಂಎನ್ ನಾಗೇಂದ್ರ ಪ್ರಸಾದ್ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾ ಲಕ್ಷ್ಮೀ ಎಸ್ ಅವರೊಂದಿಗಿನ ಸಂವಾದದ 2ನೇ ಭಾಗ. ಪ್ರಸ್ತುತಿ ಅರ್ಚನಾ ಆರ್ಯ. 5:00 ಕಾಂಗರೂ ಕೇರ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ವಿಷಯ ಸಂತಾನಹೀನತೆ, ನಿಜಾಂಶಗಳು, ತಪ್ಪು ಕಲ್ಪನೆಗಳು ಮತ್ತು ಹೊಸ ಭರವಸೆ. ಭಾಗವಹಿಸುತ್ತಾರೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಆಪ್ಸೆಟ್ರಿಷಿಯನ್, ಗೈನಕಾಲಜಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಆರಿಫ್ ಎನ್ಕೆ. ಪ್ರಸ್ತುತಿ ಕೀರ್ತನಾ ವಿ. ಪ್ರಾಯೋಜಕರು ಕಾಂಗರೂ ಕೇರ್ ಆಸ್ಪತ್ರೆ ಮೈಸೂರು. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ತನ್ವಿ ಖುರಾನಾ. Prime Minister Narendra Modi has said that over the past 2.5 months since the paper leak incident, several steps have been taken. The culprits have been arrested and are in jail. In a video message last night, Mr. Modi said, "Government's foremost responsibility was to ensure that students did not lose an academic year and it was essential to conduct the examinations immediately."
2: Main janta hoon ki paper leak ek koi mamooli vishay nahi hai. लाखों विद्यार्थी और उनके अभिभावकों के लिए बहुत ही पीड़ादायक है और इसलिए पेपर लीक घटना से अब तक पिछले ढाई महीनों में अनेक विहित कदम उठाए गए, गुनहगारों को पकड़ा गया है, वे जेल में पड़े हैं। हमारा सबसे महत्वपूर्ण जिम्मा था कि विद्यार्थियों का एक वर्ष बर्बाद न हो। सरकार ने अभी कम से कम समय में 22 लाख जितने विद्यार्थियों के एग्जाम हो जाएं, इसका प्रबंध किया।
1: The Prime Minister said yesterday he directed the departments to prepare a proposal for fast-track courts. He said the departments worked continuously and submitted the draft to him late last night. Mr. Modi said this draft, which includes provisions for fast-track courts and stringent punishment, will be discussed by the Cabinet today. He said after incorporating the suggestions of Cabinet colleagues, it will be given its final shape. The Prime Minister said as the second week of Parliament begins on Monday, government will make every

ಇದೀಗ ಆಲಿಸಿ ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿರುವ ಶರಣರ ಕಾಯೆ ಚಾಮುಂಡೇಶ್ವರಿ ಶಂಕರಿ ಶಾರ್ವರಿ ಶ್ರೀ ಭುವನೇಶ್ವರಿ. ರಚನೆ ಎಚ್ ಎಂ ನಾರಾಯಣ ಭಟ್ಟ.

ಇದುವರೆಗೂ ಗೀತಾರಾಧನ ಭಕ್ತಿ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳುಗರೇ ಗಮನಿಸಿ, ಇಂದು ಸಂಜೆ 5:45 ಬೆಂಗಳೂರು ಕೇಂದ್ರದಿಂದ ಮನೋಚಿಂತನ, ವಿಷಯ ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನ. ಭಾಗವಹಿಸುತ್ತಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಮತ್ತು ಸಲಹೆಗಾರರು, ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ.

0: ಆಕಾಶವಾಣಿ ಚಿಂತನ ವಿಶ್ವೇಶ್ವರ ಗಾಯತ್ರಿ ಅವರಿಂದ.
1: ಬದುಕು ಎನ್ನುವುದು ಒಂದು ಸುಂದರ ಪ್ರಯಾಣ, ಆದರೆ ಈ ಪ್ರಯಾಣದಲ್ಲಿ ನಾವು ಎಷ್ಟೋ ಬಾರಿ ಸಣ್ಣ ಪುಟ್ಟ ಕಲ್ಲುಗಳಿಗೆ ಎಡವಿ ಇಡೀ ದಾರಿಯೇ ಸರಿಯಿಲ್ಲ ಎಂದು ಒಣಗುತ್ತಿರುತ್ತೇವೆ. ಇಂದು ನಾವು ನಮ್ಮ ಆಲೋಚನೆಗಳು ಹೇಗೆ ನಮ್ಮ ಬದುಕನ್ನು ರೂಪಿಸುತ್ತವೆ ಎಂಬ ಬಗ್ಗೆ ತುಸು ವಿವರವಾಗಿ ನೋಡೋಣ. ನಮ್ಮ ಮನಸ್ಸು ಒಂದು ಕನ್ನಡಿ ಇದ್ದಂತೆ, ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ಬೆಳೆಯುತ್ತೇವೆ. ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ನಾವು ಅಂದುಕೊಂಡರೆ ನಮ್ಮ ಮೆದುಳು ಸೋಲಲು ಸಾವಿರ ಕಾರಣಗಳನ್ನು ಹುಡುಕಿಕೊಡುತ್ತದೆ. ಅದೇ ನಾನು ಇದನ್ನು ಪ್ರಯತ್ನಿಸುತ್ತೇನೆ ಎಂದು ನಿರ್ಧರಿಸಿದರೆ ಗೆಲ್ಲುವ ದಾರಿಗಳು ತಾವಾಗಿಯೇ ಗೋಚರಿಸುತ್ತವೆ. ಗೆಲುವು ಸಿಗುವುದು ಸಾಮರ್ಥ್ಯದಿಂದ ಮಾತ್ರವಲ್ಲ, ಅಚಲವಾದ ವಿಶ್ವಾಸದಿಂದ. ಒಂದು ಸಣ್ಣ ಕಥೆ ನೆನಪಾಗುತ್ತಿದೆ. ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗುವಾಗ ಕಾಲಿಗೆ ಕಲ್ಲು ತಗಲಿ ಬಿದ್ದನಂತೆ. ಆತ ದೇವರಿಗೆ ಬಯ್ಯತೊಡಗಿದ. ದೇವರೇ, ನನಗೇಕೆ ಇಷ್ಟು ಕಷ್ಟ ಕೊಡುತ್ತೀಯೇ ಎಂದು. ಆದರೆ ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ತಿಳಿಯಿತು, ಆ ಕಲ್ಲು ತಗೊಲಿದ ಕಾರಣಕ್ಕೆ ಆತ ನಿಂತಿದ್ದ, ಇಲ್ಲವಾದರೆ ಮುಂದೆ ದೊಡ್ಡ ಗುಂಡಿಗೆ ಬೀಳುತ್ತಿದ್ದ. ಬದುಕಿನಲ್ಲಿ ನಮಗೆ ಎದುರಾಗುವ ಅಡೆತಡೆಗಳು ಕೆಲವೊಮ್ಮೆ ನಮ್ಮನ್ನು ದೊಡ್ಡ ಅಪಾಯದಿಂದ ರಕ್ಷಿಸಲು ಅಥವಾ ನಮಗೆ ಪಾಠ ಕಲಿಸಲು ಬಂದಿರುತ್ತವೆ. ಸಮಸ್ಯೆಗಳನ್ನು ತೊಂದರೆ ಎಂದು ನೋಡುವ ಬದಲು ಒಂದು ಅವಕಾಶ ಎಂದುಕೊಳ್ಳಬೇಕು. ನಮ್ಮಲ್ಲಿ ಹೆಚ್ಚಿನವರು ಕಳೆದು ಹೋದ ನಿನ್ನೆ ಬಗ್ಗೆ ಚಿಂತಿಸುತ್ತಾ ಅಥವಾ ಬರಲಿರುವ ನಾಳೆಯ ಬಗ್ಗೆ ಭಯಪಡುತ್ತಾ ಇಂದಿನ ಈ ಸುಂದರ ಕ್ಷಣವನ್ನು ಕಳೆದುಕೊಳ್ಳುತ್ತೇವೆ. ನೆನಪಿಡಿ, ನಿನ್ನೆ ಎಂಬುದು ರದ್ದಾದ ಚೆಕ್, ನಾಳೆ ಎಂಬುದು ಪ್ರಾಮಿಸರಿ ನೋಟ್, ಆದರೆ ಇಂದು ಎಂಬುದು ಮಾತ್ರ ಕೈಯಲ್ಲಿರುವ ನಗದು, ಹಾರ್ಡ್ ಕ್ಯಾಶ್. ಇದನ್ನು ಹೇಗೆ ಖರ್ಚು ಮಾಡುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಒಂದು ಪುಟ್ಟ ಸಲಹೆ, ದಿನಕ್ಕೆ ಕನಿಷ್ಠ 5 ನಿಮಿಷವಾದರೂ ನಮಗಾಗಿ ಸಮಯ ಮೀಸಲಿಡಬೇಕು. ಪ್ರಕೃತಿಯನ್ನು ಗಮನಿಸಬೇಕು, ಪಕ್ಷಿಗಳ ಚಿಲಿಪಿಲಿ ಆಲಿಸಬೇಕು, ಅಥವಾ ಒಂದು ಮಂದಹಾಸದೊಂದಿಗೆ ಅಪರಿಚಿತರನ್ನು ಸ್ವಾಗತಿಸಬೇಕು. ಈ ಸಣ್ಣ ಬದಲಾವಣೆ ನಮ್ಮ ಇಡೀ ದಿನದ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಮನುಷ್ಯನು ತನ್ನ ಮನಸ್ಸಿನ ಮೇಲೆ ಹತೋಟಿ ಇರಿಸಿಕೊಂಡರೆ ಅವನಿಗೆ ಹೊಸ ದೃಷ್ಟಿ ಬರುತ್ತದೆ. ಅವನ ಜೀವನದಲ್ಲಿ ಏನೇ ಲಭಿಸಲಿ ಅದರ ಮೂಲದ್ರವ್ಯ ಅವನ ಮನಸ್ಸಿನಲ್ಲಿಯೇ ಇರುತ್ತದೆ. ಪ್ರೀತಿ ಮಾಡುವುದನ್ನಾಗಲಿ ದ್ವೇಷ ಮಾಡುವುದನ್ನಾಗಲಿ ಮನುಷ್ಯನಿಗೆ ಅವನ ಮನಸ್ಸೇ ಕಲಿಸಿಕೊಡುತ್ತದೆ. ನಮ್ಮ ಗಮನವನ್ನು ನಿರ್ಮಾಣದ ಕಡೆಗೆ ಹರಿಸಬೇಕಲ್ಲದೆ ನಿರ್ನಾಮದ ಕಡೆಗೆ ಹರಿಸಬಾರದು. ಒಂದೇ ಒಂದು ಸಣ್ಣ ಬೀಜದಲ್ಲಿ ಸಾವಿರ ಅರಣ್ಯಗಳು ಎಂದು ಹೇಳುವ ಮಾತು ಸುಳ್ಳಲ್ಲ. ಲೆಕ್ಕವಿಡು ನೀ ಕಳೆದ ಸಂತಸದ ಸಂಗತಿಯ, ಮರೆತು ಬಿಡು ಕ್ಲೇಶಗಳ ಚುಚ್ಚು ಮುಳ್ಳುಗಳ, ಉರಿಬಿಸಿಲಿನಲ್ಲಿ ನಿಂತು ರವಿಯ ಶಪಿಸುವೆ ಏಕೆ, ತಣ್ಣಗಿರು ನೆರಳಿನಲ್ಲಿ ಮುದ್ದುರಾಮನ. ಈ ಮಾತು ಎಷ್ಟು ಆಕರ್ಷಕ ಅಲ್ಲವೇ. ಕೆಟ್ಟ ಅಭ್ಯಾಸಗಳು ಇರುವವನು ಬದಲಾಗಬಹುದು, ಆದರೆ ಕೆಟ್ಟ ಆಲೋಚನೆಗಳು ಇರುವವನು ಜೀವನದಲ್ಲಿ ಎಂದಿಗೂ ಬದಲಾಗಲಾರ. ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಬೇಕು. ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗಗಳು ಹೆಚ್ಚಾಗುತ್ತವೆ, ಪ್ರಶಂಸೆ ಜೀರ್ಣವಾಗದೇ ಇದ್ದರೆ ಅಹಂಕಾರ ಹೆಚ್ಚುತ್ತದೆ, ದುಃಖ ಜೀರ್ಣವಾಗದಿದ್ದರೆ ನಿರಾಸೆ ಹೆಚ್ಚುತ್ತದೆ, ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ. ದೇಹ ದೌರ್ಬಲ್ಯವನ್ನು ನೋಡಿ ಔಷಧಿ ನೀಡಬೇಕು, ಜೀವ ದೌರ್ಬಲ್ಯವನ್ನು ನೋಡಿ ಉಪದೇಶ ಕೊಡಬೇಕು. ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ, ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು, ನನಸು ಮಾಡಲು ನಿದ್ದೆಯಿಲ್ಲದ ಶ್ರಮ ಬೇಕು. ತನ್ನ ಮನಸ್ಸಿಗೆ ಬಂದಂತೆ ಜೀವಿಸುವ ಜೀವನಕ್ಕೆ ಹೆಚ್ಚು ಮಹತ್ವ ಇರುವುದಿಲ್ಲ. ಚಿಂತಿಸಿದರೆ ಬದುಕು ದುರಂತವಾಗುತ್ತದೆ, ಚಿಂತನೆ ಮಾಡಿದರೆ ಅದೊಂದು ಆಟವಾಗುತ್ತದೆ. ಕಲಿಯಬೇಕೆಂಬ ಆಸಕ್ತಿ ಮನಸ್ಸಿನಲ್ಲಿ ತೀವ್ರವಾಗಿದ್ದರೆ ಲೋಕದಲ್ಲಿ ಕಣ್ಣಿಗೆ ಕಾಣುವುದೆಲ್ಲವೂ ಗುರುವಾಗುತ್ತದೆ. ಒಂದು ಮೊಟ್ಟೆಯನ್ನು ಹೊರಗಿನಿಂದ ಒಡೆದಾಗ ಒಂದು ಜೀವವು ನಾಶವಾಗುತ್ತದೆ, ಆದರೆ ಅದು ಒಳಗಿನಿಂದ ಒಡೆದಾಗ ಮರಿಯೊಂದು ಹೊರಬಂದು ಹೊಸ ಬದುಕು ಪ್ರಾರಂಭವಾಗುತ್ತದೆ. ಅಂತೆಯೇ ಮಹತ್ತರವಾದ ವಿಷಯಗಳು ಪ್ರಾರಂಭವಾಗುವುದು ಒಳಗಡೆಯಿಂದ. ಸಕಾರಾತ್ಮಕವಾಗಿರಲು ಸುಲಭವಾದ ದಾರಿ ಎಂದರೆ ಕೃತಜ್ಞತೆ. ನಮ್ಮ ಬಳಿ ಇಲ್ಲದಿರುವುದರ ಬಗ್ಗೆ ಪಟ್ಟಿ ಮಾಡುವ ಬದಲು ನಮ್ಮ ಬಳಿ ಇರುವುದಕ್ಕೆ ದೇವರಿಗೆ ಅಥವಾ ಪ್ರಕೃತಿಗೆ ಧನ್ಯವಾದ ಹೇಳಬೇಕು. ಆರೋಗ್ಯವಂತ ದೇಹ, ಹೊಟ್ಟೆಗೆ ಅನ್ನ, ತಲೆಯ ಮೇಲೆ ಸೂರು ಮತ್ತು ಪ್ರೀತಿಸುವ ಕುಟುಂಬ, ಇವಿಷ್ಟಿದ್ದರೆ ನಾವು ಈ ಜಗತ್ತಿನ ಅದೆಷ್ಟೋ ಶ್ರೀಮಂತರಿಗಿಂತ ಅದೃಷ್ಟವಂತರು. ಕತ್ತಲೆಯನ್ನು ಬಯ್ಯುತ್ತಾ ಕೂರುವ ಬದಲು ಒಂದು ಸಣ್ಣ ಹಣತೆ ಹಚ್ಚುವುದು ಮೇಲಲ್ಲವೇ? ನಮ್ಮ ಸಕಾರಾತ್ಮಕ ಆಲೋಚನೆಯ ಆ ಹಣತೆ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಮುನ್ನುಡಿ. ಇಂದಿನ ದಿನ ನಮ್ಮೆಲ್ಲರಿಗೂ ಶುಭ ತರಲಿ. ನಮ್ಮ ಮುಖದ ಮೇಲಿನ ನಗು ಎಂದಿಗೂ ಮಾಸದಿರಲಿ. ನಾವು ಅಲ್ಲಿಯವರೆಗೆ ಸದಾ ನಗುತ್ತಿರೋಣ, ನಗುವನ್ನು ಹಂಚುತ್ತಿರೋಣ.
0: ಇದುವರೆಗೆ ವಿಶ್ವೇಶ್ವರ ಗಾಯತ್ರಿ ಅವರಿಂದ ಚಿಂತನ ಕೇಳಿದಿರಿ. ನೀವು ಕೇಳಿದ ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಮಯ 6:35
3: ಆಕಾಶವಾಣಿ ಮೈಸೂರು. ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ. ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ.
4: ಮೈಸೂರಿನ ಮಹಾರಾಜರ ಸರ್ಕಾರದ ಆಡಳಿತದಲ್ಲಿ ಪ್ರತಿಭಾನ್ವಿತ ಅಧಿಕಾರಿಗಳು ಆಡಳಿತ ನಿರ್ವಹಿಸಿದ್ದಾರೆ. ಅತ್ಯುತ್ತಮ ಸೇವೆ ಸಲ್ಲಿಸಿ ತಾವು ಕೀರ್ತಿ ಗಳಿಸುವುದರ ಜೊತೆಗೆ ಮಹಾರಾಜರಿಗೆ, ಮಹಾರಾಜರ ಸಂಸ್ಥಾನಕ್ಕೆ ಕೀರ್ತಿ ತಂದಿದ್ದಾರೆ. ಅವರಲ್ಲಿ ಒಬ್ಬರು ಆರ್ ವೆಂಕಟರಾವ್. ವೆಂಕಟರಾವ್ ಮೈಸೂರಿನಲ್ಲಿ ಸೇವೆ ಮಾಡಿದ್ದಲ್ಲದೆ ತಿರುವಾಂಕೂರು, ಹೈದರಾಬಾದ್ ರಾಜ್ಯಗಳಲ್ಲಿ ಕರ್ತವ್ಯ ನಿರ್ವಹಿಸಿದರು. ಎರಡು ಸಲ ತಿರುವಾಂಕೂರಿನ ದಿವಾನರಾಗಿದ್ದರು. ದೇಶದ ಉತ್ತಮ ಆಡಳಿತಗಾರರಲ್ಲಿ ಒಬ್ಬರಾಗಿದ್ದ ಅವರ ಕಾರ್ಯವನ್ನು ಆಂಗ್ಲ ಹಿರಿಯ ಅಧಿಕಾರಿಗಳು ಮೆಚ್ಚಿ ಪ್ರಶಂಸಿಸಿದ್ದರು. ವೆಂಕಟರಾವ್ ತಂಜಾವೂರಿನ ಮರಾಠ ಸಂಸ್ಥಾನದ ಕುಂಭಕೋಣಂನಲ್ಲಿ ಜನಿಸಿದರು. ಅವರದು ತಂಜಾವೂರು ಮರಾಠ ದೇಶಸ್ಥ ಮಾಧ್ವ ಕುಟುಂಬ. ಅವರ ತಂದೆ ಗುಂಡೋಪಂತ್ ಕುಂಭಕೋಣಂ. ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ತಮ್ಮ ಓದನ್ನು ಮುಗಿಸಿ ವೆಂಕಟರಾವ್ ಬ್ರಿಟಿಷ್ ಸರ್ಕಾರದಲ್ಲಿ ಸೇವೆಗೆ ಸೇರಿದರು. 1819 ತಿರುವಾಂಕೂರು ರಾಜ್ಯದಲ್ಲಿ ಸೇವೆ ಪ್ರಾರಂಭಿಸಿ ಅಲ್ಲಿನ ಬ್ರಿಟಿಷ್ ರೆಸಿಡೆಂಟ್ ಕರ್ನಲ್ ಮ್ಯಾಕ್ಡೊವೆಲ್ ಅವರ ಸಹಾಯಕ ಅಧಿಕಾರಿಯಾಗಿ ನೇಮಕಗೊಂಡರು. ಅವರ ಸೇವೆ ತಿರುವಾಂಕೂರಿನ ರೀಜೆಂಟ್ ರಾಣಿಯನ್ನೂ ಮೆಚ್ಚಿಸಿತು. ಅವರನ್ನು ತಿರುವಾಂಕೂರು ರಾಜ್ಯದ ಒಂದು ವಿಭಾಗದ ದಿವಾನ್ ಪೇಶ್ಕಾರ್ ಅಥವಾ ರಾಜ್ಯಪಾಲರನ್ನಾಗಿ ನೇಮಿಸಲಾಯಿತು. ದಿವಾನ್ ಪೇಶ್ಕಾರ್ ಹುದ್ದೆಯಲ್ಲಿದ್ದಾಗ ವೆಂಕಟರಾವ್ ತಿರುವಾಂಕೂರಿನ ಪ್ರಸಿದ್ಧ ಪದ್ಮನಾಭ ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸಿದರು. 1821 ಅವರಿಗೆ ದಿವಾನ್ ಹುದ್ದೆಯನ್ನು ನೀಡಲಾಯಿತು. ಅಧಿಕಾರ ವಹಿಸಿಕೊಂಡ ವೆಂಕಟರಾವ್ ಕೆಲವು ತೆರಿಗೆಗಳನ್ನು ರದ್ದು ಮಾಡಿದ್ದಲ್ಲದೆ ಹಲವಾರು ನೀರಾವರಿ ಯೋಜನೆಗಳನ್ನು ವ್ಯವಸ್ಥೆಗೊಳಿಸಿದರು. 1834 ವೆಂಕಟರಾವ್ ಅವರನ್ನು ಮೈಸೂರಿಗೆ ವರ್ಗ ಮಾಡಿ ಚೀಫ್ ಕಮಿಷನರ್ ಅವರ ಹೆಡ್ ಶಿರಸ್ತೇದಾರ ಸ್ಥಾನಕ್ಕೆ ನೇಮಿಸಲಾಯಿತು. ಈ ಸ್ಥಾನದಲ್ಲಿ ಅವರು 4 ಸೇವೆ ಸಲ್ಲಿಸಿದರು. ನಂತರ ಅವರನ್ನು ಮತ್ತೆ ತಿರುವಾಂಕೂರಿಗೆ ವರ್ಗಾಯಿಸಿ ಅಲ್ಲಿನ ದಿವಾನರ ಕಮಿಷನರ್ ಅವರ ನೇಟಿವ್ ಅಸಿಸ್ಟೆಂಟ್ ಹುದ್ದೆಯಲ್ಲಿ ನೇಮಿಸಲಾಯಿತು. 1840 ಮತ್ತೆ ಮೈಸೂರಿಗೆ ವರ್ಗಾಯಿಸಲಾಗಿ ಅವರು ಇಲ್ಲಿನ ಚೀಫ್ ಕಮಿಷನರ್ ಅವರ ವಿಶೇಷ ಸಹಾಯಾಧಿಕಾರಿಯಾಗಿ ಕರ್ತವ್ಯ ವಹಿಸಿಕೊಂಡರು. 2 ನಂತರ ವೆಂಕಟರಾವ್ ಅವರನ್ನು ಹೈದರಾಬಾದಿನ ದಿವಾನರನ್ನಾಗಿ ನೇಮಿಸಲಾಯಿತು. ವೆಂಕಟರಾವ್ ಅವರ ಸೇವೆಯನ್ನು ಹೈದರಾಬಾದಿನ ರೆಸಿಡೆಂಟ್ ಆಗಿದ್ದ ಜನರಲ್ J.S. ಫ್ರೇಸರ್ 1842 ಲಾರ್ಡ್ ಎಡಿನ್ಬರೋ ಬರೆಯುತ್ತಾ, ಈತ ಮಹಾನ್ ಪ್ರತಿಭೆಯ ವ್ಯಕ್ತಿ, ಮೊದಲ ಶ್ರೇಣಿಯ ಆಡಳಿತ ಕೌಶಲ್ಯವನ್ನು ಹೊಂದಿದ್ದಾರೆ. ಅವರ ಜೊತೆ 1 or 2 hours ಮಾತನಾಡಿದ ಮೇಲೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಇಂತಹ ವ್ಯಕ್ತಿಗಳನ್ನು ಭಾರತೀಯ ಸುಪ್ರೀಂ ಕೌನ್ಸಿಲ್ನ ಲಾಭಕ್ಕಾಗಿ ನೇಮಿಸಬಹುದಾಗಿದೆ ಎಂದು ಉದ್ಗರಿಸಿದರು. ಹೈದರಾಬಾದಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ತೀವ್ರ ರೀತಿಯ ಪರಿಷ್ಕರಣೆ ತರಲು ವೆಂಕಟರಾವ್ ಅವರು ತಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ವಿಲಿಯಂ ಬೆಂಟಿಂಕ್ ಅವರಿಗೆ ಸಂಪೂರ್ಣ ನಂಬಿಕೆ ಇತ್ತು ಎಂದು ತಿಳಿಸಿದರು. ಮಾರ್ಕ್ ಕಬ್ಬನ್ ಕೂಡ ಜನರಲ್ ಫ್ರೇಸರ್ ಅವರ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ಸಮರ್ಥಿಸಿದ್ದರು. ವೆಂಕಟರಾವ್ ಅವರು ಹೈದರಾಬಾದಿಗೆ ತೆರಳಿದ ಮೇಲೆ ತೀವ್ರ ರೀತಿಯ ಅನಾರೋಗ್ಯಕ್ಕೆ ಒಳಗಾದರು. ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದು ಅಲ್ಲಿಯೇ ಜುಲೈ 1848 ನಿಧನರಾದರು. ಅವರ ಅಪರಿಮಿತ ಹುರುಪು, ಸಾಮರ್ಥ್ಯ ಮತ್ತು ನ್ಯಾಯಪರ ನಿಷ್ಠೆಗಾಗಿ ಭಾರತ ಸರ್ಕಾರ ಅವರಿಗೆ 1838 ರಾಯ ರಾಯ ರಾಯ ಬಿರುದನ್ನು ಕೊಟ್ಟು ಗೌರವಿಸಿತ್ತು. ಅವರ ಪುತ್ರ ದಿವಾನ್ ಬಹದ್ದೂರ್ ರಘುನಾಥರಾವ್ ಇಂದೋರಿನ ದಿವಾನರಾಗಿ ಸೇವೆ ಸಲ್ಲಿಸಿದ್ದರು. ಬೆಂಗಳೂರಿನ ಶಂಕರಪುರದ KR ರಸ್ತೆಯಲ್ಲಿ ವೆಂಕಟರಾವ್ ನೆನಪಿನಲ್ಲಿ ಕಲ್ಯಾಣ ಮಂಟಪ ಹೊಂದಿದ್ದು ಅದಕ್ಕೆ ರಾಯರಾಯ ಕಲ್ಯಾಣ ಮಂಟಪ ಎಂದು ಹೆಸರಿಡಲಾಗಿದೆ.
3: ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
5: ಈ ಕಾರ್ಯಕ್ರಮದ ಮರುಪ್ರಸಾರ 6:10 ಸಮಯ 6:40 ಆಗಲಿದೆ.
6: ಏನು ರಂಗ, ಕೈಗೆ ಬ್ಯಾಂಡೇಜು
7: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಆಕಾಶವಾಣಿ
9: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
8: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಶ್ರೀರಾಮ್ ಭಟ್. ಪದಪರಿಚಯ.
10: ನಾವು ತಿಳಿಯಬೇಕಾದ ಅಪರೂಪದ ಪದ ನಾಣಿಲಿ. ನಾಣ್ ಎಂದರೆ ನಾಚಿಕೆ. ನಾಣ್ ಇಲ್ಲದವನು ನಾಣಿಲಿ, ನಾಚಿಕೆ ಬಿಟ್ಟವನು, ಲಜ್ಜೆಗೇಡಿ ಎನ್ನುವುದು ನಾಣಿಲಿಯ ಅರ್ಥ. ನಾಣಿಲಿಯೋಳ್, ನಿಷ್ಠುರನೋಳ್, ಸದ್ಗುಣಹೀನನೋಳ್, ನೆರವ ಕೂಟಂ, ನಂಜಿನೂಟಂ. ಲಜ್ಜೆಗೇಡಿಯ ಸಂಘ ವಿಷದೂಟವಿದ್ದಂತೆ ಎನ್ನುತ್ತದೆ ರಾಜಶೇಖರ ವಿಳಾಸ. ಇಲ್ಲದವನು ಎಂಬ ಅರ್ಥದಲ್ಲಿ ಇಲಿ ಪ್ರತ್ಯಯವನ್ನು ಸೇರಿಸಿ ಪದ ಸಂಪತ್ತನ್ನು ಹೆಚ್ಚಿಸುವ ಪದ್ಧತಿ ಕನ್ನಡದಲ್ಲಿತ್ತು. ಅರಿವಿಲಿ, ಅರಿವು ಇಲ್ಲದವ. ಸದ್ದಿಲಿ, ಸದ್ದು ಇಲ್ಲದವ ಮೌನಿ. ನುಡಿಯಿಲಿ, ತನ್ನದೇ ನುಡಿ ಇಲ್ಲದವ. ಸಾವಿಲಿ, ಸಾವು ಇಲ್ಲದ ಅಮರ. ಇಂಥ ಪ್ರಯೋಗಗಳು ಪೂತಿನಾವರಲ್ಲೂ ಕಾಣುತ್ತದೆ. ಇದೇ ಬಗೆಯ ನಾಣ ಅಳಿ ಪದವೂ ಇದೆ. ನಾಣ್ ನಾಚಿಕೆ ಅಳಿದವನು, ದೂರವಾದವನು. ನಾಣಳಿ, ನಾಣ ಅಳಿಯಲ್ ಮನಂ ಬೆರಗಿನಂ ಮರವಟ್ಟಿರೆ. ನಾಣ ಅಳಿದರೆ ನಾಣಿಲಿ. ಇನ್ನೊಂದು ಪದ ನುಡಿಗೇಡುಗ. ಇದರ ಅರ್ಥ ನೋಡೋಣ. ನುಡಿ, ಕೇಡು, ಗ ಸೇರಿ ನುಡಿಗೇಡುಗ ಪದ ನಿಷ್ಪನ್ನವಾಗಿದೆ. ವಚನಭ್ರಷ್ಟ ಎಂದು ಇದರ ಅರ್ಥ. ನುಡಿ ಎಂದರೆ ಮಾತು ಅಂತ ಗೊತ್ತೇ ಇದೆ. ನುಡಿಗೂ ನಡೆಗೂ ಸಂಬಂಧ ಇರಬೇಕಾದ್ದು ಸಂಭಾವಿತರ ಲಕ್ಷಣ. ನುಡಿ ಕಿರಿದು, ನಡೆ ಪಿರಿದು, ನೋಡೆನ್ನ ಭಕ್ತಂಗೆ ಎನ್ನುವುದು ಹರಿಹರ ಕವಿಯ ನುಡಿಗಟ್ಟು. ನುಡಿದಂತೆ ನಡೆಯುವವನು ವಚನ ಪರಿಪಾಲಕ, ನುಡಿದಂತೆ ನಡೆಯದವನು ನುಡಿಕೇಡುಗ, ನುಡಿಗೇಡುಗ, ವಚನಭ್ರಷ್ಟ. ಗದುಗಿನ ಭಾರತದ ಮಾತು ಇದು. ನುಡಿದ ನುಡಿಗೇಡುಗನ ಗತಿಗಳಾಗಲಿ ರಣದೊಳೋಡಿದರೆ. ನುಡಿಗೇಡು ಮಹಾಪರಾಧ, ಮಹಾಪಾಪ ಎನ್ನುವುದೇ ನಮ್ಮ ನಂಬಿಕೆ. ನುಡಿದಂತೆ ನಡೆ ಎನ್ನುವುದೇ ನಮ್ಮ ನುಡಿಸೋದೆ, ವಚನಾಮೃತ.
8: ತಪ್ಪು ಒಪ್ಪು.
10: ಉಚ್ಚಾರವನ್ನು ಉಚ್ಚಾರ ಎಂದೇ ಉಚ್ಚರಿಸುವುದುಂಟು. ಉಚ್ಚಾರ ತಪ್ಪು, ಉಚ್ಚಾರ ಒಪ್ಪು. ಯಾಕೆ? ಯಾಕೆಂದರೆ ಉತ್ ಚಾರ ಸೇರಿ ಉಚ್ಚಾರ. ಸಂಧಿ ನಿಯಮದ ಪ್ರಕಾರ ತಕಾರಕ್ಕೆ ಚಕಾರ ಸೇರಿದಾಗ ತಕಾರವೂ ಚಕಾರವಾಗುತ್ತದೆ. ವರ್ಗದ ಮೊದಲ ಅಕ್ಷರ ತವು ಮೊದಲ ಅಕ್ಷರ ಚವೇ ಆಗುತ್ತದೆ. ಎರಡನೇ ಅಕ್ಷರವಾದ ಛ ಆಗಬಾರದು. ಉಚ್ಚಾರ ತಪ್ಪಾದರೆ ಮಾತೂ ಕೆಡುವುದು, ಅರ್ಥವೂ ಕೆಡುವುದು.
8: ಸುಮಧುರ.
10: ಪುರಂದರದಾಸರ ಪ್ರಸಿದ್ಧ ಕೀರ್ತನೆ ರಾಗಿ ತಂದೀರ್ಯಾಭಿಕ್ಷ.

ಭಿಕ್ಷೆಯ ಜೋಳಿಗೆಯಲ್ಲಿ ಕಂಡ ರಾಗಿಯನ್ನು ಪುರಂದರರು ವಿಶಿಷ್ಟವಾಗಿ ಅರ್ಥೈಸಿದ್ದಾರೆ. ಭಿಕ್ಷಕ್ಕೆ ರಾಗಿ ತಂದೀರ್ಯಾ ಎಂದಾಗ ರಾಗಿ ಭಿಕ್ಷೆಗೆ ಕೊಡಬೇಕಾದ ವಸ್ತು. ಯೋಗ್ಯರಾಗಿ ಎಂದಾಗ ಯೋಗ್ಯರು ಆಗಿ, ಅದು ಯೋಗ್ಯ ರಾಗಿ ಎಂದು ಕೇಳಿಸುತ್ತದೆ. ಭಕ್ತರಾಗಿ ಹೇಗಿರಬೇಕು ಎನ್ನುವುದನ್ನು ರಾಗಿ ಸೂಚಿಸುತ್ತಿದೆ. ಭಕ್ತಿ ಕೇವಲ ಸ್ವಾರ್ಥದ ಬೇಡಿಕೆ ಅಲ್ಲ, ಮೌಢ್ಯವಲ್ಲ, ಅದು ವ್ಯಕ್ತಿತ್ವದ ವಿಕಸನ. ನೈತಿಕ ನೆಲೆಗಟ್ಟಿನಲ್ಲಿ ಯೋಗ್ಯತೆಯ ಸಂಪಾದನೆಯ ಅವಿರತ ಶ್ರಮದಲ್ಲಿ ನೆಲೆ ನಿಂತ ತಪಸ್ಸು ಎನ್ನುವುದು ಮಾರ್ಮಿಕವಾಗಿ ಸೂಚಿತವಾಗಿದೆ. ಉತ್ತಮ ವ್ಯಕ್ತಿತ್ವದವರಾಗಿ ಇರುವ ರಾಗಿಯ ಭಿಕ್ಷೆಯನ್ನು ದಾಸರು ಬೇಡುತ್ತಿದ್ದಾರೆ. ಅಲೌಕಿಕವನ್ನು ಹಂಬಲಿಸುವವನು ಲೌಕಿಕಕ್ಕೆ ಮೊದಲು ಸಲ್ಲಬೇಕು, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು ಎನ್ನುವ ಬಸವಣ್ಣ ದಾಸರ ಪೂರ್ವಕಾಲೀನರು. ಯಾವುದೇ ಮತಧರ್ಮವೂ ಇಹದ ಬದುಕಿನ ನೈತಿಕ ನಡೆಯನ್ನು ಅಲ್ಲಗಳೆಯುವುದಿಲ್ಲ. ನೈತಿಕತೆ ಮತ್ತು ಆಧ್ಯಾತ್ಮಿಕತೆ ಪರಸ್ಪರ ಪೂರಕ, ಒಂದನ್ನು ಬಿಟ್ಟು ಇನ್ನೊಂದಿಲ್ಲ. ಪುರಂದರದಾಸರು ರಾಗಿಯ ಮೂಲಕ ಸಾಧಕನ ಭಕ್ತನ ನಡತೆಯ ಉದ್ದ ಪಟ್ಟಿಯನ್ನೇ ಇಲ್ಲಿ ನೀಡಿದ್ದಾರೆ. ಹಸಿದವರಿಗೆ ಆಹಾರ, ಆಹಾರದ ದಾನ, ತಾಯಿ ತಂದೆಯರ ಸೇವೆ, ಗುರುಭಕ್ತಿ, ಕಾಮಕ್ರೋಧಾದಿ ಅರಿಷಡ್ ವರ್ಗಗಳನ್ನು ಗೆಲ್ಲುವುದು, ನೇಮನಿಷ್ಠಗಳನ್ನು ಪಾಲಿಸುವುದು, ಚಾಡಿ ಹಾಳು ಹರಟೆಗೆ ಮನ ಕೊಡದೆ ಸದಾ ಅನುದಿನವೂ ಭಗವಂತನ ಸ್ಮರಣೆ, ಇವೆಲ್ಲ ಬೇಕು ಸಾಧಕನಿಗೆ. ಭಗವತ್ತತ್ವವೇ ಭೂರಿತತ್ವ, ಅದೇ ಮಹಾಪದವಿ. ಅಲ್ಲಿ ಸುಖವನ್ನು ಕಾಣಬೇಕು. ನಾಲ್ಪೇ ಸುಖಮಸ್ತಿ ಯದ್ವೈ ಭೂಮಾ ಭೂರಿ ತತ್ ಸುಖಂ, ಅದನ್ನು ಪರಮ ಪ್ರೇಮದಿಂದ ಸುಖಿಸಿ ಕುಣಿ ಕುಣಿದಾಡಬೇಕು. ಆ ಮಹಾಪದದಲ್ಲಿರುವ ಪರಮ ಪ್ರೇಮವೇ ಪರಾಭಕ್ತಿ ಎನ್ನುವ ನಾರದ ಭಕ್ತಿ ಸೂತ್ರದ ಮೊದಲ ಸೂತ್ರವನ್ನು ದಾಸರು ಇಲ್ಲಿ ನೆನಪಿಸಿಕೊಡುತ್ತಿದ್ದಾರೆ.

0: ಆರು ಮಾರ್ಗ ಮೂರು ಮಾರ್ಗದ ಅರಿವು ಬೇಕು ಎನ್ನುವ ಮುಗುಮ್ಮಾದ ಮಾತು ಇಲ್ಲಿದೆ. ಇದು ತತ್ವವೈವಿಧ್ಯವನ್ನು ಸೂಚಿಸುವ ಮಾತು. ಆರು ಮಾರ್ಗಗಳು ಆರು ವೇದಾಂಗಗಳು, ಉಪನಿಷತ್ತು ಹೇಳುವ ಷಡಂಗ ಯೋಗ ಇತ್ಯಾದಿ. ಮೂರು ಮಾರ್ಗವೆಂದರೆ ಧರ್ಮ ಅರ್ಥ ಕಾಮ, ಸತ್ವ ರಜಸ್ತಮಸ್, ಅಥವಾ ಹುಟ್ಟು ಬೆಳವಣಿಗೆ ಸಾವು. ಮೂರು ಬಟ್ಟೆಯ ನಳಿದ ಬಟ್ಟಬಯಲೇ ಕಟ್ಟ ಕಡೆಯಲಿ, ಮೂರು ಬಟ್ಟೆ ತಾನಲ್ಲವೇ ಎನ್ನುವುದು ಪುರಂದರದೇ ಮಾತು. ಕುತೂಹಲಕರವೆಂದರೆ ಕನ್ನಡದಲ್ಲಿ ಆರು ಎಂದರೆ ನೇಗಿಲ ನೊಗಕ್ಕೆ ಕಟ್ಟಿದ ಎತ್ತುಗಳು ಎನ್ನುವ ಅರ್ಥವೂ ಇದೆ. ಶಬ್ದಮಣಿ ದರ್ಪಣದಲ್ಲಿ ಇದೆ ಅದು. ಇದು ಉಳುಮೆಯ ವ್ಯವಸಾಯದ ಸಂಕೇತ. ರಾಗಿಯಂತೆ ಭಕ್ತಿಗೂ ವ್ಯವಸಾಯ ಬೇಕು. ಭಕ್ತಿ ನಿರಂತರ ವ್ಯವಸಾಯದ ಸಾಧನೆಯ ಆರು ಮಾರ್ಗವೇ.
1: ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶ್ರೀರಾಮ್ ಭಟ್. ಸಹಕಾರ ಆಕಾಶವಾಣಿ ಧಾರವಾಡ ಕೇಂದ್ರ.
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಇಂದು ಸಂಜೆ 7:45 ವಚನ ಹಾಗೂ ಕುವೆಂಪು ಅವರ ಸಾಹಿತ್ಯದಲ್ಲಿ ಕಾಯಕ ಪರಿಕಲ್ಪನೆ ಈ ಕುರಿತು ಮಾತನಾಡುತ್ತಾರೆ ಉಪನ್ಯಾಸಕರಾದ ಡಾಕ್ಟರ್ ರಮೇಶ್ ಆರ್ ಸಿದ್ದನಹುಂಡಿ. ಸಮಯ 6:50. ಇನ್ನು ಮುಂದೆ ರೈತರಿಗೆ ಸಲಹೆ. ಮೊದಲಿಗೆ ಒಂದು ವಾಣಿಜ್ಯ ಜಾಹೀರಾತು.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಕಾಯಿಕೊರಕ ಅಥವಾ ಹಣ್ಣು ಕೊರಕ, ಆಂಗ್ಲ ಭಾಷೆಯಲ್ಲಿ ಫ್ರೂಟ್ ಬೋರರ್ ಅಂತ ಕರೆಯುವಂತಹ ಕೀಟ ತರಕಾರಿ ಬೆಳೆಗಳನ್ನು ಬಹಳವಾಗಿ ಹಾನಿಗೆ ಈಡುಮಾಡುತ್ತೆ. ವಿಶೇಷವಾಗಿ ಟೊಮ್ಯಾಟೊ ಬೆಳೆಗಾರರಿಗೆ ಇದು ಬಹಳ ಅರಿವಿಗೆ ಬಂದಿರುವಂತಹ ಕೀಟ. ಗಿಡದ ತುಂಬ ಫಸಲಿರುತ್ತೆ, ಆದರೆ ನಿಧಾನವಾಗಿ ಕಾಯಿಗಳು ಹಣ್ಣುಗಳು ಉದುರೋದಕ್ಕೆ ಆರಂಭ ಮಾಡ್ತವೆ. ಹಣ್ಣಿನ ಭಾಗ ಅಲ್ಲಲ್ಲಿ ಕೊಳೆತಿರುತ್ತೆ. ಹಣ್ಣನ್ನು ನೋಡಿದರೆ ಒಂದು ದೊಡ್ಡ ರಂಧ್ರ ಕೊರ್ಕೊಂಡು ಈ ಕೀಟ ಒಳಗಡೆ ಇರೋದು ಪತ್ತೆ ಆಗುತ್ತೆ. ಈ ಕೀಟವನ್ನು ಹತೋಟಿ ಮಾಡೋದಕ್ಕೆ ಸಮಗ್ರವಾದ ಹತೋಟಿ ವಿಧಾನಗಳನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ರೂಪಿಸಿದೆ. ಈ ಕೀಟ ಬಂದೇ ಬರುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ವಿಶೇಷವಾಗಿ ಟೊಮ್ಯಾಟೊ ಬೆಳೆದವರು, ಬದನೆಕಾಯನ್ನು ಬೆಳೆದವರು, ಮೆಣಸಿನಕಾಯನ್ನು ಬೆಳೆದವರು ಈ ಕೀಟ ಯಾವಾಗ ಬರಬಹುದು, ಯಾವಾಗ ಇದರ ಹಾವಳಿ ಜಾಸ್ತಿ ಆಗಬಹುದು ಅನ್ನೋದನ್ನು ಊಹೆ ಮಾಡಿರ್ತಾರೆ. ಹೀಗಾಗಿ ಈ ಕೀಟವನ್ನು ಹತೋಟಿ ಮಾಡೋದಕ್ಕೆ ಮೊದಲಿಗೆ ಹಾನಿಗೆ ಈಡಾದಂತಹ ಕೆಳಗೆ ಬಿದ್ದಂತಹ ಹಣ್ಣು ಅಥವಾ ಕಾಯನ್ನು ಹೆಕ್ಕಿ ತೆಗೆದು ನಾಶಪಡಿಸಬೇಕು. ಯಾಕೆಂದರೆ ಈ ಕಾಯಿ ಅಥವಾ ಹಣ್ಣಿನೊಳಗಡೆನೆ ಆ ಕೀಟದ ಎಲ್ಲ ಸಂತತಿಗಳು ಕೂಡ ಇರ್ತವೆ. ಹಾಗಾಗಿ ಒಂದು ಕಡೆ ಗುಂಡಿ ತೆಗೆದು ಆ ಗುಂಡಿ ಒಳಗಡೆ ಇದನ್ನು ಭದ್ರವಾಗಿ ಹಾಕಿ ಮೇಲುಗಡೆ ಮಣ್ಣು ಮುಚ್ಚಿಬಿಡಬೇಕು. ಇದು ಮೊದಲನೇ ವ್ಯವಸಾಯಿಕ ವಿಧಾನ. ಅದನ್ನು ತೆಗೆದು ಪಕ್ಕದಲ್ಲೇ ಹಾಕಿದ್ರೆ ಆ ಕೀಟ ಸುಲಭವಾಗಿ ಮತ್ತೊಂದು ಕಾಯಿ ಅಥವಾ ಹಣ್ಣು

0: ಒಂದು ಮಿಲಿಲೀಟರ್ ಒಂದು ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಈ ಒಂದು ಕೀಟಕ್ಕೆ ನೀವು ವಿಷದ ಆಹಾರವನ್ನು ಕೂಡ ಇಡಬೇಕು, ಯಾಕೆಂದರೆ ಸಮಗ್ರ ಹತೋಟಿಯಲ್ಲಿ ಇದು ಕೂಡ ಒಂದು ವಿಧಾನ. ಸುಮಾರು 10 ಕೆಜಿಯಷ್ಟು ಅಕ್ಕಿ ತೌಡು ತಗೊಳ್ಳಿ, 1.5 ಕೆಜಿಯಷ್ಟು ಬೆಲ್ಲದ ಪಾಕ, ಸುಮಾರು 6-8 ಗಂಟೆಗಳ ಕಾಲ ಇವೆರಡನ್ನು ಬೆರೆಸಿ ಮಿಶ್ರಣ ಮಾಡಿಕೊಳ್ಳಿ. ಇದಕ್ಕೆ ಮನೆಯಲ್ಲಿರುವಂತಹ ಯಾವುದಾದರೂ ಒಂದು ಕೀಟನಾಶಕವನ್ನು, ಸುಮಾರು 250 ಗ್ರಾಂ ಕೀಟನಾಶಕವನ್ನು ಈ ಮಿಶ್ರಣ ಜೊತೆ ಬೆರೆಸಿ, ಈ ಕೀಟ ಎಲ್ಲೆಲ್ಲಿ ಕಾಣುತ್ತೋ ಅಥವಾ ಯಾವ ಗಿಡದಲ್ಲಿ ಜಾಸ್ತಿ ಇದೆಯೋ ಅದರ ಬುಡ ಭಾಗಕ್ಕೆ ಈ ಔಷಧ ಯುಕ್ತ ಆಹಾರವನ್ನು ಹಾಕಬೇಕು, ಅಂದರೆ ವಿಷಯುಕ್ತ ಆಹಾರ ಅಂತ ಅಂದ್ಕೊಳ್ಳಿ, ಯಾಕೆಂದರೆ ವಿಷ ರಾಸಾಯನಿಕವನ್ನೇ ತಾವು ಬಳಸಿರ್ತೀರ. ಈ ಆಹಾರವನ್ನು ತಿಂದು ಕೂಡ ಈ ಕೀಟ ಸುಲಭವಾಗಿ ಸತ್ತೋಗುತ್ತೆ, ಅಥವಾ ಈ ಕೀಟದ ಬಾಧೆಗೆ ತುತ್ತಾದಂತಹ ಹಣ್ಣೇನಾದರೂ ಕೆಳಗಡೆ ಬಿದ್ದಿದ್ದರೆ ಅದರಿಂದ ಹೊರಬಂದಂತಹ ಕೀಟ ಈ ಆಹಾರವನ್ನು ತಿಂದು ಸತ್ತೋಗುತ್ತೆ. ಇನ್ನು ಕಾಂಡದ ಬಳಿ ಇದನ್ನು ಹರಡಿಬಿಟ್ಟು ಸಂಜೆ ಸಮಯ ವಿಶೇಷವಾಗಿ 4-5 ದಿನ ಇದನ್ನು ಹಾಕಬೇಕಾಗತ್ತೆ. ಅರ್ಕ ನೀಮ್ ಸೋಪ್ ಅನ್ನೋ ಒಂದು ಸೋಪ್ ಇದೆ, ಇದನ್ನು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕ್ಕೊಂಡು ಸಿಂಪರಣೆ ಮಾಡಬೇಕು. ಸಮಸ್ಯೆ ಇನ್ನೂ ಇದ್ದರೆ ಅವಾಂಟ್ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಂತೆ ಬೆರೆಸಿ ಸಿಂಪರಣೆ ಮಾಡಿದ್ರೆ ಹಣ್ಣು ಕೊರಕ ಅಥವಾ ಕಾಯಿ ಕೊರಕ ಕೀಟವನ್ನು ಸಮಗ್ರವಾಗಿ ಹತೋಟಿ ಮಾಡಬಹುದು.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಇಂದು ಸಂಜೆ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೃಷಿರಂಗ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುತ್ತಾರೆ ಜಲಾನಯನ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರಾದ ಮೊಹಮ್ಮದ್ ಪರ್ವೇಸ್ ಬಂಧನಾಳ್, ಪ್ರಾಯೋಜಕರು ಕೃಷಿ ಇಲಾಖೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಂತರ 7:20 ನಮ್ಮ ನಿಲಯದಿಂದ ಕೃಷಿ ಲೋಕ ಮೂಡಿಬರಲಿದೆ. FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. प्रधानमंत्री नरेन्द्र मोदी अवदत् यत् प्रश्नपत्रस्य अनधिकृत प्रकाशन प्रकरणस्य अनन्तरं गत अर्धत्रिमासे अनेके महत्वपूर्णाः उपायाः कृताः. दोषिणः गृहीत्वा कारागारे स्थापिताः सन्ति. गतरात्रौ प्रसारिते एकस्मिन् दृश्य श्रव्य सन्देशे श्रीमोदी अवदत् यत् प्रशासनस्य प्रथमं उत्तरदायित्वं विद्यार्थिनां शैक्षणिक वर्षस्य संरक्षणम् आसीत्. अत एव परीक्षाणाम् अविलम्बेन आयोजनम् अत्यावश्यकम् आसीत्. असौ एतदपि उक्तवान् यत् प्रश्नपत्रस्य अनधिकृत प्रकाशनम् न लघु विषयः, अपि तु एतेन लक्षशः विद्यार्थिना तेषाम् अभिभावकाश्च अत्यन्तम् पीडिताः अभवन्. रोमानिया देशस्य आधिकारिक यात्रारता राष्ट्रपति पदासीना द्रौपदी मुर्मुः अद्य बुखारेस्ट नगरस्य विक्टोरिया पैलेस इत्यत्र रोमानिया देशस्य प्रधानमन्त्रिणा इली बोलोजान इत्यनेन सह वार्तालापं करिष्यति. सा रोमानिया देशस्य राष्ट्रपतिना निकुसोर दारी इत्यनेन सह भारत रोमानिया बिजनेस फोरम सम्मेलनम् अपि सम्बोधयिष्यति. तदनन्तरं राष्ट्रपतिः मुर्मुः रोमानिया देशस्य संसदि गमिष्यति, यत्र सा सिनेट इत्यस्य अध्यक्षा मर्सिया अब्रुडीन तथा चेम्बर ऑफ डेप्यूटीज इत्यस्य अध्यक्षा सोरिन ग्रिंडेनु इत्यनया च सह वार्तालापं करिष्यति. दिल्ली उच्च न्यायालयेन सार्वजनिक परीक्षा अनुचित साधन निवारण अधिनियम 2024 इत्यस्य अन्तर्गतं प्रकरणानां श्रवणार्थं तक्षणप्रभावेण नूतनः फास्ट्ट्रैक इति शीघ्र न्यायालयः स्थापितः. उच्चन्यायालयस्य अधिसूचनानुसारं राउज एवेन्यू न्यायालये न्यायाधिकारिणः अनु ग्रोवर बलीगा इत्यस्याः न्यायपीठं विशेषरूपेण नामनिर्दिष्टः शीघ्र न्यायालयः भविष्यति. अत्र सार्वजनिक परीक्षा अधिनियम सम्बद्ध प्रकरणानां तथा

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 24 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನಶೆ ಮುಕ್ತ ಕರ್ನಾಟಕ. ಧಾರವಾಡ ಜಿಲ್ಲೆ ಸೂರಶೆಟ್ಟಿ ಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನಾಂದೋಲನ. ರಾಷ್ಟ್ರೀಯ ಶಿಕ್ಷಣ ನೀತಿ, ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ಒತ್ತು, ರಾಜ್ಯಪಾಲರ ಅಭಿಮತ. ಕನ್ನಡ ಪ್ರಪಂಚ, ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ. ಸಾಂಗ್ಲಿ ಜಿಲ್ಲೆ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು ಪ್ರದಾನ. ಮೈಸೂರು ಜಿಲ್ಲೆ ಕಂಚುಗಾರಕೊಪ್ಪಲಿನ ಕ್ರೀಡಾಪಟು ಕೆಎಸ್ ಶಿಲ್ಪಾ ಸ್ಕಾಟ್ಲೆಂಡ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿ. ಈಗ ವಾರ್ತೆಗಳ ವಿವರ. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ, ಆಪರೇಷನ್ ರೈಸ್, ನಿರಾಕರಿಸಿ, ತಿಳಿಸಿ, ಬೆಂಬಲಿಸಿ ಮತ್ತು ಸಬಲಗೊಳಿಸಿ.

0: ಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ ಬಳಕೆ ಮತ್ತು ಸೇವನೆ ವಿರುದ್ಧ ರಾಜ್ಯ ಸರ್ಕಾರ ಆರಂಭಿಸಿದೆ. ಗ್ರಾಮೀಣಾಭಿವೃದ್ಧಿ ತಜ್ಞ ಸಮಾಜ ವಿಜ್ಞಾನಿ ಧಾರವಾಡದ ಡಾ ಪ್ರಕಾಶ್ ಭಟ್ ನೇತೃತ್ವದಲ್ಲಿ ಧಾರವಾಡ ಹಾಗೂ ಗದಗ್ ಜಿಲ್ಲೆಯ ಆಯ್ದ 12 ಗ್ರಾಮಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರಾಮ ವಿಕಾಸ ಕಾರ್ಯ ನಡೆಯುತ್ತಿದೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರಶೆಟ್ಟಿ ಕೊಪ್ಪದಲ್ಲಿ ಗ್ರಾಮದ ಮಹಿಳೆಯರು, ಮಕ್ಕಳು ಹಾಗೂ ಯುವಜನತೆ ತಮ್ಮ ಗ್ರಾಮದಲ್ಲಿ ಮದ್ಯ ಮಾರಾಟ ಸಂಪೂರ್ಣ ನಿಲ್ಲಿಸುವಂತೆ ಹಕ್ಕೊತ್ತಾಯ ಮಂಡಿಸಿ ಗಮನ ಸೆಳೆದಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಡಾ ಪ್ರಕಾಶ್ ಭಟ್.
1: ಸುರಶೆಟ್ಟಿಕೊಪ್ಪ ಕಲಗಡಗಿ ತಾಲೂಕಿನ ಹಳ್ಳಿ, ತಮ್ಮೂರಲ್ಲಿ ನಡೆಯುತ್ತಿರುವಂತಹ ಕಾನೂನು ಪರವಾನಿಗೆ ಇಲ್ಲದಂತಹ ಮದ್ಯದ ಅಂಗಡಿಗಳನ್ನ ಮೊದಲು ಮುಚ್ಚಿಸಬೇಕು, ಅವುಗಳಿಂದಾಗಿ ತಮ್ಮೂರಲ್ಲಿ ಕುಡಿತ ಜಾಸ್ತಿಯಾಗಿದೆ ಅಂತನ್ನುವ ಕಾರಣಕ್ಕೆ ಅವರು ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳನ್ನು ಹಾಕೊಂಡ್ರು. ಅವುಗಳಲ್ಲಿ ಒಂದು ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳಿಗೆ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳಿ ಪತ್ರ ಕೊಟ್ಟು ಇದನ್ನು ನೀವು ಪರಿಹರಿಸಿಕೊಡಬೇಕು ಅಂತ ಹೇಳಿ ಅವರಿಗೆ ಹೇಳಿದ್ದು. ಹೆಣ್ಣು ಮಕ್ಕಳು, ಗಂಡಸರು, ಮಕ್ಕಳು ಎಲ್ಲರೂ ಸೇರಿ ತಮ್ಮೂರಲ್ಲಿ ಇರುವಂತಹ ಮನೆಯಲ್ಲಿ ಮದ್ಯ ವ್ಯಾಪಾರ ಮಾಡ್ತಾ ಇರುವಂತಹ ಪರವಾನಿಗೆ ಇಲ್ಲದ ವ್ಯವಸ್ಥೆಯನ್ನ ಮುಚ್ಚಬೇಕು ಅಂತ ಹೇಳಿ ಎಕ್ಸೈಸ್ ಅಬಕಾರಿ ಇಲಾಖೆಯವರು ಬಂದಿದ್ರು, ಪೊಲೀಸ್ ಇಲಾಖೆಯವರು ಬಂದಿದ್ರು. ಅವರು ಸಹ ತಾವು ಅದನ್ನ ಮುಚ್ಚುತ್ತೇವೆ ಅಂತ ಹೇಳಿದ್ದಾರೆ. ಈಗ ಹಳ್ಳಿಯ ಸುತ್ತಲೂ ಹೋದಂತಹ ಜಾಥಾ ಯಶಸ್ವಿಯಾಗಿದೆ ಅಂತ ಈಗ ಕಾಣ್ತಾ ಇದೆ, ನೋಡೋಣಂತೆ.
0: ರಾಷ್ಟೀಯ ಶಿಕ್ಷಣ ನೀತಿ 2020, ಬಹುಶಿಸ್ತೀಯ ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ ಹಾಗೂ ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ವಿಶೇಷ ಒತ್ತು ನೀಡಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಗದಗ್ ಜಿಲ್ಲೆ ಗಜೇಂದ್ರಗಡದ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಘಟಿಕೋತ್ಸವದಲ್ಲಿ ಅವರು ಮಾತನಾಡಿದರು. ಆಯುರ್ವೇದ ಶಿಕ್ಷಣವನ್ನು ಆಧುನಿಕ ಸಂಶೋಧನೆ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ಆರೋಗ್ಯ ಹಾಗೂ ಪುರಾವೆ ಆಧಾರಿತ ವೈದ್ಯಕೀಯದೊಂದಿಗೆ ಸಂಯೋಜಿಸುವುದು ಕಾಲದ ಅಗತ್ಯವಾಗಿದೆ. ಕೇಂದ್ರ ಆಯುಷ್ ಸಚಿವಾಲಯ ರಾಷ್ಟೀಯ ಆಯುಷ್ ಮಿಷನ್, ಆಯುಷ್ಮಾನ್ ಭಾರತ, ಡಿಜಿಟಲ್ ಹೆಲ್ತ್ ಮಿಷನ್ ಯೋಜನೆಗಳ ಮೂಲಕ ಭಾರತದ ಸಾಂಪ್ರದಾಯಿಕ ವೈದ್ಯಕೀಯ ವ್ಯವಸ್ಥೆಯನ್ನು ಜಾಗತಿಕ ಮಟ್ಟದಲ್ಲಿ ಉತ್ತೇಜಿಸುತ್ತಿದೆ ಎಂದರು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿಚಾರಣೆಗೆ 4 ರಾಜ್ಯಗಳಲ್ಲಿ ತ್ವರಿತ ನ್ಯಾಯಾಲಯ ರಚಿಸಲಾಗಿದೆ. ಈ ಕುರಿತು ಸಂಬಂಧಿಸಿದ ಉಚ್ಚ ನ್ಯಾಯಾಲಯಗಳ ಮುಖ್ಯ ನ್ಯಾಯಮೂರ್ತಿಗಳಿಗೆ ಶೀಘ್ರ ಪತ್ರ ರವಾನಿಸಲಾಗುವುದು ಎಂದು ಕೇಂದ್ರ ಕಾನೂನು ಖಾತೆ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಮಧ್ಯರಾತ್ರಿ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ ಲೈವ್ನಲ್ಲಿ ಪ್ರಧಾನಮಂತ್ರಿಯವರು ಸ್ಪಷ್ಟಪಡಿಸಿದ್ದು, ಇಂದು ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಸೋಮವಾರ ಸದನದಲ್ಲಿ ಕಠಿಣ ಶಿಕ್ಷೆಯ ಪ್ರಾವಧಾನಗಳೊಂದಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆ ಮಂಡನೆಯಾಗಲಿದೆ ಎಂದರು. ಕೇಂದ್ರ ಡಿಜಿಟಲ್ ಕೃಷಿ ಮಿಷನ್ ಭಾಗವಾಗಿ ಅಭಿವೃದ್ಧಿಪಡಿಸಲಾದ ಕಿಸಾನ್ ಸಾರಥಿ ಅಪ್ಲಿಕೇಶನ್ ರೈತರಿಗೆ ಅತ್ಯಂತ ಉಪಯುಕ್ತವಾಗಿದೆ ಎಂದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ರಾಜಶೇಖರ್ ಬಸನಾಯಕ್ ತಿಳಿಸಿದ್ದಾರೆ. ರೈತರಿಗಾಗಿ ಆಯೋಜಿಸಿದ್ದ ಕಿಸಾನ್ ಸಾರಥಿ ಆಪ್ ಬಳಕೆ ವಿಶೇಷ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ರೈತರು ನೂತನ ಆಪ್ ಮೂಲಕ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಿ ವೈಜ್ಞಾನಿಕ ಸಲಹೆ ಪಡೆಯಬಹುದು. ಹವಾಮಾನ ವೈಪರೀತ್ಯ, ಕೀಟ ಹಾಗೂ ರೋಗಗಳ ಹಾವಳಿ, ಮಣ್ಣಿನ ಫಲವತ್ತತೆ, ಬೆಳೆ ನಿರ್ವಹಣೆ, ಮಾರುಕಟ್ಟೆ ಬೆಲೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ತ್ವರಿತ ಮಾಹಿತಿ ಪಡೆಯಲು ಆಪ್ ಸಹಕಾರಿಯಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದು ಸಂಜೆ 5:30 ಕನ್ನಡ ಪ್ರಪಂಚ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಪರವಾಗಿ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಆರ್.ಕೆ. ಪಾಟೀಲ್ ಅವರಿಗೆ ಸಂಘದ ಗೌರವ ಉಪಾಧ್ಯಕ್ಷ ಡಾಕ್ಟರ್ ಅಜಿತ್ ಪ್ರಸಾದ್ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ. ಅಥಣಿಯ ವಿಮೋಚನಾ ಸಂಸ್ಥೆ ಅಧ್ಯಕ್ಷ ಬಿಎಲ್ ಪಾಟೀಲ್ ಅಭಿನಂದನಾ ನುಡಿಗಳನ್ನಾಡುವರು. ಸಿಯು ಬೆಳ್ಳಕ್ಕಿ ಅವರು ರಚಿಸಿದ ಪಾಟೀಲ್ ಪುಟ್ಟಪ್ಪ ಪುಸ್ತಕ ಬಿಡುಗಡೆಯಾಗಲಿದೆ. ಸ್ವ ಆರೈಕೆ ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲಿ ಇರಿಸುತ್ತದೆ. ಪರೀಕ್ಷಿಸಿ ಜಾಡು ಹಿಂಬಾಲಿಸಿ ಸುದೃಢರಾಗಿ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಸ್ವ ಆರೈಕೆ ದಿನಾಚರಣೆ. ವಿಶ್ವ ಆರೋಗ್ಯ ಸಂಸ್ಥೆ ಸ್ವ ಆರೈಕೆ ಮೂಲಕ ರೋಗ ತಡೆಗಟ್ಟಿ, ಒತ್ತಡ ನಿಭಾಯಿಸಿ, ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ನಿರ್ವಹಿಸಲು ಪ್ರೋತ್ಸಾಹಿಸುತ್ತದೆ. ಸ್ವ ಆರೈಕೆ ಮಾಸಿಕ ಕಾರ್ಯಕ್ರಮಕ್ಕೆ ಇಂದು ವಿವಿಧೆಡೆ ಚಾಲನೆ ನೀಡಲಾಗುತ್ತಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಿನ್ನೆ ಗುರುವಾರ ಆರಂಭವಾದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚಗಾರಕೊಪ್ಪಲಿನ ವಿಶೇಷಚೇತನ ಕ್ರೀಡಾಪಟು ಕೆಎಸ್ ಶಿಲ್ಪಾ F57 ಶಾರ್ಟ್ಪಟ್ ಡಿಸ್ಕಸ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. ಪದಕ ಗೆಲ್ಲುವ ಭರವಸೆ ಮೂಡಿಸಿರುವ ಶಿಲ್ಪಾ ಭಾರತದ ಇಬ್ಬರು ಪ್ಯಾರಾ ಅಥ್ಲೀಟ್ಗಳ ಪೈಕಿ ಒಬ್ಬರಾಗಿದ್ದಾರೆ. ಅಂತಾರಾಷ್ಟೀಯ ಅಥ್ಲೀಟ್ ಹಾಗೂ ಖ್ಯಾತ ತರಬೇತುದಾರ ಅರ್ಜುನ ಪ್ರಶಸ್ತಿ ಪುರಸ್ಕೃತ ಬೆಂಗಳೂರಿನ ಎಸ್ಟಿ ಈಶನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ವಿದ್ಯಾರ್ಥಿ ಕೆಎಸ್ ಶಿಲ್ಪಾ ಅವರ ಬಗ್ಗೆ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ನನ್ನೊಂದು ಅಥ್ಲೆಟ್ ಶಿಲ್ಪಾ ಕೆಎಸ್ ಕಾಮನ್ವೆಲ್ತ್ ಗೇಮ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ. 27 ಜುಲೈ ಸ್ಕಾಟ್ಲೆಂಡ್ನ ಗ್ಲಾಸ್ಕೋನಲ್ಲಿ ನಡೆಯುತ್ತದೆ. ಬಹಳ ಸಂತೋಷ, ಕಾರಣ ಏಕೈಕ ಅಥ್ಲೆಟ್ಸ್ ಕರ್ನಾಟಕ ರಾಜ್ಯದಿಂದ ಸೆಲೆಕ್ಟ್ ಆಗಿರುವಂತದ್ದು ಬಹಳ ಹೆಮ್ಮೆಯ ವಿಷಯ. ಜೊತೆಯಲ್ಲಿ ಶಿಲ್ಪಾ ಸುಮಾರು 2 ವರ್ಷಗಳಿಂದ ಶಾರ್ಟ್ಪುಟ್ ಡಿಸ್ಕಸ್ ನಂತರ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಮೈಸೂರು ಡಿಸ್ಟಿಕ್ಟ್ ಕೆಆರ್ ಪೇಟೆ ತಾಲೂಕಿನ ಒಂದು ಕುಗ್ರಾಮ ಅಲ್ಲಿಂದ ಬಂದಂತ ಅಥ್ಲೆಟ್ ಶಿಲ್ಪಾ. ಬಹಳ ಡೆಡಿಕೇಟೆಡ್, ಡಿಟರ್ಮಿನೇಷನ್ಸ್ ಮತ್ತು ಕಮಿಟೆಡ್ ಅಥ್ಲೆಟ್. ಆ ದೃಷ್ಟಿಯಿಂದ ಮುಂದಿನ ಒಂದು ಇಂಟರ್ನ್ಯಾಷನಲ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಸಹ ನಮ್ಮ ತರಬೇತಿ ನಡೆಯುತ್ತೆ. ಕಾಮನ್ವೆಲ್ತ್ ಗೇಮ್ಸ್ ಸುಮಾರು 2 ತಿಂಗಳ ಹಿಂದೆ ದುಬೈನಲ್ಲಿ ಸೆಲೆಕ್ಷನ್ಸ್ ಪ್ರೊಸೀಜರ್ ನಡೆದಿದೆ. ಶಿಲ್ಪ ಕ್ವಾಲಿಫೈ ಆಗ್ತಾರೆ, ನಂತರ ಈಗ ಗ್ಲಾಸ್ಕೋಗೆ ತೆರಳಿದ್ದಾರೆ. ಬಟ್ ಅವಳಿಗೂ ಸಹ ಆಲ್ ದ ಬೆಸ್ಟ್, ಗುಡ್ ಲಕ್, ಚೆನ್ನಾಗಿ ಮಾಡಲಿ ಅಂತ ನಾನು ಭಾವಿಸ್ಕೊಂಡು ಆಸ್ ಎ ಕೋಚ್ ಆಗಿ ಅವರಿಗೆ ನಾನು ಇದೇ ಒಂದು ಒಲಿಂಪಿಕ್ಸ್ಗೂ ಸಹ ತರಬೇತಿಯನ್ನು ಮುಂದುವರಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್.
0: ಆಕಾಶವಾಣಿಯ ಬಹುಶ್ರುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಸಾರ್ವಜನಿಕರು ತಮ್ಮ ಸಲಹೆ ಅಭಿಪ್ರಾಯಗಳನ್ನು ಇಂದು ರಾತ್ರಿ 11:45 mygov.in ಅಥವಾ 1800117800 ಕರೆ ಮಾಡಿ ಹಂಚಿಕೊಳ್ಳಬಹುದು. 1922ಕ್ಕೆ ಮಿಸ್ ಕಾಲ್ ನೀಡಿ ಲಿಂಕ್ ಪಡೆದು ತಮ್ಮ ಅಭಿಪ್ರಾಯವನ್ನು ನೇರವಾಗಿ ಸಹ ಹಂಚಿಕೊಳ್ಳಬಹುದು. ಮೈಸೂರು ಮಲ್ಲಿಗೆ ಕವಿ ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಕೊಡಮಾಡುವ 2025ನೇ ಸಾಲಿನ ಕೆಎಸ್ನ ಸಾಹಿತ್ಯ ಪ್ರಶಸ್ತಿಗೆ ಕವಿ ಬಿಆರ್ ಲಕ್ಷ್ಮಣರಾವ್ ಹಾಗೂ ಕಾವ್ಯಗಾಯನ ಪ್ರಶಸ್ತಿಗೆ ಪುತ್ತೂರು ನರಸಿಂಹನಾಯಕ್ ಆಯ್ಕೆಯಾಗಿದ್ದಾರೆ. ಸಾಮಾಜಿಕ ಭದ್ರತಾ ಯೋಜನೆ ವಿಜಯಪುರ ಜಿಲ್ಲೆಯ ಫಲಾನುಭವಿಗಳ ಸಮಸ್ಯೆ ಪರಿಹರಿಸಲು 15 ಗ್ರಾಮಗಳಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪಿಂಚಣಿ ಅದಾಲತ್ ನಡೆಯಲಿದೆ. ಚಿತ್ರದುರ್ಗದ ಅನುಭವ ಮಂಟಪದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಾಳೆ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶೆ ಮುಕ್ತ ಕರ್ನಾಟಕ, ಧಾರವಾಡ ಜಿಲ್ಲೆ ಸೂರಶೆಟ್ಟಿ ಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನಾಂದೋಲನ. ರಾಷ್ಟೀಯ ಶಿಕ್ಷಣ ನೀತಿ, ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ಒತ್ತು, ರಾಜ್ಯಪಾಲರ ಅಭಿಮತ. ಕನ್ನಡ ಪ್ರಪಂಚ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ, ಸಾಂಗ್ಲಿ ಜಿಲ್ಲೆ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು ಪ್ರದಾನ. ಮೈಸೂರು ಜಿಲ್ಲೆ ಕಂಚಗಾರಕೊಪ್ಪಲಿನ ಕ್ರೀಡಾಪಟು ಕೆಎಸ್ ಶಿಲ್ಪಾ ಸ್ಕಾಟ್ಲೆಂಡ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:17:19.
7: ಆಕಾಶವಾಣಿ ಮೈಸೂರು.

0: ಕಾಡು ಕಲಿಸುವ ಪಾಠ ಪ್ರಾಯೋಜಿತ ಬಾನುಲಿ ಸರಣಿ ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಾಲ್ಮಾಲಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬೆಂಗಳೂರು.
1: ಪ್ರಪಂಚದ ಬಹುತೇಕ ರಾಷ್ಟ್ರಗಳಲ್ಲಿ ಹುಲಿಯನ್ನು ಕಾಣಲಾರೆವು. ಭಾರತ, ಚೀನಾ, ಸೈಬೀರಿಯಾದಂಥ ಕೆಲವೆಡೆ ಮಾತ್ರವೇ ಹುಲಿ ಇದ್ದು ಅವುಗಳ ಸಂತತಿಯು ಕ್ಷಿಪ್ರವಾಗಿ ಕ್ಷೀಣಿಸ್ತಾ ಇದೆ. ಹುಲಿ ಸಂರಕ್ಷಣೆಗಾಗಿ ಭಾರತ ಸರ್ಕಾರ ಕೈಗೊಂಡಿರುವ ಕೆಲವು ಕ್ರಮಗಳಿಂದಾಗಿ 1,000-2,000 ಹುಲಿಗಳು ನಮ್ಮ ದೇಶದಲ್ಲಿ ಉಳಿದಿರಬಹುದು. ಈ ಭವ್ಯವಾದ ಪ್ರಾಣಿಯನ್ನು ನಿಸರ್ಗದಲ್ಲಿ ಉಳಿಸಿಕೊಳ್ಳುವ ಸಲುವಾಗಿ ಜಗತ್ತಿನ ಎಲ್ಲ ದೇಶಗಳು ಭಾರತದ ಸಂರಕ್ಷಣಾ ಕ್ರಮಗಳನ್ನು ಬೆಂಬಲಿಸ್ತಾ ಇವೆ. ಚೀನಾ ದೇಶದಲ್ಲಿ ಟೈಗರ್ ಫಾರ್ಮಿಂಗ್ ಎಂಬ ಯೋಜನೆ ಮಾಡಿದ್ದಾರಂತೆ. ಅಂದರೆ ಹಂದಿ ನಾಯಿಗಳನ್ನು ಸಾಕಿದ ಹಾಗೆ ಹುಲಿಗಳನ್ನು ಸಾಕಿ ಬೆಳೆಸುವುದು. ಮೃಗಾಲಯಗಳಲ್ಲೂ ಹುಲಿಗಳನ್ನು ಸಾಕಿ ನಿಮ್ಮಂಥ ಮಕ್ಕಳು ಬೇಕೆಂದಾಗ ಹೋಗಿ ನೋಡಿಕೊಂಡು ಬರಬಹುದು. ಇದರಿಂದ ಹುಲಿ ಸಂರಕ್ಷಣೆ ಆಗುವುದಿಲ್ಲವೇ ಎಂಬ ಪ್ರಶ್ನೆ ಏಳುತ್ತದೆ. ಹುಲಿಗೆ ಪ್ರಕೃತಿಯಲ್ಲಿ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಹುಲಿ ಸಂರಕ್ಷಣೆ ಎಂದರೆ ಇಡೀ ಪ್ರಕೃತಿಯ ವ್ಯವಸ್ಥೆಯನ್ನೇ ಕಾಪಾಡಿಕೊಂಡ ಹಾಗೆ ಆಗುತ್ತದೆ. ಅದು ಹೇಗೆ? ಒಂದು ಹುಲಿ ವಾರಕ್ಕೆ ಒಂದು ಸಲ ಬೇಟೆ ಆಡುತ್ತದೆ ಎಂದು ಇಟ್ಟುಕೊಳ್ಳೋಣ. ನಾನೇನು ಸುಮ್ಮನೆ ಲೆಕ್ಕಕ್ಕೆ ಈ ಮಾತನ್ನು ಹೇಳ್ತಾ ಇಲ್ಲ. ಹುಲಿಯ ಆಹಾರದ ಅಗತ್ಯ ನಿಜವಾಗಿಯೂ ಅಷ್ಟೇ. ವಾರಕ್ಕೆ ಒಂದು ಜಿಂಕೆ ಅಂದರೆ ವರ್ಷಕ್ಕೆ ಸುಮಾರು 50 ಎಂದಾಯಿತು. ಹುಲಿ ಇರುವ ಜಾಗಕ್ಕೆ 50 ಜಿಂಕೆಗಳನ್ನು ಕಳುಹಿಸಿ ವಾರಕ್ಕೆ 1 ತಿನ್ನು ಎನ್ನುವ ಹಾಗಿಲ್ಲ. ಅದು 8-10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಓಡಾಡಿಕೊಂಡು 8-10 ಸಲ ಬೇಟೆಯಾಡೋದಕ್ಕೆ ಪ್ರಯತ್ನ ಪಟ್ಟರೆ ಒಂದು ಜಿಂಕೆ ಸಿಕ್ಕರೂ ಸಿಗಬಹುದು. ಅಂದರೆ ಹುಲಿ ವಾಸವಾಗಿರುವ ಪ್ರದೇಶದಲ್ಲಿ 500 ಜಿಂಕೆಗಳಾದರೂ ಇರಲೇಬೇಕಾಗುತ್ತದೆ. 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 500 ಜಿಂಕೆ ಇರಬೇಕು ಅಂದರೆ ಆ ಜಿಂಕೆಗಳಿಗೆ ಬೇಕಾಗುವ ಆಹಾರ, ಹುಲ್ಲು, ಗಿಡಗಂಟಿ, ನೀರು, ನೆರಳು ಇವೆಲ್ಲ ಇರಲೇಬೇಕು. ಆದ್ದರಿಂದ ಹುಲಿಯ ರಕ್ಷಣೆ ಎಂದರೆ ಇತರ ಪ್ರಾಣಿಗಳ ರಕ್ಷಣೆ ಮತ್ತು ಕಾಡಿನ ರಕ್ಷಣೆ ಎಲ್ಲವೂ ಸೇರುತ್ತದೆ. ಮೃಗಾಲಯದಲ್ಲಿ ಇಟ್ಟ ಹುಲಿ ಪ್ರಕೃತಿಯ ಸಂಕೇತ ಆಗೋದಿಲ್ಲ. ಚಿತ್ರದಲ್ಲಿ ನೀವು ನೋಡ್ತಾ ಇರುವ ಕೆನ್ನಾಯಿ ನಾಗರಹೊಳೆ, ಬಂಡೀಪುರ ಮುಂತಾದ ಅರಣ್ಯಗಳಲ್ಲಿ ಕಂಡುಬರುವ ಬೇಟೆಯ ಪ್ರಾಣಿ. ಹುಲಿ ಚಿರತೆಗಳು ಸಾಮಾನ್ಯವಾಗಿ ಒಂಟಿಯಾಗಿದ್ದರೆ ಕೆನ್ನಾಯಿಗಳು ಗುಂಪಿನಲ್ಲಿದ್ದು ಒಟ್ಟಿಗೆ ಬೇಟೆಯಾಡುತ್ತವೆ. ಪ್ರಕೃತಿಯಲ್ಲಿ ಬೇಟೆಗಾರ ಪ್ರಾಣಿ ಹಾಗೂ ಬೇಟೆಯ ಪ್ರಾಣಿಗಳ ಸಂಖ್ಯೆಯ ನಡುವೆ ಸಮತೋಲನ ಇರಬೇಕಾಗುತ್ತೆ. ಬೇಟೆಗಾರ ಪ್ರಾಣಿಗಳು ತೀರಾ ಕಡಿಮೆ ಇದ್ದರೆ ಜಿಂಕೆಗಳ ಸಂಖ್ಯೆ ಹೆಚ್ಚತೊಡಗುತ್ತದೆ. ಇದರಿಂದ ಏನಾಗುತ್ತೆ? ಕಾಡಿನ ಹುಲ್ಲು, ಸಸ್ಯಗಳ ಮೇಲಿನ ಒತ್ತಡ ಹೆಚ್ಚಿ ಕಾಡು ಕ್ಷೀಣಿಸತೊಡಗಬಹುದು. ಇನ್ನು ಬೇಟೆಗಾರ ಪ್ರಾಣಿಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಿ ಬಿಟ್ಟರೆ ಅದಕ್ಕನುಗುಣವಾಗಿ ಜಿಂಕೆ, ಕಡವೆ ಮತ್ತಿತರ ಬೇಟೆಯ ಪ್ರಾಣಿಗಳು ಹೆಚ್ಚಾಗಿ ಬಲಿಯಾಗಬೇಕಾಗುತ್ತೆ. ಇದರಿಂದ ಬೇಟೆಗಾರ ಪ್ರಾಣಿಗಳಿಗೆ ಆಹಾರದ ಅಭಾವವಾಗಿ ತೀವ್ರ ಸಮಸ್ಯೆ ಆಗಬಹುದು. ಆದ್ದರಿಂದಲೇ ಪ್ರಕೃತಿಯಲ್ಲಿ ಬೇಟೆಗಾರ ಪ್ರಾಣಿಗಳು ಸ್ವೇಚ್ಛೆಯಾಗಿ ಬೇಟೆ ಆಡುವುದಿಲ್ಲ. ಕಣ್ಣಿಗೆ ಕಂಡವನ್ನೆಲ್ಲ ಕೊಲ್ಲುತ್ತಾ ಹೋಗುವುದಿಲ್ಲ, ತಮಗೆ ತಾವೇ ನಿಯಂತ್ರಣ ವಿಧಿಸಿಕೊಳ್ಳುತ್ತವೆ. ಹುಲಿ, ಚಿರತೆ ಮತ್ತಿತರ ದೊಡ್ಡ ಪ್ರಾಣಿಗಳು ಬಲು ನಾಜೂಕಿನ ಜೀವಿಗಳು. ಕಾಡಿನ ಇತರ ಹುಲಿಗಳ ಸ್ಪರ್ಧೆಯ ನಡುವೆ ಹುಲಿಮರಿಗಳು ಪ್ರಾಯಕ್ಕೆ ತಲುಪುವುದೇ ಕಷ್ಟ. ಇನ್ನೊಂದೆಡೆ ಕೆನ್ನಾಯಿಗಳು ಹೆಚ್ಚು ಸಂಖ್ಯೆಯಲ್ಲಿ ಮರಿ ಹಾಕಬಲ್ಲವು. ಆದರೆ ತಮ್ಮ ಪರಿವಾರ ದೊಡ್ಡದಾದಷ್ಟು ಆಹಾರ ಸಂಪಾದನೆ ಸಮಸ್ಯೆಯಾಗಬಹುದೆಂದು ಪ್ರಕೃತಿಯೇ ಅವಕ್ಕೆ ಹೇಳಿಕೊಟ್ಟಿದೆ. ಗುಂಪಿನಲ್ಲಿ ಎಷ್ಟು ಗಂಡು ಹೆಣ್ಣು ನಾಯಿಗಳಿವೆಯೋ ಅವೆಲ್ಲ ಸಂತಾನವನ್ನು ಬೆಳೆಸುವುದಿಲ್ಲ. ಕೇವಲ ಒಂದು ಜೋಡಿ ಅಂದರೆ ಗುಂಪಿನ ನಾಯಕ ನಾಯಕಿ ಮಾತ್ರವೇ ಮರಿ ಮಾಡುತ್ತವೆ. ಉಳಿದ ಎಲ್ಲ ಸದಸ್ಯರು ಈ ಮರಿಗಳ ಲಾಲನೆ ಪಾಲನೆಯ ಜವಾಬ್ದಾರಿ ವಹಿಸುತ್ತವೆ. ಇವಕ್ಕೆ ಕುಟುಂಬ ಯೋಜನೆಯ ಮಹತ್ವವನ್ನು ಯಾರು ಹೇಳಿಕೊಟ್ರು? ದೇಶದ ಆರ್ಥಿಕ, ಸಾಮಾಜಿಕ, ಕೌಟುಂಬಿಕ ಸಮತೋಲನಕ್ಕಾಗಿ ಕುಟುಂಬ ಯೋಜನೆಯ ಅವಶ್ಯಕತೆಯನ್ನು ಸಾರಿ ಸಾರಿ ಹೇಳುತ್ತಿದ್ದ

0: ಅವರು 120 ಕೋಟಿ ಸಂಖ್ಯಾ ದಾಖಲೆಯನ್ನು ಮುಟ್ಟಿ ಜನಸಂಖ್ಯಾ ಸ್ಫೋಟಕ್ಕೆ ಕಾರಣವಾಗಿರುವ ನಮ್ಮ ಮನುಷ್ಯ ಸಮಾಜ ಈ ಕಾಡು ಪ್ರಾಣಿಗಳ ಜೀವನ ಶ್ರದ್ಧೆಯ ಎದುರು ತಲೆ ತಗ್ಗಿಸಬೇಕಲ್ವೇ? ಪ್ರಕೃತಿ ಈ ಪ್ರಪಂಚಕ್ಕೆ ಏನೇನು ಕೊಟ್ಟಿದೆಯೋ ಅದಕ್ಕೆ ಮನುಷ್ಯರಾದ ನಾವು ನಮಗಿಂತ ಅದೆಷ್ಟೋ ಲಕ್ಷ ವರ್ಷಗಳಷ್ಟು ಮುಂಚಿತವಾಗಿ ಈ ಭೂಮಿಗೆ ಅವತರಿಸಿರುವ ಇತರ ಜೀವಿಗಳು ಸಮಾನ ಹಕ್ಕುದಾರರು. ಈ ಪ್ರಪಂಚಕ್ಕೆ ನಾವೇನು ಸಾರ್ವಭೌಮರಲ್ಲ. ನಿಸರ್ಗದಿಂದ ಲಭ್ಯವಾಗುವುದನ್ನು ಹಿತಮಿತವಾಗಿ ಬಳಸುವುದು ನಮ್ಮ ಕರ್ತವ್ಯ. ಅದು ಬಿಟ್ಟು ನಿಸರ್ಗದ ಬುಡಕ್ಕೆ ಕೊಡಲಿ ಇಟ್ಟು ಎಲ್ಲವನ್ನೂ ಕಬಳಿಸ ಹೊರಟಿರುವುದರಿಂದಲೇ ಇವತ್ತು ಅನೇಕ ತೊಂದರೆಗಳನ್ನು ಅನುಭವಿಸಬೇಕಾಗಿ ಬಂದಿದೆ. ಜಗತ್ತಿನ ಉಳಿದೆಲ್ಲ ಜೀವಿಗಳು ಪ್ರಕೃತಿಗೆ ವಿಧೇಯರಾಗಿದ್ದರೆ ಮನುಷ್ಯರು ಮಾತ್ರ ಹೆಜ್ಜೆ ಹೆಜ್ಜೆಗೂ ಪ್ರಾಕೃತಿಕ ನಿಯಮಗಳನ್ನು ಉಲ್ಲಂಘಿಸುವುದರೊಂದಿಗೆ ಪ್ರಕೃತಿಗೆ ವಿಮುಖವಾಗಿ ಸಾಗುತ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಮ್ಮ ಭೂಮಿಯಿಂದ ಆಚೆಗಿನ ಜಗತ್ತು ಜೀವಿಗಳ ಬಗೆಗೆ ಕುತೂಹಲ ಆಸಕ್ತಿಗಳನ್ನು ತೋರಿಸುತ್ತಿರುವ ನಮಗೆ ನಮ್ಮ ಜೊತೆಗಿನ ಜೀವಜಾಲದ ಬಗೆಗೆ ಗೊತ್ತಿರುವುದು ತೀರಾ ಅಲ್ಪ. ಒಂದು ಚಿಕ್ಕ ಉದಾಹರಣೆ. ರಾತ್ರಿ ಹೊತ್ತಿನಲ್ಲಿ ನಿಮ್ಮ ಮನೆಯ ಹೊರ ಅಂಗಳದಲ್ಲಿ ವಿದ್ಯುತ್ ದೀಪ ಉರಿಯುತ್ತಿರುವಾಗ ಅದೆಷ್ಟು ಹುಳ ಹುಪ್ಪಟೆಗಳು ಹಾರಾಡತೊಡಗಿರುತ್ತವೆ? ಅವುಗಳಲ್ಲಿ ಯಾವ ಯಾವ ಹುಳಗಳ ಹೆಸರುಗಳು ನಿಮಗೆ ಗೊತ್ತಿದೆ ಪಟ್ಟಿ ಮಾಡುತ್ತೀರಾ? ಯಾವುದರ ಹೆಸರು ಗೊತ್ತಿಲ್ವೇ? ಚಿಂತಿಸಬೇಡಿ. ಈ ಜಗತ್ತಿನ ಜೀವರಾಶಿಯಲ್ಲಿ 75% ಕೀಟ ಪ್ರಪಂಚಕ್ಕೆ ಸೇರಿದವು. ಅವುಗಳ ಬಗೆಗೆ ಸಂಶೋಧನೆ ನಡೆದಿರುವುದೇ ಅತ್ಯಲ್ಪ. ಇವುಗಳಲ್ಲಿ ಉಪಕಾರಿ ಕೀಟಗಳು, ಉಪದ್ರವಿ ಕೀಟಗಳು ಎಲ್ಲ ಇವೆ. ಕೀಟಗಳ ಹೆಸರು ಕುಲ ಒಂದೂ ಗೊತ್ತಿಲ್ಲದ ನಾವು ಕೈಗೆ ಸಿಕ್ಕ ಕ್ರಿಮಿನಾಶಕ ಕೀಟನಾಶಕಗಳನ್ನೆಲ್ಲ ಹೊಲ ಗದ್ದೆ ತೋಟಗಳಲ್ಲೂ ಮನೆಯೊಳಗೂ ಮನಸ್ಸಿಗೆ ಬಂದಂತೆ ಸಿಂಪಡಿಸುತ್ತಾ ಏನೋ ಸಾಧನೆ ಮಾಡಿದ ಹಾಗೆ ವರ್ತಿಸ್ತಾ ಇದ್ದೇವೆ. ಆದರೆ ಈ ಸಿಂಪರಣೆಯ ಫಲವಾಗಿ ಉಪಕಾರಿ ಕೀಟಗಳು ನಾಶವಾಗಿ ಉಪದ್ರವಕಾರಿಗಳು ನಮ್ಮನ್ನು ಸುತ್ತಿಕೊಂಡಿರುವುದರ ಅರಿವು ನಮಗೆ ಆಗ್ತಾ ಇಲ್ಲ. ಈ ಕ್ರಿಮಿನಾಶಕಗಳಿಂದ ಆಗುವ ವಾಯುಮಾಲಿನ್ಯ, ನಮ್ಮ ಅದರಲ್ಲೂ ಮುಖ್ಯವಾಗಿ ಮಕ್ಕಳ ಶ್ವಾಸಕೋಶಗಳ ಮೇಲಾಗುವ ದುಷ್ಪರಿಣಾಮದ ಬಗೆಗೆ ಅಧ್ಯಯನ ಮಾಡಿ ಯಾವ ತೊಂದರೆಯೂ ಇಲ್ಲ ಎಂದು ಯಾರಾದರೂ ತಜ್ಞರು ಹೇಳಿದ್ದಾರೆಯೇ? ಕ್ರಿಮಿನಾಶಕಗಳನ್ನು ಬಳಸುವುದು ಬೇಡವೆಂದಾದರೆ ಪ್ರಕೃತಿಯಲ್ಲಿ ಈ ಕೀಟಗಳನ್ನು ನಿಯಂತ್ರಣದಲ್ಲಿ ಇರಿಸಬಲ್ಲವರು ಯಾರು? ಹಾಗೆ ಇರಿಸಬಲ್ಲವರು ನಮ್ಮ ಪರಿಸರದಲ್ಲಿರುವ ಪಕ್ಷಿಗಳು. ಪಕ್ಷಿಗಳ ಬಗ್ಗೆ ಹೇಳುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಶ್ನೆ ಕೇಳಿಬಿಡ್ತೇನೆ. ನಿಮ್ಮಲ್ಲಿ ಎಷ್ಟು ಜನರ ಮನೆಯಲ್ಲಿ ಏರ್ಗನ್ ಇದೆ? ಇಬ್ಬರು ಮೂವರು ಕೈ ಎತ್ತಿದರು. ನಿಮಗೆ ಅದನ್ನು ಉಪಯೋಗಿಸುವುದಕ್ಕೆ ಬರುತ್ತದೆಯೇ? ಇಲ್ಲ ಎಂಬ ಉತ್ತರ ಬಂದಿತ್ತು. ಯಾರ್ಯಾರ ಮನೆಯಲ್ಲಿ ಕ್ಯಾಟರಿ ಬಿಲ್ಲುಗಳಿವೆ? ಈ ಸಲ 10-20 ಮಕ್ಕಳು ಕೈ ಎತ್ತಿದರು. ಅದನ್ನು ನೀವು ಉಪಯೋಗಿಸಿದ್ದೀರಾ? ಯಾರೂ ಮಾತಾಡಲಿಲ್ಲ. ಮಕ್ಕಳು ಸುಳ್ಳು ಹೇಳೋದಿಲ್ಲ ಎಂದು ನನ್ನ ಭಾವನೆ. ಕುರಿ ತಲುಪುತ್ತದೆಯೋ ಎಂಬುದನ್ನು ನೋಡುವುದಕ್ಕಾದರೂ ಹೊಡೆದಿರಬಹುದಲ್ಲ. ಯಾರ್ಯಾರು ಪಕ್ಷಿ ಹೊಡೆದಿದ್ದೀರಿ? ಕೈ ಎತ್ತಿದವರಲ್ಲಿ ಒಬ್ಬನನ್ನು ಚಿನ್ನಪ್ಪ ಕೇಳಿದರು. ನಾನು ಹೊಡೆದಿಲ್ಲ, ನಮ್ಮ ಅಣ್ಣ ಹೊಡೆದಿದ್ದಾನೆ ಎಂದ ಅವನು. ಮತ್ತೊಬ್ಬನನ್ನು ಕೇಳುವಾಗ, ನಾನು ಪಕ್ಷಿಗೆ ಕಲ್ಲು ಹೊಡೆಯಲು ಪ್ರಯತ್ನ ಪಟ್ಟಿದ್ದೇನೆ, ಆದರೆ ಒಂದು ಗುರಿ ತಾಗಿಲ್ಲ ಎಂದು ಒಪ್ಪಿಕೊಂಡ. ಸಭೆಯಲ್ಲಿದ್ದವರೆಲ್ಲ ಜೋರಾಗಿ ನಕ್ಕರು. ಇವತ್ತು ಕಾರ್ಯಕ್ರಮ ಮುಗಿದ ಮೇಲೆ ನೀವೆಲ್ಲರೂ ನನಗೆ ಮಾತು ಕೊಡಬೇಕು. ಮುಂದೆ ಇನ್ನೆಂದು ಏರ್ಗನ್, ಕ್ಯಾಟರಿ ಬಿಲ್ಲು ಇತ್ಯಾದಿ ಬಳಸುವುದಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡುವುದಿಲ್ಲ ಅಂತ. ಈ ಪುಟ್ಟ ಜೀವಿಗಳು ಪ್ರಕೃತಿಗೂ ನಮಗೂ ಸಂಪರ್ಕ ಕಲ್ಪಿಸುವ ಸಮೀಪ ಬಂಧುಗಳು. ನಿಸರ್ಗ ಸೃಷ್ಟಿಸಿದ ಅತ್ಯಂತ ಸುಂದರ ಜೀವಿಗಳು. ಪರಾಗಸ್ಪರ್ಶ, ಬೀಜ ಪ್ರಸಾರ ಮೊದಲಾದವುಗಳಲ್ಲಿ ಪಕ್ಷಿಗಳ ಪಾತ್ರವೂ ಇದೆ. ಕೀಟ ನಿಯಂತ್ರಣದಲ್ಲಿ ಪಕ್ಷಿಗಳ ಪಾತ್ರ ಅತ್ಯಂತ ಮಹತ್ವದ್ದು. ಮನುಷ್ಯನಿಗೂ ಮರಗಿಡಗಳಿಗೂ ಉಪದ್ರವಕಾರಿಗಳಾದ ಕೀಟಗಳನ್ನು ಪಕ್ಷಿಗಳು ಅಪಾರ ಸಂಖ್ಯೆಯಲ್ಲಿ ಹಿಡಿದು ಭಕ್ಷಿಸಿ ಉಪಕಾರ ಮಾಡುತ್ತವೆ. ಮನುಷ್ಯನ ವಸತಿಯ ಆಸುಪಾಸಿನಲ್ಲಿದ್ದರೆ ದೊಡ್ಡ ಹಕ್ಕಿಗಳು, ಹಾವು ಮತ್ತಿತರ ಶತ್ರುಗಳ ಬಾಧೆ ಇರುವುದಿಲ್ಲ ಎಂಬ ಕಾರಣಕ್ಕೆ ಮಾತ್ರವೇ ಈ ಪಕ್ಷಿಗಳು ನಿಮ್ಮ ಆವರಣಕ್ಕೆ ಬರುತ್ತವೆಯೇ ಹೊರತು ನಿಮ್ಮ ಮನೆ ಊಟಕ್ಕಲ್ಲ. ನಿಮ್ಮ ರಕ್ಷಣೆ ಬಯಸಿ ಬಂದ ಒಂದು ಹಿಡೀ ಮಾಂಸವೂ ಇಲ್ಲದ ಈ ಮುಗ್ಧ ಜೀವಿಗಳನ್ನು ಕಲ್ಲು ಹೊಡೆದು ಕೊಂದು ನೀವು ಏನು ಸಾಧಿಸ್ತೀರಿ? ಇದು ನಿಮ್ಮ ಪೌರುಷವೋ ಮೂರ್ಖತನವೋ ಏನು ಹೇಳಬೇಕು? ರಾಕ್ಷಸ ಪ್ರವೃತ್ತಿ. ಎಂದಷ್ಟೇ ಹೇಳಬಹುದೇನು.
1: ಕೇಳುಗರೆ ಕಾರ್ಯಕ್ರಮವನ್ನು ಕೇಳಿದ್ರಲ್ಲ, ನಾವು ಕಳೆದ ವಾರ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಭಾರತದ ಯಾವ ಅರಣ್ಯ ಪ್ರದೇಶದಲ್ಲಿ ನಾವು ಸಿಂಹಗಳನ್ನು ಹೆಚ್ಚಾಗಿ ನೋಡಬಹುದು ಅಂತ. ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ನ ಗಿರ್ ಅರಣ್ಯ ಪ್ರದೇಶ. ಇದಕ್ಕೆ ಸಾಕಷ್ಟು ಜನ ಸರಿಯಾದ ಉತ್ತರಗಳನ್ನು ಬರೆದು ಕಳಿಸಿದ್ದಾರೆ. ಮೊದಲಿಗೆ ಮೈಸೂರು ನಗರ ಹಾಗೂ ಜಿಲ್ಲೆಯಿಂದ ಬಂದಿರುವ ಹೆಸರುಗಳನ್ನು ನೋಡೋಣ. ಎಸ್ ವಿಜಯಲಕ್ಷ್ಮಿ, ಲೀಲಾವತಿ, ಎಂ ಎಸ್ ರಾಘವೇಂದ್ರ, ಸುಮಾರ್ ಎಚ್ ಆರ್, ಬಿ ಎಲ್ ಶಿವಮೂರ್ತಿ, ಎಸ್ ಪಂಚಮ್, ಎಸ್ ಭಾಸ್ಕರನ್, ಎಂ ಮಹೇಶ್, ಬಿ ಎ ಗಿರಿಜಾ, ಗಾಯತ್ರಿ ದೇವಿ, ಶಶಾಂಕ್ ಎನ್, ಹಂಸಾ ಎಸ್ ಚೌಧರಿ, ಅನಿತಾ, ಹೇಮಲತಾ, ಮಧುಸೂದನ್, ಮಲ್ಲಿಕಾ ಎಂಪಿ, ಯಶುಕುಮಾರ್ ಕೆ, ಡಾಕ್ಟರ್ ಧನ್ಯಶ್ರೀ ಕೆ ಆರ್, ತುಳಸಿಮಾಲಾ ಕೆ ಆರ್, ಜಯಕುಮಾರ್ ಎಚ್, ಸುಧಾಕರ್ ಸಿ ಗೌರ್, ಎಚ್ ಎಸ್ ಕುಮಾರ್, ಆರಾಧ್ಯ, ರಾ ಮಧುಸೂದನ್, ಹೇಮಲತಾ ಎನ್, ಎಂ ವಿ ನರಸಿಂಹಮೂರ್ತಿ, ರಮೇಶ್ ಪಿ, ಎನ್ ಶಂಕರ್, ಎಂ ಸರಸ್ವತಿ, ಕಣ್ಣೂರು ವಿ ಗೋವಿಂದಾಚಾರಿ, ಜಯಲಕ್ಷ್ಮಿ, ಕಲಾಪ್ರಸಾದ್, ಕೊಕ್ಕಡ ವೆಂಕಟರಮಣ ಭಟ್, ಛಾಯಾದೇವಿ ಆರ್, ಎಚ್ ಎನ್ ವಿಶ್ವನಾಥ್, ಧೀರಜ್ ಎಲ್ ವೈ, ಎಲ್ ಸ್ವರ್ಣಲತಾ, ಗೋಪಾಲಕೃಷ್ಣ, ಸರಸ್ವತಿ ನಾಗೇಂದ್ರ, ಚೌಹಳ್ಳಿಯ ಎಸ್ ಗುರುಮಲ್ಲೇಗೌಡ, ಸೋಸಲೆ ಮಹದೇವ್ ಶೆಟ್ಟಿ, ಪೂರ್ಣಿಮಾ ಶ್ರೀನಿವಾಸ್, ಮಂಜುಳಾ ಮಹೇಶ್, ಲಿಖಿತ ಡಿ, ಅಶ್ವಿನ್ ಡಿ, ಎಚ್ ಎಸ್ ಲಕ್ಷ್ಮಿ, ನಂಜನಗೂಡಿನ ಮಹೇಶ್ ನಾಯ್ಕ, ಜೈರಾಮ್ ತ್ರಿವೇಣಿ, ಡಾಕ್ಟರ್ ಎನ್ ಕೆ ಪ್ರಸಾದ್, ವೆಂಕಟೇಶ್ ಕುಮಾರ್, ಸಿದ್ದೇಶ್ವರಪ್ಪ ಹಾಗೂ ಕಿರಣ್ ಅವರು. ಇನ್ನು ಮಂಡ್ಯ ಜಿಲ್ಲೆಯಿಂದ ದ್ಯುತೀಶ್ ಸುಪ್ರಭಾ ಎಎಂ, ಆಶಾ ಬಿಸಿ, ಸ್ನೇಹ ಎಸ್ಎ, ಕರಡಕೆಯ ಕೆಎಂ ಶಿವಸ್ವಾಮಿ, ಅನಂತಕುಮಾರ್ ಎಟಿ, ರಾಧಾ ಹಿರಿಯಣ್ಣ, ಪದ್ಮಾ, ಅಂಕುಶಾಪುರ ದೇವಲಿಂಗು, ಎಂ ಸುನೀತಾ, ಶಶಿಪ್ರಕಾಶ್ ಹಾಗೂ ಬಿಕೆ ಭಾಗ್ಯ ಅವರು. ಇನ್ನು ಇತರೆ ಜಿಲ್ಲೆಗಳು ಚಾಮರಾಜನಗರದಿಂದ ಆರ್ ಮೋಹನ್ ಕುಮಾರ್, ವಿನತಾ ಗೋವಿಂದ್ ಹಾಗೂ ಪಿ ಕಾತ್ಯಾಯಿನಿ, ಇಲ್ಲಿಂದನೇ ಎಂ ಮಣಿಕಂಠ, ಧಾರವಾಡದ ರಾಜೇಂದ್ರ ಮಗುದಮ್ಮ, ದಾವಣಗೆರೆಯ ಟಿಸಿ ಬಸವರಾಜು, ಕೊಡಗಿನ ದೀಪಾ ಧರ್ಮೇಶ್, ಬೆಂಗಳೂರಿನ ವಿಕ್ರಮ್ ಜಿಎಸ್ ಹಾಗೂ ಮಹಾರಾಷ್ಟ್ರದ ಸೋಲಾಪುರದಿಂದ ರಾಜಶೇಖರ ಬಿಶೇರಿಕರ್ ಅವರು. ಲಾಟರಿ ಮೂಲಕ ಆಯ್ಕೆಯಾದ ಇಬ್ಬರು ಬಹುಮಾನ ವಿಜೇತರು ಮೈಸೂರು ಲಿಂಗಾಭುತಿಪಾಳ್ಯದ ಕೊಕ್ಕಡ ವೆಂಕಟರಮಣ ಭಟ್ ಹಾಗೂ ನಂಜನಗೂಡು ತಾಲೂಕು ಸರಗೂರು ಗ್ರಾಮದ ಜಯಲಕ್ಷ್ಮಿಯವರು. ಇಬ್ಬರಿಗೂ ಹಾರ್ದಿಕ ಅಭಿನಂದನೆಗಳು. ಉತ್ತರ ಕಳುಹಿಸಿದ ಎಲ್ಲ ಕೇಳುಗರಿಗೂ ಹಾರ್ದಿಕ ಧನ್ಯವಾದಗಳು. ಇನ್ನು ಇವತ್ತಿನ ಸಂಚಿಕೆಗೆ ಪ್ರಶ್ನೆ, ಜೀವ ಜಗತ್ತಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಜೀವಿಗಳು ಯಾವುವು? ಪ್ರಶ್ನೆ ಮತ್ತೊಮ್ಮೆ, ಜೀವ ಜಗತ್ತಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಜೀವಿಗಳು ಯಾವುವು? ಪ್ರಶ್ನೆಗೆ ಉತ್ತರವನ್ನ ಮುಂದಿನ ಬುಧವಾರದ ಒಳಗೆ ಕಳುಹಿಸಬೇಕು. ಉತ್ತರವನ್ನ ಪೋಸ್ಟ್ ಕಾರ್ಡ್ ಮೂಲಕ ಕಳುಹಿಸಲು ನಮ್ಮ ವಿಳಾಸ ನಿಲಯದ ನಿರ್ದೇಶಕರು, ಕಾಡು ಕಲಿಸುವ ಪಾಠ ಬಾನುಲಿ ಸರಣಿ, ಆಕಾಶವಾಣಿ, ಯಾದವಗಿರಿ, ಮೈಸೂರು 570020. ಇಮೇಲ್ ಮೂಲಕ ಕಳುಹಿಸುವವರಿಗೆ ಇಮೇಲ್ ವಿಳಾಸ replyairmysuru@gmail.com, replyairmysuru@gmail.com. ವಾಟ್ಸಪ್ ಮೂಲಕ ಕಳುಹಿಸಲು ಮೊಬೈಲ್ ಸಂಖ್ಯೆ 9481608863. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9481608863. ದಯವಿಟ್ಟು ಈ ಸಂಖ್ಯೆಗೆ ಕರೆ ಮಾಡುವ ಪ್ರಯತ್ನ ಬೇಡ. ಗಮನಿಸಿ, ನೀವು ಉತ್ತರವನ್ನು ಕಳುಹಿಸಬೇಕಾದರೆ ನಿಮ್ಮ ಹೆಸರು, ಸಂಪೂರ್ಣ ವಿಳಾಸ, ಮೊಬೈಲ್ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದಿರಬೇಕು. ಪ್ರತಿ ಸಂಚಿಕೆಯಲ್ಲೂ ಸರಿಯಾದ ಉತ್ತರ ಕಳುಹಿಸಿದ ಇಬ್ಬರು ಶ್ರೋತೃಗಳಿಗೆ ಕಾಡು ಕಲಿಸುವ ಪಾಠ ಪುಸ್ತಕದ ಪ್ರಕಾಶಕರಾದ ನವಕರ್ನಾಟಕ ಪ್ರಕಾಶನದವರು ಆ ಪುಸ್ತಕವನ್ನೇ ಬಹುಮಾನವಾಗಿ ಅಂಚೆಯ ಮೂಲಕ ನಿಮ್ಮ ಮನೆಗೆ ತಲುಪಿಸ್ತಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
2: ಕಾಡು ಕಲಿಸುವ ಪಾಠ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಸಂಕಲನ ಜಿಎನ್ ಮಂಜುನಾಥ್. ನಿರ್ಮಾಣ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಾಲ್ಮಾಲಜಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಬೆಂಗಳೂರು.
1: ವನ್ಯಜೀವಿಗಳ ಸಂರಕ್ಷಿತ ತಾಣಗಳು ಭಾರತದ ಭೂವಿಸ್ತೀರ್ಣದ 4% ಭಾಗದಲ್ಲಿ ಮಾತ್ರವೇ ಉಳಿದುಕೊಂಡಿವೆ. ಮಾನವನೊಂದಿಗೆ ಸಹಜೀವನ ನಡೆಸಲಾಗದೆ ಅಳಿವಿನ ಅಂಚಿಗೆ ತಲುಪಿರುವ ವನ್ಯಜೀವಿಗಳಿಗೆ ಉಳಿದಿರುವ ಆಶ್ರಯ ತಾಣವೆಂದರೆ ಇಷ್ಟು ಅಲ್ಪವಾದ ಜಾಗ ಮಾತ್ರವೇ. ಈ ಅರಣ್ಯ ಪ್ರದೇಶದಲ್ಲಾದರೂ ಬೇಟೆ, ಮರಕಡಿತ ಮತ್ತು ಅರಣ್ಯ ಉತ್ಪನ್ನಗಳ ಸಂಗ್ರಹದಂತಹ ಮಾನವ ಚಟುವಟಿಕೆಗಳನ್ನು ನಿಷೇಧಿಸಿ ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ವನ್ಯಜೀವಿ ಸಂರಕ್ಷಣೆ

0: ಸಂವಿಧಾನ ವಿಧಿಸಿರುವ ಕರ್ತವ್ಯವೂ ಹೌದು.
1: ಈ ಸಾರ್ವಜನಿಕ ಸೇವಾ ಸಂದೇಶವನ್ನು ನಿಮಗಾಗಿ ತಂದವರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಥಾಲ್ಮಾಲಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬೆಂಗಳೂರು.
2: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:33.
4: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಏನು ರಂಗ ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಜಾಹೀರಾತು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
5: ಇದೇ ಶುಕ್ರವಾರ ಜುಲೈ 24 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 0-8-0. ಕೇಳಿ ಇದೇ ಶುಕ್ರವಾರ ಜುಲೈ 24 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
7: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
8: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ಕುರಿತ ಕರಡು ಪ್ರಸ್ತಾವನೆ ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ, ಪ್ರಧಾನಿ ಭರವಸೆ. ಷರತ್ತುಗಳ ಸುದೀರ್ಘ ಚರ್ಚೆ ಬಳಿಕ 26 ದಿನಗಳ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್. ಬಹುಪಕ್ಷೀಯ ವೇದಿಕೆಗಳನ್ನು ದುರ್ಬಲಗೊಳಿಸುವ ಪಾಕಿಸ್ತಾನದ ನಡೆ ಖಂಡಿಸಿದ ಭಾರತ. ಗ್ಲಾಸ್ಗೋ ಕಾಮನ್ ಕ್ರೀಡಾಕೂಟಕ್ಕೆ ವರ್ಣರಂಜಿತ ಚಾಲನೆ, ಭಾರತೀಯ ನಿಯೋಗದಿಂದ ಆಕರ್ಷಕ ಪಥ ಸಂಚಲನ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್, ಜಿಂಬಾಬ್ವೆ ವಿರುದ್ಧ ಭಾರತಕ್ಕೆ 7 ವಿಕೆಟ್ ಜಯ. ವಾರ್ತೆಗಳ ವಿವರ: ಪ್ರಶ್ನೆ ಪತ್ರಿಕೆ ಸೋರಿಕೆ ಘಟನೆ ನಡೆದ ಬಳಿಕ ಕಳೆದ 2.5 ತಿಂಗಳಲ್ಲಿ ಸರ್ಕಾರ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಳೆದ ರಾತ್ರಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ವರ್ಷ ವ್ಯರ್ಥವಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಪರೀಕ್ಷೆಗಳನ್ನು ತ್ವರಿತವಾಗಿ ನಡೆಸುವುದು ಅತ್ಯಗತ್ಯವಾಗಿತ್ತು ಎಂದು ಹೇಳಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಣ್ಣ ವಿಷಯವಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಇದು ಅತ್ಯಂತ ನೋವುಂಟು ಮಾಡಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ತ್ವರಿತ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆಯ ಕುರಿತು ಪ್ರಸ್ತಾವನೆ ಸಿದ್ಧಪಡಿಸುವಂತೆ ಸಂಬಂಧಿತ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾಗಿ ಪ್ರಧಾನಿ ತಿಳಿಸಿದ್ದಾರೆ. ಇಲಾಖೆಗಳು ನಿರಂತರವಾಗಿ ಕಾರ್ಯನಿರ್ವಹಿಸಿ ಕರಡು ಪ್ರಸ್ತಾವನೆಯನ್ನು ಕಳೆದ ರಾತ್ರಿ ತಡವಾಗಿ ಸಲ್ಲಿಸಿವೆ ಎಂದು ಅವರು ಹೇಳಿದ್ದಾರೆ. ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಒಳಗೊಂಡಿರುವಂತಹ ಈ ಕರಡು ಪ್ರಸ್ತಾವನೆ ಕುರಿತು ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಲಹೆಗಳನ್ನು ಪಡೆದ ಬಳಿಕ ಇದಕ್ಕೆ ಅಂತಿಮ ರೂಪ ನೀಡಲಾಗುವುದು ಎಂದು ಅವರು ಹೇಳಿದ್ದಾರೆ. ಸೋಮವಾರದಿಂದ ಸಂಸತ್ತಿನ 2ನೇ ವಾರದ ಕಲಾಪ ಆರಂಭವಾಗಲಿದ್ದು, ಈ ಮಸೂದೆಯನ್ನು ಆದಷ್ಟು ಬೇಗ ಸಂಸತ್ತಿನಲ್ಲಿ ಅಂಗೀಕರಿಸಲು ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರು ಗುರುಗ್ರಾಮದ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ ರಾತ್ರಿ 26 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿದ್ದಾರೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರ ಸಮ್ಮುಖದಲ್ಲಿ ಅವರು ಉಪವಾಸವನ್ನು ಮುಕ್ತಾಯಗೊಳಿಸಿದರು. ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಅಂಗ್ಮೋ ಮತ್ತು ಲೇಹ್ ಲಡಾಕ್ ಎಪೆಕ್ಸ್ ಬಾಡಿಯ ಹಿರಿಯ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿವಿಧ ಷರತ್ತುಗಳ ಕುರಿತು ಸುದೀರ್ಘ ಮಾತುಕತೆ ನಡೆಸಿದ ಬಳಿಕ ಈ ನಿರ್ಧಾರ ಕೈಗೊಂಡಿರುವುದಾಗಿ ವಾಂಗ್ಚುಕ್ ತಿಳಿಸಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಹಿಂಸೆಗೆ ಅವಕಾಶ ನೀಡದಂತೆ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಿಗೆ ಹೊಣೆಗಾರಿಕೆ ನಿಗದಿಪಡಿಸುವಂತೆ ಆಗ್ರಹಿಸಿ ಸೋನಂ ವಾಂಗ್ಚುಕ್ ಕಳೆದ ತಿಂಗಳ 28ರಿಂದ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದರು. ಈ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ವೈದ್ಯರ ಸಲಹೆಯಂತೆ ದಿನಚರಿಯನ್ನು ಪಾಲಿಸಿ ಶೀಘ್ರದಲ್ಲೇ ಹಿಂದಿನ ತೂಕವನ್ನು ಮರಳಿ ಪಡೆಯುವಂತೆ ಹಾರೈಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಸೋನಂ ವಾಂಗ್ಚುಕ್ ಅವರು ಉತ್ತಮ ಆರೋಗ್ಯದಿಂದ ಇರಲೆಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದ್ದಾರೆ. ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024ರ ಅಡಿಯಲ್ಲಿ ದಾಖಲಾಗುವ ಪ್ರಕರಣಗಳ ವಿಚಾರಣೆಗಾಗಿ ದೆಹಲಿ ಹೈಕೋರ್ಟ್ ತಕ್ಷಣದಿಂದ ಜಾರಿಗೆ ಬರುವಂತೆ ನೂತನ ತ್ವರಿತ ನ್ಯಾಯಾಲಯವನ್ನು ಸ್ಥಾಪಿಸಿದೆ. ಹೈಕೋರ್ಟ್ ಹೊರಡಿಸಿರುವಂತಹ ಅಧಿಸೂಚನೆಯ ಪ್ರಕಾರ ರೌಸ್ ಅವೆನ್ಯೂ ನ್ಯಾಯಾಲಯದ ನ್ಯಾಯಾಂಗ ಅಧಿಕಾರಿ ಅನು ಗ್ರೋವರ್ ಬಳಿಕ ಅವರ ನ್ಯಾಯಾಲಯವು ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆಯಡಿ ದಾಖಲಾದ ಪ್ರಕರಣಗಳು ಮತ್ತು ಅವಕ್ಕೆ ಸಂಬಂಧಿಸಿದ ಅಪರಾಧಗಳ ವಿಚಾರಣೆ ನಡೆಸುವ ವಿಶೇಷ ತ್ವರಿತ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸಲಿದೆ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ನಡೆಯುವ ಅಕ್ರಮಗಳಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳ ತ್ವರಿತ ವಿಚಾರಣೆ ಮತ್ತು ಶೀಘ್ರ ತೀರ್ಪು ನೀಡುವ ಉದ್ದೇಶದಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಆಸಿಯಾನ್ ಪ್ರಾದೇಶಿಕ ವೇದಿಕೆಯ 33ನೇ ಸಚಿವರ ಸಭೆಯಲ್ಲಿ ಪಾಕಿಸ್ತಾನದ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವರು ಮಾಡಿದ ಹೇಳಿಕೆಗಳನ್ನು ಭಾರತ ನಿರಾಧಾರ ಮತ್ತು ಅನಗತ್ಯ ಎಂದು ತಳ್ಳಿಹಾಕಿದ್ದು ಖಂಡನೆ ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಸುಳ್ಳು ಮಾಹಿತಿ ಹರಡುವುದು ಮತ್ತು ಗಡಿಯಾಚೆಗಿನ ಭಯೋತ್ಪಾದನೆಗೆ ಬೆಂಬಲ ನೀಡಿರುವ ತನ್ನ ನಡವಳಿಕೆಯಿಂದ ಗಮನ ಬೇರೆಡೆ ಸೆಳೆಯಲು ಪಾಕಿಸ್ತಾನ ಮತ್ತೊಮ್ಮೆ ಬಹುಪಕ್ಷೀಯ ವೇದಿಕೆಯನ್ನು ದುರುಪಯೋಗಪಡಿಸಿಕೊಂಡಿದೆ ಎಂದು ಹೇಳಿದ್ದಾರೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಭಾರತದ ಅವಿಭಾಜ್ಯ ಅಂಗಗಳಾಗಿದ್ದು ಈ ವಿಷಯದ ಬಗ್ಗೆ ಪ್ರತಿಕ್ರಿಯಿಸಿರುವ ಯಾವುದೇ ಹಕ್ಕು ಪಾಕಿಸ್ತಾನಕ್ಕಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸಿಂಧು ಜಲ ಒಪ್ಪಂದ ಕುರಿತ ಭಾರತದ ನಿಲುವು ಬದಲಾಗಿಲ್ಲ ಎಂದು ಹೇಳಿದ ವಿದೇಶಾಂಗ ವಕ್ತಾರರು ಪಹಲ್ಗಾಮ್ ದಾಳಿ ಸೇರಿದಂತೆ ಗಡಿಯಾಚೆಗಿನ ಭಯೋತ್ಪಾದನೆಗೆ ಪಾಕಿಸ್ತಾನ ನೀಡುತ್ತಿರುವಂತಹ ಬೆಂಬಲದ ಹಿನ್ನೆಲೆಯಲ್ಲಿ ಒಪ್ಪಂದವನ್ನು ಅಮಾನತಿನಲ್ಲಿ ಇರಿಸಲಾಗಿದೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಭಯೋತ್ಪಾದನೆಗೆ ನೀಡುತ್ತಿರುವಂತಹ ಬೆಂಬಲವನ್ನು ವಿಶ್ವಾಸಾರ್ಹವಾಗಿ ಮತ್ತು ಶಾಶ್ವತವಾಗಿ ನಿಲ್ಲಿಸುವವರೆಗೆ ಈ ಸ್ಥಿತಿ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
9: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
10: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
11: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
10: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
8: ರೊಮಾನಿಯಾ ಪ್ರವಾಸದಲ್ಲಿರುವಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಜಧಾನಿ ಬುಕಾರೆಸ್ಟ್ನ ವಿಕ್ಟೋರಿಯಾ ಅರಮನೆಯಲ್ಲಿ ರೊಮಾನಿಯಾ ಪ್ರಧಾನಿ ಇಲಿಯೆ ಬೊಲೋಜಾನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ರೊಮಾನಿಯಾ ಅಧ್ಯಕ್ಷ ನಿಕುಶೋರ್ ಡಾನ್ ಅವರೊಂದಿಗೆ ಭಾರತ ರೊಮಾನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಅವರು ಭಾಷಣ ಮಾಡಲಿದ್ದಾರೆ. ನಂತರ ರಾಷ್ಟ್ರಪತಿಯವರು ರೊಮಾನಿಯಾ ಸಂಸತ್ತಿಗೆ ಭೇಟಿ ನೀಡಿ ಸೆನೆಟ್ ಅಧ್ಯಕ್ಷ ಮಿರ್ಚಿಯಾ ಅಬ್ರುಡಿಯಾನ್ ಮತ್ತು ಪ್ರತಿನಿಧಿಗಳ ಸದನದ ಅಧ್ಯಕ್ಷ ಸೋರಿನ್ ಗ್ರಿಡೆಯಾನು ಅವರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದರ ಜೊತೆಗೆ ಅವರು ಯೋಧರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ರಾಷ್ಟ್ರಪತಿಯವರು ಬುರಾಕೆಸ್ಟ್ ಆರ್ಥಿಕ ಅಧ್ಯಯನಗಳ ವಿಶ್ವವಿದ್ಯಾಲಯ ಮತ್ತು ರಾಷ್ಟ್ರೀಯ ಗ್ರಾಮೀಣ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಕೇಂದ್ರ ಸರ್ಕಾರವು ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ನೂತನ ಕಾರ್ಯದರ್ಶಿಗಳನ್ನು ನೇಮಕ ಮಾಡಿದೆ. ಪ್ರಸ್ತುತ ಶಿಕ್ಷಣ ಸಚಿವಾಲಯದ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯಾಗಿರುವಂತಹ ವಿನೀತ್ ಜೋಶಿ ಅವರನ್ನು ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ನರೇಶ್ ಪಾಲ್ ಗಂಗ್ವಾರ್ ಅವರು ಉನ್ನತ ಶಿಕ್ಷಣ ಇಲಾಖೆಯ ನೂತನ ಕಾರ್ಯದರ್ಶಿಯಾಗಿ ಇರಲಿದ್ದು ಡಿಕೆ ಅನಿಲ್ ಕುಮಾರ್ ಅವರನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿಯಾಗಿರುವಂತಹ ಕಟಿಕಿ ತಾಲಾ ಶ್ರೀನಿವಾಸ್ ಅವರನ್ನು ಈಶಾನ್ಯ ಪ್ರದೇಶಾಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಕೇಶವ್ ಚಂದ್ರ ಅವರು ಗಣಿ ಸಚಿವಾಲಯದ ಕಾರ್ಯದರ್ಶಿಯಾಗಿರಲಿದ್ದು, ಚಂದ್ರಭೂಷಣ್ ಕುಮಾರ್ ಅವರನ್ನು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಸುಶೀಲ್ ಕುಮಾರ್ ಲೋಹಾನಿ ಅವರನ್ನು ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯ ಕಾರ್ಯದರ್ಶಿಯಾಗಿ, ಸತ್ಯೇಂದ್ರ ಸಿಂಗ್ ಅವರನ್ನು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯಾಗಿ ಹಾಗೂ ಡಿ ತಾರಾ ಅವರನ್ನು ರಾಜಧಾನಿ ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಪಿಯೂಷ್ ಗೋಯಲ್ ಅವರನ್ನು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮಹಾಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಈ ಎಲ್ಲ ನೇಮಕಾತಿಗಳಿಗೆ ಕೇಂದ್ರ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ. ಮುಕ್ತ, ಸಮಗ್ರ, ಪಾರದರ್ಶಕ ಮತ್ತು ನಿಯಮಾಧಾರಿತ ಬಹುಪಕ್ಷೀಯ ವ್ಯಾಪಾರ ವ್ಯವಸ್ಥೆಗೆ ಭಾರತ ತನ್ನ ಬದ್ಧತೆಯನ್ನು ಮತ್ತೊಮ್ಮೆ ಪುನರುಚ್ಚರಿಸಿದೆ. ಸ್ವಿಟ್ಜರ್ಲ್ಯಾಂಡ್ನ ಜಿನೀವಾದಲ್ಲಿ ನಡೆದಂತಹ ವಿಶ್ವ ವ್ಯಾಪಾರ ಸಂಸ್ಥೆ WTO ಸಭೆಯಲ್ಲಿ ಭಾರತದ 8ನೇ ವ್ಯಾಪಾರ ನೀತಿ ಪರಿಶೀಲನೆಯ ಅಂತಿಮ ಅಧಿವೇಶನದಲ್ಲಿ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಈ ವಿಷಯವನ್ನು ತಿಳಿಸಿದ್ದಾರೆ. WTO ಸುಧಾರಣೆ ಅಭಿವೃದ್ಧಿ ಕೇಂದ್ರೀಕೃತವಾಗಿರಬೇಕು, ಅಭಿವೃದ್ಧಿಶೀಲ ರಾಷ್ಟ್ರಗಳ ನೀತಿ ರೂಪಿಸುವ ಅವಕಾಶವನ್ನು ಸಂರಕ್ಷಿಸಬೇಕು, ಸಂಸ್ಥೆಯ ವಿಶ್ವಾಸಾರ್ಹತೆಯನ್ನು ಬಲಪಡಿಸಬೇಕು ಹಾಗೂ ಈಗಿರುವ ಆದೇಶಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಎಂದು ಅವರು ಹೇಳಿದ್ದಾರೆ. 23ನೇ ಆವೃತ್ತಿಯ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋ ನಗರದಲ್ಲಿ ವರ್ಣರಂಜಿತ ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆ ದೊರೆತಿದೆ. ಬ್ರಿಟನ್ ದೊರೆ 3ನೇ ಚಾರ್ಲ್ಸ್ ಕ್ರೀಡಾಕೂಟವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿದರು. 10 ದಿನಗಳ ಕಾಲ ನಡೆಯಲಿರುವ ಈ ಕ್ರೀಡಾಕೂಟದಲ್ಲಿ 74 ದೇಶಗಳು ಭಾಗಿಯಾಗುತ್ತಿವೆ. ಧ್ವಜಧಾರಿ ಮೀರಾಬಾಯಿ ಚಾನು ಮತ್ತು ಬ್ಯಾಟನ್ ಬಾರಕಿ ಲವ್ಲಿನಾ ಬಾರ್ಗೋಹೈನ್ ನೇತೃತ್ವದಲ್ಲಿ ಕ್ರೀಡಾಂಗಣ ಪ್ರವೇಶಿಸಿದ ಭಾರತೀಯ ನಿಯೋಗ ರಾಷ್ಟ್ರ ಧ್ವಜವನ್ನು ಹಾರಿಸುತ್ತಾ ಸಾಗುವ ಮೂಲಕ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದಂತಹ ಆವೃತ್ತಿಯಲ್ಲಿ 61 ಪದಕ ಗೆದ್ದಿದ್ದ ಭಾರತಕ್ಕೆ ಈ ಬಾರಿ ಕ್ರೀಡಾ ವಿಭಾಗಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಹೊಸ ಸವಾಲು ಎದುರಾಗಲಿದೆ. ಹರಾರಿಯಲ್ಲಿ ನಡೆದಂತಹ 3 ಪಂದ್ಯಗಳ ಪುರುಷರ T20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 126 ರನ್ಗಳ ಗೆಲುವಿನ ಗುರಿಯನ್ನು ಬೆನ್ನಹತ್ತಿದಂತಹ ಭಾರತ ವೈಭವ್ ಸೂರ್ಯವಂಶಿ ಅವರ ಕೇವಲ 19 ಎಸೆತಗಳಲ್ಲಿ ಸಿಡಿಸಿದ ಆಕರ್ಷಕ ಅರ್ಧಶತಕದ ನೆರವಿನಿಂದ 13.2 ಓವರ್ಗಳಲ್ಲಿ 3 ವಿಕೆಟ್ಗಳನ್ನಷ್ಟಕ್ಕೆ ಗುರಿ ತಲುಪಿತು. ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳನ್ನಷ್ಟಕ್ಕೆ 125 ರನ್ ಗಳಿಸಿತು. ದೇಶಾದ್ಯಂತ ಮುಂಗಾರು ಪರಿಸ್ಥಿತಿಯನ್ನು ಕೇಂದ್ರ ಗೃಹ ಸಚಿವಾಲಯ ಸಕ್ರಿಯವಾಗಿ ಮೇಲ್ವಿಚಾರಣೆ ಮಾಡುತ್ತಿದೆ. ಭಾರಿ ಮಳೆಯಿಂದ ಎದುರಾಗಿರುವಂತಹ ಸವಾಲುಗಳನ್ನು ನಿಭಾಯಿಸಲು ಬಾಧಿತ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಗತ್ಯವಿರುವಂತಹ ಎಲ್ಲ ರೀತಿಯ ನೆರವನ್ನು ಒದಗಿಸಲಾಗುತ್ತಿದೆ ಎಂದು ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ಕುರಿತ ಕರಡು ಪ್ರಸ್ತಾವನೆ ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಷರತ್ತುಗಳ ಸುದೀರ್ಘ ಚರ್ಚೆ ಬಳಿಕ 26 ದಿನಗಳ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ ಸಾಮಾಜಿಕ ಕಾರ್ಯಕರ್ತ ಸೋನಮ್ ವಾಂಗ್ಚುಕ್. ಬಹುಪಕ್ಷೀಯ ವೇದಿಕೆಗಳನ್ನು ದುರ್ಬಲಗೊಳಿಸುವ ಪಾಕಿಸ್ತಾನದ ನಡೆ ಖಂಡಿಸಿದ ಭಾರತ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ವರ್ಣರಂಜಿತ ಚಾಲನೆ, ಭಾರತೀಯ ನಿಯೋಗದಿಂದ ಆಕರ್ಷಕ ಪಥ ಸಂಚಲನ. ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ಜಿಂಬಾಬ್ವೆ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಆಕಾಶವಾಣಿ ಮೈಸೂರು FM 100.6, ಸಮಯ 7:25:28. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶ್ರೀ ಚಾಮುಂಡೇಶ್ವರಿ ಪೂಜಾ ಮಹಿಮೆ ಚಿತ್ರದ ಗೀತೆ. ಹಾಡಿದ್ದಾರೆ ಜಯಚಂದ್ರನ್. ಸೋರತಶ್ವತ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಜಯ ಕೃಷ್ಣಮೂರ್ತಿ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಪಿ ಲೀಲಾ ಅವರು ಹಾಡಿರುವ ಶ್ರೀಕೃಷ್ಣ ದೇವರಾಯ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಕಣಗಲ್ ಪ್ರಭಾಕರ ಶಾಸ್ತ್ರಿ, ಸಂಗೀತ ನಿರ್ದೇಶನ ಟಿ ಜಿ ಲಿಂಗಪ್ಪ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಬೆಳಗ್ಗೆ 8:30 ಆಲಿಸಬಹುದು. FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 8:00 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ.
1: ಹೃದಯವಿದ್ದವ ನೋಟ ಹಾಯಿಸಿದೆಡೆಯೆಲ್ಲ, ಮನಸ್ಸಿದ್ದವ ಮನಸ ಹರಿಸಿದೆಡೆಯೆಲ್ಲ, ದಿನ ದಿನವೂ ಹಕ್ಕಿಗಳು ಬರೆಯುತ್ತಿವೆ ಕವಿತೆಗಳ ತಮ್ಮ ಒಲವಿನಿಂಚರದಲ್ಲಿ.
0: ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ.

ಇದುವರೆಗೂ ತಾವು ಆಲಿಸಿದ್ದು ಭೈರಾದೇವಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದವರು ಮಾಲತಿ. ಶ್ರೀ ಜೈ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದವರು ಕೆ ಸೆಂಥಿಲ್ ಪ್ರಶಾಂತ್. ಕೇಳುಗರೆ ಗಮನಿಸಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮೈಸೂರು ಜಿಲ್ಲಾ ಕಚೇರಿಯು ಪ್ರಸ್ತುತ ವಿಶ್ವಮಾನವ ಜೋಡಿ ರಸ್ತೆ ನಂಬರ್ 7 ಎರಡನೇ ಮಹಡಿ ದಟ್ಟಗಳ್ಳಿ ರಾಮಕೃಷ್ಣನಗರ ಮೈಸೂರು ಈ ವಿಳಾಸದಲ್ಲಿ ಚಾಲನೆಯಲ್ಲಿದ್ದು, ಮುಂದುವರೆದು ವ್ಯವಸ್ಥಾಪಕ ನಿರ್ದೇಶಕರ ಸೂಚನೆಯಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮವನ್ನು ನಂಬರ್ E1 ಮೈಸೂರು ವಿಶ್ವವಿದ್ಯಾನಿಲಯ ವಸತಿ ಗೃಹ ಅಗ್ನಿಶಾಮಕ ದಳ ಕಚೇರಿಯ ಎದುರುಗಡೆ ಸರಸ್ವತಿಪುರಂ ಮೈಸೂರು ಇಲ್ಲಿಗೆ ಕಚೇರಿಯನ್ನು ಸ್ಥಳಾಂತರಗೊಳಿಸುತ್ತಿರಲು ತಿಳಿಸಿರುತ್ತಾರೆ. August 3 ತಾರೀಖಿನಿಂದ ಸಾರ್ವಜನಿಕರು ನಿಗಮದೊಂದಿಗೆ ವ್ಯವಹರಿಸಲು ಹೊಸ ವಿಳಾಸದ ಕಚೇರಿಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರುವ ರಂಗನಾಯಕಿ ಚಿತ್ರದ ಗೀತೆಯನ್ನು. ವಿಜಯನಾರಸಿಂಹ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗರಾವ್.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ರಿತೀಶಾ ಮತ್ತು ಉಷಾ ಅವರು ಹಾಡಿರುವ ಶ್ರೀ ರೇಣುಕಾದೇವಿ ಚಿತ್ರದ ಗೀತೆಯನ್ನು. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸ್ವರ ಸಂಚಾರ, ಸಂಗೀತ ಲೋಕದಲ್ಲೊಂದು ವಿಹಾರ. ಪ್ರಸ್ತುತಿ ಆಹಿರೇ ಪುಟ್ಟಿ. ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಕೊಲ್ಲೂರು ಶ್ರೀ ಮೂಕಾಂಬಿಕೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಪುಗಲೇಂಡಿ ಮಹಾದೇವನ್.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಬೆಳಗ್ಗೆ 9:35 ಆಲಿಸಬಹುದು. ಸಮಯ ಸರಿಯಾಗಿ 9:00.
1: ಆಕಾಶವಾಣಿ ಮೈಸೂರು.
2: ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ.

0: ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಚಿಕಿತ್ಸಾತ್ಮಕ ಯೋಗ. ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಡಾಕ್ಟರ್ ಚಂದ್ರಶೇಖರ್ ಅವರೇ ನಮಸ್ಕಾರ.
2: ನಮಸ್ಕಾರ.
1: ತಾವು ಇವತ್ತಿನ ದಿವಸ ಯೋಗ ಚಿಕಿತ್ಸೆಯ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಯೋಗದ ಪ್ರಕಾರ ರೋಗ ಬಾರದಂತೆ ಹೇಗಿರಬೇಕು ನಮ್ಮ ಜೀವನ ಶೈಲಿ ಅಂತೀರಿ?
2: ಯೋಗ ಬಲ್ಲವನಿಗೆ ರೋಗವಿಲ್ಲ ಅಂತ ನಾಣ್ಣುಡಿನ ಹೇಳ್ಬೋದು. ಯಾಕೆ ಅಂದರೆ ಮನೆಯೇ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಯೋಹೋ ಅಂತ. ಬಂಧನಕ್ಕೆ ಮೋಕ್ಷಕ್ಕೆ ಕಾರಣ ಮನಸ್ಸು. ಈ ಬಂಧನ ಅನ್ನೋದೇ ರೋಗ. ಬಂಧನ ಮುಕ್ತ ಆಗೋದು ಅಂದರೆ ರೋಗ ಮುಕ್ತನಾಗೋದು ಅಂತ. ರೋಗ ಮುಕ್ತನಾದವನು ಯಾವುದೇ ರೀತಿಯಾದಂಥ ಕೆಟ್ಟ ಹವ್ಯಾಸಗಳಲ್ಲಿರಲ್ಲ, ಅಥವಾ ಅವನು ಆಹಾರದಲ್ಲಿ ಎಲ್ಲದರಲ್ಲೂ ಅವನು ಒಂದು ತನ್ನದೇ ಆದಂಥ ಒಂದು ಪ್ರಿನ್ಸಿಪಲ್ ಅಂತೇನು ಹೇಳ್ತೀವಿ, ಆ ರೀತಿ ಒಂದು ಇದನ್ನು ಇಟ್ಕೊಂಡಿರ್ತಾನೆ. ಆದ್ದರಿಂದ ರೋಗ ಯೋಗ ಕಲಿತವನಿಗೆ ಬರೋದಿಲ್ಲ. ಮತ್ತು ಮೈತ್ರಿ ಕರುಣ ಉದಿತ ಉಪೇಕ್ಷಾಣ ಸುಖ ದುಃಖ ಪುಣ್ಯಾಪುಣ್ಯ ವಿಶೇಷಾಣ ಸುಖ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಮೈತ್ರಿಯನ್ನು ಯಾರಲ್ಲಿ ಮಾಡಬೇಕು, ಸುಖವನ್ನು ಪಡುವಂಥವ್ರಲ್ಲಿ ಸಂಬಂಧಗಳನ್ನು ಇಟ್ಕೋಬೇಕು, ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಬೇಕು, ದುಃಖವನ್ನು ಪಡುವವರಿಗೆ ಕರುಣೆಯನ್ನು ತೋರಿಸ್ಬೇಕು. ಮುದಿತ ಉಪೇಕ್ಷಾಣ ಅಂದರೆ ಯಾರು ಪುಣ್ಯದ ಕೆಲಸ ಮಾಡ್ತಿರ್ತಾನೆ ಅವನಿಗೆ ನಾವು ಸಹಕಾರ ಕೊಡಬೇಕು ಮತ್ತು ಅವನನ್ನು ಹೊಗಳಬೇಕು. ಉಪೇಕ್ಷಾಣ ಅಂದರೆ ಯಾರು ಕೆಟ್ಟ ಕೆಲಸ ಮಾಡ್ತಾರೆ ಅವ್ರನ್ನ ಉಪೇಕ್ಷೆ ಮಾಡಿದ್ರೆ ನಮ್ಮ ಭಾವನಾತ್ಮ ಚಿತ್ತ ಪ್ರಸಾದನಂ ಅಂತ. ಅಂದರೆ ನಮ್ಮ ಮನಸ್ಸು ಪ್ರಸಾದ ಅಂದರೆ ಸಮತೋಲನ ಸ್ಥಿತಿಯಲ್ಲಿ ಇರುತ್ತೆ. ಹಾಗಾಗಿ ಈ ರೀತಿ ಆ ವ್ಯಕ್ತಿಗಳನ್ನು ನಾವು ನೋಡಿಕೊಂಡು, ಯಾವ್ಯಾವ ವ್ಯಕ್ತಿಗಳು ಯಾವ ರೀತಿ ನಡ್ಕೋತಾರೆ ಅದನ್ನು ನೋಡಿಕೊಂಡು ಅವರುಗಳ ಜೊತೆಯಲ್ಲಿ ಸಂಬಂಧವನ್ನು ಇಟ್ಕೊಂಡ್ರೆ ನಮಗೆ ಯಾವುದೇ ರೀತಿಯಾದಂಥ ರೋಗ ಬರಲ್ಲ. ಸುಖಾನುಶಯಿ ರಾಗ ಅಂತ ಹೇಳ್ತೀವಿ. ಅಂದರೆ ಯಾರು ಸುಖವನ್ನೇ ಅನುಸರಿಸ್ಕೊಂಡು ಹೋಗ್ತಾನೋ ಅವನಿಗೆ ಹೆಚ್ಚೆಚ್ಚು ರೋಗಗಳು ಬರೋದು ಚಾನ್ಸಸ್ ಇರುತ್ತೆ. ಅಂದರೆ ಯಾರು ಸಿಂಪಲ್ ಲಿವಿಂಗಲ್ಲಿ ಇರ್ತಾನೆ, ಹೈ ಥಿಂಕಿಂಗಲ್ಲಿ ಇರ್ತಾನೆ, ಅವನಿಗೆ ಯಾವುದೇ ರೋಗ ಬರಲ್ಲ ಅನ್ನುವಂಥದ್ದು ನಮ್ಮ ಇದರಲ್ಲಿ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳ್ತಾರೆ. ದುಃಖಾನುಶಯಿ ದ್ವೇಷ ಅಂತ ಹೇಳ್ತಾನೆ. ಯಾರು ದುಃಖವನ್ನೇ ಪಡ್ತಿರ್ತಾನೋ ಅವನು ಇನ್ನೊಬ್ಬರನ್ನು ದ್ವೇಷ ಮಾಡ್ತಾ ಇರ್ತಾನೆ. ದ್ವೇಷದಿಂದಾಗಿ ಅನೇಕ ರೋಗಗಳು ಬರುತ್ತೆ. ದ್ವೇಷದ ಒಂದು ಬೀಜ ಎಷ್ಟು ಮಟ್ಟಿಗೆ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಬರ್ಸುತ್ತೆ ಅಂದರೆ, ಯಾರಿಗೆ ಇನ್ನೊಬ್ಬರ ಬಗ್ಗೆ ದ್ವೇಷ ಮಾಡ್ತಾನೆ ಅಂದರೆ ಅವನಿಗೆ ಹೈಪರ್ ಟೆನ್ಷನ್ ಇರ್ಬೋದು, ಹಾರ್ಟ್ ಡಿಸೀಸ್ ಇರ್ಬೋದು, ಇವೆಲ್ಲ ಯಾವುದೋ ಒಂದು 10 ವರ್ಷ 20 ವರ್ಷದಿಂದ ಯಾರನ್ನೋ ದ್ವೇಷ ಮಾಡಿಕೊಂಡೇ ಬಂದಿರ್ತಾನೆ. ಅವನಿಗೆ ಇಂಥ ಒಂದು ದೊಡ್ಡ ದೊಡ್ಡ ಕಾಯಿಲೆಗಳು ಮುಂದೆ ಬರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಯೋಗದಲ್ಲಿ ಅರ್ಥ ಮಾಡ್ಕೋಬೋದು.
1: ಮನುಷ್ಯನಿಗೆ ಬಹಳಷ್ಟು ರೋಗಗಳು ಬರ್ತವೆ. ಈಗ ಯೋಗ ಚಿಕಿತ್ಸೆ ಅಂದಾಗ ಯಾವ ಯಾವ ರೋಗಗಳಿಗೆ ಯಾವ ರೀತಿಯ ಯೋಗ

0: ಯೋಗವನ್ನು ಮಾಡಬಹುದು ಅಂತ ಹೇಳ್ತೀರಿ?
1: ಇಲ್ಲಿ ಯೋಗ ಅಂದರೆ ಬರೀ ನಾವು ಆಸನಗಳು ಅಂತ ಅಷ್ಟೇ ಅಲ್ಲ, ಮುದ್ರಾ, ಪ್ರಾಣಾಯಾಮ, ಷಟ್ಕ್ರಿಯೆಗಳು, ಈ ಥರ ಅನೇಕ ಕ್ರಿಯೆಗಳನ್ನು ಮಾಡಿಕೊಂಡು ನಾವು ಅನೇಕ ರೋಗಗಳನ್ನು ಹೋಗಿಸ್ಕೋಬೋದು. ಯೋಗ ಶುರುವಾದಾಗ ಅದು ರೋಗಕ್ಕೋಸ್ಕರ ಅಂತ ಆಗಿಲ್ಲ, ಅದು ಪ್ರಿವೆನ್ಷನ್ ಆಫ್ ಡಿಸೀಸಸ್, ಡಿಸೀಸ್ ಬರದೇ ಇರೋ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಯೋಗ ಪ್ರಾರಂಭ ಆಯಿತು. ಆದರೆ ಇವತ್ತದು ಚಿಕಿತ್ಸಾತ್ಮಕ ಯೋಗವಾಗಿ ಪರಿಣಾಮವನ್ನು ಹೊಂದುತ್ತಾ ಇದೆ. ಹಾಗಾಗಿ ಅನೇಕ ರೋಗಗಳಿಗೆ ಅನೇಕ ಚಿಕಿತ್ಸೆಗಳನ್ನು ಮಾಡೋ ರೀತಿಯಲ್ಲಿ ಯಾವ್ಯಾವ ಶರೀರಶಾಸ್ತ್ರ ಮತ್ತು ಅಂಗಶಾಸ್ತ್ರಗಳ ಜೊತೆಲಿ ತೊಗೊಂಡು ಹೋದಾಗ ಯಾವ್ಯಾವ ಕ್ರಿಯೆಗಳು ಅಂದರೆ ಪೆಥಾಲಜಿಕಲ್ ಚೇಂಜಸ್ ಏನಾಗಿರುತ್ತೆ ಅದನ್ನು ಸಮತೋಲನಕ್ಕೆ ಬರೋ ರೀತಿ ಮಾಡೋದಕ್ಕೆ ಅನಾಟಮಿಕಲ್ ಇದನ್ನು ನೋಡ್ಕೋಬೇಕು ನಾವು. ಅಂದರೆ ಯಾವ ನರಗಳು, ಯಾವ ಮಾಂಸಖಂಡಗಳು, ಯಾವ ಮೂಳೆಗಳು, ಯಾವ್ಯಾವ ರೀತಿ ಅದು ರೆಸ್ಪಾಂಡ್ ಮಾಡ್ತಾ ಇದೆ, ಅದಕ್ಕೆ ಏನು ತೊಂದರೆ ಬಂದಿದೆ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತಹ ಅನೇಕ ಚಿಕಿತ್ಸೆಗಳನ್ನು ಅನೇಕ ಆಸನಗಳಿಂದಲೂ ಕೂಡ ಮಾಡ್ಬೋದು ಅಂತ ಇವತ್ತು ಅನೇಕ ಸಂಘಟನೆಗಳು ಅದರ ಬಗ್ಗೆ ರಿಸರ್ಚ್ಗಳನ್ನು ಮಾಡಿದೆ. ಈಗ ಹೃದ್ರೋಗಕ್ಕೆ ವೀರಭದ್ರಾಸನ ಮಾಡ್ಬೋದು, ವೀರಭದ್ರಾಸನ ಮೂರನೇ ಅಂದರೆ ABC ಅಂತ ಇದೆ, ವೀರಭದ್ರಾಸನ ಸಿ ಮಾಡ್ಬೋದು. ಆಸ್ತಮಾಕ್ಕೆ ಧನುರಾಸನ, ಉಷ್ಟ್ರಾಸನ, ಈ ರೀತಿ ಶವಾಸನ ಮತ್ತು ಇವುಗಳನ್ನೆಲ್ಲ ಹೈಪರ್ ಟೆನ್ಷನ್ಗೆ ಮಾಡುವಂಥದ್ದು, ಯೋಗ ನಿದ್ರಾವನ್ನು ತಾಡಾಸನ ಹೈಪರ್ ಟೆನ್ಷನ್ಗೆ ಮಾಡುವಂಥದ್ದು, ಆಮೇಲೆ ಹೊಟ್ಟೆಗೆ ಸಂಬಂಧಪಟ್ಟಂಥ ರೋಗಗಳಲ್ಲಿ ಪವನಮುಕ್ತಾಸನ, ಜಠರ ಪರಿವರ್ತನಾಸನ, ಹಲಾಸನ ಮತ್ತು ಪ್ರೋಸ್ಟೇಟ್ ಅಂತ ಗೆಡ್ಡೆಗಳು ಬರ್ತವೆ ಗಂಡಸರಲ್ಲಿ ಇದಿರುತ್ತೆ, ಅವರಿಗೆ ಡ್ರಿಬ್ಲಿಂಗ್ ಆಫ್ ಯೂರಿನ್ ಅಂತ ಅಂದರೆ ತೊಟ್ಟೊಟ್ಟೆ ಯೂರಿನ್ ಹೋಗುವಂಥದ್ದು, ಯೂರಿನ್ ತಡೆದು ತಡೆದು ಒಂದೊಂದು ಸಲ ಬಹಳ ಹೊತ್ತು ನಿಂತ್ಕೊಂಡ್ರು ಯೂರಿನ್ ಬರಲ್ಲ, ಆಮೇಲೆ ಯಾವಾಗಲೂ ಬರುತ್ತೆ, ಇದು ಪ್ರೋಸ್ಟೇಟ್ ದಪ್ಪ ಆಗಿರುವಂಥ ಒಂದು ಸಿಂಪ್ಟಮ್ಸ್ನ ಹೇಳುತ್ತೆ. ಅಂಥದ್ರಲ್ಲಿ ಬದ್ಧಕೋಣಾಸನವನ್ನು ಮಾಡ್ಬೋದು ಮತ್ತು PCOD ಹೆಣ್ಮಕ್ಳಲ್ಲಿ ಇವತ್ತು 100-99 ಹೆಣ್ಮಕ್ಳಿಗೆ ಈ ಥರ PCOD ಇದೆ. ಯಾಕೆಂದರೆ ಯಾರು ವ್ಯಾಯಾಮ ಇಲ್ಲ ಅಥವಾ ಯೋಗ ಇಲ್ಲ ಏನೂ ಮಾಡೋದಿಲ್ಲ, ಹಾಗಾಗಿ ಕೂತು ಕೂತು ಅವರಿಗೆ ಗರ್ಭಾಶಯದಲ್ಲಿ ಬರ್ತಕ್ಕಂಥ ಒಂದು ಸಿಸ್ಟ್ ಅಂತ ಗೆಡ್ಡೆ ಅದನ್ನು ಕರಗಿಸ್ಕೊಳ್ಳೋಕ್ಕೋಸ್ಕರ ಮತ್ತು ಗೈನಿಕ್ ಪ್ರಾಬ್ಲಮ್ಸ್ ಬ್ಲೀಡಿಂಗ್ ಜಾಸ್ತಿ ಆಗುವಂಥದ್ದು ಅಥವಾ ಬ್ಲೀಡಿಂಗೇ ಆಗದೇ ಇರೋದು, ಬ್ಲೀಡಿಂಗ್ ಕಮ್ಮಿ ಆಗುವಂಥದ್ದು, ಇಂಥದಕ್ಕೂ ಸಹ ಈ ಬದ್ಧಕೋಣಾಸನ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ. ಈಗ ಪ್ರಾಣಾಯಾಮನೂ ಕೂಡ ಯೋಗ ಅಂತಲೇ ಕರೆಯೋದ್ರಿಂದ ಇದು ನಮ್ಮ ದೇಹದ ಶಕ್ತಿಯನ್ನು ವೈಟಾಲಿಟಿ ಅಂತ ಏನು ಕರಿತೀವಿ ಅದನ್ನು ಹೆಚ್ಚು ಮಾಡುತ್ತೆ, ಲಂಗ್ಸನ್ನು ಕೆಪಾಸಿಟಿಯನ್ನು ಜಾಸ್ತಿ ಮಾಡುತ್ತೆ, ಅಲರ್ಜಿಕ್ ಡಿಸಾರ್ಡರ್ಗಳಲ್ಲಿ ಮತ್ತು ILD ಅಂತ ಕರಿತೀವಿ ಇವತ್ತು ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತ, ಇದಕ್ಕೆ ಔಷಧಿನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಯೋಗದ ಮೂಲಕ ವಾಸಿ ಮಾಡಿಕೊಳ್ಬೋದಾದಂಥ, ಸುಲಭದಲ್ಲಿ ವಾಸಿ ಮಾಡಿಕೊಳ್ಬೋದಾದಂಥ ಒಂದು ಇದನ್ನು ನಾವು ಯೋಗದ ಮುಖಾಂತರ ನೋಡ್ತೀವಿ. ಇನ್ನು ಮೆಡಿಟೇಷನ್ನಲ್ಲಿ ಮೆಟಬಾಲಿಕ್ ಆ್ಯಕ್ಟಿವಿಟಿ ಅಂತ ದೇಹದಲ್ಲಿ ಏನೇನಾಗ್ತಾ ಇದೆ ಅವೆಲ್ಲದನ್ನು ಇನ್ಕ್ರೀಸ್ ಮಾಡುವಂಥ ಒಂದು ಶಕ್ತಿ ಮೆಡಿಟೇಷನ್ಗಿದೆ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ, ಯಾವುದು ಮನಸ್ಸಿನಿಂದ ಮತ್ತು ಅದರ ಪರಿಣಾಮವಾಗಿ ನಮಗೆ ದೇಹದ ಮೇಲೆ ಕಾಣಿಸ್ಕೊಳ್ತಕ್ಕಂಥ ಎರಡು, ಸೊಮ್ಯಾಟಿಕ್ ಅಂದರೆ ದೇಹದ ಇದು, ಸೈಕೋ ಅಂದರೆ ಮಾನಸಿಕ ರೋಗಗಳು ಅಂತ. ಇದು ಮನಸ್ಸಿನಿಂದ ಬರ್ತಕ್ಕಂಥ ಬೇರೆ ಬೇರೆ ಡಿಸಾರ್ಡರ್ಗಳನ್ನು ಕೂಡ ಕಡಿಮೆ ಮಾಡೋದನ್ನ ನಾವು ನೋಡ್ತೀವಿ ಮೆಡಿಟೇಷನ್ನಲ್ಲಿ. ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್ಗಳಲ್ಲಿ ಕೂಡ ಮೆಡಿಟೇಷನನ್ನು ಮಾಡ್ಬೋದು. NREM ಅಂತ ಹೇಳ್ತಾರೆ, ನಾನ್ ರೊಟೇಟಿಂಗ್ ಐಬಾಲ್ ಮೂಮೆಂಟ್ ಅಂತ, ಅನೇಕ ಸಂಘಟನೆಗಳು ಇದರ ಸ್ಟಡಿ ಮಾಡಿದೆ. ಮನಸ್ಸಿನಲ್ಲಿ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಇವುಗಳು ಹೊರಬರಬೇಕಾದರೆ ನಾವು ಮೆಡಿಟೇಷನನ್ನು ಮಾಡಬೇಕು. ಜೀವನ ನೈಸರ್ಗಿಕವಾಗೇ ಇರಬೇಕು, ಯಾಕೆಂದರೆ ಸರಳ ಜೀವನ, ಉನ್ನತ ಚಿಂತನೆ ಇರೋರಲ್ಲಿ ಮಾತ್ರ ಇಂಥ ಒಂದು ಇದನ್ನು ಯೋಗದಲ್ಲಿ ಕಂಡುಕೋಬೋದು ಅನ್ನೋದನ್ನು ನಾವು ನೋಡಿದ್ವಿ.
2: ಷಟ್ ಕ್ರಿಯೆಗಳು ಅಂತ ಹೇಳ್ತಾರಲ್ಲ ಡಾಕ್ಟ್ರೆ,
1: ಹೌದು,
2: ಇವು ಹೇಗೆ ರೋಗ ಬಾರದಂತೆ ತಡೆಗಟ್ಟುತ್ತವೆ ಅಂತೀರಿ?
1: ನೌಲಿ, ದೌತಿ, ಬಸ್ತಿ, ತ್ರಾಟಕ ಇವುಗಳನ್ನೆಲ್ಲ ನಾವು ಷಟ್ಕ್ರಿಯೆಗಳಲ್ಲಿ ಸೇರಿಸ್ತೀವಿ. ನೌಲಿ ಅಂದರೆ ಕರುಳಿನ ಒಂದು ಒಳಗಡೆಯ ಇರ್ತಕ್ಕಂಥ ಕರುಳಿನಲ್ಲಿ ಅನೇಕ ರೀತಿಯಾದಂತಹ ನಾವು ತಿನ್ನುವಂಥ ಆಹಾರದಿಂದ ಕೊಳೆತಂಥ ಅಂಶಗಳು ಹುಟ್ಟಿಕೊಂಡು ಅಲ್ಲಿ ಗ್ಯಾಸ್ ತುಂಬಿಕೊಳ್ಳುವಂಥದ್ದು ಇಂಥದ್ದೆಲ್ಲ ಆಗುತ್ತೆ. ಯಾವುದೇ ಕಾಯಿಲೆ ಬರಬೇಕಾದ್ರೆ ಮಂದಾಗ್ನಿನೇ ಕಾರಣ ಅಂತ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ.
2: ಜಠರಾಗ್ನಿಂದ್ರೇನು?
1: ಮೆಟಬಾಲಿಕ್ ಆ್ಯಕ್ಟಿವಿಟಿ ಕಡಿಮೆ ಆಗಿ ಜೀರ್ಣಶಕ್ತಿ ಆಗದೇ ಇರತಕ್ಕಂಥದ್ದಕ್ಕೆ ಮಂದಾಗ್ನಿ ಅಂತ ಕರಿತೀವಿ. ವಿಜ್ಞಾನದ ಪ್ರಕಾರ ಅವರು ಇವತ್ತು ಹೇಳ್ತಾ ಇದ್ದಾರೆ ಎಲ್ಲದಕ್ಕೂ ಜೀರ್ಣಶಕ್ತಿಯೇ ಮೂಲ ಅನ್ನುವಂಥದ್ದನ್ನು ಇವತ್ತು ಒಪ್ಕೊಳ್ತಾ ಇದ್ದಾರೆ. ಗಟ್ ಡಿಸಾರ್ಡರ್ ಅಂತಲೇ ಹೇಳ್ತಾ ಇದ್ದಾರೆ, ಎಲ್ಲದಕ್ಕೂ ಗಟ್ ಡಿಸಾರ್ಡರ್ ಮುಖ್ಯ ಅನ್ನುವಂಥದ್ದು ಇವತ್ತು ಹೇಳ್ತಿದ್ದಾರೆ. ಆದರೆ ಸರ್ವೇ ರೋಗ ಭವಂತಿ ಮಂದಾಗ್ನವು ಅಂತೇಳಿ ಬಹಳ ಹಿಂದೆ ಶಾಸ್ತ್ರಗಳು ಹೇಳಿದೆ, ಯೋಗದಲ್ಲೂ ಹೇಳಿದ್ದಾರೆ. ಯೋಗದಲ್ಲಿ ಎಷ್ಟು ಊಟ ಮಾಡಬೇಕು, ಒಂದೇ ಸಲ ಊಟ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಅದರಲ್ಲೂ ಯೋಗ ಪ್ರಾರಂಭ ಮಾಡುವಾಗ ಕ್ಷೀರಾಜ್ಯ ಭೋಜನಂ ಅಂತ, ಅಂದರೆ ಮೊದಲು ಸ್ವಲ್ಪ ದಿವಸ ಬರೀ ಹಾಲು, ಅನ್ನ ಮತ್ತು ತುಪ್ಪ ಮಾತ್ರ ತೊಗೋಬೇಕು, ಆ ನಂತರದಲ್ಲಿ ಮಾಮೂಲಿ ಊಟ ಮಾಡಿದರೂ ಸಹ ನಿಮಗೆ ಡೈಜೆಷನ್ ಎಲ್ಲ ನಾರ್ಮಲ್ ಆಗಿರುತ್ತೆ ಮತ್ತು ನಿಮ್ಮ ಸತ್ವಗುಣ ಯಾವಾಗ ಪ್ರಕೃತಿಯನ್ನು ಹೊಂದುತ್ತೋ ಆಗ ರಜೋಗುಣ ಮತ್ತು ತಮೋಗುಣ ತಾನಾಗೇನೆ ಶಾಂತವಾಗಿರುತ್ತೆ, ರೋಗಗಳು ಬರಲ್ಲ. ಸಾತ್ವಿಕನಿಗೆ ರೋಗ ಕಡಿಮೆ, ರಾಜಸಿಕ ಮತ್ತು ಮಾನಸಿಕ ತಾಮಸಿಕ ಇದು ಯಾರಿಗಿರುತ್ತೆ ಅವರಿಗೆ ರೋಗಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಷಟ್ಕ್ರಿಯೆಗಳಲ್ಲಿ ನಾವು ವಮನವನ್ನು ಮಾಡಿಸುವಂಥದ್ದು ಅಂತ ಹೇಳ್ತೀವಿ. ಅದಕ್ಕೆ ನೌಲಿ, ದೌತಿ, ದೌತಿ ಅಂದ್ರೆ ವಾಂತಿ ಮಾಡಿಸೋದು ಅಂತ. ಅದರಲ್ಲಿ ವಮನ ದೌತಿ ಅಂದ್ರೆ ಬರೀ ನೀರಿಗೆ ಉಪ್ಪಾಕ್ಬಿಟ್ಟು ಹೊಟ್ಟೆ ತುಂಬ ಕುಡಿಸಿ ಒಂದು 10 ಲೋಟ 15 ಲೋಟ ನಿಧಾನಕ್ಕೆ ಕುಡಿಬೇಕು. ಕುಡಿದು ವಾಂತಿ ಮಾಡುವಂಥದ್ದು. ವಾಂತಿ ಮಾಡಿಬಿಟ್ರೆ ಲಂಗ್ಸ್ ಅಲ್ಲಿ ಇರ್ತಕ್ಕಂಥ ಅನೇಕ ಡಿಸೀಸ್ಗಳು ಅಂದ್ರೆ ಅದರ ಶಕ್ತಿ ಕುಂದುತ್ತೆ ಮತ್ತು ಉಸಿರಾಟಕ್ಕೆ ಜಾಸ್ತಿ ಸಹಾಯ ಮಾಡುವಂತೆ ಅದಾಗತ್ತೆ ಅನ್ನುವಂಥದ್ದು. ಹಾಗೇನೆ ಜಠರದಲ್ಲಿ ಇರ್ತಕ್ಕಂಥ ಕಫವನ್ನು ಕಡಿಮೆ ಮಾಡ್ಕೊಳ್ಳೋಕೆ ಬಟ್ಟೆಯನ್ನು ತುಂಡನ್ನು ತಗೊಂಡು 1 ಮೀಟ್ರ್ ಉದ್ದ ತಗೊಂಡು ಅದನ್ನು ನುಂಗ್ತಾ ಹೋಗೋದು. ಅದಕ್ಕೆ ಮುಂದಕ್ಕೆ ಜೇನುತುಪ್ಪ ಹಾಕೊಂಡು ನುಂಗ್ತಾ ಹೋಗಬೇಕು. ಅದು ಒಂದೇ ದಿವಸದಲ್ಲಾಗಲ್ಲ, 10 ದಿವಸ 12 ದಿವಸ ಬೇಕಾಗುತ್ತೆ. ನಿಧಾನಕ್ಕೆ ನುಂಗೋದು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಆ ರೀತಿ ನುಂಗ್ತಾ ನುಂಗ್ತಾ ಆಮೇಲೆ ವಾಪಸ್ ಹಾಗೆ ತೆಗೆದುಬಿಟ್ರೆ ಅನೇಕ ಕಫರೋಗಗಳು ಹೊರಟೋಗುತ್ತೆ. ಇದರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ, ಬೇರೆ ಬೇರೆ ಕಾಯಿಲೆಗಳು ಬರೋದನ್ನು ತಡೆಗಟ್ಕೋಬೋದು. ಹಾಗೆಯೇ ನೌಲಿ ದೌತಿ ಬಸ್ತಿ, ಬಸ್ತಿ ಅಂದರೆ ಎನಿಮ ಕೊಡೋದು ಅಂತ. ಅದರಲ್ಲಿ ಯಾವ ರೀತಿ ನೀರಿನಲ್ಲಿ ಒಂದು ಕಮಲದ ದಂಟು ಅಂತ ಅಂದರೆ ಒಳಗಡೆ ಕೊಳವೆ ಥರ ಇರುತ್ತೆ, ಅದು ಯಾವುದೇ ರೀತಿ ಹಾರಂ ಮಾಡಲ್ಲ. ಹಾಗಾಗಿ ಆ ಕಮಲದ ದಂಟಿನ ಮುಖಾಂತರ ನೀರನ್ನು ಗುದದ್ವಾರದ ಮುಖಾಂತರ ಕೊಟ್ಟು ಕರುಳನ್ನು ಕ್ಲೀನ್ ಮಾಡ್ಕೋಬೇಕು. ಅಂದರೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವುದನ್ನು ಮಾಡಬೇಕು ಷಟ್ಕ್ರಿಯೆಗಳಲ್ಲಿ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ತ್ರಾಟಕ ಅಂದರೆ ಯಾರಿಗೆ ದೃಷ್ಟಿದೋಷ ಇರುತ್ತೆ ಅಂಥವರು 1-4 ಮೀಟರ್ ದೂರದಲ್ಲಿ ಒಂದು ಸಣ್ಣ ದೀಪವನ್ನು ಹಚ್ಚಿ ಅದನ್ನೇ ಏಕಾಗ್ರತೆಯಿಂದ ನೋಡ್ತಾ ಸಹಜವಾಗಿ ಉಸಿರಾಡ್ತಾ ಉಸಿರಾಟದ ಕಡೆ ಗಮನ ಕೊಟ್ಟು ಅದನ್ನೇ ನೋಡ್ತಾ ಇದ್ರೆ ಕಣ್ಣಿನಲ್ಲಿ ನೀರು ಬರುತ್ತೆ. ಅದನ್ನ ಬಂದ ತಕ್ಷಣಲ್ಲಿ ಕಣ್ಣನ್ನು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು, ಯಾವಾಗ ಅದು ಸ್ಟಿಮ್ಯುಲೇಟ್ ಆಗಿರುತ್ತೆ, ಒಳಗಡೆ ಮಸಲ್ಸ್ ಎಲ್ಲ ಒಂಥರ ಬಿಗಿ ಬಂದಿರುತ್ತೆ, ಕಣ್ಣು ಮುಚ್ಕೊಂಡ ತಕ್ಷಣಲ್ಲೇ ಮತ್ತೆ ರಿಲ್ಯಾಕ್ಸ್ ಆಗುತ್ತೆ. ಹೀಗೆ ಆಗೋದ್ರಿಂದ ದೂರದೃಷ್ಟಿ, ಸಮೀಪ ದೃಷ್ಟಿ, ಕಣ್ಣಿಗೆ ಬರತಕ್ಕಂಥ ಬೇರೆ ಕಾಯಿಲೆಗಳು ನರಗಳಿಂದ ಬರ್ಬೋದು, ಕಣ್ಣಿನ ಮಾಂಸಖಂಡಗಳಿಂದ ಬರ್ಬೋದು, ಇವುಗಳನ್ನೆಲ್ಲ ತಪ್ಪಿಸ್ಕೋಬೋದು ಅನ್ನುವಂಥದ್ದನ್ನು ಅಲ್ಲಿ ನೋಡ್ತೀವಿ. ಹಾಗೇನೆ ಕಪಾಲಭಾತಿ ಅಂತ, ನಾವು ಉಸಿರನ್ನು ದೀರ್ಘವಾಗಿ ತಗೊಂಡು ಒಂದೇ ಸಲ ಫೋರ್ಸಲ್ಲಿ ಬಿಟ್ಟಾಗ ಕಪಾಲ ಅಂದರೆ ಕೆನ್ನೆ, ಭಾತಿ ಅಂದರೆ ಶೈನಿಂಗ್ ಅಂತ, ಅಂದರೆ ಹೊಳೆಯುವಂಥ ಮುಖ ಆಗಬೇಕು. ಅಂದರೆ ಮುಖದ ಮೇಲಿನ ಭಾಗದಲ್ಲಿ ಇರತಕ್ಕಂಥ ಎಲ್ಲ ಅಂಗಗಳಿಗೆ ಶಕ್ತಿಯನ್ನು ತುಂಬುವಂಥದ್ದು ಕಪಾಲಭಾತಿಯಿಂದ ಆಗುತ್ತೆ. ದೀರ್ಘವಾಗಿ ಒಂದು ಸಲ ಉಸಿರು ತಗೋಬೇಕು, ಒಂದೇ ಸಲ ಫೋರ್ಸಲ್ಲಿ ಉಸಿರನ್ನ ಬಿಡಬೇಕು. ಆ ರೀತಿ ಬಿಟ್ಟಾಗ ಬ್ರೈನ್ಗೆ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಅಂದರೆ ಈ ಕಿವಿಯಲ್ಲಿ ಶಬ್ದ ಬರ್ತಕ್ಕಂಥದ್ದು, ಅನೇಕ ರೋಗಗಳು, ಈ ಜತ್ರೂರ್ಧ್ವಗತ ರೋಗಗಳು ಅಂತಲೇ ಕರೀತಾರೆ. ಅಂದರೆ ಕುತ್ತಿಗೆಯಿಂದ ಮೇಲ್ಪಟ್ಟು ಯಾವ್ಯಾವ ರೋಗಗಳು ಬರುತ್ತೋ ಅದನ್ನೆಲ್ಲ ಹೋಗಿಸ್ಕೋಬಹುದು ಅಂತ ಹೇಳ್ತಾರೆ. ಹಾಗೆಯೇ ಆರೋಗ್ಯವಂತ ಮಕ್ಕಳು ಆಗಲಿಲ್ಲ, ಯಾವುದೋ ಒಂದು ಮೆಂಟಲಿ ರಿಟಾರ್ಡೆಡ್ ಹುಟ್ಟುಬಿಟ್ಟಿದೆ ಅಂತ ಗೊತ್ತಾಗುತ್ತೆ. ಅಂದರೆ 3 ತಿಂಗಳು 4 ತಿಂಗಳು 5 ತಿಂಗಳು 6 ತಿಂಗಳಿಗಾರು ಗೊತ್ತಾಗುತ್ತೆ. ಆ ರೀತಿ ಮೆಂಟಲಿ ರಿಟಾರ್ಡೆಡ್ ಮೈಲ್ಸ್ಟೋನ್ ಡಿಲೇ ಆಗಿದೆ ಅಂದರೆ ಅದರ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ, ನಿಧಾನಗತಿಯಲ್ಲಾಗ್ತಾ ಇದೆ ಅಂದಾಗ ಅಂಥ ಮಕ್ಕಳಿಗೆ ಶೀರ್ಷಾಸನ ಮಾಡಿಸ್ಬೇಕು. ಪ್ರತಿದಿನ ಕೈನಲ್ಲಿ ಹಿಡ್ಕೊಂಡು ಶೀರ್ಷಾಸನವನ್ನು ಮಾಡಿಸೋದ್ರಿಂದ 1 ನಿಮಿಷ, ಆಮೇಲೆ 1.5, 2 ನಿಮಿಷ, 2.5 ನಿಮಿಷ, 3 ನಿಮಿಷ ಈ ರೀತಿ ಜಾಸ್ತಿ ವಾರ ವಾರಕ್ಕೆ ಜಾಸ್ತಿ ಮಾಡಿಕೊಂಡು 5 ನಿಮಿಷದವರೆಗೆ ಆ ಥರ ಹಿಡ್ಕೋಬೋದು ಕೈನಲ್ಲಿ. ಆ ಬ್ರೈನ್ಗೆ ಫೋರ್ಸಲ್ಲಿ ಬ್ಲಡ್ ಬರೋದ್ರಿಂದ ನಾರ್ಮಲ್ ಚೈಲ್ಡ್ ಥರನೇ ಅದು ಬಿಹೇವ್ ಮಾಡೋಕ್ಕೆ ಶುರು ಮಾಡುತ್ತೆ. ಇಲ್ಲದೆ ಹೋದರೆ ಸುಮ್ಮನೆ ಗಲಾಟೆ ಮಾಡೋದು, ಕಿರ್ಚೋದು, ಕೂಗೋದು, ಮನೆಯಲ್ಲಿ ಏನೇನೋ ವಸ್ತುಗಳನ್ನು ಎಸೆಯೋದು, ಮತ್ತು ಏನೇನೋ ಅದರದ್ದೇ ಆದ ಲೋಕದಲ್ಲಿರುತ್ತೆ. ಅದು ಮುಂದೆ ಸಮಾಜಕ್ಕೂ ಒಂಥರ ತೊಂದರೆ, ಮನೆಯವ್ರಿಗೂ ತುಂಬ ತೊಂದರೆಯಾಗಿ ಒದ್ದಾಡ್ತಿರೋವಂಥದ್ದನ್ನ ನಾವು ನೋಡ್ತೀವಿ. ಇದನ್ನು ಚಿಕ್ಕ ವಯಸ್ಸಿನಲ್ಲೇ ನಾವು ತಡಿಬೋದಾದಂಥದ್ದು ಈ ಯೋಗಾಸನದ ಶೀರ್ಷಾಸನ ಅನ್ನುವಂಥದ್ದನ್ನು ಮಾಡೋದ್ರಿಂದ ತಡಿಬೋದು.
2: ಯೋಗದ ಬಗ್ಗೆ ಇವತ್ತು ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ. ಈ ಚಿಕಿತ್ಸಾತ್ಮಕವಾಗಿ ಯೋಗ ಮತ್ತು ಯೋಗವನ್ನು ಯಾವ ರೀತಿ ವೈಜ್ಞಾನಿಕವಾಗಿ ಮಾಡಬೇಕು, ಈ ಬಗ್ಗೆ ಸಂಶೋಧನೆಗಳನ್ನು ನಮ್ಮ ದೇಶದಲ್ಲಿ ನಡೆಸ್ತಾ ಇರುವಂತಹ ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನು ನೀಡಬಹುದಾ ಡಾಕ್ಟ್ರೆ?
1: ಅನೇಕ ಸಂಸ್ಥೆಗಳು ಇತ್ತೀಚೆಗೆ ಅಂದರೆ 100-150 ವರ್ಷಗಳಿಂದ ಈಚೆಗೆ ಈ ರೀತಿಯ ಸಂಶೋಧನೆ ಮಾಡ್ತಾ ಇದ್ದಾರೆ. ಅಂದರೆ ಬೇರೆ ಬೇರೆ ರೋಗಗಳನ್ನು ತಗೊಂಡೇ ಮಾಡ್ತಾ ಇದ್ದಾರೆ. ಬಿಹಾರ್ ಸ್ಕೂಲ್ ಆಫ್ ಯೋಗ ಅಂಥೇಳಿ ಮುಂಗೇರ್ ಅಂತ, ಅಲ್ಲಿ ಒಂದು ಸಂಶೋಧನೆಗಳನ್ನು ಸ್ಕಿನ್ ಮೇಲೆ ಮಾಡಿದ್ದಾರೆ, ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಮಾಡಿದ್ದಾರೆ. ಹಾಗೆ ವಿವೇಕಾನಂದ ಕೇಂದ್ರ ಕನ್ಯಾಕುಮಾರಿಯಲ್ಲಿ ಸಹ ಅನೇಕ ರೋಗಗಳ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಚಿಕಿತ್ಸಾತ್ಮಕವಾದಂತಹ ರಿಸರ್ಚ್ಗಳನ್ನು ಮಾಡ್ತಾ ಇದ್ದಾರೆ. ಲೋನಾವಾಲಾದಲ್ಲಿ ಕೈವಲ್ಯ ಧಾಮದಲ್ಲೂ ಸಹ ಅನೇಕ ರೀತಿಯಾದಂಥ ಇದನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಪ್ರಶಾಂತಿ ಕುಟೀರ ಅಂತ, ಅಲ್ಲಿ ಇತ್ತೀಚೆಗೆ ಡಯಾಬಿಟಿಸ್ ಮೇಲೆ ಇಡೀ ದೇಶದಲ್ಲಿ ಆ ಡಯಾಬಿಟಿಸ್ ರೋಗಿಗಳನ್ನು ಆರಿಸ್ಕೊಂಡು ಅವರಲ್ಲಿ ಈ ಯೋಗಗಳು, ಕೆಲವು ಸ್ಪೆಸಿಫಿಕ್ ಆಸನಗಳು, ಪ್ರಾಣಾಯಾಮಗಳನ್ನು ಹೇಳಿಕೊಟ್ಟು 1 ವಾರದ ಕ್ಯಾಂಪ್ಗಳನ್ನು ಮಾಡಿ 3 ತಿಂಗಳು ಬಿಟ್ಟು ಮತ್ತೆ ಅದೇ ರೀತಿ ಕ್ಯಾಂಪ್ಗಳನ್ನು ಮಾಡಿ ಹೇಗೆ ಶುಗರ್ನ ವಿತೌಟ್ ಡ್ರಗ್ಸ್ ಕಡಿಮೆ ಮಾಡ್ಕೋಬಹುದು ಅನ್ನುವಂಥದ್ದನ್ನು ಒಂದು ರಿಸರ್ಚ್ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಅವರು ಆಸ್ತಮಾದ ಮೇಲೆ ಮಾಡಿದಂಥ ರಿಸರ್ಚ್ ಕೂಡ ಭಾಳ ಪ್ರಶಸ್ತವಾದಂಥದ್ದಿದೆ. ಧೀರೇಂದ್ರ ಬ್ರಹ್ಮಚಾರಿ ಅಂತ ಡೆಲ್ಲಿನಲ್ಲಿ, ಶಿವಾನಂದ ಜ್ಞಾನಾಲಯ ಅಂತ ಹೇಳಿ ಋಷಿಕೇಶದಲ್ಲಿ, ಇಲ್ಲೆಲ್ಲ ಈಗ ರಿಸರ್ಚ್ಗಳು ಬೇಕಾದಷ್ಟು ಆಗ್ತಾ ಇದೆ. ಇತ್ತೀಚೆಗೆ ಯೋಗದಲ್ಲೇ PhD ಮಾಡ್ತಾ ಇರ್ತಕ್ಕಂಥ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ PhD ಕೂಡ ಮಾಡ್ತಾ ಇದ್ದಾರೆ.
2: ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು ಯಾವ್ಯಾವುದು ಅಂತೀರಿ?
1: ಸಾಮಾನ್ಯವಾಗಿ ಆರೋಗ್ಯದ ಮೇಲೆ ಐದು ವಿಚಾರದ ಮೇಲೆ ಈ ಆರೋಗ್ಯ ನಿಂತಿರುತ್ತೆ. ಒಂದು ಅನುವಂಶೀಯ ಅಂತ ಕರಿತೀವಿ ನಾವು. ಅನುವಂಶೀಯವಾಗಿ ಬರತಕ್ಕಂಥ ರೋಗಗಳಲ್ಲಿ ಈ ಯೋಗಗಳು ಸ್ವಲ್ಪ ಮಟ್ಟಿಗೆ ಅವರಿಗೆ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೋದು. ಹಾಗೆಯೇ ಆಹಾರನ ಹೇಗೆ ತಿನ್ನಬೇಕು ಅಂತ ನಮಗೆ ಗೊತ್ತು. ಬೇಯಿಸ್ಕೊಂಡು ತಿನ್ನಬೇಕು, ಯಾವುದನ್ನು ಹೇಗೆ ತಿನ್ನಬೇಕು ಅಂತೆಲ್ಲ ಗೊತ್ತು. ಆದರೆ ತಿನ್ನೋದನ್ನು ಯಾವಾಗ ನಿಲ್ಲಿಸಬೇಕು ಅಂತ ಗೊತ್ತಿಲ್ಲ ನಮ್ಮ ಜನಕ್ಕೆ. ಆ ತಿನ್ನೋದನ್ನು ಎಷ್ಟು ತಿನ್ನಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಆಹಾರವನ್ನು ಹಿತಬುಕ್, ಮಿತಬುಕ್, ಋತುಬುಕ್ ಅಂತ ಹೇಳ್ತೀವಿ ನಾವು. ಯಾವ ಋತುವಿನಲ್ಲಿ ಯಾವ ಆಹಾರವನ್ನು ತಗೋಬೇಕು, ಎಷ್ಟು ಹಿತವಾಗುತ್ತೆ ದೇಹಕ್ಕೆ ಅಂತ, ಹಿತ ಏನು ಅಂತ ಅನ್ನೋದೇ ಗೊತ್ತಿಲ್ಲದಂತೆ ಆಗ್ಬಿಟ್ಟಿದೆ. ಇವುಗಳಿಗೆಲ್ಲ ನಾವು ಯೋಗದ ಮುಖಾಂತರ ಆಹಾರವನ್ನು ಹೇಗೆ ಸೇವಿಸಬೇಕು ಅನ್ನೋಂಥ ಕ್ಲಾಸ್ಗಳನ್ನೇ ತಗೋಬೇಕಾಗತ್ತೆ. ಇನ್ನೊಂದು ವಿಶ್ರಾಂತಿ. ಇವತ್ತು ವಿಶ್ರಾಂತಿ ಅಂದರೆ ಯಾವಾಗಲೋ ತಗೋಬೋದು, ಮಧ್ಯಾಹ್ನ ಮಲಗ್ಬೋದು, ಬೆಳಗ್ಗೆ ಏನಾದ್ರೂ ಮಲಗ್ಬೋದು, ರಾತ್ರಿ ನಿದ್ದೆ ಬಂದಿಲ್ಲ ಅದರಿಂದ ಬೆಳಗ್ಗೆ ಮಲಗಬೇಕು ಅಂತ ಇದೆ. ಹಾಗಿಲ್ಲ, ರಾತ್ರಿ ಯಾರಿಗೆ 8 ಗಂಟೆ ನಿದ್ದೆ ಮಾಡೋಕ್ಕಾಗಿಲ್ಲ ಅವರು ಬೆಳಗಿನ 4 ಗಂಟೆ ನಿದ್ದೆಗೆ ಮಾಡಿದರೆ ಸಾಕು, ಏಕೆಂದರೆ ಅದು ಈಕ್ವಲ್ ಟು 8 ಅವರ್ಸ್ ಆಗಿಬಿಡುತ್ತೆ. ಆದರೆ ದಿನನಿತ್ಯ ಬೆಳಗ್ಗೆ ಹೊತ್ತು ನಿದ್ದೆ ಮಾಡಬಾರ್ದು, ದಿವಾಸ್ವಪ್ನ ಅಂತ ಕರಿತೀವಿ, ಅದನ್ನು ಮಾಡಬಾರ್ದು. ಅದನ್ನು ಮಾಡೋದ್ರಿಂದ ನಮ್ಮ ಒಳಗಡೆ ಒಂದು ಗಡಿಯಾರ ಇದೆ, ದೇಹದ ಒಳಗಡೆ ಒಂದು ಬಯೋಲಾಜಿಕಲ್ ಕ್ಲಾಕ್ ಅಂತ ಅದನ್ನು ಕರಿತೀವಿ, ಆ ಗಡಿಯಾರದ ವ್ಯತ್ಯಾಸ ಆಗಿಬಿಡುತ್ತೆ. ಅಂದರೆ ಆ ಟೈಮ್ ತೋರಿಸುವಂಥದ್ದು ವ್ಯತ್ಯಾಸ ಆಗುತ್ತೆ ಅಂತೀವಲ್ಲ, ಹಾಗೆಯೇ ದೇಹದ ಒಳಗಡೆ ಇರತಕ್ಕಂಥ ಹಾರ್ಮೋನ್ಸ್ಗಳು ಕೂಡ ಎಷ್ಟು ಸೆಕ್ರೇಟು, ಯಾವಾಗ ಆಗಬೇಕು, ಇದೆಲ್ಲದೂ ದೇವರು ಬರೆದಿಟ್ಬಿಟ್ಟಿರ್ತಾನೆ. ಆದರೆ ನಾವು ಅದನ್ನೆಲ್ಲ ಉಲ್ಟ ಮಾಡ್ಕೊಂಬಿಟ್ಟಿದ್ದೀವಿ ಈಗ. ಆದ್ದರಿಂದ ನಾವು ಅಂಥ ಆಹಾರವನ್ನು ಸೇವಿಸುವಾಗ ಮತ್ತು ವಿಶ್ರಾಂತಿಯನ್ನು ತಗೊಳ್ಳುವಾಗ ಕರೆಕ್ಟಾಗಿ ತೊಗೊಂಡ್ರೆ ಮಾತ್ರ ನಮಗೆ ಸರಿಯಾದ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡ್ಕೋಬೋದು. ಇನ್ನು ಪರಿಸರದಲ್ಲಿ ಅಂದರೆ ಪರಿಸರ ಹೇಗಿರಬೇಕು, ಇವತ್ತು ನಾವು ಪರಿಸರ ಅಂದ ತಕ್ಷಣಲ್ಲೇ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸು, ಸರ್ವೈವಲ್ ಇಸ್ ದಿ ಫಿಟೆಸ್ಟು, ಎಕ್ಸ್ಪ್ಲಾಯ್ಟ್ ದಿ ನೇಚರು, ಈ ಎಲ್ಲ ಪ್ರಿನ್ಸಿಪಲ್ಗಳನ್ನು ನಾವು ನೋಡಿದ್ದೀವಿ. ಎಕ್ಸ್ಪ್ಲಾಯ್ಟ್ ದಿ ನೇಚರ್ ಅನ್ನೋದು ಭಾರತೀಯ ಸಂಸ್ಕೃತಿಯಿಂದ ಬಂದಿಲ್ಲ. ಎಕ್ಸ್ಪ್ಲಾಯ್ಟ್ ದಿ ನೇಚರ್ ಅಂದರೆ ನೇಚರ್ ಇರೋದೆ ನಮಗೆ, ನಾವು ಏನು ಬೇಕಾದ್ರೂ ಮಾಡ್ಬೋದು, ಅದನ್ನು ಮರ ಗಿಡ ಎಲ್ಲ ಕತ್ತರಿಸ್ಕೊಂಡು ಏನು ಬೇಕಾದರೂ ಮಾಡ್ಬೋದು ಅಂತ ಯೋಚನೆ ಬಂದುಬಿಟ್ಟಿದೆ. ಇವತ್ತು ನೇಚರ್ನ ನಾವು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು, ಅದನ್ನು ಕಾಪಾಡಬೇಕು. ಅದಕ್ಕೆ ಪೂಜೆ ಮಾಡುವಂಥದ್ದು ಈ ಭಾರತೀಯ ಇದರಲ್ಲಿ ಸಂಸ್ಕೃತಿಯಲ್ಲಿ ಶ್ರೇಷ್ಠ. ಯಾಕೆಂದರೆ ನಾವು ಪೂಜೆ ಮಾಡೋದ್ರ ಮುಖಾಂತರ ಅದು ಮೂಢನಂಬಿಕೆ ಅಂತ ಅಂತಾರೆ ಅವರು. ಆದರೆ ಪೂಜೆ ಮಾಡೋದ್ರ ಮುಖಾಂತರನಾದರೂ ಮರ ಉಳಿಸ್ಕೋಬೋದು ಅನ್ನುವಂಥ ಒಂದು ಇದು ಈ ದೇಶದಲ್ಲಿ ಪ್ರಚಲಿತದಲ್ಲಿತ್ತು. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಒಬ್ಬ ಬದುಕಬೇಕಾದ್ರೆ ಇನ್ನೊಬ್ಬನ ತುಳಿಬೇಕು ಅನ್ನುವಂಥದ್ದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಅದು ಈ ದೇಶದ ಇದಲ್ಲ. ಸರ್ವೈವಲ್ ಇಸ್ ದಿ ಫಿಟೆಸ್ಟ್ ಅದನ್ನು ಕೂಡ ಅಷ್ಟೇ. ಸರ್ವೈವಲ್ ಇಸ್ ದಿ ಫಿಟೆಸ್ಟ್ ಅಂದರೆ ನನ್ನ ತಮ್ಮನಿಗೆ ಅಥವಾ ನನ್ನ ತಂಗಿಗೆ ಯಾರಿಗೋ ಒಂದು ಮೆಂಟಲಿ ರಿಟಾರ್ಡ್ ಆಗಿದ್ದಾರೆ ಅವಳು ಅಂತಂದರೆ ನಾನು ಅವ್ರನ್ನ ಹೇಗೆ ನೋಡ್ತೀನಿ? ನಾನು ಸರ್ವೈವಲ್ ಇಸ್ ದಿ ಫಿಟೆಸ್ಟ್ ಅವ್ರನ್ನ ಕೊಂದುಬಿಟ್ಟಾದರೂ ಅವ್ರ ಭಾಗದಲ್ಲಿ ಬರುವಂಥ ಆಸ್ತಿ ನಾನು ಹೊಡ್ಕೊಂಬಿಡಬೇಕು ಅಂತ ನಾನು ನೋಡೋಲ್ಲ. ನಾನು ಇನ್ನೂ ಚೆನ್ನಾಗಿ ನೋಡ್ಕೋತೀನಿ ಅವ್ರನ್ನ. ಅಯ್ಯೋ ಪಾಪ ಈ ಥರ ಆಗಿದೆಯಲ್ಲ ಅನ್ನುವಂಥ ಒಂದು ಇದರಿಂದ ಕರುಣೆಯನ್ನು ತೋರಿಸ್ಕೊಂಡು ಅವರಿಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿಕೊಂಡು ಅವ್ರ ಆಸ್ತಿ ಹೊಡಿಯೋಕ್ಕೋಗಲ್ಲ. ನನ್ನ ತಂಗಿನೇ ಇವಳು, ಆದ್ದರಿಂದ ಇವಳನ್ನ ಸರಿಯಾಗಿ ನೋಡ್ಕೋಬೇಕು, ನನ್ನ ತಮ್ಮನೇ ಇವನು ಇವನು ಸರಿಯಾಗಿ ನೋಡ್ಕೋಬೇಕು ಅನ್ನುವಂಥ ಒಂದು ಭಾವನೆ ಬರಬೇಕು. ಇವೆಲ್ಲ ಬರುವಂಥದ್ದು ಯೋಗದಿಂದ ಮಾತ್ರ ಸಾಧ್ಯ. ಇಲ್ಲದಾದರೆ ಈ ಎಮೋಷನಲ್ ಕ್ವೋಷಿಯೆಂಟು ಇಂಥದ್ದೆಲ್ಲ ಯಾವತ್ತೂ ಇರೋದಿಲ್ಲ. ಆದ್ದರಿಂದಾಗಿ ಅನೇಕ ಸಮಸ್ಯೆಗಳು ಮತ್ತು ರೋಗಗಳು ಬರೋದಕ್ಕಾಗತ್ತೆ. ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ಬೇಕಾದಷ್ಟು ಕ್ರಮಗಳನ್ನು ಕೂಡ ಅನುಸರಿಸ್ಬೋದು. ಅಂಥ ಕ್ರಮಗಳಲ್ಲಿ ಓಂ ಹೇಳ್ತಾ ಇದ್ದರೆ ದ್ವೇಷಭಾವನೆ ಕಡಿಮೆ ಆಗ್ತಾ ಬರುತ್ತೆ. ದಿನ ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಓಂ ಅಂತ ಸುಮ್ಮನೆ ಹೇಳ್ತಾ ಇದ್ರೆ ಸಾಕು, ಆತಂಕ ಆಂಗ್ಸೈಟಿ ಕಡಿಮೆ ಆಗುತ್ತೆ. ಹಾಗೆಯೇ ಒಂದು ನ್ಯೂರಾನ್ ಅಂತ ನರ್ವ್ ಸೆಲ್ ಅಂತ ಏನು ಹೇಳ್ತೀವಿ ಅದು 20,000 ಕೊಬ್ಬಿನ ಜೀವಕೋಶಗಳನ್ನು ಸಂಗ್ರಹ ಮಾಡ್ಕೊಳ್ಳುವಂಥ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಒಂದು ಬೆರಳಿನ ತುದಿಯಲ್ಲಿ 50,000 ನರಕೋಶಗಳಿರುತ್ತೆ. ಅಂದರೆ ಇವೆಲ್ಲ ಯಾತಕ್ಕೆ ಇದೆಲ್ಲ ರಿಸರ್ಚ್ ಆಗಿದೆ ಅಂತಂದರೆ ನಮ್ದೀಗ ಆಲ್ಫಾ ಬೀಟಾ ಡೆಲ್ಟಾ ಅಂಥೇಳಿ ಮೆದುಳಿನಲ್ಲಿ ವೇವ್ಸು ಹೋಗ್ತಾ ಇರುತ್ತೆ. ಆ ಡೆಲ್ಟಾ ವೇವ್ಸನ್ನು ಜಾಸ್ತಿ ಮಾಡಬೇಕು, ಆಲ್ಫಾ ವೇವ್ಸನ್ನು ಕಡಿಮೆ ಮಾಡಬೇಕು ಅಂತಂದರೆ ನಾವು ಈ ರೀತಿಯ ಓಂಕಾರವನ್ನು ಹೇಳೋದು, ಧ್ಯಾನ ಅಥವಾ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಪ್ರಾಣಾಯಾಮ ಮಾಡೋದು, ಇವುಗಳಿಂದ ಅವೆಲ್ಲ ಕಡಿಮೆ ಆಗಿರೋದನ್ನು ಇಇಜಿ ಅಂತ ಕರಿತೀವಿ ನಾವು, ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಅಂತ. ಅದರ ಮೂಲಕ ಇವತ್ತು ಬೇಕಾದಷ್ಟು ರಿಸರ್ಚ್ಗಳು ನಿಮ್ಮಾನ್ಸಲಾಗಿದೆ. ಇದು ಯೋಗದ ಮುಖಾಂತರ ಹೇಗೆ ಮಾನಸಿಕ ರೋಗಗಳನ್ನು ತಡೆಯಬಹುದು ಅನ್ನುವಂಥದ್ದನ್ನು ಕೂಡ ಇವತ್ತು ಮಾಡಿರುವಂಥದ್ದನ್ನ ನಾವು ನೋಡ್ತೀವಿ.
2: ಡಾಕ್ಟರ್ ಚಂದ್ರಶೇಖರ್ ಅವರೇ, ಯೋಗವನ್ನು ಅಂದರೆ ವಿಶೇಷವಾಗಿ ಆಸನವನ್ನು ತುಂಬ ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಉಸಿರಾಟದ ಸಮೇತ, ಅಂದರೆ ಯೋಗದಲ್ಲಿ ಹೇಳೋ ಹಾಗೆ ಉಸಿರನ್ನು ಬಿಡುವಾಗ ಉಸಿರು ಬಿಡಬೇಕು, ಉಸಿರನ್ನು ತಗೊಳ್ಳುವಾಗ ಉಸಿರನ್ನು ತಗೋಬೇಕು, ಉಸಿರನ್ನು ನಿಲ್ಲಿಸಬೇಕಾದಾಗ ಉಸಿರನ್ನು ಒಳಗಡೆನೇ ನಿಲ್ಲಿಸ್ಕೋಬೇಕು. ಹೀಗೆ ಉಸಿರಾಟದ ಸಮೇತ ಯೋಗವನ್ನು ಮಾಡಬೇಕು. ಮತ್ತು ಆಸನ ಅಂದರೆ ಅದು ಒಂದು ವಿಜ್ಞಾನ ಅಂತ. ಹಾಗಾಗಿ ಇದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡೋದು ಹೇಗೆ?
1: ಇದನ್ನು ಪೂನಾದಲ್ಲಿ ಬಿ ಕೆ ಎಸ್ ಅಯ್ಯಂಗಾರರು ರಮಾಮಣಿ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಅಂತೇಳಿ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ತೆಗೆದಿದ್ದಾರೆ. ಅವರು ಮಾಡಿರ್ತಕ್ಕಂಥ ಅನೇಕ ರಿಸರ್ಚ್ಗಳು ನಮ್ಮ ಕಣ್ಮುಂದೆ ಬರುತ್ತೆ. ಬೆನ್ನುಮೂಳೆ ಸೊಟ್ಟಾಗಿರೋದಿರ್ಬೋದು ಅಥವಾ ಫ್ರ್ಯಾಕ್ಚರ್ ಆದಮೇಲೆ ನಡೆಯೋಕ್ಕೆ ಆಗಲ್ಲ, ಅವರಿಗೆ ಸ್ವತಃ ಅವ್ರಿಗೇ ಫ್ರ್ಯಾಕ್ಚರ್ ಆದಾಗ ನಿಮಗೆ ಇನ್ನೂ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗಲೂ ಸಹ ಅವರು ಕೆಲವು ಆಸನಗಳನ್ನು ಮಾಡಿಕೊಂಡು ಅದನ್ನು ಸರಿಪಡಿಸ್ಕೊಂಡಿರತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಹಾಗೆಯೇ ಉಸಿರಾಟ

0: ಹೊಳೆದು ಬಿಡೋದು ಅಂತ ಹೇಳಿದ್ರಲ್ಲ, ಅದಕ್ಕೆ ಪೂರಕ ರೇಚಕ ಅಂತ ಕರಿತೀವಿ, ಹಿಡಿದಿಟ್ಕೊಳ್ಳೋದಕ್ಕೆ ಕುಂಭಕ ಅಂತ ಕರಿತೀವಿ. ಇಲ್ಲಿ ಹಿಡಿದಿಟ್ಕೊಳ್ಳುವಂಥದ್ದು ಆಸನಗಳಲ್ಲಿ ಸಾಮಾನ್ಯವಾಗಿ ಬಹಳ ಕಡಿಮೆ, ಇದರಲ್ಲಿ ಪೂರಕ ರೇಚಕನೇ ಮುಖ್ಯ. ಪೂರಕ ಒಂದು ಮಿನಿಮಮ್ ಒಂದು 15-20 ಸೆಕೆಂಡ್ಗಳು ಮೊದಲು ಹಿಡಿದಿಟ್ಕೋಬೇಕು. ನಂತರ 30 ಸೆಕೆಂಡ್ವರೆಗೆ ಅಂದರೆ ಅರ್ಧ ನಿಮಿಷದವರೆಗೆ ಹಿಡಿದಿಟ್ಕೊಳ್ಳೋಂಥವ್ರು ಇದ್ದಾರೆ, ಅಂದರೆ ತಗೊಳ್ಳುವಂಥವ್ರು ಇದ್ದಾರೆ, ಬಿಡುವಂಥವ್ರು ಇದ್ದಾರೆ. ಹಾಗೆ ಮಿನಿಮಮ್ 15 ಸೆಕೆಂಡ್ ತಗೊಳ್ಳುವಂಥದ್ದು, 15 ಸೆಕೆಂಡ್ ಬಿಡುವಂಥದ್ದು ಮೊದಲಿಂದ ಅಭ್ಯಾಸ ಮಾಡ್ಕೊಂಡು ಬರಬೇಕು. ಮತ್ತು ಒಂದು ಆಸನ ಅಂದರೆ ಮಿನಿಮಮ್ ಒಂದು 5-10 ನಿಮಿಷಗಳು ಮಾಡಬೇಕಾಗತ್ತೆ. ನಾವು ಸುಮ್ಮನೆ ಎಕ್ಸಸೈಸ್ ಥರ ಒಂದು ಉಸಿರು ತಗೊಳ್ಳೋದು, ಕೈ ಬಿಟ್ಬಿಡೋದು, ಮತ್ತೆ ಎರಡನೇ ಉಸಿರು ತಗೊಳ್ಳೋದು, ಇನ್ನೊಂದು ಸ್ಥಿತಿಗೆ ಹೋಗೋದು ಆಗಬಾರ್ದು. ಯಾಕೆಂದರೆ ಸ್ಥಿರ ಸುಖಮ್ ಆಸನ ಅಂದರೆ ಸ್ಥಿರತೆ ಮತ್ತು ಸುಖ ಎರಡನ್ನೂ ಕೊಡಬೇಕು, ಸ್ಟೆಬಿಲಿಟಿನೂ ಕೊಡಬೇಕು ಬಾಡಿಗೆ ಮೈಂಡ್ಗೆ, ಮತ್ತು ಸುಖವನ್ನು ಕೊಡಬೇಕದು. ಆ ಆಸನ ಮಾಡುವಾಗ ಇನ್ನೊಂದಷ್ಟು ತಿರಬೇಕು ಈ ಆಸನದಲ್ಲಿ ಅಂತ ಪ್ರತಿಯೊಬ್ಬರಿಗೂ ಅನ್ನಿಸ್ಬೇಕು. ಅಯ್ಯೋ ಸುಸ್ತಾಗ್ತಾ ಇದೆ, ಕೈ ಬಿಟ್ಬಿಡ್ತೀನಿ, ಕಾಲು ಬಿಟ್ಬಿಡ್ತೀನಿ ಅಂದರೆ ಅದು ಆಸನ ಆಗಲ್ಲ, ಅದು ಎಕ್ಸರ್ಸೈಸ್ ಆಗುತ್ತೆ. ಆ ರೀತಿ ನಾವು ಮನಸ್ಸಿಟ್ಟು ಅದನ್ನು ಮಾಡಿದರೆ ಮಾತ್ರ ಅದು ನಮಗೆ ಶಕ್ತಿಯನ್ನು ತುಂಬುತ್ತೆ, ಮನಸ್ಸಿಗೂ ಶರೀರಕ್ಕೂ ಶಕ್ತಿಯನ್ನು ತುಂಬುತ್ತೆ. ಹಾಗಾಗಿ 5-5 ನಿಮಿಷ 10-10 ನಿಮಿಷ ಒಂದು ಆಸನವನ್ನು ಮಾಡಬೇಕು. ಮತ್ತು ವೇಮನ ಅಂತ ಒಬ್ಬರು ಆಂಧ್ರದಲ್ಲಿ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ, ವಿನಾವಿನ್ಯಾಸಿನ ಆಸನಂ ನಾ ಸಿದ್ಧತೆ. ಆಸನ ಸಿದ್ಧಿ ಆಗಬೇಕಾದ್ರೆ ವಿನ್ಯಾಸಗಳ ಮೂಲಕ ಮಾಡಬೇಕು. ಅಂದರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿ, ಇನ್ನೊಂದು 1, 2, 3, 4 ಅಂತ ಹೇಗೆ ನಾವು ಆಜ್ಞೆಗಳನ್ನು ಕೊಡ್ತೀವೋ ಆ ರೀತಿ ಆಜ್ಞೆಗಳನ್ನು ಕೊಟ್ಕೊಂಡು ಹೋಗಬೇಕು. ವಿನ್ಯಾಸಗಳನ್ನು ಮಾಡಿಕೊಂಡು ಆಸನಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಸ್ಥಿತಿಯಲ್ಲಿ ನಾನು ಹೇಳಿದಾಗೆ 5-10 ನಿಮಿಷ ಒಂದೊಂದು ಆಸನದ ಸ್ಥಿತಿಯಲ್ಲಿ ಇರಬೇಕು.
1: ಈಗ ಆಸನಗಳನ್ನು ಮಾಡೋದಕ್ಕೆ ಒಂದಷ್ಟು ಪ್ರೋಟೋಕಾಲ್ಗಳನ್ನು ಸಿದ್ಧಪಡಿಸ್ಬಿಟ್ಟಿದ್ದಾರೆ, ತಮಗೆ ಗೊತ್ತಿದೆ ಅದು. ಅಂದರೆ ಯಾವ ಆಸನ ಮೊದಲಿಗೆ ಮಾಡಬೇಕು, ಯಾವ ಆಸನ ನಂತರ ಮಾಡಬೇಕು, ಯೋಗಾಸನವನ್ನು ಆರಂಭ ಹೇಗೆ ಮಾಡಬೇಕು, ಅಂತ್ಯ ಹೇಗೆ ಗೊಳಿಸ್ಬೇಕು, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಚಿಕಿತ್ಸಾತ್ಮಕವಾಗಿ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದರೆ ಅಲ್ಲಿ ಯಾವ ರೀತಿಯ ಪ್ರೊಸೀಜರ್ ಇರಬೇಕು, ಈ ಥರದ್ದೆಲ್ಲ ಹೇಳ್ತಾರಲ್ಲ. ಈಗ ಯೋಗ ನಾನು ಮಾಡಬೇಕು, ಮನೆಯಲ್ಲಿ ನಾನು ಆಸನ ಮಾಡಬೇಕು ಅಂದರೆ ನನ್ನ ಮನಸ್ಸಿಗೆ ಬಂದಂಗೆ ನಾನು ಮಾಡ್ಕೊಳಕ್ಕೆ ಬರಲ್ವಾ, ಅಥವಾ ಅದಕ್ಕೆ ಒಂದು ಪ್ರೋಟೋಕಾಲ್ ಇದೆಯಾ, ಯಾವುದಾದ್ಮೇಲೆ ಯಾವುದು ಏನು ಯಾವ ರೀತಿ, ಅದರ ಬಗ್ಗೆ ಹೇಳಿ ಡಾಕ್ಟ್ರೆ.
0: ಹೌದು, ಪ್ರೈಮರಿ ಆಸನ ಅಂತ ಇದೆ, ಅದಾದ ನಂತರದಲ್ಲಿ ಅಡ್ವಾನ್ಸ್ಡ್ ಆಸನಗಳನ್ನು ಮಾಡಬೇಕಾಗುತ್ತೆ. ಅಡ್ವಾನ್ಸ್ಡ್ ಆಸನಗಳನ್ನೇ ಮೊದಲು ಮಾಡಿಬಿಡ್ತೀನಿ, ನನಗೆ ಬಂದುಬಿಡುತ್ತೆ ಶೀರ್ಷಾಸನ, ನಿಂತ್ಕೊಂಡ್ಬಿಡ್ತೀನಿ ಶೀರ್ಷಾಸನದಲ್ಲಿ, ಆ ರೀತಿ ಯಾವುದೇ ಅಡ್ವಾನ್ಸ್ಡ್ ಆಸನಗಳನ್ನು ಡೈರೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಒಂದು ರಕ್ತ ಚಲನೆ ಒಂದೇ ಥರ ಇರುತ್ತೆ, ಆ ಚಲನೆಯನ್ನು ಗ್ರ್ಯಾಜುಯಲ್ ಆಗಿ ಬದಲಾಯಿಸ್ಕೋಬೇಕು. ನಾವು ಯಾವುದೋ ಒಂದು ಅಂಗಕ್ಕೆ ತಲುಪಿಸ್ಬೇಕು ಜಾಸ್ತಿ ರಕ್ತನ ಅಂದರೆ ಆ ಜಾಗಕ್ಕೆ ನಿಧಾನಕ್ಕೆ ತಲುಪಿಸ್ಬೇಕು, ಒಂದೇ ಸಲ ಫೋರ್ಸಲ್ಲಿ ತಲುಪಿಸುವಂಥ ಒಂದು ಆಸನನ ನಾವು ಮಾಡೋಕ್ಕೆ ಹೋಗಬಾರ್ದು. ನಿಧಾನಗತಿಯಲ್ಲಿ ಆಸನವನ್ನು ಮಾಡಬೇಕು ಮೊದಲನೇದಾಗಿ. ಎರಡನೇದಾಗಿ ಆಸನವನ್ನು ಮಾಡೋ ಈ ಯಾವುದೇ ಚಿಕಿತ್ಸಾತ್ಮಕವಾಗಿ ಮಾಡಬೇಕಾದ್ರೂ ಮೊದಲನೇ ದಿವಸನೇ ಅವನಿಗೆ ಚಿಕಿತ್ಸೆಗೋಸ್ಕರ ಬಂದಿದ್ದಾನೆ, ಚಿಕಿತ್ಸಾ ಆಸನ ಹೇಳ್ಕೊಟ್ಬಿಡ್ಬೇಕು, ಅದು ಒಂದೇ ಆಸನ ಹೇಳ್ಕೊಟ್ಬಿಡ್ಬೇಕು ಅಂತಲ್ಲ, ಎಲ್ಲರಿಗೂ ಪ್ರೈಮರಿ ಆಸನದಿಂದ ಪ್ರಾರಂಭ ಮಾಡಬೇಕು. ಆಸನದ ಎಲ್ಲ ಪ್ರಾರಂಭಕ್ಕೆ ಮುಂಚೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ದೈವಿ ಪ್ರಾರ್ಥನೆ ಮಾಡೋದ್ರಿಂದ, ಸೂರ್ಯನ ಪ್ರಾರ್ಥನೆ ಮಾಡೋದ್ರಿಂದ ಒಂದು ಮನಸ್ಸು ಒಂದು ಸ್ಟಡಿ ಆಗುತ್ತೆ. ಅದಾದ ಮೇಲೆ ಓಂಕಾರವನ್ನು ಒಂದು 3-4 ಸಲ ಹೇಳಬೇಕು. ಅದಾದ ಮೇಲೆ ಆಸನವನ್ನು ಪ್ರಾರಂಭ ಮಾಡಬೇಕು. ಸಡನ್ ಆಗಿ ಸುಮ್ಮನೆ ನಿಂತ್ಕೊಂಡ ತಕ್ಷಣವೇ ಆಸನ ಮಾಡುವಂಥದ್ದಲ್ಲ.
1: ಈ ಸೂರ್ಯ ನಮಸ್ಕಾರ ಮಾಡಬೇಕು ಮೊದಲಿಗೆ ಅಂತ ಹೇಳಲಾಗುತ್ತೆ.
0: ಇದು ಸೂರ್ಯ ನಮಸ್ಕಾರ ಅನ್ನುವಂಥದ್ದು ಒರಿಸ್ಸಾದ ಒಬ್ಬ ರಾಜ ಮಾಡಿದಂಥ, ಅಲ್ಲಿಂದ ಪ್ರಾರಂಭ ಆಯಿತು ಈ ರೀತಿ 10-12 ಅಂಕಗಳನ್ನು ಕೊಟ್ಟು ಮಾಡಿಸುವಂಥದ್ದು. ಅದಕ್ಕೆ ಮುಂಚೆ ಸೂರ್ಯ ನಮಸ್ಕಾರ ಅಂತ ಇರಲಿಲ್ಲ. ಸೂರ್ಯನ ಹೋಮ ಮಾಡೋದು, ಸೂರ್ಯನ ಯಜ್ಞ ಮಾಡೋದು, ಅದರ ಸುತ್ತಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋದು ಮಾತ್ರ ಇತ್ತು. ಇದಾದಮೇಲೆ ಇದು ಪ್ರಚಲಿತವಾಯಿತು. ಅದಾದಮೇಲೆ ಬೇರೆ ಬೇರೆ ಶಾಲೆಗಳು ಬೇರೆ ಬೇರೆ ಸೂರ್ಯ ನಮಸ್ಕಾರಗಳನ್ನು ಇವತ್ತು ಮಾಡಿಸ್ತಾ ಇದ್ದಾರೆ. 12 ಅಂಕಿಯಲ್ಲಿ ಮಾಡಿಸ್ತಾರೆ, 16 ಅಂಕಿಯಲ್ಲಿ ಮಾಡಿಸ್ತಾರೆ, 10 ಅಂಕಿಯಲ್ಲಿ ಮಾಡಿಸ್ತಾರೆ. ಈ ಥರ ಸೂರ್ಯ ನಮಸ್ಕಾರ ಬಂದಿದೆ. ಬಂದಿರೋದೇನೆಂದರೆ ಇವುಗಳು ಬೇರೆ ಬೇರೆ ಆಸನಗಳ ಒಂದು ಒಟ್ಟು ಮಾಡಿ ಮಾಡಿಸಿರುವಂಥ ಸೂರ್ಯ ನಮಸ್ಕಾರನ ಒಟ್ಟು ಮಾಡಿದ್ದಾರೆ. ಅಂದರೆ ಇದು ಒಂಥರ ಎಕ್ಸರ್ಸೈಸ್ ಥರ ಇವತ್ತು ಫಸ್ಟ್ ಮಾಡ್ತಾರೆ. ಅದರಿಂದ ಶಿಥಿಲೀಕರಣ ವ್ಯಾಯಾಮದಂಗೆ ಆಗುತ್ತೆ, ಅಂದರೆ ದೇಹಗಳು ಸಡಿಲಗೊಳ್ಳಕ್ಕೆ, ಬೇರೆ ಬೇರೆ ಜಾಯಿಂಟ್ಸ್ಗಳು ಸಡಿಲಗೊಳ್ಳಕ್ಕೆ ಒಂದು ಅವಕಾಶ ಆಗುತ್ತೆ.
1: ಅಂತ್ಯ ಮಾಡೋದು ಹೇಗೆ ಸರ್? ಯೋಗ
0: ಅಂತ್ಯ ಮಾಡೋದು ಪ್ರಾರ್ಥನೆಯಿಂದಲೇ ಅಂತ್ಯ ಮಾಡಬೇಕು. ಶವಾಸನ ಪ್ರತಿಯೊಬ್ಬರೂ ಮಾಡಲೇಬೇಕು, ಯಾರೇ ಚಿಕಿತ್ಸಾತ್ಮಕ ಯೋಗದಲ್ಲಿರಲಿ ಅಥವಾ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡುವಂಥವ್ರಿರಲಿ, ಶವಾಸನದಿಂದ ಅಂತ್ಯ ಮಾಡಬೇಕು. ಶವಾಸನ ಮಾಡಿದ ಮೇಲೆ ಎದ್ದು ಕೂತ್ಕೊಂಡು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಆಮೇಲೆ ಅಂತ್ಯವನ್ನು ಮಾಡಬೇಕಾಗುತ್ತೆ.
1: ಡಾಕ್ಟ್ರೇ, ಈಗ BK ಸಯ್ಯಂಗಾರ್ ಬಗ್ಗೆ ತಾವು ಹೇಳಿದ್ರಿ, ಅವರು ಒಂದಷ್ಟು ಪರಿಕರಗಳನ್ನು ಬಳಸ್ಕೊಂಡು ಆಸನವನ್ನು ಹಾಕಿಸ್ತಾ ಇದ್ರಂತೆ. ಅಂದರೆ ಈಗ ನನಗೆ ಶೀರ್ಷಾಸನ ಹಾಕಕ್ಕೆ ಬರಲ್ಲಪ್ಪ, ಗೋಡೆಯ ಸಪೋರ್ಟ್ ತಗೊಂಡು ಬೆಲ್ಟು ಮತ್ತು
0: ಹಗ್ಗಗಳು
1: ಹಗ್ಗ ಇದನ್ನೆಲ್ಲ ಬಳಸಿ ಆ ಶೀರ್ಷಾಸನವನ್ನು ವೈಜ್ಞಾನಿಕವಾಗಿ ಆ ವ್ಯಕ್ತಿಗೆ ಹಾಕಿಸ್ಬಿಟ್ಟು ಅದರ ಲಾಭವನ್ನು ಅವ್ರಿಗೆ ಕೊಡೋ ರೀತಿಯಲ್ಲಿ ಈ ತರಹದ ಆಸನಗಳನ್ನು ಮಾಡಬಹುದೇ?
0: ಅಲ್ಲ, ಈ ಥರನೇ ಮಾಡೋದು

0: ಸುಲಭ ಮಾಡಿಕೊಡೋದಕ್ಕೋಸ್ಕರ ಅದು ಮಾಡಿದ್ದಾರೆ ಅಷ್ಟೇ. ಅದರಲ್ಲೇನು ತಪ್ಪಿಲ್ಲ. ಚೇರ್ಗಳನ್ನು ಬಳಸ್ಕೊಂಡು ತ್ರಿಕೋಣಾಸನ ಮಾಡೋಂಥದ್ದು, ದಂಡ ಬಳಸ್ಕೊಂಡು ತ್ರಿಕೋಣಾಸನ ಮಾಡುವಂಥದ್ದು, ಇದೆಲ್ಲ ಮಾಡಿಸೋದ್ರಿಂದ ಏನಾಗುತ್ತೆ, ಬೆನ್ನುಮೂಳೆ ನೇರವಾಗೇ ಇಟ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಮುಂಚೆ ಆ ರೀತಿ ಯಾರೋ ಹೇಳ್ಕೊಟ್ಟಿಲ್ಲದೆ ಇರೋದ್ರಿಂದ, ಯಾರೋ ಒಬ್ಬರು ಇನ್ನೊಬ್ಬರು ಇನ್ಸ್ಟ್ರಕ್ಟರ್ ಮಾಡಿಸ್ತಾ ಇದ್ದುದರಿಂದ ಅವರು ಹೇಗೆ ಮಾಡಿಸ್ತಿದ್ರು ಅದ್ರ ಪ್ರಕಾರ ಮಾಡಿಸ್ತಿದ್ರು. ಆದರೆ ಬಿ ಕೆ ಎಸ್ ಅಯ್ಯಂಗಾರ್ ಬಂದ ಮೇಲೆ ಅದಕ್ಕೆ ಅದರದ್ದೇ ಆದ ಒಂದು ಬೇರೆ ಪರಿಕಲ್ಪನೆಗಳು ಇವತ್ತು ಎಲ್ಲ ಶಾಲೆಗಳಲ್ಲಿ ಬಂದಿದೆ. ಸುಲಭವಾಗಿ ಹೇಗೆ ಮಾಡಿಸ್ಬೋದು ಅನ್ನೋದು ಗೊತ್ತಾಗಿದೆ ಎಲ್ರಿಗೂ ಈಗ.
1: ಈಗ ಯೋಗ ಹೇಳಿಕೊಡ್ತಾರಲ್ಲ ಡಾಕ್ಟ್ರೆ, ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಹೇಳ್ಕೊಡ್ತಾರೆ. ಕೆಲವರು ಪವರ್ ಯೋಗ ಅಂತ ಹೇಳಿ ಏನು ಎರಡೇ ನಿಮಿಷದಲ್ಲಿ ಸೂರ್ಯ ನಮಸ್ಕಾರನ ಮುಗಿಸ್ಬಿಡ್ತಾರೆ. ಇನ್ನು ಕೆಲವರು ಸೂರ್ಯ ನಮಸ್ಕಾರ ಮಾಡುವಾಗ ಒಂದೊಂದು ಭಂಗಿಯಲ್ಲೂ ಕೂಡ ಒಂದು ನಿಮಿಷ ಇರಬೇಕು ಅಥವಾ ಎರಡು ನಿಮಿಷ ಇರಬೇಕು ಈ ಥರ ಹೇಳ್ತಾರೆ. ಅಂದರೆ ಜನರಿಗೆ ಏನು ಗೊಂದಲ ಆಗುತ್ತೆ ಅಂದರೆ, ಈಗ ಒಬ್ಬರು ಒಬ್ಬರ ಹತ್ರ ಹೋಗಿರ್ತಾರೆ, ಇನ್ನೊಬ್ರು ಇನ್ನೊಬ್ಬರ ಹತ್ರ ಹೋಗಿರ್ತಾರೆ. ಈಗ ನಾನು ಮಾಡ್ತಿರೋ ಸರಿನೋ, ಅವ್ರು ಮಾಡ್ತಿರೋ ಸರಿನೋ, ಈ ತರಹದ ಗೊಂದಲಗಳು ಇವತ್ತು ಮೂಡ್ತಾ ಇದೆ. ಈಗ ಆಸನವನ್ನು ಸರಿಯಾಗಿ ಹಾಕಲಿಲ್ಲ ಅಂದರೆ ಅವನ ಮೇಲೆ ಆರೋಗ್ಯದಿಂದ ಏನಾದರೂ ದುಷ್ಪರಿಣಾಮಗಳಾಗ್ತವೆ, ಅಥವಾ ನಾನು ಮಾಡ್ತಿರೋ ಸರಿ ಅಥವಾ ತಪ್ಪು ಅನ್ನೋದನ್ನ ಕಲ್ತ್ಕೊಳ್ಳೋದು ಹೇಗೆ, ತಿಳ್ಕೊಳ್ಳೋದು ಹೇಗೆ?
0: ಈಗ ಆಸನ ಮಾಡಿಸಿರಲ್ಲ, ಅವರೆಲ್ಲ ಒಂದು ಎಕ್ಸರ್ಸೈಸ್ ಮಾಡಿಸಿರ್ತಾರೆ. ಏನಂದರೆ ಈಗ ಒಂದು ಟೆಂಪರೇಚರ್ನ ಒಂದು ರೂಮಲ್ಲಿ ಮೇಂಟೈನ್ ಮಾಡಿಬಿಟ್ಟು ಒಂದು ಯಾವುದೋ ಒಂದು ಸಟನ್ ಡಿಗ್ರೀಸ್, ಅದೇ ಡಿಗ್ರಿನಲ್ಲಿ ಪೂರ್ತಿ ಒಂದು ಗಂಟೆ ಅಲ್ಲಿ ಒಳಗಡೆ ಸೇರಿಸಿ ಬೆವರೋಂಗ್ ಮಾಡಿ ಒಂದಷ್ಟು ಎಕ್ಸರ್ಸೈಸ್ ಆಸನಗಳನ್ನು ಮಾಡಿಸಿ ಅದೆಲ್ಲ ಮಾಡಿಸಿರ್ತಾರೆ. ಆದರೆ ನಿಜವಾದ ಯೋಗಾಸನ ಮಾಡುವಾಗ ತಪ್ಪು ಮಾಡಿದ್ರೆ ನಮ್ಮ ನರಗಳಲ್ಲಿ ವ್ಯತ್ಯಾಸ ಆಗುವಂಥದ್ದು, ನಮ್ಮ ಮೂಳೆಗಳಲ್ಲಿ ಸ್ವಲ್ಪ ಬೆಂಡಾಗುವಂಥದ್ದು ಇದೆಲ್ಲ ಆಗುತ್ತೆ. ಹಾಗಾಗಿ ನಾವು ಇದು ಬಹಳ ಎಚ್ಚರಿಕೆಯಿಂದ ಮಾಡಿಸುವಂಥ ಒಳ್ಳೆಯ ಗುರುಗಳಿಂದ, ಯೋಗವನ್ನೇ ಕಲ್ತಿರುವಂಥ ಗುರುಗಳಿಂದ ಮಾಡಿಸ್ಬೇಕು. ಇವತ್ತು ಕೆಲವು ಯೋಗಾಸನ ಸೆಂಟ್ರಸ್ಗಳಲ್ಲಿ ಯಾವುದೋ ಮ್ಯೂಸಿಕ್, ಫಾರಿನ್ ಮ್ಯೂಸಿಕ್ ಅಥವಾ ಯಾವುದೋ ಒಂದು ಇಂಗ್ಲೀಷ್ ಮ್ಯೂಸಿಕ್, ಇನ್ನೊಂದು ಡ್ಯಾನ್ಸ್, ಯಾವುದೋ ಒಂದು ಚಿತ್ರಗೀತೆ ಹಾಕ್ಬಿಟ್ಟು ಡಿಸ್ಕೋ ಮಾಡಿಸುವಂಥದ್ದು, ಇವೆಲ್ಲ ಕೈಕಾಲನ ಹಾಗೆ ಹೀಗೆ ಯಾವುದನ್ನು ಒಂದು ಯೋಗಾಸನ ಅಂತ ಕರೆದುಬಿಟ್ಟು ಬೋರ್ಡ್ ಹಾಕ್ಕೊಂಡ್ಬಿಟ್ಟಿರ್ತಾರೆ. ಅವು ಯೋಚನೆ ಮಾಡಬೇಕು ಯಾವುದು ನಿಜವಾಗಿ ಶಾಸ್ತ್ರೋಕ್ತವಾದ್ದು, ಆಧ್ಯಾತ್ಮಿಕವಾಗಿ ಸಂಬಂಧಪಟ್ಟಿದೆ, ಇದಕ್ಕೆ ಥಿಯರಿ ಏನಿದೆ, ಇದೆಲ್ಲ ತಿಳ್ಕೊಂಡಾಗ ನಿಜವಾದ ಯೋಗ ಯಾವುದು ಅಂತ ಗೊತ್ತಾಗುತ್ತೆ ಅವರಿಗೆ.
1: ಅಲ್ಲ, ತಪ್ಪಾಗಿ ಆಸನ ಹಾಕೋದ್ರಿಂದ ನರಗಳ ಪರಿಣಾಮ ಆಗುತ್ತೆ
0: ಖಂಡಿತ, ನರಗಳ ಮೇಲೆ, ಮೂಳೆಗಳ ಮೇಲೆ ಅದೆಲ್ಲ ಹಾಗಾಗೆ ಬೆಂಡಾಗ್ಬಿಡುತ್ತೆ. ಬಲಗಡೆ ಎಷ್ಟು ಬಗ್ಗಕ್ಕಾಗಲಿಲ್ಲ ಅಷ್ಟನ್ನು ಮಾತ್ರ ಎಡಗಡೆನೂ ಬಗ್ಗಬೇಕು. ನಾನು ಎಡಗಡೆ ಚೆನ್ನಾಗಿ ಬಗ್ಬೋದು, ಬಲಗಡೆಗೆ ನಂಗೆ ಮಂಡಿ ನೋವಾಗ್ಬಿಡುತ್ತೆ, ಅದರಿಂದ ನಾನು ಅಳ್ ಬಗ್ಗಕ್ಕಾಗಲ್ಲ ಅಂದ ತಕ್ಷಣವೇ ಇಲ್ಲಿ ವ್ಯತ್ಯಾಸ ಆಗ್ಬಿಡುತ್ತೆ ಬಾಡಿನಲ್ಲಿ. ಹಾಗಾಗಿ ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳೇಬೇಕು, ಪ್ರತಿಯೊಂದು ಅಂಗಗಳಿಗೂ ಪ್ರತಿಯೊಂದು ಆಸನಕ್ಕೂ ಅದರದ್ದೇ ಆದಂಥ ಒಂದು ಇದನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳುವಂಥ ಅಂಶಗಳಿದೆ.
1: ಅಂತಿಮವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ?
0: ಸಾಮಾನ್ಯವಾಗಿ ಇವತ್ತು ಯೋಗನ ಹೆಚ್ಚು ಜನ ತಮ್ಮ ಒಂದು ರೋಗಗಳಿಗೆ ಬಳಸ್ಕೊಳ್ಳೋದಕ್ಕೆ ಹೊರಟು ಬಿಟ್ಟಿದ್ದಾರೆ. ನಾವು ರೋಗಗಳಿಗೆ ಬಳಸ್ಕೊಳ್ಳೋದು ಒಂದು ಇರಲಿ, ಒಂದು ಹಂತದಲ್ಲಿ ಒಳ್ಳೆಯದು, ಆದರೆ ನಾವು ಯೋಗ ಕಲಿಯೋಕ್ಕೆ ಹೋಗುವಾಗಲೇ ಆ ಯೋಚನೆ ಇಟ್ಕೊಂಡು ಹೋಗೋದು ಬೇಡ ಅಂತ ಎಲ್ಲರಿಗೂ ಒಂದು ಮನವಿ ಮಾಡ್ಕೊಳ್ತೀನಿ. ಬೆಂಗಳೂರಿಗೆ ಹೋಗಬೇಕು ಅಂದರೆ ಬೆಂಗಳೂರಿಗೆ ಟಿಕೆಟ್ ತೊಗೊಳ್ಳಿ, ಮಧ್ಯೆ ಶ್ರೀರಂಗಪಟ್ಟಣದಲ್ಲಿ ಇಳಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಯೋಗದ ಮೂಲ ಉದ್ದೇಶ ಆತ್ಮಸಾಕ್ಷಾತ್ಕಾರ. ಆತ್ಮಸಾಕ್ಷಾತ್ಕಾರ ಅಂದ ತಕ್ಷಣ ಅಯ್ಯೋ ಆ ಲೆವೆಲ್ಲು ಅಂತ ಏನೋ ಭಾಳ ಸಾಕ್ಷಾತ್ಕಾರನು ಪದಾನೇ ನಿಮಗೆ ಹೆದರಿಕೆ ಬರೆಸುವಂಥ ಪದ ಇರ್ಬೋದು, ಅಥವಾ ಪದ ಕೇಳಿಲ್ಲ ಅಂತೇಳಿ ನಿಮ್ಗೆ ಅನ್ನಿಸ್ಬೋದು. ಬಹಳ ಸುಲಭ ಅದು. ಆತ್ಮಸಾಕ್ಷಾತ್ಕಾರ ಅಂದರೆ ಬೇರೆ ಏನಿಲ್ಲ, ಎರಡು ಟೆಸ್ಟ್ ಟ್ಯೂಬ್ನಲ್ಲಿ, ಒಂದು ಟೆಸ್ಟ್ ಟ್ಯೂಬಲ್ಲಿ ಆಕ್ಸಿಜನ್ ಇದೆ, ಇನ್ನೊಂದು ಟೆಸ್ಟ್ ಟ್ಯೂಬ್ನಲ್ಲಿ ಹೈಡ್ರೋಜನ್ ಇದೆ, ಜಲಜನಕ ಇದೆ, ಆಮ್ಲಜನಕ ಇದೆ. ಆದರೆ ಎರಡನ್ನು ನೋಡಿಬಿಟ್ಟು ನೀವು ಆಕ್ಸಿಜನ್ ಇದೆಯಾ ಇಲ್ಲ ಗೊತ್ತಾಗಲ್ಲ, ಹೈಡ್ರೋಜನ್ ಕಾಣುತ್ತಾ ಕಾಣಲ್ಲ. ಆದರೆ ಅದೇ ಅದರದ್ದೇ ಆದಂಥ ಟೆಸ್ಟ್ಗಳು ಮಾಡಿದಾಗ ಯಾವುದೋ ಒಂದು ಕ್ಯಾಂಡಲ್ ಹಿಡ್ಕೊಂಬಂದು ಆಕ್ಸಿಜನ್ ಇರುವಂಥ ಇದಕ್ಕೆ ಹಾಕಿದ ತಕ್ಷಣ ಬುಗ್ ಅಂತ ಹತ್ಕೊಳ್ಳುತ್ತೆ, ಅಂದರೆ ಇದರೊಳಗೆ ಆಕ್ಸಿಜನ್ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಹಾಗೆಯೇ ಎರಡು ಟೆಸ್ಟ್ ಟ್ಯೂಬ್ ಹತ್ತಿರ ಹಿಡ್ಕೊಂಡಾಗ ಅಲ್ಲಿ ನೀರು ಡ್ರಾಪ್ ಬೈ ಡ್ರಾಪ್ ಬೀಳುತ್ತೆ. ಅಂದರೆ ಎರಡು ಕಾಣದೇ ಇರುವಂಥ ವಸ್ತುಗಳಿಂದ ಒಂದು ಕಾಣುವಂಥ ವಸ್ತು ನಿಮಗೆ ಸಿಕ್ತು. ಅಂದರೆ ಒಂದು ಮನಸ್ಸು, ಒಂದು ಆತ್ಮ ಎರಡನ್ನೂ ನೀವು ನೋಡ್ಕೊಳ್ಳೋಕ್ಕಾಗಲ್ಲ. ಆದರೆ ಸಾಕ್ಷಾತ್ಕಾರ ಆದಾಗ ನೀರು ಹೇಗೆ ಕಾಣಿಸ್ತಾ ಇದೆಯೋ ಹಾಗೆಯೇ ನಿಮಗೂ ಸಹ ಪರದೆ ಸರಿಸಿದರೆ, ಇಂದ್ರಿಯಗಳನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಯಾವ ರೋಗಗಳು ಬರಲ್ಲ. ಹಾಗಾಗಿ ಎಲ್ಲ ಇಂದ್ರಿಯಗಳನ್ನು, ಅಂದರೆ ಇಲ್ಲಿ ಎಲ್ಲ ಅಂದ ತಕ್ಷಣದಲ್ಲಿ ಮನಸ್ಸು ಕೂಡ ಒಂದು ಇಂದ್ರಿಯ ಅಂತ ಹೇಳಿದೆ, ಮತ್ತು ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಅಂತ ಹೇಳ್ತೀವಿ. ಪಂಚ ಜ್ಞಾನೇಂದ್ರಿಯ ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಪಂಚಕರ್ಮೇಂದ್ರಿಯ ಅಂದರೆ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತ ಕಾಲುಗಳು, ಮಲಮೂತ್ರಗಳನ್ನು ಹೊರಗಡೆ ಹಾಕುವಂಥ ಅಂಗಗಳು, ಇವುಗಳನ್ನೆಲ್ಲ ನಾವು ಮಾತನ್ನು ಹೊರಡಿಸುವಂಥ ಅಂಗ, ಇದಕ್ಕೆ ಕರ್ಮೇಂದ್ರಿಯಗಳು ಅಂತ ಕರಿತೀವಿ. ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ನಮಗೆ ಬೇಕಾದಾಗ, ಅಂದರೆ ನಮಗೆ ಇಂಪಲ್ಸಸ್ ಅಂತ ಕರಿತೀವಿ, ಅಂದರೆ ಯಾವಾಗ ನಮಗೆ ಬೇಕೋ ಅದಕ್ಕೆ ಮಾತ್ರ ಬಳಸ್ಕೊಳ್ಳೋಂಥದ್ದು. ಈ ರೀತಿ ಮಾಡಿದಾಗ ಮತ್ತು ಮೌನವನ್ನು ಹೆಚ್ಚು ಅಭ್ಯಾಸ ಮಾಡಿದಾಗ ನಾವು ಒಳ್ಳೆಯ ಯೋಗಿಗಳಾಗ್ತೀವಿ. ಮತ್ತು ಯೋಗಿಗಳು ಅಂದ ತಕ್ಷಣವೇ ನಾವೇನೋ ಕಾವಿ ಬಟ್ಟೆ ಉಟ್ಕೊಂಡು ಹೋಗಬೇಕು ಅಂತಿಲ್ಲ. ಸಾಮಾನ್ಯ ಸಂಸಾರಸ್ಥನೂ ಕೂಡ ಎಲ್ಲ ಯೋಗವನ್ನು ಮಾಡಿಕೊಂಡು ಅವನ ಜೀವನವನ್ನು ಸುಖಮಯವನ್ನಾಗಿ ಮಾಡ್ಕೊಳ್ಳುವಂಥದ್ದು ಅಷ್ಟನ್ನೇ ಯೋಗಿ ಅಂತ ಕರಿತೀವಿ ಹೊರತು ಯೋಗಿ ಅಂದ ತಕ್ಷಣವೇ ಎಲ್ಲರೂ ಹಿಮಾಲಯದಲ್ಲಿ ಇರಬೇಕು ಅನ್ನುವಂಥ ಅಭಿಪ್ರಾಯ ಅಲ್ಲ.
1: ಒಳ್ಳೆಯದು ಡಾಕ್ಟರ್ ಚಂದ್ರಶೇಖರ್ ಅವರ, ಇದುವರೆಗೂ ಯೋಗ ಚಿಕಿತ್ಸೆ ಮತ್ತು ಚಿಕಿತ್ಸಾತ್ಮಕ ಯೋಗಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದಿರಿ. ವಂದನೆಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಚಿಕಿತ್ಸಾತ್ಮಕ ಯೋಗ ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.
3: ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಕೇಳಿದಿರಿ.
2: ಸಹಯೋಗ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರು.

0: ಆತ್ಮೀಯ ಕೇಳುಗರೆ, ಪ್ರತಿ ವಾರ ಯೋಗವಾಣಿಯಲ್ಲಿ ನೀವು ಆಲಿಸಿದ ವಿಷಯ ಕುರಿತಂತೆ ಪ್ರತಿ 3 ತಿಂಗಳಿಗೊಮ್ಮೆ ಮುಕ್ತ ಪರೀಕ್ಷೆಯನ್ನ ನಡೆಸಲಾಗುತ್ತದೆ.
1: ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ಕೇಳುಗರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿ ಆಕರ್ಷಕ ಬಹುಮಾನ ನೀಡಲಾಗುತ್ತದೆ.
0: ಸಂಕಲನ ತೇಜಸ್ವಿನಿ ಗಿರೀಶ್,
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಆಕಾಶವಾಣಿ ಮೈಸೂರು FM 100.6, ಸಮಯ 9:17. ಗಾಂಧಿ ಸ್ಮೃತಿ ಸಾಪ್ತಾಹಿಕ ಸಂಚಿಕೆ

ಗಾಂಧಿ ಸೇವಾ ಸಂಘದ ವಾರ್ಷಿಕ ಸಭೆಯಲ್ಲಿ ಮಹಾತ್ಮ ಗಾಂಧಿಯವರು ಮಾಡಿದ ಭಾಷಣ. ರಾಜಕೋಟೆಯನ್ನು ಬಿಡುವ ಸಮಯದಲ್ಲಿ ನಾನೊಂದು ಹೇಳಿಕೆಯನ್ನು ಕೊಟ್ಟೆ. ಅದರಲ್ಲಿ ಹೇಳಿರುವ ಒಂದೆರಡು ಮಾತುಗಳನ್ನು ಈ ದಿನದ ವಿಷಯವಾಗಿ ಆರಿಸಿಕೊಳ್ಳುತ್ತೇನೆ. ಅಹಿಂಸೆಯ ಮುಖ್ಯ ಅರ್ಥ ಅಥವಾ ಸಾರ್ಥಕತೆ ನಮ್ಮ ಎದುರಾಳಿಯನ್ನು ನಮ್ಮ ವಿಷಯದಲ್ಲಿ ಮತ್ತಷ್ಟು ಉದ್ಘಟತನನ್ನಾಗಿ ಮಾಡದೆ ಮೆತ್ತಗೆ ಮಾಡಬೇಕೆಂದು ಕಿಶೋರ್ಲಾಲ್ ಮಶ್ರೂವಾಲಾ ಕೊಟ್ಟ ವಿವರಣೆ ಸೂಕ್ತವಾಗಿದೆ. ಅಹಿಂಸೆ ಎದುರಾಳಿಯನ್ನು ಕರಗಿಸಬೇಕು. ಆತನ ಹೃದಯದಲ್ಲಿ ನಮ್ಮ ಪರವಾಗಿ ಮಿಡಿತವನ್ನು ಉಂಟು ಮಾಡಬೇಕು. ತನ್ನೆದುರಿಗೆ ಬರುವುದೆಲ್ಲವನ್ನೂ ಅಹಿಂಸೆ ನುಂಗಿಬಿಡುವುದಾದರೆ ಅಹಿಂಸೆಯ ಶಕ್ತಿಯನ್ನು ಪರೀಕ್ಷೆಗೆ ಗುರಿ ಮಾಡುವ ಅವಕಾಶವೇ ಇರುವುದಿಲ್ಲ. ಅದನ್ನು ಪರೀಕ್ಷಿಸಬೇಕಾದರೆ ಅದು ಹಿಂಸೆಯನ್ನು ಎದುರಿಸಲೇಬೇಕು. ಇದೆಲ್ಲವೂ ನನಗೆ ಗೊತ್ತಿತ್ತು ಮತ್ತು ಇದನ್ನು ವಿಚಾರಣೆಗೆ ತರಲು ನಾನು ಪ್ರಯತ್ನಿಸುತ್ತಿದ್ದೇನೆ. ಆದರೆ ಪೂರ್ಣ ಫಲಪ್ರದವಾದ ರೀತಿಯಲ್ಲಿ ಮಾಡಿದ್ದೇನೆಂದು ಹೇಳಲಾರೆ. ಯಾವಾಗಲೂ ನನ್ನ ಎದುರಾಳಿಗಳ ಹೃದಯವನ್ನು ಕರಗಿಸುವುದರಲ್ಲಿ ನಾನು ಜಯಗಳಿಸಿದ್ದೇನೆಂದು ಹೇಳಲಾರೆ. ಬಹಳ ತೀಕ್ಷ್ಣವಾದ ರೀತಿಯಲ್ಲಿ ರಾಜಕೋಟೆಯ ಘಟನೆ ಇದನ್ನು ನನಗೆ ಮನವರಿಕೆ ಮಾಡಿಸಿತು. ಇದುವರೆಗೆ ದರ್ಬಾರ್ ವೀರವಾಲಾ ಅವರ ಮನಸ್ಸನ್ನು ಪರಿವರ್ತನೆಗೊಳಿಸಲು ನಾವೇಕೆ ವಿಫಲರಾಗಿದ್ದೇವೆ ಎಂಬುದನ್ನು ನನ್ನಲ್ಲಿ ಪ್ರಶ್ನಿಸಿಕೊಳ್ಳುತ್ತಿದ್ದೆ. ಆತನೊಂದಿಗೆ ನಾವು ಅಹಿಂಸೆಯ ವಿಧಾನದಿಂದ ವ್ಯವಹರಿಸಲಿಲ್ಲವೆಂದು ನೇರವಾದ ಉತ್ತರ ದೊರೆಯಿತು. ನಾವು ಆತನನ್ನ ಬೈಗಳಿಗೆ ಶಾಪಗಳಿಗೆ ಗುರಿ ಮಾಡಿದ್ದೆವು. ಸತ್ಯಾಗ್ರಹಿಗಳು ಉಪಯೋಗಿಸುವ ಭಾಷೆಯ ವಿಚಾರದಲ್ಲಿಯೂ ನಾನು ಉದಾಸೀನನಾಗಿದ್ದೆ. ನನ್ನ ನಾಲಿಗೆಯನ್ನು ನಾನು ಬಿಗಿ ಹಿಡಿದಿರಬಹುದು, ಆದರೆ ಇತರರ ಮಾತಿನ ಮೇಲೆ ಆ ಹಿಡಿತವನ್ನು ಹಾಕಿರಲಿಕ್ಕಿಲ್ಲ. ರೆಸಿಡೆಂಟರಾದ ಮಿಸ್ಟರ್ ಗಿಬ್ಸನ್ ರವರು ನಾನು ಭೇಟಿಯಾದಾಗ ಸಮಿತಿಯ ರಚನೆಯನ್ನು ಠಾಕೂರ್ ಸಾಹೇಬರಿಗೆ ಬಿಡೋಣವೆಂದು ನಾನು ಸಲಹೆ ಮಾಡಿದೆ. ಇದು ಉದಾರವಾದ ಸೂಚನೆ ಎಂದು ಮಿಸ್ಟರ್ ಗಿಬ್ಸನ್ ಒಪ್ಪಿಕೊಂಡರು. ಈ ವಿಚಾರ ಆಗ ನನ್ನ ಮನಸ್ಸಿಗೆ ಥಟ್ಟನೆ ಹೊಳೆಯಿತು. ಇದೊಂದು ಹೊಸ ವಿಧಾನವೆಂದು ನಾನು ಕರೆದಿರುವುದನ್ನು ಆಗ ನಾನು ಕಂಡುಕೊಂಡೆ. ಅದರಲ್ಲಿ ಅಪಾಯವಿಲ್ಲದೇ ಇಲ್ಲ, ಏಕೆಂದರೆ ನಡೆಯುತ್ತಿದ್ದ ವ್ಯವಹಾರಕ್ಕೆಲ್ಲ ನಾನು ತಡೆ ಹಾಕಬೇಕಾಯಿತು. ರಾಜಕೋಟೆಯಲ್ಲಿ ಹೋರಾಟವಾಗುತ್ತಿದ್ದಾಗ ನಾನು ಉಪವಾಸ ಮಾಡುತ್ತಿದ್ದ ಕಾಲದಲ್ಲಿ ಚಕ್ರವರ್ತಿಯ ಪ್ರತಿನಿಧಿಯ ಮಧ್ಯಸ್ಥಿಕೆಯನ್ನು ಕೋರಿದ್ದೆ. ಅನಂತರ ರಾಜಕೋಟೆಯಲ್ಲಿ ಆ ಪ್ರತಿನಿಧಿಯ ಪ್ರತಿನಿಧಿಯಾದ ರೆಸಿಡೆಂಟರ ಮಧ್ಯಸ್ಥಿಕೆಯನ್ನು ಕೋರುತ್ತಿದ್ದೇನೆ. ನಾನು ಈಗ ಹೇಳಿರುವ ಉದಾರವಾದ ಸಲಹೆಯನ್ನು ಮಾಡಿದಾಗ ಸಾರ್ವಭೌಮ ಸರ್ಕಾರವನ್ನು ಮರೆತು ಸಂಸ್ಥಾನದಲ್ಲಿರುವ ಅಧಿಕಾರಿಯ ಕಡೆಗೆ ನನ್ನ ಗಮನವನ್ನು ಏಕೆ ನಿಲ್ಲಿಸಬಾರದೆಂದು ತೋರಿತು. ಆದರೆ ಈ ಸಾಹಸಕ್ಕೆ ಪ್ರಾಯಶಃ ಧೈರ್ಯ ಸಾಲದು. ಸಾರ್ವಭೌಮ ಸರ್ಕಾರದ ಮುಂದೆ ಈ ರಾಜಕೋಟೆಯ ವ್ಯವಹಾರವನ್ನು ತೆಗೆದುಕೊಂಡು ಹೋಗಬಾರದು ಎಂದಾಗಲಿ ಅಥವಾ ಸಂಸ್ಥಾನದೊಂದಿಗೆ ಎಲ್ಲ ವ್ಯವಹಾರವನ್ನು ಹೊಸ ವ್ಯವಹಾರದಂತೆ ಆರಂಭಿಸಬೇಕೆಂಬುದಾಗಲಿ ನನ್ನ ಉದ್ದೇಶವಾಗಿರಲಿಲ್ಲ. ಹಾಗಾದ ಪಕ್ಷಕ್ಕೆ ನನ್ನ ಸತ್ಯಾಗ್ರಹವನ್ನು ಕೇವಲ ಸಂಸ್ಥಾನವನ್ನು ಮಾತ್ರ ಉದ್ದೇಶಿಸಿ ಮಾಡಬೇಕಾಗುವುದು ಎಂದು ನಾನು ಅರಿತುಕೊಂಡೆ.

ಎಫ್ಎಂ 100.6ರಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 9:35. ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭದಲ್ಲಿ ಕೇಳಿ ಶ್ರೀ ಕನ್ಯಕಾ ಪರಮೇಶ್ವರಿ ಕಥೆಯ ಚಿತ್ರದ ಗೀತೆ. ಹಾಡಿದ್ದಾರೆ ಮಾಧವ ಪೆದ್ದಿ ಸತ್ಯಂ ಮತ್ತು ಸಂಗಡಿಗರು. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
2: ಇದೇ ಶನಿವಾರ ದಿನಾಂಕ 25ರಂದು ರಾತ್ರಿ 8:15 ಕೇಳಿ ಕಥಾನಾಟಕ ಗ್ರಸ್ತರು. ಬಾನುಲಿಗೆ ಅಳವಡಿಸಿದ್ದಾರೆ ಪ್ರಸಾದ್ ಕುಂದೂರು.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
1: ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8:15
1: ಹಳ್ಳಿಯ ಬಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ್ದಾಸ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಎಸ್ ಜಾನಕಿ ಮತ್ತು ಚಿತ್ತರಂಜನ್ ಅವರು ಹಾಡಿರುವ ಸ್ವರ್ಣಗೌರಿ ಚಿತ್ರದ ಗೀತೆಯನ್ನು. ಎಸ್ ಕೆ ಕರೀಂ ಖಾನ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ವೆಂಕಟರಾಜು.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮಾ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಪಿ ಲೀಲಾ ಅವರು ಹಾಡಿರುವ ಮಹಿಷಾಸುರ ಮರ್ದಿನಿ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಚಿ ಸದಾಶಿವಯ್ಯ, ಸಂಗೀತ ನಿರ್ದೇಶನ ಜಿ ಕೆ ವೆಂಕಟೇಶ್.

ಕೇಳುಗರೆ ಗಮನಿಸಿ, 2026-27 ಸಾಲಿಗೆ ಪೋಷಕರ ವಾರ್ಷಿಕ ವರಮಾನ 2.5 ಲಕ್ಷದೊಳಗಿರುವ ಮೈಸೂರು ತಾಲೂಕಿನ 10ನೇ ತರಗತಿ ಅಥವಾ SSLC ನಂತರದ PUC, ಡಿಪ್ಲೊಮಾ, ITI, ಡಿಗ್ರಿ, ಇಂಜಿನಿಯರಿಂಗ್, ನರ್ಸಿಂಗ್, BEd, ಪೋಸ್ಟ್ ಗ್ರಾಜ್ಯುಯೇಷನ್ ಹಾಗೂ ಇತರೆ ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕಾಗಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ SSP.postmetric.karnataka.gov.in ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕ 2027 ಜನವರಿ 31 ತಾರೀಖು. ಅರ್ಜಿ ಸಲ್ಲಿಸುವ ಮೊದಲು ಆಧಾರ್ ಸೀಡಿಂಗ್, ಕಾಲೇಜ್ ಡೀಟೇಲ್ಸ್, ಕೋರ್ಸ್ ಡೀಟೇಲ್ ಮತ್ತು NSP OTR ವ್ಯಾಲಿಡೇಷನ್ನೊಂದಿಗೆ ಎಲ್ಲಾ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು Grade 1 ಸಮಾಜ ಕಲ್ಯಾಣ ಇಲಾಖೆ, ಮೈಸೂರು ತಾಲೂಕು, ಡಾಕ್ಟರ್ ಬಾಬು ಜಗಜೀವನರಾಮ್ ಭವನ ಕಟ್ಟಡ, ಆದಿಪಂಪ ರಸ್ತೆ, ಒಂಟಿಕೊಪ್ಪಲ್ ಪೂರ್ವ ಬಡಾವಣೆ, ಪಡುವಾರಳ್ಳಿ, ಮೈಸೂರು ಅಥವಾ ದೂರವಾಣಿ ಸಂಖ್ಯೆ 0821-25-29910 ಇನ್ನೊಮ್ಮೆ 0821-25-29110 ಅನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ SJanaki ಅವರ ಧ್ವನಿಯಲ್ಲಿರುವ ಶ್ರೀದೇವಿ ಚಿತ್ರದ ಗೀತೆಯನ್ನು. VL ಆಚಾರ್ಯ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ M. ರಂಗರಾವ್.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 9:55.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ಏನು ರಂಗ ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಬೆಳಕಿಲ್ಲದೆ ಬದುಕಿಲ್ಲ,
2: ಮಣ್ಣಿಲ್ಲದೆ ಕಸುವಿಲ್ಲ,
1: ಜಲವಿಲ್ಲದೆ ಜೀವವಿಲ್ಲ,
2: ಹಸಿರಿಲ್ಲದೆ ಉಸಿರಿಲ್ಲ,
1: ಹರಿತಿಲ್ಲದೆ ಜಗತ್ತಿಲ್ಲ.
3: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
2: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
1: ಸಸ್ಯ ವೈದ್ಯರ ಕಿವಿಮಾತು
2: ಪ್ರಾಯೋಜಿತ ಬಾನುಲಿ ಸರಣಿ.
4: ಮರವಾಗೆಲೆವೋ ಜೀವವೇ ಮರವಾದು.
1: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
5: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
6: ಮರವನ್ನು ಪ್ರೀತಿಸುವೆ ನಾನು.
1: ತಪ್ಪದೆ ಆಲಿಸಿ
2: ಸಸ್ಯ ವೈದ್ಯರ ಕಿವಿ ಮಾತು
1: ಹರಿತೆ.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ? ಕವನ ಕೂಡ ಬರೀತೀರಾ? ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8:15 ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ನಟ ಹಾಸ್ಯ ಕಲಾವಿದ ಮಿಮಿಕ್ರಿ ಮಂಜುನಾಥ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
3: ಚಾನಲ್ಲೇ ಎಲ್ಲ ಹೇಳುತ್ತೆ, ಇಂಥದ್ದೇ ಬೇಕು, ಈ ಮನುಷ್ಯ ಹಿಂಗೆ ಇರಬೇಕು, ಇದೇ ಕ್ಯಾರೆಕ್ಟರ್ ಮಾಡಬೇಕು, ಈ ಕ್ಯಾರೆಕ್ಟರ್ಗೆ ಇಂತಿಂಥ ಬಟ್ಟೆಗಳೇ ಹಾಕಬೇಕು, ಹಿಂಗಿಂಗೆ ಇರಬೇಕು, ಕೈಗೆ ಒಂದು ದಾರ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಚಾನಲ್ ಹೇಳುತ್ತೆ.
2: ಕೇಳಿ ಇದೇ ಸೋಮವಾರ ರಾತ್ರಿ 8:15

0: ಯುವ ಸೆಲೆಬ್ರಿಟಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
1: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
2: ಹಾಗಿರುತ್ತೆ,
3: ಹೇಳು ಮತ್ತೆ.
2: ಹೊಟ್ಟೆ ಇದೆಯಲ್ಲ, ಅದು ಲಾರಿ ಆಗಿರುತ್ತೆ.
1: ತಪ್ಪದೆ ಆಲಿಸಿ. ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 10:00. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಜಿ ಶ್ರೀಕಾಂತ್ ಅವರ ನಾಗಸ್ವರ ವಾದನವನ್ನು ಆಲಿಸಬಹುದು. ಇವರಿಗೆ ಡೋಲು ಸಹಕಾರ ನೀಡಿದ್ದಾರೆ ಪಿ ಶಿವು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ತ್ಯಾಗರಾಜರ ಕೃತಿ ರಮಾ ರಮಣ ರಾರ, ರಾಗ ಶಂಕರಾಭರಣ ಆದಿತಾಳ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿ ಶ್ರೀಕಾಂತ್ ಅವರ ನಾಗಸ್ವರ ವಾದನ ಕೇಳಿದಿರಿ. ಡೋಲು ಸಹಕಾರ ನೀಡಿದವರು ಪಿ ಶಿವು. ಇಂದು ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್ ಟಿ ಹರೀಶ್ ಅವರ ಸ್ಯಾಕ್ಸೋಫೋನ್ ವಾದನ ಮೂಡಿಬರಲಿದೆ. ಇಂದು ರಾತ್ರಿ 9:30 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾರ್ತಿಕ್ ವೈದ್ಯನಾಥನ್ ಅವರ ಹಾಡುಗಾರಿಕೆ. ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸ್ವರ ಸಂಚಾರ ಸಂಗೀತ ಲೋಕದಲ್ಲೊಂದು ವಿಹಾರ. ಪ್ರಸ್ತುತಿ ಆಹಿರಿ ಪುಟ್ಟಿ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸಮಯ 10:32. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕ್ರಾಂತಿ ಚಿತ್ರದ ಗೀತೆಯನ್ನು.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು.
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ.
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ಕೇಳುಗರೆ ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸ್ವರ ಸಂಚಾರ ಸಂಗೀತ ಲೋಕದಲ್ಲೊಂದು ವಿಹಾರ. ಪ್ರಸ್ತುತಿ ಆಹಿರಿ ಪುಟ್ಟಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಲಗಾನ್ ಚಿತ್ರದ ಗೀತೆಯನ್ನು.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಭಾವಸಂಗಮ, ಭಾವಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.
1: ಕವಿ ಪ್ರಕೃತಿಯ ಪ್ರತಿಯೊಂದು ಅಂಶದಲ್ಲೂ ಅಡಗಿರುವ ಸೌಂದರ್ಯ, ಸಂಗೀತ, ಶಾಂತಿ, ದೈವಿಕತೆಯನ್ನು ಅನುಭವಿಸುವಂತೆ ಎಲ್ಲರನ್ನೂ ಪ್ರೇರೇಪಿಸುತ್ತಾರೆ.
0: ಮರೆಯದೆ ಕೇಳಿ ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಭಾವಸಂಗಮ ಕಾರ್ಯಕ್ರಮ.
2: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ ಏಕ್ ಫೂಲ್ ತೀನ್ ಕಾಂತೆ ಚಿತ್ರದ ಗೀತೆಯನ್ನು.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 10:55.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ.
5: ಗೇಮ್ ಶೋ, ಗೇಮ್ ಶೋ, ಗೇಮ್ ಶೋ. ಪ್ರತಿ ಸೋಮವಾರ ಬೆಳಗ್ಗೆ 11:00 to 12:00
4: ಆಟದ ಗತ್ತು ಗಮ್ಮತ್ತು,
5: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
4: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
5: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
4: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
5: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
4: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11:00 ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
5: ಗೇಮ್ ಶೋ, ಗೇಮ್ ಶೋ, ಗೇಮ್ ಶೋ.
6: ಸಸ್ಯ ಸರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
7: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
6: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ಬಾನುಲಿ ಕೃಷಿ ಬೆಳಗು
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮಾ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.
4: ನಿನ್ನಂತ

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಕೃಷಿ ಬೆಳಗು.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 11:05. ನಿಲಯದ ಮುಂದಿನ ಪ್ರಸಾರ ಕಾರ್ಯದೊಂದಿಗೆ ನಾನು ನಿಮ್ಮ ರೇಡಿಯೋ ಗೆಳತಿ ರಂಜಿತಾ ಜೆಶಾಸ್ತ್ರಿ. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸ್ವರ ಸಂಚಾರ, ಸಂಗೀತ ಲೋಕದಲ್ಲೊಂದು ವಿಹಾರ. ಪ್ರಸ್ತುತಿ ಆಹಿರಿ ಪುಟ್ಟಿ.
1: ಕೇಳುಗರಿಗೆಲ್ಲ ನಮಸ್ಕಾರ. ಸ್ವರ ಸಂಚಾರ, ಸಂಗೀತ ಲೋಕದಲ್ಲೊಂದು ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರತಿ ತಿಂಗಳ 4ನೇ ಶುಕ್ರವಾರದಂದು ಮೂಡಿಬರುವ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮಗೆ ಕಾರ್ಯಕ್ರಮದಲ್ಲಿ ವಾಟ್ಸ್ಆ್ಯಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480858523. ಸಂಖ್ಯೆ ಮತ್ತೊಮ್ಮೆ 9480858523.

ಸಂಗೀತವೆಂಬುದು ಭಾವನೆಗಳ ಸಾರ್ವತ್ರಿಕ ಭಾಷೆ. ಅದರಲ್ಲೂ ಪ್ರತಿಯೊಂದು ವಾದ್ಯಕ್ಕೂ ತನ್ನದೇ ಆದ ವೈಶಿಷ್ಟ್ಯ, ನಾದ ಮತ್ತು ಇತಿಹಾಸವಿರುತ್ತದೆ. ಇಂದಿನ ಸ್ವರ ಸಂಚಾರ ಸಂಚಿಕೆಯಲ್ಲಿ ನಾವು ಭಾರತದ ಶ್ರೀಮಂತ ಸಂಗೀತ ಪರಂಪರೆಯ ಅವಿಭಾಜ್ಯ ಅಂಗವಾದ ತಂತಿವಾದ್ಯಗಳ ಅದ್ಭುತ ಲೋಕದತ್ತ ಸಂಚರಿಸೋಣ.

ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ತಂತಿವಾದ್ಯಗಳಂದರೆ ಎಲ್ಲರಿಗೂ ಪ್ರಾಯಶಃ ಮೊದಲು ನೆನಪಾಗೋದು ವೀಣೆನೇ ಅನಿಸುತ್ತೆ. ಭಾರತೀಯ ಸಂಗೀತ ವಾದ್ಯಗಳಲ್ಲಿ ವೀಣೆಗೆ ಸರಿ ಸಮನಾದದು ಬೇರೊಂದಿಲ್ಲ. ಇದು ಹಿಂದಿನ ಕಾಲದಿಂದ ಭಾರತೀಯ ಸಂಗೀತದ ಮಾರ್ಗದರ್ಶಕ ನಕ್ಷತ್ರವಾಗಿದೆ. ಇದನ್ನು ಅನೇಕ ಪ್ರಯೋಗಗಳಿಗೆ ಒಳಪಡಿಸಿ ಹಲವಾರು ಶತಮಾನಗಳ ಕಾಲದಲ್ಲಿ ನಮ್ಮ ಸಂಗೀತವನ್ನು ವ್ಯವಸ್ಥಿತಗೊಳಿಸಿ ಬೆಳೆಸಲಾಗಿದೆ. ಬಹಳ ಪುರಾತನ ಕಾಲದಲ್ಲಿ ಮಾನವನು ಬೇಟೆಯಾಡಲು ಬಾಣ ಪ್ರಯೋಗ ಮಾಡಿದಾಗ ಬಿಲ್ಲಿನಿಂದ ಹೊರಟ ಮಧುರವಾದ ಜ್ಯಾ ಘೋಷವು ವೀಣೆಯನ್ನು ರೂಪಿಸಲು ಪ್ರಚೋದಿಸಿರಬೇಕು. ವೀಣೆಯ 12 ಸ್ವರಸ್ಥಾನಗಳನ್ನು ಪ್ರಪ್ರಥಮವಾಗಿ ಸ್ಥಿರಪಡಿಸಿದವರು ಅಹುಬಲ. ನಂತರ ತಂಜಾವೂರಿನ ನಾಯಕ ದೊರೆಗಳ ಮಂತ್ರಿಯಾಗಿದ್ದ ಗೋವಿಂದ ದೀಕ್ಷಿತರು ಮತ್ತು ಅವರ ಖ್ಯಾತ ಪುತ್ರ ವೆಂಕಟಮಖಿ ಇವರ ಸಂಯುಕ್ತ ಪರಿಶ್ರಮದಿಂದ ಈಗ ಬಳಕೆಯಲ್ಲಿರುವ ವೀಣೆ ರೂಪುಗೊಂಡಿದೆ. ಇದೇ ಇಂದಿನ ತಂಜಾವೂರು ವೀಣೆ ಅಥವಾ ಸರಸ್ವತಿ ವೀಣೆ ಅಂತ ಕರಿಬಹುದು. ಒಂದೇ ತಂತಿಯಲ್ಲಿ ಎರಡು ಸಪ್ತಕಗಳನ್ನು ನುಡಿಸಲು ಸಾಧ್ಯವಾಗುವಂತೆ ಮೆಟ್ಟಿಲುಗಳಂತೆ ಅಚಲ ಸ್ಥಿತಿಗೆ ತಂದು ಅವುಗಳ ಸಂಖ್ಯೆಯನ್ನು 24ಕ್ಕೆ ಹೆಚ್ಚಿಸಿ ವೀಣೆಗೆ ಪರಿಪೂರ್ಣತೆಯನ್ನಿತ್ತ. ಅದನ್ನು ಸ್ವರರಾಗ ಮೇಳವಾದ್ಯವಾಗಿ ಪರಿವರ್ತಿಸಿದ್ದಾರೆ. ವೀಣೆಯು ವೇದಗಳ ಕಾಲದಲ್ಲಿ ಸಹಕಾರ ಕೊಡುವ ವಾದ್ಯವಾಗಿದ್ದು ಕಾಲಾನುಕ್ರಮದಲ್ಲಿ ಮನೋಧರ್ಮ ಸಂಗೀತವು ವಿಕಸಿತಗೊಂಡಂತೆಲ್ಲ ಈಗಿನ ಸಂಪೂರ್ಣತೆಯನ್ನು ಪಡೆದು ಪ್ರಮುಖವಾದ್ಯವಾಗಿದೆ. ಇದರ ರಚನೆ ಹೀಗಿರುತ್ತದೆ. ಭೂಮಿಯನ್ನು ದೃಷ್ಟಿಸುವಂತೆ ಬಗ್ಗಿರುವ ವ್ಯಾಳಿಮುಖದ ತಲೆ, ತಂಬೂರಿಯಂತೆ ದಂಡಿ, ಕೊಡ, ಕೊಡದ ಮೇಲಿನ ಎದೆ ಹಲಗೆ, ದಂಡಿಯ ಮೇಲಿನ ದೋಣಿಕಟ್ಟು, ಮೇರು, ತಂಬೂರಿಯ ಕುದುರೆಯ 2ರಷ್ಟು ಎತ್ತರವಾದ ಕುದುರೆ, ನಾಗಪಾಶ, 24 ಕಂಚಿನ ಮೆಟ್ಟಿಲುಗಳು, 7 ತಂತಿಗಳು, 3 ಪಕ್ಕದ ಮೂಳೆಗಳು ಅಂದರೆ ಬಿರುಟೆಗಳು, ಅರ್ಧ ಚಂದ್ರಾಕಾರದ ಪಕ್ಕರೇಖೆ, ಸೋರುಬುರುಡೆ ಮತ್ತು ಕುದುರೆ ಮೇಲಿನ ರೇಕು ಅಥವಾ ಉಕ್ಕಿನ ಅಥವಾ ಕಂಚಿನ ರೇಕುಗಳು, ಇವು ವೀಣೆಯ ಮುಖ್ಯ ಪರಿಕರಗಳಾಗಿರುತ್ತವೆ. ಇಂದಿನ ವೀಣೆಯಲ್ಲಿ ಬುಡದಲ್ಲೊಂದು ಕೊಡವಿರುತ್ತದೆ. ಇದಕ್ಕೆ ಜೋಡಿಸಿರುವ ಉದ್ದವಾದ ದಂಡಿ ಇರುತ್ತೆ. ಇವೆರಡರನ್ನು ಒಂದೇ ಜಾತಿಯ ಮರದಿಂದ ಮಾಡಿರುತ್ತಾರೆ. ಕೊಡವನ್ನು ಒಂದು ಅಖಂಡವಾದ ಮರದ ತುಂಡಿನಿಂದ ಒಳಗೆ ತೋಡಿ ಟೊಳ್ಳುಗೊಳಿಸಿ ತಯಾರಿಸಿರ್ತಾರೆ. ದಂಡಿಯನ್ನು ಸಹ ಒಳಗೆ ತೋಡಿರ್ತಾರೆ. ಇದಕ್ಕೆ ವ್ಯಾಳಿ ಮುಖವನ್ನು ಜೋಡಿಸಿರ್ತಾರೆ. ಈ ತುದಿಯ ಕೆಳಗಡೆ ಸೋರೆ ಬುರುಡೆಯನ್ನು ಅಥವಾ ತಗಣಿನಿಂದ ಮಾಡಿದ ಬುರುಡೆಯನ್ನು ಜೋಡಿಸಿರ್ತಾರೆ. ದಂಡಿಯುದ್ದಕ್ಕೂ ಮೇಣದಂತಿರುವ ವಸ್ತುವಿನ ಎರಡು ಕಡೆಗಳಲ್ಲಿ ಕಟ್ಟೆಗಳ ಮೇಲೆ 24 ಕಂಚಿನ ಅಥವಾ ಹಿತ್ತಾಳೆ ಅಥವಾ ಬೆಳ್ಳಿಯ ಮೆಟ್ಟಿಲುಗಳನ್ನ ಜೋಡಿಸಿರ್ತಾರೆ. ಇವನ್ನು ಸ್ವರಸ್ಥಾನಗಳಿಗೆ ತಕ್ಕಂತೆ ಕೂರಿಸಲಾಗ್ತದೆ. 4 ತಂತಿಗಳು ಕೊಡದಿಂದ ತುದಿಯವರೆಗೂ ಮೆಟ್ಟಿಲುಗಳ ಮೇಲಿಂದ ಹಾದು ಹೋಗ್ತವೆ. ಇವುಗಳನ್ನು ನಾಗಪಾಶದ ರಂಧ್ರಗಳಿಗೂ ಆಯಾ ಬಿರುಡೆಗಳಿಗೆ ಬಿಗಿಯಾಗಿ ಕಟ್ಟಿರಾಗ್ತದೆ. ಉಳಿದ 3 ತಾಳದ ತಂತಿಗಳು ಗಡ್ಡದ ರಂಧ್ರಗಳಿಗೂ ಬಿಗಿಯಲ್ಪಟ್ಟು ಪಕ್ಕ ರೇಖಿನ ಮೇಲೂ ಪಕ್ಕ ಮೂಳೆಗಳ ಮೇಲೂ ಹಾದು ಹೋಗ್ತವೆ. ವೀಣೆಯನ್ನು ನುಡಿಸುವ ವಿಧಾನ. ವೀಣೆಯ ಸೊರೆಕಾಯಿಯನ್ನು ಎಡತೊಡೆಯ ಮೇಲಿಟ್ಟು ಎಡಗೈಯನ್ನು ಮಂಡಿಯ ಆಚೆಗೆ ನೀಡಿ ಬೆರಳುಗಳನ್ನು ಮೆಟ್ಟಿಲ ಮೇಲೆ ಹಾದು ಹೋಗುವ ತಂತಿಗಳ ಮೇಲೆ ಊರಿ ಬಲಗೈ ಬೆರಳುಗಳಿಂದ ತಂತಿಗಳನ್ನು ಮೀಟಿ ಎಡಗೈ ತೋರು ಬೆರಳು ಮತ್ತು ಮಧ್ಯದ ಬೆರಳಿನಿಂದ ನುಡಿಸಲಾಗ್ತದೆ. ಬಲಗೈ ಕಿರುಬೆರಳಿನಿಂದ ಪಕ್ಕದ ತಂತಿಗಳನ್ನು ಮಿಡಿದು ಶ್ರುತಿ ಅಥವಾ ತಾಳ ತಂತಿಗಳನ್ನು ನುಡಿಸಲಾಗ್ತದೆ. ವೀಣೆಯನ್ನು ನುಡಿಸಲು ಉಗುರನ್ನು ಕೂಡ ಬಳಸಿಕೊಳ್ಳುವ ರೂಢಿ ಇದೆ.

ವೀಣೆಯ ಮೇರು ಕಲಾವಿದರು ಮೈಸೂರಿನ ಶ್ಯಾಮಣ್ಣ, ಶೇಷಣ್ಣ, ಸುಬ್ಬಣ್ಣ, ಮದ್ರಾಸಿನ ಧನಮ್ಮಾಳ್, ಕಾರೈಕುಡಿ ಸುಬ್ಬರಾಮಯ್ಯರ್ ಮತ್ತು ಸಾಂಬಶಿವಯ್ಯರ್, ಎಸ್ ಬಾಲಚಂದರ್, ಮೈಸೂರು ವೆಂಕಟಗಿರಿಯಪ್ಪ, ಸಿ ಕೃಷ್ಣಮೂರ್ತಿ, ಯೇಮನಿ ಶಂಕರಶಾಸ್ತ್ರಿ, ಚಿಟ್ಟಿ ಬಾಬು, ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್ ಮುಂತಾದವರು.

ತಂತಿವಾದ್ಯ ಎಂದಾಗ ಬಹುಮುಖ್ಯವಾದದ್ದು ತಂಬೂರಿ. ಇದು ಪುರಾತನ ಶ್ರುತಿವಾದ್ಯ. ನಮ್ಮ ಸಂಗೀತವು ಶ್ರುತಿ ಪ್ರಧಾನವಾದದು. ಗಾಯಕನ ಕಂಠವನ್ನು ಹಿಮ್ಮೇಳದ ವಾದ್ಯ ಅಥವಾ ಪಕ್ಕವಾದ್ಯಗಳನ್ನು ಶ್ರುತಿ ತಪ್ಪದಂತೆ ಅಂಕೆಯಲ್ಲಿಡಲು ಒಂದು ಶ್ರುತಿವಾದ್ಯದ ಅವಶ್ಯಕತೆಯನ್ನು ತಂಬೂರಿ ಪೂರೈಸಿದೆ. ಈಗ ಉಪಯೋಗದಲ್ಲಿರುವ ತಂಬೂರಿಯು ಶತಮಾನಗಳಿಂದ ಬದಲಾವಣೆಗಳನ್ನು ಹೊಂದಿ ಹದಕ್ಕೆ ಬಂದ ಶ್ರುತಿವಾದ್ಯವಾಗಿದೆ. ತಂಬೂರಿಯನ್ನು ಹಲಸಿನ ಮರದಿಂದ ತಯಾರಿಸಲಾಗ್ತದೆ. ಅದರ ತಲೆಗೆ ಕೊಡವೆಂದು ಹೆಸರು. ಆಕಾರದಲ್ಲಿ ಹೆಚ್ಚು ಕಡಿಮೆ ವೀಣೆಯನ್ನು ಹೋಲ್ತದೆ. ಆದರೆ ಅದರಂತೆ ಮೆಟ್ಟಿಲುಗಳು ವ್ಯಾಳಿ ಮತ್ತು ದಂಡಿಯ ಕೊನೆಯ ಭಾಗದಲ್ಲಿ ತಲೆಗಡೆ ಇರುವ ಬುರುಡೆ ಇರುವುದಿಲ್ಲ. ತಂಬೂರಿಗೆ 4 ತಂತಿಗಳಿವೆ. ಇವು ಕೊಡದ ಮೇಲಿರುವ ಮರದ ಬ್ರಿಡ್ಜ್ನ ಮೂಲಕ ಹಾದು ಹೋಗ್ತದೆ. ತಂತಿಗಳು ಮರದ ಬ್ರಿಡ್ಜ್ನ ಮೇಲೆ ಮೊದಲು 4 ಮಣಿಗಳ ಮೂಲಕ ಹಾದು ಹೋಗ್ತದೆ. ಈ ಮಣಿಗಳ ಸ್ಥಾನಗಳನ್ನು ಬದಲಾಯಿಸುವುದರಿಂದ ಅಚ್ಚುಕಟ್ಟಾಗಿ ಶ್ರುತಿಯನ್ನು ಮಾಡಿಕೊಳ್ಳಬಹುದು. ತಂಬೂರಿಯನ್ನು ತಳ್ಳೆ ಕೆಳಗಾಗಿಸಿ ನೆಟ್ಟಗೆ ತೊಡೆಯ ಮೇಲಿಟ್ಟುಕೊಂಡು ನುಡಿಸ್ತಾರೆ. ಇದನ್ನು ನುಡಿಸುವುದು ನೋಡಲು ಸುಲಭವಾಗಿರುವಂತೆ ಕಂಡರೂ ಕಷ್ಟ ಸಾಧ್ಯವಾಗಿದೆ. 4 ತಂತಿಗಳ ಮೇಲೆ ತೋರು ಬೆರಳುಗಳನ್ನು ಹದವಾಗಿ ಆಡಿಸುತ್ತಾ ನಿರಂತರವಾಗಿ ಏಕಪ್ರಕಾರವಾಗಿ ನಾದ ಉಂಟಾಗುವಂತೆ ಮಾಡಬೇಕಾಗ್ತದೆ. ತಂಬೂರಿಯಲ್ಲಿ 2 ವಿಧ, ದಕ್ಷಿಣದ್ದು ಮತ್ತು ಉತ್ತರದ್ದು. ಉತ್ತರದವರು ಬಳಸುವ ತಂಬೂರಿಯ ನಿರ್ಮಾಣಕ್ಕೆ ಮೀರಜ್ ಪ್ರಸಿದ್ಧವಾಗಿದೆ. ರಾಮಪುರ ಮತ್ತು ಲಕ್ನೌನಲ್ಲಿ ಅವು ತಯಾರಿಸಲ್ಪಡ್ತದೆ. ದಕ್ಷಿಣ ದೇಶದಲ್ಲಿ ಬಳಸುವ ತಂಬೂರಿಯಲ್ಲಿ ಸುಂದರ ಕೆತ್ತನೆಯ ಕೆಲಸ ಮತ್ತು ದಂತದ ಅಲಂಕಾರ ಕೂಡ ಕಂಡುಬರ್ತದೆ.

0: ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ವಾಟ್ಸಪ್ ಮೂಲಕ ಸಂದೇಶ ಕಳುಹಿಸಿಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480858523. ಇಂದಿನ ಕಾರ್ಯಕ್ರಮಕ್ಕೆ ಬಂದಿರುವ ಸಂದೇಶವನ್ನು ನಮಗೆ ರಂಜಿತಾ ಅವರು ಓದ್ಕೊಡ್ತಾರೆ.
1: ಸರಸ್ವತಿಪುರಂನಿಂದ ವೀಣಾ ಶ್ರೀಕಾಂತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಜನಪದ ಸಂಗೀತದಲ್ಲಿಯೂ ತಂತಿ ವಾದ್ಯಗಳಿಗೆ ವಿಶೇಷ ಸ್ಥಾನವಿದೆ. ವಿವಿಧ ಪ್ರದೇಶಗಳ ಜನಪದ ಕಲಾವಿದರು ಸ್ಥಳೀಯ ತಂತಿ ವಾದ್ಯಗಳನ್ನು ಬಳಸಿಕೊಂಡು ತಮ್ಮ ಸಂಸ್ಕೃತಿ, ಸಂಪ್ರದಾಯ ಮತ್ತು ಜೀವನ ಮೌಲ್ಯಗಳನ್ನು ಸಂಗೀತದ ಮೂಲಕ ಜನರಿಗೆ ತಲುಪಿಸುತ್ತಾರೆ. ಕನ್ನಡ ಚಲನಚಿತ್ರ ಸಂಗೀತದಲ್ಲಿಯೂ ತಂತಿ ವಾದ್ಯಗಳ ಬಳಕೆ ಹಾಡುಗಳಿಗೆ ಭಾವಪೂರ್ಣತೆ ಮತ್ತು ಸೊಬಗನ್ನು ನೀಡಿದೆ. ಹಿನ್ನೆಲೆ ಸಂಗೀತದಲ್ಲಿಯೂ ತಂತಿ ವಾದ್ಯಗಳು ಪ್ರಮುಖ ಪಾತ್ರ ವಹಿಸಿ ದೃಶ್ಯಗಳ ಭಾವನಾತ್ಮಕತೆಯನ್ನು ಮತ್ತಷ್ಟು ಗಾಢಗೊಳಿಸುತ್ತವೆ. ಒಟ್ಟಿನಲ್ಲಿ ತಂತಿ ವಾದ್ಯಗಳು ಕನ್ನಡ ಸಂಗೀತದ ಸೊಬಗು, ಶ್ರೀಮಂತಿಕೆ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸುವ ಅಮೂಲ್ಯ ಸಾಧನಗಳಾಗಿವೆ. ಇವು ಕೇವಲ ಸಂಗೀತ ವಾದ್ಯಗಳಲ್ಲ, ಕನ್ನಡದ ಸಾಂಸ್ಕೃತಿಕ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಅಮೂಲ್ಯ ಸೇತುವೆಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮತ್ತೊಂದು ಪ್ರಮುಖ ತಂತಿವಾದ್ಯ ಎಂದರೆ ಅದು ವಯಲಿನ್. ವಯಲಿನ್ ವಾದ್ಯವು ಭಾರತೀಯ ಸಂಗೀತದಲ್ಲಿ ಮಹತ್ವದ ಸ್ಥಾನವನ್ನು ಪಡೆದಿದೆ. ಕರ್ನಾಟಕ ಸಂಗೀತದ ಕಚೇರಿಯ ಬಹುಮುಖ್ಯವಾದ ಪಕ್ಕವಾದ್ಯ ಕೂಡ ಹೌದು. ವಯಲಿನ್ ಮೂಲತಃ ಪಾಶ್ಚಾತ್ಯ ಸಂಗೀತ ವಾದ್ಯವಾಗಿದ್ದು ನಂತರ ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ವಿಶೇಷವಾಗಿ ಕರ್ನಾಟಕ ಸಂಗೀತದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದಿದೆ. ವಯಲಿನ್ 16ನೇ ಶತಮಾನದಲ್ಲಿ ಇಟಲಿಯಲ್ಲಿ ಅಭಿವೃದ್ಧಿಯಾಯಿತು. 18-19ನೇ ಶತಮಾನದಲ್ಲಿ ಬ್ರಿಟಿಷರ ಮೂಲಕ ಭಾರತಕ್ಕೆ ಪರಿಚಯವಾಯಿತು. ಕರ್ನಾಟಕ ಸಂಗೀತಕ್ಕೆ ವಯಲಿನ್ ಅನ್ನು ಪರಿಚಯಿಸಿ

ಸಲ್ಲಿಸಿದ್ದ ಶ್ರೇಯಸ್ಸು ಬಾಲುಸ್ವಾಮಿ ದೀಕ್ಷಿತರವರಿಗೆ ಸಲ್ಲುತ್ತದೆ. ಅವರು ಪಾಶ್ಚಾತ್ಯ ವಾದಕರಿಂದ ವಯಲಿನ್ ಕಲಿತು ಅದನ್ನು ಕರ್ನಾಟಕ ಸಂಗೀತದ ರಾಗ ಗಮಕ ಲಯಗಳಿಗೆ ಹೊಂದುವಂತೆ ವಾದಿಸುವ ವಿಧಾನವನ್ನು ರೂಪಿಸಿರ್ತಾರೆ. ಬಳಿಕ ವಯಲಿನ್ ಗಾಯನಕ್ಕೆ ಅತ್ಯುತ್ತಮ ಸಹವಾದ್ಯವಾಗಿ ಕೂಡ ಬೆಳೆದು ನಂತರ ಏಕ ವ್ಯಕ್ತಿ ಸೋಲೋ ವಾದ್ಯವಾಗಿಯೂ ಪ್ರಸಿದ್ಧವಾಯಿತು. ಈ ವಾದ್ಯವು ಒಂದು ತೆಳುವಾದ ಪೆಟ್ಟಿಗೆಯ ರೂಪದಲ್ಲಿದ್ದು ಮೂಲೆಗಳು ಗುಂಡಾಗಿರುತ್ತವೆ. ಮಧ್ಯಭಾಗವು ಸೊಂಟದಂತೆ ಅರ್ಧ ಚಂದ್ರಾಕೃತಿಯಲ್ಲಿ ಒಳಕ್ಕೆ ತಳ್ಳಲ್ಪಟ್ಟಿರುತ್ತದೆ. ಪೆಟ್ಟಿಗೆಯ ಮುಂಭಾಗಕ್ಕೆ ಎದೆ ಹಲಗೆ ಮತ್ತು ಹಿಂಭಾಗಕ್ಕೆ ಬೆನ್ನು ಹಲಗೆ ಎಂದು ಹೆಸರು. ಎದೆ ಹಲಗೆಯ ಮೇಲೆ ಎಫ್ ಆಕಾರದ ಎದುರು ಬದುರು ಆಗಿರುವ ರಂಧ್ರಗಳಿರ್ತವೆ. ಈ ರಂಧ್ರಗಳ ಮಧ್ಯಭಾಗಕ್ಕೆ ಸರಿಯಾಗಿ ಎದೆ ಹಲಗೆಯ ಮೇಲೆ 1.5 ಅಂಗುಲ ಎತ್ತರ ಮತ್ತು ಅಗಲವಿರುವ ಕುದುರೆ ಇದೆ. ಪೆಟ್ಟಿಗೆಯ ಕೆಳಭಾಗದಲ್ಲಿ ದಂಡಿಯನ್ನು ಸೇರಿಸಲಾಗಿರುತ್ತದೆ. ಇದಕ್ಕೆ ಎಬೋನಿ ಮರದ ಪಟ್ಟಿ ಸೇರಿಸುತ್ತಿರುತ್ತೆ. ಇದರ ಕೆಳತುದಿಯಲ್ಲಿ ಮೇರು ಮತ್ತು ಬಿರುಡುಗಳಿವೆ. ದಂಡಿಯ ಕೊನೆಯು ಸುರುಳಿ ಆಕಾರದಲ್ಲಿದೆ. ಕುದುರೆಯ ಹಿಂದೆ ಪೆಟ್ಟಿಗೆಯ ಮೇಲ್ಭಾಗದಲ್ಲಿ ಸೇರಿಸಿರುವ ಎಬೋನಿ ಮರದ ಚಕ್ಕೆಯಲ್ಲಿ ತಂತಿಗಳನ್ನು ಕಟ್ಟಲು 4 ರಂಧ್ರಗಳಿರ್ತವೆ. ಚಕ್ಕೆಯಿಂದ 4 ತಂತಿಗಳು ಕುದುರೆಯ ಮೇಲೆ ಸಾಗಿ ದಂಡೆಯ ಮೇಲಿಂದ ಮೇರುವಿನ ಮೇಲೆ ಹಾದು ಹೋಗಿ ಬಿರುಡುಗಳಿಗೆ ಕಟ್ಟಲ್ಪಡುತ್ತದೆ. ಪಿಟೀಲಿನ ಒಂದೊಂದು ಭಾಗವನ್ನು ಒಂದೊಂದು ಮರದಿಂದ ಮಾಡಲಾಗ್ತದೆ. ಈ ವಾದ್ಯವು ಕಮಾನಿನಿಂದ ನುಡಿಸಲಾಗುವ ವಾದ್ಯ. ಕಮಾನನ್ನು ಕುದುರೆ ಬಾಲದ ಕೂದಲಿನಿಂದ ಮಾಡಲಾಗಿರುತ್ತದೆ. ಇದಕ್ಕೆ ರೇಸಿನ್ ಎಂಬ ವಸ್ತುವನ್ನು ತಿಕ್ಕಿ ಕಮಾನನ್ನು ತಂತಿಗಳ ಮೇಲೆ ಎಳೆದರೆ ನಾದ ಉಂಟಾಗುತ್ತವೆ. ದಂಡಿಯ ಮೇಲೆ ಸ್ವರಸ್ಥಾನಗಳಿಗೆ ಅನುಗುಣವಾಗಿ 2 ಬೆರಳುಗಳನ್ನಿಟ್ಟು ಕಮಾನನ್ನು ಎಳೆದು ನುಡಿಸುವುದು ವಾದನದ ಕ್ರಮ. ವಾದನ ಮಾಡುವಾಗ ಮಧ್ಯೆ ಶ್ರುತಿಯ ಏರುಪೇರುಗಳನ್ನು ಸರಿಪಡಿಸಿಕೊಳ್ಳಲು ಚಕ್ಕೆಯ ರಂಧ್ರಗಳಿಗೆ ತಿರುಪುಗಳನ್ನು ಕೂಡ ಅಳವಡಿಸಿಕೊಳ್ತಾರೆ. ಪಾಶ್ಚಾತ್ಯ ಪದ್ಧತಿಯಲ್ಲಿ ನಿಂತುಕೊಂಡು ನುಡಿಸುವುದರಿಂದ ಊರುಗಲ್ಲುವನ್ನು ಅಳವಡಿಸಿರ್ತಾರೆ. ಭಾರತೀಯ ಪದ್ಧತಿಯಲ್ಲಿ ಕುಳಿತು ನುಡಿಸುವುದರಿಂದ ಊರುಗಲ್ಲವು ಇರುವುದಿಲ್ಲ. ವಯಲಿನ್ ವಾದ್ಯದ ಸುಪ್ರಸಿದ್ಧ ಕಲಾವಿದರು ಬಾಲುಸ್ವಾಮಿ ದೀಕ್ಷಿತರ್, ದ್ವಾರಂ ವೆಂಕಟಸ್ವಾಮಿ ನಾಯ್ಡು, ಟಿಎನ್ ಕೃಷ್ಣನ್, ಲಾಲ್ಗುಡಿ ಜಯರಾಮನ್, ಎಂಎಸ್ ಗೋಪಾಲಕೃಷ್ಣನ್, ಕುನ್ನಕುಡಿ ವೈದ್ಯನಾಥನ್, ಎಲ್ ಸುಬ್ರಹ್ಮಣ್ಯಂ, ಎಂ ಚಂದ್ರಶೇಖರನ್, ಎ ಕನ್ಯಾಕುಮಾರಿ, ಗಣೇಶ್ ಕುಮರೇಶ್ ಹಾಗೂ ಮೈಸೂರು ಸಹೋದರು ಮುಂತಾದವರು.

ಕೇಳಿದರೆ ನಮ್ಮ ಕಾರ್ಯಕ್ರಮಕ್ಕೆ ಒಂದೆರಡು ಸಂದೇಶಗಳನ್ನ ಬಂದಿದೆ, ಅದನ್ನ ಓದೋಣಂತೆ. ಉಮಾರಾಮದಾಸ್ ಅವರು ಸಂದೇಶವನ್ನ ಕಳಿಸಿದರೆ, ಇಂದು ನೀವು ತಂತಿವಾದ್ಯಗಳ ಬಗ್ಗೆ ಮಾಹಿತಿ ನೀಡುತ್ತಿರುವುದು ಬಹಳ ಚೆನ್ನಾಗಿದೆ. ವೀಣೆಯಲ್ಲಿ ವೀಣಾ ವಾರುಣಿಯವರ ಶೈಲಿ ನನಗೆ ತುಂಬಾ ಇಷ್ಟ. ಅವರು ಚಲನಚಿತ್ರ ಗೀತೆಗಳನ್ನು ಸೊಗಸಾಗಿ ನುಡಿಸುತ್ತಾರೆ. ಅನೇಕ ತಂತಿವಾದ್ಯಗಳ ಬಗ್ಗೆ ತಿಳಿದುಕೊಂಡ ಹಾಗಾಯಿತು, ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಟೈಲರ್ ಸುರೇಶ್ ಅವರು ಹಗಿನವಾಳಿನಿಂದ ಸಂದೇಶವನ್ನು ಕಳಿಸಿದರೆ, ಸಂಗೀತದ ತಂತಿವಾದ್ಯ ವೀಣೆಯಲ್ಲಿ ಹೊರಹೊಮ್ಮುವ ರಾಗ ಅತ್ಯದ್ಭುತ. ಕೇಳುವುದಕ್ಕೂ ಕಿವಿಗೆ ಇಂಪಾದ ಅನುಭವ ನೀಡುವ ವೀಣೆಯ ಕುರಿತು ಕಾರ್ಯಕ್ರಮದ ಪ್ರಸಾರಕ್ಕೆ ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ.

ಮತ್ತೊಂದು ಪ್ರಮುಖವಾದ ಕರ್ನಾಟಕ ಶಾಸ್ತ್ರೀಯ ತಂತಿವಾದ್ಯ ಗೋಟುವಾದ್ಯ ಅಥವಾ ಚಿತ್ರವೀಣೆ. ಚಿತ್ರವೀಣೆ ಕರ್ನಾಟಕ ಸಂಗೀತದ ಒಂದು ವಿಶಿಷ್ಟ ತಂತಿವಾದ್ಯ ಎಂದು ಹೇಳಿದರೆ ತಪ್ಪಾಗಲ್ಲ. ಇದನ್ನು ಗೋಟುವಾದ್ಯ ಎಂದು ಕೂಡ ಕರೀತಾರೆ. ಬೆರಳುಗಳಿಂದ ತಂತಿಗಳನ್ನು ಒತ್ತದೆ ನಯವಾದ ಗೋಟು ಸಹಾಯದಿಂದ ನುಡಿಸುವುದು ಇದರ ಪ್ರಮುಖ ವೈಶಿಷ್ಟ್ಯ. ಇದರಿಂದ ಗಮಕಗಳು ಮತ್ತು ಸೂಕ್ಷ್ಮ ಸ್ವರಭೇದಗಳನ್ನು ಅತ್ಯಂತ ಸುಂದರವಾಗಿ ಅಭಿವ್ಯಕ್ತಪಡಿಸಬಹುದು. ಚಿತ್ರವೀಣೆಗೆ 6 ಪ್ರಮುಖ ವಾದನ ತಂತಿಗಳಿರ್ತವೆ, 3 ಶ್ರುತಿ ತಂತಿಗಳಿರ್ತವೆ. ವೀಣೆಯಂತೆ 24 ಮೆಟ್ಟಿಲುಗಳ ಗುರುತಿದ್ದರೂ ಕೂಡ ನಿಜವಾದ ಮೆಟ್ಟಿಲುಗಳು ಇರುವುದಿಲ್ಲ. ಕುಂಬಳಕಾಯಿ ಮರದಿಂದ ಮಾಡಿದ ವಾದ್ಯವಾಗಿರುತ್ತದೆ. ತಂತಿಗಳನ್ನು ನುಡಿಸಲು ಮಿಜ್ರ ಬದಲಿಗೆ ಬೆರಳುಗಳಿಗೆ ಧರಿಸುವ ಪ್ಲೆಕ್ಟ್ರಮ್ ಅಥವಾ ಗೋಟು ಬಳಸಲಾಗ್ತದೆ. ಮೆಟ್ಟಿಲುಗಳಿಲ್ಲದ ಕಾರಣ ಸ್ವರಗಳ ನಡುವೆ ನಿರಂತರ ಜಾರು ಮತ್ತು ಇತರ ಗಮಕಗಳನ್ನು ಸುಲಭವಾಗಿ ನೀಡಬಹುದಾಗ್ತದೆ. ಮಾನವ ಧ್ವನಿಗೆ ಅತ್ಯಂತ ಹತ್ತಿರವಾದ ನಾದವನ್ನು ಉಂಟು ಮಾಡುತ್ತದೆ. ಇದರ ರಚನೆಯಲ್ಲಿ ವೀಣೆಯಂತೆಯೇ ಇದ್ದು ಮೆಟ್ಟಿಲುಗಳು ಇರುವುದಿಲ್ಲ. ಪ್ರಸಿದ್ಧ ಚಿತ್ರವೀಣಾ ಕಲಾವಿದರು ನಾರಾಯಣ ಅಯ್ಯಂಗಾರ್, ಸಕಾರಾಮರಾವ್, ಚಿತ್ರವೀಣಾ ಎನ್ ರವಿಕಿರಣ್.

ಕೇಳುಗರೆ, ಒಂದೆರಡು ಸಂದೇಶಗಳನ್ನು ಓದುವಂತಹ ಸಮಯ. ಗುಂಡ್ಲುಪೇಟೆ ತಾಲೂಕು ಪಂಜನಹಳ್ಳಿಯಿಂದ ನಂದೀಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ವೀಣೆ, ತಂಬೂರಿ, ವಯಲಿನ್, ಇನ್ನೂ ಹಲವಾರು ಪರಿಕರಗಳನ್ನು ನುಡಿಸುವುದು ಹೇಗೆ ಮತ್ತು ಅವು ಯಾವ ಆಕಾರದಲ್ಲಿ ಇರುತ್ತವೆ ಎಂಬುದರ ಬಗ್ಗೆ ತಿಳಿಸಿಕೊಡುತ್ತಿರುವ ನಮ್ಮ ಆಕಾಶವಾಣಿಗೆ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಅಮ್ಮನ್ನಿ ಕಾರ್ಕಳ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅನೀಶ್ ವಿದ್ಯಾಶಂಕರ್ ಅವರ ವಯಲಿನ್ ನಾದ ಕೇಳಿದಾಗ ಸ್ವರಗಳೇ ಭಾವನೆಗಳಾಗಿ ಮನಸ್ಸನ್ನು ಸ್ಪರ್ಶಿಸುತ್ತವೆ. ಸಂಗೀತಕ್ಕೆ ಭಾಷೆಯಿಲ್ಲ, ಹೃದಯ ಒಂದೇ ಸಾಕು. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರುತ್ತದೆ, ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಹಾಗೆ ಗುಂಡ್ಲುಪೇಟೆ ತಾಲೂಕು ಹೊಸಪುರದಿಂದ ಮರಿನಂಜ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಂಗೀತ ಅಂದರೆ ನಮ್ಮ ಹಳ್ಳಿ ಕಡೆ ನೋಡಿದ್ದೇನೆ, ತಂತಿಯಲ್ಲಿ ಬಾರಿಸುವ ಸಂಗೀತ ಅಂದರೆ ತಂಬೂರಿ ಎಂದು ಕರಿತೇವೆ. ಅತ್ತಂಬೂಡಿಯಲ್ಲಿ ನಾಲ್ಕು ತಂತಿಗಳಿರುತ್ತವೆ. ಎರಡು ಬೆರಳಿಗೆ ತಂತಿಯನ್ನು ಹಾಕೊಂಡಿರುತ್ತಾರೆ. ಅದರಲ್ಲಿ ಬರುವುದು ಸಂಗೀತ ಕೇಳಕ್ಕೆ ಒಂದು ಆನಂದ. ಲಕ್ಷ್ಮೀ ಬಾರಮ್ಮ ಈ ಹಾಡಿನಲ್ಲಿ ಆ ಸಂಗೀತವನ್ನು ನುಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಂದೇಶ ಪೂರ್ತಿಯಾಗಿ ಬಂದಿಲ್ಲ. ಕಣ್ಣೂರು ವಿ ಗೋವಿಂದಾಚಾರ್ಯ ಅವರು ಕುವೆಂಪು ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಭಾವ, ರಾಗ, ತಾಳ ಹಾಗೂ ಶ್ರುತಿ ಇದರ ಸಮ್ಮಿಲನವೇ ಸಂಗೀತ. ಸಂಗೀತಕ್ಕೆ ತಲೆಬಾಗಿದವರೆಲ್ಲ. ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳುವರು, ಹಾಗೆಯೇ ನಿಲಯದಿಂದ ಪ್ರಸಾರವಾಗುತ್ತಿರುವ ಸಂಗೀತ ಕಾರ್ಯಕ್ರಮಗಳನ್ನು ಇಷ್ಟಪಟ್ಟು ಕೇಳುತ್ತಾರೆ. ಸಂಗೀತವನ್ನು ಆಲಿಸುವ ಹಾಗೂ ಅನುಭವಿಸುವ ಹವ್ಯಾಸ ಇಟ್ಟುಕೊಂಡರೆ ಸಂಗೀತ ನಮಗೆ ಮುದವೆನಿಸುತ್ತದೆ. ಇಂದಿನ ಸ್ವರಸಂಚಾರ ಕಾರ್ಯಕ್ರಮದಲ್ಲಿ ನಿರೂಪಕರು ತಂತಿ ವಾದ್ಯಗಳ ಬಗ್ಗೆ ವಿಶೇಷ ಮಾಹಿತಿಯನ್ನು ನೀಡುತ್ತಿದ್ದೀರಿ. ನಿಜಕ್ಕೂ ಕೇಳುತ್ತಿರುವ ನಾವು ಧನ್ಯರು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ರಾಧಾ ಹಿರಿಯಣ್ಣ ನಾಗಮಂಗಲದಿಂದ ಸಂದೇಶವನ್ನು ಕಳಿಸಿದರೆ, ಸ್ವರ ಸಂಚಾರ ಕಾರ್ಯಕ್ರಮದಲ್ಲಿ ತಂತಿ ವಾದ್ಯಗಳ ಬಗ್ಗೆ, ಅದರಲ್ಲೂ ವೀಣೆ, ತಂಬೂರಿ ಯಾವುದರಿಂದ ಹೇಗೆ ಮಾಡುತ್ತಾರೆ, ವಾದ್ಯಗಳಲ್ಲಿ ಏನೇನು ಸಾಧನ ಇರುತ್ತವೆ ಅಂತ ತಿಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಗೋವಿಂದರಾಜು ನಾಲ್ಕನೇ ಹಂತ ವಿಜಯನಗರ, ಇಲ್ಲಿಂದ ಸಂದೇಶವನ್ನು ಬಂದಿದೆ. ಇಂದಿನ ಕಾರ್ಯಕ್ರಮದಲ್ಲಿ ತಂತಿವಾದ್ಯಗಳ ಬಗ್ಗೆ ವಿಷಯ ಬರುತ್ತಿದೆ. ಇದರಿಂದ ವಾದ್ಯದ ಗಂಧವೇ ತಿಳಿಯದಿರುವ ನಮ್ಮಂತಹ ಶ್ರೋತೃಗಳಿಗೆ ಸ್ವಲ್ಪವಾದರೂ ಜ್ಞಾನವಾದರೂ ತಿಳಿಯುತ್ತಿದೆ. ಇದನ್ನು ಪ್ರಸ್ತುತಪಡಿಸುತ್ತಿರುವ ಮೇಡಮ್ಗೆ ಆಕಾಶವಾಣಿಗೆ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಕಳಿಸಿದ್ದಾರೆ. ಕಾರ್ಯಕ್ರಮದಿಂದ ತಂತಿವಾದ್ಯಗಳ ಬಗ್ಗೆ ವಿವರವಾಗಿ ತಿಳಿಸಿದ್ದಕ್ಕೆ ಆಕಾಶವಾಣಿಗೆ ವಂದನೆಗಳು ಅಂತ ತಿಳಿಸ್ತಾ ಇದ್ದಾರೆ.

ಈಗ ಕೆಲವು ಹಿಂದೂಸ್ತಾನಿ ಸಂಗೀತದ ತಂತಿವಾದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಸಿತಾರ್. ಅಮೀರ್ ಖಸ್ರೋ 13ನೇ ಶತಮಾನದ ಪ್ರಸಿದ್ಧ ಸೂಫಿ ಸಂತ ಮತ್ತು ಕವಿ. ಇವರು ಸಿತಾರ್ ವಾದ್ಯವನ್ನು ಆವಿಷ್ಕರಿಸಿದರು ಎಂದು ನಂಬಲಾಗಿದೆ. ಪ್ರಾಚೀನ ಭಾರತೀಯ ವಾದ್ಯವಾದ ತ್ರಿತಂತಿ ವೀಣೆಯನ್ನು ಮಾರ್ಪಡಿಸಿ ಇದನ್ನು ರೂಪಿಸಲಾಯಿತು. ಪರ್ಷಿಯನ್ ಭಾಷೆಯ ಸೆಹ್ ತಾರ್ ಎಂಬ ಪದದಿಂದ ಸಿತಾರ್ ಬಂದಿದೆ. ಪರ್ಷಿಯನ್ ಭಾಷೆಯಲ್ಲಿ ಸೆಹ್ ಅಂದರೆ ಮೂರು, ತಾರ್ ಎಂದರೆ ತಂತಿ ಎಂದರ್ಥ. ಆರಂಭದಲ್ಲಿ ಇದು ಕೇವಲ ಮೂರು ತಂತಿಗಳನ್ನು ಹೊಂದಿತ್ತು. ಮೊಘಲರ ಆಸ್ಥಾನದಲ್ಲಿ ಸಿತಾರ್ ಅತ್ಯಂತ ಜನಪ್ರಿಯ ಸಂಗೀತ ವಾದ್ಯವಾಗಿ ಹೊರಹೊಮ್ಮಿತು. ಕಾಲಾನಂತರದಲ್ಲಿ 18ನೆಯ ಶತಮಾನದಲ್ಲಿ ರೇಜಾ ಖಾನ್ ಮತ್ತು ಅಮೃತ್ ಸೇನ್ ಅವರಂತಹ ಸಂಗೀತಗಾರರು ಇದಕ್ಕೆ ಹೆಚ್ಚಿನ ತಂತಿಗಳನ್ನು ಸೇರಿಸಿ ಇದರ ವಿನ್ಯಾಸವನ್ನು ಸುಧಾರಿಸಿದರು. ಇಂದು ಆಧುನಿಕ ಸಿತಾರ್ 18ರಿಂದ 20 ತಂತಿಗಳನ್ನು ಹೊಂದಿರುತ್ತದೆ. ಇದನ್ನು ಒಣಗಿಸಿದ ಸೋರೆಕಾಯಿ ಮತ್ತು ತೇಗದ ಮರದಿಂದ ತಯಾರಿಸಲಾಗ್ತದೆ. ಪಂಡಿತ ರವಿಶಂಕರ್ ಭಾರತದ ಶ್ರೇಷ್ಠ ಸಿತಾರ್ ವಾದಕ. ಅವರು ಸಿತಾರ್ ವಾದ್ಯವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದರು. ಅವರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಪ್ರದರ್ಶನ ನೀಡಿ ಸಿತಾರ್ಗೆ ಅಂತಾರಾಷ್ಟ್ರೀಯ ಮನ್ನಣೆ ಕೂಡ ತಂದುಕೊಟ್ರು. 1960ರ ದಶಕದಲ್ಲಿ ಪ್ರಸಿದ್ಧ ಪಾಪ್ ಬ್ಯಾಂಡ್ ದಿ ಬೀಟಲ್ಸ್ ತಮ್ಮ ಹಾಡುಗಳಲ್ಲಿ ಸಿತಾರ್ ಬಳಸಿ ವಿಶ್ವದಾದ್ಯಂತ ಯುವಕರನ್ನ ಕೂಡ ಆಕರ್ಷಿಸಿತು. ಸಿತಾರ್ನ ಪ್ರಮುಖ ಭಾಗಗಳು ತುಂಬ. ಇದು ಸಿತಾರ್ನ ಕೆಳಭಾಗದಲ್ಲಿರುವ ದೊಡ್ಡ ಮತ್ತು ದುಂಡಗಿನ ಭಾಗವಾಗಿದೆ. ಇದನ್ನು ಒಣಗಿಸಿದ ಸೋರೆಕಾಯಿಯಿಂದ ಮಾಡಿರ್ತಾರೆ. ಇದು ಸಿತಾರ್ನ ಧ್ವನಿಯನ್ನು ವರ್ಧಿಸಲು ಸಹಾಯ ಮಾಡುತ್ತದೆ. ದಂಡಿ, ಇದು ಸಿತಾರ್ನ ಉದ್ದವಾದ ಮರದ ಕುತ್ತಿಗೆಯ ಭಾಗವಾಗಿದೆ. ಇದನ್ನು ಸಾಮಾನ್ಯವಾಗಿ ತೇಗದ ಮರ ಅಥವಾ ಟೂನ್ ಮರದಿಂದ ಮಾಡಲಾಗ್ತದೆ. ಪರದೆಗಳು ಅಥವಾ ಮೆಟ್ಟಿಲುಗಳು ದಂಡಿಯ ಮೇಲಿರುವ ವಕ್ರವಾದ ಹಿತ್ತಾಳೆ ಅಥವಾ ಲೋಹದ ಪಟ್ಟಿಗಳನ್ನು ಪರದೆಗಳು ಎನ್ನಲಾಗ್ತದೆ. ಸಿತಾರ್ನಲ್ಲಿ ಸಾಮಾನ್ಯವಾಗಿ 19ರಿಂದ 21 ಚಲಿಸಬಲ್ಲ ಪರದೆಗಳಿರ್ತವೆ. ಇವುಗಳನ್ನ ವಿವಿಧ ರಾಗಗಳ ಸ್ವರಗಳಿಗೆ ತಕ್ಕಂತೆ ಮಾರ್ಪಾಡು ಮಾಡಿಕೊಳ್ಳಬಹುದು. ತಬಲಿ, ತುಂಬಾದ ಮೇಲ್ಭಾಗವನ್ನು ಮುಚ್ಚುವ ಮರದ ಚಪ್ಪಟ್ಟೆಯಾದ ಹಲಗೆಯನ್ನು ತಬಲಿ ಎನ್ನುತ್ತಾರೆ. ಇದು ತಂತಿಗಳ ಕಂಪನವನ್ನು ತಂಬಾಗೆ ರವಾನಿಸುತ್ತದೆ. ಘೋರಜ್, ತಬಲಿಯ ಮೇಲಿರುವ ಒಂಟೆ ಮೂಳೆ ಅಥವಾ ಜಿಂಕೆ ಕೊಂಬಿನಿಂದ ಮಾಡಿದ ಮುಖ್ಯ ಬ್ರಿಡ್ಜ್ ಇದಾಗಿದೆ. ತಂತಿಗಳು ಇದರ ಮೇಲೆಯೇ ಹಾದು ಹೋಗ್ತವೆ. ಇದು ಸಿತಾರ್ಗೆ ವಿಶಿಷ್ಟವಾದ ಝೇಂಕಾರ ಧ್ವನಿಯನ್ನು ಕೂಡ ನೀಡ್ತದೆ. ಕುಂಟಿ, ಸಿತಾರ್ನ ಮೇಲ್ಭಾಗದಲ್ಲಿ ತಂತಿಗಳನ್ನು ಬಿಗಿಗೊಳಿಸಲು ಅಥವಾ ಸಡಿಲಗೊಳಿಸಲು ಇರುವ ಮರದ ಕೀಲಿಗಳು, ಇದನ್ನು ಬಿರಟೆ ಅಂತ ಕೂಡ ಹೇಳಬಹುದು. ಮುಖ್ಯ ತಂತಿಗಳಿಗೆ ದೊಡ್ಡ ಕುಂಟಿಗಳು ಮತ್ತು ಸಹಾಯಕ ತಂತಿಗಳಿಗೆ ಸಣ್ಣ ಕುಂಟಿಗಳನ್ನು ಬಳಸಲಾಗ್ತದೆ. ಆಧುನಿಕ ಸಿತಾರ್ನಲ್ಲಿ ಎರಡು ರೀತಿಯ ತಂತಿಗಳಿರ್ತವೆ. ಮುಖ್ಯ ತಂತಿಗಳು ಮೇಲ್ಭಾಗದಲ್ಲಿದ್ದು ವಾದಕರು ಇವುಗಳನ್ನು ನುಡಿಸ್ತಾರೆ. ಸಾಮಾನ್ಯವಾಗಿ ಇದು 6ರಿಂದ 7 ತಂತಿಗಳಿರುತ್ತವೆ. ತರಪ್ ತಂತಿಗಳು ಅಥವಾ ಸಿಂಪಥ್ಯಾಟಿಕ್ ಸ್ಟ್ರಿಂಗ್ಸ್, ಇವು ಮುಖ್ಯ ತಂತಿಗಳ ಕೆಳಭಾಗದಲ್ಲಿರ್ತವೆ. ಇವುಗಳನ್ನು ನೇರವಾಗಿ ನುಡಿಸುವುದಿಲ್ಲ, ಆದರೆ ಮುಖ್ಯ ತಂತಿಗಳ ಧ್ವನಿಗೆ ಅನುಗುಣವಾಗಿ ಇವು ತಾವಾಗಿಯೇ ಕಂಪಿಸಿ ಮಧುರವಾದ ಹಿನ್ನೆಲೆ ಧ್ವನಿಯನ್ನು, ಎಕೋ ಎಫೆಕ್ಟನ್ನು ಕೂಡ ನೀಡ್ತದೆ. ಇವು ಸಾಮಾನ್ಯವಾಗಿ 11ರಿಂದ 13 ಇರ್ತವೆ. ಸಿತಾರ್ನ ಮೇಲು ಕಲಾವಿದರು ಪಂಡಿತ್ ರವಿಶಂಕರ್, ಉಸ್ತಾದ್ ವಿಲಾಯತ್ ಖಾನ್, ಪಂಡಿತ್ ನಿಖಿಲ್ ಬ್ಯಾನರ್ಜಿ, ಅನುಷ್ಕಾ ಶಂಕರ್ ಮುಂತಾದವರು.

ಈಗ ಒಂದು ಸಂದೇಶವನ್ನು ಓದೋಣ ಆಹಿರಿ. ಸಂಗೀತ ಮೈಸೂರಿನಿಂದ ಸುರಭಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಂಗೀತದಲ್ಲಿ ತಂತಿವಾದಿಗಳು ಪ್ರಮುಖ ವರ್ಗಕ್ಕೆ ಸೇರುತ್ತವೆ. ಮಾಹಿತಿಪೂರ್ವಕ ವಿಚಾರ ಸರಣಿಯೊಂದಿಗೆ ಉತ್ತಮ ಸಂಗೀತವನ್ನು ಕೇಳಿಸುತ್ತಿದ್ದೀರಾ, ಹಾಗೆಯೇ ಪ್ರಸಿದ್ಧ ವಿದ್ವಾಂಸರ ಪಟ್ಟಿಯನ್ನು ತಿಳಿಸುತ್ತಿದ್ದೀರಾ. ಈ ಉತ್ತಮ ಕಾರ್ಯಕ್ರಮಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ಕೊಡ್ತಾ ಇದ್ದಾರೆ.

ಮತ್ತೊಂದು ಹಿಂದೂಸ್ತಾನಿ ಸಂಗೀತದ ಮುಖ್ಯ ತಂತಿವಾದ್ಯ ಸರೋದ್. ಸರೋದ್ ವಾದ್ಯ ಮೂಲತಃ ಆಫ್ಘಾನಿಸ್ತಾನದ ರಬಾಬ್ ಎಂಬ ಜಾನಪದ ವಾದ್ಯದಿಂದ ವಿಕಸನಗೊಂಡಿದೆ. 18ನೇ ಶತಮಾನದಲ್ಲಿ ಆಫ್ಘಾನ್ ಮುಸ್ಲಿಂ ವ್ಯಾಪಾರಿಗಳು ಮತ್ತು ಸಂಗೀತಗಾರರು ಭಾರತಕ್ಕೆ ವಲಸೆ ಬಂದಾಗ ಈ ವಾದ್ಯವನ್ನು ಇಲ್ಲಿಗೆ ತಂದರು. ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕೆ ಹೊಂದುವಂತೆ ರಬಾಬ್ ವಾದ್ಯಕ್ಕೆ ಲೋಹದ ತಂತಿಗಳು ಮತ್ತು ಸ್ಟೀಲ್ ಪ್ಲೇಟ್ ಅಳವಡಿಸಿ ಸರೋದ್ ಆಗಿ ಮಾರ್ಪಡಿಸಲಾಯಿತು. ಪರ್ಷಿಯನ್ ಭಾಷೆಯಲ್ಲಿ ಸರೋದ್ ಎಂದರೆ ಮಧುರ ಧ್ವನಿ ಅಥವಾ ಹಾಡು ಎಂದರ್ಥ. ಸರೋದ್ ವಾದ್ಯವು ಸಿತಾರ್ಗಿಂತ ಭಿನ್ನವಾಗಿದ್ದು ಇದರಲ್ಲಿ ಯಾವುದೇ ಪರದೆಗಳು, ಫ್ರೆಟ್ಸ್ ಅಥವಾ ಮೆಟ್ಟಿಲುಗಳು ಇರುವುದಿಲ್ಲ. ಇದರ ಮುಖ್ಯ ಭಾಗಗಳು ಪೀಠ ಅಥವಾ ರೆಸೋನೇಟರ್. ಇದು ಸರೋದ್ನ ಕೆಳಭಾಗದ ದೊಡ್ಡ ದುಂಡಗಿನ ಭಾಗವಾಗಿದೆ. ಇದನ್ನು ಸಂಪೂರ್ಣವಾಗಿ ತೇಗದ ಮರ ಅಥವಾ ಟೂನ್ ಮರದಿಂದ ಕೊರೆದು ಮಾಡಲಾಗ್ತದೆ. ಚರ್ಮದ ಹೊದಿಕೆ. ಸಿತಾರ್ನಲ್ಲಿ ಮರದ ಹಲಗೆ ಇದ್ದರೆ ಸರೋದ್ನ ಪೀಠದ ಮೇಲ್ಭಾಗವನ್ನು ಮೇಕೆ ಚರ್ಮದಿಂದ ಬಿಗಿಯಾಗಿ ಮುಚ್ಚಲಾಗ್ತದೆ. ಇದು ಸರೋದ್ಗೆ ಗಂಭೀರವಾದ ಧ್ವನಿಯನ್ನು ಕೂಡ ನೀಡ್ತದೆ. ಫಿಂಗರ್ ಬೋರ್ಡ್. ಸರೋದ್ನ ಉದ್ದವಾದ ಕುತ್ತಿಗೆಯ ಭಾಗದ ಮೇಲೆ ಹೊಳೆಯುವ ಸ್ಟೀಲ್ ಅಥವಾ ಕ್ರೋಮಿಯಂ ಪ್ಲೇಟನ್ನು ಅಂಟಿಸಲಾಗಿರುತ್ತದೆ. ಪರ್ದೆಗಳೂ ಇಲ್ಲದ ಕಾರಣ, ಮೆಟ್ಟಿಲುಗಳು ಇಲ್ಲದ ಕಾರಣ ವಾದಕರು ತಮ್ಮ ಉಗುರುಗಳನ್ನು ಈ ಸ್ಟೀಲ್ ಪ್ಲೇಟ್ನ ಮೇಲೆ ಸರಕಿಸುತ್ತಾ ಸ್ವರಗಳನ್ನು ಹೊರಡಿಸ್ತಾರೆ. ಘೋರಜ್ ಅಥವಾ ಬ್ರಿಡ್ಜ್. ಚರ್ಮದ ಹೊದಿಕೆಯ ಮೇಲೆ ಒಂಟೆ ಮೂಳೆಯಿಂದ ಮಾಡಿದ ಬ್ರಿಡ್ಜ್ ಇರುತ್ತದೆ. ಎಲ್ಲ ತಂತಿಗಳು ಇದರ ಮೇಲೆ ಹಾದು ಹೋಗ್ತದೆ. ಬಿರುಟೆಗಳು. ತಂತಿಗಳನ್ನು ಶ್ರುತಿಗೊಳಿಸಲು ಮೇಲ್ಭಾಗದಲ್ಲಿ ದೊಡ್ಡ ಅಥವಾ ಸಣ್ಣ ಮರದ ಕೀಲಿಗಳಿರ್ತವೆ. ಆಧುನಿಕ ಸರೋದ್ನಲ್ಲಿ ಸಾಮಾನ್ಯವಾಗಿ 21ರಿಂದ 25 ತಂತಿಗಳಿರ್ತವೆ. ನುಡಿಸಲು ಬಳಸುವ 4 ಮುಖ್ಯ ತಂತಿಗಳು, ಲಯ ಮತ್ತು ಶ್ರುತಿಗಾಗಿ ಬಳಸುವ 2 ತಂತಿಗಳು, ಸ್ವರದ ಗಾಂಭೀರ್ಯ ಹೆಚ್ಚಿಸುವ 4 ತಂತಿಗಳು, ಸ್ಟೀಲ್ ಪ್ಲೇಟ್ನ ಕೆಳಗಿರುವ 11ರಿಂದ 15 ಹಿನ್ನೆಲೆ ಕಂಪನದ ತಂತಿಗಳನ್ನ ತರಪ್ ತಂತಿಗಳಾಗಿ ಕರೀತಾರೆ. ಪ್ರಸಿದ್ಧ ಸರೋದ್ವಾದಕರು ಉಸ್ತಾದ್ ಅಮ್ಜದ್ ಅಲಿ ಖಾನ್, ಉಸ್ತಾದ್ ಅಲ್ಲಾವುದ್ದೀನ್ ಖಾನ್, ಉಸ್ತಾದ್ ಅಲಿ ಅಕ್ಬರ್ ಖಾನ್, ಅಮಾನ್ ಅಲಿ ಬಂಗಾಶ್ ಮತ್ತು ಅಯಾನ್ ಅಲಿ ಬಂಗಾಶ್.

ಈಗ ನೋಡೋಣ. ಭಾರತೀಯ ಜಾನಪದ ಮತ್ತು ಭಕ್ತಿಗೀತೆಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಒಂದು ವಿಶಿಷ್ಟವಾದ ತಂತಿವಾದ್ಯ ಬುಲ್ಬುಲ್ ತರಂಗ್. ಇದನ್ನು ಭಾರತೀಯ ಭಾಷೆಗಳಲ್ಲಿ ಇಂಡಿಯನ್ ಬ್ಯಾಂಜೋ ಎಂದು ಕೂಡ ಕರೆಯಲಾಗ್ತದೆ. ಬುಲ್ಬುಲ್ ತರಂಗ್ ಮೂಲತಃ ಭಾರತದ ವಾದ್ಯವಲ್ಲ. ಇದು 19ನೇ ಶತಮಾನದ ಜಪಾನಿನ ತೈಶೋ ಗೊಟೋ ಎಂಬ ವಾದ್ಯದಿಂದ ಪ್ರೇರಿತಗೊಂಡು ವಿಕಸನಗೊಂಡಿದೆ. 20ನೇ ಶತಮಾನದ ಆರಂಭದಲ್ಲಿ ಈ ವಾದ್ಯವು ಭಾರತದ ಪಶ್ಚಿಮ ಕರಾವಳಿ ಮೂಲಕ ದೇಶವನ್ನು ಪ್ರವೇಶಿಸುತ್ತೆ. ಭಾರತೀಯ ಕಲಾವಿದರು ಇದಕ್ಕೆ ಭಾರತೀಯ ಶಾಸ್ತ್ರೀಯ ಸಂಗೀತದ ಶ್ರುತಿಗೆ ತಕ್ಕಂತೆ ಕೆಲವು ತಂತಿಗಳನ್ನ ಸೇರಿಸಿ ಮಾರ್ಪಡಿಸುತ್ತಾರೆ. ಪರ್ಷಿಯನ್ ಮತ್ತು ಹಿಂದಿ ಭಾಷೆಯಲ್ಲಿ ಬುಲ್ಬುಲ್ ಎಂದರೆ ಕೋಗಿಲೆಯಂತಹ ಒಂದು ಮಧುರವಾದ ಹಕ್ಕಿ, ಮತ್ತು ತರಂಗ್ ಎಂದರೆ ಅಲೆಗಳು ಎಂದರ್ಥ. ಹಾಡುವ ಹಕ್ಕಿಯ ಧ್ವನಿಯ ಅಲೆಗಳು ಎಂಬ ಸುಂದರ ಅರ್ಥ ಇದಕ್ಕೆ ಇರುತ್ತದೆ. ಇದು ನೋಡಲು ಒಂದು ಉದ್ದವಾದ ಮರದ ಪೆಟ್ಟಿಗೆಯಂತೆ ಕಾಣುತ್ತದೆ ಮತ್ತು ಪಿಯಾನೋ ಹಾಗೂ ತಂತಿವಾದ್ಯದ ಮಿಶ್ರಣದಂತೆ ಕೆಲಸ ಮಾಡುತ್ತದೆ. ಇದು ಸಾಮಾನ್ಯವಾಗಿ 2-3 ಅಡಿ ಉದ್ದವಿರುವ ಟೊಳ್ಳಾದ ಮರದ ಧ್ವನಿ ಫಲಕವಾಗಿದೆ. ಇದರ ವಿಶಿಷ್ಟತೆ ಎಂದರೆ ತಂತಿಗಳ ಮೇಲ್ಭಾಗದಲ್ಲಿ ಟೈಪ್ ರೈಟರ್ ಅಥವಾ ಹಾರ್ಮೋನಿಯಂ ತರಹದ ಮರದ ಕೀಲಿಗಳನ್ನು ಅಳವಡಿಸಲಾಗಿರ್ತದೆ. ಇದರಲ್ಲಿ 2 ರೀತಿಯ ಸ್ಟೀಲ್ ತಂತಿಗಳಿರ್ತವೆ. ಒಂದು ರಾಗದ ತಂತಿಗಳು, ಇವು ಕೀಲಿಗಳ ಕೆಳಗಿರ್ತವೆ. ಕೀಲಿಯನ್ನು ಒತ್ತಿದಾಗ ಅದು ತಂತಿಯ ಮೇಲೆ ಕೂತು ಸ್ವರವನ್ನು ಉತ್ಪತ್ತಿಸುತ್ತವೆ. ಮತ್ತೊಂದು ಶ್ರುತಿ ತಂತಿಗಳು, ಇವು ಪಕ್ಕದಲ್ಲಿದ್ದು ನಿರಂತರವಾಗಿ ಒಂದೇ ತರಹದ ಹಿನ್ನೆಲೆ ಧ್ವನಿಯನ್ನು ನೀಡುತ್ತದೆ. ಕಲಾವಿದರು ಈ ವಾದ್ಯವನ್ನು ಮಡಿಲು ಅಥವಾ ನೆಲದ ಮೇಲೆ ಇಟ್ಟುಕೊಂಡು ನುಡಿಸ್ತಾರೆ. ಟೈಪ್ ರೈಟರ್ ನಂತಹ ಕೀಲಿಗಳನ್ನು ಒತ್ತಿ ವಿವಿಧ ಸ್ವರಗಳನ್ನು ಹೊರಡಿಸಲಾಗ್ತದೆ ಎಡಗೈನಿಂದ. ಬಲಗೈನಿಂದ ಗಿಟಾರ್ ಪ್ಲೆಕ್ಟ್ರಮ್ ಅನ್ನು ತಂತಿಗಳನ್ನು ನಿರಂತರವಾಗಿ ಮೀಟಲು ಬಳಸಲಾಗ್ತದೆ. ಇದು ಹೆಚ್ಚು ತೀಕ್ಷ್ಣವಾದ ಮತ್ತು ಗಿಟಾರ್ ತರಹದ ಮಧುರ ಧ್ವನಿಯನ್ನು ಹೊರಡಿಸುವುದರಿಂದ ಭಜನೆ, ಕೀರ್ತನೆ, ಕವ್ವಾಲಿ ಮತ್ತು ಗಣೇಶೋತ್ಸವದಂತಹ ಬೀದಿ ಹಬ್ಬಗಳಲ್ಲಿ ಹೆಚ್ಚಾಗಿ ಬಳಸಲ್ಪಡುತ್ತದೆ. ಇದು ಮಹಾರಾಷ್ಟ್ರ ಮತ್ತು ಗುಜರಾತ್ನ ಜಾನಪದ ಸಂಗೀತದ ಪ್ರಮುಖ ಭಾಗವಾಗಿದೆ. ಬನ್ನಿ, ಬುಲ್ಬುಲ್ ತರಂಗ್ನ ಒಂದು ತುಣುಕನ್ನು ಕೇಳೋಣ.

ಕೇಳುಗರೆ ಒಂದೆರಡು ಸಂದೇಶವನ್ನು ಓದೋಣ. ನಾಗಮಂಗಲದಿಂದ ರಾಧಾ ಹಿರಿಯಣ್ಣ ಅವರು ಸಂದೇಶವನ್ನು ಕಳಿಸಿದರೆ, ವೀಣೆ, ತಂಬೂರಿ, ಸಿತಾರ್, ಸಾರೋದ್ ಬಗ್ಗೆ ತಿಳಿಸಿ ಆಯಾ ವಾದ್ಯಗಳ ಹೆಸರಾಂತ ಕಲಾವಿದರ ಪರಿಚಯ ಮಾಡಿಕೊಟ್ಟು ಕಾರ್ಯಕ್ರಮವನ್ನು ಚೆನ್ನಾಗಿ ಮೂಡಿಸುತ್ತಿರುವ ಆಹಿರಿ ಪುಟ್ಟಿ ಅವರಿಗೆ ಹಾಗೂ ಆಕಾಶವಾಣಿಗೆ ನಮಸ್ಕಾರಗಳು ಅಂತ ತಿಳಿಸಿದ್ದಾರೆ. ಹಾಗೆಯೇ ಜಯಶ್ರೀ ರಾಮಕೃಷ್ಣನಗರ ಇಲ್ಲಿಂದ ಇದೊಂದು ಸಂದೇಶ ಬಂದಿದೆ. ತಂತಿ ವಾದ್ಯದ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ನೀಡುತ್ತಾ ಇದ್ದೀರಾ, ಅದಕ್ಕಾಗಿ ಧನ್ಯವಾದಗಳು ಅಂತ ನಮಗೆ ತಿಳಿಸ್ತಾ ಇದ್ದಾರೆ.

ಈಗೊಂದು ಜಾನಪದ ಸಂಗೀತಕ್ಕೆ ಬಳಸಲಾಗುವ ತಂತಿವಾದ್ಯದ ಬಗ್ಗೆ ನೋಡೋಣ. ತುಂಬಿ. ತುಂಬಿ ಎಂಬುದು ಉತ್ತರ ಭಾರತದ, ವಿಶೇಷವಾಗಿ ಪಂಜಾಬ್ ಪ್ರದೇಶದ ಅತ್ಯಂತ ಪ್ರಸಿದ್ಧವಾದ ಮತ್ತು ಸಾಂಪ್ರದಾಯಿಕವಾದ ಏಕತಂತಿ ವಾದ್ಯವಾಗಿದೆ. ಇದು ಅತ್ಯಂತ ಹಗುರವಾದ, ಚಿಕ್ಕದಾದ ಮತ್ತು ಕೇವಲ ಒಂದೇ ಒಂದು ಲೋಹದ ತಂತಿಯನ್ನು ಹೊಂದಿರುವ ವಿಶಿಷ್ಟ ವಾದ್ಯ. ಈ ವಾದ್ಯದಿಂದ ಹೊರಹೊಮ್ಮುವ ತೀಕ್ಷ್ಣವಾದ ಮತ್ತು ಹೈ ಪಿಚ್ ಉಳ್ಳ ಧ್ವನಿಯು ಜಾನಪದ ಗೀತೆಗಳಿಗೆ ಅತ್ಯಂತ ಸುಂದರವಾದ ಲಯವನ್ನು ನೀಡುತ್ತದೆ. ಪ್ರಸ್ತುತ ದಿನಗಳಲ್ಲಿ ಇದು ಪಂಜಾಬಿ ಜಾನಪದ ಗೀತೆಗಳು ಮತ್ತು ಆಧುನಿಕ ಭಾಂಗ್ರಾ ಸಂಗೀತದಲ್ಲಿ ಪ್ರಮುಖವಾಗಿ ಬಳಕೆಯಾಗುತ್ತಿದೆ. ತುಂಬಿ ವಾದ್ಯವು ಭಾರತದ ಉಪಖಂಡದ ಉತ್ತರ ಭಾಗದಲ್ಲಿ, ಮುಖ್ಯವಾಗಿ ಗ್ರಾಮೀಣ ಪಂಜಾಬ್ನಲ್ಲಿ ಹುಟ್ಟಿಕೊಂಡಿತು. ಹಳೆಯ ಕಾಲದಲ್ಲಿ ಹಳ್ಳಿಗಳ ಸುಗ್ಗಿಯ ಹಬ್ಬಗಳು, ಮದುವೆಗಳು ಮತ್ತು ಸಾಂಪ್ರದಾಯಿಕ ಸಭೆಗಳಲ್ಲಿ ಕಥೆಗಳನ್ನು ಹೇಳಲು ಮತ್ತು ಜನಪದ ಗೀತೆಯನ್ನು ಹಾಡಲು ಇದನ್ನು ಬಳಸಲಾಗ್ತಿತ್ತು. ಆಧುನಿಕ ಯುಗದಲ್ಲಿ ಈ ವಾದ್ಯವನ್ನು ಪ್ರಸಿದ್ಧಿಗೆ ತಂದ ಕೀರ್ತಿ ಪಂಜಾಬಿ ಜಾನಪದ ಗಾಯಕ ಲಾಲ್ ಚಂದ್ ಯಮಲಾ ಜಟ್ ಅವರಿಗೆ ಸಲ್ತದೆ. 1960 ಮತ್ತು 70 ದಶಕದಲ್ಲಿ ಇವರು ತುಂಬಿ ವಾದ್ಯವನ್ನು ಮುಖ್ಯವಾಹಿನಿಯ ಸಂಗೀತಕ್ಕೆ ಪರಿಚಯಿಸುತ್ತಾರೆ. ಅಮರ್ ಸಿಂಗ್ ಚಮ್ಕಿಲ ಮತ್ತು ಕುಲ್ದೀಪ್ ಮಾನಕ್ ಅವರಂತಹ ದಿಗ್ಗಜ ಕಲಾವಿದರು ಇದನ್ನು ಬಳಸಿದ ನಂತರ ಇಂದು ಈ ಪುಟ್ಟ ವಾದ್ಯವು ಬಾಲಿವುಡ್ ಮತ್ತು ಜಾಗತಿಕ ಹಿಪ್ಹಾಪ್ ಸಂಗೀತದಲ್ಲೂ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ತುಂಬಿ ವಾದ್ಯದ ವಿನ್ಯಾಸ ಅತ್ಯಂತ ಸರಳವಾಗಿದ್ದು ನೈಸರ್ಗಿಕ ವಸ್ತುಗಳಿಂದ ಇದನ್ನು ತಯಾರಿಸಲಾಗ್ತದೆ. ಪ್ರಮುಖ ಭಾಗಗಳು ದಂಡಿ ಅಥವಾ ಕೋಲು, ಇದು ವಾದ್ಯದ ಮುಖ್ಯ ಹಿಡಿಕೆಯಾಗಿದ್ದು ಸಾಮಾನ್ಯವಾಗಿ ತೂಣ್ ಮರ ಅಥವಾ ಶೀಶಿಂ ಮರದಿಂದ ಮಾಡಲ್ಪಟ್ಟ ಒಂದು ಉದ್ದನೆಯ ಮರದ ಕೋಲಾಗಿರ್ತದೆ. ಬುರುಡೆ, ಮರದ ಕೋಲಿನ ಕೆಳಭಾಗಕ್ಕೆ ಒಣಗಿದ ಸೋರೆಕಾಯಿ ಅಥವಾ ಕುಂಬಳಕಾಯಿ ಬುರುಡೆಯನ್ನು ಜೋಡಿಸಲಾಗಿರುತ್ತದೆ. ಇದು ಧ್ವನಿಯನ್ನು ವರ್ಧಿಸುವ ಕೆಲಸ ಮಾಡುತ್ತದೆ. ಸಣ್ಣ ಸೇತುವೆ, ಚರ್ಮದ ಮೇಲ್ಭಾಗದಲ್ಲಿ ಮರದಿಂದ ಮಾಡಿದ ಒಂದು ಸಣ್ಣ ಸೇತುವೆಯನ್ನು ಇಡಲಾಗಿರ್ತದೆ. ಇದರ ಮೇಲಿಂದ ತಂತಿಯು ಹಾದು ಹೋಗ್ತದೆ. ಲೋಹದ ತಂತಿ, ವಾದ್ಯದ ಉದ್ದಕ್ಕೂ ಕೇವಲ ಒಂದು ಸ್ಟೀಲ್ ಅಥವಾ ಲೋಹದ ತಂತಿಯನ್ನು ಎಳೆಯಲಾಗಿರ್ತದೆ. ತಿರುಪು ಕೀಲಿ, ಮರದ ಕೋಲಿನ ಮೇಲ್ಭಾಗದಲ್ಲಿ ಒಂದು ಕೀಲಿ ಇರುತ್ತದೆ. ಇದನ್ನು ತಿರುಗಿಸುವುದರ ಮೂಲಕ ತಂತಿಯ ಬಿಗಿತವನ್ನು ಅಥವಾ ಶ್ರುತಿಯನ್ನು ಹೊಂದಿಸಿಕೊಳ್ಳಬಹುದಾಗುತ್ತದೆ. ಕಲಾವಿದರು ತಮ್ಮ ಎಡಗೈ ಬೆರಳುಗಳಿಂದ ಮರದ ಕೋಲಿನ ಮೇಲಿರುವ ತಂತಿಯನ್ನು ವಿವಿಧ ಜಾಗಗಳಲ್ಲಿ ಒತ್ತುವ ಮೂಲಕ ಸ್ವರಗಳನ್ನು ನುಡಿಸುತ್ತಾರೆ. ಅದೇ ಸಮಯದಲ್ಲಿ ಬಲಗೈನ ತೋರು ಬೆರಳಿನಿಂದ ತಂತಿಯನ್ನು ಮೀಟುವ ಮೂಲಕ ಲಯಬದ್ಧವಾದ ಧ್ವನಿಯನ್ನು ಹೊರಡಿಸ್ತಾರೆ.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಬಳಸಲಾಗುವ ಮತ್ತೊಂದು ತಂತಿವಾದ್ಯ ಸಂತೂರ್. ಸಂತೂರ್ ಎಂಬುದು ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಬಳಸಲಾಗುವ ಅತ್ಯಂತ ಜನಪ್ರಿಯ ಮತ್ತು ವಿಶಿಷ್ಟವಾದ ತಂತಿವಾದ್ಯ. ಸಿತಾರ್ ಅಥವಾ ಗಿಟಾರ್ನಂತೆ ಇದನ್ನು ಬೆರಳುಗಳಿಂದ ಮೀಟುವ ಬದಲಿ ಎರಡು ಸಣ್ಣ ಮರದ ಸುತ್ತಿಗೆಗಳಂತಹ ಕೋಲುಗಳಿಂದ ಬಡಿದು ನುಡಿಸಲಾಗ್ತದೆ. ಇದು ಕೇಳುಗರಿಗೆ ಜಲಪಾತದ ನೀರಿನ ಹನಿಗಳು ಬೀಳುವಂತಹ ಅತ್ಯಂತ ಶಾಂತ ಮತ್ತು ಮಧುರವಾದ ಧ್ವನಿಯನ್ನು ನೀಡ್ತದೆ. ಇದು ಹೊಡೆದು ಅಥವಾ ಹೊಡೆದು ನುಡಿಸುವ ತಂತಿವಾದ್ಯಗಳ ವರ್ಗಕ್ಕೆ ಸೇರ್ತದೆ. ಸಂತೂರ್ನ ಧ್ವನಿಯು ಅತ್ಯಂತ ತೀಕ್ಷ್ಣ, ಸ್ಪಷ್ಟ ಮತ್ತು ಪ್ರತಿಧ್ವನಿಸುವ ಗುಣವನ್ನು ಹೊಂದಿದೆ. ಜಮ್ಮು ಮತ್ತು ಕಾಶ್ಮೀರದ ಜಾನಪದ ವಾದ್ಯವಾಗಿದ್ದ ಇದನ್ನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಚೇರಿಗಳಿಗೆ ಅತ್ಯಂತ ಗೌರವಾನ್ವಿತ ಮುಖ್ಯವಾಹಿನಿಯ ವಾದ್ಯವಾಗಿ ಬಳಸಲಾಗ್ತದೆ. ಸಂತೂರ್ ಇತಿಹಾಸವು ಅತ್ಯಂತ ಹಳೆಯದಾಗಿದೆ. ಪ್ರಾಚೀನ ಭಾರತೀಯ ವೈದಿಕ ಸಾಹಿತ್ಯದಲ್ಲಿ ಇದನ್ನು ಶತತಂತ್ರಿ ವೀಣೆ, ನೂರು ತಂತಿಗಳುಳ್ಳ ವೀಣೆ ಎಂದು ಕರೆಯಲಾಗ್ತಿತ್ತು. ಕಾಲಾನಂತರ ಈ ವಾದ್ಯವು ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದಲ್ಲಿ ಸ್ಥಿರಗೊಂಡು ಅಲ್ಲಿನ ಪ್ರಸಿದ್ಧ ಸೂಫಿಯಾನ ಮೌಸಿಕಿ ಶೈಲಿಯ ಪ್ರಮುಖ ಭಾಗವಾಯಿತು. ಸಂತೂರನ್ನು ಕೇವಲ ಕಾಶ್ಮೀರದ ಜನಪದ ವಾದ್ಯವಾಗಿ ಉಳಿಸದೆ ಅದಕ್ಕೆ ಕಠಿಣ ಶಾಸ್ತ್ರೀಯ ರಾಗಗಳನ್ನು ನುಡಿಸುವ ತಾಂತ್ರಿಕ ರೂಪ ನೀಡಿ ಜಾಗತಿಕ ವೇದಿಕೆ ತಂದ ಕೀರ್ತಿ ಸಂತೂರ್ ಮಾಂತ್ರಿಕ ಪಂಡಿತ್ ಶಿವಕುಮಾರ್ ಶರ್ಮಾ ಅವರಿಗೆ ಸಲ್ಲುತ್ತದೆ. ಸಂತೂರ್ ವಾದ್ಯದ ವಿನ್ಯಾಸವು ಇತರ ತಂತಿವಾದ್ಯಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದ್ದು ಒಂದು ಪೆಟ್ಟಿಗೆಯ ಆಕಾರದಲ್ಲಿರುತ್ತದೆ. ಇದು ಸಾಮಾನ್ಯವಾಗಿ ಅಖರೋಟ, ವಾಲ್ನಟ್ ಅಥವಾ ಮುಳುಗಲು, ಮೇಪಲ್ ಮರದಿಂದ ಮಾಡಲ್ಪಟ್ಟ ಒಂದು ವಾದ್ಯವಾಗಿದೆ. ಮರದ ಪೆಟ್ಟಿಗೆಯ ಮೇಲ್ಭಾಗದಲ್ಲಿ ಎರಡು ಸಾಲುಗಳಲ್ಲಿ ಸಣ್ಣ ಸಣ್ಣ ಮರದ ಸೇತುವೆಗಳನ್ನು ಜೋಡಿಸಲಾಗಿರುತ್ತದೆ. ಒಂದು ಬದಿಯಲ್ಲಿ ರಾಗದ ಸ್ವರಗಳಿಗೆ ಮತ್ತು ಇನ್ನೊಂದು ಬದಿಯಲ್ಲಿ ಮಂದ್ರ ಸ್ವರಗಳಿಗೆ ಇವುಗಳನ್ನು ಬಳಸಲಾಗ್ತದೆ. ಇದರ ಹೆಸರೇ ಹೇಳುವಂತೆ ಶತತಂತ್ರಿ. ಆಧುನಿಕ ಶಾಸ್ತ್ರೀಯ ಸಂತೂರ್ನಲ್ಲಿ ಸಾಮಾನ್ಯವಾಗಿ 80 ರಿಂದ 100 ತಂತಿಗಳು ಇರುತ್ತದೆ. ಪ್ರತಿ ಸ್ವರಕ್ಕೂ 3 ಅಥವಾ 4 ತಂತಿಗಳ ಗುಂಪನ್ನು ಒಟ್ಟಿಗೆ ಶ್ರುತಿಗೊಳಿಸಲಾಗಿರುತ್ತದೆ. ಇವುಗಳನ್ನು ಸ್ಟೀಲ್ನಿಂದ ತಯಾರಿಸಲಾಗ್ತದೆ. ದೇಹ ಮತ್ತು ರೆಸೊನೇಟರ್ ಕೆಳಭಾಗದ ಮುಖ್ಯ ಬುರುಡೆಯನ್ನು ಗಟ್ಟಿ ಮರದಿಂದ ತಯಾರಿಸಲಾಗ್ತದೆ. ಸಾರಂಗಿಯಂತೆ ಇದರ ಮೇಲ್ಭಾಗವನ್ನು ಮೇಕೆ ಚರ್ಮದಿಂದ ಬಿಗಿಯಾಗಿ ಮುಚ್ಚಲಾಗ್ತದೆ. ಇದರ ಕುತ್ತಿಗೆಯ ಭಾಗವು ಸಿತಾರ್ ವಾದ್ಯದ ದಂಡದಂತೆ ಇರುತ್ತದೆ. ಸಾರಂಗಿಯಲ್ಲಿ ಮೆಟ್ಟಿಲುಗಳು ಇರುವುದಿಲ್ಲ, ಆದರೆ ದಿಲ್ರುಬಾದಲ್ಲಿ ಸಿತಾರ್ನಂತೆಯೇ ಲೋಹದಿಂದ ಮಾಡಿದ 18 ಲೋಹದ ಪರ್ದೆಗಳನ್ನು ಅಳವಡಿಸಲಾಗಿರುತ್ತದೆ. ಇದರಲ್ಲಿ ಸಾಮಾನ್ಯವಾಗಿ 4 ಮುಖ್ಯ ನುಡಿಸುವ ತಂತಿಗಳು ಇರುತ್ತದೆ. ಇದರ ಜೊತೆಗೆ ಧ್ವನಿಯ ಜೇಂಕಾರವನ್ನು ಹೆಚ್ಚಿಸಲು ಮೆಟ್ಟಿಲುಗಳ ಕೆಳಭಾಗದಲ್ಲಿ ಸುಮಾರು 11 ರಿಂದ 15 ಸಹಾಯಕ ಕಂಪನ ತಂತಿಗಳು ಇರುತ್ತವೆ.

ಸಂತೂರ್ ವಾದ್ಯವನ್ನು ನುಡಿಸುವ ವಿಧಾನ. ಕಲಾವಿದರು ಸಂತೂರನ್ನು ತಮ್ಮ ಮಡಿಲಿನಲ್ಲಿ ತ್ರಿಕೋನಾಕಾರದ ಮರದ ಸ್ಟ್ಯಾಂಡ್ ಮೇಲೂ ಇಡಬಹುದು. ಎರಡು ಕೈಗಳ ಬೆರಳುಗಳ ಮಧ್ಯೆ ಕಲಂ ಕೋಲುಗಳನ್ನು ಹಿಡಿದು ಅತ್ಯಂತ ವೇಗವಾಗಿ ಮತ್ತು ಲಯಬದ್ಧವಾಗಿ ತಂತಿಗಳ ಮೇಲೆ ಬಡಿಯುವ ಮೂಲಕ ಸ್ವರ ತರಂಗಗಳನ್ನು ಸೃಷ್ಟಿಸ್ತಾರೆ. ಈ ವಾದ್ಯದ ಪ್ರಸಿದ್ಧ ಕಲಾವಿದರು ಪಂಡಿತ್ ಶಿವಕುಮಾರ್ ಶರ್ಮಾ, ಸಂತೂರ್ ಇತಿಹಾಸದ ಸಾರ್ವಕಾಲಿಕ ಶ್ರೇಷ್ಠ ಮಾಂತ್ರಿಕ ಪಂಡಿತ್ ಭಜನ್ ಸೋಪುರಿ, ಕಾಶ್ಮೀರದ ಸೋಫಿಯಾನ ಘರಾನಕ್ಕೆ ಸೇರಿದ ಇವರು ಸಂತೂರ್ ಜಗತ್ತಿನ ಮತ್ತೊಬ್ಬ ಧ್ರುವತಾರೆ.

ಕಾರ್ಯಕ್ರಮಕ್ಕೆ ಮತ್ತು ಕೆಲವು ಸಂದೇಶಗಳು ಬಂದಿದೆ, ಸಮಯದ ಅಭಾವದಿಂದ ನಮಗೆ ಓದೋಕ್ಕೆ ಆಗ್ತಾ ಇಲ್ಲ. ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡಿದ ರಂಜಿತಾ ಅವರಿಗೆ ಧನ್ಯವಾದಗಳು. ಇದರೊಂದಿಗೆ ಸ್ವರ ಸಂಚಾರ ಕಾರ್ಯಕ್ರಮದ ಇಂದಿನ ಸಂಚಿಕೆ ಮುಕ್ತಾಯಗೊಳ್ಳಲಿದೆ. ಭಾರತೀಯ ತಂತಿವಾದಿಗಳ ಇತಿಹಾಸ, ರಚನೆ ಹಾಗೂ ಅವುಗಳ ಸಂಗೀತ ವೈಶಿಷ್ಟ್ಯತೆಗಳ ಕುರಿತು ಈ ಪರಿಚಯ ನಿಮಗೆಲ್ಲ ಆಸಕ್ತಿದಾಯಕವಾಗಿತ್ತೆಂದ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಇದುವರೆಗೂ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸ್ವರ ಸಂಚಾರ ಸಂಗೀತ ಲೋಕದಲ್ಲೊಂದು ವಿಹಾರ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಆಹಿರಿ ಪುಟ್ಟಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 12 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರದೇಶ ಸಮಾಚಾರ, ನಂತರ ವನಿತಾ ವಿಹಾರ.

0: ಹೊಸ ತಾಣಗಳಿಗೆ ವಿಮಾನ ಸಂಪರ್ಕ ಕಲ್ಪಿಸಿ 4 ಕೋಟಿ ಹೆಚ್ಚುವರಿ ಪ್ರಯಾಣಿಕರಿಗೆ ಸೇವೆ ಒದಗಿಸುವ ಗುರಿ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಹೊಂದಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಶ್ನೆಗೆ ಸಚಿವರು ಲಿಖಿತ ಉತ್ತರ ನೀಡಿದ್ದಾರೆ. ವಿಕಸಿತ ಭಾರತ 2047 ದೃಷ್ಟಿಕೋನದಡಿ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣಗಳ ನಿರ್ಮಾಣ ಖಾಸಗಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಪ್ರಾದೇಶಿಕ ಸಂಪರ್ಕ ಹೆಚ್ಚಿಸಲು ಯೋಜಿಸಲಾಗಿದೆ. ಭಾರತವನ್ನು ಕೃತಕ ಬುದ್ದಿಮತ್ತೆ ಎಐ ಆಧಾರಿತ ಜಾಗತಿಕ ಉತ್ಪನ್ನ ರಾಷ್ಟವಾಗಿ ರೂಪಿಸಲು ಸರ್ಕಾರ, ಉದ್ಯಮ ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ ನೀಡಿದರು. ಬೆಂಗಳೂರಿನಲ್ಲಿ ಆಯೋಜಿತ 22ನೇ ಸಿಐಐ ಭಾರತೀಯ ಕೈಗಾರಿಕಾ ಒಕ್ಕೂಟದ ನಾವೀನ್ಯತಾ ಸಮ್ಮೇಳನ ಇನ್ನೋವರ್ಜ್ 2026 ವಿಶೇಷ ಅಧಿವೇಶನದಲ್ಲಿ ನಾವೀನ್ಯತೆ, ವಿಶ್ವಾಸ ಮತ್ತು ತಂತ್ರಜ್ಞಾನದ ಆಧಾರದಲ್ಲಿ ಎಐ ಚಾಲಿತ ಉತ್ಪನ್ನ ರಾಷ್ಟವಾಗಿ ಭಾರತದ ಪರಿವರ್ತನೆ ವಿಷಯ ಕುರಿತು ಅವರು ಮಾತನಾಡಿದರು. ಕರ್ನಾಟಕ ದೇಶದ ಮಾಹಿತಿ ತಂತ್ರಜ್ಞಾನ ಹಾಗೂ ನವೋದ್ಯಮ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ. ತಂತ್ರಜ್ಞಾನ ಅಭಿವೃದ್ಧಿ, ಪ್ರತಿಭೆ, ಸಂಶೋಧನೆ, ಉದ್ಯಮಶೀಲತೆ ಜೊತೆಗೆ ಕೃತಕ ಬುದ್ದಿಮತ್ತೆ ಬಳಕೆ ಮೇಲೆ ಅವಲಂಬಿತವಾಗಿರಲಿದೆ ಎಂದು ಸಚಿವರು ಹೇಳಿದರು. ಸಂಚಾರ ನಿಯಮ ಕಡ್ಡಾಯ ಪಾಲನೆ ಖಾತ್ರಿಪಡಿಸಲು ಹಾವೇರಿ ಜಿಲ್ಲಾ ಪೊಲೀಸರು ಕೃತಕ ಬುದ್ದಿಮತ್ತೆ ಆಧಾರಿತ ಸಂಚಾರ ನಿರ್ವಹಣಾ ವ್ಯವಸ್ಥೆ ಜಾರಿಗೊಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ಮಾಹಿತಿ ನೀಡಿ, ಮೊದಲ ಹಂತದಲ್ಲಿ ಜಿಲ್ಲಾ ಕೇಂದ್ರದ 4 ಕಡೆ 8 ಕ್ಯಾಮೆರಾ ಅಳವಡಿಸಲಾಗುತ್ತಿದೆ ಎಂದರು. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದೆ. 5,54,32,314 ಮತದಾರರ ನಮೂನೆಗಳನ್ನು ವಿತರಿಸಲಾಗಿದ್ದು 100% ಗುರಿ ಸಾಧಿಸಲಾಗಿದೆ. ರಾಜ್ಯದ 17 ಮತದಾನ ಕೇಂದ್ರಗಳ ಅಧೀನದಲ್ಲಿ ಮತದಾರರ ನಮೂನೆಗಳ 100% ಡಿಜಿಟಲೀಕರಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗದ ಪ್ರಕಟಣೆ ತಿಳಿಸಿದೆ. ಕೇಂದ್ರ ಸರ್ಕಾರ ಮಹಿಳೆಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಉದ್ದೇಶದಿಂದ ಎಚ್ಪಿವಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಉಚಿತ ಲಸಿಕಾ ಅಭಿಯಾನ ಆಯೋಜಿಸಿದೆ. ಧಾರವಾಡ ಜಿಲ್ಲೆಯಲ್ಲಿ 14 ವರ್ಷದಿಂದ 15 ವರ್ಷದೊಳಗಿನ ಒಟ್ಟು 11,244 ವಿದ್ಯಾರ್ಥಿನಿಯರಿಗೆ ಎಚ್ಪಿವಿ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಫ್ಕೆ ಪರಶುರಾಮ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಧಾರವಾಡ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಎಚ್ಪಿವಿ ವ್ಯಾಕ್ಸಿನೇಷನ್ ಅನ್ನ ಪ್ರಾರಂಭ ಮಾಡಿದ್ವಿ. ಎಚ್ಪಿವಿ ವ್ಯಾಕ್ಸಿನೇಷನ್ ಅಪ್ಪ ಅಂತಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೀವಿ. ನಾವು ಈ ವ್ಯಾಕ್ಸಿನ್ ಕೊಡ್ತಾ ಇದೀವಿ. 14 ವರ್ಷ ಬರ್ಡೇ ಕಂಪ್ಲೀಟ್ ಆಗಿರ್ಬೇಕು, 15 ವರ್ಷ ಒಳಗಡೆ ಇರಬೇಕು. ನಮ್ಮ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಕ್ಯಾನ್ಸರ್ ಯಾವ್ದಪ್ಪ ಅಂತಂದ್ರೆ ಮೇನ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್, ಸೊ 2ನೇದು ಹೈಯೆಸ್ಟ್ ಗರ್ಭಗಂಟದ ಕ್ಯಾನ್ಸರ್ ಅಂತ ನಾವು ಹೇಳ್ಬೋದು. ಸೊ ಅದನ್ನ ತಡೆಗಟ್ಟಲಿಕ್ಕೆ ಸರ್ಕಾರದವರು ಅದನ್ನ ಮನಗಂಡು ಏನೈತಿ, ಆ ಪ್ರೊಡಕ್ಟಿವ್ ಏಜ್ ಬರುವತ್ತಿಗೆ ಯಾವುದೇ ರೀತಿ ಹೆಣ್ಣು ಮಕ್ಕಳಿಗೆ ಗರ್ಭಗಂಟದ ಕ್ಯಾನ್ಸರ್ ಬರಬಾರದು ಅನ್ನೋ ಉದ್ದೇಶದಿಂದ ಈ ಒಂದು ವ್ಯಾಕ್ಸಿನೇಷನ್ ನಾವು ಪ್ರಾರಂಭ ಮಾಡಿದ್ವಿ. ನಮಗೆ 15,080 ಟಾರ್ಗೆಟ್ ಕೊಟ್ಟಿದ್ದಾರೆ ರಾಜ್ಯದಿಂದ. ಅದರಲ್ಲಿ ಈಗ 11,244 ಇಲ್ಲಿ ತನಕ ನಾವು ಅಚೀವ್ಮೆಂಟ್ ಮಾಡಿದೀವಿ. ಇನ್ನೂ 3,500 ಇದೆ. ನಾವು ಇನ್ನೂ ಒಂದು ವಾರದಲ್ಲಿ ನಾವು 100% ಅನ್ನ ಸಾಧಿಸುವಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ಗ್ಲಾಸ್ಕೋದಲ್ಲಿ ಆಯೋಜಿತ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿರುವ ಲಾಂಗ್ ಜಂಪರ್ ಕನ್ನಡಿಗ ಬೆಂಗಳೂರಿನ ಲೋಕೇಶ್ ಸತ್ಯನಾಥನ್ ಹಾಗೂ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ಮಂಜೂರು ಮಾಡಿದೆ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ್ ವಿಬಿಜಿ ರಾಮ್ಜಿ ಅಡಿ 125 ದಿನಗಳ ಕೂಲಿ ಒದಗಿಸಲಾಗುವುದು ಎಂದು ರಾಯಚೂರು ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ತಿಳಿಸಿದ್ದಾರೆ. ವೈಯಕ್ತಿಕ ಮತ್ತು ಸಾಮುದಾಯಿಕ ಕಾಮಗಾರಿಗಳಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಸ್ತಾವ ಸಲ್ಲಿಸಬಹುದು ಎಂದು ಸಿಇಒ ಮಾಹಿತಿ ನೀಡಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಸಾರ್ವಜನಿಕರು ತಮ್ಮ ಸಲಹೆ ಅಭಿಪ್ರಾಯಗಳನ್ನು ಇಂದು ರಾತ್ರಿ 11:45 mygov.in ಅಥವಾ 1800117800 ಕರೆ ಮಾಡಿ ಹಂಚಿಕೊಳ್ಳಬಹುದು. ಮೈಸೂರಿನ ಇತಿಹಾಸ ಪ್ರಸಿದ್ಧ ಚಾಮುಂಡಿ ಬೆಟ್ಟದಲ್ಲಿ ಇಂದು 2ನೇ ಆಷಾಢ ಶುಕ್ರವಾರವನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ
2: ವನಿತಾ ವಿಹಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪರಿಷ್ಕೃತ ಉಡಾನ್ ಯೋಜನೆಯಡಿ ದೇಶದ 120

0: ಗೆಳತಿಯರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೇಳಿ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಎಲ್ಲರಿಗೂ ನಮಸ್ಕಾರ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯವರಾದ ನಾವು ಈ ದಿನ ಮಹಾಕವಿಗಳ ಪರಂಪರೆ ಎಂಬ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಕನ್ನಡ ಸಾಹಿತ್ಯವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಮತ್ತು ಶ್ರೀಮಂತ ಪರಂಪರೆಯನ್ನು ಹೊಂದಿದೆ. ಪ್ರಾಚೀನ ಕವಿಗಳಿಂದ ಹಿಡಿದು ಆಧುನಿಕ ಬರಹಗಾರರವರೆಗೆ ಸಾಹಿತ್ಯ ಪ್ರಪಂಚಕ್ಕೆ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಮೊದಲಿಗೆ ಕುಮಾರವ್ಯಾಸನ ಒಂದು ನಾಂದಿ ಪದ್ಯ ವಿಘ್ನೇಶ್ವರನ ಷಟ್ಪದಿ ಕೇಳೋಣ.
2: ಪೂರ್ಣಿಮಾ, ಷಟ್ಪದಿ ಎಂದರೇನು, ವಿವರಿಸ್ತೀರಾ?
1: ಷಟ್ಪದಿ ಎಂದರೆ ಆರು ಪಾದಗಳನ್ನು ಹೊಂದಿರುವ ಪದ್ಯ. ಆರು ಸಾಲುಗಳನ್ನು ಒಳಗೊಂಡಿದ್ದು ಒಂದು, ಎರಡು, ನಾಲ್ಕು ಮತ್ತು ಐದನೇ ಸಾಲುಗಳು ಸಮನಾಗಿರುತ್ತದೆ. ನಾಂದಿ ಪದ್ಯ ಎಂದರೆ ಮಂಗಳಾಚರಣೆ ಅಥವಾ ಕಾವ್ಯದ ಆರಂಭದಲ್ಲಿ ದೇವರನ್ನು ಸ್ತುತಿಸುವ ಪದ್ಯ. ಈಗ ಕೇಳೋಣ.

0: ವೀಣಾ, ಆದಿಕವಿ, ಮಧ್ಯಕಾಲದ ಕವಿಗಳು ಹಾಗೂ ಆಧುನಿಕ ಕವಿಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಖಂಡಿತವಾಗಿ ಪೂರ್ಣಿಮಾ. ಕನ್ನಡ ರತ್ನಾತ್ರಯರು, ಆದಿಕಾಲ 850-1150 ಕಾಲದವರು, ಪೊಂಪ, ರನ್ನ, ಪೊನ್ನ, ನಾಗವರ್ಮ. ಮಧ್ಯಕಾಲದ ಕವಿಗಳು 1200-1700 ಕಾಲದವರು, ಹರಿಹರ, ರಾಘವಾಂಕ, ಜನ್ನ, ಕುಮಾರವ್ಯಾಸ, ಚಾಮರಸ. ವಚನ ಸಾಹಿತ್ಯದಲ್ಲಿ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮಪ್ರಭು. ಇನ್ನು ಆಧುನಿಕ ಕಾಲ, ಕ್ರಿಸ್ತಶಕ 1700 ಇಂದಿನವರೆಗೆ ಶಿಶುನಾಳ ಶರೀಫ್, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಕುವೆಂಪು, ಕೆಎಸ್ ನರಸಿಂಹಸ್ವಾಮಿ, ಜಿಎಸ್ ಶಿವರುದ್ರಪ್ಪ, ನಿಸಾರ್ ಅಹಮದ್, ದೊಡ್ಡರಂಗೇಗೌಡ, ಡಿವಿ ಗುಂಡಪ್ಪ, ಎಚ್ಎಸ್ ವೆಂಕಟೇಶ ಮೂರ್ತಿ, ಎಸ್ಎಲ್ ಭೈರಪ್ಪ, ಯುಆರ್ ಅನಂತಮೂರ್ತಿ, ಗೋಕಾಕ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಶಿವರಾಮ ಕಾರಂತ್, ಗೋಪಾಲಕೃಷ್ಣ ಅಡಿಗ, ಚಂದ್ರಶೇಖರ್ ಕಂಬಾರ, ಇನ್ನೂ ಅನೇಕರು ಇದ್ದಾರೆ. ಇವರಲ್ಲಿ ಕೆಲವರನ್ನು ತಿಳಿಯ ಪ್ರಯತ್ನ ಮಾಡೋಣ.
0: ವೀಣಾ, ಆದಿಕವಿ ಪಂಪರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಖಂಡಿತ. ಕನ್ನಡದ ಆದಿಕವಿ ಎಂದೇ ಪ್ರಸಿದ್ಧರಾದ ಪಂಪ 10ನೇ ಶತಮಾನದವರು. ಇವರ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನೇ ನೀಡಿದವು. ಇವರು ಗದ್ಯ ಮತ್ತು ಪದ್ಯ ಮಿಶ್ರಿತವಾದ ಚಂಪು ಶೈಲಿಯಲ್ಲಿ ಅದ್ಭುತವಾಗಿ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಕಾವ್ಯವನ್ನು ಕನ್ನಡ ಸಾಹಿತ್ಯದಲ್ಲಿ ಪಂಪಯುಗ ಎಂದೇ ಕರೆಯಲಾಗುತ್ತದೆ. ಪಂಪ ಕನ್ನಡ ಸಾಹಿತ್ಯಕ್ಕೆ 2 ಮಹತ್ವದ ಕೃತಿಗಳನ್ನು ನೀಡಿದ್ದಾರೆ. ಒಂದು ವಿಕ್ರಮಾರ್ಜುನ ವಿಜಯ, ಪಂಪ ಭಾರತ ಅಂತಲೂ ಹೇಳ್ತಾರೆ. ಆದಿಪುರಾಣ, ಆದಿಪುರಾಣ ಇದು ಮೊದಲ ಜೈನ ತೀರ್ಥಂಕರರಾದ ಆದಿನಾಥರ ಜೀವನವನ್ನು ತಿಳಿಸುವ ಧಾರ್ಮಿಕ ಮತ್ತು ತಾತ್ವಿಕ ಕೃತಿಯಾಗಿದೆ. ಪಂಪರು ತಮ್ಮ ಕಾವ್ಯಗಳಲ್ಲಿ ಮಾನವೀಯ ಮೌಲ್ಯಗಳು, ರಾಜಕೀಯ ಚಿಂತನೆಗಳು ಮತ್ತು ಭಕ್ತಿ ರಸವನ್ನು ಸುಂದರವಾಗಿ ಬಿಂಬಿಸಿದ್ದಾರೆ. ಮಾನವ ಜಾತಿಯೋಳ್ ತಾನೊಂದೇ ವಲಂ, ಅಂದರೆ ಮಾನವ ಕುಲ ಒಂದೇ ಎಂಬುದು ಶ್ರೇಷ್ಠ ಪ್ರಸಿದ್ಧ ಸಂದೇಶವಾಗಿದೆ.
0: ರನ್ನನ ಗದಾಯುದ್ಧ, ಪೊನ್ನನ ಶಾಂತಿಪುರಾಣ, ಜಿನಾಕ್ಷರಮಾಲೆ ಪ್ರಸಿದ್ಧ ಗ್ರಂಥಗಳು. ಮಧ್ಯಕಾಲದ ಕವಿಗಳು ಹರಿಹರರ ಗಿರಿಜಾ ಕಲ್ಯಾಣ, ರಾಘವಾಂಕರ ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸರ ಗದುಗಿನ ಭಾರತ ಕೃತಿಗಳು ಬಹಳ ಪ್ರಸಿದ್ಧವಾಗಿದೆ. ಈಗ ಆಧುನಿಕ ಕವಿಗಳ ಬಗ್ಗೆ ತಿಳಿಯೋಣ. ಉಷಾ, ಆಧುನಿಕ ಕವಿಗಳಾದ ಶಿಶುನಾಳ ಶರೀಫರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
2: ಖಂಡಿತ ಪೂರ್ಣಿಮಾ, ತಿಳಿಸ್ತೀನಿ. ಸಂತ ಶಿಶುನಾಳ ಶರೀಫರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳ ಗ್ರಾಮದಲ್ಲಿ 1819 ಜನಿಸಿದರು. ಇವರ ತಂದೆ ಇಮಾಮ್ ಸಾಹೇಬ್, ತಾಯಿ ಹಜ್ಜಂ. ಗೋವಿಂದ ಭಟ್ಟರು ಇವರ ಆಧ್ಯಾತ್ಮಿಕ ಗುರುಗಳಾಗಿದ್ದರು. ಇವರಿಬ್ಬರ ಗುರು ಶಿಷ್ಯರ ಸಂಬಂಧ ದಿವ್ಯ ಪ್ರೀತಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಇವರ ರಚನೆಗಳು ತತ್ವಪದ ಎಂದೇ ಹೆಸರುವಾಸಿಯಾಗಿದೆ. ಪ್ರಕೃತಿಯ ಅಂಶಗಳು ಮತ್ತು ದೈನಂದಿನ ಜೀವನದ ಉದಾಹರಣೆಗಳನ್ನು ಬೆಳೆಸಿಕೊಂಡು ಗೂಢಾರ್ಥಗಳನ್ನು ಸರಳವಾಗಿ ತಿಳಿಸುವುದು ಇವರ ಪದಗಳ ವಿಶೇಷತೆಯಾಗಿದೆ. ಅನುಭವಿ ಕವಿಗಳಾದ ಶರೀಫರು ತಾವು ಕಂಡ ಬೆಳಕನ್ನು ಇತರರು ಕಂಡು ಪುನೀತರಾಗಬೇಕೆಂದು ಸದುದ್ದೇಶದಿಂದ ಹಲವಾರು ಪದ್ಯಗಳನ್ನು ರಚಿಸಿದರು. ಪ್ರೇಮ, ದರಾ ಬೇಂದ್ರೆಯವರ ಬಗ್ಗೆ ತಿಳಿಸ್ತೀರಾ?
3: ಆಯ್ತು ಮಂಜುಳಾ, ತಿಳಿಸಿಕೊಡ್ತೇನೆ. ಕನ್ನಡದ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು 1896 ಜನವರಿ 31 ಧಾರವಾಡದಲ್ಲಿ ಜನಿಸಿದರು. ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಬರೆದ ಇವರು ತಮ್ಮ 4 ಕವನ ಸಂಕಲನಕ್ಕಾಗಿ 1973 ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಧಾರವಾಡದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಪುಣೆಯ ಕಾಲೇಜಿನಲ್ಲಿ ಪದವಿ ಪಡೆದರು. ಮುಂಬೈ ವಿಶ್ವವಿದ್ಯಾಲಯದಿಂದ ಎಂಎ ಪದವಿ ಪಡೆದ ಇವರು ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಧಾರವಾಡ ಆಕಾಶವಾಣಿಯಲ್ಲೂ ಕಾರ್ಯನಿರ್ವಹಿಸಿದ್ದರು. 1943 ಶಿವಮೊಗ್ಗದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಇವರು ಬರೆದ ಪಾತರಗಿತ್ತಿ ಪಕ್ಕ, ನೋಡಿದೇನ ಅಕ್ಕ ಇಂದಿಗೂ ಚಿಣ್ಣರ ಅತ್ಯಂತ ಪ್ರೀತಿಪಾತ್ರ ಕವನವಾಗಿದೆ. ಇವರು 1986 ನಿಧನರಾದರು. ಮಂಜುಳಾ, ರಾಷ್ಟ್ರಕವಿಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡುತ್ತೀರಾ?
4: ಆಯ್ತು ಪ್ರೇಮ, ತಿಳಿಸ್ಕೊಡ್ತೀನಿ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅತ್ಯುನ್ನತ ರಾಷ್ಟ್ರಕವಿ ಗೌರವಕ್ಕೆ ಭಾಜನರಾಗಿರುವ 3 ಮಹನೀಯರ ವಿವರ ಹೀಗಿದೆ. ಈ ಬಿರುದು ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ನೀಡಿದ ಅಸಾಧಾರಣ ಕೊಡುಗೆಯನ್ನು ಗುರುತಿಸಿ ನೀಡಲಾಗುತ್ತದೆ. ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ. ಇವರ ಕನ್ನಡ ಸಾಹಿತ್ಯ ಸೇವೆ ಮತ್ತು ವಿದ್ವತ್ತನ್ನು ಪರಿಗಣಿಸಿ 1949 ಅಂದಿನ ಮದ್ರಾಸ್ ಸರ್ಕಾರವು ಇವರನ್ನು ರಾಷ್ಟ್ರಕವಿ ಎಂದು ಘೋಷಿಸಿತು. 2ನೇ ರಾಷ್ಟ್ರಕವಿ ಕುವೆಂಪು. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಮಹಾನ್ ಕವಿ. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು 20/12/1904 ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ಬಾಲ್ಯ ಮತ್ತು ವಿದ್ಯಾಭ್ಯಾಸವು ಮೈಸೂರಿನಲ್ಲಿ ನಡೆಯಿತು. ಕುವೆಂಪುರವರು ಇಂಗ್ಲಿಷ್ನಲ್ಲಿ ಕವಿತೆಗಳನ್ನು ಬರೆಯುತ್ತಿದ್ದ ದಿನಗಳಲ್ಲಿ ಐರ್ಲೆಂಡಿನ ವಿಮರ್ಶಕ ಮತ್ತು ಕವಿ ಜೇಮ್ಸ್ ಕಜಿನ್ಸ್ ನೀನು ಕನ್ನಡದಲ್ಲಿ ಬರೆಯಬೇಕು ಎಂದು ಹೇಳಿದ ನಂತರ ಕನ್ನಡದಲ್ಲಿ 1955 ಬರೆಯಲು ಪ್ರಾರಂಭಿಸಿದರು. ಇವರ ಕೃತಿ ಶ್ರೀರಾಮಾಯಣ ದರ್ಶನಂ. ಮಹಾಕಾವ್ಯಕ್ಕೆ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. 1967 ಇವರ ಸಾಹಿತ್ಯ ಸೇವೆ ಮತ್ತು ವಿಶ್ವಮಾನವ ಸಂದೇಶವನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು ರಾಷ್ಟ್ರಕವಿ ಎಂಬ ಬಿರುದು ನೀಡಿ ಗೌರವಿಸಿದೆ. ಇವರ ಪ್ರಮುಖ ಕೃತಿಗಳು ಕಾನೂರು ಹೆಗ್ಗಡತಿ ಮತ್ತು ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ ಮುಂತಾದವು. 1957 ಧಾರವಾಡದಲ್ಲಿ ನಡೆದ 39th ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದರು. 1994 November 10 ಕುವೆಂಪುರವರು ನಿಧನರಾದರು. ಈಗ ಕುವೆಂಪುರವರ ರಚನೆಯ ಒಂದು ಹಾಡನ್ನು ಕೇಳೋಣವೇ?
0: ದೂರಕ್ಕೆ ದೂರಕ್ಕೆ ಗಾನ ವಿಮಾನವೆಂಬ ಕವಿ ಕಲ್ಪನೆಯೇ ಅತ್ಯಂತ ಸುಂದರವಾದದ್ದು. ಗಾನದ ಮಹಿಮೆ ಕಲ್ಪನೆಗೂ ಮೀರಿದ್ದು ಅಂತಲೇ ಕವಿಗೆ ಬೂರ್ಭುವ ಸ್ವರ್ಗಗಳನ್ನು ಗಾನದೆಲೆಯ ಆತ್ಮಾನಂದ ಅನುಭೂತಿಯಲ್ಲಿ ವಿಲೀನಗೊಳಿಸುವ ಆಸೆ. ಈಗ ಕೇಳೋಣ ಬಹಳ ಸುಂದರವಾದ ಒಂದು ರಚನೆ.

0: ಮಂಜುಳ, ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪರ ಬಗ್ಗೆ ತಿಳಿಸ್ಕೊಡ್ತೀರಾ?
1: ಆಯ್ತು, ತಿಳಿಸ್ಕೊಡ್ತೀನಿ ವೀಣಾ. ಗುಗ್ಗರಿ ಶಾಂತವೀರಪ್ಪ ರುದ್ರಪ್ಪ ಇವರ ಪೂರ್ಣ ಹೆಸರು. ಇವರು ಮೂರನೆಯ ರಾಷ್ಟ್ರಕವಿ. ಫೆಬ್ರವರಿ 7 1926 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು. ಇವರು ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಬೆಳೆದು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಮೈಸೂರಿನ ಮಾನಸ ಗಂಗೋತ್ರಿ ಮತ್ತು ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. 1984 ಕಾವ್ಯಾರ್ಥ ಚಿಂತನ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳು ಸಂದಿವೆ. 1992 ದಾವಣಗೆರೆಯಲ್ಲಿ ನಡೆದ 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಜಿ ಎಸ್ ಶಿವರುದ್ರಪ್ಪನವರ ಒಂದು ರಚನೆಯನ್ನು ಕೇಳೋಣವೇ.

0: ರಾಣಿ, ಪ್ರೇಮ ಕವಿ ಪ್ರೊಫೆಸರ್ ಕೆ.ಎಸ್. ನರಸಿಂಹಸ್ವಾಮಿ ಅವ್ರ ಬಗ್ಗೆ ತಿಳಿಸ್ಕೊಡ್ತೀರಾ?
1: ಖಂಡಿತವಾಗಿಯೂ ಮಂಜುಳಾ. ಪ್ರೊಫೆಸರ್ ಕೆ.ಎಸ್. ನರಸಿಂಹಸ್ವಾಮಿ, ಕಿಕ್ಕೇರಿ ಸುಬ್ಬಾರಾವ್ ನರಸಿಂಹಸ್ವಾಮಿ, ಇವರು ಜನವರಿ 26, 1915 ಮಂಡ್ಯ ಜಿಲ್ಲೆಯ ಕೆ.ಆರ್.ಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸಿದರು. ಇವರ ತಂದೆ ಸುಬ್ಬಾರಾವ್, ತಾಯಿ ನಾಗಮ್ಮನವರು. ಇವರು ಮೈಸೂರು ಮತ್ತು ಬೆಂಗಳೂರಿನಲ್ಲಿ ತಮ್ಮ ಶಿಕ್ಷಣವನ್ನು ಮುಗಿಸಿ ಸರ್ಕಾರಿ ಗುಮಾಸ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ನಂತರ ಕರ್ನಾಟಕ ಹೌಸಿಂಗ್ ಬೋರ್ಡ್ನಲ್ಲಿ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ನಿರ್ವಹಿಸಿ ನಿವೃತ್ತಿ ಹೊಂದಿದರು. ಇವರು ಪ್ರೇಮಕವಿ ಎಂದೇ ಪ್ರಸಿದ್ಧಿ. ಇವರ ಪ್ರಮುಖ ಕವನ ಸಂಕಲನ ಮೈಸೂರು ಮಲ್ಲಿಗೆ 1942 ಪ್ರಕಟಗೊಂಡು ಅತ್ಯಂತ ಜನಪ್ರಿಯತೆ ಗಳಿಸಿಕೊಂಡಿದೆ. ಈ ಕೃತಿಯು ಹೊಸ ದಾಂಪತ್ಯದ ಪ್ರೀತಿ ಮತ್ತು ಸೌಂದರ್ಯವನ್ನು ವರ್ಣಿಸುತ್ತದೆ. ಇದು ಹೊಸ ಸಂಚಲನವನ್ನೇ ಸೃಷ್ಟಿಸಿತು. ಇದೇ ಅಲ್ಲದೆ ಇವರು ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ ಮತ್ತು ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. 1977 ಇವರ ತೆರೆದ ಬಾಗಿಲು ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳಿಗೂ ಇವರು ಭಾಜನರಾಗಿದ್ದಾರೆ. 1990 ಮೈಸೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರು 28 December 2003 ನಿಧನರಾದರು. ಆದರೆ ಅವರ ಮಧುರ ಕವನಗಳು ಕನ್ನಡಿಗರ ಹೃದಯದಲ್ಲಿ ಹಚ್ಚ ಹಸಿರಾಗಿವೆ. ಈಗ ಇವರ ರಚನೆಯ ಗೀತೆಯನ್ನು ಕೇಳೋಣವೇ. ಗಿರಿ

0: ವೀಣಾ, ಡಾಕ್ಟರ್ ದೊಡ್ಡರಂಗೇಗೌಡರ ಸಾಹಿತ್ಯದ ಬಗ್ಗೆ ವಿವರಣೆ ಕೊಡ್ತೀರಾ?
1: ಖಂಡಿತ ಪೂರ್ಣಿಮಾ. ಡಾಕ್ಟರ್ ದೊಡ್ಡರಂಗೇಗೌಡ ಇವರು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕುರುಬಹಳ್ಳಿ ಎಂಬ ಗ್ರಾಮದಲ್ಲಿ ದಿನಾಂಕ 7 ಫೆಬ್ರವರಿ 1946 ಜನಿಸಿದರು. ದೊಡ್ಡರಂಗೇಗೌಡ ಇವರು ಕನ್ನಡದ ಪ್ರಸಿದ್ಧ ಕವಿ, ಸಾಹಿತಿ, ಪ್ರಾಧ್ಯಾಪಕರು ಮತ್ತು ಚಲನಚಿತ್ರ ಗೀತಾ ರಚನಾಕಾರರು. ಇವರು 600ಕ್ಕೂ ಹೆಚ್ಚು ಜನಪ್ರಿಯ ಹಾಡುಗಳನ್ನು ರಚಿಸಿದ್ದಾರೆ. ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಭಾರತ ಸರ್ಕಾರವು ಇವರಿಗೆ ದೇಶದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು 2008ರಿಂದ 2014ರವರೆಗೂ ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಮತ್ತು ಇವರು 2021ರಲ್ಲಿ ಹಾವೇರಿಯಲ್ಲಿ ನಡೆದ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಇವರ ಒಂದು ಸುಂದರ ರಚನೆ ಮೂಡುತ್ತ ರವಿ ರಂಗು ತಂದೈತೆ ಹಾಡೋಣವೇ.

0: ಇಲ್ಲಿಯವರೆಗೂ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಪೂರ್ಣಿಮಾ ನಾಗರಾಜ್, ಮಂಜುಳಾ ಪ್ರೇಮ್ಕುಮಾರ್, ಪೂರ್ಣಿಮಾ ರಮೇಶ್, ರಾಣಿ ಮಂಜುನಾಥ್, ಉಷಾ ಗುರುರಾಜ್, ಪ್ರೇಮಾ ಸಿದ್ದೇಶ್, ಮಂಜುಳಾ ವೇಣುಗೋಪಾಲ್, ಇಂದಿರಾ ಶ್ರೀಧರ್, ವೀಣಾ ಧರ್ಮಪ್ಪ, ಸುಭದ್ರಾ ತಮ್ಮಯ್ಯ.
1: ಇದುವರೆಗೂ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯೆಯರು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್.
2: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 12:17.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಇಂದಿನ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂದು ಮಧ್ಯಾಹ್ನ 12:35ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ, 12:45ಕ್ಕೆ ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 1:00ಗೆ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತ ವಿನೋದ್ಯಂ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20ಕ್ಕೆ ಭಾವಗೀತೆಗಳು ಎನ್ ಗಾಯತ್ರಿ ಅವರಿಂದ. 1:30ಕ್ಕೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ದಾರಿ ದೀಪ, ಪ್ರಾಯೋಜಕರು ಫೀಬಾ ಇಂಡಿಯಾ. 2:55ಕ್ಕೆ ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೆಚ್ಟಿ ಹರೀಶ್ ಅವರ ಸ್ಯಾಕ್ಸೋಫೋನ್ ವಾದನ ಕೇಳುವಿರಿ. 2:30ಕ್ಕೆ ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00ಗೆ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಕವನ ಮಾಲೆ, ಕವಯತ್ರಿಯರಿಂದ ಸ್ವರಚಿತ ಕವನ ವಾಚನ. 4:30ಕ್ಕೆ ವೃತ್ತಿ ಮಾರ್ಗದರ್ಶನದಲ್ಲಿ ಬಯೋಟೆಕ್ನಾಲಜಿ ಕ್ಷೇತ್ರದಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳ ಕುರಿತು ಮೈಸೂರಿನ ಜೆಎಸ್ಎಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದ ವಿಜ್ಞಾನ ಪ್ರಾಧ್ಯಾಪಕರು ಹಾಗೂ ಡೀನ್ ಆದ ಡಾಕ್ಟರ್ ಎಂಎನ್ ನಾಗೇಂದ್ರ ಪ್ರಸಾದ್ ಹಾಗೂ ಸಹಾಯಕ ಪ್ರಾಧ್ಯಾಪಕರು ಆದ ಡಾಕ್ಟರ್ ಲಕ್ಷ್ಮೀ ಎಸ್ ಅವರೊಂದಿಗಿನ ಸಂವಾದದ 2ನೇ ಭಾಗ ಆಲಿಸುವಿರಿ. ಪ್ರಸ್ತುತಿ ಅರ್ಚನಾ ಆರ್ಯ. 5:00ಗೆ ಕಾಂಗರು ಕೇರ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಷಯ ಸಂತಾನಹೀನತೆ, ನಿಜಾಂಶಗಳು, ತಪ್ಪು ಕಲ್ಪನೆಗಳು ಮತ್ತು ಹೊಸ ಭರವಸೆ. ಭಾಗವಹಿಸುತ್ತಾರೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಆಬ್ಸ್ಟಿಟಿಷಿಯನ್, ಗೈನಕಾಲಜಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಆರಿಫ್ ಎನ್ಕೆ. ಪ್ರಸ್ತುತಿ ಕೀರ್ತನ ವಿ. ಪ್ರಾಯೋಜಕರು ಕಾಂಗರು ಕೇರ್ ಆಸ್ಪತ್ರೆ ಮೈಸೂರು. ಸಂಜೆ 5:35ಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮ. 5:45ಕ್ಕೆ ರಾಜ್ಯವ್ಯಾಪಿ ಜಾಲದಲ್ಲಿ ಮನೋಚಿಂತನ, ವಿಷಯ ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧ ದಿನ. ಭಾಗವಹಿಸುತ್ತಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಮತ್ತು ಸಲಹೆಗಾರರು, ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಸಂಜೆ 6:10ಕ್ಕೆ ಮೈಸೂರಿನ ಮರೆಯಲಾಗದ ಮಹನೀಯರು, ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50ಕ್ಕೆ ರಾಜ್ಯವ್ಯಾಪಿ ಜಾಲದಲ್ಲಿ ಕೃಷಿ ರಂಗದಲ್ಲಿ ಹಲೋ ಕೃಷಿ ರಂಗ, ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ, ವಿಷಯ ಜಲಾನಯನ ಅಭಿವೃದ್ದಿ ಯೋಜನೆಯಡಿಯಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುತ್ತಾರೆ ಜಲಾನಯನ ಅಭಿವೃದ್ದಿ ಇಲಾಖೆಯ ನಿರ್ದೇಶಕರಾದ ಮೊಹಮ್ಮದ್ ಪರ್ವೇಜ್ ಪಂಥನಾಳ್. ಪ್ರಾಯೋಜಕರು ಕೃಷಿ ಇಲಾಖೆ, ನಂತರ ಕೃಷಿ ರಂಗದಲ್ಲಿ ಕೃಷಿ ಲೋಕ. 7:45ಕ್ಕೆ ಕನ್ನಡದಲ್ಲಿ ಭಾಷಣ, ವಚನ ಹಾಗೂ ಕುವೆಂಪು ಅವರ ಸಾಹಿತ್ಯದಲ್ಲಿ ಕಾಯಕ ಪರಿಕಲ್ಪನೆ, ಈ ಕುರಿತು ಮಾತನಾಡುತ್ತಾರೆ ಉಪನ್ಯಾಸಕರಾದ ಡಾ ರಮೇಶ್ ಆರ್ ಸಿದ್ದನಹುಂಡಿ.

ಎಂಟು ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸತ್ ಸಮೀಕ್ಷಾ, 8:15 ಸಂಧ್ಯಾರಾಗ ಕರ್ನಾಟಕ ಹಾಲು ಮಹಾಮಂಡಲದ ನಿವೃತ್ತ ಸಂಸ್ಥಾಪಕ ಅಧಿಕಾರಿ ಸತ್ಯನಾಥ್ ಕೆಕೆ ಅವರೊಂದಿಗಿನ ಆತ್ಮೀಯ ಮಾತುಕತೆಯ ಎರಡನೇ ಭಾಗ. ಇವರೊಂದಿಗೆ ಭಾಗವಹಿಸುತ್ತಾರೆ ಜಿಎನ್ ಮಂಜುನಾಥ್. 9:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:00 ತತ್ವಸಂಚಾರ ಜನಪದ ಗಾಯಕರ ತತ್ವಗಾಯನ ಭಾಗವಹಿಸುತ್ತಾರೆ ಕಾಳಿಸಿದ್ದಹುಂಡಿಯ ಮಹಾದೇವ್ ಪ್ರಸ್ತುತಿ ಡಾ ಮೈಸೂರು ಉಮೇಶ್. ರಾತ್ರಿ 10:30 ಸವಿ ನೆನಪು ಕನ್ನಡ ಚಿತ್ರಗೀತೆಗಳ ಹಳೆ ಚಿತ್ರಗೀತೆಗಳ ಕಾರ್ಯಕ್ರಮ ಇವಿಷ್ಟು. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಇಂದಿನ ಕಾರ್ಯಕ್ರಮಗಳ ಪರಿಚಯ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 12:36. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ದುರ್ಗಾಲಕ್ಷ್ಮಿ ಸರಸ್ವತಿ ಶೋಕನಾಶಿನಿ ಭಾಗ್ಯದಾಯಿನಿ. ರಚನೆ ಆರ್ ಎನ್ ಜಯಗೋಪಾಲ್. ಗಾಯಕರು ಬಾಂಬೆ ಸಹೋದರಿಯರು.

ಈಗ ಕೇಳಿ ಮಾತೆ ಚಾಮುಂಡಿಯ ಮನಸಾ ಸ್ಮರಿಸಿ ದೇವಿಯ ಪಾದವ ಬಿಡದೆ ಭಜಿಸಿ. ರಚನೆ ಜಿಕೆ ಗೋಪಾಲಕೃಷ್ಣಮೂರ್ತಿ, ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗ್ತಾ ಇದೆ 12:45.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ. ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು. ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್.
4: ಸೀಗೂರು ಹಳ್ಳದ ದಂಡೆಯಲ್ಲಿ ದನಗಳು ನಿರಂತರವಾಗಿ ನಡೆದು ಸವೆದಿದ್ದ ಹಾದಿಯಲ್ಲಿ ಸಾಗಿದ್ದೆವು. ಆಗಿನ್ನೂ ಬೆಳಕು ಮೂಡಿರಲಿಲ್ಲ. ಆ ದಾರಿಯ ಪಕ್ಕದಲ್ಲೇ ಇದ್ದ ಆದಿವಾಸಿಗಳ ಹಾಡಿ ಮಾಗಿಯ ಚಳಿಗೆ ಇನ್ನೂ ಹೊದ್ದು ಮಲಗಿತ್ತು. ಅಲ್ಲಿಂದ ಕೇವಲ 3.25 ಕಿಲೋಮೀಟರ್ ದೂರಕ್ಕೆ ತೊರೆಯೊಂದು ಹರಿಯುತ್ತಿತ್ತು. ನೀರಿನ ಮಗ್ಗುಲಲ್ಲೇ ಕುಳಿತುಕೊಂಡೆವು. ಕಣ್ಣುಜ್ಜಿಕೊಂಡು ಎದ್ದ ಸೂರ್ಯನ ಮೊದಲ ಕಿರಣಗಳು ಗಿಡಮರಗಳ ಸಂದುಗಳಿಂದ ತೊರೆಯ ಮೇಲೆ ಇಣುಕಿದಾಗ ಅಲ್ಲೊಂದು ಗಂಧರ್ವ ಲೋಕವೇ ಸೃಷ್ಟಿಯಾಯಿತು. ಇಬ್ಬನಿಯಿಂದ ತೊಯ್ದಿದ್ದ ಮರಗಿಡಗಳ ಎಲೆಗಳು, ಜೇಡರ ಬಲೆಗಳಲ್ಲಿ ಬಂಧಿಯಾಗಿದ್ದ ಸಾವಿರಾರು ಇಬ್ಬನಿಯ ಬಿಂದುಗಳೆಲ್ಲವೂ ಮಿನುಗುತ್ತಿದ್ದವು. ಹಿಂಬದಿಯಲ್ಲಿ ವಿಹಂಗಮವಾಗಿ ಹರಡಿದ್ದ ನೀಲಗಿರಿ ಬೆಟ್ಟಗಳು ಈ ಅದ್ಭುತ ದೃಶ್ಯಕ್ಕೆ ಕಡುನೀಲಿಯ ಕ್ಯಾನ್ವಾಸ್ ಒದಗಿಸಿದ್ದವು. ವಿಜ್ಲಿಂಗ್ ಥ್ರಶ್ ಹಕ್ಕಿಗಳು ಕೊಳಲು ನುಡಿಸಿದಂತೆ ಹಾಡುತ್ತಿದ್ದವು. ಒಟ್ಟಾರೆ ಆ ಮುಂಜಾನೆ ನಾವಲ್ಲಿಗೆ ಬಂದಿದ್ದೇಕೆಂದು ಮರೆಸುವಂತಿತ್ತು. ನಾವು ಕಾಡುನಾಯಿಗಳ ಅಧ್ಯಯನವನ್ನು ಬಂಡೀಪುರದ ಕಾಡಿನಲ್ಲಿ ನಡೆಸುತ್ತಿದ್ದರೂ ಸುತ್ತಮುತ್ತಲಿನ ಎಲ್ಲ ಕಾಡುನಾಯಿ ಗುಂಪುಗಳನ್ನು ವಿವರವಾಗಿ ಪರಿಚಯ ಮಾಡಿಕೊಳ್ಳುವುದು ಅಗತ್ಯವಾಗಿತ್ತು. ಆ ಗುಂಪಿನಲ್ಲಿರುವ ನಾಯಿಗಳ ಸಂಖ್ಯೆ, ಗುಂಪಿನಲ್ಲಿ ಗಂಡು ಹೆಣ್ಣುಗಳ ಅನುಪಾತ, ವಯಸ್ಸು, ಗುಂಪಿನಲ್ಲಿ ಅವುಗಳ ಸ್ಥಾನಮಾನ, ಅವುಗಳ ನಡುವಿನ ಸಂಬಂಧಗಳು, ಅವು ಅಧಿಕಾರ ಸ್ಥಾಪಿಸಿರುವ ಪ್ರದೇಶದ ವಿಸ್ತೀರ್ಣ, ಮರಿಮಾಡಲು ಅವುಗಳಿಗಿರುವ ಸೂಕ್ತ ಸ್ಥಳಗಳ ಪರಿಚಯ ಹಾಗೂ ನಮ್ಮ ಕಾಡುನಾಯಿಗಳ ಗುಂಪಿಗೆ ಹೋಲಿಸಿದರೆ ಅವುಗಳ ಸಾಮಾಜಿಕ ಸ್ಥಾನಮಾನವನ್ನೆಲ್ಲ ಅರಿತಿರಬೇಕಿತ್ತು. ನಾವು ಹಿಂಬಾಲಿಸುತ್ತಿದ್ದ ಗುಂಪುಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವುಗಳ ನಡೆಯನ್ನು ಅಂದಾಜಿಸಲು ಕನಿಷ್ಠ ಇಷ್ಟು ಮಾಹಿತಿಗಳು ನಮಗೆ ಅವಶ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರತಿ 2 ವಾರಕ್ಕೊಮ್ಮೆ ನೆರೆಯ ಕಾಡಿನಲ್ಲಿ ನೆಲೆಸಿರುವ ಕಾಡುನಾಯಿಗಳನ್ನು ಹುಡುಕಿ 1-2 ದಿನ ಅಲಿಯುವುದು ನಮ್ಮ ವಾಡಿಕೆಯಾಗಿತ್ತು. ನಾವು ಅಧ್ಯಯನಿಸುತ್ತಿದ್ದ ಗುಂಪೊಂದರ ವಲಯದ ದಕ್ಷಿಣಕ್ಕೆ 900 ಅಡಿಗಳಷ್ಟು ಆಳದ ದುರ್ಗಮ ಕಣಿವೆಯೊಂದಿತ್ತು. ಅನೇಕ ಬಾರಿ ಕಣಿವೆಯ ಆಚೆ ಬದಿಯಲ್ಲಿ ನೆಲೆಸಿದ್ದ ಕಾಡುನಾಯಿಗಳ ಗುಂಪು ಆ ಪ್ರಪಾತವನ್ನು ದಾಟಿ ಬಂದು ಹೋಗುತ್ತಿದ್ದವು. ಆ ಗುಂಪಿನಿಂದ ಹೊರಬಂದ ಹದಿಹರಿಯದ ನಾಯಿಗಳು ಕೆಲವೊಮ್ಮೆ ನಮ್ಮ ಅಧ್ಯಯನಿಸುತ್ತಿದ್ದ ನಾಯಿಗಳ ನೆಲೆಯಲ್ಲಿ ಅಡ್ಡಾಡುತ್ತಿದ್ದವು. ಈ ಹಿನ್ನೆಲೆಯಲ್ಲಿ ಆ ಗುಂಪಿನ ಚರಿತ್ರೆಯನ್ನು ತಿಳಿದಿರಬೇಕಾದ ಪರಿಸ್ಥಿತಿ ಉದ್ಭವಿಸಿತ್ತು. ಮುದುಮಲೆ ಕಾಡಿಗೆ ಸೇರಿದ್ದ ಈ ಭಾಗ ಕುರುಚಲು ಗಿಡಗಳಿಂದ, ಪೊದೆಗಳಿಂದ, ಮುಳ್ಳು ಗಿಡಗಳಿಂದ, ಮುಳ್ಳು ಬಳ್ಳಿಗಳಿಂದ ಆವೃತವಾಗಿತ್ತು. ಅಷ್ಟೇನು ಮಳೆಯಾಗದ ಈ ಭಾಗದಲ್ಲಿ ಮೇಲ್ನೋಟಕ್ಕೆ ಇದು ಕುತೂಹಲ ಕೆರಳಿಸುವ ಕಾಡಾಗಿ ಕಾಣುತ್ತಿರಲಿಲ್ಲ. ಆದರೆ ಕಾಡಿನ ತೆರೆದ ಬಯಲುಗಳಲ್ಲಿ ಚಿಗುರುತ್ತಿದ್ದ ಹುಲ್ಲು ಮತ್ತು ನೀಲಗಿರಿ ಬೆಟ್ಟದಿಂದ ವರ್ಷವಿಡೀ ಇಳಿದು ಬರುತ್ತಿದ್ದ ಝರಿಗಳು ತೊರೆಗಳಾಗಿ ಇಲ್ಲಿ ಹರಿಯುತ್ತಿದ್ದುದರಿಂದ ಕಾಡು ಪ್ರಾಣಿಗಳ ಬದುಕಿಗೆ ಹೇಳಿ ಮಾಡಿಸಿದಂತಿತ್ತು. ಚಳಿಗಾಲ, ಕಾಡುನಾಯಿಗಳು ಮರಿ ಮಾಡುವ ಸಮಯ. ಹಾಗಾಗಿ ನಾವೊಂದು ಇಲ್ಲಿನ ಕಾಡುನಾಯಿಗಳೇನಾದರೂ ಮರಿ ಹಾಕಿದ್ದಾವೆಯೇ? ಹಾಗಾದರೆ ಅವು ಮರಿ ಮಾಡಲು ಈ ಪ್ರದೇಶದಲ್ಲಿ ಆಯ್ದುಕೊಳ್ಳುವ ಜಾಗ ಎಂತಹುದು ಎಂದು ಪರಿಶೀಲಿಸಲು ಅಲ್ಲಿಗೆ ಬಂದಿದ್ದೆವು. ಮುಂಜಾನೆಯ ಮಂಜು ಕರಗುತ್ತಿದ್ದಂತೆ ನಾವು ಆ ನೀರಿನ ಹಳ್ಳವನ್ನು ದಾಟಿ ಕಾಲುದಾರಿಯಲ್ಲಿ ಮೂಡಿದ್ದ ಪ್ರಾಣಿಗಳ ಜಾಡನ್ನು ಪರೀಕ್ಷಿಸುತ್ತಾ ನಡೆದೆವು. ಆ ದಾರಿಯಲ್ಲಿ ಮುಳ್ಳುಹಂದಿ, ಕಾಡುಹಂದಿ, ಕಡವೆ, ಜಿಂಕೆ, ಪುನುಗಿನ ಬೆಕ್ಕು, ಕಾಡುಬೆಕ್ಕು ಮತ್ತು ಚಿರತೆ ಓಡಾಡಿದ್ದವು. ಆ ಹೆಜ್ಜೆಗಳ ಮೇಲೆ ಮೂಡಿದ್ದ ಇಲಿ, ಇರುವೆ, ಹುಳು ಮತ್ತು ಹಕ್ಕಿಗಳ ಕುರುಹುಗಳು ಹಾಗೂ ಅವುಗಳ ಮೇಲೆ ಬಿದ್ದಿದ್ದ ಮಂಜಿನ ಪ್ರಮಾಣದಿಂದ ಪ್ರಾಣಿಗಳು ತಿರುಗಾಡಿದ್ದ ಹೊತ್ತನ್ನು ಅಂದಾಜು ಮಾಡುತ್ತಾ ಸಾಗಿದ್ದೆವು. ಆ ಎಲ್ಲ ಹೆಜ್ಜೆಗಳಲ್ಲಿ 2 ಮುಳ್ಳುಹಂದಿಗಳ ಜಾಡು ಮಾತ್ರ ಹೊಸದಾಗಿದ್ದವು. ಅವು ಅಲ್ಲಿಂದ ಹೋಗಿ ಹೆಚ್ಚೆಂದರೆ 1 ತಾಸು ಮಾತ್ರ ಕಳೆದಿತ್ತು. ಕಾಡಿನ ಜಾಡುಗಳಲ್ಲಿ ಹೆಜ್ಜೆಗಳು ಕೇವಲ ಹೆಜ್ಜೆಗಳಾಗಿ ಉಳಿದಿರುವುದಿಲ್ಲ. ಆ ಹೆಜ್ಜೆಗಳಲ್ಲಿ ಆತುರ, ಭಯ, ಕಾತರ, ವಿಚಲತೆಗಳೆಲ್ಲ ದಾಖಲಾಗಿರುತ್ತದೆ. ಎಷ್ಟೋ ಬಾರಿ ಈ ಗುರುತುಗಳನ್ನು ಹಿಂಬಾಲಿಸಿ ಸಾಗಿದಾಗ ಅದು ಕಾಡು ನಾಯಿಗಳ ಗೂಡಿನ ಸುಳಿವು ನೀಡಿದ್ದ ಸಂದರ್ಭಗಳೂ ಇದ್ದವು. ಈ ಕಾರಣದಿಂದ ಅಂದು ಮುಳ್ಳು ಹಂದಿಗಳ ಜಾಡನ್ನು ಹಿಂಬಾಲಿಸಲು ತೀರ್ಮಾನಿಸಿದೆವು. ಎಲ್ಲರಿಗೂ ಸೂರ್ಯ ಮುಳುಗಿದಾಗ ಇವುಗಳಿಗೆ ಬೆಳಕಾಗುತ್ತದೆ. ಮತ್ತೆ ಸೂರ್ಯ ಹುಟ್ಟುವ ಮುನ್ನ ಸುರಕ್ಷಿತ ಪೊಟರೆಯನ್ನು ಹೊಕ್ಕು ನಿದ್ರಿಸುತ್ತವೆ. ಹಾಗಾಗಿ ಈ ಜಾಡು ಮುಳ್ಳು ಹಂದಿಗಳ ಪೊಟರೆಗೆ ನಮ್ಮನ್ನು ಕರೆದೊಯ್ಯಬಹುದೆಂದು ಊಹಿಸಿದೆವು. ಕಾಡು ನಾಯಿಗಳು ಕೆಲವೊಮ್ಮೆ ಮುಳ್ಳು ಹಂದಿಗಳು ಬಳಸಿಬಿಟ್ಟಿರುವ ಪೊಟರೆಗಳಲ್ಲಿ ಮರಿ ಹಾಕುತ್ತವೆ. ಮತ್ತೆ ಕೆಲವು ಸಂದರ್ಭಗಳಲ್ಲಿ ಅವುಗಳನ್ನು ಓಡಿಸಿ ಗೂಡನ್ನು ವಶಕ್ಕೆ ಪಡೆಯುವುದೂ ಉಂಟು. ಮುಳ್ಳು ಹಂದಿಯ ಜಾಡನ್ನಾಧರಿಸಿ ಇನ್ನೂ ಅರ್ಧ ಕಿಲೋಮೀಟರ್ ಸಹ ನಡೆದಿರಲಿಲ್ಲ. ದೂರದಲ್ಲಿ ಏನೋ ಚಲಿಸಿದಂತಾಯಿತು. ದೃಷ್ಟಿಯನ್ನು ಅದೇ ಸ್ಥಳಕ್ಕೆ ಕೇಂದ್ರೀಕರಿಸಿ ಹಾಗೇ ನೋಡುತ್ತಿದ್ದೆವು. ಹುಲ್ಲೊಳಗೆ ತೆವಳಿದಂತೆ ಚಲಿಸುತ್ತಿದ್ದ ಅದು ಒಮ್ಮೆ ನಿಂತು ನಮ್ಮತ್ತ ತಿರುಗಿ ನೋಡಿ ನಾವು ನೋಡುತ್ತಿದ್ದಂತೆಯೇ ಹುಲ್ಲಿನಲ್ಲೊಂದಾಗಿ ಅಂತರ್ಧಾನವಾಯಿತು. ಅದರ ಮೈಮೇಲೆ ಚುಕ್ಕೆಗಳಿದ್ದಂತೆ

ಮುಳ್ಳುಹಂದಿಯ ಜಾಡು ಮರೆತು ಚಲಿಸಿ ಮರೆಯಾದ ಆ ಚುಕ್ಕೆಗಳತ್ತ ನಮ್ಮ ಗಮನ ಹೊರಳಿತು. ಎಂದಿನಂತೆ ಕುತೂಹಲ ನಮ್ಮ ಉದ್ದೇಶವನ್ನು ಮರೆಸಿತು, ನಮ್ಮ ದಾರಿಯನ್ನು ತಪ್ಪಿಸಿತು. ಒಂದು ಮರದ ಮರೆಯಿಂದ ಇನ್ನೊಂದು ಮರಕ್ಕೆ ಮೆಲ್ಲನೆ ಸರಿಯುತ್ತಾ ದಿಕ್ಕು ಬದಲಿಸುತ್ತಾ ನಡೆಯುತ್ತಿದ್ದೆವು. ನಾವು ನೇರವಾಗಿ ತನ್ನಡಿಗೆ ಬರುತ್ತಿದ್ದಾರೆ ಎಂದು ಆ ಪ್ರಾಣಿಗೆ ಶಂಕೆ ಬಾರದಂತೆ ಅದನ್ನು ಸಮೀಪಿಸುವುದು ನಮ್ಮ ಉದ್ದೇಶವಾಗಿತ್ತು. ಒಂದು ಪಕ್ಷ ಆ ಪ್ರಾಣಿ ಚಿರತೆಯಾಗಿದ್ದಲ್ಲಿ ನಾವು ಅದನ್ನು ಗಮನಿಸಿಲ್ಲವೆಂದು ಅದಕ್ಕೆ ಮನವರಿಕೆಯಾದರೆ ಅದು ಅಲ್ಲೇ ಯಾವುದಾದರೂ ಪೊದೆಗಳಡಿಯಲ್ಲಿ ಅಡಗಿ ಕುಳಿತು ನಮ್ಮನ್ನೇ ನೋಡುತ್ತಿರುತ್ತದೆ ಎಂದು ನಮಗೆ ಖಚಿತವಾಗಿ ತಿಳಿದಿತ್ತು. ಆದರೆ ಇನ್ನಷ್ಟು ಹತ್ತಿರ ಹೋದಾಗ ಸಹ ಏನೂ ಕಂಡುಬರಲಿಲ್ಲ. ಆಗ ಇದ್ದಕ್ಕಿದ್ದಂತೆ ಬೀಸಿದ ಗಾಳಿ ಖಚಿತವಾದ ಒಂದು ಸುದ್ದಿಯನ್ನು ತಂದಿತ್ತು. ಆ ಗಾಳಿಯಲ್ಲಿದ್ದ ಆ ಕಡು ವಾಸನೆ ನಿಸ್ಸಂದೇಹವಾಗಿ ಹತ್ತಿರದಲ್ಲೆಲ್ಲೋ ಚಿರತೆ ಸಿಂಪಡಿಸಿದ ಸೆಂಟಿನದಾಗಿತ್ತು. ನಾವು ಚಿಕ್ಕ ಮರವೊಂದರ ಮರೆಯಲ್ಲಿ ಅಲುಗದೆ ನಿಂತಿದ್ದೆವು. ಕತ್ತು ಕೂಡ ತಿರುಗಿಸದೆ ಸುತ್ತಲ ಪೊದೆಗಳಲ್ಲಿ ಆ ಪ್ರಾಣಿಯನ್ನು ಹುಡುಕುತ್ತಿದ್ದೆವು. ಆಗ ಒಮ್ಮಿಂದೊಮ್ಮೆಗೆ ನಾವು ಅಡಗಿ ನಿಂತಿದ್ದ ಮರದ ಮೇಲೆ ಏನೋ ಜಾರಿದ ಸದ್ದಾಯಿತು. ನಾವಿಬ್ಬರೂ ಏಕಾಏಕಿ ತಲೆ ಎತ್ತಿ ನೋಡಿದೆವು. ಕೇವಲ 3 ಅಡಿ ದೂರದಿಂದ 2 ಕಣ್ಣುಗಳು ನಮ್ಮನ್ನೇ ನೋಡುತ್ತಿದ್ದವು. ಮರದ ರೆಂಬೆಯ ಕವಲೊಂದರಲ್ಲಿ ಸಿಕ್ಕಿಕೊಂಡ ತಲೆಕೆಳಗಾಗಿದ್ದ ಮಂಗವೊಂದರ ಬುರುಡೆ ನಮ್ಮ ತಲೆ ನೋಡುತ್ತಿರುವಂತೆ ಕಾಣುತ್ತಿತ್ತು. ಕಾಡಿನಲ್ಲಿ ಯಾವುದೋ ನಿರೀಕ್ಷೆಯಲ್ಲಿರುವಾಗ ಇದ್ದಕ್ಕಿದ್ದಂತೆ ಸಂಭವಿಸುವ ಈ ಘಟನೆಗಳು ಕೆಲ ಕಾಲ ಮನಸ್ಸನ್ನು ಅತಂತ್ರವಾಗಿಸಿ ಮತ್ತೆ ರೀಬೂಟ್ ಮಾಡಿದಂತಾಗುತ್ತದೆ. ಹಾಗಾಗಿ ಅಲ್ಲೇನು ನಡೆದಿದೆ ಎಂದು ಗ್ರಹಿಸಲು ಬಹಳ ಸಮಯ ಹಿಡಿಯಿತು. ಅನಂತರ ಸೂಕ್ಷ್ಮವಾಗಿ ಸುತ್ತಲೂ ಅವಲೋಕಿಸಿದೆವು. ಒಂದೆಡೆ ಹುಲ್ಲು ನಲಗಿ ಮುದುಡಿದ್ದವು. ಅಲ್ಲಿ ಸ್ವಲ್ಪ ಮಾತ್ರ ರಕ್ತದ ಕಲೆಗಳಿದ್ದವು. ಒದ್ದಾಡಿದ ಕುರುಹುಗಳಿರಲಿಲ್ಲ. ಅಂದರೆ ಬೇಟೆಗೆ ಸಾವು ಬಂದೆರಗಿದ್ದು ತಿಳಿದೇ ಇಲ್ಲ. ನೆಲದಲ್ಲಿದ್ದ ಮಂಗವನ್ನು ಚಿರತೆ ಹಿಂದಿನಿಂದೆರಗಿ ಹಿಡಿದಿತ್ತು. ಅಲ್ಲಿಂದ ಅದನ್ನು ಸುಮಾರು 40 ಮೀಟರ್ ಎಳೆದೊಯ್ದಿತ್ತು. ಒಣಗಿದ್ದ ಚಳಿಗಾಲದ ಹುಲ್ಲು ಮುರುಟಿದ್ದು ಮತ್ತೆ ಎದ್ದು ನಿಂತಿರಲಿಲ್ಲ. ಅನಂತರ ಮಂಗದ ಮೈಮೇಲಿನ ರೋಮಗಳನ್ನು ಕಿತ್ತುಹಾಕಿ ಮತ್ತೆ ಸ್ವಲ್ಪ ದೂರ ಎಳೆದೊಯ್ದು 3/4 ಭಾಗವನ್ನು ತಿಂದಿದೆ. ಅಲ್ಲಿ ಚೆಲ್ಲಿದ ರಕ್ತ ಕಥೆಯನ್ನು ಪೂರ್ಣಗೊಳಿಸಿತ್ತು. ಅನಂತರ ಉಳಿದ ಭಾಗವನ್ನು ಮರದ ಮೇಲೆ ತೆಗೆದುಕೊಂಡು ಹೋಗಿತ್ತು. ಆ ಪ್ರಯತ್ನದಲ್ಲಿ ಮರದ ಕಾಂಡದ ಮೇಲೆ ರಕ್ತದ ಕಲೆಗಳು ಮೂಡಿದ್ದವು. ಸ್ವಲ್ಪ ಹೊತ್ತಿನಲ್ಲಿ ನವಿಲೊಂದು ತುಸು ದೂರದಲ್ಲಿ ಕೂಗುತ್ತಾ ಹಾರಿಹೋಯಿತು. ಕೆಲ ಕ್ಷಣಗಳ ಅನಂತರ 2 ಅಡಿ ಎತ್ತರಕ್ಕೆ ಬೆಳೆದಿದ್ದ ಹುಲ್ಲಿನ ಹೂವುಗಳ ಮರಿಯಲ್ಲಿ ಸರಿದು ಹೋದ ಚಿರತೆಯ ಕಿವಿ ಮತ್ತು ಬೆನ್ನಷ್ಟೇ ಕಾಣಿಸಿತು. ಅಲ್ಲಿಂದ ಹೊರಟ ಬಳಿಕವೂ ಕಂಡ ಘಟನೆಯ ವಿವರಗಳೆಲ್ಲ ಬಹಳ ಸಮಯ ತಲೆಯಲ್ಲಿ ಸುತ್ತುತ್ತಿದ್ದವು. 1-2 ಕಿಲೋಮೀಟರ್ ಸಾಗಿದ ಬಳಿಕ ಮತ್ತೊಂದು ತೊರೆ ಎದುರಾಯಿತು. ಮಳೆಗಾಲದಲ್ಲಿ ಆರ್ಭಟಿಸಿ ಹರಿದಿದ್ದ ತೊರೆ ತಂದು ಬಿಸಾಡಿದ್ದ ಮರಳಿನ ಹಾಸುಗಳು ಅಲ್ಲಲ್ಲಿ ಹರಡಿದವು. ಇಕ್ಕೆಲೆಗಳಲ್ಲಿ ದೈತ್ಯಾಕಾರದ ಕಾಡುಮಾವು ಮತ್ತು ಹೊಳೆ ಮತ್ತಿ ಮರಗಳು ಸಾಲು ಸಾಲಾಗಿದ್ದವು. ಮರಳಿನಲ್ಲಿ ನಾಯಿಗಳ ಹೆಜ್ಜೆಗಳಿರಬಹುದೇ ಎಂದು ಕಣ್ಣು ಹಾಯಿಸುತ್ತಾ ಹೊಳೆಯ ಬದಿಯಲ್ಲಿ ಸಾಗಿದೆವು. ಬದಲಾಗಿ ಅಲ್ಲಿ ನೀರು ನಾಯಿಗಳ ವಾಸ್ತವ್ಯವನ್ನು ಪ್ರಸ್ತುತಪಡಿಸುವ ಕುರುಹುಗಳಿದ್ದವು. ಅವು ತಿಂದು ಬಿಸಾಡಿದ್ದ ಮೀನಿನ ಮುಳ್ಳುಗಳು, ಏಡಿಗಳ ಕವಚಗಳು ಎಲ್ಲೆಡೆ ಚೆಲ್ಲಾಡಿದವು. ಬಳಿಕ ಅವುಗಳು ಆಗಷ್ಟೇ ಬಿಟ್ಟು ಹೋಗಿದ್ದ ಹೊಸ ಹೆಜ್ಜೆಗಳನ್ನು ಕಂಡು ಸದ್ದು ಮಾಡದೆ ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತಾ ಮುಂದೆ ಸಾಗಿದೆವು. ಮುಂದಿನ ತಿರುವಿನಲ್ಲಿ ದಂಡೆಯಲ್ಲಿದ್ದ ಪೊಟೆರೆಯೊಂದರ ಬಳಿ 2 ನೀರುನಾಯಿ ಮರಿಗಳು ಮಲಗಿದವು. ಆ ಅದ್ಭುತ ಮುಂಜಾನೆಯ ಪ್ರತಿ ಕ್ಷಣಗಳನ್ನು ಆಸ್ವಾದಿಸುತ್ತಾ ಹಳ್ಳದ ಬದಿಯಲ್ಲಿದ್ದ 100+ ವರ್ಷಗಳಷ್ಟು ಹಳೆಯದಾದ ಭವ್ಯ ಮರಗಳ ಸೊಬಗನ್ನು ಕುತೂಹಲದಿಂದ ನೋಡುತ್ತಾ ನಿಂತಿದ್ದೆವು. ಆಗ ಹೊಳೆ ಮತ್ತಿ ಮರವೊಂದರ ನೆತ್ತಿಯಲ್ಲಿ 2 ರಣಹದ್ದುಗಳು ಕಂಡುಬಂದುವು. ಬಹುಶಃ ಹತ್ತಿರದಲ್ಲೆಲ್ಲೋ ಶಿಕಾರಿಯಾಗಿರಬಹುದು, ಹಾಗಾಗಿ ಅವು ಅಲ್ಲಿ ಕಾಯುತ್ತಾ ಕುಳಿತಿರಬಹುದೆಂದು ಊಹಿಸಿದೆವು. ಆದರೆ ನಿಧಾನವಾಗಿ ಸುತ್ತಲೂ ಗಮನಿಸಿ ನೋಡಿದಾಗ ಜೀವ ಪರಿಸರದ ಅಮೂಲ್ಯ ನಿಕ್ಷೇಪವೊಂದನ್ನು ಆಕಸ್ಮಿಕವಾಗಿ ಕಂಡುಹಿಡಿದಂತಾಗಿತ್ತು. ನಾವು ರಣಹದ್ದುಗಳು ರಾತ್ರಿ ಕಳೆಯುವ ಹಾಗೂ ಗೂಡು ಮಾಡುವ ಸ್ಥಳದಲ್ಲಿದ್ದೆವು. ಅಲ್ಲಿ ಒಟ್ಟು ಕನಿಷ್ಠ 20 ಜೊತೆ ರಣಹದ್ದುಗಳಿದ್ದವು. ಆ ಸಮಯದಲ್ಲಿ ದೇಶಾದ್ಯಂತ ರಣಹದ್ದುಗಳ ಸಂಖ್ಯೆ ವಿಪರೀತ ಇಳಿಮುಖವಾಗಿ ಪರಿಸರ ವಿಜ್ಞಾನಿಗಳಲ್ಲಿ ಆತಂಕ ಹುಟ್ಟಿಸಿತು. ನೀಲಗಿರಿ ಜೈವಿಕ ವಲಯದ ಕಾಡುಗಳಲ್ಲಿ ಕಾರ್ಯನಿರ್ವಹಿಸುವ ರಣಹದ್ದುಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೋಡಿದ್ದು ನಮಗೆ ಅತ್ಯಂತ ಸಂತೋಷದಾಯಕವಾಗಿತ್ತು. ಸುತ್ತಲ ವಾತಾವರಣವೆಲ್ಲ ಬೆಚ್ಚಗಾಗಿ ಆ ಪಕ್ಷಿಗಳೆಲ್ಲ ಹಾರಿಹೋಗುವವರೆಗೆ ನಾವು ಅಲ್ಲೇ ಕುಳಿತಿದ್ದೆವು. ಸುಮಾರು 10 ಗಂಟೆಗೆ ದೂರದಲ್ಲಿ ದನಗಳು ಬರುತ್ತಿರುವ ಸದ್ದು ಕೇಳಿಬಂತು. ನಾವು ತೊರೆಯ ಪಕ್ಕದಲ್ಲೇ ನಡೆದು ದನಗಳು ಹೊಳೆಯನ್ನು ದಾಟುವ ಜಾಗಕ್ಕೆ ಬಂದು ಸೇರಿದೆವು. ಕೆಲವೇ ಸಮಯದಲ್ಲಿ ಆದಿವಾಸಿಯೊಬ್ಬ ಬರುತ್ತಿರುವುದು ಕಾಣಿಸಿತು. ಅಲ್ಲಿಗೆ ಬಂದ ಆದಿವಾಸಿ ಹುಡುಗನಿಗೆ ನಮ್ಮ ಪರಿಚಯವಿತ್ತು. ಕ್ಷೇಮ ಕುಶಲಗಳನ್ನು ಮಾತನಾಡುತ್ತಾ ಕಾಡು ನಾಯಿಗಳ ಬಗ್ಗೆ ವಿಚಾರಿಸಿದೆವು. ನಗುವಿನೊಂದಿಗೆ, ಹುಲಿಯನ್ನು ಬೇಕಾದರೂ ತೋರಿಸ್ತೇನೆ, ಆದರೆ ಈ ಕಾಡು ನಾಯಿಗಳ ಬಗ್ಗೆ ಮಾತ್ರ ಕೇಳಬೇಡಿ, ನಾನು ಅವುಗಳನ್ನು ನೋಡೇ 1-2 ತಿಂಗಳಾಗಿರಬಹುದು ಎಂದ. ನೀನು ಯಾವಾಗಲಾದರೂ ಅವುಗಳು ಮರಿ ಹಾಕುವ ಪೊಟರಿಯನ್ನು

ನೋಡಿದ ನೆನಪಿದೆಯೇ ಎಂಬ ಪ್ರಶ್ನೆಗೆ ಅವು ಕಾಣುವುದೇ ಕಷ್ಟ. ಎಲ್ಲೋ ಒಂದು ಸಲ ಕಾಣಿಸಿಕೊಂಡ್ರೂ ಮತ್ತೆ ಕಾಣೋದೇ ಇಲ್ಲ. ಇನ್ನು ಎಲ್ಲಿ ಗೂಡು ಮಾಡುತ್ತವೆ ಅನ್ನೋದು ಆ ದೇವರಿಗೆ ಗೊತ್ತು. ನಾನಂತೂ ಈವರೆಗೆ ಕಂಡಿಲ್ಲ ಎಂದ. ಅಷ್ಟರಲ್ಲಿ ನೂರಾರು ದನಗಳು ಧೂಳೆಬ್ಬಿಸುತ್ತಾ ಅವಸರದಿಂದ ನೀರಿನತ್ತ ಧಾವಿಸಿ ಬರುತ್ತಿದ್ದವು. ನಾವು ಬದಿಗೆ ಸರಿದು ಹಳ್ಳದಲ್ಲಿ ಮೇಲ್ಮುಖವಾಗಿ ಸಾಗಿ ಮರಳಿನ ದಂಡೆಯ ಮೇಲೊಂದೆಡೆ ಕುಳಿತೆವು. ಈ ದನಗಳ ಗದ್ದಲ ಮುಗಿದು ಕಾಡು ತನ್ನ ಸಹಜ ಸ್ಥಿತಿಗೆ ಮರಳುವವರೆಗೆ ಅಲ್ಲಿ ವಿಶ್ರಮಿಸಿ ಮುಂದುವರಿಯುವುದೆಂದು ನಿಶ್ಚಯಿಸಿದೆವು. ನಮಗೆ ದನಗಳು ನೀರಿನಲ್ಲಿದ್ದ ಸದ್ದು ಕ್ಷೀಣವಾಗಿ ಕೇಳುತ್ತಲೇ ಇತ್ತು. ನಮ್ಮ ಮುಂದೆ ತೆಳ್ಳಗೆ ಹರಿಯುತ್ತಿದ್ದ ತೊರೆಯ ನೀರಿನಲ್ಲಿ ಬ್ಯಾಬ್ಲರ್ ಹಕ್ಕಿಗಳು ಸ್ನಾನ ಮಾಡುತ್ತಾ ಗಲಾಟೆ ಎಬ್ಬಿಸಿದವು. ಪಕ್ಕದ ಮರದಲ್ಲಿ ಎರಡು ಗುಟರ ಹಕ್ಕಿಗಳು ಯುಗಳ ಗೀತೆಗೆ ಸ್ವರ ಸೇರಿಸಲು ಹೆಣಗಾಡುತ್ತಿದ್ದವು. ಈ ಎಲ್ಲ ಸದ್ದುಗಳ ನಡುವೆ ಕೂಗು ಒಂದು ಕೇಳಿದಂತಾಯಿತು. ತೀರ ಕೆಳಸ್ತರದಿಂದ ಮೂಡಿಬಂದ ಆ ಕೂಗು

0: ದನ ಜನಗಳ ನಡುವೆ ಬೆಳಗಿನ 11 ಗಂಟೆಯ ಪ್ರಖರ ಬೆಳಕಿನಲ್ಲಿ ಹುಲಿ ಘರ್ಜಿಸುತ್ತಾ ಹೊರಟಿತ್ತು. ಈ ಕುರುಚಲು ಕಾಡಿನಲ್ಲಿ ಹರಿಯುವ ಹಳ್ಳಗಳು ಎಂತಹ ಅಪೂರ್ವ ಜೀವಸಲೆಗಳು ನಮಗೆ ನಂಬಲಾಗಲಿಲ್ಲ. ಸುಡುತ್ತಿದ್ದ ಬಿಸಿಲಿನಿಂದಾಗಿ ತೊರೆಯನ್ನು ಬಿಟ್ಟು ಹೊರಬರಲು ನಮಗೂ ಮನಸ್ಸಿರಲಿಲ್ಲ. ಆದರೆ ನಾವು ಅರಸಿ ಬಂದ ಕೆಲಸ ಮುಗಿದಿರಲಿಲ್ಲ. ದಿನವಿಡೀ ಅಲೆದಾಡುತ್ತಾ ಕಾಡು ನಾಯಿಗಳು ಮರಿ ಮಾಡುವ ಸೂಕ್ತವೆನಿಸುವ ಸ್ಥಳಗಳನ್ನು ಶೋಧಿಸುತ್ತಾ ಸಾಗಿದ್ದೆವು. ಆ ಸಂಜೆ ಹಿಂದಿರುಗಿ ಹೊರಡುವ ವೇಳೆಗೆ ನಾವು ಹಸಿದಿದ್ದೆವು, ದಣಿದು ಸುಣ್ಣವಾಗಿದ್ದೆವು. ಕತ್ತಲಾಗುತ್ತಾ ಬಂದಂತೆ ಅಲ್ಲಿಯವರೆಗೆ ರಮ್ಯವಾಗಿ ಕಾಣುತ್ತಿದ್ದ ಕಾಡು ಭಯ ಹುಟ್ಟಿಸುವ ನಿಗೂಢ ಜಗತ್ತಿನಂತಾಗತೊಡಗಿತು. ಮುಸ್ಸಂಜೆಯ ಬೆಳಕು ಮಾಸುವ ಮುನ್ನ ಹಾಡಿಯ ಬಳಿಯಿದ್ದ ನೀರಿನ ಹಳ್ಳವನ್ನು ತಲುಪಲೆಂದು ಬಿರುಸಾಗಿ ಸಾಗಿದೆವು. ನಾವು ಅಲ್ಲಿಗೆ ತಲುಪುವಷ್ಟರಲ್ಲಿ ಕತ್ತಲು ಅಲ್ಲಿ ಕಾಲಿಟ್ಟಿತ್ತು. ಆಗಲೇ ಹಾಡಿಗೆ ತಲುಪಿದ್ದ ದನಕರುಗಳ ಸದ್ದು ಸಣ್ಣಗೆ ಕೇಳಿಬರುತ್ತಿತ್ತು. ಆ ಹಳ್ಳವನ್ನು ಸಮೀಪಿಸುತ್ತಿದ್ದಂತೆ ಸುರಕ್ಷಿತ ವಲಯಕ್ಕೆ ಬಂದ ಭಾವನೆಯಲ್ಲಿ ನಿರ್ಮಳವಾದೆವು. ಆದರೆ ಇದೇ ಸಮಯದಲ್ಲಿ ಚಟುವಟಿಕೆ ಆರಂಭಿಸುವ ಹಲವಾರು ಕಾಡು ಪ್ರಾಣಿಗಳು ಮೊದಲಿಗೆ ನೀರು ಕುಡಿಯಲು ಬರುತ್ತವಾದ್ದರಿಂದ ಎಚ್ಚರಿಕೆಯಿಂದ ನಿಧಾನವಾಗಿ ಅತ್ತಿತ್ತ ಕಣ್ಣು ಹಾಯಿಸುತ್ತಾ ತೊರೆಯ ಬಳಿ ಸಾಗಿದೆವು. ದೂರದಿಂದ ಟಿಟ್ಟಿಬ್ಬ ಹಕ್ಕಿಯ ಎಚ್ಚರಿಕೆಯ ಕರೆ ತೂರಿ ಬಂದಾಗ ಎಲ್ಲೋ ನೆರಳಿನಲ್ಲಿ ನಿದ್ರಿಸಿದ್ದ ಬೇಟೆಗಾರ ಪ್ರಾಣಿಯೊಂದು ಹೊರಬಂದು ಮೈಮುರಿಯುತ್ತಿರಬಹುದೆನಿಸಿತು. ಮುಂದಿನ ಕ್ಷಣದಲ್ಲಿ ನಮಗೆ ತೀರ ಸನಿಹದಲ್ಲಿ ಇದ್ದಕ್ಕಿದ್ದಂತೆ ಕತ್ತಲೆ ಕರಗಿ ಹೋದಂತೆ ಆ ಆಕೃತಿ ಮಾತನಾಡಿತು. ದಾರಿಯಲ್ಲಿಯೇ ಒಂದು ಕರಿಯ ದನ ಕಂಡ್ರ ಎಂದು ಹೆಣ್ಣಿನ ದನಿ ಕೇಳಿಬಂತು. ಯುವತಿಯೊಬ್ಬಳು ಒಬ್ಬಂಡಿಯಾಗಿ ಆ ಕಾಡಿನ ತೊರೆಯ ಬಳಿ ಕತ್ತಲಿನಲ್ಲಿ ನಿಂತಿದ್ದಳು. ತನ್ನ ಗಂಡ ಹಸುವನ್ನು ಹುಡುಕಿಕೊಂಡು ಹೋಗಿರುವುದಾಗಿ, ಹಾಗಾಗಿ ತಾನು ಅಲ್ಲಿ ಕಾಯುತ್ತಿರುವುದಾಗಿ ಆಕೆ ತಿಳಿಸಿದಳು. ಚಂದದ ಕಾಡಿನಿಂದ ವಾಸ್ತವಕ್ಕೆ ಏಕಾಏಕಿ ಮರಳಿದ್ದೆವು. ಆದರೆ ಆ ವಾಸ್ತವತೆ ಅಷ್ಟೇನೂ ರಮ್ಯವಾಗಿರಲಿಲ್ಲ. ನಿಜಕ್ಕೂ ಆ ಆದಿವಾಸಿ ಹುಡುಗಿ ಗಟ್ಟಿಗಿತ್ತಿ ಇರಲೇಬೇಕು. ಮರುದಿನ ಮುಂಜಾನೆ ಸೂರ್ಯ ಬೆಳಗುವ ಮುನ್ನವೇ ನಾವು ಮತ್ತೆ ಕಾಡು ನಾಯಿಗಳ ಜಾಡು ಹಿಡಿದು ಅಲ್ಲಿಗೆ ಹಿಂದಿರುಗಿದ್ದೆವು. ನೀರಿನ ಹಳ್ಳದ ಬಳಿ ಕತ್ತಲು ಕರಗಲು ತುಸು ಹೊತ್ತು ಕಾದು ನಿಂತೆವು. ಅನಂತರ ಎಂದಿನ ಚಾಳಿಯಂತೆ ಪ್ರಾಣಿಗಳ ಜಾಡಿನತ್ತ ಕಣ್ಣಾಡಿಸಿದೆವು. ಹಿಂದಿನ ಸಂಜೆ ಕತ್ತಲಾದ ಮೇಲೆ ಹುಲಿಯೊಂದು ಅದೇ ದಾರಿಯಲ್ಲಿ ನಡೆದು ಬಂದಿತ್ತು. ದನಗಳ ಕಾಲ್ತುಳಿತಕ್ಕೆ ಸಿಕ್ಕು ನುಣುಪಾದ ಧೂಳಿನ ಕಾಡುದಾರಿಯಲ್ಲಿ ಹುಲಿಯ ಹೆಜ್ಜೆ ಸ್ಪಷ್ಟವಾಗಿ ಮೂಡಿತು. ನಿನ್ನೆ ಆ ಹುಡುಗಿ ಕತ್ತಲಲ್ಲಿ ನಿಂತಿದ್ದ ಜಾಗದ ಬಳಿಯೇ ನೀರಿಗಿಳಿದಿತ್ತು. ಹುಲಿಯ ಹೆಜ್ಜೆಗಳು ತೊರೆಯನ್ನು ದಾಟಿ ಹಳ್ಳಿಯ ಕಡೆಗೆ ಮುಂದುವರೆದಿತ್ತು. ಆದರೆ ಹಿಂದಿರುಗಿ ಬಂದಿರಲಿಲ್ಲ. ಹಳ್ಳಿಗೆ ಹೋಗಿ ವಿಚಾರಣೆ ಮಾಡಲು ನಮಗೆ ಧೈರ್ಯ ಸಾಕಾಗಲಿಲ್ಲ. ನಿತ್ಯ ಬರುವ ಆದಿವಾಸಿ ದನಗಾಹಿ ಹುಡುಗನಿಗಾಗಿ ಕಾಡಿನಲ್ಲಿ ಕಾದು ಕುಳಿತೆವು. ಆ ಹುಡುಗ ಆ ವಿಷಯವಾಗಿ ಏನನ್ನೂ ಮಾತನಾಡಲಿಲ್ಲ. ಸ್ವಲ್ಪ ನೆಮ್ಮದಿಯಾಯಿತು. ಆದರೆ ತುಸು ಹೊತ್ತಿನ ಬಳಿಕ ಮುಂದುವರೆದಾತ ಹುಲಿ ಆಗೊಮ್ಮೆಯಿಗೊಮ್ಮೆ ಒಂದು ದನ ಕೊಂಡೊಯ್ದರೆ ತೊಂದರೆ ಏನಿಲ್ಲ ಎಂದು ಹೇಳಿದ. ಕಾರಣವಿಲ್ಲದೆ ಹಾಗೇಕೆ ಹೇಳಿದ ಎಂದು ನಮಗೆ ಸ್ಪಷ್ಟವಾಗಲಿಲ್ಲ.
1: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 1 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಗತಿಪಥ, ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ವಿನೋದ್ ಎಂ.
1: ಸ್ಥಳೀಯ ಮಟ್ಟದಲ್ಲಿ ಜನರ ಒಳಗೊಳ್ಳುವಿಕೆಯೊಂದಿಗೆ ಅಂತರ್ಜಲ ಸಂಪನ್ಮೂಲಗಳ ಮರುಪೂರಣ ಮತ್ತು ಅಂತರ್ಜಲ ಸಂಪನ್ಮೂಲಗಳ ಶೋಷಣೆಯನ್ನು ಸುಧಾರಿಸಲು ಒತ್ತು ನೀಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಕೇಂದ್ರ ವಲಯ ಯೋಜನೆಯಾಗಿದ್ದು ಕೇಂದ್ರ ಮತ್ತು ವಿಶ್ವಬ್ಯಾಂಕ್ಗಳ ನಡುವೆ ಶೇಕಡ 50-50 ಹಂಚಿಕೆ ಅನುಪಾತದಲ್ಲಿ ಅನುದಾನವನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ 14 ಜಿಲ್ಲೆಗಳ 41 ತಾಲೂಕುಗಳಲ್ಲಿ 1199 ಅಂತರ್ಜಲ ಶೋಷಿತ ಗ್ರಾಮ ಪಂಚಾಯಿತಿಗಳಲ್ಲಿ ಅಂತರ್ಜಲ ನಿರ್ವಹಣೆಯನ್ನು ಉತ್ತೇಜಿಸಲು 2024-25 ಸಾಲಿಗೆ

0: ಒಟ್ಟು 30 ಕೋಟಿ ವೆಚ್ಚದಲ್ಲಿ 662 ಸಂಖ್ಯೆಯ ನೀರು ಸಂಗ್ರಹಣಾ ರಚನೆಗಳನ್ನು ಕೈಗೊಳ್ಳುವ ಗುರಿ ಹೊಂದಲಾಗಿದೆ. ಅಟಲ್ ಭೂಜಲ್ ಯೋಜನೆಯು 6,000 ಕೋಟಿ ಮೌಲ್ಯದ ಕೇಂದ್ರ ವಲಯದ ಯೋಜನೆಯಾಗಿದ್ದು, ಸಮುದಾಯದ ಭಾಗವಹಿಸುವಿಕೆಯೊಂದಿಗೆ ಅಂತರ್ಜಲದ ಸುಸ್ಥಿರ ನಿರ್ವಹಣೆಯನ್ನು ಗುರಿಯಾಗಿಸಿಕೊಂಡಿದೆ. ಇದು ನೀರಿನ ಬಜೆಟ್ ರಚನೆ, ಗ್ರಾಮ ಪಂಚಾಯತ್ ವಾರ್ ನೀರಿನ ಭದ್ರತೆ ಯೋಜನೆಗಳ ಸಿದ್ಧತೆ ಮತ್ತು ಅನುಷ್ಠಾನ ಇತ್ಯಾದಿಗಳ ಮೂಲಕ ಜನರ ಭಾಗವಹಿಸುವಿಕೆಯನ್ನು ರೂಪಿಸುತ್ತದೆ. ಹಿಂದೆ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರ್ಜೀವನ ಸಚಿವಾಲಯ ಎಂದು ಕರೆಯಲಾಗುತ್ತಿತ್ತು, ಈಗ ಜಲಶಕ್ತಿ ಸಚಿವಾಲಯ ಎಂದು ಕರೆಯಲಾಗುತ್ತಿದೆ. ಈ ಯೋಜನೆಗೆ ಭಾರತ ಸರ್ಕಾರ ಮತ್ತು ವಿಶ್ವಬ್ಯಾಂಕ್ 50-50 ಆಧಾರದ ಮೇಲೆ ಹಣಕಾಸು ಒದಗಿಸುತ್ತಿವೆ. ಯೋಜನೆಯ ಅನುಷ್ಠಾನಕ್ಕಾಗಿ ಗುರುತಿಸಲಾದ ಅತಿಯಾದ ಶೋಷಣೆ ಮತ್ತು ನೀರಿನ ಕೊರತೆ ಇರುವ ಪ್ರದೇಶಗಳು ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಾಗಿವೆ. ಅಂತರ್ಜಲ ವೃದ್ಧಿಯನ್ನು ಉತ್ತೇಜಿಸುವುದು ಯೋಜನೆಯ ಒಂದು ಪ್ರಮುಖ ಉದ್ದೇಶವಾಗಿರುತ್ತದೆ. ಅಟಲ್ ಭೂಜಲ ಯೋಜನೆಯಡಿ ಗುರುತಿಸಲಾದ ನೀರಿನ ಶೋಷಿತ ಪ್ರದೇಶಗಳಲ್ಲಿ ಅಂತರ್ಜಲ ನೀರಿನ ಬೇಡಿಕೆ ಮತ್ತು ಸರಬರಾಜು ನಿರ್ವಹಣೆಗೆ ಸಮುದಾಯ ಸಹಭಾಗಿತ್ವದಲ್ಲಿ ಒತ್ತು ನೀಡಲು ರೂಪಿಸಿರುವ ಕಾರ್ಯಕ್ರಮವಾಗಿದೆ. ರಾಜ್ಯದಲ್ಲಿ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲು ಗುರುತಿಸಲಾಗಿರುವ ಪಾಲುದಾರ ಇಲಾಖೆಗಳ ಪೈಕಿ ಜಲಾನಯನ ಅಭಿವೃದ್ಧಿ ಇಲಾಖೆಯು ಒಂದಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯ ಮಾರ್ಗಸೂಚಿಗಳಲ್ಲಿ ತಿಳಿಸಿರುವಂತೆ ಪೂರೈಕೆ ಬದಿ ನಿರ್ವಹಣೆ, ಸಪ್ಲೈ ಸೈಡ್ ಮ್ಯಾನೇಜ್ಮೆಂಟ್ ಅಡಿ ಪ್ರಸ್ತಾಪಿಸಿರುವ ದಿಬ್ಬದಿಂದ ಕಣಿವೆ ಆಧಾರದಲ್ಲಿ ಯೋಜಿಸಿ ಅನುಷ್ಠಾನಗೊಳಿಸಬೇಕಾಗಿರುವ ನೀರು ಸಂಗ್ರಹಣಾ ರಚನೆಗಳು ಹಾಗೂ ಮಣ್ಣು ಮತ್ತು ನೀರು ಸಂರಕ್ಷಣಾ ಕಾಮಗಾರಿಗಳ ಅನುಷ್ಠಾನ ಕಾರ್ಯಕ್ರಮವನ್ನು ಜಲಾನಯನ ಅಭಿವೃದ್ಧಿ ಇಲಾಖೆಗೆ ನೀಡಲಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯಡಿ ಜಲಾನಯನ ಅಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದಂತೆ 2022-23 2024-25 ಸಾಲಿನವರೆಗೆ 3 ವರ್ಷಗಳ ಅವಧಿಗೆ ಒಟ್ಟು 14 ಜಿಲ್ಲೆಗಳ 41 ತಾಲೂಕುಗಳ 1119 ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುತ್ತಿದೆ. 2024-25 ಸಾಲಿಗೆ ಒಟ್ಟು 30 ಕೋಟಿಗಳ ಅನುದಾನದಲ್ಲಿ ನೀರಿನ ಸಂರಕ್ಷಣೆ ಚಟುವಟಿಕೆಗಳನ್ನು ತಡೆ, ಕಿಂಡಿ ಆಣೆ, ಬಹುಕಮಾನು ತಡೆ ಆಣೆ, ನಾಲಾಬದು, ಗೋಕಟ್ಟೆ, ಕೃಷಿ ಹೊಂಡ, ಚಿನುಗುಕೆರೆ, LRS ರಚನೆಗಳು ಕೈಗೊಳ್ಳಲು ಯೋಜಿಸಲಾಗಿದೆ. ಅಟಲ್ ಭೂಜಲ್ ಯೋಜನೆಯಡಿ ಜಲಭದ್ರತಾ ಯೋಜನೆಗಳಲ್ಲಿ ಪ್ರಸ್ತಾಪಿಸಿರುವ ನೀರಿನ ಪೂರೈಕೆ ಕಾಮಗಾರಿಗಳಿಗೆ ಯೋಜನೆಯ ಪ್ರೋತ್ಸಾಹ ಧನದಡಿಯಲ್ಲಿ ಕಾಮಗಾರಿಗಳನ್ನು ಅಂತರ್ಜಲ ಮರುಪೂರೈಕೆಗಾಗಿ ನೀರು ಸಂಗ್ರಹವಾಗುವ ಪ್ರದೇಶಗಳಲ್ಲಿ ಮಾತ್ರ ನಿರ್ಮಿಸತಕ್ಕದ್ದು. ಕೈಗೊಳ್ಳಬಹುದಾದ ನೀರಿನ ಸಂರಕ್ಷಣೆ ಹಾಗೂ ಮರುಪೂರೈಕೆಯ ರಚನೆಗಳನ್ನು ನಿರ್ಮಿಸಲು ಸದರಿ ಪ್ರದೇಶದಲ್ಲಿ ಲಭ್ಯವಾಗುವ ಮಣ್ಣಿನ ವಿಧ, ಶಿಲೆಗಳ ಸಚ್ಛಿದ್ರತೆ, ನೀರಿನ ಲಭ್ಯತೆ ಇತ್ಯಾದಿಗಳ ಲಭ್ಯತೆಯನ್ನು ವೈಜ್ಞಾನಿಕವಾಗಿ ಪರಿಶೀಲಿಸಿ ಸ್ಥಳ ಆಯ್ಕೆಯನ್ನು ಮಾಡಬೇಕಾಗಿರುತ್ತದೆ. ಸದರಿ ಪ್ರದೇಶಗಳನ್ನು ರಾಷ್ಟ್ರೀಯ ಕಾರ್ಯಕ್ರಮ ನಿರ್ವಹಣಾ ಘಟಕ, ವಿಶ್ವಬ್ಯಾಂಕ್, ಮಹಾಲೇಖಪಾಲರ ಸಂಸ್ಥೆಯ ಪ್ರತಿನಿಧಿಗಳು ಪರಿಶೀಲಿಸಲಾಗುವುದರಿಂದ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ವಾಟರ್ ಕನ್ವರ್ಜೇಷನ್ ಅಂಡ್ ವಾಟರ್ ಹಾರ್ವೆಸ್ಟಿಂಗ್ ಕಾಮಗಾರಿಗಳನ್ನು ಕೈಗೊಳ್ಳುವ ಮುನ್ನ ಜಿಲ್ಲಾ ಹಿರಿಯ ಭೂವಿಜ್ಞಾನಿಗಳಿಂದ ಸ್ಥಳ ಪರಿಶೀಲನೆ ಮಾಡಿಸಿ ಕಾಮಗಾರಿ ಕೈಗೊಳ್ಳುವುದರಿಂದ ಅಂತರ್ಜಲ ವೃದ್ಧಿಸುವ ಬಗ್ಗೆ ಖಚಿತಪಡಿಸಿಕೊಂಡ ನಂತರವೇ ಕಾಮಗಾರಿಯನ್ನು ಕೈಗೊಳ್ಳಬೇಕಾಗಿರುತ್ತದೆ. ನಿರ್ಮಿಸಲು ಉದ್ದೇಶಿಸಿರುವ ಕಾಮಗಾರಿಗಳ ಕ್ರಿಯಾ ಯೋಜನೆಯನ್ನು ಸ್ಥಳ ಆಯ್ಕೆ ಪಟ್ಟಿಯೊಂದಿಗೆ ಜಿಲ್ಲಾ ಉಸ್ತುವಾರಿ ಘಟಕ ರವರಿಗೆ ಕಳುಹಿಸಿ ಸ್ಥಳ ಆಯ್ಕೆಯನ್ನು ದೃಢಪಡಿಸಿಕೊಳ್ಳುವುದು. ಅಟಲ್ ಭೂಜಲ ಯೋಜನೆ ಪ್ರೋತ್ಸಾಹದಡಿ ಚಟುವಟಿಕೆಗಳನ್ನು ಅಟಲ್ ಭೂಜಲ ಯೋಜನಾ ವ್ಯಾಪ್ತಿಯಲ್ಲಿ ಬರುವ ತಾಲೂಕುಗಳಲ್ಲಿ ಮಾತ್ರ ಕೈಗೊಳ್ಳುವುದು ಹಾಗೂ ತೀವ್ರ ಅಂತರ್ಜಲ ಕೊರತೆ ಎದುರಿಸುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಸದರಿ ಚಟುವಟಿಕೆಗಳನ್ನು ಆದ್ಯತೆ ಮರೆಗೆ ಕೈಗೊಳ್ಳುವುದು. ಅವಶ್ಯಕತೆಗೆ ಅನುಗುಣವಾಗಿ ಅಂತರ್ಜಲ ಬಳಕೆಯನ್ನು ಕಡಿಮೆಗೊಳಿಸುವಂತಹ ಅಥವಾ ನೀರು ಸಂರಕ್ಷಣೆ ಮರುಪೂರಣಕ್ಕಾಗಿ ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವಂತಹ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳತಕ್ಕದ್ದು. ಚಾಲ್ತಿಯಲ್ಲಿರುವ ಮುಂದುವರೆದ ಪುನರ್ಚೇತನ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶವಿರುವುದಿಲ್ಲ. ಹೊಸ ಕಾಮಗಾರಿಗಳನ್ನು ಮಾತ್ರ ಕೈಗೊಳ್ಳುವುದು. ಕ್ಷೇತ್ರ ಮಟ್ಟದಲ್ಲಿ ಕೈಗೊಳ್ಳಲಿರುವ ಕಾಮಗಾರಿಗಳ ವಿವರಗಳನ್ನು ಮಾನ್ಯ ಶಾಸಕರೇ ಗಮನಕ್ಕೆ ತರುವುದು. ಕಾಮಗಾರಿ ಪೂರ್ಣಗೊಂಡ ನಂತರ SPMU ನೀಡಲಾಗಿರುವ ನಿಗದಿತ ನಮೂನೆಯೊಂದಿಗೆ ಸಂಪೂರ್ಣ ದಾಖಲಾತಿಗಳನ್ನು ಜಿಲ್ಲಾ ಮಟ್ಟದ DPMU ಕಚೇರಿಗೆ ಸಲ್ಲಿಸಿದ ನಂತರ ಅನುದಾನವನ್ನು ಬಿಡುಗಡೆ ಮಾಡಲಾಗುವುದು. ಕಾಮಗಾರಿ ಪೂರ್ಣಗೊಂಡ ನಂತರ ಕಾಮಗಾರಿ ಸ್ಥಳದಲ್ಲಿ ಕಾಮಗಾರಿಯ ವಿವರವಾದ ನಾಮಫಲಕವನ್ನು ಅಳವಡಿಸುವುದು. ಕಾಮಗಾರಿ ಪ್ರಾರಂಭದಿಂದ ಮುಗಿಯುವ ಹಂತದವರೆಗಿನ 3 ಹಂತಗಳ ಬಿಫೋರ್, ಡ್ಯೂರಿಂಗ್, ಆಫ್ಟರ್ ಭಾವಚಿತ್ರ ಸಮೇತ ಸಂಪೂರ್ಣ ದಾಖಲಾತಿಯನ್ನು ವರದಿ ಮಾಡಬೇಕಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯಿಂದ ಬಿಡುಗಡೆಯಾದ ಅನುದಾನವನ್ನು ಅಟಲ್ ಭೂಜಲ ಯೋಜನೆ ರಾಜ್ಯ ಕಾರ್ಯಕ್ರಮ ನಿರ್ವಹಣಾ ಘಟಕದಿಂದ ಅನುಮೋದನೆಯಾದ ಕ್ರಿಯಾ ಯೋಜನೆಯಂತೆ ಮಾತ್ರ ವೆಚ್ಚ ಭರಿಸುವುದು. ಎಲ್ಲ ಸರಕು ಸೇವೆ ಕಾಮಗಾರಿಗಳಿಗೆ KTTP ನಿಯಮಾನುಸಾರ ಟೆಂಡರ್ ಕರೆಯುವುದು. ಅನುದಾನವನ್ನು ತಮ್ಮ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವ ಯೋಜನೆಗಳ ಒಗ್ಗೂಡಿಸುವಿಕೆಯೊಂದಿಗೆ ಗ್ಯಾಪ್ ಫಂಡಿಂಗ್ನಂತೆ ವೆಚ್ಚ ಭರಿಸುವುದು. ಅನುದಾನವನ್ನು ಅನುಮೋದಿತ ಕ್ರಿಯಾ ಯೋಜನೆಯನ್ನು ಹೊರತುಪಡಿಸಿ ಇತರೆ ಕಾರ್ಯಕ್ರಮಗಳಿಗೆ ಭರಿಸಲು ಅವಕಾಶ ಇರುವುದಿಲ್ಲ. ಸಂಬಂಧಪಟ್ಟ ವೆಚ್ಚದ ಬಿಲ್ಲಿನ ಪ್ರತಿಯನ್ನು ಪ್ರತಿ ತಿಂಗಳು ಅಂತ್ಯಕ್ಕೆ ಆಯಾ ಜಿಲ್ಲೆಯ DPMU ಸಲ್ಲಿಸುವುದು. ಬಿಡುಗಡೆ ಮಾಡಲಾದ ಅನುದಾನದ ವೆಚ್ಚ ಭರಿಸಿದ ನಂತರ ಬಳಕೆ ಪ್ರಮಾಣ ಪತ್ರ, ಯುಟಿಲೈಜೇಷನ್ ಸರ್ಟಿಫಿಕೇಟ್ Form 12C ಅನ್ನು ಸಲ್ಲಿಸುವುದು. ಕೇಂದ್ರ ಸರ್ಕಾರ ಮಾರ್ಗಸೂಚಿಯಂತೆ ಬ್ಯಾಂಕ್ ಖಾತೆಯಲ್ಲಿ ಬಂದಂತಹ ಬಡ್ಡಿಯನ್ನು ಭಾರತ್ ಕೋಶ್ಗೆ ಜಮಾ ಮಾಡಿ ತ್ರೈಮಾಸಿಕ ವರದಿಯನ್ನು SPMU ಸಲ್ಲಿಸುವುದು. ಮಾಹೆವಾರು ಬ್ಯಾಂಕ್ ರೆಕಗ್ನೈಜೇಷನ್ ಸ್ಟೇಟ್ಮೆಂಟನ್ನು SPMU ಸಲ್ಲಿಸುವುದು. ಪ್ರತಿ ಮಾಹೆ ಅಂತ್ಯಕ್ಕೆ ಭೌತಿಕ ಮತ್ತು ಆರ್ಥಿಕ ವರದಿಯನ್ನು ನಮೂನೆಯಲ್ಲಿ ಸಲ್ಲಿಸುವುದು. ಅಟಲ್ ಭೂಜಲ್ ಯೋಜನೆಯ ಲೆಕ್ಕಪತ್ರಗಳು ಮತ್ತು ದಾಖಲಾತಿಗಳನ್ನು ಪ್ರತ್ಯೇಕವಾಗಿ ನಿರ್ವಹಿಸುವುದು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಟಲ್ ಭೂಜಲ್ ಯೋಜನೆ ಅನುಷ್ಠಾನ. ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಸಮುದಾಯ ಸಹಭಾಗಿತ್ವದೊಂದಿಗೆ ಜಲಭದ್ರತಾ ಕ್ರಿಯಾ ಯೋಜನೆಯನ್ನು ತಯಾರಿಸಿ ಸದರಿ ಯೋಜನೆಗೆ ಅನುಗುಣವಾಗಿ ಅಂತರ್ಜಲ ಅಭಿವೃದ್ಧಿಪಡಿಸಲು ಪೂರಕ ಕಾಮಗಾರಿಗಳನ್ನು ಕೈಗೊಳ್ಳುವುದು ಹಾಗೂ ಆಧುನಿಕ ವ್ಯವಸಾಯ ಪದ್ಧತಿಗಳಿಂದ ನೀರಿನ ಮಿತವ್ಯಯ ಸಾಧಿಸುವುದರೊಂದಿಗೆ ನೀರಿನ ಸಮತೋಲನವನ್ನು ಕಾಪಾಡಿಕೊಳ್ಳುವುದು. ಮೊದಲನೇ ಹಂತದಲ್ಲಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಮಾಹಿತಿ ಸಂಗ್ರಹಿಸಿ ಗ್ರಾಮಸಭೆಯಲ್ಲಿ ಚರ್ಚಿಸುವುದು. ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿಗೆ 3 ಬೋರ್ವೆಲ್ಗಳಿಗೆ ಮೀಟರ್ ಅಳವಡಿಸಿ ಅದರ ದತ್ತಾಂಶವನ್ನು ಪ್ರತಿ ತಿಂಗಳು ಇಲಾಖೆಗೆ ವರದಿ ಸಲ್ಲಿಸುವುದು. ಸಹಭಾಗಿತ್ವ ಅಂತರ್ಜಲ ನಿರ್ವಹಣಾ ಸಮಿತಿ ರಚಿಸುವುದು. ಸರ್ಕಾರಿ ಮತ್ತು ಖಾಸಗಿ ಬೋರ್ವೆಲ್ಗಳ ವೆಲ್ ಇನ್ವೆಂಟರಿ ಮಾಡುವುದು. ನೀರು ಸಂಗ್ರಹಣಾ ವಿನ್ಯಾಸಗಳ ಜಿಯೋಟ್ಯಾಗ್ ಮಾಡುವುದು. ಜಲಭದ್ರತೆ ಕ್ರಿಯಾ ಯೋಜನೆ ತಯಾರಿಸುವ ಪೂರ್ವದಲ್ಲಿ ಅಧೀನ ಇಲಾಖೆಗಳಿಂದ ಮಾಹಿತಿ ಸಂಗ್ರಹಿಸಿ ಸಭೆಯಲ್ಲಿ ಚರ್ಚಿಸುವುದು. ಅಂತರ್ಜಲ ನಿರ್ವಹಣೆಯಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವುದು. ಅಂತರ್ಜಲೆಯ ಬಳಕೆಯ ವಿಧಾನದಲ್ಲಿ ಸಮುದಾಯದ ವರ್ತನೆಯನ್ನು ಬದಲಿಸುವುದು. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಮೂಲಗಳನ್ನು ಸುಸ್ಥಿರಗೊಳಿಸುವುದು. ಆಧುನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಅಂತರ್ಜಲ ಅತಿ ಬಳಕೆಯನ್ನು ಕಡಿಮೆ ಮಾಡುವುದು. ಅಂತರ್ಜಲ ಮರುಪೂರೈಕೆಗಾಗಿ ಸೂಕ್ತವಾದ ಕೃತಕ ಅಂತರ್ಜಲ ಮರುಪೂರೈಕೆಯ ರಚನೆಗಳನ್ನು ನಿರ್ವಹಿಸುವುದು. ಈ ಎಲ್ಲ ಗುರಿಗಳನ್ನು ಸಾಧಿಸಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಚುನಾಯಿತ ಸದಸ್ಯರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ಮಹಿಳೆಯರು, ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗುತ್ತದೆ.
1: ಅಟಲ್ ಭೋಜನ ಯೋಜನೆ ಕುರಿತು ಮಾತನಾಡಿದವರು ಪತ್ರಕರ್ತ ವಿನೋದ್ ಎಂ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
3: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಮುಟ್ಟಿ ಒಮ್ಮೆ ಬಾಯಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಪರೀಕ್ಷಾ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಗದ್ದಲ, ಸತತ 5ನೇ ದಿನವೂ ಸಂಸತ್ತಿನ ಉಭಯ ಸದನಗಳ ಕಲಾಪಗಳಿಗೆ ಅಡ್ಡಿ. ಭಾರತ ರೊಮೇನಿಯಾ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ರಾಷ್ಟಪತಿ ದ್ರೌಪದಿ ಮುರ್ಮು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ವಿಶ್ವಸಂಸ್ಥೆಯ ನಿರ್ಲಕ್ಷ್ಯ ಧೋರಣೆಗೆ ಭಾರತ ಅಸಮಾಧಾನ. ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್, ಸತತ 5ನೇ ಬಾರಿ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ: ಪ್ರಶ್ನೆಪತ್ರಿಕೆ ಸೋರಿಕೆ ಘಟನೆ ನಡೆದ ಬಳಿಕ ಕಳೆದ 2.5 ತಿಂಗಳಲ್ಲಿ ಸರ್ಕಾರ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಳೆದ ರಾತ್ರಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿದ ಪ್ರಧಾನಿ, ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ವರ್ಷ ವ್ಯರ್ಥವಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಪರೀಕ್ಷೆಗಳಲ್ಲಿ ತ್ವರಿತವಾಗಿ ನಡೆಸುತ್ತಿರುವುದು ಅಗತ್ಯವಾಗಿತ್ತು ಎಂದು ಹೇಳಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆ ಸಣ್ಣ ವಿಷಯವಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಇದು ಅತ್ಯಂತ ನೋವುಂಟು ಮಾಡಿದೆ ಎಂದು ಅವರು ತಿಳಿಸಿದ್ದಾರೆ. ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಒಳಗೊಂಡಿರುವ ಕರಡು ಪ್ರಸ್ತಾವನೆ ಕುರಿತು ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಲಹೆಗಳನ್ನು ಪಡೆದ ಬಳಿಕ ಇದಕ್ಕೆ ಅಂತಿಮ ರೂಪ ನೀಡಲಾಗುವುದು ಎಂದರು. ಸೋಮವಾರದಿಂದ ಸಂಸತ್ತಿನ 2ನೇ ವಾರದ ಕಲಾಪ ಆರಂಭವಾಗಲಿದ್ದು, ಈ ಮಸೂದೆಯನ್ನು ಆದಷ್ಟು ಬೇಗ ಸಂಸತ್ತಿನಲ್ಲಿ ಅಂಗೀಕರಿಸಲು ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿರುವುದು ವಿದ್ಯಾರ್ಥಿಗಳ ಹಿತಾಸಕ್ತಿ ರಕ್ಷಿಸುವಲ್ಲಿ ಸರ್ಕಾರದ ದೃಢ ಬದ್ದತೆಯ ಮೇಲಿನ ಅವರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಸಿಂಧಿಯಾ ಅವರು ಪ್ರಶ್ನೆಪತ್ರಿಕೆ ಸೋರಿಕೆ ವಿರುದ್ದ ನಿರ್ಣಾಯಕ ಕ್ರಮ ಕೈಗೊಳ್ಳುವ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ಬಲಪಡಿಸುವ ಸಂಕಲ್ಪವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಿರಂತರವಾಗಿ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣಗಳಿಂದಾಗಿ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಘೋಷಣೆಯು ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿನ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಪುರಿ ಅವರು ಈ ಕ್ರಮವು ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣಗಳ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಖಚಿತಪಡಿಸುವುದಲ್ಲದೆ ಇಂತಹ ಅಪರಾಧಗಳಿಗೆ ಬಲವಾದ ತಡೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಈ ತ್ವರಿತ ನ್ಯಾಯಾಲಯಗಳು ಇಂತಹ ಸಮಸ್ಯೆಯಿಂದ ಬಾಧಿತರಾದ ಯುವ ವಿದ್ಯಾರ್ಥಿಗಳಿಗೆ ಶೀಘ್ರ ನ್ಯಾಯ ದೊರಕಿಸಿಕೊಡಲಿವೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ, ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣದ ಚರ್ಚೆ ಸೇರಿದಂತೆ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಸಂಸತ್ತಿನ ಉಭಯ ಸದನಗಳಲ್ಲಿ ವಿವಿಧ ವಿರೋಧ ಪಕ್ಷಗಳು ಗದ್ದಲ ಮುಂದುವರೆಸಿದ ಹಿನ್ನೆಲೆ ಸತತ 5ನೇ ದಿನವೂ ಕಲಾಪಗಳಿಗೆ ಅಡ್ಡಿಯಾಗಿದೆ. ಲೋಕಸಭೆ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಗಿದ್ದು, ರಾಜ್ಯಸಭೆಯ ಕಲಾಪ ಸದ್ಯಕ್ಕೆ ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಿಗ್ಗೆ ಸಭೆ ಸಮಾವೇಶಗೊಂಡಾಗ ಕಾರ್ಗಿಲ್ ಯುದ್ದದ ವೇಳೆ ಹುತಾತ್ಮರಾದ ಭಾರತೀಯ ಸೇನೆಯ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಬಳಿಕ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಯತ್ನಿಸಿದರು. ಈ ವೇಳೆ ಪ್ರತಿಪಕ್ಷಗಳು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಘೋಷಣೆ ಕೂಗಲಾರಂಭಿಸಿದರು. ಸಭಾಧ್ಯಕ್ಷರ ಮನವಿಯ ನಂತರವೂ ಗದ್ದಲ ನಿಲ್ಲದ ಕಾರಣ ಕಲಾಪವನ್ನು ಮೊದಲಿಗೆ 12 ಗಂಟೆಯವರೆಗೆ ಮುಂದೂಡಲಾಯಿತು. 12 ಗಂಟೆಗೆ ಕಲಾಪ ಪುನರಾರಂಭಗೊಂಡಾಗ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣದ ಕುರಿತು ಚರ್ಚೆ ನಡೆಸಲು ಸಿದ್ದವಿದ್ದು ಅವಕಾಶ ಕಲ್ಪಿಸಿಕೊಡಲು ವಿನಂತಿಸಿದರು. ಆದರೆ ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಪೀಠಾಸೀನಾಧಿಕಾರಿಯಾದ ಜಗದಾಂಬಿಕಾ ಪಾಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ರಾಜ್ಯಸಭೆಯಲ್ಲೂ ಇದೇ ರೀತಿ ವಾತಾವರಣ ಕಂಡುಬಂದಿತು. ಮೊದಲಿಗೆ 12 ಗಂಟೆಯವರೆಗೆ ಮುಂದೂಡಿಕೆಯಾಗಿ ಕಲಾಪ ಪುನರಾರಂಭಗೊಂಡಾಗ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದರು. ಇದರಿಂದಾಗಿ ಸದನದಲ್ಲಿ ಗದ್ದಲದ ವಾತಾವರಣ ನಿರ್ಮಾಣವಾಗಿ ಕಲಾಪವನ್ನು 2 ಗಂಟೆಗೆ ಮುಂದೂಡಲು ರಾಜ್ಯಸಭೆ ಸಭಾಧಿಪತಿ ಸಿಪಿ ರಾಧಾಕೃಷ್ಣನ್ ನಿರ್ಧರಿಸಿದರು. ಸಂಘಟಿತ ತಪ್ಪು ಮಾಹಿತಿ ಅಭಿಯಾನಗಳಲ್ಲಿ ತೊಡಗಿದ್ದ 480 ಪಾಕಿಸ್ತಾನ ಮೂಲದ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ಗುರುತಿಸಿ ನಿರ್ಬಂಧಿಸಲಾಗಿದೆ ಎಂದು ದೆಹಲಿ ಪೊಲೀಸರು ತಿಳಿಸಿದ್ದಾರೆ. ದೆಹಲಿ ಪೊಲೀಸ್ ಉಪ ಆಯುಕ್ತ ಸುಮಿತ್ ಝಾ ಅವರು ಈ ಸಾಮಾಜಿಕ ಜಾಲತಾಣ ಖಾತೆಗಳು ವಿದ್ಯಾರ್ಥಿಗಳು ಮತ್ತು ಯುವಜನರನ್ನು ದಾರಿ ತಪ್ಪಿಸುವ ಉದ್ದೇಶದಿಂದ ವದಂತಿಗಳು ಹಾಗೂ ಸುಳ್ಳು ಮಾಹಿತಿಗಳನ್ನು ಹರಿದಾಡುತ್ತಿವೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿ

0: ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಭಾರತ ಮತ್ತು ರೊಮಾನಿಯಾ ನಡುವೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಶಿಕ್ಷಣ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ಸಹಕಾರಕ್ಕಾಗಿ 3 ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ರೊಮಾನಿಯೋ ರಾಜಧಾನಿ ಬುಕಾರೆಸ್ಟ್ನಲ್ಲಿ ನಿನ್ನೆ ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ರೊಮಾನಿಯಾ ಅಧ್ಯಕ್ಷ ನಿಕುಶೋ ಡಾನ್ ಅವರ ನೇತೃತ್ವದಲ್ಲಿ ನಡೆದ ನಿಯೋಗ ಮಟ್ಟದ ಮಾತುಕತೆ ಬಳಿಕ ಈ ಒಪ್ಪಂದಗಳಿಗೆ ಸಹಿ ಮಾಡಲಾಯಿತು. ರಾಷ್ಟಪತಿಯವರು ಭಾರತ ಮತ್ತು ರೊಮಾನಿಯಾ ಕಳೆದ 7 ದಶಕಗಳಿಂದ ಪರಸ್ಪರ ನಂಬಿಕೆ, ಗೌರವ ಹಾಗೂ ಜನರ ನಡುವೆ ಬಲವಾದ ಬಾಂಧವ್ಯದ ಆಧಾರದ ಮೇಲೆ ನಿಕಟ ಮತ್ತು ದೀರ್ಘಕಾಲೀನ ಸ್ನೇಹ ಸಂಬಂಧವನ್ನು ಹೊಂದಿವೆ ಎಂದು ಹೇಳಿದ್ದಾರೆ. ಒಪ್ಪಂದಗಳಿಗೆ ಸಹಿ ಹಾಕಿದ ಬಳಿಕ ಮಾತನಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ಹೆಚ್ಚಿನ ಮಹತ್ವಾಕಾಂಕ್ಷೆಯ ಗುರಿಗಳು, ಬಲವಾದ ಸಹಕಾರ ಮತ್ತು ಭವಿಷ್ಯದ ಹಂಚಿಕೆಯ ದೃಷ್ಟಿಕೋನದೊಂದಿಗೆ ಈ ಪಾಲುದಾರಿಕೆ ಹೊಸ ಹಂತವನ್ನು ಪ್ರವೇಶಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ರೊಮಾನಿಯಾ ಅಧ್ಯಕ್ಷರೊಂದಿಗೆ ನಡೆದ ಮಾತುಕತೆ ಅರ್ಥಪೂರ್ಣ ಮತ್ತು ಫಲಪ್ರದವಾಗಿದ್ದು, ಇತ್ತೀಚಿನ ವರ್ಷಗಳಲ್ಲಿ ಸಾಧಿಸಿರುವ ಪ್ರಗತಿಯ ಕುರಿತು ಪರಾಮರ್ಶೆ ನಡೆಸಲಾಗಿದೆ ಎಂದು ರಾಷ್ಟಪತಿ ಹೇಳಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯವಹಾರಗಳನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಭಾರತ ಮತ್ತು ರೊಮಾನಿಯಾ ಹೊಂದಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಯುರೋಪಿಯನ್ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದವು ಕೈಗಾರಿಕೆಗಳು ಮತ್ತು ನುರಿತ ವೃತ್ತಿಪರರಿಗೆ ಅಭೂತಪೂರ್ವ ಅವಕಾಶಗಳನ್ನು ಕಲ್ಪಿಸಲಿದೆ ಎಂದು ರಾಷ್ಟಪತಿ ಹೇಳಿದ್ದಾರೆ. ಉತ್ಪಾದನೆ, ಔಷಧ, ಆರೋಗ್ಯ ಸೇವೆ, ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್, ಕೃಷಿ ಉತ್ಪಾದನೆ, ರಸಗೊಬ್ಬರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಡಿಜಿಟಲ್, ಸಾರ್ವಜನಿಕ ಮೂಲಸೌಕರ್ಯ ಹಾಗೂ ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ವಿಸ್ತರಿಸಲು ಭಾರತ ಮತ್ತು ರೊಮಾನಿಯಾ ಒಪ್ಪಿಕೊಂಡಿವೆ ಎಂದು ಅವರು ತಿಳಿಸಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಹಾಗೂ ಸ್ವತಃ ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ಮಾನವ ಹಕ್ಕುಗಳ ಉಲ್ಲಂಘನೆ ಹಾಗೂ ದಮನಕಾರಿ ನೀತಿಯನ್ನು ವಿಶ್ವಸಂಸ್ಥೆ ನಿರ್ಲಕ್ಷಿಸುತ್ತಿರುವುದಕ್ಕೆ ಭಾರತ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಚರ್ಚೆಯ ವೇಳೆ ಪಾಕಿಸ್ತಾನವು ಕಾಶ್ಮೀರ ವಿಷಯವನ್ನು ಎತ್ತಿದಾಗ ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್ ಪ್ರತ್ಯುತ್ತರ ನೀಡಿದರು. ವಿಶ್ವದ ಇತರೆಡೆಗಳಲ್ಲಿ ನಡೆಯುವ ಬೆಳವಣಿಗೆಗಳನ್ನು ಖಂಡಿಸುವ ವಿಶ್ವಸಂಸ್ಥೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕಳೆದ 8 ದಶಕಗಳಿಂದ ಮೂಲಭೂತ ಹಕ್ಕುಗಳು ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಸಂಘಟನಾ ಸ್ವಾತಂತ್ರ್ಯವನ್ನು ಹತೋಟಿಗೆ ತರುತ್ತಿರುವುದನ್ನು ಕಣ್ಣೆತ್ತಿಯೂ ನೋಡದಿರುವುದು ನಿರಾಶಾದಾಯಕವಾಗಿದೆ ಎಂದರು. ಕೆನಡಾದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ನ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಈಜಿಪ್ಟ್ನ ಹಬೀಬಾ ರಿಜ್ಕ್ ಅವರನ್ನು 11-7, 11-5, 6-11, 11-9 ಸೆಟ್ಗಳಿಂದ ಮಣಿಸಿದ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಈ ಗೆಲುವಿನೊಂದಿಗೆ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ನಲ್ಲಿ ಸತತ 2ನೇ ಬಾರಿಗೆ ಸೆಮಿಫೈನಲ್ಸ್ ತಲುಪಿದ ಮೊದಲ ಭಾರತೀಯ ಆಟಗಾರ್ತಿ ಎಂಬ ಐತಿಹಾಸಿಕ ಸಾಧನೆಗೆ ಅನಾಹತ್ ಭಾಜನರಾಗಿದ್ದಾರೆ. ಪ್ರಶಸ್ತಿ ಗೆಲ್ಲುವ ಹೆಚ್ಚಿನ ಆಟಗಾರ್ತಿಯಾಗಿ ಹೊರಹೊಮ್ಮಿರುವ ಅವರು ಭಾರತದ ಮೊದಲ ಜೂನಿಯರ್ ವಿಶ್ವ ಚಾಂಪಿಯನ್ ಆಗುವ ಗುರಿಯೊಂದಿಗೆ ಸೆಮಿಫೈನಲ್ಸ್ನಲ್ಲಿ ಈಜಿಪ್ಟ್ನ ಬಾಬ್ ಸಮೇಹ್ ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರೀಕ್ಷಾ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಗದ್ದಲ, ಸತತ 5ನೇ ದಿನವೂ ಸಂಸತ್ತಿನ ಉಭಯ ಸದನಗಳ ಕಲಾಪಗಳಿಗೆ ಅಡ್ಡಿ. ಭಾರತ ರೊಮೇನಿಯಾ ದ್ವಿಪಕ್ಷೀಯ ವ್ಯವಹಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ರಾಷ್ಟಪತಿ ದ್ರೌಪದಿ ಮುರ್ಮು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ವಿಶ್ವಸಂಸ್ಥೆಯ ನಿರ್ಲಕ್ಷ್ಯ ಧೋರಣೆಗೆ ಭಾರತ ಅಸಮಾಧಾನ. ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಸತತ 2ನೇ ಬಾರಿ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ಸ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
3: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 1:20:36.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ ಕೆಎಸ್ಯು ಡಬ್ಲ್ಯೂ

0: kssb.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಈಗ ಭಾವಗೀತೆಗಳ ಕಾರ್ಯಕ್ರಮ ಎನ್ ಗಾಯತ್ರಿ ಅವರ ಗಾಯನದಲ್ಲಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಜಿಎಸ್ ಶಿವರುದ್ರಪ್ಪ ಅವರ ರಚನೆಯ ಈ ಗೀತೆ, ನೆನಪಾಗಿದೆಯೇ ನಿನಗೆ ನಾವಿಬ್ಬರು ಒಂದು ಹೊಳೆಯ ದಡದಲ್ಲಿ ನಿಂದು.

ಇದುವರೆಗೂ ಭಾವಗೀತೆಗಳ ಕಾರ್ಯಕ್ರಮ ಎನ್ ಗಾಯತ್ರಿ ಅವರಿಂದ ಆಲಿಸಿದಿರಿ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 1:30. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಆಲಿಸಲು ನಮಗೆ ಸಂದೇಶ ಕಳುಹಿಸಲು ಬಳಸಬಹುದಾದ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480858582.

ಮೂರು ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲಿಗೆ ಒಂದು ಗೀತೆಯನ್ನು ಆಲಿಸೋಣ. ಚಿತ್ರ ಸವಿಸವಿ ನೆನಪು, ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ.
1: ಹೃದಯವಿದ್ದವ ನೋಟ ಹಾಯಿಸಿದೆಡೆಯೆಲ್ಲ, ಮನಸ್ಸಿದ್ದವ ಮನಸ ಹರಿಸಿದೆಡೆಯೆಲ್ಲ, ದಿನ ದಿನವೂ ಹಕ್ಕಿಗಳು ಬರೆಯುತ್ತಿವೆ ಕವಿತೆಗಳ ತಮ್ಮ ಒಲವಿನಿಂಚರದಲ್ಲಿ.
0: ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ.
2: ಕೇಳುಗರೆ, ಮೊದಲ ಸಂದೇಶ ಬಂದಿದೆ ವಿಜಯನಗರದಿಂದ ಆಶೀಶ್ ಕುಮಾರ್ ಹಾಗೂ ಲತಾ ಆಶೀಶ್ ಅವರಿಂದ. ಇವರು ಗೀತಾ ಚಿತ್ರದ ಗೀತೆಯನ್ನು ಕೋರಿದ್ದಾರೆ, ಹಾಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಇಳಿಯರಾಜಾ.

0: ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಕೆಳಗರೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರ. ಈಗ ಕೇಳಿ, ಲಕ್ಷ್ಮೀ ಕಟಾಕ್ಷ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಸತ್ಯಂ. ಈ ಗೀತೆಯನ್ನು ಶಕ್ತಿನಗರದಿಂದ ಹರ್ಷಿತಾ ಅವರು ಕೋರಿದ್ದಾರೆ.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮುಸ್ಸಂಜೆ ಮಾತು ಚಿತ್ರದ ಗೀತೆಯನ್ನು ಗಾಯಕರು ಶ್ರೇಯಾ ಘೋಷಾಲ್, ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದಾರೆ ವಿ ಶ್ರೀಧರ್. ಈ ಹಾಡನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ ನಜರ್ಬಾದ್ನಿಂದ ಯೋಗಾನಂದ ರಂಪೂರೆ, ವಿಜಯ, ವಿನಯ್, ರಜತ್ ಹಾಗೂ ಯುಧಿಷ್ಠಿರ.

ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಮೊದಲಿಗೆ ಬಂದಂತಹ ಸಂದೇಶಗಳನ್ನು ಮಾತ್ರ ಪರಿಗಣಿಸಲಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಸಂದೇಶ ಕಳುಹಿಸಿದರು ಶ್ರೀನಿವಾಸ್ ಜಿಪಿ ಗೊಬ್ಬರಗ.

ಕಳಿಸಿದಿರಿ. ಸಮಯದ ಅಭಾವದಿಂದ ಎಲ್ಲರ ಹೆಸರನ್ನ ಓದಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಂದೇಶ ಕಳುಹಿಸಿದ ಹಾಗೂ ಆಲಿಸಿದ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ವಂದನೆಗಳು. ಇದು ಆಕಾಶವಾಣಿ ಮೈಸೂರು FM 100.6.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಕೇಳುಗರೆ, ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರ ಲೋಕದಲ್ಲಿ ಸಿನಿ ತಾರೆಯರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
2: ಮೈಸೂರು ಆಕಾಶವಾಣಿ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ರೆಕಗ್ನೈಸ್ ಮಾಡಿದಂತ ಚಾನೆಲ್ ಅದು.
3: ಸಂಗೀತ ನಿರ್ದೇಶಕರನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಿದೆ ಜಾಸ್ತಿ ಆಕಾಶವಾಣಿ.
4: ಮೈಸೂರು ಆಕಾಶವಾಣಿ ಅಂದ ತಕ್ಷಣ ನೆನಪುಗಳ ಭೂತಿ, ಯಾಕೆಂದ್ರೆ ಬಾಲ್ಯದಿಂದ ನಾವು ಅದನ್ನ ಕೇಳ್ಕೊಂಡು ಬೆಳೆದವರು.
3: ಮೈಸೂರು ಕೇಳುವವರಿಗೆಲ್ಲ ಅದೇ ಧನ್ಯವಾದ. ಜೈ ಆಕಾಶವಾಣಿ, ಜೈ ಕನ್ನಡ.
1: ತಪ್ಪದೇ ಕೇಳಿ ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದ್ದು, ಕಡೆಯ ಭಾನುವಾರ ಅದೇ ಸಮಯಕ್ಕೆ ಮರು ಪ್ರಸಾರವಾಗಲಿದೆ.
5: ನಿನ್ನಲ್ಲಿ ಕಾಣುವೆ ನನ್ನ ನಕ್ಷತ್ರ ಲೋಕ.
6: ಇದು ಆಕಾಶವಾಣಿ ಮೈಸೂರು FM 100.6. ಸಮಯ ಇನ್ನೇನು 2 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್, ನಂತರ ಹಿಂದಿಯಲ್ಲಿ ವಾರ್ತೆಗಳು.

0: ಭಾರತದಲ್ಲಿ ಅನೇಕ ಜನರ ಕೊಡುಗೆ ಇದೆ. ಸೊ ಅಲ್ಲಿಗೆ ನಾನೊಬ್ಬನೇ ಯಶಸ್ವಿ ಆಗಿದ್ದೇನೆ, ನಾನೊಬ್ಬನೇ ಸಾಧಿಸಿದ್ದೇನೆ, ಇಲ್ಲ. ನಮಗೆ ಶಿಕ್ಷಣ ನೀಡಿದಂಥ ಶಿಕ್ಷಕರು, ಬೆಳೆಸಿದ ಪೋಷಕರು, ನಮ್ಮೊಂದಿಗೆ ಕೆಲಸ ಮಾಡಿದ ಸಹೋದ್ಯೋಗಿಗಳು, ನಮ್ಮನ್ನು ಪ್ರೋತ್ಸಾಹಿಸಿದಂತಹ ಸ್ನೇಹಿತರು, ನಮಗಾಗಿ ದುಡಿದಂತಹ ಅನೇಕ ಅಪರಿಚಿತರಿದ್ದಾರೆ. ನಾವು ಎಲ್ಲರ ಸಹಾಯದಿಂದಲೇ ಬೆಳೆಯೋದಕ್ಕೆ ಸಾಧ್ಯ. ಈ ಸತ್ಯವನ್ನು ನಾವು ಅರಿಯುವಾಗ ಅಹಂಕಾರ ಸ್ವಲ್ಪ ಕರಗೋದಕ್ಕೆ ಆರಂಭ ಮಾಡ್ತದೆ. ಅದು ಒಳ್ಳೆಯ ಆರಂಭ. ಕೇಳುವ ಕಲೆಯನ್ನು ಮರಳಿ ನಾವು ಪಡೆಯಬೇಕಾಗಿದೆ. ಇಂದು ಅನೇಕ ಜನರು ಮಾತಾಡಲು ಇಷ್ಟಪಡ್ತಾರೆ, ಆದರೆ ಕಡಿಮೆ ಜನರು ಕೇಳಲು ಬಯಸ್ತಾರೆ. ನಾವು ನಮ್ಮ ಅಭಿಪ್ರಾಯವನ್ನು ಹೇಳಲು ತವಕಿಸ್ತೇವೆ, ಆದರೆ ಎದುರಿನವರ ನೋವನ್ನು ಕೇಳಲು ಸಮಯ ಕೊಡುವುದಿಲ್ಲ. ಇತರರನ್ನು ಮೊದಲು ಇಡುವುದು ಎಂದರೆ ಮೊದಲು ಕೇಳೋದು ಕಣ್ರಿ. ಅವರ ಕಥೆಯನ್ನು ಅರ್ಥ ಮಾಡಿಕೊಳ್ಳುವುದು, ಅವರ ದೃಷ್ಟಿಕೋನವನ್ನು ಗೌರವಿಸುವಂಥದ್ದು, ಅವರ ಅನುಭವವನ್ನು ಲಘುವಾಗಿ ಕಾಣದೇ ಇರುವಂಥದ್ದು. ಕೆಲವೊಮ್ಮೆ ಒಬ್ಬ ವ್ಯಕ್ತಿಗೆ ನಾವು ಕೊಡಬಹುದಾದಂಥ ದೊಡ್ಡ ಉಡುಗೊರೆ ಏನು ಗೊತ್ತಾ? ನಮ್ಮ ಗಮನ. ವಿನಯವನ್ನು ಕೆಲವರು ದುರ್ಬಲತೆ ಅಂತ ಭಾವಿಸ್ತಾರೆ, ಆದರೆ ವಿನಯವೇ ನಿಜವಾದ ಶಕ್ತಿಯಾಗಿದೆ. ತಪ್ಪಿದಾಗ ಒಪ್ಪಿಕೊಳ್ಳುವುದು ವಿನಯತೆ, ಕ್ಷಮೆ ಕೇಳುವುದು ವಿನಯತೆ, ಇತರರ ಯಶಸ್ಸನ್ನು ಮೆಚ್ಚುವಂಥದ್ದು ವಿನಯತೆ, ನಾವು ಎಲ್ಲವನ್ನ ತಿಳಿದಿಲ್ಲ ಎಂದು ಒಪ್ಪಿಕೊಳ್ಳುವುದು ವಿನಯತೆ. ವ್ಯಕ್ತಿಯನ್ನ ಎಂದಿಗೂ ಈ ವಿನಯತೆ ಚಿಕ್ಕವನನ್ನಾಗಿಸುವುದಿಲ್ಲ, ಅವರನ್ನ ಇನ್ನಷ್ಟು ದೊಡ್ಡವರನ್ನಾಗಿಸುತ್ತದೆ. ಸಮಾಜಕ್ಕೆ ನಮಗೆ ಈ ದಿನ ನಾನು ಅನ್ನುವಂಥದ್ದು ಬೇಡ ಕಣ್ರಿ. ಎಲ್ಲೋ ಒಂದೆಡೆ ನಾವು ಜೊತೆಯಾಗಿ ನಿಂತು ಸಮಾಜವನ್ನ ಕಟ್ಟಬೇಕಾಗಿದೆ. ನಾವು ಜೊತೆಯಾಗಿ ನಿಂತು ನಮ್ಮ ಕುಟುಂಬಗಳನ್ನ ಕಟ್ಟಬೇಕಾಗಿದೆ. ಜೀವನದ ಮಹತ್ವವು ನಾವು ಎಷ್ಟು ಎತ್ತರಕ್ಕೆ ಏರಿದ್ದೇವೆ ಅನ್ನುವಂಥದ್ರಲ್ಲಿಲ್ಲ, ನಾವು ಎಷ್ಟು ಜನರನ್ನು ನಮ್ಮೊಂದಿಗೆ ಎತ್ತಿಕೊಂಡು ಬಂದಿದ್ದೇವೆ ಎಂಬುದರಲ್ಲಿ ಇದೆ. ನಾವು ಎಷ್ಟು ಸಂಪತ್ತು ಗಳಿಸಿದ್ದೇವೆ ಎಂಬುದರಲ್ಲಿ ಇಲ್ಲ, ನಾವು ಎಷ್ಟು ಪ್ರೀತಿಯನ್ನು ಹಂಚಿದ್ದೇವೆ ಅನ್ನುವುದರಲ್ಲಿದೆ. ನಾವು ಎಷ್ಟು ಅಧಿಕಾರ ಹೊಂದಿದ್ದೇವೆ ಅನ್ನುವುದರಲ್ಲಿಲ್ಲ, ನಾವು ಎಷ್ಟು ಜನರಿಗೆ ಆಶೀರ್ವಾದವಾಗಿದ್ದೇವೆ ಅನ್ನುವಂಥದ್ರಲ್ಲಿದೆ. ಆದ್ದರಿಂದ ಇಂದು ಒಂದು ನಿರ್ಧಾರ ಮಾಡಬೇಕಾಗಿದೆಯಾ? ನಾನು ಅನ್ನುವಂಥ ಅಹಂಕಾರವನ್ನು ಸ್ವಲ್ಪ ಕಡಿಮೆ ಮಾಡಿ ನಾನು ಮಾಡಿದೆ ಅನ್ನುವಂಥ ಹೆಮ್ಮೆಯನ್ನು ಬದಿಗಿರಿಸಿ ಇತರರನ್ನು ಮೊದಲು ಇಡುವಂತಹ ಮನಸ್ಸನ್ನು ಬೆಳೆಸಿಕೊಳ್ಳಬೇಕಾಗಿದೆ. ನಾವು ನಾನು ಎಂಬ ಪದದಿಂದ ನಾವು ಎಂಬ ಪದದ ಕಡೆಗೆ ಸಾಗಿದಾಗ ಮಾತ್ರ ನಮ್ಮ ಕುಟುಂಬಗಳು, ಸಮಾಜ ಮತ್ತು ಜಗತ್ತು ಹೆಚ್ಚು ಮಾನವೀಯವಾಗುತ್ತದೆ. ನಮಸ್ಕಾರ.
1: ಪ್ರಿಯರೇ, ಇಲ್ಲಿ ತನಕ ಕೇಳಿದಂಥ ಸಂಚಿಕೆ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ, ಕರೆ ಮಾಡುವುದರ ಮೂಲಕ ಅಥವಾ ವಾಟ್ಸಪ್ ಸಂದೇಶವನ್ನು ಕಳುಹಿಸುವುದರ ಮೂಲಕ ತಿಳಿಸಬಹುದು. ನಿಮ್ಮಲ್ಲಿ ಅಥವಾ ನಿಮ್ಮ ನೆರೆಹೊರೆಯವರಲ್ಲಿ ಯಾರಿಗಾದರೂ ಪ್ರಾರ್ಥನಾ ಮನವಿಗಳಿದ್ದು ನಮಗೆ ಕಳುಹಿಸಿಕೊಟ್ಟರೆ ನಾವು ಪ್ರಾರ್ಥಿಸುತ್ತೇವೆ. ನೀವು ಕರೆಗಳನ್ನು ಮಾಡಬೇಕಾದ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9902604653. ಮತ್ತೊಮ್ಮೆ 9902606453. ದೇವರು ತಾನೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮಸ್ಕಾರ.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 2:56. ಈಗ ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್.
1: ಸಿರಿಗನ್ನಡಂ ಗೆಲ್ಗೆ.

0: ತೊಡಕಿನ ಮಾದರಿ, ಸೂಕ್ಷ್ಮ ಚಿತ್ತಾರಗಳಿಂದ ಮನೋಜ್ಞ ಲಕ್ಷ್ಮೀ ನೃಸಿಂಹ, ತಾಂಡವ ಗಣಪತಿ, ನೃತ್ಯ ಸರಸ್ವತಿ, ಕಲ್ಕಿ, ಮಹಿಷಾಸುರ ಮರ್ದಿನಿ ಮುಂತಾದವು ಹೊಯ್ಸಳ ಶಿಲ್ಪದ ಉತ್ತಮ ಮಾದರಿ. ಕಗ್ಗಲ್ಲಿನಲ್ಲಿ ನಿರ್ಮಿತವಾದ ಪಂಚಲಿಂಗೇಶ್ವರ ದೇವಾಲಯಗಳು ಸರಳ ಸುಂದರ ಕೆತ್ತನೆಗಳಿಂದ ಆಕರ್ಷಣೀಯ. ಇನ್ನೊಂದು ಲಕ್ಷ್ಮೀ ನರಸಿಂಹ ದೇವಾಲಯ. ಕಾಲಾಂತರದಲ್ಲಿ ಶಿಥಿಲಗೊಂಡ ದೇವಾಲಯಗಳಿಗೆ ಕಾಲಕಾಲದ ಕಾಯಕಲ್ಪ ಈಗ ರಕ್ಷಿತ. ಮೈಸೂರಿನಿಂದ 40 ಕಿಲೋಮೀಟರ್ ದೂರದಲ್ಲಿ ಕಾವೇರಿ ನದಿಯ ಎಡದಂಡೆಯ ಮೇಲೆ ಗತ ಸಾಹಸ ಸಾರುತ್ತಿದೆ ಸೋಮನಾಥಪುರ.
1: ಘನ ಪರಂಪರೆ, ನಾಡಿನ ಹೆಮ್ಮೆ.

0: ಸಿರಿಗನ್ನಡಂ ಗೆಲ್ಗೆ.
1: ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಆಲಿಸಿದಿರಿ. ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್.
2: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
3: ವಿಳಾಸ, ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 3:22. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಹೆಚ್.ಟಿ. ಹರೀಶ್ ಅವರ ಸ್ಯಾಕ್ಸೋಫೋನ್ ವಾದನ ಕೇಳುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ಅದಿತಿ ಕೃಷ್ಣಪ್ರಕಾಶ್, ವಯಲಿನ್ನಲ್ಲಿ ಎಸ್ ಪುಟ್ಟರಾಜು ಟೋಲು. ಕಾರ್ಯಕ್ರಮದ ಮೊದಲಿಗೆ ತ್ಯಾಗರಾಜರ ಕೃತಿಯನ್ನು ಆಲಿಸೋಣ. ಶೋಭಿಲ್ಲು ಸಪ್ತಸ್ವರ, ಜಗನ್ಮೋಹಿನಿ ರಾಗ, ರೂಪಕ ತಾಳ.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಗೋವಿಂದ ನಿನ್ನ ನಾಮವೇ, ಪುರಂದರದಾಸರ ರಚನೆ, ಜನಸನ್ಮೋದಿನಿ ರಾಗ, ಆದಿತಾಳ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೆಚ್ಡಿ ಹರೀಶ್ ಅವರಿಂದ ಸ್ಯಾಕ್ಸೋಫೋನ್ ವಾದನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ಅದಿತಿ ಕೃಷ್ಣಪ್ರಕಾಶ್ ವಯಲಿನ್ನಲ್ಲಿ, ಎಸ್ ಪುಟ್ಟರಾಜು ಡೋಲು.

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 3:08. ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ.

0: ಕೇಳುಗರೆ, ಇಂದು ಸಂಜೆ 4:30 ವೃತ್ತಿ ಮಾರ್ಗದರ್ಶನದಲ್ಲಿ ಬಯೋಟೆಕ್ನಾಲಜಿ ಕ್ಷೇತ್ರದಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳ ಕುರಿತು ಮೈಸೂರಿನ ಜೆಎಸ್ಎಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದ ವಿಜ್ಞಾನ ಪ್ರಾಧ್ಯಾಪಕರು ಹಾಗೂ ಡೀನ್ ಆದ ಡಾಕ್ಟರ್ ಎಂಎನ್ ನಾಗೇಂದ್ರ ಪ್ರಸಾದ್ ಮತ್ತು ಸಹಾಯಕ ಪ್ರಾಧ್ಯಾಪಕರೂ ಆದ ಡಾಕ್ಟರ್ ಲಕ್ಷ್ಮೀ ಎಸ್ ಅವರೊಂದಿಗಿನ ಸಂವಾದದ ಎರಡನೇ ಭಾಗ ಆಲಿಸುವಿರಿ. ಪ್ರಸ್ತುತಿ ಅರ್ಚನಾ ಆರ್ಯ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 4:15.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ. ಕವನಮಾಲೆ. ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ.

ಎಲ್ಲರಿಗೂ ನಮಸ್ಕಾರ. ನಾನು ಬಿ ಕೆ ಮೀನಾಕ್ಷಿ ಅಂತ. ಕವಿತೆಯ ಶೀರ್ಷಿಕೆ ಜಗವೇ ಕವಿತೆಯಾಗಿ. ಈ ಕವಿತೆಯ ಆಶಯ, ಕವಿ ಮನಸ್ಸಿಗೆ ಇಡೀ ಜಗವೇ ಕವಿತೆಯಾಗಿ ಭಾಸವಾಗುತ್ತಿದೆ. ತಾ ನೋಡಿದ್ದೆಲ್ಲ ಕೇಳಿದ್ದೆಲ್ಲ ಕವಿತೆಯಾಗೇ ಹೊಮ್ಮಿಕೊಳ್ಳುತ್ತದೆ. ಜಗತ್ತಿಗೆ ಕವಿತೆಯ ಚಾದರವನ್ನು ಹೊದಿಸುವ ಕವಯತ್ರಿ ತಾನು ಪ್ರೇಮಿಸಿದ ಹುಡುಗನೊಬ್ಬನಿಗೆ ಕವಿತೆ ಎಂಬುದೇ ವೇದ್ಯವಾಗದ ಬಗೆಗೆ ಖೇದಗೊಳ್ಳುತ್ತಾಳೆ. ಆದರೂ ತಾ ಮೆಚ್ಚಿದ ಹುಡುಗನೇ ತನ್ನ ಪಾಲಿನ ಕವಿತೆ ಎಂದು ಬಗೆದು ಅವನನ್ನೇ ಆರಾಧಿಸುತ್ತಾಳೆ. ನೀನೇ ಕವಿತೆಯಾಗಿ, ಕವಿತೆಯ ಶೀರ್ಷಿಕೆ ನೀನೇ ಕವಿತೆಯಾಗಿ. ಕೃಷ್ಣ, ನೀ ಬರೆದ ಕವಿತೆ ಜಗದೆಲ್ಲೆಡೆ, ನೀ ಬರೆದ ಕವಿತೆ ಜಗದೆಲ್ಲೆಡೆ, ಗಗನದಲ್ಲಿ, ನೀರಿನಲ್ಲಿ, ಕಾಡಿನಲ್ಲಿ, ಕೆಸರಿನಲ್ಲಿ, ಎಲೆ ಎಲೆಗಳಲ್ಲಿ, ಹೊಂಗಿರಣದಲ್ಲಿ, ಬೆಳದಿಂಗಳಲ್ಲಿ, ಹೊಂಗಿರಣದಲ್ಲಿ, ಬೆಳದಿಂಗಳಲ್ಲಿ, ಹೃದಯವಿದ್ದವ ನೋಟ ಹಾಯಿಸಿದೆಡೆಯೆಲ್ಲ, ಮನಸ್ಸಿದ್ದವ ಮನಸ ಹರಿಸಿದೆಡೆಯೆಲ್ಲ, ದಿನ ದಿನವೂ ಹಕ್ಕಿಗಳು ಬರೆಯುತ್ತಿವೆ ಕವಿತೆಗಳ ತಮ್ಮ ಒಲವಿನಿಂಚರದಲ್ಲಿ. ನವಿಲ ನೋವಿನಾರ್ಥತೆಯಲ್ಲಿ ಕವಿತೆಯ ಜನುಮವಿದೆ. ಕೋಗಿಲೆಯೋ ಬರೆದದ್ದೇ ಬರೆದದ್ದು ಕವಿತೆಗಳ. ನದಿಯ ನೋಡು, ಸಾಗರದಲೆಗಳಂತರಂಗದಲ್ಲಿ ಒಡಮೂಡಿದ ತರಂಗಗಳ ನರ್ತನವ ನೋಡು, ಎಲ್ಲೂ ಎಲ್ಲೆಲ್ಲೂ ಕವಿತೆಗಳ ಹಬ್ಬ. ನೀ ನಿಂತ ನೆಲವೇ

0: ಭಾವಗೀತೆಯ ಗರ್ಭ. ಹುಡುಗ, ನೀನೇಕೆ ಕವಿತೆಯ ಕಳೆದುಕೊಂಡೆ? ಹುಡುಗ, ನೀನೇಕೆ ಕವಿತೆಯ ಕಳೆದುಕೊಂಡೆ? ಇದ್ದವಲ್ಲ ಬರೆಯಲಾರದವು ನೂರೊಂದು, ಮನದಲ್ಲೇ ಆವಿರ್ಭವಿಸಿದ ಹಲವೊಂದು. ಬರೆಯಬಹುದಿತ್ತು, ಬರೆದೆನಗೆ ನೀಡಬಹುದಿತ್ತು, ಬರೆಯಬಹುದಿತ್ತು, ಬರೆದೆನಗೆ ನೀಡಬಹುದಿತ್ತು, ಆಗಬಹುದಿತ್ತು ರಸಗವಳ ಭಾವರಸನೆಗೆ. ಇರಲಿ ಬಿಡು, ಬಿಡುವಿರದ ಬದುಕಿನಲ್ಲಿ ವಾಸ್ತವತೆಯಲ್ಲಿ ಮಿಂದೆದ್ದ ಸ್ವತಂತ್ರ ಜೀವಿ ನೀನು, ಭಾವನೆಗಳಲ್ಲಿ ಸೆರೆಯಾಗದವನು. ಇಂದಲ್ಲ ನಾಳೆ ಕವಿತೆಯೊಂದ ಬರೆದೆಸೆಯಬಹುದೆನ್ನೆಡೆಗೆಂದು ಕಾದವಳು ನಾನು. ಇಂದಲ್ಲ ನಾಳೆ ಕವಿತೆಯೊಂದ ಬರೆದೆಸೆಯಬಹುದೆನ್ನೆಡೆಗೆಂದು ಕಾದವಳು ನಾನು. ಅಯ್ಯೋ ಕಾಯುವುದೇಕೆ ನಿನ್ನನು, ಅಯ್ಯೋ ಕಾಯುವುದೇಕೆ ನಿನ್ನನು? ಜಗವೇ ಕವಿತೆಯಾಗಿರುವಾಗ, ಭಾವದೊಲುಮೆಯಲ್ಲಿ ನವರು ಎಲ್ಲೆಡೆಯು ಚೆಲ್ಲಾಡಿರುವಾಗ, ನೀನೇ ಕವಿತೆಯಾಗಿ ನನ್ನೊಳನು ಸುಳಿರುವಾಗ, ಭಾವದೊಲುಮೆಯ ನವರು ಎಲ್ಲೆಡೆಯು ಚೆಲ್ಲಾಡಿರುವಾಗ, ನೀನೇ ಕವಿತೆಯಾಗಿ ನನ್ನೊಳನು ಸುಳಿರುವಾಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಜಾಹಿದ ಕೊಡಗು. ಕವನದ ಶೀರ್ಷಿಕೆ ವಿನಂತಿ. ಒಮ್ಮೊಮ್ಮೆ ನಾವು ಕಾಲ ಮೇಲೆ ಕಾಲು ಹಾಕಿ ವಿರಾಮದಿ ವಿವರವಾಗಿ ಪತ್ರಿಕೆ ಓದುತ್ತಾ ಕೂರುತ್ತೇವೆ. ಓ ನಳನ ವಂಶಜರೆ, ಕೊಡಬಹುದೇ ನಮಗೂ ಒಂದು ಕಪ್ಪು ಬೆಚ್ಚಗಿನ ಚಹಾವ? ಒಮ್ಮೊಮ್ಮೆ ನಾವು ಸ್ನಾನದ ಕೋಣೆಯ ಹೊಕ್ಕು ಜಾಣತನದಿ ಟವಲ್ ಮರೆಯುತ್ತೇವೆ. ಓ ರಾಧಾರಮಣರೆ, ಕೊಡಬಹುದೇ ನಮಗೂ ಟವಲ್ ಜೊತೆಗೊಂದು ಗರಿಗರಿಯಾದ ಮುತ್ತ? ತಿಂಗಳಿಗೊಮ್ಮೆ ಹೊಟ್ಟೆಯಲ್ಲಿ ನೋವು ಕಂಡು ಸೊಂಟದ ನರ ಎಳೆವಾಗ, ಓ ವಿಷ್ಣು ಸುತರೆ, ಪಕ್ಕದಿ ಕುಳಿತು ಮೆದುವಾಗಿ ಒತ್ತಬಹುದೇ ನಮಗೂ ಪ್ರೀತಿಯಿಂದ ಕೈಕಾಲು ಸೊಂಟವ? ರವಿಕೆಯ ಹುಕ್ಸುಗಳಿಗೆ ತಾಕದ ಕೈಯನ್ನು ಇನ್ನಿಲ್ಲದಂತೆ ಚಾಚುವಾಗ, ಓ ಭೀಮಪುತ್ರರೇ, ನಿಮ್ಮ ಪಾದ ಪೂಜಿಸಿದ ಕೈಗಳನ್ನು ಮೆಲ್ಲಗೆ ಬಿಡಿಸಿ ಬೆನ್ನು ಸವರಿ ತಾಕಿಸಬಹುದೇ ಅಗಲಿದ ಹುಕ್ಸುಗಳ ಕೊನೆಯ? ಸ್ನಾನದ ಬಳಿಕ ಗಡಿಬಿಡಿಯಲ್ಲಿ ಗೋಡೆಯ ಬದಿಗೊತ್ತಿ ಬಂದ ನಮ್ಮ ಒಳ ಉಡುಪುಗಳಿಗೂ ಒಮ್ಮೊಮ್ಮೆ ಹಚ್ಚಬಹುದೇ ಪರಿಮಳದ ಸಾಬೂನಿನ ನೊರೆಯ? ಓ ಶ್ರೀರಾಮ ಕುಲತಿಲಕರೇ, ಮಂಡಿಯೂರಿ ಕುಳಿತು ಅವಸರದಿ ಉಟ್ಟ ಅಂದಗೆಟ್ಟ ಸೀರೆಯ ನೆರಿಗೆಯ ನೇವರಿಸಿ ಸುಕ್ಕು ಬಿಡಿಸಿ ಹೊಂದಿಸಿಕೊಡಬಹುದೇ ಓ ಶಿವಸಂಭೂತರೆ? ಹರಿಸೇವೆ ಹರಸೇವೆ ಪತಿಸೇವೆ ಪರಸೇವೆಗಳಲ್ಲಿ ಪತರುಗುಟ್ಟುತ್ತಿರುವ ಪತ್ನಿಯರ ಪರದಾಟಕ್ಕೆ ಈ ನೆಪದಲ್ಲಾದರೂ ಪುಟ್ಟ ಪುಟ್ಟ ವಿರಾಮಗಳನ್ನು ಇಡಬಹುದೇ ಓ ಪತಿಪರಮೇಶ್ವರರೇ? ಈ ಕವಿತೆಯ ಆಶಯ, ನಾವು ಮಾಡುವ ಕೆಲಸಗಳನ್ನು ಹಂಚಿಕೊಂಡ್ರೆ ಕುಟುಂಬ ಎಷ್ಟು ಸಮಾಧಾನದಲ್ಲಿರುತ್ತೆ. ಆಮೇಲೆ ಹೆಂಡತಿ ಕೂಡ, ಅವಳಿಗೂ ಮುಟ್ಟಾದಾಗ ಅವಳಿಗೂ ಮೈಕೈ ನೋವು, ಸೊಂಟ ನೋವು ಎಲ್ಲ ಬರುತ್ತೆ. ಒಂದು ಕಪ್ ಕಾಫಿನೋ ಅಥವಾ ಏನಾಯಿತು ಸೊಂಟ ನೋವ ಅಂತ ಒಂದು ಸತಿ ಬೆನ್ಸವರೋದು ಏನೋ ಮಾಡಿದಾಗ ನಾವು ಆ ನೋವೆಲ್ಲ ಮರ್ತೇ ಹೋಗುತ್ತೆ ನಮಗೆ. ಹಾಗಾಗಿ ಇದು ಒಂದು ಸಣ್ಣ ಸಣ್ಣ ಸೂಕ್ಷ್ಮಗಳಷ್ಟೇ, ಹೆಣ್ಣು ಬಯಸುವಂಥದ್ದು ಇಷ್ಟೇ ಸಣ್ಣ ಸಣ್ಣ ವಿಷಯಗಳನ್ನು. ಆದರೆ ನಾವು ಇಷ್ಟು ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ನಿರೀಕ್ಷಿಸೋದು ಕೂಡ ತಪ್ಪಾಗ್ಬಿಡುತ್ತೆ. ಒಳ ಉಡುಪುಗಳನ್ನು ಅವರು ಕಾಲಿಂದ ಹಿಂಗೆ ಸರಿಸಿ ಬಂದು ಬಿಡ್ತಾರೆ. ಅಂದರೆ ಇದೆಲ್ಲ ಸಣ್ಣ ಸಣ್ಣ ಸೂಕ್ಷ್ಮಗಳು. ಗಂಡಸರು ಅನ್ನೋರು ಮಾಡುವ ಹಲವು ಕೆಲಸಗಳು ನಮಗೆಷ್ಟು ಸರಳ, ಅದನ್ನು ಸೇವೆ ಥರ ಮಾಡ್ತೀವಿ ನಾವು ಪ್ರೀತಿಯಿಂದ ಆಪ್ತವಾಗಿ. ಆದರೆ ನಾವು ನಮಗೆ ಬೇಕಾದ ಕೆಲವು ಕೆಲಸಗಳನ್ನು ಅವ್ರ ಕಡೆಯಿಂದ ಮಾಡಿಸೋಕೆ ಇಷ್ಟಪಡಲ್ಲ. ನಾವು ಅವರೇ ಅರ್ಥ ಮಾಡ್ಕೊಳ್ಳಿ, ಅವರೇ ಮಾಡಲಿ, ಅವರೇ ಅಂದರೆ ಕೇರ್ ತಗೊಳ್ಳಿ ಅಂತ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂದರೆ ಅವರೇ ಮುಂದೆ ಬಂದು ಜೊತೆಯಲ್ಲಿರುವಂಥ ಸಂಗಾತಿಯ ಎಲ್ಲ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನುವುದು ಈ ಕವಿತೆಯ ಆಶಯ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿಲ್ಪಶ್ರೀ ಹರವು. ಕವನದ ಶೀರ್ಷಿಕೆ ಕಾಲದಲ್ಲಿ ಏನಿದೆ. ಕಾಲದಲ್ಲಿ ಏನಿದೆ? ಇರುವುದೆಲ್ಲ ಪರಿಸ್ಥಿತಿಯಲ್ಲಿ, ಮನಸ್ಥಿತಿಯಲ್ಲಿ. ಅತ್ತು ಅಳಬಹುದು, ನಕ್ಕು ನಗಬಹುದು, ಅಳದೆ ನಗದೆ ಬಾಳಲ್ಲಿ ಕಾಣುವುದಾದರೂ ಏನನ್ನು? ಇದ್ದು ಬಿಡಬಹುದು ಸುಮ್ಮನೆ, ಯಾರಿಗೇನೂ ತೊಂದರೆ ಕೊಡದೆ. ಕಟ್ಟಿಕೊಳ್ಳಬಹುದು ಕೋಟೆಯನ್ನು ಸಕಲವು ನಾವೇ ಆಗಿ, ಬಾಳಬಹುದು ಬೇಸರಿಸದೆ ಪ್ರೀತಿ ತುಂಬಿ. ಹತ್ತಿರವೇನು ದೂರವೇನು, ಎದುರಿದ್ದು ದೂರಾಗಬಹುದು, ದೂರವಿದ್ದು ಒಂದಾಗಬಹುದು, ಯಾರಿಗೇನು ಗೊತ್ತು? ಇದೆಲ್ಲ ಪ್ರೀತಿಯದ್ದೇ ಕರಾಮತ್ತು. ಒರತೆಯಾಗಿ ಹೊಮ್ಮಿ ಹನಿ ಹನಿ ಸೇರಿ, ಜರಿಯಾಗಿ ಹಳ್ಳವಾಗಿ ತೊರೆಯಾಗಿ ಬೋರ್ಗರೆದು ದುಮ್ಮಿಕ್ಕುವ ಪ್ರೀತಿ ಶಾಂತವಾಗಲೇಬೇಕು, ಬಾಳ ಸಮುದ್ರದಲ್ಲಿ ಬೆರೆಯಲೇಬೇಕು. ಅಲ್ಲಿಯವರೆಗೂ

0: ಕಾಪಿಟ್ಟುಕೊಳ್ಳಬೇಕು. ಪ್ರೀತಿಯಾದರೂ ಎಲ್ಲಿದೆ? ಒಡನಾಟದಲ್ಲಿಯೇ. ಒಡನಾಟಕ್ಕೆ ಅವಕಾಶವಿಲ್ಲವಾದರೆ ಪ್ರೀತಿ ಬೂದಿ ಮುಚ್ಚಿದ ಕೆಂಡವಾಗುತ್ತದೆಯೇ ಅಥವಾ ಬೂದಿಯೇ ಆಗುತ್ತದೆಯೇ? ಮತ್ತೆ ಫೀನಿಕ್ಸ್ ಹಕ್ಕಿಯಂತೆ ಬೂದಿಯಲ್ಲಿಯೇ ಮರುಜೀವ ಪಡೆಯುತ್ತದೆಯೇ? ಬಲ್ಲವರಾರು? ಒಟ್ಟಿನಲ್ಲಿ ಪ್ರೀತಿ ಬೇಕು ಜಗದ ಒಡಲಿಗೆ. ಸಭ್ಯರಾಗಲು, ಸಂತರಾಗಲು, ಸಂಗಾತಿಗಳಾಗಲು, ಮೀರಿ ಪ್ರೇಮಿಯೇ ಆಗಲು. ಅದಕ್ಕಾಗಿ ಕಾಲದಲ್ಲಿ ಏನಿಲ್ಲ, ಇರುವುದೆಲ್ಲ ಪರಿಸ್ಥಿತಿಯಲ್ಲಿ, ಮನದಲ್ಲಿ ಅಷ್ಟೆ. ಕವನದ ಆಶಯ, ಪ್ರೇಮ ಎನ್ನುವುದು ಸಾಂದರ್ಭಿಕವಾದುದಲ್ಲ, ಅದು ಜೀವನಪೂರ್ತಿ ಇರುವಂಥದ್ದು. ಅದು ಯಾರೊಂದಿಗೆ ಹೇಗೆ ತೆರೆದುಕೊಳ್ಳುತ್ತದೆ, ಬೆರೆದುಕೊಳ್ಳುತ್ತದೆ ಎಂಬುದು ಯಾರಿಗೂ ನಿಲುಕುವುದಿಲ್ಲ. ಹೀಗಾಗಿ ಪ್ರೀತಿ ಯಾರೊಡನೆಯೋ ಶುರುವಾಗಿ ಇನ್ನಾರೊಡನೆಯೋ ಮುಕ್ತಾಯವಾಗುವಂಥದ್ದಲ್ಲ. ಆ ಪ್ರೀತಿ ನಿರಂತರ ಒಡನಾಟದಲ್ಲಿ ಅರ್ಥವನ್ನು ಕಂಡುಕೊಳ್ಳಬೇಕು. ಆ ಪ್ರೀತಿಯಲ್ಲಿ ಪ್ರೀತಿಯ ಎಲ್ಲ ಹಂತಗಳ ಭಾವಗಳು ಅನುಭವಕ್ಕೆ ದಕ್ಕಬೇಕು. ಆ ಪ್ರೀತಿ ಇಡೀ ಜಗತ್ತಿನ ಭಾವನೆಗಳನ್ನೆಲ್ಲ ಒಳಗೊಂಡಿರುವಂತಹ ಒಂದು ಅದ್ಭುತವಾದ ಒಂದು ಬಾಂಧವ್ಯ. ಆ ಭಾವನೆ ನಮಗೆಲ್ಲರಿಗೂ ದಕ್ಕಬೇಕು. ದಕ್ಕಿದಾಗ ಮಾತ್ರ ನಾವು ಈ ಜಗತ್ತನ್ನು, ನಮ್ಮೆಲ್ಲರನ್ನು, ನಮ್ಮ ಸುತ್ತಲನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಕಾಲ ಮತ್ತು ಮನಸ್ಸು ಇವೆರಡರ ನಡುವೆ ಪ್ರೀತಿ ಹೇಗೆ ಅರ್ಥೈಸಬಹುದು, ಅರ್ಥೈಸಿಕೊಳ್ಳಬಹುದು ಎಂಬುದರ ಅರ್ಥವನ್ನು ಈ ಕವಿತೆ ಹಿಡಿದಿಡಲು ಪ್ರಯತ್ನಿಸಿದೆ.
1: ಎಲ್ಲರಿಗೂ ನಮಸ್ತೆ, ನಾನು ಸೌಮ್ಯ ಹೆಗ್ಡಳ್ಳಿ.
2: ಕವಿತೆಯ ಶೀರ್ಷಿಕೆ ಆಪೋಷಣ. ತಲೆಪಾದ ತಟ್ಟಿ ಬೆರಳಾಡಿಸಿ ಬಿರಡೆಯ ತೂರಿಸಿದೆ ಘಾಟುಘಾಟು. ಉದಕದಿಂಬೆರೆಸಿ ಗುಟುಕ್ಕರಿಸಿದೆ ಕನ್ನವೇಕಿ. ಚಲದಿಂಪಟಿಸಿತು ಮನದ ಸೊಲ್ಲು ಕೊರಳಿಗೆ ಕೊರಳು ಎದುರು ಬದುರು. ಈಗ ಸುಟ್ಟ ಬೆಂಡಿನ ಧೂಪದ ಆರತಿಗೆ ಮುಕ್ಕೋಟಿ ದೇವ ನನ್ನೆದುರು ಶರಣು. ಬಿಸುಟಿದ ಭಸ್ಮ ನಾಳಿನ ಅರಿವಿಗೆ ಸಾಕ್ಷಿ. ಕೊರಳೊಳಗಿನ ಪರಮಾತ್ಮ ಮಂತ್ರವ ಜಪಿಸುತ್ತಿರೆ ಕಾಯವಿದು ಪಟವಾಯ್ತು ಮನಸ್ಸಿಂದ. ಗುಟುಕ್ಕರಿಸಿದೆ ಮತ್ತೆ ಸುಟ್ಟ ಬಾಡು ಅತ್ತಿತು ನಾಳೆಯ ಬೆಳಗಿಗೆ ಕೂಗಲನ್ನು ಬಿಟ್ಟ ಹಂಸ. ನಶೆಯ ಬರದಲ್ಲಿ ಎಲುಬಿಗೂ ಗುರುತು ಕೊಡದೆ ಶರಾಬಿನೊಟ್ಟಿಗೆ ಪಾಕವ ಕಾಯಿಸಿದೆ ಉದರದೊಳು. ಪರಮಾತ್ಮನಿಗೆ ಶಿಷ್ಯನಾಗಿ ಅದಾಗಲೇ ಹೊರಟಿದ್ದೆ ಹಿಂತಿರುಗದ ಹಾದಿ ಹಿಡಿದು. ಕ್ಷೀಣವಾಯ್ತು ಉಸಿರಿನ ಒಳಗೂಡು ರಾತ್ರಿ ಹಗಲಿನ ಧೂಪಕ್ಕೆ. ತೊಟ್ಟು ಹನಿಗಳ ಗಿಲಾಸಿಗೂ ನಾನೇ ಶರಾಬಿಯಾದೆ. ನನ್ನನ್ನೇ ಗುಟುಕ್ಕರಿಸುತ್ತಿವೆ ತಾರೆಗಳ ಸಾಕ್ಷಿಯಿಟ್ಟು ಕರುಳು ಸುಟ್ಟಿವೆ. ಸುಟ್ಟ ನಾರು ನಾನೀಗ ಶರಾಬಿನ ಘಾಟಿಗೆ ಸೀಪಿಟ್ಟ ಪ್ರತಿ ಗುಟುಕು ಫಲಿತಾಂಶವಿಯುತ್ತಿವೆ ನನ್ನದೇ ಸಾವನು. ಘಾಟು ಗಹಗಹಿಸಿದೆ, ಘಾಟು ಗಹಗಹಿಸಿದೆ.
3: ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕವಿತೆಯ ಬಹುಮುಖ್ಯ ಆಶಯ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಹಾಗಾಗಿ ಮದ್ಯಪಾನವನ್ನು ಯಾರೂ ಕೂಡ ಮಾಡಬಾರ್ದು. ಮದ್ಯಪಾನವನ್ನು ಹೆಚ್ಚು ಮಾಡೋದ್ರಿಂದ ನಾವು ಸ್ಮಶಾನದ ಹಾದಿಯನ್ನು ಹಿಡಿಯೋದಂತೂ ಸತ್ಯ. ಸೊ ಹಾಗಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎನ್ನುವಂಥದ್ದು. ಥ್ಯಾಂಕ್ ಯು.
1: ಎಲ್ಲರಿಗೂ ನಮಸ್ಕಾರ, ನಾನು ಸುಚಿತ್ರ ಹೆಗ್ಡೆ. ಕವನದ ಶೀರ್ಷಿಕೆ ಹೋಳು ಹೃದಯ. ನಿನಗೇನು ಗೊತ್ತು ಹೃದಯ ಹೋಳಾಗುವ ನೋವು? ಅದು ಬೆಂಕಿಯ ಮುಂದೆ ಚಳಿ ಕಾಸುತ್ತ ವಿಷಣ್ಣನಾಗಿ ಕೂತು ಶೇಂಗಾ ತಿನ್ನುವುದಲ್ಲ, ಅದೇ ಬೆಂಕಿ ಚಟ ಪಟ ಅನ್ನುತ್ತ ಸಿಕ್ಕಿದ್ದೆಲ್ಲ ನುಂಗಿ ನೊಣೆಯುವ ಉರಿ ಜ್ವಾಲೆಯ ಕೆನ್ನಾಲಿಗೆ. ಮೊದಲು ಸೌದೆ, ನಂತರ ಚರ್ಮ, ಮಾಂಸ, ಎಲುಬು ಒಂದೊಂದಾಗಿ ಸ್ವಾಹಾ, ಬರೀ ಕರಕಲು ಬಾಕಿ. ನಿನಗೇನು ಗೊತ್ತು ಹೃದಯ ಹೋಳಾಗುವ ನೋವು? ಅದು ಕತ್ತಲೆ ಕೋಣೆಯಲ್ಲಿ ಒಬ್ಬನೇ ಕುಳಿತು ಬಿಕ್ಕುವುದಲ್ಲ, ಅದೇ ಕಪ್ಪು ರಂಧ್ರ ತಳ ಕಾಣದ, ಬೆಳಕು ನುಸುಳದ, ದಾರಿ ಸಿಗದ, ಮುಳುಗೇಳದ ಅಂತರಾಟಿಕೆಯ ಚೆಂಡು. ಲೆಕ್ಕವಿಲ್ಲದ ಪೆಟ್ಟುಗಳ ಕೊಟ್ಟು ನಿನ್ನರವಿಗೆ ಬರದೆ ನಿನ್ನ ತಿರುಳೆಲ್ಲ ಹೀರಿ ಎಸೆದ ಎಂಜಲು ಸಿಪ್ಪೆ. ನಿನಗೇನು ಗೊತ್ತು ಹೃದಯ ಹೋಳಾಗುವ ನೋವು? ಅದು ನಾಜೂಕು ಗ್ಲಾಸಿನಲ್ಲಿ ಗುಟುಕರಿಸುವ ಪೇಯವಲ್ಲ, ಅದೇ ಗ್ಲಾಸು ಚೂರು ಚೂರು. ಒಂದೊಂದು ತುಣುಕಲ್ಲು ನಿನ್ನ ಸೋಲಿನ, ನಿನ್ನ ನೋವಿನ ಪ್ರತಿಬಿಂಬದ ಹರಿತದಂಚುಗಳು ಚುಚ್ಚಿ ಹರಿವ ನೆತ್ತರ ಧಾರೆ ಅದೇ ಬೆಂಕಿಯಪ್ಪುಗೆಗೆ ಹೆಪ್ಪುಗಟ್ಟದೆ ಕುದಿಯುತ್ತಿದೆ. ಈ ಕವನದ ಆಶಯ ಭಗ್ನ ಪ್ರೇಮದ ನೋವು ಮತ್ತು ತಲ್ಲಣವನ್ನು ವಿವರಿಸುತ್ತಿದೆ. ಕವನ ವ್ಯಂಗ್ಯ ಮತ್ತು ಮೂದಲಿಕೆಯ ದಾಟಿಯಲ್ಲಿ ಚಾಟಿ ಬೀಸುವಂತಿದೆ.
4: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದೇವಿಕಾ ಎನ್ಎಸ್. ಕವನದ ಶೀರ್ಷಿಕೆ ಹುಟ್ಟಿ ಬರಲಿ. ನೂರಾರು ಹೊಂಗನಸಿನ ಮೂಟೆ ಹೊತ್ತು ಹಾಸೆಗಳ ಬೆನ್ನೇರಿ ಭವ್ಯ ಭವಿಷ್ಯದ ದಿವ್ಯ ಪ್ರಭೆಯ ಸೂಸುತ್ತ ನೂರಾರು ಹೊಂಗನಸಿನ ಮೂಟೆ ಹೊತ್ತು ಹಾಸೆಗಳ ಬೆನ್ನೇರಿ ಭವ್ಯ ಭವಿಷ್ಯದ ದಿವ್ಯ ಪ್ರಭೆಯ ಸೂಸುತ್ತ ಅಹರ್ನಿಶಿ ಜ್ಞಾನ ದಾಹವ ಈರುತ್ತ ಪರೀಕ್ಷೆಗಳೆಂಬ ಭೂತಗಳ ಹೆದುರಿಸುತ್ತ ಉನ್ನತ ವಿದ್ಯೆಯ ಪದವಿ ಪದಕವನ್ನಿಡಿದು ಹುದ್ದೆಯ ಹರಸುತ ಸವೆಯುತ್ತಿದೆ ಹಾಯಸ್ಸು. ಉನ್ನತ ವಿದ್ಯೆಯ ಪದವಿ ಪದಕವನ್ನಿಡಿದು ಹುದ್ದೆಯ ಹರಸುತ ಸವೆಯುತ್ತಿದೆ ಹಾಯಸ್ಸು. ಕಮರುತ್ತಿದೆ ಬದುಕು, ಬೇಯುತ್ತಿದೆ ಮನ ನಿರಾಸೆಯ ಬೇಗುದಿಯಲಿ, ಕಂಡ ಕನಸು ಗಾಳಿ ಗೋಪುರವಾಗಿ ಕುಸಿಯುತ್ತಿದೆ ಆಶಾವಾದ. ವ್ಯವಸ್ಥೆಯ ಬದಲಾಯಿಸುವ ಹಂದ ಶ್ರದ್ಧೆಯ ಹೋಗಲಾಡಿಸುವ ಸ್ವಚ್ಛ ಸ್ವಾಸ್ಥ್ಯ ಸಮಾಜ ನಿರ್ಮಿಸುವ ಸಮಾನತೆಯ ಹಣತೆ ಹಚ್ಚುವ ಸಾಮಾಜಿಕ ಬದಲಾವಣೆಗೆ ಹಪಹಪಿಸುವ ಯುವ ಪ್ರತಿಭೆಗಳಿಗಿಲ್ಲ ನೆಲೆ ಬೆಲೆ. ಭ್ರಷ್ಟ ದುಷ್ಟ ಅಧಿಕಾರಿ ತಂತ್ರ ಮಂತ್ರ ಕುತಂತ್ರ ಅಧಿಕಾರ ದಾಹದಿಂದ ದಿಕ್ಕೆಟ್ಟು ಓಡುತ್ತಿವೆ ಮಾನವೀಯತೆ ಜೀವನ ಮೌಲ್ಯಗಳು. ಅವರ ಶ್ರಮಕ್ಕಿಲ್ಲ ಆದ್ಯತೆ, ವಿದ್ಯೆಗಿಲ್ಲ ಮಾನ್ಯತೆ, ಕನಸುಗಳಿಗೆ ಕಿಮ್ಮತ್ತಿಲ್ಲ. ಎಲ್ಲಿ ಹೋದರೂ ನಮ್ಮ ಗಾಂಧೀಜಿ ಶಾಸ್ತ್ರೀಜಿ ಸುಭಾಷರು ಬುದ್ಧ ಬಸವ ಅಂಬೇಡ್ಕರರು ಎಲ್ಲಿ ಹೋದರೂ ಗಾಂಧೀಜಿ ಶಾಸ್ತ್ರೀಜಿ ಸುಭಾಷರು ಬುದ್ಧ ಬಸವ ಅಂಬೇಡ್ಕರರು ಮತ್ತೊಮ್ಮೆ ಹುಟ್ಟಿ ಬರಲಿ. ಮೈಸೂರು ಮಹಾರಾಜರಂಥವರು ಮತ್ತೊಮ್ಮೆ ಹುಟ್ಟಿ ಬರಲಿ. ಮೈಸೂರು ಮಹಾರಾಜರಂಥವರು. ಕವನದ ಆಶಯ ಇಂದಿನ ವಿದ್ಯಾವಂತ ಸಮುದಾಯದ ಬದುಕು ಭವಣೆಯನ್ನು ಕುರಿತಂತೆ ಕಟ್ಟಲಾಗಿದೆ. ನೂರಾರು ಆಸೆಗಳನ್ನು ಕಟ್ಕೊಂಡು ಹಗಲು ರಾತ್ರಿ ಓದಿ ಉನ್ನತ ಪದವಿಯನ್ನು ಪಡ್ಕೊಂಡು ಉದ್ಯೋಗಕ್ಕಾಗಿ ತಮ್ಮ ಇಡೀ ಜೀವಮಾನವನ್ನು ಸವಸ್ತಾರುವಂತಹ ಯುವ ಜನಾಂಗದ ಒಂದು ಆಶಯವನ್ನು ಕುರಿತಂತೆ ಈ ಒಂದು ಕವನ ರಚನೆ.
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ. ಕವನದ ಶೀರ್ಷಿಕೆ ಅವಳು ಮಾತನಾಡುತ್ತಿದ್ದಳು. ಸರಿ ರಾತ್ರಿ ಸರಿದಿತ್ತು, ಸರಿ ರಾತ್ರಿ ಸರಿದಿತ್ತು, ಮನೆ ಮನದಲ್ಲಿ ಕತ್ತಲ ಹರಿವಿತ್ತು, ಮನೆ ಮನದಲ್ಲಿ ಕತ್ತಲ ಹರಿವಿತ್ತು. ಕಣ್ಣೀರಿನಿಂದ ತೊಯ್ದಿದ್ದ ದಿಂಬಿನೊಂದಿಗೆ ಅವಳು ಮಾತನಾಡುತ್ತಿದ್ದಳು. ಕಣ್ಣೀರಿನಿಂದ ತೊಯ್ದಿದ್ದ ದಿಂಬಿನೊಂದಿಗೆ ಅವಳು ಮಾತನಾಡುತ್ತಿದ್ದಳು. ಮನದೊಳಗಣ ನೋವು ಹಿಂಸಿಸುತ್ತಿದ್ದ ಪರಿಯ ಅವಳು ಇಂಚಿಂಚು ಹೇಳಿಕೊಳ್ಳುತ್ತಿದ್ದಳು. ಕತ್ತಲು ದಿಂಬಿನೊಂದಿಗೆ ತನ್ನ ಸರಿ ತಪ್ಪುಗಳನ್ನು ವಿಶ್ಲೇಷಿಸಿಕೊಳ್ಳುತ್ತಿದ್ದಳು. ತನ್ನ ನೋವುಗಳನ್ನೆಲ್ಲ ಕತ್ತಲೆಯಲ್ಲಿ ಬೆತ್ತಲಾಗುತ್ತದೆ ಎಂಬ ಸಣ್ಣ ಅರಿವು ಆಕೆಗಿರಲಿಲ್ಲ. ತನ್ನ ನೋವುಗಳನ್ನೆಲ್ಲ ನೆನೆದು ಸದ್ದು ಗದ್ದಲವಿಲ್ಲದೆ ಆಕೆ ಮತ್ತೆ ಮತ್ತೆ ಕಣ್ಣೀರಾಗುತ್ತಿದ್ದಳು. ಇದೆಲ್ಲವನ್ನ ತದೇಕ ಚಿತ್ತದಿಂದ ನೋಡುತ್ತಿದ್ದ ಗಡಿಯಾರ ಗೋಡೆಯ ಗಡಿಯಾರ ಮುಗುಳ್ನಕ್ಕೂ ನಿಲ್ಲದೆ ಸಾಗುತ್ತಲೇ ಇತ್ತು. ಈ ಕವಿತೆಯ ಆಶಯ, ಕೆಲವೊಮ್ಮೆ ನಾವು ಅನುಭವಿಸುವ ನೋವು ಯಾತನೆಗಳನ್ನು ಯಾರ ಬಳಿಯೂ ಹೇಳ್ಕೊಳ್ಳೋದಕ್ಕಾಗಲ್ಲ. ಅದೇ ರೀತಿ ಕವಿತೆಯಲ್ಲಿನ ಹುಡುಗಿ ಕೂಡ ತನ್ನ ನೋವನ್ನು ಯಾರಿಗೂ ಹೇಳಿಕೊಳ್ಳಲಾಗದೆ ಕತ್ತಲು ಮತ್ತು ದಿಂಬಿನೊಂದಿಗೆ ತನ್ನ ದುಃಖವನ್ನು ಹಂಚಿಕೊಳ್ತಾಳೆ. ಅವಳ ಈ ಯಾತನೆಯನ್ನು ನೋಡಿ ಗಡಿಯಾರ ನಗುತ್ತಾ ಮುಂದೆ ಸಾಗುತ್ತೆ. ಅಂದರೆ ನಿನ್ನ ನೋವನ್ನೆಲ್ಲ ಹಿಂದೆ ಬಿಟ್ಟು ನೀನು ಮುಂದೆ ಸಾಗಬೇಕು ಅಂತ ಆ ಗಡಿಯಾರ ಆ ಹುಡುಗಿಗೆ ಹೇಳ್ತಾ ಇದೆ ಅನ್ನೋದೇ ಈ ಕವಿತೆಯ ಆಶಯ. ಧನ್ಯವಾದಗಳು.
6: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೆಚ್ ಆರ್ ಕನ್ನಿಕಾ. ನನ್ನ ಕವನ ತಾಳು ಬಾಳು. ನೋವಲ್ಲಿ ತುಂಬಿದೆ ಈ ಬಾಳು, ಆದರೂ ಬೆಳದಿಂಗಳ ಸುದೆಯು ಸುರಿದು ಹೇಳುತ್ತಿದೆ ನೀ ತಾಳು. ಕನಸುಗಳ ಕಂದರದ ಈ ಬಾಳು, ಆದರೂ ನನಸುಗಳು ಮಿನುಗುತ್ತಾ ಹೇಳುತ್ತಿದೆ ನೀ ತಾಳು. ಕಣ್ಣೀರಿನ ಕಣ್ಣುಗಳ ಈ ಬಾಳು, ಆದರೂ ಹಿತವಾದ ನೋಟವು ಸವಿದು ಹೇಳುತ್ತಿವೆ ನೀ ತಾಳು. ಬಿಸಿಲಿನ ಬೇಗೆಯ ಈ ಬಾಳು ಆದರೂ ಅಮೃತ ಬಿಂದುಗಳು ಸುರಿಯುತ್ತಾ ಹೇಳುತ್ತಿವೆ ನೀ ತಾಳು. ಪ್ರೀತಿಯ ಹನಿಗಳಿಲ್ಲದ ಈ ಬಾಳು ಆದರೂ ಗುರಿಯ ಫಲವು ಕಾಯುತ್ತಾ ಹೇಳುತ್ತಿದೆ ನೀ ತಾಳು. ಈ ಕವನ ಆಶಯವೇನೆಂದರೆ ತಾಳಿದವನು ಬಾಳಿಯನು ಎಂಬ ಗಾದೆಗೆ ಪೂರಕವಾಗಿದೆ. ಈ ಕವನ ನೋವಿನಿಂದ ಮನಗಳು ಬೇಯುತ್ತಿರುವಾಗ ಬೆಳದಿಂಗಳು ಬೆಳಕನ್ನ ಚೆಲ್ಲಿ ನೋವು ಕ್ಷಣಿಕವೆನ್ನುತ್ತಾ ಸ್ವಲ್ಪ ತಾಳಿ ಬಾಳು ಎನ್ನುತ್ತಿವೆ. ಕನಸುಗಳು ಕಂದರವಾದಾಗ ಭರವಸೆಗಳು ತಾಳ್ಮೆಳೆಂದಿದ್ದರೆ ಜೀವನದಲ್ಲಿ ಕಂಡ ಕನಸುಗಳು ನೆನಸಾಗುತ್ತವೆ. ಹಾಗೆಯೇ ಕಷ್ಟದಲ್ಲಿ ಬಿದ್ದ ಕಣ್ಣೀರಿನ ಹನಿಗಳು ಜಾರಿ ಹೋದ ಮೇಲೆ ತಾಳ್ಮೆಯಿಂದ ಜೀವಿಸಿದರೆ ಕಣ್ಣಿಗೆ ಕಾಣುವ ಹಿತವಾದ ನೋಟವು ಹೇಳುತ್ತವೆ ನೀ ತಾಳ್ಮೆಯಿಂದ ಬದುಕಿದರೆ ಈ ಬಾಳು ನಿನ್ನದಾಗುವುದು. ಕಷ್ಟದ ಬಿಸಿಲಿನ ಬೇಗೆಯಲ್ಲಿ ಕುಗ್ಗಿದ ಈ ದೇಹಕ್ಕೆ ಮಳೆಗಾಲದಲ್ಲಿ ಬಿದ್ದ ಹನಿಗಳು ಮಳೆಯಾಗಿ ತಂಪಾದ ವಾತಾವರಣವನ್ನು ನಿರ್ಮಿಸುವ ತನಕ ನೀ ತಾಳ್ಮೆಯಿಂದ ಇರು. ಪ್ರೀತಿಯೇ ಕಾಣದ ಇರುವ ಜೀವಕ್ಕೆ ಬದುಕ ಭರವಸೆ ಮೂಡಿಸುವುದೇ ಈ ತಾಳ್ಮೆ ಎನ್ನುವುದು ಈ ಕವನದ ಆಶಯ.
7: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ ಎಂ ಯು, ಕಾವ್ಯ ನಮ್ಮ ಶ್ವೇತಾ ಮಂಡ್ಯ. ಕವನದ ಶೀರ್ಷಿಕೆ ವಿಪ್ಲವದ ಹಾಡು. ನಾನು ಬಾಗುತ್ತೇನೆ, ತಪ್ಪು ಮಾಡಿದ್ದೇನೆ ಎಂದಲ್ಲ, ಸಂಸಾರವೆಂಬ ಗೂಡಿನಲ್ಲಿ ಅಡಿಯಾಳು ನಾನೆಂದು ಬಂಧಿಸಿದ ನಿನ್ನ ಅಪಾರ ಚಾಲೋಕಿಗೆ ನಾನು ಪ್ರತಿರೋಧಿಸುತ್ತೇನೆ. ಬಾನಂಗಳದಲ್ಲಿ ಹಾರಾಡುವ ರೆಕ್ಕೆಗಳ ಮುರಿದು ಮಾತಿನ ಮೊನಚಾದ ಚೂರಿಯಿಂದ ಕನಸುಗಳ ಕತ್ತರಿಸಿದ ಒಲವಿನ ಮುಖವಾಡದ ಕ್ರೌರ್ಯಕ್ಕೆ ನಾನು ನೆನಪಿಸುತ್ತೇನೆ. ಮುದ್ದಾದ ಮರಿಯೆಂದು ನವಿರಾಗಿ ಮೈಸವರಿ ಕತ್ತು ಹಿಸುಕಿದ ನಿಷ್ಕರುಣೀ ಕೈಗಳು ನಿನ್ನವೇ ಎಂಬುದನ್ನು ನಾನು ಮತ್ತೆ ಮತ್ತೆ ಪ್ರಯತ್ನಿಸುತ್ತೇನೆ. ಗುರಿಯೆಡೆಗೆ ಹಾರಲು ಭರವಸೆಗಳು ಪ್ರಜ್ವಲಿಸುವಂತೆ ಕೆನ್ನೆಗಂಟಿದ ಕಂಬನಿ ಮೈಮೇಲೆ ಮೂಡಿದ ಬಾವು ಜೀವದ ಕಣ ಕಣದಲ್ಲೂ ಕಾಡುವ ನೋವು ಎಲ್ಲ ನೋವುಗಳ ಜೊತೆಗೆ ಅರಳುತ್ತೇನೆ ವಿಪ್ಲವದ ಹಾಡಾಗಿ ನಭಕ್ಕೆ ಹಾರುತ್ತೇನೆ ನನ್ನ ಹಾಡಿನ ಜೊತೆಗೆ ಶತಮಾನಗಳ ಸರಳುಗಳ ಕಡಿದು ಅದಮ್ಯ ಆಶಾವಾದದ ಹಂಬಲದಲ್ಲಿ ಹೆಣ್ಣೆಂಬ ತಾತ್ಸಾರ ತೀರುವ ತನಕ ಸಮತೆಯ ಹೂವು ಅರಳುವ ತನಕ ಎಲ್ಲ ನೋವುಗಳ ಜೊತೆಗೆ ಅರಳುತ್ತೇನೆ ವಿಪ್ಲವದ ಹಾಡಾಗಿ ನಭಕ್ಕೆ ಹಾರುತ್ತೇನೆ ನನ್ನ ಹಾಡಿನ ಜೊತೆಗೆ ಶತಮಾನಗಳ ಸರಳುಗಳ ಕಡಿದು ಅದಮ್ಯ ಆಶಾವಾದದ ಹಂಬಲದಲ್ಲಿ ಹೆಣ್ಣೆಂಬ ತಾತ್ಸಾರ ತೀರುವ ತನಕ ಸಮತೆಯ ಹೂವು ಅರಳುವ ತನಕ. ಕವನದ ಶೀರ್ಷಿಕೆ ಇದು ವಿಪ್ಲವದ ಹಾಡು ಅಂತ ಹೇಳಿ. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಮಾಜದಲ್ಲಿ ಹೆಣ್ಣು ದ್ವಿತೀಯ ದರ್ಜೆಯ ಪ್ರಜೆಯಾಗಿ ಅಂದಿನಿಂದ ಇಂದಿಗೂ ಕೂಡ ಬರ್ತಾ ಇರೋಳು. ಹೌದು, ಇವತ್ತು ಮಹಿಳಾ ಸಬಲೀಕರಣ ಬಹಳ ನಿರಂತರವಾಗಿ ಸಾಗಿ ಬರ್ತಾ ಇದೆ. ಶಿಕ್ಷಣ ಸಿಗ್ತಾ ಇದೆ ಹೆಣ್ಣು ಮಗಳಿಗೆ, ಎಲ್ಲ ರೀತಿಯ ಮುಕ್ತ ಅವಕಾಶಗಳು ಹೆಣ್ಣಿನ ಪಾಲಿಗೆ ದಕ್ತಾ ಇದೆ. ಅವಳು ತನ್ನ ಅಭಿವೃದ್ಧಿಗೆ, ತನ್ನ ಕನಸುಗಳಿಗೆ ಏನು ಬೇಕೋ ಅದೆಲ್ಲವನ್ನ ಮಾಡಿಕೊಂಡು ಮುನ್ನುಗ್ಗುವ ಧಾಟಿ ಚಾತಿಯನ್ನು ರೂಢಿಸ್ಕೊಳ್ತಾ ಇದ್ದಾಳೆ. ನಿಜ, ಅದೆಲ್ಲವುಗಳ ಜೊತೆಗೆ ಹೆಣ್ಣನ್ನು ಬಂಧಿಸ್ತಾ ಇರ್ತಕ್ಕಂಥ ಮತ್ತೊಂದು ಅವಳ ಹಾರಾಟವನ್ನು, ಅಂದರೆ ಅವಳ ಹಾರುವ ರೆಕ್ಕೆಯನ್ನು, ಅಂದರೆ ಅವಳ ಕನಸುಗಳನ್ನು ಕತ್ತರಿಸುವಂತಹ ಒಂದು ಮುಖವಾಡ ಯಾವುದಿದೆ ಅಂತ ಹೇಳಿದ್ರು ಅದು ಒಲವಿನ ಕ್ರೌರ್ಯ ಅಂತ ಹೇಳಿ. ಆ ಒಲವಿನ ಕ್ರೌರ್ಯ ಎಷ್ಟು ಮಟ್ಟಿಗೆ ಅವರನ್ನು ಘಾಸಿಗೊಳಿಸ್ತಾ ಇದೆ ಅಂತ ಹೇಳಿದ್ರೆ, ಕಾನೂನುಗಳಿವೆ ಅವಳಿಗೆ ತೊಂದರೆ ಆದರೆ ರಕ್ಷಣೆ ಮಾಡೋದಕ್ಕೆ, ಆದರೆ ಒಲವಿನ ಹೆಸರಿನಲ್ಲಿ ಅವಳನ್ನು ಸಂಸಾರದ ಹೆಸರಿನಲ್ಲಿ ಬಂಧಿಸ್ತಾ ಇದ್ದರೆ ಅವಳು ಯಾವ ಕಾನೂನಿಗೆ ಕೈಗೆ ಸಿಕ್ಕಿ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋದಕ್ಕೆ ಸಾಧ್ಯ? ಎಷ್ಟೋ ಜನ ಹೆಣ್ಣು ಮಕ್ಕಳು ಈ ಸಂಸಾರ ಎನ್ನುವಂತಹ ಜಂಜಾಟದಲ್ಲಿ ಸಿಲುಕಿಕೊಂಡು ಅಲ್ಲಿ ಆಗ್ತಾ ಇರ್ತಕ್ಕಂತಹ ನೋವು ಸಂಕಟಗಳನ್ನೆಲ್ಲ ಯಾರೊಂದಿಗೂ ಹಂಚಿಕೊಳ್ಳೋದಕ್ಕೆ ಆಗದೆ ಮರ್ಯಾದೆ ಎನ್ನುವಂಥ ಕಟ್ಟುಪಾಡಿಗೆ ಹೆದರಿ ಸದಾ ತನ್ನ ನೋವುಗಳನ್ನು ತನ್ನ ಮನಸ್ಸಿನಲ್ಲೇ ನುಂಗಿಕೊಂಡು ಕನಸುಗಳನ್ನು ಕೊಂದುಕೊಂಡು ಬದುಕ್ತಾ ಇರ್ತಕ್ಕಂಥ ದುಸ್ಥಿತಿಗೆ ಸಿಕ್ಕಿದ್ದಾರೆ. ಅಂತಹ ಎಲ್ಲ ಹೆಣ್ಣು ಮಕ್ಕಳ ನೋವಿಗೆ ಮಿಡಿದಂತಹ ಕಂಬನಿಯೇ ನನ್ನ ಈ ಕವಿತೆ. ಕೇವಲ ಕಣ್ಣೀರನ್ನು ಸುರಿಸ್ತಾ ನನ್ನ ಕೈಲಾಗಲ್ಲ, ನನ್ನ ಬದುಕೇ ಹೀಗೆ, ನನ್ನ ಜೀವನವೇ ಇಷ್ಟು, ನಾನು ಇದರಲ್ಲೇ ಇದ್ದುಬಿಡ್ತೇನೆ ಎನ್ನುವಂತಹ ನೋವು ಅಷ್ಟೇ ಅವಳನ್ನು ಆವರಿಸಬಾರ್ದು. ಬದಲಾಗಿ ತನ್ನಲ್ಲಿರುವಂಥ ಅದೆಷ್ಟು ನೋವುಗಳನ್ನು, ಸಂಕಟಗಳನ್ನು, ಹಿತಿಮಿತಿಗಳನ್ನು ದಾಟುವಂತಹ ಭರವಸೆಯನ್ನು ಆಕೆ ತನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಆ ಭರವಸೆಯ ಮೂಲಕವೇ ಆ ಹೆಣ್ಣೆಂಬ ತಾತ್ಸಾರವನ್ನು ಅಳಿಸಿ ಸಮತೆಯ ಹೂವು ಅರಳುವ ಹಾಗೆ ಆಕೆ ತನ್ನ ಭರವಸೆಗಳನ್ನು ನೆರವೇರಿಸಿಕೊಳ್ಳುವ, ಕನಸುಗಳನ್ನು ಈಡೇರಿಸಿಕೊಳ್ಳುವ ಸರಿಯಾದಂತಹ ಮಾರ್ಗವನ್ನು ಆರಿಸಿಕೊಂಡು ಆಕೆ ತನ್ನ ಜೀವನಕ್ಕೆ, ಹೆಣ್ಣಿನ ಜೀವನಕ್ಕೆ ಒಂದು ಅರ್ಥವನ್ನು ಕಂಡುಕೊಳ್ಳಬೇಕೇ ವಿನಃ ಹೆಣ್ಣು ಎನ್ನುವಂಥ ಕೊರಗಿನಲ್ಲೇ ಜೀವನವನ್ನು ಮುಕ್ತಾಯಗೊಳಿಸ್ಕೊಳ್ಬಾರ್ದು ಎನ್ನುವಂಥ ಧನಾತ್ಮಕವಾದಂಥ ಆಶಯವನ್ನು ಹೊಂದಿರುವಂತಹ ಕವಿತೆ ಇದು.
0: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ ನಂಜನಗೂಡು. ಕವಿತೆ ಡುಮ್ಮಿ. ಅಕ್ಕ, ಅಲ್ಲಿ ನೋಡಿದೆ ಅವಳನ್ನ, ಮದುವೆಗೆ ಮುಂಚೆ ತೆಳ್ಳಗಿದ್ದವ, ಹೆಂಗೆ ಕುಂಬಳಕಾಯಿ ಆಗಂಗಾಗವಳೆ ಎಂದು ಅಲ್ಲೊಬ್ಬಳು ಮತ್ತೊಬ್ಬಳಿಗೆ ಹೇಳುತ್ತಾ ಕಿಸಿ ಕಿಸಿ ಎಂದು ನಗತೊಡಗಿದಳು. ಕೇಳಿಸಿಕೊಂಡು ಕೇಳದಂತೆ ನಸುನಕ್ಕಿ ಸಹಿಸಿ ಮುಂದೆ ಸಾಗಿದವಳು ಅವಳು. ಓದ ಬಂದಲ್ಲೆಲ್ಲ ಒಬ್ಬೊಬ್ಬರದು ಒಂದೇ ಮಾತು, ಓದ ಬಂದಲ್ಲೆಲ್ಲ ಒಬ್ಬೊಬ್ಬರದು ಒಂದೇ ಮಾತು. ಇದೇನ ತಾಯಿ ಈ ಪಾಟಿಯಾಗಿದೆಯಲ್ಲ? ಅಲ್ಲೊಬ್ರು, ಏನು ಮೇಡಮ್ ಇಷ್ಟೊಂದು ಅಪ್ಪ ಆಗಿದ್ದೀರಿ? ಇಲ್ಲೊಬ್ಬಳು, ಗುರುತೇ ಸಿಗ್ಲಿಲ್ಲಲ್ಲ ಈ ಪಾಟಿ ಊದೋಗಿದೆಯಲ್ಲೇ. ಮತ್ತೊಬ್ಬರು, ಸ್ವಲ್ಪ ಸಣ್ಣ ಆಗೋದಲ್ವಮ್ಮ, ಡಯಟ್ ಮಾಡೋ. ಮಾತು ಶೂನ್ಯವಾಗಿ ಆಯಿತು ಎಂದು ನಕ್ಕಿ ನೋವ ನುಂಗಿ ಸರಿದು ಹೋದಳಾಕೆ. ಎದೆಯಲ್ಲಿ ದುಃಖ ದುಮ್ಮಾನ ಅದುಮಿಟ್ಟು, ಎದೆಯಲ್ಲಿ ದುಃಖ ದುಮ್ಮಾನ ಅದುವಿಟ್ಟು ಯಾರಿಗೂ ಹೇಳಲಾಗದೆ ಒಳಗೊಳಗೆ ಅತ್ತು ಹೊರಗೆಲ್ಲೂ ಹೋಗದೇ ಬಾರದೆಂದು ಮಾನಸಿಕವಾಗಿ ಖಿನ್ನತೆಗೆ ಜಾರಿ ಯಾರಿಗೂ ಮುಖವ ತೋರಬಾರದೆಂಬ ಕೀಳಿರುಮೆ ಮೂಡಿ ಒಳಗೊಳಗೆ ದುಃಖ ತಿಂದವಳು ಅವಳು. ಅವಳು ಹೆಣ್ಣು. ಮದುವೆ ಮಕ್ಕಳಾದ ಮೇಲೆ ದೇಹದ ಚಹರೆ ಬದಲಾಗುವುದು ಪ್ರಕೃತಿಯ ನಿಯಮಕ್ಕೆ ಸೇರಿದವಳು ಅವಳು. ದಪ್ಪ ತಾಯಿತನದ ಕುರುಹು ಇರಬಹುದಲ್ಲವೇ? ಮನೆ ಮಠ ಗಂಡ ಮಕ್ಕಳು ಕೆಲಸದ ಒತ್ತಡವೂ ಇರಬಹುದಲ್ಲವೇ? ಮುಟ್ಟಿನ ಬದಲಾವಣೆಯೂ ಆಗಿರಬಹುದಲ್ಲವೇ? ಹಾರ್ಮೋನ್ಸ್, ಥೈರಾಯ್ಡ್, PCOD ಇರಬಹುದಲ್ಲವೇ? ಮಾನಸಿಕ ಖಿನ್ನತೆ, ದೈಹಿಕ ಅಸ್ವಸ್ಥತೆ ಎಂದು ನೀವು ಏಕೆ ಭಾವಿಸದೇ ಹೋದಿರಿ? ಕಾಲ ಬದಲಾಗಿದೆ, ಭೌಗೋಳಿಕ ಜೀವನ ಶೈಲಿ ಬದಲಾದಾಗ, ನಾವು ತಿನ್ನುವ ಆಹಾರ ಕ್ರಮ ಬದಲಾಗಿರುವಾಗ, ನಾವು ಬದುಕುವ ಜೀವನ ಶೈಲಿಯೇ ಬದಲಾಗುತ್ತಿರುವಾಗ ಒತ್ತಡ ಒತ್ತಡ ಒತ್ತಡ, ಒತ್ತಡದ ಬಲೆಯಲ್ಲಿ ಸಿಲುಕಿದವಳು ಹೆಣ್ಣು. ಇನ್ನಾದರೂ ಬಿಟ್ಟು ಬಿಡಿ, ಇನ್ನಾದರೂ ಬಿಟ್ಟು ಬಿಡಿ ಹಂಗಿಸುವುದನ್ನು. ಅವಳ ದೇಹ ಅವಳ ದೇಗುಲ, ಶಾಂತಿ ನೆಮ್ಮದಿ ಹುಡುಕುವುದೇ ಅವಳ ಮಂತ್ರ. ಟೀಕೆ ನಿಂದನೆ ಹೀಯಾಳಿಸುವುದು ನಿಲ್ಲಿಸಿ ಆತ್ಮಸ್ಥೈರ್ಯ ತುಂಬುವುದು ನಮ್ಮೆಲ್ಲರ ಕರ್ತವ್ಯ. ಏಕೆಂದರೆ ನಿನ್ನ ಹಡೆದವಳು ಹೆಣ್ಣು, ನಿನ್ನ ಮಡದಿ ಹೆಣ್ಣು, ನಿನ್ನ ಮಗಳು ಹೆಣ್ಣು, ನಿನ್ನ ಗೆಳತಿ ಹೆಣ್ಣು, ನಿನ್ನ ಕರುಳ ಕುಡಿ ಹೆಣ್ಣು. ಹೆಣ್ಣು ನಮ್ಮೆಲ್ಲರ ಕಣ್ಣು. ಕವಿತೆಯ ಆಶಯ, ಪ್ರಸ್ತುತ ಸಮಾಜದಲ್ಲಿ ಪ್ರತಿಯೊಂದು ಹೆಣ್ಣು ಮಗಳು ಒಂದಕ್ಕೊಂದು ರೀತಿಯಲ್ಲಿ ಬಾಡಿ ಶೇಮಿಂಗ್ ಒಳಗಾಗಿರುವಂತಹದ್ದನ್ನು ನಾವು ಪ್ರಸ್ತುತ ದಿನಗಳಲ್ಲಿ ಕಾಣ್ಬೋದು. ಮದುವೆಯಾದಂಥ ಒಂದು ಹೆಣ್ಣು ತನ್ನ ದೇಹದ ಬದಲಾವಣೆಗಳು ತಂತಾನೇ ಆಗೋವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಇದನ್ನು ಅರಿಯದ ಜನ ಅವಳನ್ನು ಟೀಕೆ ಮಾಡ್ತಾರೆ, ನೀ ಡಪ್ಪ ಇದೆಯಾ, ಡುಮ್ಮುಕ್ಕಿದೆಯಾ, ಕರಗಿದೆಯಾ ಅನ್ನೋ ಒಂದು ನಿಂದನೆಗೆ ಅವಳು ಒಳಗಾಗ್ತಾ ಹೋಗ್ತಾಳೆ. ಇದರಿಂದ ಅವಳು ಮಾನಸಿಕವಾಗಿ ಕುಗ್ಗುವಂಥದ್ದನ್ನು ನಾವು ನೋಡ್ಬೋದು. ಪ್ರಸ್ತುತ ಸಮಾಜದಲ್ಲಿ ಆಹಾರ ಶೈಲಿ ಬದಲಾದಂತೆ ಅವಳ ಜೀವನ ಶೈಲಿಯೂ ಸಹ ಬದಲಾಗ್ತಾ ಹೋಗ್ತದೆ, ತಿನ್ನುವ ಆಹಾರ ಕ್ರಮವೂ ಬದಲಾಗ್ತಾ ಹೋಗ್ತದೆ. ಈ ನಿಟ್ಟಿನಲ್ಲಿ ಅವಳ ದೈಹಿಕ ಸ್ಥಿತಿಯೂ ಸಹ ಬದಲಾಗುವುದರ ಜೊತೆಗೆ ಆರೋಗ್ಯದ ಸಮಸ್ಯೆಗಳು ನಿರ್ಮಾಣ ಆಗೋಂಥದ್ದನ್ನು ನಾವು ಕಾಣ್ಬೋದು. ನಾವು ಅವರಿಗೆ ಹೀಯಾಳಿಸುವ ಬದಲು ಅವ್ರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸಗಳನ್ನು ಮಾಡಬೇಕು ಅನ್ನೋದು ಈ ಒಂದು ಕವಿತೆಯ ಆಶಯ.

ಇದುವರೆಗೂ ಕವನ ಮಾಲೆ ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ಮಹಿಳಾ ರಂಗ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಕೇಳುಗರೆ ಗಮನಿಸಿ, ಸಮಾಜ ಕಲ್ಯಾಣ ಇಲಾಖೆ ಮೈಸೂರು ಇಲ್ಲಿಂದ ಬಂದ ಇದೊಂದು ಪ್ರಕಟಣೆ. 2026-27 ಸಾಲಿಗೆ ಪೋಷಕರ ವಾರ್ಷಿಕ ವರಮಾನ 2.5 ಲಕ್ಷದೊಳಗಿರುವ ಮೈಸೂರು ತಾಲೂಕಿನ 10ನೇ ತರಗತಿ ಅಥವಾ ಎಸ್ಎಸ್ಎಲ್ಸಿ ನಂತರದ ಪಿಯುಸಿ, ಡಿಪ್ಲೊಮಾ, ಐಟಿಐ ಡಿಗ್ರಿ, ಇಂಜಿನಿಯರಿಂಗ್, ನರ್ಸಿಂಗ್, ಬಿಎಡ್, ಪೋಸ್ಟ್ ಗ್ರಾಜ್ಯುಯೇಷನ್ ಹಾಗೂ ಇತರೆ ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕಾಗಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ssp.postmatric.karnataka.gov.in ಅರ್ಜಿ ಸಲ್ಲಿಸಬಹುದಾಗಿದೆ. ದಿನಾಂಕ 31/1/2027 ಒಳಗೆ ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕವಾಗಿರುತ್ತದೆ. ಅರ್ಜಿ ಸಲ್ಲಿಸುವ ಮೊದಲು ಆಧಾರ್ ಸೀಡಿಂಗ್, ಕಾಲೇಜ್ ಡೀಟೇಲ್ಸ್, ಕೋರ್ಸ್ ಡೀಟೇಲ್ಸ್ ಮತ್ತು ಎನ್ಎಸ್ಪಿ ಒಟಿಆರ್ ವ್ಯಾಲಿಡೇಷನ್ನೊಂದಿಗೆ ಎಲ್ಲ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ ಮೈಸೂರು ತಾಲೂಕು ಡಾಕ್ಟರ್ ಬಾಬು ಜಗಜೀವನರಾಮ್ ಭವನ ಕಟ್ಟಡ, ಆದಿಪಂಪ ರಸ್ತೆ, ಒಂಟಿಕೊಪ್ಪಲು ಪೂರ್ವ, ಬಡಾವಣೆ ಪಡುವಾರಳ್ಳಿ, ಮೈಸೂರು 12. ಇಲ್ಲಿಗೆ ಸಂಪರ್ಕಿಸಬಹುದಾಗಿದೆ. ದೂರವಾಣಿ ಸಂಖ್ಯೆ 0821-25-20910. ಮತ್ತೊಮ್ಮೆ 0821-25-20910 ಇಲ್ಲಿಗೆ ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 4:35. ಈಗ ವೃತ್ತಿ ಮಾರ್ಗದರ್ಶನದಲ್ಲಿ ಬಯೋಟೆಕ್ನಾಲಜಿ ಕ್ಷೇತ್ರದಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳ ಕುರಿತು ಮೈಸೂರಿನ ಜೆಎಸ್ಎಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದ ವಿಜ್ಞಾನ ಪ್ರಾಧ್ಯಾಪಕರು ಹಾಗೂ ಡೀನ್ ಆದ ಡಾ ಎಂಎನ್ ನಾಗೇಂದ್ರ ಪ್ರಸಾದ್ ಮತ್ತು ಸಹಾಯಕ ಪ್ರಾಧ್ಯಾಪಕರೂ ಆದ ಡಾ ಲಕ್ಷ್ಮೀ ಎಸ್ ಅವರೊಂದಿಗಿನ ಸಂವಾದದ ಎರಡನೇ ಭಾಗ ಆಲಿಸುವಿರಿ. ಪ್ರಸ್ತುತಿ ಅರ್ಚನಾ ಆರ್ಯ.
1: ಕೇಳುಗರೆ ನಮಸ್ಕಾರ. ಬಿಎಸ್ಸಿ ಎಂಎಸ್ಸಿ ಮಾಡಿದ ಮೇಲೆ ಅವ್ರು ಸಂಶೋಧನೆಯಲ್ಲಿ ಮುಂದುವರೆದ್ರೆ ಅವರಿಗೆ ಉದ್ಯೋಗದ ಕುರಿತು ಅಂದ್ರೆ ಆದಾಯದ ಕುರಿತು ಯಾವುದೇ ಯೋಚನೆ ಮಾಡದೇನೆ ಪೋಷಕರಿಗೆ ಇಲ್ಲ ನಾನು ಬದುಕಬಲ್ಲೆ ಅನ್ನೋ ಧೈರ್ಯ ಆತ್ಮವಿಶ್ವಾಸ ಕೊಡಬಹುದಾ?
2: ಮೇಡಮ್, ಅವರು ಬಿಎಸ್ಸಿ ಮಾಡಿರಲಿ, ಎಂಎಸ್ಸಿ ಮಾಡಿರಲಿ, ಬಿಇ ಮಾಡಿರಲಿ, ಒಂದು ಉದ್ಯೋಗಕ್ಕೆ ಬರಬೇಕಾದ್ರೆ ಅವರು ಆ ನಡುವೆ ಏನು ಕಲಿತಾರೆ, ಯಾವ ದಾರಿ ಹಿಡಿತಾರೆ, ಎಷ್ಟು ಆಸಕ್ತಿ ತೋರಿಸ್ತಾರೆ, ಯಾವ ಸ್ಕಿಲ್ ಸೆಟ್ ಬೆಳೆಸ್ಕೋತಾರೆ ಅದ್ರ ಮೇಲೆ ಹೋಗುತ್ತೆ. ಇದು ಎಲ್ಲ ಖಂಡಿತವಾಗೂ ಅವರು ಮುಂಚೆಯಿಂದನೂ ವ್ಯವಸ್ಥಿತವಾಗಿ ಯೋಚನೆ ಮಾಡ್ಕೊಂಬಂದ್ರೆ ಯಾವುದೇ ಡಿಗ್ರಿ ಮಾಡಿರಲಿ ಮೇಡಮ್, ಖಂಡಿತ ಅವ್ರ ಜೀವನ ರೂಪಿಸ್ಕೋಬಹುದು, ಅದು ಖಂಡಿತ ಹೇಳಬಲ್ಲೆ.
1: ಸಂಶೋಧನೆಯಲ್ಲಿ ಎಷ್ಟು ಅವಕಾಶಗಳಿವೆ ಸರ್, ನಮ್ಮ ದೇಶದಲ್ಲಿ ವಿದೇಶದಲ್ಲಿ?
3: ತುಂಬಾ ಅವಕಾಶಗಳಿದೆ ಮೇಡಮ್. ಸಂಶೋಧನೆ ಅನ್ನೋದು ಎಲ್ಲರಿಗೂ ಬೇಕು. ಇವಾಗ ಜೈವಿಕ ತಂತ್ರಜ್ಞಾನದಲ್ಲಿ ಸಂಶೋಧನೆ ಬಹುಮುಖ್ಯವಾದ ಅಂಶ. ನ್ಯಾನೋ ಬಯೋಟೆಕ್ನಾಲಜಿ ಅಂತ ಬರ್ತಾ ಇದೆ. ಇವಾಗ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂಡು ತುಂಬಾ ಇದು ಹೆಂಗೆ ಮಾಡೋದು, ಸಂಶೋಧನೆ ಒಂದು ಅವಿಭಾಜ್ಯ ಅಂಗ ಬಯೋಟೆಕ್ನಾಲಜಿ. ಇದಕ್ಕೆ
1: ಬಿಎಸ್ಸಿ ಬಯೋಟೆಕ್ನಾಲಜಿ ಮತ್ತೆ ಬಿಇ ಬಯೋಟೆಕ್ನಾಲಜಿ ಓದಿದ ಕೂಡ್ಲೇನೆ ಒಂದು 5 ಅಂಕಿ ಸಂಬಳದ ನಿರೀಕ್ಷೆ ಇಟ್ಕೋಬಹುದಾ?
2: ಈಗ ಕಂಪ್ಯೂಟರ್ ಸೈನ್ಸ್ ಸರ್ವಿಸ್ ಓರಿಯೆಂಟೆಡ್ ಕರಿಯರ್, ನಮ್ಮ ಬಿ ಬಯೋಟೆಕ್ನಾಲಜಿ ಆಗಲಿ ಬಿಎಸ್ಸಿ ಬಯೋಟೆಕ್ನಾಲಜಿ, ಈ ಸಾಮಾನ್ಯ ಈ ಕ್ಷೇತ್ರಗಳಲ್ಲಿ ಹೆಂಗಾಗುತ್ತೆ ಅಂದರೆ, ಈ ಕಂಪ್ಯೂಟರ್ ಸೈನ್ಸ್ಗೆ ಇರೋಷ್ಟು ಕಂಪ್ನಿಗಳು ಬಿ ಬಯೋಟೆಕ್ನಾಲಜಿಗಾಗಲಿ ಬಿಎಸ್ಸಿಗಿಲ್ಲ. ಆದ್ರೂ ಕಂಪ್ಯೂಟರ್ ಸೈನ್ಸ್ಗೆ ಈಚೆ ಬರೋಂಥ ಅಷ್ಟು ವಿದ್ಯಾರ್ಥಿಗಳು ಬಿ ಬಯೋಟೆಕ್ನಾಲಜಿ ಬಿಎಸ್ಸಿ ಬಯೋಟೆಕ್ನಾಲಜಿಗೂ ಬರಲಿಕ್ಕಿಲ್ಲ. ಈಗ ಸಾಮಾನ್ಯ ಈ ಬಯೋಟೆಕ್ನಾಲಜಿ ಲೈನಲ್ಲೆಲ್ಲ ಹೇಗಾಗುತ್ತೆ ಅಂದರೆ, ಕರಿಯರ್ ಶುರು ಮಾಡಬೇಕಾದ್ರೆ ಸಂಬಳ ಅವ್ರು ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ ಸ್ವಲ್ಪ, ಬಟ್ ಮೇಲೋಗ್ತಾ ಹೋಗ್ತಾ ಹೋಗ್ತಾ ಹೆಂಗಾಗುತ್ತೆ ಅಂದರೆ ಮೇಲೋಗ್ತಾನೆ ಇರುತ್ತೆ. ನಾವು ಯಾವಾಗಲೂ ಈಗ ಪೇರೆಂಟ್ಸ್ಗಳಿಗೂ ಇದೇ ಗ್ರಾಫ್ ಕೊಡ್ತಾ ಇರ್ತೀವಿ. ಈ ಗ್ರಾಫ್ ಹೆಂಗಾಗುತ್ತೆ ಅಂದರೆ, ಕಂಪ್ಯೂಟರ್ ಸೈನ್ಸ್ ಇದರಲ್ಲೆಲ್ಲ ಹೆಂಗಾಗುತ್ತೆ, ಒಂದು ಲೆವೆಲಿಂದ ಶುರು ಆಗುತ್ತೆ, ಒಂದು ಲೆವೆಲ್ಗೆ ಹೋಗಿ ನಿಂತೋಗುತ್ತೆ ಗ್ರಾಫ್. ನಮ್ಮ ಬಿ ಬಯೋಟೆಕ್ನಾಲಜಿಲಿ ಆಕಾಶ ತನಕನೂ ಹೋಗೋದು ಮೇಡಮ್. ಯಾಕಂದರೆ ನಮ್ಮಲ್ಲೇ ಸಾಕಷ್ಟು ಉದಾಹರಣೆಗಳಿದೆ. ಈಗ ನಮ್ಮ ಕಿರಣ್ ಮಜುಮ್ದಾರ್ ಶಾ ಮೇಡಮ್ಮೇ ಎಕ್ಸಾಂಪಲ್ ಆಗಿ ತಗೋಬೋದು. ಇವತ್ತು ಅವ್ರ ಲೆವೆಲ್ಗೆ ಯಾರೂ ಇಲ್ಲ, ವು ಸ್ಟಾರ್ಟೆಡ್ ಆಸ್ ಎ ಬೇಸಿಕ್ ಸೈಂಟಿಸ್ಟ್. ಆಗಿರೋದ್ರಿಂದ ಅವರ ಎಷ್ಟು ಆಸಕ್ತಿ ಇದೆ, ಯಾವ ಏರಿಯಾದಲ್ಲಿ ವರ್ಕ್ ಮಾಡ್ತಾರೆ, ಎಷ್ಟು ಕಾರ್ಯಕ್ಷಮತೆ ಇದೆ, ಅದರಿಂದ 5 ಅಂಕಿಗೂ ಹೋಗ್ಬೋದು, 6ಕ್ಕೂ ಹೋಗ್ಬೋದು, 7ಕ್ಕೂ ಹೋಗ್ಬೋದು ಮೇಡಮ್. ಶುರು ಆಗೋದು ಸ್ವಲ್ಪ ಕಡಿಮೆ, ಬೇರೆ ಇದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇದ್ರಲ್ಲಿ ಶುರು ಮಾಡ್ಬೋದು, ಬಟ್ ಮೇಲೋಗ್ತಾ ಹೋಗ್ತಾ ಹೋಗ್ತಾ ಒಳ್ಳೆ ಗ್ರಾಫ್ ಅಂತೂ ಇದೆ ಮೇಡಮ್, ಖಂಡಿತ ಹೇಳಿ.
3: ಆಮೇಲೆ ಮೇಡಮ್, ನಮ್ಮ ಇದಕ್ಕೆ ಇವಾಗ ನೋಡಿ ಆಹಾರ ಬೇಕೇ ಬೇಕು, ಆಹಾರ ತಿಂದ್ಮೇಲೆ ಆಮೇಲೆ ಏನೋ ಒಂದು ರೋಗ ಬಂದ್ರೆ ರೋಗ ನಿರೋಧಕಕ್ಕೂ ಬೇಕು, ಆಮೇಲೆ ಔಷಧಕ್ಕೂ ಬೇಕು, ಆಮೇಲೆ ಇವಾಗ ನಾವು ಬೆಳಿಬೇಕು, ಎಲ್ಲದಕ್ಕೂ ನಮ್ಮ ಬಯೋಟೆಕ್ನಾಲಜಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದು ಫೀಲ್ಡ್ ಅಲ್ಲಿ ಯಾವಾಗ್ಲೂ ಮೇಲೆ ಹೋಗ್ತಿವೆ ಹೊರತು ಕೆಳಗ್ ಬರೋದೇ ಇಲ್ಲ.
1: ಈಗೆಲ್ಲ ಕಡೆ ಎಐ ನ ಪ್ರಭಾವ, ಮನುಷ್ಯರನ್ನೇ ಅವರು ಬದಲಿ ಮಾಡುವಂತಹ ಹಂತದಲ್ಲಿ ಎಐ ಬಂದು ನಿಂತಿದೆ. ಬಯೋಟೆಕ್ನಾಲಜಿಯಲ್ಲಿ ಎಐ ಕೆಲಸ ಕೊಡಿಸುತ್ತಾ ಅಥವಾ ಕೆಲಸ ಕಳಿಸುತ್ತಾ?
2: ಮೇಡಮ್, ಇದು ಒಂದು ತಪ್ಪು ಕಲ್ಪನೆ ಎಲ್ಲರಲ್ಲೂ ಇದೆ. ನಮ್ಗೆ Y2K ಬಂದಾಗ್ಲೂ ಇದೇ ಭಯ ಇತ್ತು,
1: ನಿಜ.
2: ಕಂಪ್ಯೂಟರ್ ಬಂದಾಗ್ಲೂ ಇದೇ ಭಯ ಇತ್ತು, ಕೆಲಸ ತಗೊಂಡ್ಬಿಡುತ್ತೆ. ಬಟ್ ಅದು ಬಂದ ಮೇಲಿಂದ ಕೆಲಸಗಳೇನು ಕಡಿಮೆ ಆಗಿಲ್ಲ. ನಾವೇನಾಗುತ್ತೆ ಅಂದ್ರೆ, ಎಐ ಬರಲಿ, ನಾಳೆ ಇನ್ನೊಂದು ತಂತ್ರಜ್ಞಾನ ಬರಲಿ, ಆ ತಂತ್ರಜ್ಞಾನಕ್ಕೆ ಹೊಂದ್ಕೋಬೇಕು ನಾವು ಅಷ್ಟೇ. ಬರುವಾಗ ನಮಗೆ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ, ಅದು ಮಾನವೀಯ ಗುಣ. ಯಾವುದೇ ಹೊಸ ಇದು ಬಂದಾಗ ನಾವು ಅದನ್ನು ರೆಸಿಸ್ಟ್ ಮಾಡ್ತೀವಿ. ಎಐ ಬಂದಿರೋದ್ರಿಂದ ಕಂಪ್ಯೂಟರ್ ಸೈನ್ಸ್ ಎಲ್ಲ ಆಗಲಿ, ಬಯೋಟೆಕ್ನಾಲಜಿ ಯಾವುದರಲ್ಲೂ ಏನು ಇದಾಗಲ್ಲ, ಇನ್ನೂ ಜಾಸ್ತಿ ಯೂಸ್ ಆಗುತ್ತೆ ಹೊರತು ಅದರಿಂದ ಕಡಿಮೆ ಏನಾಗಲ್ಲ ಮೇಡಮ್. ಆಮೇಲೆ ಎಸ್ಪೆಷಲಿ ಮೇಡಮ್ ಹೇಳ್ದಂಗೆ, ಈಗ ಬಯೋಟೆಕ್ನಾಲಜಿ ಆಹಾರ, ನಾವು ಊಟ ಮಾಡೋದು ಬಿಟ್ಟರೆ ಬೇಕಾದ್ರೆ ಬಯೋಟೆಕ್ನಾಲಜಿ ನಿಲ್ಬೋದು ಮೇಡಮ್. ಜನಕ್ಕೆ ರೋಗನೇ ಬರೋದು ನಿಂತೋದ್ರೆ ಬಯೋಟೆಕ್ನಾಲಜಿ ಬೇಡದೇ ಇರ್ಬೋದು, ಲಸಿಕೆನೇ ಬೇಡ ಅಂದ್ರೆ ಬಯೋಟೆಕ್ನಾಲಜಿ ಬೇಡದೇ ಇರ್ಬೋದು, ಇಂಡಸ್ಟ್ರಿಗಳೇ ಬೇಡ ಅಂದ್ರೆ ಬಯೋಟೆಕ್ನಾಲಜಿ ಬೇಡದೇ ಇರ್ಬೋದು. ಇವೆಲ್ಲ ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ಬಯೋಟೆಕ್ನಾಲಜಿ ಬೇಕೇ ಬೇಕು.
1: ಹಾಗಿದ್ರೆ 2026 ಈ ಬಯೋಟೆಕ್ನಾಲಜಿ ವಿದ್ಯಾರ್ಥಿಗಳು ಕಲ್ತಿರ್ಲೇಬೇಕಾದ 2 ಸ್ಕಿಲ್ ಯಾವುದು?
2: ಈಗ ಬಯೋಟೆಕ್ನಾಲಜಿ ಸಾಕಷ್ಟು ಏರಿಯಾಗಳಿಗೆ ಟಚ್ ಆಗುತ್ತೆ. 2 ಸ್ಕಿಲ್ ಇವತ್ತೊಂದು ದಿನ ಬರಬೇಕು ಅಂದ್ರೆ ಕಲಿಯಕ್ ರೆಡಿ ಇರಬೇಕು ಮೇಡಮ್. ಈ ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾನೆ ಇರುತ್ತೆ, ಕಲಿಯಕ್ ರೆಡಿ ಇರಬೇಕು. 2ನೇದು ಪೇಷನ್ಸ್ ಬೇಕು. ನಮ್ಮಲ್ಲಿ ಈಗ ಏನಾಗುತ್ತೆ, ಈಗ ಕೆಲವು ಇದರಲ್ಲಿ ಈಗ ಓದ್ತಾ ಇದೀವಿ, ಓದ್ತಾ ಇದ್ದಾಗ ನಾಳೆಯಿಂದನೇ ಅದೇ ತಾವ್ ಹೇಳಿದ್ರಲ್ಲ ಮೇಡಮ್, ಹಂಗೆ 5 ಅಂಕಿ ಸಂಬಳ, 6 ಅಂಕಿ ಸಂಬಳ. ಅದ್ರ ಜೊತೆಗೆ ಸಾಮಾನ್ಯ ನಮ್ಮಲ್ಲಿ ಬರೋ ವಿದ್ಯಾರ್ಥಿಗಳ ಮನೋಭಾವ ಹೆಂಗಿರುತ್ತೆ ಅಂದ್ರೆ, ಏನಾದ್ರು ಒಂದು ಸಾಧನೆ ಮಾಡಬೇಕು, ಬಯೋಟೆಕ್ನಾಲಜಿಯಲ್ಲಿ ಏನಾದ್ರು ಒಂದು ಮಾಡಬೇಕು ಅಂತ ಇರುತ್ತೆ. ಈ ಮನೋಭಾವನೂ ಬೇಕು. ಬರೀ ಈಗ ನಾವು ನಮ್ಮ ಕರಿಯರ್ ಮಾಡ್ಕೋಬೇಕಾದ್ರೆ ಬರೀ ಸಂಬಳ ತುಂಬಾ ಇಂಪಾರ್ಟೆಂಟ್, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಸಂಬಳ ಒಂದೇ ಇಂಪಾರ್ಟೆಂಟ್ ಅಲ್ಲ. ಫಾರ್ ಎಕ್ಸಾಂಪಲ್, ನನಗೆ ಯಾವುದೋ ಒಂದು ಕೆಲಸ ಕೊಟ್ಬಿಟ್ಟು ದಿನ ಮೊಬೈಲ್ ಫೋನ್ ಆನ್ ಮಾಡಬೇಕು, ಆಫ್ ಮಾಡಬೇಕು, ಒಂದು ಸಾವಿರಸಲ್ ಮಾಡಬೇಕು ಅಂದರೆ ಒಂದಿನ ಮಾಡ್ಬೋದು, 2 ದಿನ ಮಾಡ್ಬೋದು, ವರ್ಷಾನುಗಟ್ಟಲೆ ಮಾಡೋಕ್ಕಾಗಲ್ಲ. ನಾವು ಏನು ಕೆಲಸ ಮಾಡ್ತೀವಿ, ಏನೋ ಒಂದು ಹೊಸದು ಕಂಡುಹಿಡಿತಾ ಇದ್ದೀವಿ ಅನ್ನೋ ಆಸಕ್ತಿನೂ ಇರಬೇಕು. ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಕಲಿಯ ಆಸಕ್ತಿ ಇರಬೇಕು. ಲರ್ನ್ ಅಂಡ್ ಅರ್ನರ್ ಅಂತಾರೆ, ಕೆಲವು ಅಭ್ಯಾಸಗಳನ್ನ ನಾವು ಏನು ಬಿಡಬೇಕು ಅದನ್ನು ಬಿಡಬೇಕು, ಹೊಸದೇನು ಕಲಿಬೇಕು ಅದು ಕಲಿಬೇಕು. ಇವೆರಡು ಇದ್ದು ಹೊಸ ಹೊಸ ತಂತ್ರಜ್ಞಾನ ಏನು ಬರ್ತಾ ಇದೆ ಅದಕ್ಕೆಲ್ಲ ನಾವು ಹೊಂದ್ಕೊಂಡು ಹೋಗ್ತೀನಿ ಅಂತ ಇದ್ರೆ ಸಾಕಷ್ಟು ಅವಕಾಶಗಳಿದೆ.
1: ಈಗ ಬಯೋಟೆಕ್ನಾಲಜಿ ಓದದ ನಂತರ ನಾನು ವ್ಯವಸಾಯದ ಜೊತೆಗೆ ಕೋಳಿ ಸಾಕಣೆ ಆಗಿರಬಹುದು, ಮೀನು ಸಾಕಣೆ ಆಗಿರಬಹುದು, ಇದಕ್ಕೆ ಉಪಯೋಗ ಆಗುತ್ತಾ, ಪೂರಕವಾಗಿದೆಯಾ?
2: ಖಂಡಿತ ಆಗುತ್ತೆ ಮೇಡಮ್, ಇದು ಒಳ್ಳೆ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಮನುಷ್ಯನ ಕಾಯಿಲೆ ಬಂದಂಗೆ ಕೋಳಿಗೂ ಬರುತ್ತೆ, ಮೀನುಗಾರಿಕೆಗೂ ಬರುತ್ತೆ. ಈಗ ಏನಾಗ್ತಾ ಇದೆ, ಈಗ ಸಾಕಷ್ಟು ಪೌಷ್ಟಿಕಾಂಶಗಳು ಎನ್ಝೈಮ್ಸ್ ಅಂತ ಕರಿತೀವಿ ನಾವು, ಈಗ ಫೀಡ್ಗಳಲ್ಲೇ ಎನ್ಝೈಮ್ಸ್ ಇನ್ಕ್ಲೂಡ್ ಮಾಡ್ತಾರೆ. ಹಂಗಾಗಿರೋದ್ರಿಂದ ಅದು ನ್ಯಾಚುರಲ್ ಆಗಿ ಅದು ಚೆನ್ನಾಗಿ ಗ್ರೋತ್ ಆಗುತ್ತೆ. ಸೊ ಇದೆಲ್ಲ ತಿರ್ಗಾ ಬರೋದು ಬಯೋಟೆಕ್ನಾಲಜಿ ನಾಲೆಜ್ ಇಂದಾನೆ. ಅದಕ್ಕೆ ಫೀಡ್ ಕೊಡೋದಾಗ್ಬೋದು, ಅದಕ್ಕೆ ಏನಾದ್ರು ಕಾಯಿಲೆ ಬಂದಾಗ ಹೇಗೆ ತಡಿಬೋದು, ಅದ್ರ ಪರಿಸರ ಹೆಂಗಿಡ್ಬೋದು. ಫಾರ್ ಎಕ್ಸಾಂಪಲ್, ಅದ್ರ ಪರಿಸರದಲ್ಲಿ ಸಾಕಷ್ಟು ಮೈಕ್ರೋ ಆರ್ಗಾನಿಸಮ್ಸ್ಗಳು, ಸೂಕ್ಷ್ಮ ಜೀವಿಗಳಿರ್ತವೆ. ಇದ್ರ ನಾಲೆಡ್ಜು ಬಿ ಬಯೋಟೆಕ್ನಾಲಜಿ ಓದೋರಿಗೆ ಬರೋದ್ರಿಂದ ಇಲ್ಲೂ ಸಾಕಷ್ಟು ಉಪಯೋಗ ಆಗುತ್ತೆ.
3: ಆಮೇಲೆ ಬಿ ಬಯೋಟೆಕ್ನಾಲಜಿ ಅವರು, ಇವಾಗ ನೀವು ಕೋಳಿ ಸಾಗಣೆ ಅದರಲ್ಲಿ ಬರೋ ವೇಸ್ಟ್, ಆ ವೇಸ್ಟ್ ಇಂದನು ನಮ್ಮ ಬಯೋಟೆಕ್ನಾಲಜಿ ಅವ್ರು ಮಾಡ್ತಾರೆ. ಈಗ ಬಯೋಮಾಸ್ ಪೆಲೆಟ್ ಅಂತ ಒಂದಿದೆ, ಅಂದ್ರೆ ಇವಾಗ ಹಳೆ ಕಾಲದಲ್ಲೆಲ್ಲ ಇವಾಗ ಎನರ್ಜಿ ಇವಾಗ ಕೋಲ್ ಯೂಸ್ ಮಾಡ್ತಾ ಇದ್ರು, ಇದು ಅದು ಸಿಕ್ಕಲ್ಲ ಅಂತಂದ್ರೆ ಈ ತರ ಕೋಳಿ ಸಾಗಾಣಿಕೆ ಮೀನು ಇದರಲ್ಲೆಲ್ಲ ವೇಸ್ಟ್ ಬರೋದ್ರಿಂದ ಅದರಿಂದನೂ ನಾವು ಇದು ಮಾಡಿಬಿಟ್ಟು ನಾವು ಎನರ್ಜಿನ ಡೆವಲಪ್ ಮಾಡ್ಬೋದು. ಬಯೋಟೆಕ್ನಾಲಜಿಲಿ ಕಸಾನೂ ರಸ ಮಾಡ್ಬೋದು. ಮೇಡಮ್,
1: ನೀವು ಡೀನ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಸಹಾಯಕ ಪ್ರಾಧ್ಯಾಪಕರಾಗಿದ್ದೀರಾ, ತುಂಬಾ ವಿದ್ಯಾರ್ಥಿಗಳ ಭವಿಷ್ಯವನ್ನ ಕಟ್ಕೊಟ್ಟಿದ್ದೀರಾ, ಒಂದೆರಡು ಬೆಸ್ಟ್ ಸಕ್ಸೆಸ್ ಸ್ಟೋರಿಯನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಬಹುದಾ?
3: ಮೇಡಮ್, ಪ್ರಿಯದರ್ಶಿನಿ ಅಂತ ಇದ್ರು, ನೀವು ಕೇಳಿದ್ರಿ ಕನ್ನಡ ಮೀಡಿಯಮ್ ಅಂತ. ಅವರು ಚಾಮರಾಜನಗರ ಜಿಲ್ಲೆ ಎಲ್ಲೋ ಒಂದು ಹಳ್ಳಿಯಿಂದ ಬಂದಿದ್ದು ಆ ಹುಡುಗಿ. ಅವರು ಕನ್ನಡ ಮೀಡಿಯಮ್ ಏನೆ, ಅವರು ಮೊದಲಿಗೆ ಬಂದಾಗ ಅವರು ನಿಂತ್ಕೊಂಡು ಮಾತಾಡೋಕ್ಕೂ ತುಂಬ ಹೆದರ್ತಾ ಇದ್ರು. ಆಮೇಲೆ ಅವರು, ಬಟ್ ಆ ಹುಡುಗಿ ತುಂಬ ಬುದ್ಧಿವಂತೆ ಅಂದರೆ ಅವ್ರಿಗೆ ಒಂದು ಹಿಂಜರಿಕೆ ಇತ್ತು, ನಾನು ಹೆಂಗೆ ಮಾತಾಡೋದು, ಅವರ ಸಹಪಾಠಿಗಳ ಜೊತೆ ಹೆಂಗೆ ಮಾತಾಡೋದು, ಪ್ರಾಧ್ಯಾಪಕರ ಜೊತೆ ಹೆಂಗೆ ಮಾತಾಡೋದು ಅಂತ. ಬಟ್ ನಮ್ಮ ಕೋರ್ಸ್ ಹೆಂಗಿದೆ ಅಂದರೆ, ಆ ಹುಡುಗಿ 8th semester ಆಗೋಷ್ಟೊತ್ತಿಗೆ ಅದೇ ನನ್ನ ಗೇಟ್ ಕ್ಲಿಯರ್ ಮಾಡಿದ್ರು. ಅದು ಎಕ್ಸಾಮ್ ಇವಾಗ ಎಂ ಟೆಕ್ ಮಾಡೋದಕ್ಕೆ, IITs ಎಂ ಟೆಕ್ ಮಾಡೋದು, ಗೇಟ್ ಕ್ಲಿಯರ್ ಮಾಡಿ ಅಲ್ಲಿ ಮತ್ತು ಅಲ್ಲಿ ಅಗ್ರಿಕಲ್ಚರಲ್ ಬಯೋಟೆಕ್ನಾಲಜಿ ಮಾಡಿ ಈಗ ಅವರು ಒಳ್ಳೆ ಸ್ಥಾನದಲ್ಲಿದ್ದಾರೆ ಮೇಡಮ್, ಒಳ್ಳೆ ಕಂಪನಿಲಿ ಕೆಲಸದಲ್ಲಿದ್ದಾರೆ. ಆಮೇಲೆ ರೋಹಿತ್ ಗೌಡ ಅಂತ ಹೇಳಿದ್ನಲ್ಲ, ಆ ಹುಡುಗನೂ ಅಷ್ಟೆ. ಇನ್ನೊಬ್ಬ ಹುಡುಗ ಪುನೀತ್ ಅಂತ ಇದ್ರು, ಅವರು ಅಷ್ಟೆ. ಹಿಂಗೆ ಅಂದರೆ ಮಕ್ಕಳು ಪಾಪ ಹೆದರಿಕೆ ಹಿಂಜರಿಕೆ ಇರುತ್ತೆ. ಈಗ ನಮ್ಮ ಸಿಲೆಬಸ್ಸಲ್ಲಿ ಹೆಂಗಿರುತ್ತೆ ಅಂದರೆ, ಅವರು 4 ಜನದ ಜೊತೆ ಕೆಲಸ ಮಾಡಬೇಕು, ಗ್ರೂಪ್ ವರ್ಕ್ ಇರುತ್ತೆ. ಆಮೇಲೆ ಅವ್ರಿಗೆ ಏನು ಮಾಡಿರ್ತಾರೋ ಅದನ್ನ ಪ್ರೆಸೆಂಟ್ ಮಾಡಬೇಕು. ಅಲ್ಲೆಲ್ಲಾನು ನಾವು ಅವ್ರಿಗೆ ಸ್ಕಿಲ್ಸ್ನ ಡೆವಲಪ್ ಮಾಡ್ತೀವಿ. ಅದೆಲ್ಲ ಮಾಡಿದಾಗ ಡೆಫಿನೆಟ್ ಆಗಿ ಅವ್ರು ಎಲ್ಲೇ ಈಚೆ ಹೋದ್ರೂನು ಅವರು ತುಂಬ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದೇ ಇರ್ತಾರೆ. ನಮ್ಮ ಕರಿಕ್ಯುಲಮ್ಮೇ ಹಂಗಿದೆ.
1: ಮತ್ತೆ ಈ ಸರ್ಕಾರ ತಂದಿರುವಂತಹ ಬಯೋಟೆಕ್ ನೀತಿಗಳು ಈ ಬಯೋಟೆಕ್ನಾಲಜಿ ಓದಿನ ಮೇಲೆ ಮತ್ತೆ ಉದ್ಯೋಗದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ?
2: ಮೇಡಮ್, ಈ ಸರ್ಕಾರದ ನೀತಿಗಳು ಯಾವಾಗ ಬಯೋಟೆಕ್ ಬಗ್ಗೆ ಬರುತ್ತೆ ಸಾಮಾನ್ಯ ಜನಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಇದನ್ನ ಸಾಮಾನ್ಯ ಜನಕ್ಕೆ ತಲುಪಿಸೋ ಜವಾಬ್ದಾರಿ ಇರುತ್ತಲ್ಲ, ಇದು ನಮ್ಮ ಬಿ ವಿದ್ಯಾರ್ಥಿಗಳು ಇಲ್ಲಿ ಏನು ಕೆಲಸ ಮಾಡಿರ್ತಾರೆ, ಯಾಕಂದ್ರೆ ಕೆಲವು ಏನು ಟೆಕ್ನಿಕಲ್ ಟರ್ಮ್ಸ್ ಯೂಸ್ ಮಾಡಿರ್ತಾರೆ, ಸಾಮಾನ್ಯ ಜನಗಳಿಗೆ ಏನೋ ಆತಂಕ ಆಗುತ್ತೆ, ಓ ಇದೇನೋ ಮಾಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಈ BT ಕಾಟನ್ನೇ ಆಗಿರ್ಬೋದು, ಈ BT ಇದು ಬಂತಲ್ಲ, ಬಟ್ ಆಕ್ಚುಲಿ ಅದರಿಂದ ಎಷ್ಟು ಉಪಯೋಗ ಇದೆ ಅನ್ನೋದು ತಿಳಿಸ್ಕೊಡ್ಬೇಕಾದ್ರೆ, ನಮ್ಮ ಬಯೋಟೆಕ್ ಏನು ಓದಿರ್ತಾರೆ ಅವ್ರು ಏನೇ ಕೆಲಸ ಮಾಡ್ತಾ ಇರಲಿ, ಅವ್ರು ಯಾವಾಗಲೂ ದೇ ಸರ್ವ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ಸಾಮಾನ್ಯ ಜನಗಳಿಗೂ ಸರ್ಕಾರದ ನೀತಿಗಳಿಗೂ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾರೆ.
1: ಮತ್ತೆ ಈ ರೈತರಿಗೆ ವಿಶೇಷವಾದಂತಹ ತರಬೇತಿಯನ್ನ ಕೊಡೋ ವ್ಯವಸ್ಥೆ ಏನಾದರೂ ಇದೆಯಾ ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ? ಅವರು ಹೇಗೆ ಬೆಳೆಯನ್ನ ಬೆಳಿಬೇಕು, ಯಾವ ಬೀಜವನ್ನು ಆರಿಸ್ಕೊಳ್ಬೇಕು ಅನ್ನೋ ಎಲ್ಲ ವಿಚಾರ.
2: ಮೇಡಮ್, ಇದು ಓವರ್ಆಲ್ ಬಯೋಟೆಕ್ನಾಲಜಿ ಬಗ್ಗೆ ಟ್ರೈನಿಂಗ್ ಕೊಡ್ಬೋದು ಅಂತ ಹೇಳಲಿಕ್ಕೆ ಆಗಲ್ಲ. ಈ ಬಯೋಟೆಕ್ನಾಲಜಿ ಮೂಲಕ ಸಾಕಷ್ಟಿವೆ. ನಾ ಹೇಳ್ದಂಗೆ ಸಾವಯವ ಗೊಬ್ಬರ ಇರ್ಬೋದು, ಬಯೋಫರ್ಟಿಲೈಸರ್ಸ್ ಇರ್ಬೋದು, ಇದ್ರ ಬಗ್ಗೆ ಅಣಬೆ ಕೃಷಿ ಇರ್ಬೋದು, ಸರ್ಟಿಫಿಕೇಟ್ ಕೋರ್ಸ್ಗಳಂತ ಸುಮಾರು ಸಂಸ್ಥೆಗಳಲ್ಲಿ ಮಾಡ್ತಾರೆ ಮೇಡಮ್. ಈ ಒಂದು ವಾರ 10 ದಿನ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸಾವಯವ ಗೊಬ್ಬರ ಮಾಡಬೇಕಾದ್ರೆ ಅದು ಅವರು ಒಂದು 10 ದಿನ ಕೋರ್ಸ್ ಮಾಡಿದ್ರೆ ಅವರ ಸ್ವಂತ ಭೂಮಿಯಲ್ಲಿ ಅವರೇ ಶುರು ಮಾಡ್ಕೋಬಹುದು, ಅತಿ ಕಡಿಮೆ ಪ್ರಮಾಣದಲ್ಲಿ ಶುರು ಮಾಡ್ಕೋಬಹುದು. ಈ ತರದ ಸಾಕಷ್ಟು ಉದಾಹರಣೆಗಳಿದೆ ಮೇಡಮ್.
1: ಆಮೇಲೆ ನೀವು ಕಿರಣ್ ಅವರ ಉದಾಹರಣೆಯನ್ನ ಕೊಟ್ರಿ, ಕಿರಣ್ ಮಜುಮ್ದಾರ್ ಶಾ ಅವರದ್ದು. ಅವರ ವಿಚಾರಕ್ಕೆ ಬಂದ್ರೆ ಅವರ ಕಂಪನಿ ಬಗ್ಗೆ ನಾವು ಪೇಪರ್ಗಳಲ್ಲಿ ಓದಾಗ ಕಾರ್ಬನ್ ಕ್ರೆಡಿಟ್ ಅನ್ನುವಂತಹ ಪದವನ್ನ ಕೇಳ್ತೀವಿ. ಈ ಬಯೋಟೆಕ್ನಾಲಜಿ ಈ ಕಾರ್ಬನ್ ಕ್ರೆಡಿಟ್ ಆಗಿರಬಹುದು ಅಥವಾ ಗ್ರೀನ್ ಹೈಡ್ರೋಜನ್ ಅಲ್ಲಿ ಹೇಗೆ ಪಾತ್ರ ನಿರ್ವಹಿಸುತ್ತೆ
3: ಮೇಡಮ್? ಇವಾಗ ಗ್ರೀನ್ ಹೈಡ್ರೋಜನ್ ಅಂತಂದ್ರಿ, ಅಂದ್ರೆ ಇವಾಗ ನಾರ್ಮಲ್ ಪೆಟ್ರೋಲ್ ಅದು ಬದಲು ನಮ್ಮ ಬಯೋಟೆಕ್ನಾಲಜಿಯಿಂದ ಫರ್ಮೆಂಟೇಷನ್ ಅಂತೀವಿ, ಆ ಫರ್ಮೆಂಟೇಷನ್ ಅಲ್ಲಿ ನಾವು ಆ ಇದನ್ನೆಲ್ಲಾನು ಇಂಧನಗಳನ್ನ ನಾವು ಪ್ರೊಡ್ಯೂಸ್ ಮಾಡಬಹುದು. ಆ ಇಂಧನಗಳು ಕಾರ್ಬನ್ ನ ಕ್ರಿಯೇಟ್ ಮಾಡೋದೇ ಇಲ್ಲ. ಆ ಇದರಲ್ಲಿ ಪೆಟ್ರೋಲಿಯಂ ಅಲ್ಲೆಲ್ಲ ಕಾರ್ಬನ್ ಇದು ಜಾಸ್ತಿ ಇರೋದ್ರಿಂದ ನಮ್ಗೆ ಕಾರ್ಬನ್, ಆವಾಗ ಆ ಕಾರ್ಬನ್ ಸೆಕ್ವೆಸ್ಟ್ರೇಷನ್ ಅಂತಾರೆ, ಅಂದ್ರೆ ಆ ಬಂದಿರೋ ಕಾರ್ಬನ್ ಡೈಆಕ್ಸೈಡ್ನೂ ನಾವು ಅದನ್ನ ಇದ್ ಮಾಡ್ಬೋದು. ನಮ್ಮ ಬಯೋಟೆಕ್ನಾಲಜಿ ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಕಾರ್ಬನ್ ಡೈಆಕ್ಸೈಡ್ನ ನಾವು ಬೇರೆದಕ್ಕೆ ಯೂಸ್ ಮಾಡ್ಕೋಬಹುದು. ಇದು ತಂತ್ರಜ್ಞಾನಗಳು ಬೇರೆ ಬೇರೆ ತರ ಇರುತ್ತೆ. ಒಂದು ಬಂದಿರೋದು ಬರ್ತಾ ಇದೆ ಅಂತಂದ್ರೆ ಬಯೋ ಇದರಿಂದ ಎಲ್ಲಾ ತರದನ್ನು ಚೇಂಜ್ ಮಾಡ್ಬೋದು.
1: ಈಗ ಇಂಜಿನಿಯರಿಂಗ್ ಓದಿದ್ರೆ ಈ ಕಂಪನಿಗಳಲ್ಲಿ ಹೋಗ್ತಾರೆ ಅನ್ನೋಂಥದ್ದು ಪೋಷಕರಿಗೆ ಒಂದು ಅರಿವಿರುತ್ತೆ. ಬಯೋಟೆಕ್ನಾಲಜಿ ಓದಿದ್ರೆ ಬರೀ ಈ ಥರದ ಒಂದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡು ಅಥವಾ ಮತ್ತೊಂದು ಈ ಥರದ ಇಷ್ಟೇ ಒಂದು ಸೀಮಿತವಾದಂತಹ ಕಲ್ಪನೆ ಇದೆ. ಬಯೋಟೆಕ್ನಾಲಜಿ ಓದಿರುವಂತಹ ವಿದ್ಯಾರ್ಥಿ ಏನೇನಾಗಬಹುದು ಅಂತ ಹೇಳ್ಬಹುದು?
2: ಇದು ಒಳ್ಳೆ ಪ್ರಶ್ನೆ ಮೇಡಮ್. ಫಾರ್ ಎಕ್ಸಾಂಪಲ್, ಈಗ ಮ್ಯಾಕ್ಸಿಮಮ್ ಆವಿಷ್ಕಾರ ನಡೀತಾ ಇರೋದು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ. ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಈಗ ನಮ್ಮ ಮನೆಯಲ್ಲೇ ಹೋದ್ರೆ ಯಾವ್ದಾರು ಒಂದಲ್ಲ ಒಂದು ಔಷಧಿಗಳು ಇದ್ದೇ ಇರುತ್ತೆ ಮನೆಯಲ್ಲಿ. ಪ್ರತಿ ಫಾರ್ಮಸ್ಯೂಟಿಕಲ್ ಕಂಪ್ನಿಗೂ ಒಬ್ಬ ಬಯೋಟೆಕ್ನಾಲಜಿಸ್ಟ್ ಅವಶ್ಯಕತೆ ಇದ್ದೇ ಇದೆ. ಇದ್ರ ಜೊತೆಗೆ ಫುಡ್ ಗೋಧಿ, ಈಗ ಹಿಂದೆ ಒಂದು ಕಾಲದಲ್ಲಿ ಹೆಂಗಿತ್ತು ಅಂದ್ರೆ ನಮ್ಮ ಅಜ್ಜಿ ಕಾಲದಲ್ಲಿ ಭತ್ತ ತಂದು ಕುಟ್ಟು ಅಕ್ಕಿ ಮಾಡ್ತಾ ಇದ್ರು ಅಂತ ಕೇಳಿದೀವಿ. ಅದಾದ್ಮೇಲೆ ನಮ್ಮ ತಾಯಿ ಟೈಮ್ ಬಂದಾಗ ಸ್ವಲ್ಪ ಇದಾಯ್ತು, ಅಕ್ಕಿ ತಂದು ಸೋಸ ಕೆಲಸ ಮಾಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಅಕ್ಕಿನೂ ತರಲ್ಲ, ಇಡ್ಲಿ ಮಾಡ್ಬೇಕಂದ್ರೆ ದೋಸೆ ಇಟ್ಟು ರೆಡಿ ಬರ್ತಾ ಇದೆ. ಸೊ ನಾವು ಪರಿಷ್ಕರಣೆ ಆಹಾರಕ್ಕೆ ಸಾಕಷ್ಟು ಹೋಗ್ತಾ ಇದ್ದೀವಿ. ಈ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ತುಂಬಾ ಬೆಳೀತಾ ಇದೆ. ಈಗ ಇನ್ನೊಂದೇನಾಗುತ್ತೆ ಅಂದ್ರೆ ನಮ್ಮಲ್ಲಿ ಪ್ರೀ ಹಾರ್ವೆಸ್ಟ್ ಪೋಸ್ಟ್ ಹಾರ್ವೆಸ್ಟ್ ಡಿಸೀಸ್ ಅಂತ ಕರಿತೀವಿ. ನಮ್ಮಲ್ಲಿ ಸಾಕಷ್ಟು ತರಕಾರಿಗಳಾಗ್ಲಿ ಆಹಾರ ಧಾನ್ಯಗಳಾಗ್ಲಿ ನಾವು ಹಾರ್ವೆಸ್ಟ್ ಮಾಡಿದ್ಮೇಲೆ ಕೆಟ್ಟೋಗೋದು ಜಾಸ್ತಿ. ಅದರಿಂದ ಅದನ್ನ ಪೋಸ್ಟ್ ಹಾರ್ವೆಸ್ಟ್ ಮಾಡಿ ಇಟ್ಟರೆ, ಪ್ರೊಸೆಸ್ ಮಾಡಿಟ್ರೆ ಸಾಕಷ್ಟು ದಿನಕ್ಕೂ ಇಡ್ಬೋದು, ಅದರಿಂದ ಲಾಸ್ ಆಗದಂಗು ನೋಡ್ಕೋಬಹುದು. ಈ ಪ್ರೊಸೆಸ್ ಇಂಡಸ್ಟ್ರಿ ಅಂತ ಬಂದಾಗ ಸಾಕಷ್ಟು ಇಂಡಸ್ಟ್ರಿಗಳಿದೆ ಮೇಡಮ್, ಒಂದಲ್ಲ ಎರಡಲ್ಲ. ಎಲ್ಲ ಪ್ರೊಸೆಸ್ ಇಂಡಸ್ಟ್ರಿಗೂ ನಮ್ಮ ಬಯೋಟೆಕ್ನಾಲಜಿ ಅವರ ಅವಶ್ಯಕತೆ ಇದೆ. ಎಲ್ಲ ಡೈರಿಗೂ ನಮ್ಮ ಬಯೋಟೆಕ್ನಾಲಜಿ ಅವಶ್ಯಕತೆ ಇದೆ. ಎಲ್ಲ ಅಗ್ರಿಕಲ್ಚರ್ ರಿಲೇಟೆಡ್ ಡಿಸೀಸ್ ಇದಿರ್ಬೋದು. ಈಗ ಅಗ್ರಿಕಲ್ಚರ್ ಅಂತಿದ್ದಂಗೆ ಈಗ ನಮಗೆ ಕೆಮ್ಮು ಬಂದರೆ ಜ್ವರದ ಮಾತ್ರ ತಗೊಳ್ಳಲ್ಲ, ಜ್ವರ ಬಂದರೆ ಇನ್ನೊಂದ್ರ ಮಾತ್ರ ತಗೊಳ್ಳಲ್ಲ, ಗಿಡಕ್ಕೆ ಮಾತ್ರ ಏನು ಮಾಡ್ತೀವಿ, ನಮ್ಮ ಮನೇಲಿ ಏನಾದ್ರು ಒಂದು ಗಿಡಕ್ಕೆ ಕಾಯಿಲೆ ಬಂದರೆ ಎಲ್ಲೋ ಒಂದು ಅಂಗಡಿಲಿ ಹೋಗ್ತೀವಿ, ಒಂದು ಔಷಧಿ ತರ್ತೀವಿ, ಸಿಂಪಡಿಸ್ಬಿಡ್ತೀವಿ. ಬಟ್ ಅದನ್ನು ಏನಾಗಿದೆ ಅಂತ ಕಂಡುಹಿಡಿದು ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಔಷಧಿ ಕೊಡಬೇಕು ಅಷ್ಟೇ ಕೊಡಬೇಕು ಅನ್ನೋಕ್ಕೆ, ಫಾರ್ ಎಕ್ಸಾಂಪಲ್ ನಮಗೆ ಹೆಂಗೆ ಡಾಕ್ಟರ್ ಬೇಕು ಪ್ಲಾಂಟ್ಸ್ಗಳಿಗೂ ಗಿಡಗಳಿಗೂ ಡಾಕ್ಟರ್ ಬೇಕು. ಸೊ ಇದು ನಮ್ಮ ಬಯೋಟೆಕ್ನಾಲಜಿ ಇದರಿಂದ ಇದಾಗುತ್ತೆ. ಸೊ ನಮ್ಮ ಬಯೋಟೆಕ್ನಾಲಜಿ ನಾನು ಹೇಳ್ತಾ ಹೋದರೆ ಸರ್ವವ್ಯಾಪಿ ಮೇಡಮ್, ಒಂದು ಕಡೆ ಅಲ್ಲ, ಎಲ್ಲ ಏರಿಯಾನು ಟಚ್ ಮಾಡುತ್ತೆ ನಮ್ಮ ಬಯೋಟೆಕ್ನಾಲಜಿ.
1: ಅಂದ್ರೆ ಇವಾಗ ಡಾಕ್ಟರ್ ಅಂತ ಅಂದ್ಕೂಡ್ಲೇನೆ ಡೆಂಟಿಸ್ಟ್ ಬೇರೆ, ಐ ಸ್ಪೆಷಲಿಸ್ಟ್ ಬೇರೆ, ಕಾರ್ಡಿಯಾಲಜಿಸ್ಟ್ ಬೇರೆ, ಹಾಗೆ ಬಯೋಟೆಕ್ನಾಲಜಿ ಓದಿದ ಮೇಲೆ ಉದ್ಯೋಗ ಪಡೆಯುವಂತಹ ಹೆಸರುಗಳು ಒಂದು 4 ಹೇಳಿ ಸರ್. ಯಾಕಂದ್ರೆ ಪೋಷಕರಿಗೆ ಹೌದು ನನ್ನ ಮಗ ಈ ಕ್ಷೇತ್ರದಲ್ಲಿ ಮುಂದುವರಿಲಿ ಅನ್ನೋ ನಂಬಿಕೆ ಬರಬೇಕಲ್ಲ.
2: ಅದೇ ಹೇಳಿದ್ನಲ್ಲ ಮೇಡಮ್, ನಮ್ಮಲ್ಲಿ ಇದು ನಾವು ಕರೆಯೋದು ಬಯೋಟೆಕ್ನಾಲಜಿಸ್ ಅಂತಾನೆ. ಅವನು ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಅಲ್ಲಿ ಹೋಗಿ ಕೆಲಸ ಮಾಡಬಹುದು, ಡಯಾಗ್ನೋಸ್ಟಿಕ್ ಇದರಲ್ಲಿ ಕೆಲಸ ಮಾಡಬಹುದು, ಆಸ್ ಎ ಪ್ರೊಡಕ್ಷನ್ ಸೈಂಟಿಸ್ಟ್ ಫುಡ್ ಇಂಡಸ್ಟ್ರಿಲಿ ಕೆಲಸ ಮಾಡಬಹುದು, ಆಸ್ ಎ ಕ್ವಾಲಿಟಿ ಕಂಟ್ರೋಲ್ ಆಫೀಸರ್ ಕ್ವಾಲಿಟಿ ಕಂಟ್ರೋಲ್ ಕೆಲಸ ಮಾಡಬಹುದು, ಆಸ್ ಎ ಫರ್ಮೆಂಟೇಷನ್ ಸ್ಪೆಷಲಿಸ್ಟ್. ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಸಾಕಷ್ಟು ಫರ್ಮೆಂಟೇಷನ್ ಇಂಡಸ್ಟ್ರಿಗಳು ಇದೆ, ಈ ಮದ್ಯಪಾನಗಳು ಬರ್ತಾವಲ್ಲ ಅದು ನಮ್ಮ ಕಂಪ್ಲೀಟ್ ಬಯೋಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗೋದು, ಅಲ್ಲೂ ಕೆಲಸ ಮಾಡಬಹುದು. ಅಗ್ರಿಕಲ್ಚರ್ ಇದರಲ್ಲೂ ಕೆಲಸ ಮಾಡಬಹುದು, ಒಂದು ಏರಿಯಾ ಅಂತಲ್ಲ ಮೇಡಮ್, ಎಲ್ಲ ಇದರಲ್ಲೂ ನಮ್ಮ.
3: ಈಗ ಹೋಟೆಲ್ ಸ್ಟಾರ್ಟ್ ಮಾಡ್ತಾರಲ್ಲ ಮೇಡಮ್, ಹೋಟೆಲ್ ಸ್ಟಾರ್ಟ್ ಮಾಡೋದು ಬಿ ಇ ಬಯೋಟೆಕ್ನಾಲಜಿ ಇಲ್ಲ ಬಯೋಟೆಕ್ನಾಲಜಿ ಗೊತ್ತಿದ್ರೆ ಅವ್ರು ಮಾಡೋ ರೀತಿನೇ ಬೇರೆ ಇರುತ್ತೆ. ಯಾಕೆ ಅಂದ್ರೆ ಈಗ ಎಷ್ಟು ಹಾಕ್ಬೇಕು ಒಂದು ಪ್ರಮಾಣ, ಇವಾಗ ಕಣ್ಣಳತೆ ಬೇರೆ ಇರುತ್ತೆ, ಪ್ರಮಾಣ ಬೇರೆ ಇರುತ್ತೆ. ಕಣ್ಣಳತೆಯಲ್ಲಿ ಮಾಡ್ದಂಗೆನೆ ಪ್ರಮಾಣದಲ್ಲಿ ಮಾಡಕ್ಕೆ, ಪ್ರಮಾಣದಲ್ಲಿ ಮಾಡಿದ್ರೆ ನಮ್ಗೆ ಅದೇ ತರ ನಮ್ಗೆ ಔಟ್ಪುಟ್ ಅಂತ ಅಂತೀವಿ ನಾವು, ಎಷ್ಟು ಕೊಡ್ತೀವೋ ಅಷ್ಟು ಔಟ್ಪುಟ್ ಬರುತ್ತೆ. ಆ ಇದನ್ನ ತಿಳ್ಕೊಂಡಿದ್ರೆ ಎಷ್ಟೊಂದು ಜನ ಇವಾಗ ಬಿ ಇ ಬಯೋಟೆಕ್ನಾಲಜಿ ಮಾಡಿರೋರು ಹೋಟೆಲ್ ಬಿಸ್ನೆಸ್ ಅಲ್ಲೂ ತುಂಬಾ ಮುಂದುವರೆದಿರೋರು ಇದ್ದಾರೆ. ಎಲ್ಲಾ ತರ ಬಿಸ್ನೆಸ್ ಅಲ್ಲೂ ಮಾಡ್ಬೋದು ಮೇಡಮ್ ಅವರು.
1: ಬಯೋಟೆಕ್ನಾಲಜಿ ಓದಿದ ಮೇಲೆ ಸೈಂಟಿಸ್ಟ್ ಆಗೋದಕ್ಕೆ ತುಂಬಾ ದೊಡ್ಡ ಅವಕಾಶ ಇದೆ. ಹಾಗಾದ್ರೆ ಅವರಿಗೆ GRF ಅನ್ನುವಂತಹದ್ದೆಲ್ಲ ಸಿಗುತ್ತಾ ಅಥವಾ ಅದಕ್ಕೇನಾದ್ರು ಬೇರೆ ರೀತಿಯಲ್ಲಿ ಕೋರ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ?
2: ಏನಿಲ್ಲ ಮೇಡಮ್, ಈಗ ತಾವ್ ಹೇಳ್ದಂಗೆ CSIR JRF ಅಂತ ಕರಿತೀವಿ, ಅದ್ರ ಜೊತೆಗೆ ಗೇಟ್ ಎಕ್ಸಾಮ್ ಇದೆ, ಇದ್ರ ಜೊತೆಗೆ ICMR ಅಂತ ಇದೆ, ಅವ್ರದ್ದು ಎಕ್ಸಾಮ್ ಇದೆ. ಭಾರತದಲ್ಲಿ ಸಾಕಷ್ಟು ಈ ತರ ಫಂಡಿಂಗ್ ಏಜೆನ್ಸಿಗಳಿದೆ, ಅವರೆಲ್ಲರೂ JRF ಅಂತಾನು ಕೊಡ್ತಾರೆ, SR ಜೂನಿಯರ್ ರಿಸರ್ಚ್ ಫೆಲೋ, ಸೀನಿಯರ್ ರಿಸರ್ಚ್ ಫೆಲೋ, RA ಆ ಥರ ಸುಮಾರು ಅವಕಾಶಗಳಿದೆ. ಸಾಮಾನ್ಯ ಸೈಂಟಿಸ್ಟ್ ಆಗ ಆಸೆ ಇರೋರು ಅದೇ ತಾವು ಹೇಳಿದಂಗೆ ಬರೀ ಡಿಗ್ರಿ ಮಾಡಿ ನಿಲ್ಸಲ್ಲ, ಡಿಗ್ರಿ ಮಾಡಿದ್ಮೇಲೆ ಒಂದು JRF ಇದು ಮಾಡಿ ಅವರು PhDನೂ ಮಾಡಿ ಆಮೇಲಿಂದ ಸೈಂಟಿಸ್ಟ್ ಆಗೋ ಸಾಕಷ್ಟು ಉದಾಹರಣೆಗಳಿದೆ ಮೇಡಮ್.
3: ಇವಾಗ ನೋಡಿ ಮೇಡಮ್, ಬೇರೆಯವರು ಸಂಶೋಧನೆ ಮಾಡ್ತಿರ್ತಾರೆ, ನಾವು ಮಾಡಿರೋ ಕೆಲಸನ ನಾವು ಪಬ್ಲಿಷ್ ಮಾಡ್ತೀವಿ, ಅದನ್ನು ಬೇರೆಯವರು ನೋಡ್ಬೋದು. ನೀವು ನೋಡಿದ್ರೆ ಆ ಥರ ಪೇಪರ್ಸು ಅದೆಲ್ಲನೂ ನಮ್ಮ ಬಯೋಟೆಕ್ನಾಲಜಿಲಿ ಜಾಸ್ತಿ ಇರುತ್ತೆ. ಯಾಕೆ ಜಾಸ್ತಿ ಇರುತ್ತೆ ಅಂದರೆ ಸಂಶೋಧನೆ ದಿನ ನಡೀತಾನೆ ಇರುತ್ತೆ. ಸಂಶೋಧನೆ ಮಾಡಿದ್ರೆ ಏನೋ ಒಂದು ಹೊಸದು ಕಂಡಿಡಿದ್ರೆ ನಾವು ಅದನ್ನು ಪ್ರಪಂಚಕ್ಕೆ ತಿಳಿಸ್ಬೇಕು ಅಂದರೆ ಥ್ರೂ ಪೇಪರ್ ಅಂತ, ನಾವು ಪೇಪರ್ ಪಬ್ಲಿಷ್ ಮಾಡೋದು ಅಂದ್ಬಿಟ್ಟು ಪೇಪರ್ ಪಬ್ಲಿಷ್ ಆಗುತ್ತೆ. ಇದು
1: ಬಯೋಟೆಕ್ ಅಂದ ಕೂಡಲೇ ನೀವು ಹೇಳಿದಾಗೆ ನಮ್ಮ ದಿನನಿತ್ಯದಿಂದ ಹಿಡಿದು ಕೆಲಸ ಮಾಡುವಂತಹ ಎಲ್ಲ ಕ್ಷೇತ್ರಗಳು ಅಂತ ಆಗುತ್ತೆ. ಹಾಗಿದ್ದಾಗ ಔಷಧಿ ಪ್ರಯೋಗಾಲಯ ಈ ಕ್ಷೇತ್ರವನ್ನು ಆರಿಸ್ಕೊಂಡ್ರೆ ಅವರಿಗೆ ಎಷ್ಟು ಮಟ್ಟಕ್ಕೆ ಯಶಸ್ಸು ಸಿಗುತ್ತೆ?
2: ಮೇಡಮ್, ನಮ್ಮಲ್ಲಿ Biotechnology ಮಾಡೋರು ಇಲ್ಲ Biotechnology ಜನರಲ್ ಆಗಿ ಮಾಡೋರು ಸಾಕಷ್ಟು ಜನ ಈ ಏರಿಯಾದಲ್ಲಿ, ಯಾಕಂದರೆ ಸಂಶೋಧನೆಗಳು ದಿನ ದಿನ ನಡೀತಾ ಇರೋದು ಈ ಏರಿಯಾದಲ್ಲಿ ತುಂಬ ಜಾಸ್ತಿ. ಔಷಧಿ ಇರ್ಬೋದು, ಕಾಯಿಲೆ ಸಂಬಂಧಪಟ್ಟಂಗೆ ಇರ್ಬೋದು, ಕಂಡಿಡಿಯೋ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇರ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಮಗೇನಾದರೂ ಕಾಯಿಲೆ ಬಂದಾಗ ಬ್ಲಡ್ ಟೆಸ್ಟ್ ಕೊಡ್ತೀವಿ, ಬ್ಲಡ್ ಟೆಸ್ಟ್ ಕೊಟ್ಟಾಗ ಅದನ್ನು ಕಲ್ಚರ್ ಮಾಡೂ ನೋಡ್ತಾರೆ. ಈಗ ಕೆಲವು ಸಲ ಏನು ಮಾಡ್ತಾರೆ, ಈ ಆಂಟಿಜನ್ ಆಂಟಿಬಾಡಿ ಇಂಟ್ರಾಕ್ಷನ್ ಅಂತ ಕರಿತೀವಿ, ಆ ಥರ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸು ಸಾಕಷ್ಟು ಇರುತ್ತೆ. ಇದ್ರ ಜೊತೆಗೆ ನಮಗೆ ಗ್ಯಾಪ್ ಕಾಯಿರಂಗೆ ಕೋವಿಡ್ ಬಂದಾಗ ಒಂದು ಕಡ್ಡಿ ತೆಗೆದು ಮೂಗಿಗೆ ಹಾಕಿ ತೆಗಿತಾ
1: ಇದ್ರು.
2: ಇಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲಿ ಈ RNA DNA ಇದು ಬರುತ್ತಲ್ಲ, ಅದ್ರ ಮೂಲಕನೂ ಕಂಡುಹಿಡಿಬೋದು. ಇದು ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ, ಈ ಕೆಲವು ಕಾಯಿಲೆಗಳು ತುಂಬ ಜಾಸ್ತಿ ಆದಮೇಲೆ ಕಂಡುಹಿಡಿಯೋಕ್ಕಿಂತ ಮೊದಲು ಇನ್ಶಿಯಲಿನೇ ಕಂಡುಹಿಡಿದ್ರೆ ತುಂಬ ಒಳ್ಳೆಯದು. ಇನ್ಶಿಯಲಿ ಕಂಡುಹಿಡಿಯೋಕ್ಕೆ ಸಾಕಷ್ಟು ಹೊಸ ಟೆಕ್ನಾಲಜಿಗಳಿದೆ ನಮ್ಮಲ್ಲಿ. PCR ಟೆಕ್ನಿಕ್ಸ್, ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಅಂತ ಕಲಿತೀವಿ. ಈ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಬರೀ ಈ ಒಂದೆರಡು ಕಾಯಿಲೆಗಳ, ಕ್ಯಾನ್ಸರ್ ಕಂಡುಹಿಡಿಯೋದ್ರಿಂದ ಹಿಡಿದು ಬೇರೆ ಎಲ್ಲ ಕಾಯಿಲೆಗಳು ಈ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಟೆಕ್ನಿಕಲ್ ತುಂಬ ಅರ್ಲಿ ಸ್ಟೇಜಸ್ಸಲ್ಲಿ ಕಂಡುಹಿಡಿಬೋದು. ಇದೆಲ್ಲದಕ್ಕೂ ನಮ್ಮ Biotechnology ಆ ಬಯೋಟೆಕ್ನಾಲಜಿ ಪರಿಣಿತಿ ಬೇಕಾಗುತ್ತೆ.
3: ಅವರು ಬಯೋಮೆಡಿಕಲ್ ಅಂತಲೂ ಓದ್ತಾರೆ ಮೇಡಮ್. ಇವಾಗ ಅದು ಕಂಡುಹಿಡಿಯೋದು ಹೆಂಗೆ, ಆ ಕಂಡುಹಿಡಿಯೋದಕ್ಕೆ ಆ ಉಪಕರಣಗಳನ್ನ ತಯಾರಿಸೋದು ಹೆಂಗೆ, ಉಪಕರಣಗಳನ್ನ ಉಪಯೋಗ ಮಾಡೋದು ಹೆಂಗೆ, ಅದನ್ನು ಓದ್ತಾರೆ.
1: ವಿದೇಶದಲ್ಲಿ ಯಾವ ಯಾವ ದೇಶಗಳಲ್ಲಿ ಉತ್ತಮ ಅವಕಾಶಗಳು ಸಿಗುತ್ತೆ?
2: ಮೇಡಮ್, ನಾವು ಇಲ್ಲಿವರೆಗೆ ನೋಡಿದಂಗೆ ನಮ್ಮಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗಳು US ಅಲ್ಲಿದ್ದಾರೆ, ಅಮೆರಿಕಾದಲ್ಲಿದ್ದಾರೆ, ಇದ್ರ ಜೊತೆಗೆ ಜರ್ಮನಿಲಿ ಸುಮಾರು ಜನ ಇದ್ದಾರೆ, ಕೆನಡಾದಲ್ಲಿ ಸುಮಾರು ಜನ ಇದ್ದಾರೆ, ಆಸ್ಟ್ರೇಲಿಯಾದಲ್ಲಿ ಸುಮಾರು ಜನ ಇದ್ದಾರೆ. ಒಂದು ಕೆಲವು ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ಯುರೋಪ್ಗೆ ಹೋಗೋಕ್ಕೆ ಇಷ್ಟಪಡ್ತಾರೆ, ಅಲ್ಲೂ ಹೋಗಿದ್ದಾರೆ. ನ್ಯೂಜಿಲ್ಯಾಂಡಲ್ಲಿ ನಮ್ಮ ಇಬ್ಬರು ಸ್ಟೂಡೆಂಟ್ಸು ತುಂಬ ಚೆನ್ನಾಗಿ ಮುಂದುವರಿತಾ ಇದ್ದಾರೆ.
1: ಬಯೋಟೆಕ್ನಾಲಜಿಯಲ್ಲಿ ನಾನು ನನ್ನ ಭವಿಷ್ಯ ಕಂಡುಕೊಳ್ಬೇಕು ಅನ್ನುವಂತಹ 10th class ಮಗು ಇವತ್ತಿನಿಂದ ಯಾವ ಒಂದು ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಬೇಕು?
2: ಬಯಾಲಜಿ ಬಗ್ಗೆ ಇಂಟ್ರೆಸ್ಟ್ ಬರ್ಸ್ಕೊಂಡ್ರೆ ಸಾಕು ಮೇಡಮ್, ಮಿಕ್ಕಿದ್ದೇನಿದೆ ಇಲ್ಲಿ ಬಂದ ಮೇಲಿಂದ ಅಲ್ಲಿ ರೆಡಿ ಆಗ್ತದೆ.
1: ಕ್ಯೂರಿಯಾಸಿಟಿ
2: ಬಯಾಲಜಿ ಬಗ್ಗೆ ಕ್ಯೂರಿಯಾಸಿಟಿ ಇದ್ರೆ ಸಾಕು, ಮಿಕ್ಕಿದ್ದು ಆಟೋಮೆಟಿಕಲಿ ಆಗೋಗುತ್ತೆ.
1: ಬಯೋಟೆಕ್ನಾಲಜಿನಲ್ಲಿ ಹೆಚ್ಚಿಗೆ ಪಾರಿಭಾಷಿಕ ಪದಗಳನ್ನೇ ಕೇಳ್ತೀವಿ, ಹಾಗಾಗಿ ಇಂಗ್ಲಿಷ್ ಭಾಷೆ ಅನ್ನುವಂಥದ್ದು ಎಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ?
2: ಮೇಡಮ್, ಲ್ಯಾಂಗ್ವೇಜ್ ಯಾವಾಗಲೂ ಒಂದು ಮಾಧ್ಯಮ ಅಷ್ಟೇ. ಲ್ಯಾಂಗ್ವೇಜಿಂದ ಕಲಿಯೋದಕ್ಕಿಂತ ಹೆಚ್ಚಿಗೆ ಅವರಲ್ಲಿ ಕ್ಯೂರಿಯಾಸಿಟಿ ಎಷ್ಟಿರುತ್ತೆ, ನಾಲೆಜ್. ನಾವು ದಿನ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ರೆ ಇಂಗ್ಲೀಷಲ್ಲಿ ಕಂಫರ್ಟಬಲ್ ಆಗಿರ್ತೀವಿ, ದಿನ ಕನ್ನಡ ಮಾತಾಡ್ತಿದ್ರೆ ಕನ್ನಡದಲ್ಲಿ ಕಂಫರ್ಟಬಲ್ ಇರ್ತೀವಿ. ಬಟ್ ಏನಾಗುತ್ತೆ, ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕಾದ್ರೆ ಕನ್ನಡ ಮೀಡಿಯಮಿಂದನೇ ಬಂದಿರಲಿ, ಒಂದು ಸ್ವಲ್ಪ ಇಂಗ್ಲೀಷ್ ಬೇಕೇ ಬೇಕಾಗುತ್ತೆ. ಆ ಟೈಮು ಬಂದಾಗ ಅದನ್ನು ಕಲ್ತ್ಕೊಂಡ್ರೆ ಸಾಕು. ಫಾರ್ ಎಕ್ಸಾಂಪಲ್, ನೀವು ವಿದೇಶದ ಕೇಳಿದ್ರಲ್ಲ, ಎಸ್ಪೆಷಲಿ ಜರ್ಮನಿಗೆ ಹೋಗ್ಬೇಕಾದ್ರೆ ಜರ್ಮನ್ ಕಲಿಯೋದು ಮ್ಯಾಂಡೇಟ್ರಿ. ಅಲ್ಲಿ ಏನಾಗುತ್ತೆ, ಜರ್ಮನಿ ಬೇರೆ ಕಡೆ ಹೋಗೋದಿದ್ರೆ ಬೇಕಾಗಲ್ಲ, ಬಟ್ ಜರ್ಮನಿಗೆ ಹೋಗ್ಬೇಕಾಗಿರೋದ್ರಿಂದ ಜರ್ಮನಿ ಕಲಿಬೇಕಾಗತ್ತೆ, ಜರ್ಮನ್ ಕಲಿಬೇಕಾಗತ್ತೆ. ಆ ಥರ ಭಾಷೆ ಖಂಡಿತವಾಗ್ಲೂ ಇಟ್ ವಿಲ್ ನಾಟ್ ಬಿ ಎನ್ ಯಾರ್ಡ್ ಸ್ಟಿಕ್. ಮೇಡಮ್,
1: ಈಗ ವಿದೇಶದಲ್ಲಿ ಈ ಥರದ್ದೊಂದು ಸಂಶೋಧನೆಗೆ ಅವಕಾಶ ಇದೆ ಅಂತ ಹೇಳಿ ಕೆಲವೊಮ್ಮೆ ಪಾಪ ವಿದ್ಯಾರ್ಥಿಗಳು ಮೋಸ ಹೋಗೋ ಅವಕಾಶಗಳಿರುತ್ತೆ, ಅಂಥವರಿಗೆ ನೀವು ಯಾವ ಎಚ್ಚರಿಕೆಯನ್ನು ಕೊಡ್ತೀರಾ? ನಾನು ಅಲ್ಲಿ ಪ್ಲೇಸ್ಮೆಂಟ್ ಕೊಡಿಸ್ತೀನಿ ಅಥವಾ ಓದೋದಕ್ಕೆ ಅವಕಾಶ ಕೊಡಿಸ್ತೀನಿ ಅನ್ನೋರಿಗೆ ಯಾವ ಎಚ್ಚರಿಕೆ ವಹಿಸಬೇಕು ವಿದ್ಯಾರ್ಥಿಗಳು?
2: ಮೇಡಮ್, ಈಗ ಓದಕ್ಕೆ ಹೋಗ್ಬೇಕಾದ್ರೆ ಕೆಲವು ಏಜೆನ್ಸಿಗಳಿವೆ, ಈ ಪ್ರೈವೇಟ್ ಏಜೆನ್ಸಿಗಳು, ಅದು ಕರೆಕ್ಟಾಗಿದೆಯಾ, ಅದು ರಿಜಿಸ್ಟರ್ಡ್ ಏಜೆನ್ಸಿ ಆಗಿದೆಯಾ. ಇದ್ರ ಜೊತೆಗೆ ಯಾವಾಗಲೂ ಒಳ್ಳೆ ಮಾಪಕ ಅಂದರೆ ಮೇಡಮ್ ಅಲ್ಲಿ ಓದಿರೋರ ಜೊತೆ ಇಂಟ್ರಾಕ್ಟ್ ಮಾಡಬೇಕು. ಆಮೇಲೆ ಇನ್ನೊಂದೇನಾಗುತ್ತೆ, ಎಸ್ಪೆಷಲಿ ವಿದೇಶದಲ್ಲಿರೋ ಪ್ರೊಫೆಸರ್ಗಳು ಒಂದು ಮೇಲ್ ಬರೆದ್ರೆ ಸಡನ್ ಆಗಿ ರಿಪ್ಲೈ ಮಾಡ್ತಾರೆ ಮೇಡಮ್, ಸಾಮಾನ್ಯ ನಾವು ನೋಡಿದಂಗೆ ರಿಪ್ಲೈ ಮಾಡ್ತಾರೆ. ಹಂಗಿರೋದ್ರಿಂದ ನಾವು ಬರೀ ಅವ್ರ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಎಲ್ಲರೂ ನಾವೇ ಬೆಸ್ಟ್ ಅಂತ ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಕೋತಾರೆ. ಅದರಲ್ಲಿ ನಾವು ನೋಡಬೇಕಾದ್ರೆ ಅವ್ರ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಎಷ್ಟು ಜನ ಅಧ್ಯಾಪಕರಿದ್ದಾರೆ, ಅಲ್ಲಿ ರಿಸರ್ಚ್ ಏನು ನಡೀತಾ ಇದೆ, ಅಲ್ಲಿ ಓದಿರೋ ಮಕ್ಕಳಿಗೆ ಎಷ್ಟು ಜನ ಪ್ಲೇಸ್ಮೆಂಟ್ ಆಗಿದೆ, ಇದೆಲ್ಲ ನಾವು ಸ್ವಲ್ಪ ಓದ್ಕೋಬೇಕಾಗುತ್ತೆ. ಸ್ವಲ್ಪ ಸಂಶೋಧನೆ ಇದ್ರ ಬಗ್ಗೆನೂ ಮಾಡಬೇಕಾಗುತ್ತೆ. ಇದೆಲ್ಲ ಮಾಡಿ ಹೋದಾಗ ಏನೂ ಮೋಸ ಆಗ್ಲಿಕ್ಕಿಲ್ಲ. ಅಂತ
1: ಈಗ ಹೆಣ್ಣು ಮಕ್ಕಳು ಅತ್ಯಂತ ಯಶಸ್ಸನ್ನು ಗಳಿಸಿರುವಂತಹ ಉದಾಹರಣೆಗಳಿದ್ರೆ ಹಂಚಿಕೊಳ್ತೀರಾ?
3: ಈಗ ಬಿ ಇ ಇಲ್ಲ ಬಿ ಎಸ್ ಸಿ ಯಾವುದೇ ತಗೊಳ್ಳಿ, ಹೆಣ್ಮಕ್ಳೇ ತುಂಬ ಟೀಚರ್ಸ್ ಆಗೋಗ್ಬೋದು. ಬಿ ಇ ಬಯೋಟೆಕ್ನಾಲಜಿ, ಎಂ ಟೆಕ್ ಬಯೋಟೆಕ್ನಾಲಜಿ, ಪಿ ಎಚ್ ಡಿ, ಬಿ ಎಸ್ ಸಿ, ಎಮ್ ಎಸ್ ಸಿ ಮಾಡಿ ಟೀಚರ್ಸ್ ಆಗ್ಬೋದು. ಆಮೇಲೆ ಅವರೇ ಅವ್ರದ್ದೊಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೋದು. ಆಮೇಲೆ ಎಲ್ಲ ನಮ್ಮ ಮಕ್ಕಳು ಇವಾಗ ಮೊದಲಿರ್ತಿತ್ತು ಹೆಣ್ಮಕ್ಳನ್ನ ಈಚೆ ಕಳಿಸಲ್ಲ ಅಂತಂದ್ಬಿಟ್ಟು, ಈಗ ನಮ್ಮದ್ರಲ್ಲಿ ಓದಿರೋ ಮಕ್ಕಳೆಲ್ಲನೂ ವಿದೇಶದಲ್ಲಿ ವ್ಯಾಸಂಗ ಮಾಡಿ ಅಲ್ಲೇ ಕೆಲಸಕ್ಕೂ ಸೇರಿ ಆಮೇಲೆ ಅಲ್ಲಿಂದ ಬಂದು ನಮ್ಮ ದೇಶಕ್ಕೂನು ಇದು ಮಾಡ್ತಾ ಇದ್ದಾರೆ ಮೇಡಮ್.
1: ಬಿ ಎಸ್ ಸಿ ಬಯೋಟೆಕ್ ಅಥವಾ ಬಿ ಇ ಬಯೋಟೆಕ್ನಾಲಜಿ ಓದಿದಂತಹ 100 ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿಗೆ 100% ಕೆಲಸ ಸಿಗುತ್ತೆ ಅಂತ ನೀವು ಹೇಳ್ತೀರಾ?
3: ಮೇಡಮ್, ಕೆಲಸ ಸಿಗುತ್ತೆ. ಇವಾಗ ಏನಂದರೆ, ಓದಿ ಅದನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗ ಬಂದಿರೋ ಆಪರ್ಚುನಿಟಿನ ನಾವು ತೊಗೋಬೇಕು. ಬಂದಿರೋ ಆಪರ್ಚುನಿಟಿ ನಾನು ತೊಗೊಳ್ಳಲ್ಲ, ನಾನು ಏನೂ ಮಾಡಲ್ಲ ಅನ್ನೋರಿಗೆ ನಾವೇನೂ ಮಾಡೋಕ್ಕಾಗಲ್ಲ. ನಾನು ಇದರಲ್ಲಿ ಏನೋ ಒಂದು ಸಾಧಿಸ್ತೀನಿ ಅಂತ ಬಂದಿರೋರಿಗೆ, ಈಗ ನಮ್ಮಲ್ಲಿ ನಮ್ಮ ಮಕ್ಕಳು ಯಾರೂ ಇವಾಗ ಯಾರೂ ನಾವು ಕೆಲಸಕ್ಕೆ ಹೋಗಬೇಕು ನಮಗೆ ಸಿಕ್ಕಿಲ್ಲ ಅಂದವರಿಲ್ಲ. ಎಲ್ಲರೂನು ಅವ್ರು ಒಂದಲ್ಲ ಒಂದು ರೀತಿಲಿ ಇಲ್ಲ ಮುಂದಿನ ವ್ಯಾಸಂಗ ಮಾಡಿ ಸೇರ್ಕೊಂಡಿದ್ದಾರೆ, ಇಲ್ಲ ಆ ಇದಕ್ಕೇ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವರು ಅದು ಸಿಗಲ್ಲ. ಅದು ಬಿಟ್ಟರೆ ಅವರು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಎಲ್ಲರೂ ಅವ್ರ ಕೆಲಸ ಸಿಕ್ಕೇ ಸಿಗುತ್ತೆ. ಯಾಕೆಂದ್ರೆ ನಮ್ಗೆ ಅಷ್ಟೊಂದು
2: ಆಪರ್ಚುನಿಟಿಗಳು ತುಂಬಾ ಇದೆ ಮೇಡಮ್. ಅದ್ರ ಬಗ್ಗೆ ಇದಿಲ್ಲ, ಅದು ಮೇಡಮ್ ಹೇಳ್ದಂಗೆ ಅದು ಅವರ ಆಸಕ್ತಿ ಹೆಂಗೆ ಯಾವ್ದ್ರ ಮೇಲೆ ಮಾಡಿ ಹೋಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಉದ್ಯೋಗ ಅವಕಾಶ ಅಂತೂ ಪ್ರತಿಯೊಬ್ಬರಿಗೂ ಇದೆ, ಹೆಚ್ಚೆಚ್ಚೇ ಇದೆ.
1: ಈ ಬಯೋ ಫರ್ಟಿಲೈಸರ್ ತಯಾರಕರಾಗಬೇಕು ಅಂತ ಹೇಳಿದ್ರೆ ಅವರಿಗೆ ಯಾವ ರೀತಿಯ ತಯಾರಿ ಇರಬೇಕು
2: ಮೇಡಮ್? ಅವರು ಸಾಮಾನ್ಯ ಏನಾಗುತ್ತೆ, ಈಗ ಏನೋ ಒಂದು ತಯಾರಿಕೆ ಮಾಡಬೇಕಾದ್ರೆ ಅಲ್ಲಿ ಹಲವಾರು ಆ್ಯಂಗಲ್ಗಳಲ್ಲಿ ಅವ್ರು ಓದಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಬಯೋ ಫರ್ಟಿಲೈಸರ್ ಅಂತಾನೆ ಉದಾಹರಣೆ ತಗೊಳ್ಳೋಣ. ಈ ಬಯೋ ಫರ್ಟಿಲೈಸರ್ಸಲ್ಲಿ ಸಾಕಷ್ಟು ಸೂಕ್ಷ್ಮಜೀವಿಗಳನ್ನ ಹಾಕಬೇಕಾಗತ್ತೆ. ಈ ಸೂಕ್ಷ್ಮಜೀವಿಗಳು ಹಾಕಬೇಕಾದ್ರೆ ಯಾವುದೋ ಸೂಕ್ಷ್ಮಜೀವಿಗಳು ಹಾಕೋಕ್ಕಾಗಲ್ಲ. ಸೂಕ್ಷ್ಮಜೀವಿಗಳಲ್ಲಿ ಕೆಲವು ಕಾಯಿಲೆ ಬರೋಂಥವು ಇವೆ, ಕೆಲವು ಒಳ್ಳೆಯದು ಇವೆ. ಸೊ ಇವೆಲ್ಲ ನಾಲೆಜ್ ಬರಬೇಕಾಗತ್ತೆ. ಇವೆಲ್ಲ ನಾಲೆಜ್ ಬರಬೇಕಾದ್ರೆ ಸಾಮಾನ್ಯ ಒಂದು ಡಿಗ್ರಿ ಮಾಡಿದರೆ ಸಾಕು. ಡಿಗ್ರಿ ಮಾಡಿದ್ಮೇಲೆ ಅವರು ಆ ಪರ್ಟಿಕ್ಯುಲರ್ ಸೆಕ್ಟರಲ್ಲಿ ಈಗ ಎಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ಯಾವುದೋ ಒಂದು ಕೃಷಿ ಕೇಂದ್ರ, ಕೃಷಿ ಕೇಂದ್ರದಲ್ಲಿ ಇದ್ರ ಬಗ್ಗೆ ತರಬೇತಿ ಕೊಡ್ತಾ ಇದ್ದಾರೆ ಅಂದರೆ ಬಿ ಎಸ್ ಸಿ ಬಯೋಟೆಕ್ನಾಲಜಿ ಮಾಡದೇದವರು ಕಲಿಬೋದು. ಬಟ್ ಮಾಡಿರೋರು ಹೋದಾಗ ಅದನ್ನ ಅಳವಡಿಸ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ಕಲಿಯೋಕ್ಕೂ ಈಸಿ ಆಗುತ್ತೆ.
1: ಈಗ ಕ್ವಾಲಿಟಿ ಕಂಟ್ರೋಲ್ ಆಫೀಸರ್ ಅಂತ ಹೇಳಿದ್ರೆ ಅವರ ಕೆಲಸ ಏನಿರುತ್ತೆ ಬಯೋಟೆಕ್ನಾಲಜಿಯ ಆಧಾರದ ಮೇಲೆ?
2: ಈ ಕ್ವಾಲಿಟಿ ಕಂಟ್ರೋಲಲ್ಲೂ ಸಾಕಷ್ಟು ಥರ ಬರುತ್ತೆ ಮೇಡಮ್. ಯಾವ್ದಾದ್ರು ಒಂದು ಇಂಡಸ್ಟ್ರಿ ಎಕ್ಸಾಂಪಲ್ ತೊಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿನೇ ಎಕ್ಸಾಂಪಲ್ ಆಗಿ ತೊಗೊಳ್ಳೋಣ. ಈ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಈಗ ಮಾತ್ರೆ ತಯಾರು ಮಾಡ್ತಾರೆ, ತಲೆನೋವುದೇ ಒಂದು ಮಾತ್ರೆ ತಯಾರು ಮಾಡ್ತಾರೆ ಅಂತ ಹೇಳ್ಕೊಳ್ಳಿ. ಇದರಲ್ಲಿ ಸಾಕಷ್ಟು ಕ್ವಾಲಿಟಿ ಕಂಟ್ರೋಲ್ಗಳು ಯಾವ ಥರ ಬರ್ಬೋದು ಅಂದರೆ, ಅದರದ್ದು ಕೆಮಿಕಲ್ ಕಂಪೋಸಿಷನ್ ಸರಿ ಇದೆಯಾ ಅನ್ನೋ ಚೆಕ್ ಮಾಡೋದೇ ಒಂದು ಬರ್ಬೋದು. ಈಗ ಅದನ್ನು ನೀರಿನಂಶ ಇರಬಾರ್ದು ಸಾಮಾನ್ಯ ಬಂದಾಗ, ಆ ನೀರಿನಂಶ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡೋಕ್ಕೆ ಇದಾಗ್ಬೋದು. ಟ್ಯಾಬ್ಲೆಟ್ ಈಗ ಫಾರ್ ಎಕ್ಸಾಂಪಲ್ 6 ತನಕ ಮಾತ್ರ ಯೂಸ್ ಮಾಡಬೇಕು, 6 ಮೇಲೆ ಯೂಸ್ ಮಾಡೋಂಗಿಲ್ಲ ಅಂತ ನಾವು ನೋಡ್ತೀವಿ ಅದ್ರ ಮೇಲೆ. ಅದರದ್ದು ಪ್ರಿಸ್ಕ್ರೈಬ್ ಆಗಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡೋದೇ ಆಗಿರ್ಬೋದು. ಈಗ ಅದರಲ್ಲಿ ಏನಾದ್ರು ಪ್ಯಾಕೇಜಿಂಗ್ ಏನಾದರೂ ಮಿಸ್ಟೇಕ್ ಇದೆಯಾ ಅನ್ನೋದೇ ಒಂದು ಕಂಟ್ರೋಲ್ ಆಗ್ಬೋದು. ಈಗ ಆಂಟಿಬಯೋಟಿಕ್ ಆಗಿದ್ರೆ, ಈ ಆಂಟಿಬಯೋಟಿಕ್ ಅಂದರೆ ಸಾಮಾನ್ಯ ಈಗ ನಮಗೆ ಜ್ವರ ಕೆಮ್ಮು ಬಂದಾಗ ಯಾವುದೋ ಬ್ಯಾಕ್ಟೀರಿಯಾಯಿಂದನೋ ಯಾವುದೋ ಮೈಕ್ರೋ ಆರ್ಗ್ಯಾನಿಸಮಿಂದ ಬಂದಾಗ ನಾವು ಮಾತ್ರೆ ತಗೋತೀವಿ. ಆ ಮಾತ್ರೆ ಕೊಡಬೇಕಾದ್ರೆ ಅದರಲ್ಲಿ ಏನೋ ಒಂದು ಕಾಂಪೊನೆಂಟ್ ಇರಬೇಕು ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಡಿಸ್ಟ್ರಾಯ್ ಮಾಡೋಕ್ಕೆ. ಅದು ಡಿಸ್ಟ್ರಾಯ್ ಮಾಡ್ತಾ ಇದೆಯಾ ಅಂತ ಚೆಕ್ ಮಾಡೋದು ಕ್ವಾಲಿಟಿ ಕಂಟ್ರೋಲೇ. ಸೊ ಇವೆಲ್ಲ ಆ್ಯಂಗಲಿಂದನೂ ಮಾಡ್ಬೋದು.
1: ಈಗ ಯಾವುದೇ ಕ್ಷೇತ್ರ ಆದ್ರೂ ಉದ್ಯೋಗಕ್ಕೆ ಹೋಗಬೇಕು ಅಂತಂದಾಗ ಫ್ರೆಷರ್ಗಳಿಗೆ ಅವಕಾಶ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಫ್ರೆಷರ್ಗಳು ಈ ಕ್ಷೇತ್ರದಲ್ಲಿ ಯಾವ ತಯಾರಿಯನ್ನು ಇಟ್ಕೊಂಡಿರಬೇಕು?
2: ಫ್ರೆಷರ್ಗಳಿಗೆ ಖಂಡಿತ ಅವಕಾಶ ಇದೆ. ಫ್ರೆಷರ್ಗಳು ಸ್ಟ್ರೈಟ್ ಅವೇನೆ ನಾವು ಬೇರೆ ಇದರಲ್ಲಿ ನೋಡಿದಂಗೆ 5 ಅಂಕಿ ಸಂಬಳ 6 ಅಂಕಿ ಸಂಬಳ ಅಂದಲ್ಲ ಮೇಡಮ್. ಸ್ವಲ್ಪ ಪೇಷನ್ಸಿಂದ ಶುರು ಮಾಡಿದ್ರೆ ಅವಕಾಶಗಳು ಸಾಕಷ್ಟಿದೆ. ಬಟ್ ಸಂಭಾವನೆ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ, ಈಗ ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಕಂಪೇರ್ ಮಾಡಿದ್ರೆ ಅಷ್ಟಿಲ್ಲದೇ ಇರ್ಬೋದು. ಸ್ವಲ್ಪ ಕಡಿಮೆಯಲ್ಲೂ ಮಾಡಲಿಕ್ಕೆ ರೆಡಿ ಇದ್ದರೆ ಅವಕಾಶಗಳು ಸಾಕಷ್ಟು. ಈಗ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ಸ್ನ ಕಲಿತು ಯಾರಾದರೂ ಮಾಡ್ಬೋದು ಮುಂದಕ್ಕೆ. ಬಟ್ ನಮ್ಮ ಕೆಲವು ಸ್ಕಿಲ್ ಬಯೋಟೆಕ್ನಾಲಜಿ ಏನಿದೆ ಬಯೋಟೆಕ್ನಾಲಜಿ ಅವನೇ ಮಾಡಬೇಕು, ಬೇರೆಯವ್ನು ಮಾಡಲಿಕ್ಕಾಗಲ್ಲ.
3: ಈಗ ನಮ್ಮ ಬಯೋಟೆಕ್ನಾಲಜಿ ಹುಡುಗರು ಕಂಪ್ಯೂಟರ್ ಕೆಲಸದಲ್ಲೂ ಮಾಡ್ತಾರೆ, ಬಯೋಟೆಕ್ನಾಲಜಿಲೂ ಮಾಡ್ತಾರೆ. ಬಟ್ ಕಂಪ್ಯೂಟರ್ ಸೈನ್ಸ್ ಓದಿರೋರು ಕಂಪ್ಯೂಟರ್ ಮಾತ್ರ ಮಾಡ್ತಾರೆ, ಬಯೋಟೆಕ್ನಾಲಜಿ ಮಾಡಕ್ ಸಾಧ್ಯ ಇಲ್ಲ.
1: ಈಗ ಮುಂಬರುವ ದಿನಗಳಲ್ಲಿ ಈ ಬಯೋಟೆಕ್ನಾಲಜಿಯಲ್ಲಿ ಯಾವ 3 ಅವೆನ್ಯೂಗೆ ಜಾಸ್ತಿ ಬೇಡಿಕೆ ಡಿಮ್ಯಾಂಡ್ ಇರುತ್ತೆ.
2: ಮೇಡಮ್, ಒಂದು ಬಯೋಮಾಲಿಕ್ಯೂಲ್ಸ್ ಬಯೋಸಿಮಿಲರ್ಸ್ ಅಂತ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಲಿ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಈ ಆಂಟಿಬಯೋಟಿಕ್ ಅಂತ ಏನು ಕರಿತೀವಿ, ಈ ಆಂಟಿಬಯೋಟಿಕ್ ನಾವು ಲಾಸ್ಟ್ ಸಂಶೋಧನೆ ಆಗಿರೋ ಆಂಟಿಬಯೋಟಿಕ್ ಸುಮಾರು ವರ್ಷ ಆಗಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಡ್ರಗ್ ರೆಸಿಸ್ಟೆನ್ಸ್ ಸಾಕಷ್ಟು ಮೈಕ್ರೋ ಆರ್ಗಾನಿಸಮ್, ಟಿ ಬಿ ಬಗ್ಗೆ ಸಾಕಷ್ಟು ಕೇಳಿರ್ತೀವಿ ನಾವು. ಕೆಲವು ಟಿ ಬಿಗಳಿಗೆ ಯಾವ ಆಂಟಿಬಯೋಟಿಕ್ ಕೊಟ್ಟರೂ ಇದೇ ಆಗಲ್ಲ. ಈ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಒಂದು ಏರಿಯಾ, ಇಲ್ಲಿ ಸಾಕಷ್ಟು ಆರೋಗ್ಯ ಮತ್ತು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ. ಆಮೇಲಿಂದ ನಾವು ನೋಡಿದಂಗೆ ಇತ್ತೀಚಿನ ದಶಕಗಳಲ್ಲಿ ಕೋವಿಡ್ ಒಂದು ಕಾಯಿಲೆ, ನಾವು ಏನ್ ಹೇಳ್ಬೋದು ಅಂದ್ರೆ ಇಡೀ ಪ್ರಪಂಚನೇ ಮಂಡಿ ಊರಂಗೆ ಮಾಡ್ಬಿಡ್ತು, ಒಂದು ಮೈಕ್ರೋ ಆರ್ಗಾನಿಸಮ್ ಮಂಡಿ ಊರಂಗೆ ಮಾಡ್ತು. ಇದರಿಂದ ಹೊರಬರಕ್ಕೆ ಸಾಧ್ಯ ಆಗಿದ್ದು ನಮಗೆ ಒಬ್ಬರಿಂದನೇ, ಬಯೋಟೆಕ್ನಾಲಜಿ ಅವರಿಂದನೇ ಸಾಧ್ಯ ಆಯಿತು. ಸೊ ಈ ಥರ ಪ್ರಾಬ್ಲಮ್ಗಳು ಮುಂದೆ ಮುಂದೆನೂ ಸಾಕಷ್ಟು ಬರ್ಬೋದು. ಈ ಡಿಸೀಸ್ ರಿಲೇಟೆಡ್ ಆಗಿರ್ಬೋದು, ಈ ಪ್ರೊಸೆಸಿಂಗ್ ರಿಲೇಟೆಡ್ ಆಗಿರ್ಬೋದು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇರೋದ್ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ನಾವು ಸಾಕಷ್ಟು ಕೆಲಸಗಳು ಮಾಡಿರ್ಬೋದು. ಕ್ಯಾನ್ಸರ್ಗಳು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ದಂಗೆ ಸಾಕಷ್ಟು ನೋಡ್ತಾ ಇದ್ದೀವಿ. ಈ ಪ್ರಿಸಿಷನ್ ಮೆಡಿಸಿನ್ ಅಂತ ಕರಿತೀವಿ ಮೇಡಮ್. ಈಗ ಫಾರ್ ಎಕ್ಸಾಂಪಲ್, ಈಗ ನಮಗೂ ಜ್ವರ ಬರ್ಬೋದು, ನಿಮಗೂ ಜ್ವರ ಬರ್ಬೋದು. ನಮಗೆ ನಿಮಗೆ ಅಷ್ಟೇ ಆಂಟಿಬಯೋಟಿಕ್ ಬರಬೇಕು ಅಂತಿಲ್ಲ, ನಿಮ್ಮ ರಿಕ್ವೈರ್ಮೆಂಟೇ ಬೇರೆ ಇರುತ್ತೆ, ನನ್ನ ರಿಕ್ವೈರ್ಮೆಂಟೇ ಬೇರೆ ಇರುತ್ತೆ. ಈ ಥರ ದೊಡ್ಡ ಕಾಯಿಲೆಗಳು ಬಂದಾಗ ಇತ್ತೀಚೆಗೆ ಪ್ರಿಸಿಷನ್ ಮೆಡಿಸಿನ್ ಅಂತ ಕರಿತೀವಿ. ಅಂದರೆ ಒಂದು ಮೆಡಿಸನ್ ಒಬ್ಬರಿಗೆ ಆಗೋದು ಇನ್ನೊಬ್ಬರಿಗೆ ಆಗದೇ ಇರ್ಬೋದು, ಒಂದು ಪ್ರಮಾಣದಲ್ಲಿ ಆಗೋದು ಇನ್ನೊಂದು ಪ್ರಮಾಣದಲ್ಲಿ ಆಗದೇ ಇರ್ಬೋದು. ಇದು ಪ್ರಿಸಿಷನ್ ಮೆಡಿಸಿನ್ ಅಂತ ಕರಿತೀವಿ. ಇದು ತುಂಬ ಸ್ಕೋಪ್ ಇದೆ. ಕ್ಯಾನ್ಸರ್ ರಿಸರ್ಚ್ ಆಗಿರ್ಬೋದು, ಈ ಡಿಸೀಸ್ ರಿಲೇಟೆಡ್ ಇದರಲ್ಲಿ ಸಾಕಷ್ಟು ಮುಂದಿನ ದಿನಗಳಲ್ಲಿ ಸ್ಕೋಪ್ ಇದೆ.
1: AI ಪ್ಲಸ್ ಬಯೋಟೆಕ್, ಈ ಕಾಂಬಿನೇಷನ್ ಅನ್ನ ಆಧಾರವಾಗಿ ಇಟ್ಕೊಂಡಿರುವಂತಹ ಉದ್ಯೋಗಾವಕಾಶಗಳಿವೆಯಾ
2: ಮೇಡಮ್? ಇತ್ತೀಚಿನ ದಿನಗಳಲ್ಲಿ AI ಎಲ್ಲದಕ್ಕೂ ಬೇಕು ಮೇಡಮ್. ಅದರಲ್ಲಿ ನಮಗಂತೂ ಮ್ಯಾಕ್ಸಿಮಮ್ ಯೂಸೇಜ್ ಆಗುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಂದ್ರೆ, ಒಂದು ಟೈಮಲ್ಲಿ ಹೆಂಗಿತ್ತು ಅಂದರೆ, ನಾವು ರಿಸರ್ಚ್ ಮಾಡಬೇಕಾದ್ರೆ ಏನಾದ್ರು ಹುಡುಕ್ಬೇಕು ಅಂದರೆ ನಾವು ಜಾಬ್ ಕಾರ್ಡ್ ಅಂತ ಆಗ್ತಾ ಇದ್ವಿ, ಬುಕ್ ಓದಿ ಓದಿ ಮಾಡಬೇಕಾಯ್ತು. ಇವತ್ತು ಎಲ್ಲ ಫಿಂಗರ್ ಟಿಪ್ಪಲ್ಲೇ ಸಿಕ್ಬಿಡುತ್ತೆ. ಈ ಥರ ಈಗ ಡಾಕಿಂಗ್ ಸ್ಟಡೀಸ್ ಅಂತ ಕರಿತೀವಿ, ಬಯೋ ಇನ್ಫಾರ್ಮ್ಯಾಟಿಕ್ಸ್ ಅಂತ ಕೇಳಿರ್ತೀರಾ ಮೇಡಮ್. ಈ ಬಯೋ ಇನ್ಫಾರ್ಮ್ಯಾಟಿಕ್ಸ್ ಎಸ್ಪೆಷಲಿ ಹೊಸ ಔಷಧಿ ಕಂಡುಹಿಡಿಯೋಕೆ, ಈ ಕಾಯಿಲೆಗಳಿಗೆ ಹೆಂಗೆ ವರ್ಕ್ ಆಗ್ತಿದೆ ಅಂತ ನೋಡೋಕ್ಕೆ ತುಂಬ ಇಂಪಾರ್ಟೆಂಟು. ನಾವು ಅನಿಮಲ್ ಸ್ಟಡಿ ಮಾಡಿದ ಮೇಲೂ ಆ ಡಾಕಿಂಗ್ ಸ್ಟಡಿ ಮಾಡಿ ನೋಡಿದ್ರೆ ಕರೆಕ್ಟಾಗಿ ಈ ಮಾಲಿಕ್ಯೂಲ್ ಇಲ್ಲಿ ಫಿಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಈ ಬಯೋ ಇನ್ಫಾರ್ಮ್ಯಾಟಿಕ್ದು ಏನು ಟೂಲ್ಗಳಿದೆ ಇತ್ತೀಚಿನ ದಿನಗಳಲ್ಲಿ, AI ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ನಮ್ಮ ಬಯೋಟೆಕ್ನಾಲಜಿ ಯೂಸ್ ಆಗುತ್ತೆ.
1: ಈಗ ಇಸ್ರೋ ಅಂತಹ ಸಂಸ್ಥೆಗೆ, DRDO ಅನ್ನೋಂತಹ ಸಂಸ್ಥೆಗೆ, ಅಥವಾ ISE ಹೋಗಬೇಕು ಅಂತ ಹೇಳಿದ್ರೆ, ಆ ಮಕ್ಕಳು ಯಾವ ವಯಸ್ಸಿನಿಂದ ತಮ್ಮಂತಾವು ತಯಾರು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಬೇಕು?
3: ಮೇಡಮ್, ISE ಹೋಗ್ಬೇಕಂದ್ರೆ ಅವರು PUC ಆದ್ಮೇಲೂನು ಅವ್ರಿಗೆ ಎಕ್ಸಾಮ್ ಇರುತ್ತೆ, ಅಂದರೆ ಈ JEE ಆ ಥರ ಇರುತ್ತೆ. ಅದರಲ್ಲಿ ಕ್ಲಿಯರ್ ಆದರೆ ISE ಹೋಗ್ಬಿಟ್ಟು UG ಸ್ಟಡೀಸು, ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಸ್ಟಡೀಸ್ ಮಾಡ್ಬೋದು. ಈ ಥರ ಗೇಟ್ ಆ ಥರ ಎಲ್ಲ ಇರುತ್ತೆ, ಅದರಲ್ಲೆಲ್ಲ ಕ್ವಾಲಿಫೈ ಆದ ಎಕ್ಸಾಮ್ನ ಅವರು ಮಕ್ಕಳು ಏನನ್ನ ತಗೊಂಡು ಅದನ್ನು ಕ್ಲಿಯರ್ ಮಾಡಿದ್ರೆ ಆ DRDO ಇದಕ್ಕೂ ಹೋಗ್ಬೋದು. CIPS ಕಾಲ್ ಫಾರ್ ಮಾಡ್ತಿದ್ದಾಗ JRF SRF ಅದೂ ನಮಗೆ CFTRA DRDO ಅಲ್ಲೂ ಅದು ಉದ್ಯೋಗಾವಕಾಶಗಳಿದೆ ಮಕ್ಕಳಿಗೆ.
1: ಈ ಸಂದರ್ಶನವನ್ನ ಕೇಳ್ತಾ ಇರುವಂತಹ ಪೋಷಕರಿಗೆ ನೀವು ಹೇಳುವಂತಹ ಕಿವಿಮಾತು,
3: ಕೆಲವು ಮಕ್ಕಳಿಗೆ ಇಂಜಿನಿಯರು ಡಾಕ್ಟರು ಅಂತಾನೆ ಅಂತಾರೆ, ಡಾಕ್ಟರ್ ಅಂತ ತುಂಬಾ ಆಸೆ ಇರುತ್ತೆ, ಡಾಕ್ಟರ್ಗೆ ಹೋಗ್ಬೇಕು ಅಂತಿಲ್ಲ. BE ಬಯೋಟೆಕ್ನಾಲಜಿ ಮಾಡಿರೋರು ಡಾಕ್ಟರ್ಗಳು ಏನ್ ಮಾಡ್ತಾರೋ ಅದರದೆಲ್ಲ ಸಂಶೋಧನೆ ಎಲ್ಲ ಇದರಲ್ಲಿ ಮಾಡ್ತಾರೆ. ಆಮೇಲೆ ಮಕ್ಕಳಿಗೆ ಜೈವಿಕ ತಂತ್ರಜ್ಞಾನದಲ್ಲಿ ಅಥವಾ ಜೈವಿಕ ವಿಜ್ಞಾನದಲ್ಲಿ ಅವ್ರಿಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಅದನ್ನ ಬೆಳೆಯಕ್ ಬಿಡಿ, ಅವ್ರ ಸಮಾಜಕ್ಕೆ ಏನಾದ್ರೂ ಯೂಸ್ ಆಗುವಂತ

0: ಇಡೀ ಪ್ರಪಂಚನೇ ಚೇಂಜ್ ಮಾಡೋ ಪವರ್ ಬಯೋಟೆಕ್ನಾಲಜಿಗಿದೆ.
1: ಹೌದು.
0: ಹಂಗಿರುವಾಗ ಅವನಿಗೆ ಅವ್ರ ಪೇರೆಂಟ್ಸು ಬೇರೆ ಏನು ಹೇಳಿ ಕಂಪ್ಯೂಟರ್ ಸೈನ್ಸು ಅದು ಇದು ಅಂತ ಸೇರಿಸ್ಬಿಟ್ರೆ ಅಂಥ ಒಳ್ಳೆಯ ಸಂಶೋಧಕನ್ನು ದೇಶನೂ ಕಳ್ಕೋಬೋದು. ಆ ದೃಷ್ಟಿಯಿಂದ ನಾವು ಹೇಳೋದೇನೆಂದರೆ ಅದರಲ್ಲಿ ಯಾರಿಗೆ ಪರ್ಟಿಕ್ಯುಲರ್ಲಿ ಇಂಟ್ರೆಸ್ಟ್ ಇದೆ ಸಾಕಷ್ಟು ಅವಕಾಶಗಳು ಬಯೋಟೆಕ್ನಾಲಜಿ ಬಿ ಇ ಆಗಲಿ ಬಿ ಎಸ್ ಸಿ ಆಗಲಿ ಎಮ್ ಎಸ್ ಸಿ ಆಗಲಿ ಸಾಕಷ್ಟು ಅವಕಾಶಗಳು ಬಯೋಟೆಕ್ನಾಲಜಿಲಿ ಇದೆ. ಆಮೇಲೆ ಇದು ಒಂದು ಕಾರ್ಯಕ್ಷೇತ್ರಕ್ಕೆ ಮಾತ್ರ ಹೊಂದ್ಕೊಳ್ಳಲ್ಲ, ಎಲ್ಲ ಕಾರ್ಯಕ್ಷೇತ್ರಗಳಿಗೂ ಮೀಸಲಾಗಿರೋದ್ರಿಂದ ಇದನ್ನ ಅವ್ರಿಗೆ ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದರೆ ಅವ್ರ ಇಂಟ್ರೆಸ್ಟ್ನ ಪೋಷಿಸಿ ಅದನ್ನು ಬೆಳೆಸೋ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ಇಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ.
1: ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೀವಿ, ಒಂದು ರ್ಯಾಪಿಡ್ ಫೈರ್ ಮಾಡಿಬಿಡೋಣ ಅಲ್ವಾ?
0: ಖಂಡಿತ.
1: ಬಯೋಟೆಕ್ ವರ್ಸಸ್ ಮೈಕ್ರೋಬಯಾಲಜಿ ಯಾವುದು ಬೆಸ್ಟ್?
0: ಎಡಗಣ್ಣು ಚೆನ್ನಾಗಿದೆಯೋ ಬಲ್ಗಣ್ಣು ಚೆನ್ನಾಗಿದೆಯೋ ಅಂತ ಕೇಳ್ದಂಗೆ ಮೇಡಮ್. ಇದು ಈಗ ಏನಾಗುತ್ತೆ ಅಂದರೆ ಬಯೋಟೆಕ್ನಾಲಜಿಲಿ ಒಂದು ಹೇಳ್ಬಿಡ್ತೀನಿ, ರ್ಯಾಪಿಡ್ ಫೈರು ರ್ಯಾಪಿಡ್ ಆಗಿರಬೇಕು, ಬಟ್ ಸ್ಟಿಲ್ ಇದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಈಗ ನಮ್ಮ ಬಯೋಟೆಕ್ನಾಲಜಿಲಿ ಆಗ್ತಾ ಇರೋ ಸಾಕಷ್ಟು ಉತ್ಪನ್ನಗಳು ಮೈಕ್ರೋ ಆರ್ಗ್ಯಾನಿಸಮ್ ಯೂಸ್ ಮಾಡ್ಕೊಂಡೇ ಮಾಡ್ತಾ ಇರೋದು. ಹಂಗಿರೋದ್ರಿಂದ ಬಯೋಟೆಕ್ನಾಲಜಿಯಿಂದ ಮೈಕ್ರೋ ಆರ್ಗ್ಯಾನಿಸಮ್ನ ಸಪ್ರೇಟ್ ಮಾಡೋಕ್ಕಾಗಲ್ಲ ಮೇಡಮ್. ನಮ್ಮ ಬಯೋಟೆಕ್ನಾಲಜಿ ವಿದ್ಯಾರ್ಥಿಗಳು ಬಿ ಎಸ್ ಸಿ ಮಾಡಲಿ ಎಮ್ ಎಸ್ ಸಿ ಮಾಡಲಿ ಬಿ ಇ ಮಾಡಲಿ ಪರಿಪೂರ್ಣವಾಗಿ ಮೈಕ್ರೋಬಯಾಲಜಿ ನಾಲೆಡ್ಜು ಇರುತ್ತೆ.
1: ಬಯೋಟೆಕ್ ಓದಿ ಸ್ವಂತ ಬಿಸ್ನೆಸ್ ಶುರು ಮಾಡಬಹುದಾ?
2: ಖಂಡಿತವಾಗ್ಲೂ ಮಾಡ್ಬೋದು ಮೇಡಮ್.
1: ಇಂಗ್ಲೀಷ್ ಬರಲ್ಲ, ನನ್ನ ಕನ್ನಡ ಮೀಡಿಯಮ್ಮು, ತುಂಬ ಕಷ್ಟ ಆಗುತ್ತಾ?
2: ಕಷ್ಟ ಆಗೋದೇ ಇಲ್ಲ, ನಾನು ಕನ್ನಡ ಮೀಡಿಯಮ್ಮೆ 7ನೇ ತರಗತಿ ತನಕ.
1: ವಿದ್ಯಾರ್ಥಿಗಳಿಗೆ ನೀವಿಬ್ಬರೂ ಕೊಡಬಹುದಾದಂತಹ ಒಂದು ಸಲಹೆ?
2: ಓದಿ, ನಿಮ್ಮ ತಂದೆ ತಾಯಿಗೆ ಸಮಾಜಕ್ಕೆ ಉಪಯೋಗ ಆಗುವಂಥ ಕೆಲಸ ಮಾಡಿ.
0: ನಿಮ್ಮ ಆಸಕ್ತಿ ಎಲ್ಲಿದೆ ಅನ್ನೋದನ್ನ ಕಂಡಿಡ್ಕೊಳ್ಳಿ, ಅದರಲ್ಲೇ ಮುಂದುವರಿರಿ, ಖಂಡಿತ ಯಶಸ್ಸು ಇದ್ದೇ ಇದೆ. ಅದು ಯಾವುದೇ ಆಗಿರ್ಬೋದು, ಬಯೋಟೆಕ್ನಾಲಜಿ ಅಂತಲೇ ಅಲ್ಲ, ನಿಮ್ಗೆ ಏನು ಆಸಕ್ತಿ ಇದೆ ಅದನ್ನು ಮುಂದುವರಿಸಿ, ಒಂದಲ್ಲ ಒಂದಿನ ಯಶಸ್ಸು ಖಂಡಿತ ಇದೆ.
1: ಇಲ್ಲಿಯವರೆಗೆ ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನ ಅನ್ನೋ ವಿಚಾರದ ಕುರಿತು, ಅದರಲ್ಲಿ ಬರುವಂತಹ ಅಧ್ಯಯನ ಅವಕಾಶಗಳು ಮತ್ತು ಉದ್ಯೋಗಾವಕಾಶಗಳು, ವಿದೇಶದಲ್ಲಿ ಏನೇನು ಅವಕಾಶಗಳಿವೆ ಅಂತ ತುಂಬ ವಿವರವಾದಂತಹ ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ. ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದ ಡಾಕ್ಟರ್ ಎಂ ಎನ್ ನಾಗೇಂದ್ರ ಪ್ರಸಾದ್ ಸರ್, ನಿಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಡಾಕ್ಟರ್ ಲಕ್ಷ್ಮಿ ಮೇಡಮ್, ನಿಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ.
2: ನಮ್ಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಆಮೇಲೆ ನಮ್ಮ ಕಾಲೇಜು, ನಮ್ಮ ಜೆ ಎಸ್ ಎಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ, ಇವಾಗ ಅಲ್ಲಿ ನಾವು ಇರೋದ್ರಿಂದ ನಾವು ಇಲ್ಲಿ ಬಂದು ಮಾತಾಡಿದ್ದೀವಿ. ಸೊ ಧನ್ಯವಾದಗಳು, ನಮ್ಮ ಕಾಲೇಜ್ಗೂ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ.
1: ನಮಸ್ತೆ.
0: ನಮಸ್ತೆ.
3: ಇದುವರೆಗೆ ವೃತ್ತಿ ಮಾರ್ಗದರ್ಶನ ಈ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಪ್ರಸ್ತುತಪಡಿಸಿದವರು ಅರ್ಚನಾ ಆರ್ಯ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 5:01:11. ಕಾಂಗರೂ ಕೇರ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಈಗ ಪ್ರಸಾರವಾಗಲಿದೆ. ವಿಷಯ ಸಂತಾನಹೀನತೆ, ನಿಜಾಂಶಗಳು, ತಪ್ಪು ಕಲ್ಪನೆಗಳು ಮತ್ತು ಹೊಸ ಭರವಸೆ. ಇದರಲ್ಲಿ ಭಾಗವಹಿಸುತ್ತಾರೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಆಪ್ಸ್ಟೇಟ್ರಿಷಿಯನ್, ಗೈನಕಾಲಜಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಆರಿಫ್ ಎನ್ಕೆ. ಪ್ರಸ್ತುತಿ ಕೀರ್ತನಾ ವಿ. ಪ್ರಾಯೋಜಕರು ಕಾಂಗರೂ ಕೇರ್ ಆಸ್ಪತ್ರೆ, ಮೈಸೂರು.
4: Soon in Mysore, Kangaroo Care Kids, a dedicated quaternary pediatric hospital with advanced PICU and pediatric subspecialties, all under one roof, a new destination for exceptional children's healthcare. Kangaroo Care Kids, Mysore, little hearts, expert hands. Opening soon in Mysore, Kangaroo Care Kids, a dedicated quaternary pediatric hospital with advanced PICU and pediatric subspecialties, all under one roof, a new destination for exceptional children's healthcare. Kangaroo Care Kids, Mysore, little hearts, expert hands.
5: ಕೇಳುಗರಿಗೆಲ್ಲ ನಮಸ್ಕಾರ. ಕ್ಯಾಂಗರೂ ಕೇರ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಕೇಳುಗರೆ, ಸಂತಾನಹೀನತೆ, ನಿಜಾಂಶಗಳು, ತಪ್ಪು ಕಲ್ಪನೆಗಳು ಹಾಗೂ ಹೊಸ ಭರವಸೆ, ಈ ಕುರಿತು ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ ಕನ್ಸಲ್ಟೆಂಟ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಆಬ್ಸ್ಟೆಟ್ರಿಷಿಯನ್ ಹಾಗೂ ಗೈನಕಾಲಜಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಆರಿಫ್ ಎನ್ ಕೆ ಅವರು. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
6: ಥ್ಯಾಂಕ್ ಯು.
5: ಸರ್, ಮೊದಲಿಗೆ ಈ ಸಂತಾನಹೀನತೆ ಅಂದರೆ ಏನು ಅನ್ನೋದನ್ನು ವೈದ್ಯಕೀಯವಾಗಿ ನಮಗೆ ತಿಳಿಸ್ಕೊಡ್ತೀರಾ?
6: ಸಂತಾನಹೀನತೆ ಅಂದರೆ ಈಗ ದಂಪತಿಗಳು ಮದುವೆ ಆಗಿ 1 ವರ್ಷ ಆದರೂ ಅವರಿಗೆ ನಾರ್ಮಲಾಗಿ ಜೊತೆಯಲ್ಲಿದ್ದು ಸೆಕ್ಷುಯಲ್ ಇಂಟರ್ಕೋರ್ಸ್ ಮಾಡ್ಕೊತ ಇದ್ದಾರೆ, ಏನು ಕಾಂಟ್ರಸೆಪ್ಷನ್ ಅಂದರೆ ಮಕ್ಕಳಾಗಲೇ ಇರೋದಂಗೆ ಏನು ಯೂಸ್ ಮಾಡ್ತಿಲ್ಲ ಅಂದಾಗ, ಮಗು ಆಗ್ತಿಲ್ಲ ಅಂದಾಗ ಅವ್ರಿಗೆ ನಾವು ಇನ್ಫರ್ಟಿಲಿಟಿ ಅಂದರೆ ಸಂತಾನಹೀನತೆ ಅಂತ ಅವಾಗ ಹೇಳ್ತೀವಿ. ಬಟ್ ಸಬ್ಫರ್ಟಿಲಿಟಿ ಅಂತ ಈಗ ಟರ್ಮ್ ಯೂಸ್ ಮಾಡ್ತೀವಿ ನಾವು. ಎಲ್ಲರೂ ಸಂತಾನಹೀನತೆ ಅಂತ ನಾವು ಹೇಳಲ್ಲ, ಸಬ್ಫರ್ಟಿಲಿಟಿ. ಅವರು ಫರ್ಟೈಲೇ ಇರ್ತಾರೆ, ಅವ್ರ ಮಗು ಆಗೋ ಚಾನ್ಸಸ್ ಇರುತ್ತೆ ಅವ್ರ ಹತ್ರ. ಬಟ್ ನಮ್ಮ ಸ್ವಲ್ಪ ಏನಾದ್ರೂ ಒಂದು ಸಿಂಪಲ್ ಟ್ರೀಟ್ಮೆಂಟ್ ಅಥವಾ ಏನೋ ಒಂದು ವಿಷಯದಿಂದ ಅವ್ರು ಪ್ರೆಗ್ನೆನ್ಸಿ ಆಗ್ತಿರಲ್ಲ, ಅದನ್ನು ನಾವು ಸರಿಪಡಿಸಿದ್ರೆ ಡೆಫಿನೆಟ್ಲಿ ಅವ್ರು ಪ್ರೆಗ್ನೆಂಟ್ ಆಗ್ತಾರೆ.
5: ಓಕೆ.

0: ಸರಿ, ಸಂತಾನಹೀನತೆ ಅಂತ ತಗೊಂಡಾಗ ನಮ್ಮ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳಿದೆ. ಅಂದ್ರೆ ಈಗ ಸಂತಾನಹೀನತೆ ಅಂದ ತಕ್ಷಣ ಬರೀ ಹೆಣ್ಣಿಂದ ಮಾತ್ರ ಅದು ಬರುವಂತಹದ್ದಾಗಿರಬಹುದು, ಅಥವಾ ಯಾವುದೋ ಒಂದು ಸಣ್ಣ ವಿಷಯ ತಗೊಂಡು ಇದರಿಂದಾನೇ ಇವರಿಗೆ ಮಕ್ಕಳಾಗ್ತಾ ಇಲ್ಲ ಅನ್ನೋದಿರ್ಬೋದು. ಸೊ ನಿಮ್ಮ ಅನ್ನಿಸಿಕೆಯಲ್ಲಿ ಈ ತಪ್ಪು ಕಲ್ಪನೆಗಳನ್ನ ಹೋಗ್ಲಾಡ್ಸೋದು ಹೇಗೆ ಸರ್?
1: ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಫೀಮೇಲ್ನ ಮುಂಚೆಯಿಂದನೂ ಸ್ವಲ್ಪ ಕೆಳಗೆ ನೋಡ್ತಾರೆ. ಯಾವುದೇ ಪ್ರಾಬ್ಲಮ್ ಆದರೂ ಫಸ್ಟ್ ಫೀಮೇಲ್ ನಿಮ್ಮದು ಪ್ರಾಬ್ಲಮ್ ಇದೆ ಅಂತ ನೋಡ್ತಾರೆ. ಆ್ಯಕ್ಚುಲಿ ಇನ್ಫರ್ಟಿಲಿಟಿ ಅನ್ನೋದು ಇಬ್ಬರಲ್ಲೂ ಪ್ರಾಬ್ಲಮ್ ಇರ್ಬೋದು, ಇದು ಗಂಡದಲ್ಲಿರ್ಬೋದು ಹೆಂಡತಿಯಲ್ಲಿರ್ಬೋದು. ಸೊ ಫಸ್ಟ್ ಬ್ಲೇಮ್ ಮಾಡೋದು, ಈಗ ನಮ್ಮ ಹತ್ರ ಬರೋ ಪೇಷಂಟ್ಸ್ ಎಲ್ಲ ರೂರಲ್ ಪಾಪ್ಯುಲೇಷನಿಂದ ಬಂದಿರ್ಬೋದು ಅಥವಾ ಟ್ರೈಬಲ್ ಏರಿಯಾದಿಂದ ಬಂದಿರ್ಬೋದು, ಅವರೆಲ್ಲ ಬಂದಾಗ ಫಸ್ಟ್ ಹೇಳೋದು ಇವ್ರಿಗೆ ಫಸ್ಟ್ ಚೆಕ್ ಮಾಡಿ, ನಮ್ಮ ನನ್ನ ಹೆಂಡತಿಗೆ ಚೆಕ್ ಮಾಡಿ ಆಮೇಲೆ ನಾನು ಚೆಕ್ ಮಾಡಿಸ್ಕೊತೀನಿ, ಗಂಡ ಹೇಳೋದು. ಸೊ ಈಗ ಸ್ಟೀರಿಯೋಟೈಪಿಕ್ ಥಿಂಕಿಂಗ್ ಇದ್ದಾಗ ತುಂಬ ಕಷ್ಟ ಆಗುತ್ತೆ ನಮಗೆ. ಇದನ್ನು ನಾವು ಸರಿಪಡಿಸ್ಬೇಕಾಗುತ್ತೆ ಎಜುಕೇಷನ್ ಮುಖಾಂತರ. ಆ್ಯಕ್ಚುಲಿ ಇನ್ಫರ್ಟಿಲಿಟಿ ಅನ್ನೋದು ಇಬ್ಬರಲ್ಲೂ ಪ್ರಾಬ್ಲಮ್ ಇರ್ಬೋದು ಅಥವಾ ಇಬ್ಬರಲ್ಲೂ ನಾರ್ಮಲ್ ಇದ್ದು ಪ್ರೆಗ್ನೆನ್ಸಿ ಆಗ್ತಾ ಇಲ್ಲದೇ ಇರಬಹುದು. ಸೊ ಅದಕ್ಕೆ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ನಾವು.
0: ಓಕೆ ಸರ್, ಈ ಒಂದು ಸಂತಾನಹೀನತೆ ಬಗ್ಗೆ ನಾವು ಮಾತನಾಡ್ತಾ, ನೀವು ಪುರುಷರಿಗೂ ಕೂಡ ಸಂತಾನಹೀನತೆ ಇರತ್ತೆ, ಅವರಿಂದ ಕೂಡ ಮಕ್ಕಳಾಗದೇ ಇರಬಹುದು ಅಂತ ಹೇಳಿದ್ರಿ. ಯಾವ ಯಾವ ಕಂಡೀಷನ್ನಲ್ಲಿ ಪುರುಷರಲ್ಲಿ ಸಂತಾನಹೀನತೆಯನ್ನು ನೋಡಬಹುದು?
1: ಪುರುಷರಲ್ಲಿ ಮೇಜರ್ ಆಗಿ ನಾವು ನೋಡೋದಂದ್ರೆ ಏಜ್ ರಿಲೇಟೆಡ್ ಫ್ಯಾಕ್ಟರ್ಸ್ ಇರ್ಬೋದು. ವಯಸ್ಸಾಗ್ತಾ ಅವರಲ್ಲೂ ವೀರ್ಯಗಳ ಸಂಖ್ಯೆ ಕಮ್ಮಿ ಆಗ್ಬೋದು, ಲೈಫ್ ಸ್ಟೈಲ್ ಪ್ರಾಬ್ಲಮ್ಗಳು, ಅವರು ಕೆಲಸ ಮಾಡೋ ಏನು ಕೆಲಸ ಮಾಡ್ತಾರೆ, ತುಂಬ ಜನ ಹೀಟಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಅದರಿಂದ ಸ್ಪರ್ಮ್ ಅಂದರೆ ವೀರ್ಯದು ಸಂಖ್ಯೆ ಕಮ್ಮಿ ಆಗುತ್ತೆ. ಆಮೇಲೆ ಸ್ಟ್ರೆಸ್ ಲೆವೆಲ್ಲು, ಸ್ಟ್ರೆಸ್ ಲೆವೆಲಿಂದ ತುಂಬ ನಾವು ನೋಡ್ತಾ ಇದ್ದೀವಿ ಈಗ ಸ್ಪರ್ಮ್ ಕ್ವಾಲಿಟಿಯಲ್ಲಿ ಎಲ್ಲ ಎಫೆಕ್ಟ್ ಆಗ್ತಾ ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಈಗಿನ ಕಾಲದಲ್ಲಿ ಪುರುಷರು ತುಂಬಾ ವ್ಯಸನಗಳಿಗೆ ಭಾಗಿಯಾಗ್ತಾ ಇದ್ದಾರೆ. ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲು, ಡ್ರಗ್ಸ್ ಆಗಿರ್ಬೋದು, ಈ ಇದರಿಂದ ಅವ್ರಿಗೆ ಗೊತ್ತಿರಲ್ಲ ಇನ್ಫರ್ಟಿಲಿಟಿ ಹೇಗಾಗುತ್ತೆ ಅಂತ. ಸ್ವಲ್ಪ ಪೇಷಂಟ್ಸು ನಾನು ಸ್ವಲ್ಪನೇ ಸಿಗರೇಟ್ ಸೇತೀನಿ ನನಗೇನೂ ಆಗಲ್ಲ ಅಂತ ಬರ್ತಾರೆ, ಬಟ್ ಯಾರಿಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ತುಂಬಾ ಹೇಳೋಕ್ಕಾಗಲ್ಲ. ಒಂದೇ ಸಿಗರೇಟ್ ಸೇದಿರ್ತಾರೆ, ಬಟ್ ಏನಂದರೆ ಸಡನ್ಲಿ ಅವ್ರ ಸ್ಪರ್ಮ್ ಪ್ರೊಡಕ್ಷನ್ ಡ್ರಾಪ್ ಆಗಿರುತ್ತೆ. ಸೊ ಲೈಫ್ ಸ್ಟೈಲ್ ಡಿಸಾರ್ಡರ್, ಸ್ಟ್ರೆಸ್ ಲೆವೆಲ್, ನಿದ್ದೆ ಮಾಡಲ್ಲ. ಸೊ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಮೇನ್ ಮೇಜರ್ ಕಾಸಸ್ ಅಂತ ಹೇಳ್ಬೋದು.
0: ಓಕೆ ಸರ್, ಈಗ ನೀವು ಹೇಳ್ತಿದ್ರಿ ಒಂದು ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಅದರಿಂದ ಸ್ಪರ್ಮ್ ಕೌಂಟ್ ಕಡಿಮೆ ಆಗುತ್ತೆ ಅಂತ. ಎಷ್ಟೋ ಜನಕ್ಕೆ ಲ್ಯಾಪ್ಟಾಪ್ನ ತೊಡೆ ಮೇಲೆ ಇಟ್ಕೊಂಡು ಕೆಲಸ ಮಾಡುವಂಥ ಅಭ್ಯಾಸ ಕೂಡ ಇರುತ್ತೆ, ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀರಾ?
1: ಹಾಂ, ಡೆಫಿನೆಟ್ಲಿ ಅದು ಒನ್ ಆಫ್ ದ ಫ್ಯಾಕ್ಟರ್ ಅಂತ ಹೇಳ್ಬೋದು. ಸಾಫ್ಟ್ವೇರ್ ಇಂಜಿನಿಯರ್ಸಲ್ಲೂ ತುಂಬ ನಾವು ನೋಡ್ತಾ ಇದ್ದೀವಿ ಸ್ಪರ್ಮ್ ಫ್ಯಾಕ್ಟರ್ಸ್ ಅಬ್ನಾರ್ಮ್ಯಾಲಿಟಿ ಅದರಿಂದನೂ ಆಗಬಹುದು. ಅದ್ರ ಜೊತೆಯಲ್ಲಿ ಬೈಕಲ್ಲೆಲ್ಲ ಬೈಕ್ ಓಡಿಸೋರು ಕಂಟಿನ್ಯೂಸ್ ಡೆಲಿವರಿ ಪಾರ್ಟ್ನರ್ಸ್ ನಾನು ನೋಡಿದ್ದೀನಿ ತುಂಬಾ. ಈ ಯಾವುದೇ ಡೆಲಿವರಿ ಪಾರ್ಟ್ನರ್ಸ್ ಕಂಟಿನ್ಯೂಸ್ ಅವರು ಡ್ರೈವ್ ಮಾಡ್ತಾ ಇರ್ತಾರೆ ಟೂ ವೀಲರಲ್ಲಿ. ಸೊ ಆಮೇಲೆ ದ ವೇ ಅವರು ಅಂಡರ್ವೇರ್ ಯಾವ್ದು ಟೈಪ್ ಹಾಕ್ಕೊತಾರೆ, ಟೈಟ್ ಅಂಡರ್ವೇರ್, ಟೈಟ್ ಅಂಡರ್ ಗಾರ್ಮೆಂಟ್ಸ್ ಹಾಕೊಂಡಾಗ ಹೀಟ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಆ್ಯಂಡ್ ಸ್ವೆಟ್ ಆಗೋದು, ಅದರಿಂದನೂ ಚಾನ್ಸಸ್ ಟೆಸ್ಟಿಸ್ ಅಂತ ಹೇಳ್ತೀವಲ್ಲ ಅದು ಬೀಜ, ಅದರಲ್ಲಿ ತೊಂದರೆಗಳಾಗಬಹುದು.
0: ಓಕೆ ಸರ್, ಮಹಿಳೆಯರಲ್ಲಿ ಯಾವ ರೀತಿ ಸಂತಾನಹೀನತೆ ಬರುತ್ತೆ?
1: ಪುರುಷರಲ್ಲಿ ಹೇಗೆ ನಾವು ಏಜ್ ರಿಲೇಟೆಡ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಮಹಿಳೆಯರಲ್ಲೂ ನಾವು ಏಜ್ ಆಗ್ತಾ ಆಗ್ತಾ ಮೊಟ್ಟೆಗಳ ಸಂಖ್ಯೆ ಕಮ್ಮಿ ಆಗ್ತಾ ಬರುತ್ತೆ. 25-30 ತನಕ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ಫರ್ಟಿಲಿಟಿ ಅವ್ರದ್ದು ಮೊಟ್ಟೆಗಳ ಸಂಖ್ಯೆ. 30 ಆದಮೇಲೆ 34 ವರ್ಷ ತನಕ ಸ್ಲೋಲಿಯಾಗಿ ಅದು ಕಮ್ಮಿ ಆಗ್ತಾ ಬರುತ್ತೆ. 34 ವರ್ಷ ಆದಮೇಲೆ ತುಂಬಾ ಡ್ರಾಪ್ ಆಗುತ್ತೆ ಮೊಟ್ಟೆಗಳ ಸಂಖ್ಯೆ. 40 ವರ್ಷದಲ್ಲಿ ಆಲ್ಮೋಸ್ಟ್ ಇಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಕಮ್ಮಿ ಮೊಟ್ಟೆಗಳಿರುತ್ತೆ. ಸೊ ಅದೊಂದು ಫ್ಯಾಕ್ಟರ್ ಆಗಿರ್ಬೋದು. ಅದ್ರ ಜೊತೆಯಲ್ಲಿ ಸೇಮ್ ನಾನು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಅವರಲ್ಲೂ ಏನು ವರ್ಕ್ ಮಾಡ್ತಾರೆ ಅದರಿಂದ ಆಗಿರ್ಬೋದು, ಆ್ಯಂಡ್ ಏನಾದ್ರು ಹ್ಯಾಬಿಟ್ಸಿಂದ, ಆ್ಯಂಡ್ ಸ್ಟ್ರೆಸ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅದ್ರ ಜೊತೆ ಸ್ಟ್ರೆಸ್ಸಿಂದ ನಾವು ಈಗ PCO ಫ್ಯಾಕ್ಟರ್ಸ್ ಅಂತಲೂ ನಾವು ನೋಡ್ತಾ ಇದ್ದೀವಿ. ಪಾಲಿಸಿಸ್ಟಿಕ್ ಓವರಿಯನ್ ಈಗ ಅದ್ರ ಟರ್ಮಿನಾಲಜಿನೂ ಚೇಂಜ್ ಆಗಿದೆ. ಇಟ್ಸ್ ಎ ಮೆಟಾಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇಟ್ಸ್ ನಾಟ್ ಜಸ್ಟ್ ದ ಪಾಲಿಸಿಸ್ಟಿಕ್ ಓವರೀಸ್, PCO ಅನ್ನೋದು ಈಗ ಮೆಟಾಬಾಲಿಕ್. ಅದರಿಂದ ಬೇರೆ ಬೇರೆಗಳು ತೊಂದರೆಗಳು ಸ್ಟಾರ್ಟ್ ಆಗ್ತಾ ಇದ್ದಾರೆ. ಶುಗರ್ ಬರ್ಬೋದು, ಹೈಪರ್ ಟೆನ್ಷನ್, ಎಂಡೋಕ್ರೈನಾಲಜಿ, ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು, ಒಬೆಸಿಟಿ. ಒಬೆಸಿಟಿ ಇಸ್ ತುಂಬಾ ತೊಂದರೆ ಕೊಡ್ತಾ ಇದೆ ಇನ್ಫರ್ಟಿಲಿಟಿಗೆ.
0: ಸರ್, ಈಗ ಒಬ್ಬರ ವೇಟ್ ಎಷ್ಟರ ಮಟ್ಟಿಗೆ ಇನ್ಫರ್ಟಿಲಿಟಿ ಮೇಲೆ ಪರಿಣಾಮ ಬೀರುತ್ತೆ?
1: ವೇಟ್ ಅನ್ನೋದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ನನ್ನ ಪ್ರಕಾರ. ಒಬೆಸಿಟಿ ನಮ್ಮ ದೇಶದಲ್ಲಿ ಈಗ ಒಬೆಸಿಟಿ ಫ್ಯಾಕ್ಟರ್ಸ್ ತುಂಬ ಒಬೆಸಿಟಿ ತುಂಬಾ ಜಾಸ್ತಿ ಆಗ್ತಾ ಇದೆ. ವೇಟಿಂದ ಏನಾಗುತ್ತೆ ಅಂದರೆ ಜೆನೆಟಿಕಲ್ ಅಬ್ನಾರ್ಮಾಲಿಟಿ ಸ್ಟಾರ್ಟ್ ಆಗುತ್ತೆ. ಎಗ್ಗಲ್ಲಿ ಆಗಿರ್ಬೋದು ಅಥವಾ ಸ್ಪರ್ಮಲ್ಲಿ ಆಗಿರ್ಬೋದು ಜೆನೆಟಿಕ್ ಡಿರೇಂಜ್ಮೆಂಟ್ಸ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಡಿ ಎನ್ ಎ ಫ್ರಾಗ್ಮೆಂಟೇಷನ್ ಅಂತ ಹೇಳ್ತೀವಿ ಸ್ಪರ್ಮಲ್ಲಿ, ಡಿ ಎನ್ ಎ ಫ್ರಾಗ್ಮೆಂಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈವನ್ ಎಗ್ ಕ್ವಾಲಿಟಿಯಲ್ಲೂ ಅದನ್ನು ಎಫೆಕ್ಟ್ ಆಗುತ್ತೆ.
0: ಓಕೆ ಸರ್, ಈಗ ಒಂದಷ್ಟು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇರ್ತಾರೆ ಗಂಡ ಹೆಂಡತಿ ಇಬ್ರು, ಆದರೆ ಅವರಿಗೆ ಮಕ್ಕಳು ಆಗ್ತಾ ಇರಲ್ಲ, ಅವರು ಯಾವ ಒಂದು ಹಂತದಲ್ಲಿ ವೈದ್ಯರನ್ನು ಕಾಣಬೇಕಾಗತ್ತೆ?
1: ಸೊ ನಾನು ಮುಂಚೆ ಹೇಳ್ದಂಗೆ ಒಂದು ವರ್ಷ ತನಕ ಅವ್ರು ಟ್ರೈ ಮಾಡ್ಬೋದು. ನಾರ್ಮಲಾಗಿ ಟ್ರೈ ಮಾಡಿದ್ರು ಅವ್ರಿಗೆ ಮಗು ಆಗ್ತಾ ಇಲ್ಲ ಅಂದಾಗ ಬೆಟರ್ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಡೈರೆಕ್ಟ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಬಂದರೆ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಇವ್ಯಾಲ್ಯುವೇಟ್ ಕಂಪ್ಲೀಟ್ಲಿ. ಯೂಶಲಿ ಏನಾಗುತ್ತೆ ಜನರಲ್ ಗೈನಕಾಲಜಿಸ್ಟ್ ಹತ್ರ ಹೋಗ್ತಾರೆ, ಆಮೇಲೆ ನಮ್ಮ ಹತ್ರ ಬಂದಾಗ ಆಲ್ಮೋಸ್ಟ್ ಅವ್ರ ರಿಸರ್ವೇ ಕಮ್ಮಿ ಆಗಿರುತ್ತೆ. ಸಿಂಪಲ್ ಟ್ರೀಟ್ಮೆಂಟೇ ಕೊಟ್ಟು ನೆಕ್ಸ್ಟ್ ಸ್ಟೇಜ್ ನೆಕ್ಸ್ಟ್ ಹಂತನೇ ತಲುಪಲ್ಲ ಅವರು. ಅವ್ರು ನಮ್ಮ ಹತ್ರ ಬಂದಾಗ ಮೊಟ್ಟೆಗಳ ಸಂಖ್ಯೆನೇ ಇರಲ್ಲ. ಆ ಟೈಮಲ್ಲಿ ನಾವೇನಾದ್ರು ಅಗ್ರೆಸಿವ್ ಟ್ರೀಟ್ಮೆಂಟ್ ಮಾಡಬೇಕಂದ್ರು ನಮಗೆ ಏನು ಮಾಡೋ ಪರಿಸ್ಥಿತಿಯಲ್ಲಿರಲ್ಲ. ಸೊ ನಮ್ಮ ಹತ್ರ ಬಂದಾಗ ನಾವು ಕಂಪ್ಲೀಟಾಗಿ ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಇಂಡಿವಿಜುವಲೈಸ್ಡ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಎಲ್ಲರಿಗೂ ಒಂದೇ ಟೆಸ್ಟ್, ಎಲ್ಲರಿಗೂ ಒಂದೇ ಸ್ಕ್ಯಾನ್ ಮಾಡಿ ಮನೆಗೆ ಕಳಿಸಿ, ಆ ಟೈಪ್ ಇರಲ್ಲ. ಇಂಡಿವಿಜುವಲೈಸ್ಡ್ ಯಾರಿಗೆ ಏನು ತೊಂದರೆ ಇದೆ, ಯಾವುದ್ರಿಂದ ಇದೆ, ಆ್ಯಂಡ್ ಇನ್ಫ್ಯಾಕ್ಟ್ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ನಾವು ಅದರಲ್ಲಿ ನೋಡ್ತೇವೆ. ದಟ್ಸ್ ವೆರಿ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಈಗ ಗಂಡ ಹೆಂಡತಿ ಬರೀ ಮಗು ಮಾಡ್ಕೊಳ್ಳೋದಲ್ಲ, ಇಟ್ ಈಸ್ ಅ ರಿಲೇಷನ್ಶಿಪ್ ಬಿಲ್ಡಿಂಗ್. ದಂಪತಿಗಳು ಸಾಯೋ ತನಕ ಜೊತೆಲಿರಬೇಕು, ದಟ್ ಈಸ್ ಆರ್ ಏಮ್. ಆ್ಯಂಡ್ ಮಗು ಆಗ್ತಿದೆ ಆಗಲ್ವಾ, ದಟ್ ಈಸ್ ಸೆಕೆಂಡ್ರಿ. ಬಟ್ ನಮ್ಮದು ರಿಲೇಷನ್ಶಿಪ್ ಬಿಲ್ಡಿಂಗ್ ಆದಮೇಲೆ ದ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಇಸ್ ವೆರಿ ಹೈ. ಈವನ್ ಸಿಂಪಲ್ ಟ್ರೀಟ್ಮೆಂಟಲ್ಲೂ ಪ್ರೆಗ್ನೆಂಟ್ ಆಗಿಬಿಡ್ತಾರೆ ಅವರು.
0: ಓಕೆ ಸರ್, ಇವಾಗ ಸಂತಾನಹೀನತೆ ಇದೆಯಾ ಇಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಯಾವ ಯಾವ ಪರೀಕ್ಷೆಗಳನ್ನ ಮಾಡಿಸ್ಬೇಕಾಗತ್ತೆ?
1: ಬೇಸ್ ಲೈನ್ ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ತೀವಿ. ಫಸ್ಟ್ ಮಹಿಳೆ ಬಂದಾಗ ಅವರು ನಾವು ಕ್ಲಿನಿಕಲಿ ನೋಡ್ತೇವೆ. ಫಸ್ಟ್ ಕ್ಲಿನಿಕಲ್ ಇವ್ಯಾಲ್ಯೂಯೇಷನ್ ಮಾಡಿಕೊಂಡು ಯಾವ್ಯಾವ ಟೆಸ್ಟ್ಗಳು ಬೇಕೋ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಅಕಸ್ಮಾತ್ ಅವ್ರಿಗೆ ಅನಿಮಿಯಾ ಇದ್ದರೆ ಹಿಮೋಗ್ಲೋಬಿನ್ ಮಾಡ್ತೀವಿ. ಥೈರಾಯ್ಡ್ ಪ್ರಾಬ್ಲಮ್ ಏನಾದ್ರು ಸಿಂಪ್ಟಮ್ಸ್ ಇದೆ ಅಂದರೆ ಥೈರಾಯ್ಡ್ ಟೆಸ್ಟ್ ಮಾಡ್ತೀವಿ. ಶುಗರ್ ಅನ್ನೋದು ಈಗಿನ ಕಾಲದಲ್ಲಿ ತುಂಬಾ ನಾವು ನೋಡ್ತಾ ಇದ್ದೀವಿ. ಸೊ ಬೇಸ್ ಲೈನ್ ಆಗಿ ನಾವು ಪೇಷಂಟ್ಸಿಗೆ HbA1c ಆಗಿರ್ಬೋದು, ಫಾಸ್ಟಿಂಗ್ ಅಥವಾ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಆಗಿರ್ಬೋದು ಅದನ್ನು ಮಾಡ್ಕೊತೀವಿ. ಅದ್ರ ಜೊತೆಯಲ್ಲಿ ನಾವು ಏಜ್ ಪ್ರಕಾರ ನಮಗೆ ಸ್ಕ್ಯಾನ್ ಏಜ್ ಪ್ರಕಾರ ಮೊಟ್ಟೆಗಳ ಸಂಖ್ಯೆ ಕಮ್ಮಿ ಅನಿಸ್ತಿದೆ ಅಂದರೆ AMH ಅಂತ ಒಂದು ಸ್ಪೆಷಲೈಸ್ಡ್ ಬ್ಲಡ್ ಟೆಸ್ಟ್ ಇದೆ. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ವಾಟ್ ಈಸ್ ದ ಲೆವೆಲ್ ಆ್ಯಂಡ್ ವಾಟ್ ಈಸ್ ದ ಬ್ಲಡ್ ಲೆವೆಲ್ ಆಫ್ ಎಗ್ ರಿಸರ್ವ್ ಅಂತ ಹೇಳ್ಬೋದು. ಅದ್ರ ಜೊತೆಯಲ್ಲಿ ನಾವು ಸ್ಕ್ಯಾನ್ ಮಾಡಿಕೊಂಡು ಅಲ್ಟ್ರಾಸೌಂಡ್ ಮುಖಾಂತರ ನಾವು ಇವರ ಗರ್ಭಚೀಲ ಹೇಗಿದೆ, ಅಂಡಾಶಯ ಹೇಗಿದೆ, ಏನಾದ್ರು ಸಿಸ್ಟ್ ಇದೆನಾ, ಏನಾದ್ರು ಬೇರೆ ತೊಂದರೆಗಳಿದೆನಾ, ಅದನ್ನು ಚೆಕ್ ಮಾಡ್ತೀವಿ.
0: ಓಕೆ,
1: ಸೊ ಈಗ ಮೊಟ್ಟೆಗಳ ಸಂಖ್ಯೆ ಅದಾದಮೇಲೆ ನಾವೀಗ ಟ್ಯೂಬ್ಸ್ ಓಪನ್ ಇದೆಯೋ ಇಲ್ಲ ಅಂತಲೂ ಚೆಕ್ ಮಾಡ್ತೀವಿ. ಟ್ಯೂಬ್ಸ್ ಓಪನ್ ಇದೆಯೋ ಅಂತ ಚೆಕ್ ಮಾಡೋಕ್ಕೆ ನಮ್ಮ ಹತ್ರ ಮೂರು ವಿಧಾನಗಳಿದೆ. ಸೊ ಎಕ್ಸ್ರೇ ಮುಖಾಂತರ ಆಗಿರ್ಬೋದು, ಅದನ್ನು HSG ಅಂತ ಹೇಳ್ತೀವಿ. ಅತ್ರ ಸ್ಕ್ಯಾನ್ ಮುಖಾಂತರ ಮಾಡ್ತೀವಿ, ಅದನ್ನು ಸೋನೋಸಾಲ್ಫಿಂಗೋಗ್ರಫಿ SSG ಅಂತ ಹೇಳ್ತೀವಿ. ಲಾಸ್ಟ್ ಆಪ್ಷನ್ ಏನಂದರೆ ಲ್ಯಾಪ್ರೋಸ್ಕೋಪಿಕ್ ಮೆಥಡಲ್ಲಿ ಮಾಡ್ತೀವಿ. ಅದು ತುಂಬಾ ಇನ್ವೇಸಿವ್, ಅನ್ನೆಸೆಸರಿ, ಅದು ಸರ್ಜರಿ ಮಾಡಬೇಕಾಗುತ್ತೆ. ಸೊ ಅದಲ್ಲಿ ಎಲ್ಲರಿಗೂ ನಾವು ರೆಕಮೆಂಡ್ ಮಾಡಲ್ಲ ಸರ್ಜರಿ. ಸೊ ಸಿಂಪಲ್ ಮೆಥಡ್ಸ್ HSG ಆಗಿರ್ಬೋದು, SSG ನಮಗೆ ಟ್ಯೂಬ್ಸ್ ಹೇಗಿದೆ ಅಂತ ಚೆಕ್ ಮಾಡ್ಕೋಬಹುದು, ಓಪನ್ ಇದೆಯೋ ಕ್ಲೋಸ್ ಇದೆಯೋ, ಏನಾದ್ರು ತೊಂದರೆ ಇದೆಯಾ ಅಂತ.
0: ಓಕೆ ಸರ್, ಇನ್ನೊಂದು ಈಗ ಸಂತಾನಹೀನತೆ ಅಂದ ತಕ್ಷಣ ಎಲ್ರಿಗೂ ಓಕೆ ನಾನು ಈಗ IVF ಮಾಡಿಸ್ಕೋಬೇಕಾಗಬಹುದೇನೋ ಅನ್ನೋ ಒಂದು ಥಾಟ್ ಬಂದ್ಬಿಡತ್ತೆ. ಸೊ ಎಲ್ಲಾ ಸಂತಾನಹೀನತೆಗೂ IVF ಒಂದು ಟ್ರೀಟ್ಮೆಂಟ್?
1: ಡೆಫಿನೆಟ್ಲಿ ಅಲ್ಲ. ಫಸ್ಟ್ ಇನ್ಫರ್ಟಿಲಿಟಿ ಮಗು ಆಗ್ತಿಲ್ಲ ಅಂತ ಬಂದಾಗ ಯಾವ ಕಾರಣ ಇದೆ ಅಂತ ನಾವು ಚೆಕ್ ಮಾಡ್ಕೊತೀವಿ. ಆ್ಯಂಡ್ ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ ಅಂತ ನಾವು ಮಾಡ್ತೀವಿ. ಇಂಡಿವಿಜುವಲೈಸ್ಡ್ ಅಂದಾಗ ಒಂದು ಕಪ್ಪಲ್ ಬಂದಾಗ ಅವರಿಗೆ ಯಾವ ತೊಂದರೆ ಇದೆ, ಈಗ ಫಾರ್ ಎಕ್ಸಾಂಪಲ್ ಫಿಮೇಲ್ ಫ್ಯಾಕ್ಟರ್ ಏನೂ ಇರಲ್ಲ, ಮಹಿಳೆಗೆ ಏನು ತೊಂದರೆ ಇಲ್ಲ, ಹಸ್ಬೆಂಡ್ಗೆ ಮಾತ್ರ ಸ್ಪರ್ಮ್ ಕೌಂಟಲ್ಲಿ ತೊಂದರೆ ಇರುತ್ತೆ ಅಥವಾ ಸ್ಪರ್ಮ್ ಮೊಟಿಲಿಟಿಯಲ್ಲಿ ತೊಂದರೆ ಇರುತ್ತೆ, ಆ ಟೈಪ್ ಪೇಷೆಂಟ್ಸಿಗೆ ನಾವು ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಕೊಟ್ಟರೆ ಸ್ಪರ್ಮ್ ಮೊಟಿಲಿಟಿ ಚೆನ್ನಾಗುತ್ತೆ. ಸೊ ಅವರಿಗೆ ನಾರ್ಮಲ್ ಟ್ರೈ ಮಾಡಿ ಅಂತ ಹೇಳಿದಾಗ ದೇ ಕ್ಯಾನ್ ಬಿಕಮ್ ನಾರ್ಮಲಿ ಪ್ರೆಗ್ನೆಂಟ್. ಸೊ ಹೀಗೆ ಸೊ ಟ್ಯೂಬಲ್ ಪ್ರಾಬ್ಲಮ್ ಇರ್ಬೋದು ಮಹಿಳೆಯಲ್ಲಿ. ಸೊ ಆ ಟ್ಯೂಬಲ್ ಏನು ತೊಂದರೆ ಇದೆ, ಸೊ ಅದು ಸ್ಪೆಸಿಫಿಕ್ ಆಗಿ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಡೆಫಿನೆಟ್ಲಿ IVF ಒಂದೇ ಆಪ್ಷನ್ ಅಲ್ಲ. ನಮ್ಮ ಹತ್ರ ಇನ್ನು ಸಿಂಪಲ್ ಟ್ರೀಟ್ಮೆಂಟ್ ಅಂದಾಗ ಓವ್ಯುಲೇಷನ್ ಇಂಡಕ್ಷನ್ ಆ್ಯಂಡ್ ಟೈಮ್ ಇಂಟರ್ಕೋರ್ಸ್ ಅಂತ ಹೇಳ್ತೀವಿ. ಮೊಟ್ಟೆಗಳು ಬರೋಕ್ಕೋಸ್ಕರ ನಾವು ಟ್ಯಾಬ್ಲೆಟ್ ಕೊಟ್ಟು ಅಥವಾ ಇಂಜೆಕ್ಷನ್ ಕೊಟ್ಟು ಮೊಟ್ಟೆ ಬರಂಗೆ ಮಾಡಿ ಮೊಟ್ಟೆ ಬಿಡುಗಡೆ ಆದಮೇಲೆ ಆ ಟೈಮಲ್ಲಿ ನೀವು ಗಂಡ ಹೆಂಡತಿ ಜೊತೆಯಲ್ಲಿರ್ರಿ ಅಂತ ಹೇಳ್ತೀವಿ. ಅದು ಒನ್ ಮೆಥಡ್. ಸೆಕೆಂಡ್ ಇಸ್ IUI ಅಂತ ಮಾಡ್ತೀವಿ. IUIಯಲ್ಲಿ ಏನು ಮಾಡ್ತೀವಿ ಅಂದರೆ ಸೇಮ್ ಮೊಟ್ಟೆ ಬರಂಗೆ ಮಾಡಿ ಆಮೇಲೆ ಮೊಟ್ಟೆ ಬಿಡುಗಡೆ ಆದಮೇಲೆ ಹಸ್ಬೆಂಡ್ದು ವೀರ್ ಪ್ರಕ್ರಿಯ ತಗೊಂಡು ಅದನ್ನ ಕ್ಲಿಯರ್ ಅದನ್ನ ಪ್ರೋಸೆಸ್ ಮಾಡಿ ಚೆನ್ನಾಗಿರೋ ಒಳ್ಳೆ ವೀರ್ಯನ ಗರ್ಭಚೀಲದಲ್ಲಿ ಹಾಕ್ತೀವಿ. ಲಾಸ್ಟ್ ಆಪ್ಷನ್ ಏನೂ ಆಗ್ತಿಲ್ಲ ಅಂದಾಗ ಲಾಸ್ಟ್ ಆಪ್ಷನ್ ಇಸ್ IVF. ಅದು ಅಗೇನ್ ಸ್ಪೆಸಿಫಿಕ್ ಯಾವ ಪೇಷಂಟಿಗೆ ಬೇಕಾಗುತ್ತೋ ಅದಕ್ಕಷ್ಟೇ ನಾವು ಸಜೆಸ್ಟ್ ಮಾಡ್ತೇವೆ.
0: ಓಕೆ ಸರ್, ಈಗ IVF ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದವರು ಕೂಡ ಒಂದು ಲೈಫ್ ಟೈಮಲ್ಲಿ ಎಷ್ಟು ಸಲ IVF ಮಾಡಿಸ್ಕೊಳ್ಬಹುದು, ಅಂದರೆ IVF ಮಾಡಿಸ್ಕೊಂಡ ತಕ್ಷಣ ಅದು ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ಇದ್ದರೆ ಆದರೆ ಓಕೆ, ಆಗಲಿಲ್ಲ ಅಂದರೆ ಎಷ್ಟು ಸಲ ಮಾಡಿಸ್ಕೊಳ್ಬಹುದು ಅವರು?
1: ದೇರ್ ಈಸ್ ಎಷ್ಟು ಸತಿ ಮಾಡಿಸ್ಬೇಕು ಅಂತ ಆ್ಯಕ್ಚುಲಿ ಇಲ್ಲಿ ತನಕ ಯಾವುದು ಸ್ಟಡೀಸ್ ಇಲ್ಲ. 2 ಸತಿ ಮಾಡಿಸ್ಬೋದು, 3 ಸತಿ ಮಾಡಿಸ್ಬೋದು, ಹಂಗೆ ಯಾವುದೂ ಇಲ್ಲ. ಬಟ್ ನಾವು ಮೋರ್ ದೆನ್ 3 ಸೈಕಲ್ಸು ಸಜೆಸ್ಟ್ ಮಾಡಲ್ಲ ಪೇಷಂಟ್ಸಿಗೆ. ಅದ್ರ ಬದಲಿಗೆ ನೀವು ಅಡಾಪ್ಷನಿಗೆ ಹೋಗಿ ಅಥವಾ ಬೇರೆ ಇದು ಮಾಡ್ಕೋಬೋದು ಅಂತ ಹೇಳ್ತೀವಿ. ಯಾಕಂದರೆ ಅನ್ನೆಸೆಸರಿ ತುಂಬಾ ಸ್ಟಿಮ್ಯುಲೇಟ್ ಮಾಡಿದಾಗ ಅವ್ರು ಬೇರೆ ಹೆಲ್ತ್ಗಳು ಪ್ರಾಬ್ಲಮ್ ಆಗ್ಬೋದು. ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ಗಳಿಲ್ಲ ಅಂತ.
0: ಓಕೆ ಸರ್, ಹಾಗೆ ನಾವು ತಪ್ಪು ಕಲ್ಪನೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಥೈರಾಯ್ಡ್ ಬಂದವ್ರಿಗೆ ಮಕ್ಕಳು ಆಗೋದೇ ಇಲ್ಲ ಅಥವಾ ಏನೋ ಒಂದು ಸಮಸ್ಯೆ ಇದೆ, ಗಂಡಂಗಾಗಲಿ ಹೆಂಡತಿಗಾಗಲಿ ಒಂದು ಯಾವುದೋ ಸಮಸ್ಯೆ ಇದೆ ಅಂದರೆ ಮಕ್ಕಳೇ ಆಗಲ್ಲ ಅಂತಾರಲ್ಲ, ಆ ತಪ್ಪು ಕಲ್ಪನೆಗಳ ಬಗ್ಗೆ ಏನು ಹೇಳಬಹುದು?
1: ಸೊ ಈ ಪ್ರಾಬ್ಲಮ್ಸ್ಗಳು ಥೈರಾಯ್ಡ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಥವಾ ತೂಕ ಜಾಸ್ತಿ ಆಗಿರ್ಬೋದು, ಒಬೆಸಿಟಿ, ಈ ಪ್ರಾಬ್ಲಮ್ಸ್ನ ಫಸ್ಟ್ ನಾವು ಟ್ಯಾಕಲ್ ಮಾಡಬೇಕಾಗುತ್ತೆ. ಇನ್ಫರ್ಟಿಲಿಟಿ ಅಂದರೆ ಬರೀ ಬಂದರು ಮೊಟ್ಟೆ ಬರಂಗೆ ಮಾಡಿದ್ರು, ಡಾಕ್ಟ್ರು ಜೊತೆಯಲ್ಲಿರಿ ಅಂದರು ಪ್ರೆಗ್ನೆಂಟ್ ಆಗಲಿಲ್ಲ. ಸೊ ಹಾಗಲ್ಲ, ಪ್ರಾಬ್ಲಮ್ ಏನಿದೆ ಅದ್ರ ನಾವು ರೂಟಿಗೆ, ರೂಟ್ ಕಾಸಿಗೆ ಹೋಗಿ ಅದನ್ನು ಸರಿಪಡಿಸ್ಬೇಕು. ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂದರೆ ಥೈರಾಯ್ಡ್ನ ನಾವು ಸರಿಪಡಿಸ್ಬೇಕಾಗುತ್ತೆ. PCO ಇದೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಅದನ್ನು ನಾವು ಸರಿಪಡಿಸ್ಬೇಕು. ಪೀರಿಯಡ್ಸ್ ಸರಿ ಬರಂಗೆ ಮಾಡ್ಕೋಬೇಕು. ಒಬೆಸಿಟಿ ಇದ್ದಾಗ ಅವ್ರಿಗೆ ವೇಟ್ ರಿಡಕ್ಷನ್ ಅಂತ ಹೇಳ್ತೀವಿ, ಅದನ್ನು ಮಾಡಬೇಕು. ಶುಗರ್ಸ್, ಹೈಪರ್ಟೆನ್ಷನ್, ಹೀಗೆ ಬೇರೆ ಮೆಡಿಕಲ್ ಡಿಸಾರ್ಡರ್ಸ್ಗಳಿದ್ದಾಗ ಅದನ್ನು ನಾವು ಕ್ಲಿಯರ್ ಮಾಡಬೇಕಾಗುತ್ತೆ.
0: ಓಕೆ ಸರ್, ಹಾಗೆ ಈಗ ಗರ್ಭ ನಿರೋಧಕ ಮಾತ್ರೆಗಳನ್ನು ತಗೊಳ್ಳೋದಿರಬಹುದು ಅಥವಾ ನೀವಾಗಲೇ ಹೇಳ್ದಂಗೆ ಪ್ರಿವೆನ್ಷನ್ಸ್ನ ಯೂಸ್ ಮಾಡೋದಿರಬಹುದು, ಇದರಿಂದ ಸಂತಾನಹೀನತೆ ಉಂಟಾಗುತ್ತೆ ಅಂತ ಕೂಡ ಒಂದು ತಪ್ಪು ಕಲ್ಪನೆ ಇದೆ, ಅದರ ಬಗ್ಗೆ ಏನು ಹೇಳ್ತೀರಾ?
1: ಯಾ, ಕಾಂಟ್ರಸೆಪ್ಷನ್ ಆರ್ ವೆರಿ ಸೇಫ್. ಈಗಿನ ಕಾಲದಲ್ಲಿ ಕಾಂಟ್ರಸೆಪ್ಷನ್ ಏನು ಅವೈಲೇಬಲ್ ಇದೆ, ದೇ ಆರ್ ವೆರಿ ಎಫೆಕ್ಟಿವ್ ಮತ್ತು ಸೇಫೂ ಇದೆ. ಬಟ್ ಯಾವ ಪೇಷೆಂಟಿಗೆ ಯಾವ ಕಾಂಟ್ರಸೆಪ್ಷನ್ ಯೂಸ್ ಮಾಡಬೇಕು ಅಂತ ಅದು ಇಂಪಾರ್ಟೆಂಟ್ ಇರುತ್ತೆ. ಅಡೋಲೆಸೆಂಟ್ಸ್ ಪೇಷೆಂಟ್ಸ್ ಅಂತ ಬರ್ತಾರೆ, ಅಂದರೆ ವೆರಿ ಯಂಗ್ ಪೇಷೆಂಟ್ಸ್, 19-20 ಇಯರ್ಸು, ಅವರಿಗೆಲ್ಲ ವಿಲ್ ಅವಾಯ್ಡ್ ಕಾಪರ್ಟಿ ಅಂತವೆಲ್ಲ ನಾವು ಅವಾಯ್ಡ್ ಮಾಡ್ತೀವಿ. ಯಾಕಂದರೆ ಅಡೇಷನ್ಸ್ ಆಗೋದು, ಇನ್ಫೆಕ್ಷನ್ ರಿಸ್ಕ್ ಇರುತ್ತೆ, ಅವಾಗ ಟ್ಯೂಬಲ್ ಬ್ಲಾಕೇಜ್ ಆಗೋ ರಿಸ್ಕ್ ಇರುತ್ತೆ ಅಂತ ನಾವು ಈ ಟೈಪ್ ಕಾಪರ್ಟಿ ಅಂತವೆಲ್ಲ ಯೂಸ್ ಮಾಡೋದು ಅವಾಯ್ಡ್ ಮಾಡ್ತೀವಿ. ಬಟ್ ತುಂಬಾ ಸೇಫರ್ ಮೆಥಡ್ಸ್ ಇದೆ. ಫಾರ್ ಎಕ್ಸಾಂಪಲ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಇರ್ಬೋದು ಅಥವಾ ಕಾಂಡಮ್ಸ್ ಇರ್ಬೋದು, ಇಂಜೆಕ್ಟಬಲ್ಸು ಇದೆ, ಇಂಜೆಕ್ಷನ್ಸ್. ಬಟ್ ಇಂಜೆಕ್ಷನ್ಸಲ್ಲಿ ಏನಾಗುತ್ತಂದರೆ ಇಂಜೆಕ್ಷನಬಲ್ ಕಾಂಟ್ರಸೆಪ್ಷನಲ್ಲಿ ಸ್ವಲ್ಪ ಪೇಷೆಂಟ್ಸಿಗೆ ಸ್ಪಾಟಿಂಗ್ ಆಗೋದು, ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಆಗೋದು, ಆಮೇಲೆ ಒಂದೇ ಸತಿ ಪೀರಿಯಡ್ಸ್ ಬರೋಕ್ಕೋಸ್ಕರ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಲ್ಸಿದ ಮೇಲೆ, ಆಮೇಲೆ ಓವುಲೇಷನ್ ಟೈಮ್ ಆಗುತ್ತೆ ಸಲ ನೆಕ್ಸ್ಟ್ ಎಗ್ ಬರೋಕ್ಕೋಸ್ಕರ. ಬಟ್ ಏನಂದರೆ ಅದು ಇನ್ಫರ್ಟಿಲಿಟಿ ಕಾಸ್ ಮಾಡಲ್ಲ. ಸೊ ಡೆಫಿನೆಟ್ಲಿ ಯಾರು ಮಗು ಬೇಡ ಅಂತ ಇದ್ದವರು ದೇ ಕ್ಯಾನ್ ಯೂಸ್ ಇಟ್ ಆ್ಯಕ್ಚುಲಿ.
0: ಓಕೆ ಸರ್, ಈಗ ಒಂದು ಸಣ್ಣ ಜಾಹೀರಾತಿನ ನಂತರ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ.
2: Opening soon in Mysore, Kangaroo Care Kids, a dedicated quaternary pediatric hospital with advanced PICU and pediatric subspecialties, all under one roof. A new destination for exceptional children's healthcare. Kangaroo Care Kids, Mysore. Little hearts, expert hands. Opening soon in Mysore, Kangaroo Care Kids. A dedicated quaternary pediatric hospital with advanced PICU and pediatric subspecialties, all under one roof. A new destination for exceptional children's healthcare. Kangaroo Care Kids, Mysore. Little hearts, expert hands.
0: ಕೇಳುಗ್ರೆ, ಮತ್ತೊಮ್ಮೆ ಕ್ಯಾಂಗರೂ ಕೇರ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ನೀವೀಗ IVF ಬಗ್ಗೆ ಮಾತನಾಡ್ತಾ ಇದ್ರಿ. ಈ IVF ಅನ್ನುವಂಥದ್ದು ಯಾವ ರೀತಿಯ ಚಿಕಿತ್ಸೆ ಅಂತ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಾ?
1: ಸೊ IVF ಅನ್ನೋದು ಮುಂಚೆ ನಾವು ಹೇಳ್ದಂಗೆ ಎಲ್ಲರಿಗೂ ಸಜೆಸ್ಟ್ ಮಾಡಲ್ಲ. ಯಾವ ದಂಪತಿಗೆ ಅದು ಇಂಡಿಕೇಟೆಡ್ ಇರುತ್ತೋ ಅದು ಆ ಪೇಷೆಂಟ್ಸಿಗೆ ನಾವು ಫಸ್ಟ್ ಕೌನ್ಸಿಲಿಂಗ್ ಮಾಡ್ತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಅವರಿಗೆ ಅರ್ಥ ಮಾಡಿಸ್ಬೇಕು IVF ಅಂದ್ರೇನು ಅಂತ. ಅವರು ಅರ್ಥ ಮಾಡಿಕೊಂಡು ತಿಳ್ಕೋಬೇಕು ಸಕ್ಸಸ್ ಎಷ್ಟಿರುತ್ತೆ, ಫೇಲ್ಯೂರ್ ಎಷ್ಟಿರುತ್ತೆ ಅಂತ. ತುಂಬ ಸೆಂಟ್ರ್ಗಳಲ್ಲಿ, ಒಂದೊಂದು ಸೆಂಟ್ರ್ ಅಂತ ಹೇಳ್ಬೋದು, ತುಂಬ ಹೈ ಸಕ್ಸಸ್ ರೇಟ್ ಅಂತ ಹೇಳಿಬಿಡ್ತಾರೆ. ಬಟ್ ಆ್ಯಕ್ಚುಲಿ ವರ್ಲ್ಡ್ ವೈಡ್ ಹಂಗೆ ನೋಡಿದ್ರೆ IVF ಸಕ್ಸಸ್ ರೇಟ್ ಈಸ್ ಆಲ್ಮೋಸ್ಟ್ 40%, ಅರೌಂಡ್ 40%. ಬಟ್ ಅದ್ರ IVF ಅಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಈಗ ನಾವು ನಾರ್ಮಲ್ ಆಗಿ ಮಹಿಳೆಯಲ್ಲಿ ತಿಂಗಳಿಗೆ ಒಂದು ಮೊಟ್ಟೆ ತಯಾರಾಗುತ್ತೆ ಮಧ್ಯದಲ್ಲಿ ಪೀರಿಯಡ್ಸ್ ಟೈಮಲ್ಲಿ, ಅದು ಮೊಟ್ಟೆ ಬಿಡುಗಡೆ ಆಗುತ್ತೆ. ನಾವು IVFಅಲ್ಲಿ ಹಾರ್ಮೋನ್ಸ್ ಏನು ಮಹಿಳೆಯಲ್ಲಿರುತ್ತೋ ಅದನ್ನು ಹೊರಗಡೆಯಿಂದ ನಾವು ಕೊಡ್ತೀವಿ. ರಿಕಾಂಬಿನೆಂಟ್ ಟೆಕ್ನಾಲಜಿಯಲ್ಲಿ ತಯಾರಾದ ಈ ಇಂಜೆಕ್ಷನ್ಸನ್ನು ನಾವು ಕೊಟ್ಟು ಯೂಶಲಿ ಒಂದು 8-10 ದಿನ ಒಳಗೆ ಮೊಟ್ಟೆ ತಯಾರಾಗುತ್ತೆ. ಆ ಮೊಟ್ಟೆನ ಒಂದು ಸೂಜಿ ಮುಖಾಂತರ ಸ್ಕ್ಯಾನ್ ಯೂಸ್ ಮಾಡಿಕೊಂಡು ಅನಸ್ತೀಶಾ ಅಡಿಯಲ್ಲಿ ಅವ್ರಿಗೇನು ನೋವಾಗಲಿಲ್ದಂಗೆ ಆ ಒಂದೊಂದು ಮೊಟ್ಟೆನೂ ತೆಗೆದು ಆ ಒಂದೊಂದು ಮೊಟ್ಟೆಗೂ ಅವ್ರ ಹಸ್ಬೆಂಡ್ ವೀರ್ಯನ ಸೇರಿಸಿ ಅದನ್ನು ಭ್ರೂಣ ಮಾಡಿ 3-5 ದಿನ ತನಕ ನಾವು ಒಂದನ್ನು ಗ್ರೋ ಮಾಡಿ ಆಮೇಲೆ ಅದನ್ನು ಗರ್ಭಚೀಲದಲ್ಲಿ ಹಾಕ್ತೀವಿ. ಇದನ್ನು IVF ಅಂತ ಹೇಳ್ತೀವಿ.
0: ಓಕೆ ಸರ್, ನಿಮ್ಮ ಕಡೆಯಿಂದ ಸರ್ವಿಸ್ ಓರಿಯೆಂಟೆಡ್ ಸ್ಪೆಷಾಲಿಟೀಸ್ ಏನೇನಿದೆ ಸರ್?
1: ನಮ್ಮ ಹತ್ರ ವಿ ಹ್ಯಾವ್ ಗಾಟ್ ಸ್ಟೇಟ್ ಆಫ್ ದ ಆರ್ಟ್ ಲ್ಯಾಬೊರೇಟ್ರಿ. ಯಾವುದೇ IVF ಸೆಂಟರ್ ಅಥವಾ ಫರ್ಟಿಲಿಟಿ ಸೆಂಟರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದರೆ ಡಾಕ್ಟರ್ ಅಲ್ಲ ನನ್ನ ಪ್ರಕಾರ, ದ ಲ್ಯಾಬೊರೇಟ್ರಿ. ಯಾಕಂದರೆ ಭ್ರೂಣ ಗ್ರೋ ಆಗೋದೇ ಲ್ಯಾಬಲ್ಲಿ. ನಮ್ಮ ಹತ್ರ ದ ಬೆಸ್ಟ್ ಲ್ಯಾಬ್ ಇದೆ. ನಾವು ಆರಾಮ್ಸೆ 3rd-5th day ತನಕ ನಾವು ಬ್ಲಾಸ್ಟೋಸಿಸ್ಟ್ ತನಕ ನಾವು ಗ್ರೋ ಮಾಡ್ತೀವಿ ಭ್ರೂಣನ, ಅದನ್ನು ಹಾಕ್ತೀವಿ ನಾವು ಗರ್ಭಚೀಲದಲ್ಲಿ. ಸೊ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಜಾಸ್ತಿ ಇರುತ್ತೆ. ಈವನ್ ಬ್ಲಾಸ್ಟೋಸಿಸ್ಟಲ್ಲೂ ನಾವು ಅದರ ಒಂದು ಕಣನ ಒಂದು ಸೆಲ್ನ ತೆಗೆದು ನಾವು ಟೆಸ್ಟಿಂಗಿಗೆ ಕಳಿಸ್ತೀವಿ, ಜೆನೆಟಿಕ್ ಟೆಸ್ಟಿಂಗಿಗೆ, PGTA ಅಂತ ಹೇಳ್ತೀವಿ. ಸೊ ಈವನ್ ಅಂತ ಹೈಯರ್ ಟ್ರೊಫೆಕ್ಟೆಡಮ್ ಬಯೋಪ್ಸಿ ಮಾಡಿಕೊಂಡು ಈ ಟೈಪ್ ಎಲ್ಲ ಸೊಫಿಸ್ಟಿಕೇಟೆಡ್ ಟೆಸ್ಟ್ಗಳು ಮಾಡ್ತೇವೆ. ಸೊ ಅದ್ರ ಜೊತೆಯಲ್ಲಿ ಪೇಷಂಟ್ ಓರಿಯೆಂಟಿಗೋಸ್ಕರ ಅವ್ರು ಬಂದಾಗ ಕೌನ್ಸಿಲರ್ಸ್ ಇದ್ದಾರೆ ನಮ್ಮ ಹತ್ರ. ಈವನ್ ಸೈಕಾಲಜಿಕಲ್ ಸಪೋರ್ಟ್ ಕೊಡ್ತೀವಿ ಅವರಿಗೆ. ಬಿಕಾಸ್ IVF ಅನ್ನೋದು ತುಂಬ ಸ್ಟ್ರೆಸ್ಫುಲ್, ಟ್ರೀಟ್ಮೆಂಟೇ ಸ್ಟ್ರೆಸ್ಫುಲ್. ಅಷ್ಟು ತೊಗೊಂಡು ಇಂಜೆಕ್ಷನ್ಸ್ ತೊಗೊತಾರೆ, ಅಷ್ಟು ದುಡ್ಡು ಖರ್ಚು ಮಾಡ್ಕೊತಾರೆ. ಸೊ ಬೇಸಿಕಲಿ ನಮ್ಮ ಹಾಸ್ಪಿಟ್ಲಲ್ಲಿ ವಿ ಆರ್ ವೆರಿ ವೆರಿ ಪೇಷಂಟ್ ಓರಿಯೆಂಟೆಡ್ ಹಾಸ್ಪಿಟಲ್. ನಾವು ಪೇಷಂಟಿಗೆ ಆದಷ್ಟು ನಾವು ಒಳ್ಳೆ ಕೇರ್ ಕೊಡಬೇಕು, ಆ್ಯಂಡ್ ದೇ ಶುಡ್ ಗೆಟ್ ದ ಬೆಸ್ಟ್ ಟ್ರೀಟ್ಮೆಂಟ್ ಆ್ಯಂಡ್ ಬೆಸ್ಟ್ ಔಟ್ಕಮ್. ದಟ್ ಈಸ್ ಅವರ್ ಮೋಟೋ. ಆ್ಯಂಡ್ ಸೆಕೆಂಡ್ಲಿ, ನಾವು ರೆಗ್ಯುಲರ್ ಆಗಿ ಫ್ರೀ ಕ್ಯಾಂಪ್ಸು ಮಾಡ್ತಾ ಇರ್ತೀವಿ. ಈಗ ನೋಡಿ, ಈಗ 25th ನಾವು ಒಂದು ಫ್ರೀ ಕ್ಯಾಂಪ್ ಮಾಡ್ತಾ ಇದ್ದೀವಿ. 25th-31st ಜುಲೈ ತನಕ ಫ್ರೀ ಫರ್ಟಿಲಿಟಿ ಕ್ಯಾಂಪನ್ನು ಕೂಡ ಮಾಡ್ತಾ ಇದ್ದೀವಿ. ಹೀಗೆ ನಾವು ಕಮ್ಯುನಿಟಿ ಸರ್ವಿಸ್, ಕಮ್ಯುನಿಟಿ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ಕೂಡ ಮಾಡ್ತಾ ಇದ್ದೀವಿ.
0: ಓಕೆ ಸರ್, ಈಗ ನಮ್ಮ ಕೇಳುಗರಿಗೆ ನಮ್ಮ ನಂಬರ್ನ ಒಂದ್ಸತಿ ಹೇಳ್ಬಿಡೋಣ. ಕೇಳುಗರೆ, ನೀವು ನಮ್ಮ ಡಾಕ್ಟರ್ನ ಏನಾದರೂ ಪ್ರಶ್ನೆ ಕೇಳಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆಗಳು 251-258-2, 251-5-0-8-9, ಮೈಸೂರಿನ STD ಕೋಡ್ 0821. ಕೆಳಗ್ರೆ ನೀವು ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಡಾಕ್ಟರ್ RFNK ಅವ್ರ ಜೊತೆ ಮಾತನಾಡಬಹುದು. ಡಾಕ್ಟರ್, ಇದೀಗ IVF ಬಗ್ಗೆ ಒಂದು ಇನ್ನೊಂದು ಡೌಟ್ ಏನಂದ್ರೆ, ಒಂದ್ಸತಿ IVF ಮಾಡಿಸ್ಕೊಂಡಿರ್ತಾರೆ, ಅದು ಫೇಲ್ಯೂರ್ ಆಗಿರುತ್ತೆ, ಅದಾದ ನಂತರ ಅವ್ರಿಗೆ ಸಹಜವಾಗಿ ಮಗು ಆಗೋ ಚಾನ್ಸಸ್ ಇರುತ್ತಾ ಇರಲ್ವಾ?
1: IVF ಆದ್ಮೇಲೆ, ಫೇಲ್ ಆದ್ಮೇಲೆ ದಂಪತಿಗಳು ಪ್ರಯತ್ನ ಮಾಡೋದು ಬಿಡಬಾರ್ದು ಪ್ರೆಗ್ನೆನ್ಸಿ. ಯಾಕಂದರೆ ಈವನ್ ಪೇಷಂಟ್ಸಲ್ಲಿ ನೋಡಿದ್ದೀವಿ, IVF ಎಲ್ಲ ಮಾಡಿಸ್ಕೊಂಡು ಫೇಲ್ ಆಗಿ ಮನೆಯಲ್ಲಿ ಆರಾಮಾಗಿ ಸ್ಟ್ರೆಸ್ ಎಲ್ಲ ಬಿಟ್ಟು ಮಗುನೇ ಬೇಡ ಬಿಡಪ್ಪ, ಆದರೆ ಆಯಿತು ಬಿಟ್ಟರೆ ಬಿಡು ಅಂತ ಹಂಗಿದ್ದಾಗೂ ಪ್ರೆಗ್ನೆನ್ಸಿ ಆಗಿ ಬಂದಿದ್ದಾರೆ. ಬಟ್ ಕೇಸಸ್ ತುಂಬಾ ಕಮ್ಮಿ, ಅನೆಕ್ಡೋಕ್ಟಲ್ ಕೇಸಸ್ ಅಂತ ಹೇಳ್ತೀವಿ, ಬಟ್ ಚಾನ್ಸಸ್ ಆರ್ ದೇರ್. ಸೊ ಡೆಫಿನೆಟ್ಲಿ ನೀವು ಮಗು IVFಅಲ್ಲಿ ಫೇಲ್ ಆಗಿದೆ ಅಂತ ಬೇಜಾರು ಮಾಡ್ಕೊಂಡು ಕೂರಕ್ಕೋಬೇಡಿ. ಬಟ್ ನಾರ್ಮಲಾಗಿ ನೀವು ಜೊತೆಯಲ್ಲಿರಿ. ಬೇಸಿಕಲಿ ಇಟ್ ಈಸ್ ದ ರಿಲೇಷನ್ಶಿಪ್. ನಾನು ಮುಂಚೆ ಹೇಳ್ದಂಗೆ ಹಸ್ಬೆಂಡ್ ವೈಫ್ ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡ್ಕೊಳ್ಳಿ. ನೀವು ಎಲ್ಲ ಸ್ಟ್ರೆಸ್ ಬಿಟ್ಟು ನೀವು ಆರಾಮಾಗಿ ಜೊತೆಯಲ್ಲಿದ್ದು ಪ್ರೆಗ್ನೆನ್ಸಿ ಆಗಿಬಿಡ್ತೀರಾ.
0: ಓಕೆ ಸರ್, ಈಗ ಯಾರೋ ಒಬ್ಬರಿಗೆ ಒಂದು ಮಗು ಆಗಿರುತ್ತೆ, ಎರಡನೇದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಆಗ್ತಾನೆ ಇರಲ್ಲ, ಅದು ಕೂಡ ಸಂತಾನಹೀನತೆಯಲ್ಲಿ ಬರುತ್ತಾ?
1: ಎಸ್, ಅದನ್ನು ನಾವು ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಪ್ರೈಮರಿ ಇನ್ಫರ್ಟಿಲಿಟಿ ಅಂದರೆ ಮಗುನೇ ಆಗ್ತಿಲ್ಲ, ಒಂದ್ಸತಿನೂ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಅರ್ಥ. ಸೆಕೆಂಡ್ರಿ ಇನ್ಫರ್ಟಿಲಿಟಿ ಒಂದು ಮಗು ಆಗಿರುತ್ತೆ. ಮಗು ಆದಮೇಲೆ ಈಗ ಸಿಸೇರಿಯನ್ಸ್ ಸೆಕ್ಷನ್ ಜಾಸ್ತಿ ಆಗಿದೆ. ಸಿಸೇರಿಯನ್ ಸೆಕ್ಷನ್ ಜಾಸ್ತಿ ಆದಾಗಿಂದ ಏನಾಗುತ್ತಂದರೆ, ಟ್ಯೂಬ್ಸ್, ಈ ಫೆಲೋಪಿಯನ್ ಟ್ಯೂಬ್ಸ್ ಅಂತ ಏನಿರುತ್ತೆ, ಈ ಟ್ಯೂಬ್ಸಲ್ಲಿ ಅಡೇಷನ್ಸ್ ಅಂದರೆ ಒಳಗಡೆ ಏನಾದ್ರು ಅಂಟ್ಕೊಂಡು ಆ ಟ್ಯೂಬಲ್ ಮಾರ್ಫಾಲಜಿ ಚೇಂಜ್ ಆಗಿರುತ್ತೆ. ಸೊ ಅದರಿಂದ ಮೊಟ್ಟೆ ಏನು ಬರುತ್ತೆ, ಮೊಟ್ಟೆ ಬಿಡುಗಡೆ ಆಗಿದ್ದು ಅದು ಟ್ಯೂಬ್ ಒಳಗೆ ಬರಲ್ಲ. ಯಾಕಂದರೆ ಪ್ರೆಗ್ನೆನ್ಸಿ ಆಗದೆ ಫರ್ಟಿಲೈಸೇಷನ್ ಆಗದೆ ಟ್ಯೂಬಲ್ಲಿ, ಟ್ಯೂಬಲ್ಲಿ ಆಗಿರೋ ಭ್ರೂಣ ಸ್ಲೋಲಿ ಗರ್ಭಚೀಲದಲ್ಲಿ ಬಂದು ಅಂಟ್ಕೊಳೋದು. ಸೊ ದಟ್ ಈಸ್ ಇಂಪ್ಲಾಂಟೇಷನ್. ಸೊ ಇದರಲ್ಲಿ ಇನ್ಫೆಕ್ಷನ್ನು ಅಂತ ರೀಸನ್ ಅಂತ ಹೇಳ್ಬೋದು ನಾವು. ಇನ್ಫೆಕ್ಷನ್ನಿಂದನೂ ಏನಾಗುತ್ತಂದರೆ ಟ್ಯೂಬಲ್ ಬ್ಲಾಕೇಜ್ ಆಗುತ್ತೆ. ಸೊ ಅರ್ಲಿ ಇನ್ಫೆಕ್ಷನ್ಸ್ ಅಂದರೆ ಅರ್ಲಿ ಸೆಕ್ಷುಯಲ್ ಡೆಬೋ ಅಂತ ಹೇಳ್ತೀವಿ. ಸೊ ಮಲ್ಟಿಪಲ್ ಸೆಕ್ಷುಯಲ್ ಪಾರ್ಟ್ನರ್ಸಿಂದನೂ ಆಗಿರ್ಬೋದು ಇನ್ಫೆಕ್ಷನ್, ಒಬ್ಬರು ಇಂದ ಇನ್ನೊಬ್ಬರಿಗೆ ಹರಡೋ ಇನ್ಫೆಕ್ಷನ್ನು. ಸೊ ಇನ್ಫೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಇನ್ಫೆಕ್ಷನ್ನ ಅರ್ಲಿ ಟ್ರೀಟ್ ಮಾಡೋದ್ರಿಂದ ನಾವು ತುಂಬಾ ಪೇಷಂಟ್ಸ್ ಅಲ್ಲಿ ಇನ್ಫರ್ಟಿಲಿಟಿನ ನಾವು ರೆಡ್ಯೂಸ್ ಮಾಡಬಹುದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್, ನಾನು ಮೆಸೇಜ್ ಎಲ್ಲರಿಗೂ ಕೊಡ್ಬೇಕಂತ ಇದ್ದೀನಿ.
0: ಓಕೆ ಸರ್, ಇನ್ನೊಂದೇನಂದ್ರೆ ಈಗ ಒಂದು ಕರೆ ಇದೆ, ನೋಡ್ಬಿಡೋಣ. ಹಲೋ, ಓಕೆ ಕಟ್ ಆಗಿದೆ. ಸರ್, ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ದಂಪತಿಗಳು, ಪ್ರತಿ ತಿಂಗಳು ಒಂದು ನಿರಾಶೆಯಲ್ಲೇ ಅವರು ಕಳೆಯುವಾಗ ಆ ಒಂದು ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಟ್ರೀಟ್ಮೆಂಟು ತಗೊಳ್ತಾ ಇರ್ತಾರೆ, ಈ ಕಡೆ ಪಾಸಿಟಿವು ಬರ್ತಾ ಇರಲ್ಲ, ಆ ಮೆಂಟಲ್ ಸ್ಟ್ರೆಸ್ಸಿಂದಾನೇ ಅವರಿಗೆ ಅರ್ಧ ಆ ಪಾಸಿಟಿವ್ ಇದು ಕಡಿಮೆ ಆಗ್ತಾ ಇದೆ ಅಂತ ಹೇಳಬಹುದಾ?
1: ಸ್ಟ್ರೆಸ್ಸಿಂದ ಇಂಪಾರ್ಟೆಂಟ್ ಫ್ಯಾಕ್ಟರು, ಮಗು ಪ್ರೆಗ್ನೆನ್ಸಿ ಆಗಿಲ್ಲ ಒಂದು ಸೈಕಲ್ಲಿ ಅಂದಾಗ ದೇ ಶುಡ್ ನಾಟ್ ಲೂಸ್ ಹೋಪ್.
0: ಓಕೆ,
1: ಹೋಪ್ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿದೆ ನಮ್ಮದ್ರಲ್ಲಿ. ಆಸ್ ಎ ಟೀಮ್, ವಿ ಆರ್ ಆಸ್ ಎ ಟೀಮ್, ಎಲ್ಲರೂ ನಾವು ಸಪೋರ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಫಾರ್ ಕಪಲ್ಸಿಗೆ. ಅದ್ರ ಜೊತೆಯಲ್ಲಿ ಡಾಕ್ಟರ್ಸು ಹೆಲ್ತ್ ಕೇರ್ ವರ್ಕರ್ಸ್ಗಿನ ಅವ್ರ ಮನೆಯಲ್ಲಿ ಯಾವ ಟೈಪ್ ಸಪೋರ್ಟ್ ಸಿಗ್ತಿದೆ ಅದು ತುಂಬ ಮುಖ್ಯ. ಯಾಕಂದರೆ ಹಸ್ಬೆಂಡ್ ಸಪೋರ್ಟು, ಫ್ಯಾಮಿಲಿ ಸಪೋರ್ಟ್, ಅವರ ಮದರ್ ಇನ್ ಲಾ ಆಗಿರ್ಬೋದು, ಅವ್ರ ಫಾದರ್ ಇನ್ ಲಾ, ಇವೆಲ್ಲ ಸಪೋರ್ಟು. ಯಾಕಂದರೆ ಇಟ್ ಈಸ್ ನಾಟ್ ಜಸ್ಟ್ ಫೈನಾನ್ಷಿಯಲ್ ಸಪೋರ್ಟ್, ಇಟ್ ಈಸ್ ಸೈಕಲಾಜಿಕಲ್ ಸಪೋರ್ಟ್ ಎಲ್ಲ ಇದ್ದಾಗ ನನ್ನ ಪ್ರಕಾರ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ತುಂಬಾ ರೈಸ್ ಆಗುತ್ತೆ.
0: ಓಕೆ ಸರ್, ಇದೀಗ ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು? ನಿಮ್ಮ ಹೆಸರು?
3: ಮಂಜು ಅಂತ.
0: ಮಂಜು ಅವರೇ, ಡಾಕ್ಟರ್ ದರೆ ಕೇಳಿ ಪ್ರಶ್ನೆ.
3: ಹಲೋ,
0: ಹೇಳಿ ಹೇಳಿ.
3: ನಾವು ಮದುವೆ 5 ವರ್ಷ ಆಯ್ತು, ನಮ್ಗೆ ಮಗು ಆಗಿಲ್ಲ ಮೇಡಮ್.
0: ಓಕೆ,
3: ಅದಕ್ಕೆ ಎಷ್ಟಂದ್ರೆ ಕೇಳಿದ್ರೆ ಅದಕ್ಕೆ ಟ್ರೈನ್ ಮಾಡ್ದ ಕರೆ ಸಿಕ್ತಲ್ಲ, ಹಂಗಾಗಿ ಮಾತಾಡ್ತೀನಿ.
1: ಮಂಜುರೇ, ಥ್ಯಾಂಕ್ಸ್ ಕಾಲ್ ಮಾಡಿದ್ದಕ್ಕೆ. ಸೊ ನೀವು 5 ವರ್ಷದಿಂದ ಮಗು ಆಗ್ತಿಲ್ಲ ಅಂತ ಟ್ರೀಟ್ಮೆಂಟ್ ಏನಾದ್ರು ತಗೊಂಡಿದ್ರ, ಚೆಕಪ್ ಏನಾದ್ರು ಮಾಡಿಸಿದ್ರ?
3: ಹೌದು, ಮಾಡಿಸಿದ್ವಿ, ನಮ್ಮ ಸಲಿಗ್ರಾಮ್ದಲ್ಲೇ ಮಾಡಿಸಿದ್ವಿ, ಆಮೇಲೆ ನಾವು ಹೋಗ್ಲಿಲ್ಲ.
1: ಓಕೆ, ಏನು ತೊಂದರೆ ಇದೆ ಅಂತ ಏನಾದ್ರು ಹೇಳಿದ್ರ ಡಾಕ್ಟರ್ ನಿಮಗೆ?
3: ಇಬ್ಬರಿಗೂ ತೊಂದರೆ ಇದೆ ಅಂತ ಹೇಳಿದ್ರು ಸರ್ ಅವರು.
1: ಓಕೆ, ಯಾವ ತೊಂದರೆ ಇದೆ ಅಂತ ನೀವು ಹೇಳಿದ್ರೆ ಅಟ್ಲೀಸ್ಟ್ ನಾನು ನಿಮಗೆ ಸ್ವಲ್ಪ ಏನಾದ್ರು ಸಜೆಸ್ಟ್ ಮಾಡಬಹುದು.
3: ಅಂದರೆ ಇಲ್ಲಿ ಓಪನ್ ಆಗಿ ಹೇಳೋಕ್ಕಾಗಲ್ಲ ಸರ್ ಅದು. ಹಾಗಾಗಿ
1: ಓಕೆ, ಸೊ ಯೂಶ್ವಲಿ ಯಾವ ತೊಂದರೆ ಇದೆ ಅದ್ರಿಗೆ ಟ್ರೀಟ್ಮೆಂಟ್ ಆದರೂ ಹೇಳ್ಬೋದಾ, ಏನಾಯಿತು ಟ್ರೀಟ್ಮೆಂಟ್ ಅಂತ?
3: ಇಬ್ಬರಿಗೂ ಪ್ರಾಬ್ಲಮ್ ಇದೆ, ಟ್ರೀಟ್ಮೆಂಟ್ ತಗೋಬೇಕಂತ ಹೇಳಿದ್ರು.
1: ಸೊ ಏನು ನೀವು ಟ್ರೀಟ್ಮೆಂಟ್ ತಗೊಂಡಿಲ್ಲ ಇಲ್ಲಿ ತನಕ?
3: ಇಲ್ಲ ಇಲ್ಲ, ತಗೊಂಡಿಲ್ಲ ನಾವು.
1: ಓಕೆ, ಸೊ ಮಂಜುರೇ, ಆ್ಯಕ್ಚುಲಿ ಸ್ಪರ್ಮ್ ವೀರ್ಯದಲ್ಲಿ ಏನಾದ್ರು ತೊಂದರೆ ಇದೆ ಅಂದರೆ ನಾವು ಅದನ್ನು ಟ್ಯಾಬ್ಲೆಟ್ಸಲ್ಲಿ ಅಥವಾ ಇಂಜೆಕ್ಷನ್ ಮುಖಾಂತರ ಅದನ್ನು ಸರಿಪಡಿಸ್ಬೋದು. ಮತ್ತು ನಿಮ್ಮ ವೈಫಲ್ಲಿ ಏನು ತೊಂದರೆ ಇದೆ, ಮೊಟ್ಟೆಯಲ್ಲಿ ಸಂಖ್ಯೆಯಲ್ಲಿ ಏನಾದ್ರು ತೊಂದರೆ ಇದೆಯಾ, ಅದನ್ನು ಸ್ಪೆಸಿಫಿಕ್ ಆಗಿ ನಾವು ಅದನ್ನು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಯಾವ ತೊಂದರೆ ಇದೆ ಅದ್ರ ಬಗ್ಗೆ ನಾವು ಗಮನ ಕೊಟ್ಟು ಅದನ್ನು ನಾವು ಸರಿಪಡಿಸಿದರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ವಯಸ್ಸು ಎಷ್ಟಂತ ಹೇಳ್ಬೋದಾ ನೀವು ನಿಮ್ಮಿಬ್ಬರದು? ನಿಮ್ಗೆ ಎಷ್ಟು ಏಜು? ಸೊ ನೀವು ಸೊ ಏಜ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೀವು ಸ್ವಲ್ಪ ಬೇಗನೆ ಹೋಗಿ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಬರೀ ಚೆಕಪ್ ಮಾಡಿಸಿ ಕೂತ್ರೆ ಆಗಲ್ಲ ಮಂಜು ಅವರೇ, ಹೋಗಿ ಡಾಕ್ಟರ್ನ ಕಾಣಿ ನೀವು ಯಾವ ಟೈಪ್ ಟ್ರೀಟ್ಮೆಂಟ್ ನಿಮ್ಗೆ ಸರಿ ಅನ್ಸುತ್ತೋ ಅವ್ರ ಹತ್ರ ಡಿಸ್ಕಸ್ ಮಾಡ್ಕೊಳ್ಳಿ. ಅದ್ರ ಬಂದು ಇನ್ನೊಂದು ಬೇಕಿದ್ರೆ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ ನೀವು ಇನ್ನೊಂದು ಡಾಕ್ಟರ್ ಹತ್ರನು, ಆಯ್ತಾ? ಸೊ ಅದ್ರ ತಗೊಂಡ್ರೇ ಬೆಟರ್ ಅನ್ಸುತ್ತೆ ನಿಮ್ಗೆ.
0: ಆಗ್ಲಿ ಮಂಜು ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಡಾಕ್ಟರ್, ಈಗ ಇವ್ರು ಹೇಳಿದ ಪ್ರಕಾರ ನೋಡೋದಾದ್ರೆ ಒಂದು ಲೇಟ್ ಮ್ಯಾರೇಜ್ ಕೂಡ ಸಂತಾನಹೀನತೆಗೆ ಪ್ರಾಬ್ಲಮ್ ಆಗತ್ತಾ?
1: ಯಾ, ಲೇಟ್ ಮ್ಯಾರೇಜ್ ಡೆಫಿನೆಟ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಏಜ್ ಫ್ಯಾಕ್ಟರ್ ಇಸ್ ಎ ಪ್ರಾಬ್ಲಮ್. ಈಗಿನ ಕಾಲದಲ್ಲಂತೂ ಬೇಗ ಮದುವೆ ಅಂತೂ ಯಾರೂ ಆಗ್ತಿಲ್ಲ ಮುಂಚೆ ಆಗ್ದಂಗೆ. ಸೊ ಪ್ಲಾಂಟ್ ಪೇರೆಂಟ್ಸ್ ಅಂತ ಆಗಿದ್ದಾರೆ, ಅನಿಮಲ್ ಪೇರೆಂಟ್ಸ್, ಆಮೇಲೆ ಹ್ಯೂಮನ್ ಪೇರೆಂಟ್ಸ್. ಸೊ ಹೀಗಾಗಿ ಈವನ್ ಸಾಫ್ಟ್ವೇರ್ ಎಲ್ಲ ಐಟಿ ಸೆಕ್ಟರ್ ಬೂಮ್ ಆದಾಗ ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಅಂಡ್ ಸೆಕೆಂಡ್ಲಿ ಈಗ ನೋಡಿ, ಇವ್ರು ಮಂಜು ಅವರೇ ಎಷ್ಟು ಮುಜುಗರ ಪಡ್ತಾ ಇದ್ದಾರೆ ಓಪನ್ಲಿ ಅವ್ರಿಗೆ ಮಾತಾಡ್ಕೊಳಕ್ಕೆ. ಸೊ ದಟ್ ಈಸ್ ದ ಸ್ಟಿಗ್ಮಾ, ನಮ್ದ್ರಲ್ಲಿ ಸ್ಟಿಗ್ಮಾ ಇಟ್ಕೊಂಡೇ ಜನ ಜೀವನ ಮಾಡ್ತಾ ಇದ್ದಾರೆ. ಓಪನ್ ಆಗಿ ಯಾರು ಮಾತಾಡಲ್ಲ, ಬೇರೆ ಎಲ್ಲ ಮಾತಾಡ್ತಾರೆ. ಪ್ರಾಬ್ಲಮ್ಸ್ಗಳು ಬಂದಾಗ ದೇ ಡೋಂಟ್ ಈವನ್ ಟಾಕ್, ದೇ ಡೋಂಟ್ ಎಕ್ಸ್ಪ್ರೆಸ್ ಏನ್ ಪ್ರಾಬ್ಲಮ್ ಇದೆ. ಅಂಡ್ ಸೈಕಾಲಜಿಕಲ್ ಎಫೆಕ್ಟ್ ತುಂಬಾ ಇದೆ ಇದರಲ್ಲಿ, ಫರ್ಟಿಲಿಟಿಯಲ್ಲಿ.
0: ಸರ್, ಈಗ ಮತ್ತೊಂದು ಕರೆ. ಹಲೋ, ಹಲೋ,
4: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು, ಎಲ್ಲಿಂದ?
4: ಮೇಡಮ್ ಹೆಸರೇಳಕ್ ಬಯಸೋದಿಲ್ಲ ನಾನು.
0: ಓಕೆ ಹೇಳಿ, ಪ್ರಶ್ನೆ ಕೇಳಿ. ಡಾಕ್ಟರ್ ಇದ್ದಾರೆ.
4: ಮದುವೆಯಾಗಿ ಒಂದು 12 ವರ್ಷ ಆಯ್ತು.
1: ಓಕೆ,
4: 12-13 ವರ್ಷ ಆಯ್ತು. ಇನ್ನು ನಮ್ಗೆ ಮಗುವಾಗಿಲ್ಲ.
1: ಓಕೆ,
4: ತೋರಿಸಿದೀವಿ ಡಾಕ್ಟರ್ಗೆ.
1: ಓಕೆ,
4: ಏನು ಅಂತ ಗೊತ್ತಾಯ್ತಲ್ಲ.
1: ಏಜ್ ಎಷ್ಟು ನಿಮ್ದು
4: ಸರ್? ಏಜ್ ಒಂದು 35 ಸರ್.
1: ಓಕೆ, ನಿಮ್ ವೈಫ್ ಏಜು?
4: ಅವ್ರದ್ದು ಸೇಮ್ ಏಜ್ ಇದೆ ಸರ್.
1: ಓಕೆ, ಅಂದ್ರೆ ಚೆಕಪ್ ಅಲ್ಲಿ ಏನು ತೊಂದರೆ ಇದೆ ಅಂತ ಹೇಳಿದ್ರು? ಏನಾದ್ರು ಇವ್ಯಾಲ್ಯುಯೇಷನ್ ಮಾಡಿ?
4: ಕೌಂಟಿಂಗ್
1: ಕೌಂಟ್ ಪ್ರಾಬ್ಲಮ್ ಇದೆ. ಕೌಂಟ್ ಎಷ್ಟಿದೆ ಅಂತ ಹೇಳ್ಬೋದಾ?
4: ಅದು ಗೊತ್ತಿಲ್ಲ ಸರ್.
1: ಓಕೆ, ಈಗ ಸ್ಪರ್ಮ್ ಕೌಂಟ್ ಅಂತ ಹೇಳಿದ್ರೆ ವೀರ್ಯದ ಕೌಂಟು 16 ಮಿಲಿಯನ್ ಅಂತ ಹೇಳ್ತೀವಿ. ದಟ್ ಈಸ್ ಅ ನಾರ್ಮಲ್ ಸ್ಪರ್ಮ್ ಕೌಂಟ್ಗಳು. ಅದಕ್ಕಿಂತ
4: ಆಗ್ಲಿ
0: ಆಗ್ಲಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.
1: ಯಾ, ಸೊ ಕೌಂಟ್ಸ್ ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕಾಗುತ್ತೆ ಯಾವ ಟೈಪ್ ಟ್ರೀಟ್ಮೆಂಟ್ ನಿಮಗೆ ಬೇಕಾಗುತ್ತೆ ಅಂತ. ಕೌಂಟ್ ತುಂಬಾ ಕಮ್ಮಿ ಇದ್ದಾಗ ನಾವು ಡೈರೆಕ್ಟ್ IVF ಹೋಗಿ ಅಂತ ಹೇಳ್ತೇವೆ, ತುಂಬ ಕಮ್ಮಿ ಇದ್ದಾಗ. ಯಾಕಂದರೆ ಚಾನ್ಸಸ್ ಆಫ್ ನಾರ್ಮಲ್ ಪ್ರೆಗ್ನೆನ್ಸಿ ತುಂಬ ಕಮ್ಮಿ ಇರುತ್ತೆ. ಕೌಂಟ್ಸ್ ಸ್ವಲ್ಪ 5 ಮಿಲಿಯನ್ to 10 ಮಿಲಿಯನ್ ಇದ್ದಾಗ IUI ಚಾನ್ಸಸ್ ಸ್ವಲ್ಪ ಬೆಟರ್ ಇರುತ್ತೆ ಕಂಪೇರ್ ಟು ನಾರ್ಮಲ್ ಟ್ರೈಯಿಂಗ್. ಸೊ ಅಗೇನ್ ನಾನು ಹೇಳ್ದಂಗೆ ಇದು ಇಂಡಿವಿಜುವಲೈಸ್ಡ್ ಪೇಷಂಟ್ ಟ್ರೀಟ್ಮೆಂಟ್ ಆಗಿರುತ್ತೆ, ಇದು ಎಲ್ಲರಿಗೂ ಬ್ಲ್ಯಾಂಕೆಟ್ ಟ್ರೀಟ್ಮೆಂಟ್ ಅಲ್ಲ. ಸೊ ಈವನ್ ಕೌಂಟ್ಸ್ ಜೊತೆಯಲ್ಲಿ ಮೊಟಿಲಿಟಿ ಅಂತ ನೋಡ್ತೀವಿ, ವೀರ್ಯದು ಹೇಗೆ ಫಾಸ್ಟಾಗಿ ಹೋಗ್ತಾ ಇದೆ, ವೀರ್ಯದಲ್ಲಿ ಹೇಗೆ ಅದು ಅದ್ರದ್ದು ತಲೆ ಕತ್ತು ಬಾಲ ಸ್ಪರ್ಮ್ನಲ್ಲಿ ಮಾರ್ಫಾಲಜಿಕಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡ್ಕೊತೀವಿ. ಸೊ ಅದು ಅದರಲ್ಲೂ ಪ್ರಾಬ್ಲಮ್ ಇದೆ ಅಂದರೆ ಏಜ್ ಫ್ಯಾಕ್ಟರ್ಸ್ ನೋಡಿಕೊಂಡು DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ಮಾಡ್ತೀವಿ, DFI, ಅದು ಸ್ಪೆಸಿಫಿಕ್ ಪೇಷಂಟ್ಸಿಗೆ ಮಾಡ್ತೀವಿ. ನೆಕ್ಸ್ಟು ತುಂಬ ಹೈಲಿ ಸೊಫಿಸ್ಟಿಕೇಟೆಡ್ ಟೆಸ್ಟ್ಗಳಿದ್ದಾವೆ ವಿಚ್ ಇಸ್ ನಾಟ್ ರೆಗ್ಯುಲರ್ಲಿ ಮಾಡಲ್ಲ ನಾವು ಪೇಷಂಟ್ಸ್ಗೆ. ಇದು ಬೇಸ್ ಲೈನ್ ಸೆಮೆನ್ ಅನಾಲಿಸಿಸ್ ಮಾಡಿಕೊಂಡು ಫಿಮೇಲ್ನ ಇವ್ಯಾಲ್ಯುಯೇಷನ್ ಮಾಡಿಕೊಂಡು ಅದ್ರ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಡಬೇಕು.
0: ಓಕೆ ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ನೀವು ಈಗ ಸಂತಾನಹೀನತೆಯಿಂದ ಬಳಲ್ತಾ ಇರೋ ಪೇಷಂಟ್ಸ್ಗೆ ಏನಾದರೂ ಸಂದೇಹ ಅಂದರೆ ಏನು ಹೇಳಬಹುದು?
1: ಯಾ, ಸೊ ಹೋಪ್ನ ಬಿಡಬೇಡಿ. ಟ್ರೀಟ್ ಡಾಕ್ಟರ್ ಹತ್ರ ಬಂದು ಪ್ರಾಪರ್ ಇರೋ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳಿ, ಇವ್ಯಾಲ್ಯುಯೇಷನ್ ಮಾಡ್ಕೊಳ್ಳಿ ಏನು ತೊಂದರೆ ಇದೆ ಅಂತ. ಬೇಜಾರಾಗಿ ಮನೇಲಿ ಕೂತ್ರೆ ಆಗಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್, ಈ ಟ್ರೀಟ್ಮೆಂಟಿಂದ ಆಗ್ತಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಮಾಡಬೇಕಾಗುತ್ತೆ. ಡಾಕ್ಟರ್ ಬದಲಾಯಿಸೋದಕ್ಕಿಂತ ನೀವು ಟ್ರೀಟ್ಮೆಂಟ್ನ ಚೇಂಜಸ್ ಮಾಡೋದು ಬೆಟರ್ ಅನಿಸುತ್ತೆ. ತುಂಬ ಪೇಷಂಟ್ಸು ದುಡ್ಡು ಅಲ್ಲೇ ಕಳ್ಕೊಂಡಿರ್ತಾರೆ. ಎಷ್ಟೋ ಡಾಕ್ಟರ್ ಹತ್ರ ಹೋಗಿ ಎಷ್ಟೋ ಕನ್ಸಲ್ಟೇಷನ್ ಮಾಡಿ ಎಷ್ಟೋ ಸ್ಕ್ಯಾನ್ಗಳಾಗಿರುತ್ತೆ, ಅದೇ ಇವ್ಯಾಲ್ಯುಯೇಷನ್ನು, ಅದೇ ದುಡ್ಡನ್ನು ಅವರು ಒಂದು ಪ್ರಾಪರ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಹೋಗಿ ಇವ್ಯಾಲ್ಯುಯೇಷನ್ ಮಾಡಿಕೊಂಡು ಬೇಕಿದ್ರೆ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ಈಗ ನಾನು ಹೇಳಿದ್ದೆ ಸರಿ ಅಂತ ಅಲ್ಲ, ಇನ್ನೊಬ್ರು ಡಾಕ್ಟರ್ ಹತ್ರ ಹೋಗಿ ಅದನ್ನು ಕೇಳಿ, ಸೊ ಈ ಡಾಕ್ಟರ್ ಹಿಂಗೆ ಹೇಳಿದ್ದಾರೆ ಅಂತ. ಸೊ ಆಲ್ವೇಸ್ ಗೋ ಫಾರ್ ಸೆಕೆಂಡ್ ಒಪಿನಿಯನ್ ಆ್ಯಂಡ್ ನಿಮ್ಮ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡ್ಕೊಳ್ಳಿ.
0: ಖಂಡಿತ. ಇದುವರೆಗೂ ಸಂತಾನಹೀನತೆಯ ನಿಜಾಂಶಗಳು, ತಪ್ಪು ಕಲ್ಪನೆಗಳು, ಹಾಗೆ ಒಂದು ಹೊಸ ಭರವಸೆಯನ್ನು ನೀಡಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಡಾಕ್ಟರ್. ನಮಸ್ತೆ.
1: ಥ್ಯಾಂಕ್ ಯು. ಸೊ ಲಾಸ್ಟ್ಲಿ, ಇಂಟರ್ನ್ಯಾಷನಲ್ IVF ಡೇ ಈ ವೀಕ್ ನಡೀತಾ ಇದೆ, 25-31 ಜುಲೈಯಲ್ಲಿ. ನಾವು ಫ್ರೀ ಫರ್ಟಿಲಿಟಿ ಕನ್ಸಲ್ಟೇಷನ್ನು ಮತ್ತು ಡಿಸ್ಕೌಂಟ್ ಎಲ್ಲ ಕೊಡ್ತಾ ಇದ್ದೀವಿ. ಟ್ರೀಟ್ಮೆಂಟ್ ಯಾರ್ಯಾರಿಗೂ ಬೇಕಿದೆ, IVF ಟ್ರೀಟ್ಮೆಂಟ್ ಆಗಿರ್ಬೋದು, ಇದು ನಾವು ಬೆಂಗಳೂರು, ಮೈಸೂರು, ತುಮಕೂರು, ರಾಮನಗರದಲ್ಲಿ ಇದು ಅವೈಲೇಬಲ್ ಇದೆ ನಮ್ಮ ಕ್ಯಾಂಗ್ರೂ ಕೇರ್ ಫರ್ಟಿಲಿಟಿ ಸೆಂಟರ್ಸಲ್ಲಿ. ಸೊ ಇದು ಇದರ ಸದುಪಯೋಗ ಪಡಿಸ್ಕೊಬರ್ಬೋದು ಕಪಲ್ಸಲ್ಲಿ ಅಂತ ನಾನು ವಿನಂತಿಸ್ತೇನೆ. ಥ್ಯಾಂಕ್ ಯು.
0: ಥ್ಯಾಂಕ್ ಯು.
5: ಇದುವರೆಗೆ ಕಾಂಗರು ಕೇರ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಸಂತಾನಹೀನತೆ ನಿಜಾಂಶಗಳು, ತಪ್ಪು ಕಲ್ಪನೆಗಳು ಮತ್ತು ಹೊಸ ಭರವಸೆ ಈ ವಿಷಯವಾಗಿತ್ತು. ಇದರಲ್ಲಿ ಭಾಗವಹಿಸಿದವರು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಆಬ್ಸ್ಟೆಟ್ರಿಷಿಯನ್, ಗೈನಕಾಲಜಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಆರಿಫ್ ಎನ್ಕೆ. ಇವರೊಂದಿಗೆ ಕೀರ್ತನ ವಿ. ಇದರ ಪ್ರಾಯೋಜಕರು ಕಾಂಗರು ಕೇರ್ ಆಸ್ಪತ್ರೆ, ಮೈಸೂರು.
2: Opening soon in Mysore, Kangaroo Care Kids, a dedicated quaternary pediatric hospital with advanced PICU and pediatric subspecialties, all under one roof. A new destination for exceptional children's healthcare. Kangaroo Care Kids, Mysore. Little hearts, expert hands. Opening soon in Mysore, Kangaroo Care Kids, a dedicated quaternary pediatric hospital with advanced PICU and pediatric subspecialties, all under one roof. A new destination for exceptional children's healthcare. Kangaroo Care Kids, Mysore. Little hearts, expert hands.
5: ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಮೈಸೂರು FM 100.6 ಕಾರ್ಯಕ್ರಮಗಳನ್ನು. ಈಗ ಸಮಯ 5:33:10
2: ಮೈಸೂರು. ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಕಸ್ತೂರಿ ಮಾತ್ರೆ
9: ವಾರಕ್ಕೊಂದು.
8: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
9: ಕಸ್ತೂರಿ ಮಾತ್ರೆ
8: ನಗೆ ಜಾತ್ರೆ.
10: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
9: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
11: ನಗುವೆನ್ನು ನಗಿಸುತ್ತ ನಿನ್ನನು
8: ನಗೆ ಜಾತ್ರೆಗೆ ಬನ್ನಿ.
9: ಕಸ್ತೂರಿ ಮಾತ್ರೆ ತಿನ್ನಿ,
10: ನಾಕರಿಗೆ ಜೈ ಎನ್ನಿ.

ಸ್ನೇಹಿತರೆ, ಈಗ ಕೆಲವು ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದಾವೆ. ಮೊದಲಿಗೆ ಕೇಳಿ ಸವ್ಯಸಾಚಿ ಚಿತ್ರದ ಗೀತೆ. ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಶ್ರೀರಂಗ ಅವರ. ಸಾಹಿತ್ಯಕ್ಕೆ ಸಂಗೀತ ಸಾಧು ಕೋಕಿಲ.

ಇನ್ನು ಮುಂದೆ ಕೇಳಿ ಎಸ್ ಜಾನಕಿ ಹಾಗೂ ಮನು ಅವರ ಧ್ವನಿಯಲ್ಲಿ ಶಿವರಂಜನಿ ಚಿತ್ರದ ಗೀತೆಯನ್ನು, ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಸ್ನೇಹಿತರೆ, ಈಗ ಒಂದು ವಾಣಿಜ್ಯ ಪ್ರಕಟಣೆಯನ್ನ ಕೇಳೋಣ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಸ್ನೇಹಿತರೆ, ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 5:45 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
3: ನಮಸ್ಕಾರ ಶ್ರೋತೃಗಳೇ, ಜೂನ್ 26 ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನ ಆಚರಿಸಲಾಯಿತು. ಇದೇ ದಿನ ರಾಜ್ಯದ ಮುಖ್ಯಮಂತ್ರಿಗಳು ಆಪರೇಷನ್ ರೈಸ್ ಹಾಗೂ ಬೇಡಾ ಬ್ರೋ ಅಭಿಯಾನಕ್ಕೆ ಚಾಲನೆ ನೀಡಿದ್ರು. ಏನಿದು ಆಪರೇಷನ್ ರೈಸ್ ಹಾಗೂ ಬೇಡಾ ಬ್ರೋ ಅನ್ನೋದಾದ್ರೆ, ರೈಸ್ RISE, ಆರ್ ಅಂದ್ರೆ ರೆಫ್ಯೂಸ್ ನಿರಾಕರಣೆ, ಐ ಅಂದ್ರೆ ಇನ್ಫರ್ಮ್ ಮಾಹಿತಿ ನೀಡುವಿಕೆ, ಎಸ್ ಅಂದ್ರೆ ಸಪೋರ್ಟ್ ಬೆಂಬಲ ನೀಡೋದು, ಇ ಅಂದ್ರೆ ಎಂಪವರ್ ಸಬಲೀಕರಣ. ಈ ವಿಷಯದ ಮೇಲೆ ಈ ಕಾರ್ಯಕ್ರಮವನ್ನ ರೂಪಿಸಲಾಗಿದೆ. ಹಾಗೆ ಬೇಡಾ ಬ್ರೋ 2028 ವೇಳೆಗೆ ಮಾದಕ ವಸ್ತು ಮುಕ್ತ ಕರ್ನಾಟಕ ರೂಪಿಸೋದು ಇದರ ಉದ್ದೇಶ. ಅದಕ್ಕಾಗಿ ಯುವಜನತೆ, ಶಿಕ್ಷಣ ಮತ್ತು ಸಮುದಾಯದ ಒಂದು ಸಹಭಾಗಿತ್ವ ತುಂಬಾ ಮುಖ್ಯ ಅಂತ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು. ಇದೇ ವಿಷಯವಾಗಿ ಇನ್ನು ಹೆಚ್ಚಿನ ಮಾಹಿತಿ ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಮತ್ತು ಸಲಹೆಗಾರರು ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
4: ನಮಸ್ಕಾರ.
3: ಎಷ್ಟೇ ಜಾಗೃತಿಯನ್ನ ನಾವು ಮೂಡಿಸ್ತಾ ಇದ್ರು, ಸಮಾಜಕ್ಕೆ ಏನೇ ವಿಷಯವನ್ನ ತಲುಪಿಸ್ತಾ ಇದ್ರು, ಇದರಿಂದ ಮುಕ್ತರಾಗೋಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ವ್ಯಸನಿಗಳು ಜಾಸ್ತಿ ಆಗ್ತಾನೇ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಮಾದಕ ವಸ್ತುಗಳ ದುರುಪಯೋಗ ನಮ್ಮ ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರ್ತಾ ಇದೆ ಅಂತ ನಿಮಗೆ ಅನ್ಸತ್ತೆ?
4: ಮದ್ಯ, ಮಾದಕ ವಸ್ತು ಸೇವನೆ ದುರುಪಯೋಗದಿಂದ ಉಂಟಾಗುವಂತದ್ದು ಒಂದು ಆರೋಗ್ಯ ಸಮಸ್ಯೆಗಳು, ಎಲ್ರಿಗೂ ಗೊತ್ತು. ದೈಹಿಕ ಆರೋಗ್ಯ ಹಾಳಾಗುತ್ತೆ, ಮಾನಸಿಕ ಆರೋಗ್ಯ ಹಾಳಾಗುತ್ತೆ, ಸಾಮಾಜಿಕ ಸ್ವಾಸ್ಥ್ಯನೂ ಹಾಳಾಗುತ್ತೆ, ಸ್ಪಿರಿಚುವಲ್ ಸ್ವಾಸ್ಥ್ಯನೂ ಹಾಳಾಗುತ್ತೆ. ಅದಲ್ದಿರ ಹಾರ್ಮ್ ಟು ಸೆಲ್ಫ್ ಅಂತ ಮೊದಲು ಜಾಸ್ತಿ ಅದರ ಬಗ್ಗೆನೇ ಹೇಳ್ತಾ ಇದ್ದೀವಿ, ನಿಮ್ಗೇನ್ ತೊಂದರೆ ಆಗುತ್ತೆ, ನಿಮ್ಗೇನ್ ತೊಂದರೆ ಆಗುತ್ತೆ. ಈಗ ಹಾರ್ಮ್ ಟು ಅದರ್ಸ್, ಮನೆಯಲ್ಲಿ ಒಂದು ಯಂಗ್ ಅಡಲ್ಟ್ ತಗೊಳ್ತಾ ಇದ್ರಿ ಮಾದಕ ವಸ್ತುವನ್ನ, ಸುತ್ತ ಇರೋರ್ಗೆ ಏನೇನ್ ತೊಂದರೆಗಳಾಗ್ತಾ ಇದೆ. ನಾವು ಸ್ಮೋಕಿಂಗ್ ಅಲ್ಲಿ ನೋಡ್ತಾನೆ ಇದೀವಿ, ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ಬಿಟ್ಟು. ನೀವು ಯಾವಾಗ ಹೊಗೆ ಸೇವನೆ ಮಾಡ್ತೀರಾ, ಒಂದ್ 20-30% ಅಷ್ಟೇ ಒಳಗಡೆ ಹೋಗುತ್ತೆ, ಇನ್ ಮಿಕ್ಕಿದ್ದೆಲ್ಲ ಆಚೆ ಬರುತ್ತೆ. ಸೊ ಹಾರ್ಮ್ ಟು ಅದರ್ಸ್ ಅಂತೂ ಹ್ಯೂಜ್ ತುಂಬಾ. ಈ ಸಾಮಾಜಿಕ ಸಮಸ್ಯೆಗಳ ಜೊತೆಗೆ ಬೇರೆ ರಸ್ತೆ ಅಪಘಾತಗಳು, ಕಾನೂನು
3: ಉಲ್ಲಂಘನೆಗಳು,
4: ಮತ್ತೆ ಈವನ್ ಜೈಲ್ ಸೇರುವಂತದ್ದು, ಈ ಲೆವೆಲ್ ಗೆ ಅವ್ರಿಗೆ ತೊಂದರೆಗಳಾಗತ್ತೆ. ಸೊ ಕುಟುಂಬ ಕಲಹ ಅಂತೂ ಕೇಳೋ ಅಷ್ಟೇ ಇಲ್ಲ, ಅಂಡ್ ಮಾನಸಿಕ ತೊಂದರೆಗಳು, ಮತ್ತೆ ಪ್ರೊಡಕ್ಟಿವಿಟಿ ಕಡಿಮೆ ಆಗತ್ತೆ, ಉತ್ಪಾದನೆ ಅವ್ರು ಎಷ್ಟು ಮಾಡಕ್ಕಾಗತ್ತೆ, ಹಿಂಗೆ ಹಲವಾರು ಸಮಸ್ಯೆ ಇದ್ರಲ್ಲಿ.
3: ಈ ರೀತಿಯ ಯುವ ಜನರು ಈ ಮಾದಕ ವಸ್ತುಗಳ ಕಡೆಗೆ ಆಕರ್ಷಿತರಾಗೋದಿಕ್ಕೆ ಏನ್ ಕಾರಣ ಅಂತೀರಾ?
4: ಹಲವಾರು ಕಾರಣಗಳು. ಒಂದು ವಲ್ನರಬಿಲಿಟಿ ಅಂತ ಹೇಳ್ತೀವಿ, ಜೆನೆಟಿಕ್ ವಲ್ನರಬಿಲಿಟಿ. ಏನಂದ್ರೆ ತಂದೆ ತಾಯಿಗಳಲ್ಲಿ ಈ ಮದ್ಯ ಮಾದಕ ವಸ್ತು ಸೇವನೆಯ ಒಂದು ಚಟ ಇದ್ದಾಗ ಒಂದು ಮಟ್ಟದ ವಲ್ನರಬಿಲಿಟಿ ಇರುತ್ತೆ. ಅದಲ್ದಿರ ಕ್ಯೂರಿಯಾಸಿಟಿ, ಇದ್ ಹೇಗಿರುತ್ತೋ ಏನೋ ನೋಡ್ಬೇಕು ಅಂತ ಹೇಳ್ಬಿಟ್ಟು. ಪಿಯರ್ ಪ್ರೆಷರ್, ನಮ್ಮ ಸುತ್ತ ಇರೋ ಫ್ರೆಂಡ್ಸ್ ಇನ್ನೊಬ್ರು, ಏ ಏನಾಗಲ್ಲ ಒಂದ್ ತಗೋ, ಈ ಚೆನ್ನಾಗಿರುತ್ತೆ ನೋಡು, ಟ್ರೈ ಮಾಡಿ ನೋಡು, ಈ ತರ ಇದು. ಆಮೇಲೆ ನೋ ಅಂತ ಹೇಳಕ್ಕೆ ಕಲ್ತಿರಲ್ಲ, ಆ ಒಂದು ಜೀವನ ಕೌಶಲ್ಯ ಬಹಳಷ್ಟು ಮುಖ್ಯ. ಮತ್ತೆ ಸ್ಟ್ರೆಸ್, ಒತ್ತಡ, ಈ 15 ವಯಸ್ಸಲ್ಲಿ ಅದೊಂದು ವಸಂತ ಕಾಲ ಇದ್ದಂಗೆ ಎಲ್ಲಾ ತರ ಬದಲಾವಣೆಗಳಾಗ್ತಾ ಇರುತ್ತೆ. ಮತ್ತೆ ಎಕ್ಸಾಮ್ ಫಿಯರ್ ಇರ್ಬೋದು, ಎಕ್ಸಾಮ್ ಸ್ಟ್ರೆಸ್ ಇರ್ಬೋದು, ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಇರಬಹುದು. ಸೊ ಆತಂಕ, ಬೇಜಾರು, ಖುಷಿ.

0: ಮಾಡ್ಲಿಂಗ್ ಬಿಹೈಂಡ್ ವೇರಿಯಸ್ ಅದರ್ ಪೀಪಲ್, ಅನುಕರಣೆ ಮಾಡುವಂತದ್ದು, ಹಿಂಗೆ ಹಲವಾರು ಕಾರಣಗಳಲ್ಲಿ ಶುರುವಾಗತ್ತದು. ಯಾವುದೇ ಸಮಸ್ಯೆಗಳನ್ನ ನಿಭಾಯಿಸೋ ಒಂದು ಶಕ್ತಿಯನ್ನ, ಸರಿಯಾದ ರೂಟ್ ಅನ್ನ ಕಂಡಿಡ್ಕೋಬೇಕು.
1: ಇನ್ನು ಈ ಯಾರಾದ್ರೂ ಮಾದಕ ವ್ಯಸನಕ್ಕೆ ಒಳಗಾಗಿದ್ದಾರೆ ಅನ್ನೋದಾದ್ರೆ ನಾವು ಗುರುತಿಸೋದ್ ಹೇಗೆ? ಯಾಕೆಂತಂದ್ರೆ ಕುಟುಂಬದಲ್ಲಿ ಮಕ್ಕಳು ಏನ್ ಮಾಡ್ತಿದ್ದಾರೆ ಅನ್ನೋದು ಗಮನಿಸ್ತಾ ಇದ್ರು ಅವ್ರ ಹಿಂದೆನೆ ಬಿದ್ದಿರೋದಕ್ಕಂತೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವ್ರನ್ನ ಗುರುತಿಸೋದ್ ಹೇಗೆ?
0: ನಂಬಿಕೆ, ತಂದೆ ತಾಯಿ ಪಾಪ ನಂಬಿಕೆ ಇಟ್ಟಿರ್ತಾರೆ ಮಕ್ಕಳ ಮೇಲೆ, ಏನು ಮಾಡಲ್ಲ, ನನ್ನ ಮಗ ಇರ್ಬೋದು ನನ್ನ ಮಗಳಿರ್ಬೋದು, ಬಹಳಷ್ಟು ನಮ್ಗೆ ಒಬಿಡಿಯಂಟ್ ಆಗಿರ್ತಾರೆ, ಮಕ್ಕಳು ನಾವು ಹೇಳ್ದಂಗೆ ಕೇಳ್ತಾರೆ.
1: ಯಾಕಂದ್ರೆ ಮನೆಯಲ್ಲಿ ಅವ್ರ ವರ್ತನೆ ಹಾಗೆ ಇರುತ್ತೆ.
0: ಹೌದು ಹೌದು. ಸೊ ಏನೇನ್ ನೋಡ್ಬೇಕು ಅಂದ್ರೆ ಅವ್ರ ವರ್ತನೆಯಲ್ಲಿ ಸ್ವಲ್ಪ ಹಠಾತ್ ಬದಲಾವಣೆಗಳು, ಓದು ಅಥವಾ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗುವಂತದ್ದು, ಕುಟುಂಬದವರಿಂದ ಸ್ವಲ್ಪ ದೂರ ದೂರ ಇರುವಂತದ್ದು, ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ, ಸಡನ್ ಆಗಿ ಲೇಟ್ ಆಗಿ ಬರೋದು, ಸಡನ್ ಆಗಿ 2 ದಿನ ಕಾಣಿಸೋದೇ ಇಲ್ಲ, ಹೆಚ್ಚು ಹಣದ ಅಗತ್ಯತೆ ಬರುವಂತದ್ದು, ನಿದ್ರೆ ಮತ್ತೆ ಆಹಾರದಲ್ಲಿ ಏರುಪೇರಾಗುವಂತದ್ದು, ಸಾಮಾನ್ಯ ಕಣ್ಣು ಕೆಂಪುಗಾಗಿರುವಂತದ್ದು, ದೈಹಿಕ ಸ್ವಚ್ಛತೆ ಕಡೆ ಅವರು ಜಾಸ್ತಿ
1: ಗಮನ
0: ಕೊಡೋದಿಲ್ಲ, ಇಂತ ಯಾವುದೇ ಲಕ್ಷಣಗಳು ಬಂದ್ರೆ ಮತ್ತೆ ಅವರ ಸ್ನೇಹಿತರು ಯಾರ್ಯಾರಿದ್ದಾರೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಹಂಗಂತ ಇವತ್ತು ಇವಾಗ ಹೇಳ್ಬಿಟ್ಟಿದೀವಿ ಅಂತ ಪೂರ್ತಿ ಅವ್ರನ್ನ ಮೈಕ್ರೋ ಮ್ಯಾನೇಜ್ ಮಾಡಕ್ ಹೋದ್ರೆ ಅವ್ರಿಗೆ ಇರಿಟೇಷನ್ ಶುರುವಾಗತ್ತೆ, ಆತರ ತುಂಬಾ ಗಾಬರಿ ಮಾಡ್ಕೊಂಡ್ರೇನು ಸಮಸ್ಯೆ ಆಗುತ್ತೆ. ಇಟ್ ಶುಡ್ ಬಿ ಎ ಬ್ಯಾಲೆನ್ಸ್ಡ್ ಒನ್. ಅವರಲ್ಲಿ ಯಾವುದೇ ಒಂದು ಬದಲಾವಣೆಗಳಾದ್ರೂ ಏನಕ್ಕೂ ಇರಬಹುದದು, ಮಾನಸಿಕ ಒತ್ತಡಗಳು ಸಮಸ್ಯೆಗಳು ಇರುತ್ತೆ. ಈ ಯುವ ಜನರನ್ನ ಚಿಕ್ಕ ಹುಡುಗರನ್ನ ಸಾಮಾನ್ಯವಾಗಿ ನೋಡುವಂಥದ್ದು ಬಹಳ ಮುಖ್ಯ. ಇನ್ನೊಂದೇನು ಅಂದ್ರೆ 21 ವರ್ಷದ ಕೆಳಗೆ ನೀವು ಈ ಯಾವುದೇ ಮದ್ಯ ಮಾದಕ ವಸ್ತುಗಳ ಸೇವನೆಯನ್ನ ಶುರು ಮಾಡಿದರೆ ಅಡಿಕ್ಷನ್ಗೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸಾಮಾನ್ಯ ಯೂಸ್ 1-2 ಶುರುವಾಗತ್ತೆ. ನೀವು ಯಾವುದೇ ವಸ್ತುವನ್ನು ತಗೊಂಡ್ರೆ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಟಾಲರೆನ್ಸ್ ಅಂತ ಹೇಳ್ತೀವಿ ಬ್ರೈನ್ ಅಲ್ಲಿ. ಈಗೇನು 1 ಸಿಗರೆಟ್ ಕುಡಿತಾ ಇರ್ತಾರೆ ಅದು 3 ಆಗತ್ತೆ, 8 ಆಗತ್ತೆ, 12 ಆಗತ್ತೆ, 30, 80 ತನಕ ಹೋಗ್ಬಿಡತ್ತೆ. ಸೊ ಹಿಂಗೆ ಟಾಲರೆನ್ಸ್ ಡೆವಲಪ್ ಆಗ್ಬಿಡತ್ತೆ. ಯಾಕೆ ಅಂದ್ರೆ 21 ವರ್ಷದಲ್ಲಿ ನಾವು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ, ಈ ಬ್ರೈನ್ ಮೆದುಳಿನ ಮುಂಭಾಗ, ಅದು ಪೂರ್ತಿ ಮೆಚೂರ್ ಆಗೋದು 21-22 ವರ್ಷ ಆಗತ್ತೆ. ನಮ್ಮ ಏನು ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಇರಬಹುದು, ತೀರ್ಮಾನಗಳು, ಡಿಸಿಷನ್ ತಗೊಳ್ಳುವಂತ ಒಂದು ಕೆಪಾಸಿಟಿ, ಮತ್ತೆ ಉದ್ವೇಗ ಪ್ರವೃತ್ತಿ, ಇವೆಲ್ಲವೂ ಕಂಟ್ರೋಲ್ ಬರಕ್ಕೆ ಆ ವಯಸ್ಸಾಗುತ್ತೆ. ಅದಕ್ಕೆ ಮದುವೆಗೂ ಕೂಡ ಆ
1: ವಯಸ್ಸನ್ನು
0: ಇಟ್ಟಿರುವಂತದ್ದು. ಏನೋ ಕಾರಣಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಅಥವಾ ಇನ್ನೂ ಹೆಚ್ಚು ತೊಂದರೆಗಳಾಗೋಯ್ತು, ಅಡಿಕ್ಷನ್ ರೆಡ್ ಝೋನ್ ಹೊರಟೋಗಿದ್ದಾರೆ, ಅವಲಂಬಿತರಾಗ್ಬಿಟ್ಟಿದ್ದಾರೆ, ಆ ಮಾದಕ ವಸ್ತು ಇಲ್ಲ ಅಂದ್ರೆ ಏನೂ ಕೆಲಸ ಮಾಡಕ್ ಆಗಲ್ಲ, ರೆಸ್ಟ್ಲೆಸ್ನೆಸ್, ಕೈಕಾಲು ನಡ್ಕ ಬರುವಂತದ್ದು, ಏನೋ ಹುಚ್ಚಿಡದ್ ಬಿಡುತ್ತೇನೋ ಅಂತ ಆಗೋದು, ನಿದ್ದೆ ಬರಲ್ಲ, ಊಟ ಸೇರಲ್ಲ, ಕೆಲಸ ಮಾಡಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ, ಹಿಂಗೆ ಹಲವಾರು ವಿಡ್ರಾಯಲ್ ಸಿಂಪ್ಟಮ್ಸ್ ಶುರುವಾಯ್ತು ಅಂದ್ರೆ ಯಾವುದೇ ಸಮಯದಲ್ಲಿ ನೀವು ವೈದ್ಯರ ಸಂಪರ್ಕ ಮಾಡಬಹುದು, ಮನೋವೈದ್ಯರ ಸಂಪರ್ಕ ಮಾಡಬಹುದು. ಅಥವಾ ನಾನು ಮನೇಲಿ ಇದ್ದೀನಿ, ನನ್ಗೆ ಅಥವಾ ನೇರ ಹೋಗಿ ಹೇಳ್ಕೊಳಕ್ಕೆ ನನಗೆ ಮುಜುಗರ, ಏನಾದ್ರೂ ಬೇರೆಯವ್ರಿಗೆ ಹೇಳ್ಬಿಡ್ತಾರ, ಈ ತರ ಎಲ್ಲ ಭಯ ಇತ್ತು ಅಂದ್ರೆ ಟೆಲಿಮನಸ್ಗೆ ಕಾಲ್ ಮಾಡಬಹುದು, 1-44-16 24 ಗಂಟೆ ಕಾಲ್ ಮಾಡಬಹುದು, ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು. ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗಿರೋದು, ಶುರು ಮಾಡಬಾರದು. ಏನು ಆತಂಕಕಾರಿ ವಿಷಯ ಅಂದ್ರೆ ಈವನ್ ಲೋಯೆಸ್ಟ್ ಏಜ್ ಅಂದ್ರೆ 8 ವಯಸ್ಸು ಮಕ್ಕಳು ಶುರು ಮಾಡೋ ಅಂತದ್ದು. ಆಮೇಲೆ ಇನ್ನೂ ಒಂದ್ ಏನಂದ್ರೆ ಈ ಇಂಡಸ್ಟ್ರಿ ಟ್ಯಾಕ್ಟಿಕ್ಸ್ ಕೂಡ ನಾವ್ ಅರ್ಥ ಮಾಡ್ಕೋಬೇಕು. ಹೇಗಿರುತ್ತೆ ಗಾಂಜಾ, ನಾವೇನ್ ಚಿತ್ರದಲ್ಲಿ ನೋಡಿದಾಗ ಆ ಎಲೆ ಸೊಪ್ಪು ಈ ತರದ್ದೆಲ್ಲ ತೋರಿಸಿರ್ತಾರೆ, ಬಟ್ ವಿಭಿನ್ನ ಪ್ಯಾಕೇಜಸ್ ಬರ್ತಾ ಇದೆ ಇವಾಗ. ಈವನ್ ಚಾಕ್ಲೇಟ್ಸ್, ಕ್ಯಾಂಡೀಸ್, ಇ ಸಿಗರೇಟ್ಸ್, ವೇಪ್ಸ್, ಸೊ ರೂಪದಲ್ಲಿ ಖಂಡಿತ
1: ಅಟ್ರಾಕ್ಟ್ ಮಾಡ್ತಾ.
0: ಸೊ ಹೀಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು.
1: ಸೊ ಹಾಗಾದ್ರೆ ಇಂಥ ಮಾದಕ ವ್ಯಸನವನ್ನ ಗುಣಪಡಿಸೋದಕ್ಕೆ ನೀವು ಹೇಳಿದ್ರಿ ಚಿಕಿತ್ಸೆಗಳಿದೆ, ಸಮಾಲೋಚನೆಗೆ ಬರಬಹುದು, ಟೆಲಿಮನಸ್ಗೆ ಕಾಲ್ ಮಾಡಿ ಅವರು ಸಲಹೆಯನ್ನ ಕೂಡ ಪಡಿಬಹುದು ಅಂತ. ಆದ್ರೆ ಪೋಷಕರು ಮಕ್ಕಳನ್ನ ಈ ಮಾದಕ ವಸ್ತುಗಳಿಂದ ದೂರ ಇಡೋದಕ್ಕೆ ಏನು ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ?
0: ಸೊ ಒಂದು ಚಿಕ್ಕ ವಯಸ್ಸಿನಿಂದನೇ ಈ ಪೇರೆಂಟಿಂಗ್ ಅಂತ ಹೇಳ್ತೀವಿ, ಯಾವ ರೀತಿ ಪೋಷಣೆ ಮಾಡ್ಬೇಕು ಮಕ್ಕಳನ್ನ ಅಂತ ಹೇಳ್ಬಿಟ್ಟು, ಒಂದು ಚಿಕ್ಕ ವಯಸ್ಸಿನಿಂದನೇ ಅವ್ರ ಜೊತೆ ಟೈಮ್ ಸಮಯ ಕಳೆಯುವಂತದ್ದು. 40% ಏನ್ ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ, ನಾವು ಅವ್ರನ್ನ ಯಾವಾಗ್ಲೂ ನಿಮ್ಮ ಬಾಲ್ಯ ಹೇಗಿತ್ತು ಸಾಮಾನ್ಯ ಕೇಳಿದಾಗ ಸುಮಾರು ಜನ ಏನ್ ಹೇಳ್ತಾರೆ, ನಮ್ ಬಾಲ್ಯ ಅಷ್ಟೊಂದ್ ಚೆನ್ನಾಗಿರ್ಲಿಲ್ಲ, ನಮ್ ತಂದೆ ತಾಯಿ ಇಬ್ರೂ ಕೆಲ್ಸಕ್ಕೆ ಹೊರಟೋಗ್ಬಿಡ್ತಿದ್ರು, ನಮ್ಮನ್ನ ಇಲ್ಲ ಕೇರ್ ಟೇಕರ್ ಜೊತೆ ಬಿಟ್ಬಿಡ್ತಿದ್ರು, ಇಲ್ಲ ಅಜ್ಜಿ ಮನೇಲಿ ಒಂದ್ ಸ್ವಲ್ಪ ದಿನ, ಇಲ್ಲ ಇನ್ನು ಕ್ರೀಚ್ ಅಲ್ಲಿ ಒಂದಷ್ಟು ಜನ,
1: ಇನ್ನೊಂದ್ ದಿನ ರಿಲೇಟಿವ್ಸ್ ಜೊತೆ ಒಂದು ಒಳ್ಳೆ ಮೆಮೊರಿ,
0: ಆ ವಾತಾವರಣ ಎಷ್ಟೊಂದ್ ಮನೇಲಿ. ಅಫ್ಕೋರ್ಸ್ ಪಾಪ ತಂದೆ ತಾಯಿ ಅವ್ರಿಗೆ ಆಗಷ್ಟು ಟ್ರೈ ಮಾಡಿರ್ತಾರೆ, ಯಾರು ಮಕ್ಕಳನ್ನ ಬೇರೆ ಕಡೆ ಬಿಟ್ಟಿರ್ಬೇಕು ಅಂತ ಆಸೆ ಇರಲ್ಲ, ಬಟ್ ಈಗಿರುವಂತ ಒಂದು ಒತ್ತಡದ ಜೀವನ, ಒಂದ್ ಟ್ರಾಫಿಕ್, ಹೋಗಿ ಬರ್ಲಿಕ್ಕೇನೆ 3-4 ಅವರ್ ಆಗತ್ತೆ,
1: ಜೊತೆಗೆ ಮೊಬೈಲ್,
0: ಇಡೀ ಪ್ರಪಂಚನೇ ಕೈಯಲ್ಲಿದೆ, ಆನ್ಲೈನ್ ಅಲ್ಲೇನೆ ಸುಮಾರು

0: ಆರು ವಿಚಾರಗಳು ಸಿಗ್ತಾ ಇದೆ. ಸೊ ಚಿಕ್ಕ ವಯಸ್ಸಿನಿಂದನೆ ಮೊಬೈಲ್ ನ ಬಂದು ಡಿಲೇ ಇನ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ. ಏನಂದ್ರೆ ಅದನ್ನ ತೋರಿಸುವಂತದ್ದ ವಯಸ್ಸನ್ನೇ ಬಹಳ ಡಿಲೇ ಮಾಡ್ಬೇಕು. ಮುಂಚೆ ಎಲ್ಲ ಏನ್ ಹೇಳ್ತಿದ್ವಿ, ನೀವು 12th ಕ್ಲಾಸ್ ತನಕ ಮೊಬೈಲೇ ಕೊಡಬೇಡಿ ಅಂತೆಲ್ಲ ಹೇಳ್ತಿದ್ವಿ ಒಂದು 10 ವರ್ಷ ಮುಂಚೆ. ಈಗ ಕೋವಿಡ್ ಸಮಯದಿಂದ ಏನಾಗ್ಬಿಟ್ಟಿದೆ, ಮೊಬೈಲ್ ಒಂದು ಅನಿವಾರ್ಯ ಆಗ್ಬಿಡ್ತು. ಸೊ ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ, ಅರ್ಧ ಗಂಟೆ ಇರ್ಬೋದು. ಸೊ ಒಂದು ಮಗು ಬಂದ್ಬಿಟ್ಟು ನಂಗೆ ಯಾರೋ ಹೊಡೆದ್ರು ಅಂದ್ರೆ ಫಸ್ಟ್ ರಿಯಾಕ್ಷನ್ ಏನಿರುತ್ತೆ ತಂದೆ ತಾಯಿದು, ನೀನೇನೋ ಮಾಡ್ಬಿಟ್ಟಿರ್ತೀಯ. ಸೊ ಹಿಂಗೆ ದಯಮಾಡಿ ಮಾಡಬೇಡಿ. ಅದ್ ಏನೇ ಇರ್ಲಿ, ನಿಮ್ ಮಗುಗೆ ಪ್ಲೀಸ್ ಸಪೋರ್ಟ್ ಯುವರ್ ಚೈಲ್ಡ್. ಇಲ್ಲಾಂದ್ರೆ ಏನೋ ದೊಡ್ಡ ದೊಡ್ಡ ಅನಾಹುತ ಆದ್ರೆ ಏನೋ ಬಂದ್ ಹೇಳೋದಿಲ್ಲ ಮಕ್ಕಳು. ಹಂಗಾಗಿ ಪೇರೆಂಟಿಂಗ್ ತುಂಬಾ ಇಂಪಾರ್ಟೆಂಟ್. ಇದು ಒಳ್ಳೆ ಪ್ರಶ್ನೆ ಕೇಳಿದಿರಾ. ಸೊ ಆ ಮಕ್ಕಳ ಜೊತೆ ಸಮಯ ಕಳಿಬೇಕು, ಅವ್ರದ್ದೇನೇ ಸಮಸ್ಯೆ ಇದೆಯೋ ಕಿವಿಗೊಟ್ಟು ಆಲ್ಸಿ. ಯಾವಾಗೂ ಮಾರ್ಕ್ಸ್ ಈ ತರ ತಗೋಬೇಕು, 98 ತಗೋಬೇಕು, ಇದೇ ಮಾತುಗಳಿರುತ್ತೆ. ನೀನ್ ಒಂದ್ ಕಷ್ಟ ಬಂದ್ರೆ ಹೇಗ್ ನಿಭಾಯಿಸೋದು, ಅಂಡ್ ತಂದೆ ತಾಯಿಗಳಲ್ಲಿ ಜಗಳಗಳು ಅಕಸ್ಮಾತ್ ಬಂತು ಅಂದ್ರೆ ಕೂಡ ಅದನ್ನ ಬೇಗ ಕೂತ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ತಮ್ಮ ಹತ್ರ ಸಾಲ್ವ್ ಆಗಿಲ್ಲ ಅಂದ್ರೆ ಮನೋವೈದ್ಯರ ಹತ್ರ ಬಂದು ಒಂದು ಸಮಾಲೋಚನೆ, ಒಂದು ಡಿಸ್ಕಷನ್ ಮಾಡಿ. ತಂದೆ ತಾಯಿಗಳಲ್ಲಿ ಜಗಳ ಇದ್ರೆ ಕೂಡ ಚಿಲ್ಡ್ರನ್ ಅವರು ಬಂದು ವಲ್ನರಬಲ್ ಆಗ್ತಾರೆ,
1: ಮಾನಸಿಕ ಆರೋಗ್ಯ
0: ಹದಗೆಡುತ್ತೆ. ಸೊ ಮಾನಸಿಕ ಆರೋಗ್ಯ ಹದಗೆಟ್ಟ ತಕ್ಷಣ ಆತಂಕ, ಬೇಜಾರು ಇವೆಲ್ಲ ಶುರುವಾದಾಗ ಈ ಕಡೆ ಬೇರೆ ಯಾರ ಪ್ರೀತಿ ತೋರಿಸ್ತಾರೆ, ಯಾರೇನೋ ಒಂದ್ ಬೇರೆ ಸಬ್ಸ್ಟೆನ್ಸಸ್, ಆ ಕಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಸಾಮಾನ್ಯವಾಗಿ ಮಕ್ಕಳು ಈಗಂತೂ ಬೆಳಗ್ಗೆನೆ ಹೋದ್ರೆ ಮತ್ತೆ ಅವರು ಬರೋದೇ ಸಂಜೆ.
0: ಹೌದು,
1: ಸಾಕಷ್ಟು ಸಮಯವನ್ನ ಶಾಲಾ ಕಾಲೇಜುಗಳಲ್ಲೇ ಕಳೆಯುವಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸೊ ಇಂತ
0: ಟೀಚರ್ಸ್ ಪಾತ್ರನು ಅದು ಇಂಪಾರ್ಟೆಂಟ್. ಯಾಕಂದ್ರೆ ಈ ಪೋಷಕರು ಒಂದ್ ಸ್ವಲ್ಪ ಟೈಮ್ ಸಿಗ್ತಾರೆ, ಬಟ್ ಟೀಚರ್ಸ್ ಗೆ ಮಕ್ಕಳು ಬಹಳಷ್ಟು ಸಮಯ ಸಿಗ್ತಾರೆ. ಅಗೇನ್ ಟೀಚರ್ಸ್ಗೂ ಅದೇನೆ, ಯಾವುದೇ ಮಗು ಬಂದು ಲೇಟ್ ಆಗಿ ಬರ್ತಾ ಇದೆ, ಬಂಕ್ ಮಾಡ್ತಾ ಇದೆ, ಅಥವಾ ಗಮನ ಹರಿಸ್ತಾ ಇಲ್ಲ, ಏನೋ ಒಂದು ಅನುಮಾನಾಸ್ಪದವಾದ ಒಂದು ನಡವಳಿಕೆ, ಇದು ಯಾವುದೇ ಇದ್ರು ಟೀಚರ್ಸ್ ಗೆ ಬೇಗ ಗೊತ್ತಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಸಡನ್ ಆಗಿ ಏನೋ ಬ್ಯಾಗ್ ಚೆಕ್ ಮಾಡೋದು, ಇನ್ನೇನೋ ಒಂದ್ ಎಲ್ಲಾರ ಮುಂದೆ ತೆಗೆದು ಬಿಡೋದು, ಅದನ್ನ ಎಲ್ಲರ ಮುಂದೆ ಪ್ರದರ್ಶಿಸ್ಬಿಡೋದು, ಈ ತರ ಮಾಡೋದು ಬಹಳ ತಪ್ಪಾಗ್ಬಿಡುತ್ತೆ. ಅಕಸ್ಮಾತ್ ಇವಾಗ ರ್ಯಾಂಡಮ್ ಆಗಿ ಬ್ಯಾಗ್ಸ್ ಚೆಕ್ ಮಾಡಿದ್ರೆ ಕೂಡ ಏನೋ ಒಂದು ಪದಾರ್ಥ ಸಿಕ್ತು, ಅವರಿಗೆ ಡೌಟ್ ಬಂತು, ಅಥವಾ ಖಚಿತವಾಗಿ ಗೊತ್ತಾಯ್ತು ಅಂದ್ರೆ ಸಪರೇಟ್ ಆಗಿ ಹೋಗಿ ಮಗುನ ಯಾರಿಗೂ ಗೊತ್ತಾಗ್ದಂಗೆ ಕರ್ಕೊಂಡು ಹೋಗಿ, ಯಂಗ್ಸ್ಟರ್ ಇರಬಹುದು, ಹದಿಹರೆಯದವ್ರು ಇರ್ಬೋದು, ಚಿಕ್ಕ ಮಕ್ಳು ಇರ್ಬೋದು, ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಮಾತಾಡಿಸಿ ಸಮಾಲೋಚನೆ ಮಾಡಿ ಏನಾದ್ರು ದೊಡ್ಡ ತೊಂದರೆ ಇತ್ತು ಅಂದ್ರೆ ಮತ್ತೆ ನಮ್ಮ ತರಹ ಮನೋವೈದ್ಯರ ಹತ್ರ ಕಳಿಸಬಹುದು. ಸೊ ಹೀಗಾಗಿ ಆ ಸ್ಕೂಲ್ಸ್ ಅಲ್ಲಿ ಕಾಲೇಜಸ್ ಅಲ್ಲಿ ಇದನ್ನ ಹ್ಯಾಂಡಲ್ ಮಾಡೋ ರೀತಿ ಬಹಳ ಮುಖ್ಯ. ಇಲ್ಲಾಂದ್ರೆ ಎಷ್ಟೋ ಕಡೆ ನಾನು ಕೇಳಿದೀನಿ, ಮಕ್ಕಳು ಸ್ಕೂಲ್ಗೆ ಹೋಗೋದ್ ನಿಲ್ಸ್ತಾರೆ, ಕಾಲೇಜ್ಗೆ ಹೋಗೋದ್ ನಿಲ್ಸ್ತಾರೆ, ಓದೋದ್ ನಿಲ್ಸ್ಬಿಡ್ತಾರೆ, ಮತ್ತೆ ಈವನ್ ಆತ್ಮಹತ್ಯೆ ಪ್ರಯತ್ನಗಳು ಕೂಡ ನಡೆದಿದೆ. ಸೊ ಇದನ್ ತಡಿಬೇಕು ಅಂದ್ರೆ ಬೇಗ ಗುರುತಿಸೋದು, ಬೇಗ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋದು.
1: ಈಗ ಕುಟುಂಬದಲ್ಲಿ ಯಾರಾದ್ರೂ ಇಂಥ ಸಮಸ್ಯೆಗೆ ಒಳಗಾಗಿದ್ದಾರೆ ಅನ್ನೋದಾದ್ರೆ ಕುಟುಂಬ ಸದಸ್ಯರು ಏನ್ ಮಾಡ್ಬೇಕು?
0: ಕುಟುಂಬ ಸದಸ್ಯರ ಪಾತ್ರ ಬಹಳ ಮುಖ್ಯ. ಯಾಕಂದ್ರೆ ಇವ್ರು ಕಂಡಿಡಿದ ತಕ್ಷಣ ಇವನು ಕುಡುಕ, ಇವನು ದಡ್ಡ, ಅಥವಾ ಇವನು ಕೆಟ್ಟವನು, ಈ ತರ ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಅದ್ರ ಬದಲು ನಮ್ಗೆ ಗೊತ್ತಿರೋ ಹಂಗೆ ಇದು ಒಂದು ಬ್ರೈನ್ ಡಿಸೀಸ್, ಅಡಿಕ್ಷನ್ ಬಂದು ಒಂದು ಮೆದುಳಿನ ಕಾಯಿಲೆ ಅದು. ಸೊ ಬೇರೆ ನೀವು ಕೆಮ್ಮು, ನೆಗಡಿ, ಜ್ವರ, ಟಿಬಿ, ಫ್ರಾಕ್ಚರ್ ಆದ್ರೆ ಯಾವ ರೀತಿ ಪೋಷಣೆ ಮಾಡ್ತೀರಾ, ಇದಕ್ಕೂ ಅದೇ ತರ ಪೋಷಣೆ ಮಾಡ್ಬೇಕು. ಓಕೆ, ಈ ಸಮಸ್ಯೆ ಆಗೋಗಿದೆ, ಇದಕ್ಕೆ ಏನ್ ಸಮಾಲೋಚನೆ ಬೇಕು, ಏನ್ ಚಿಕಿತ್ಸೆ ಬೇಕು, ಅದನ್ನ ಕೊಡಿಸಿದ್ರೆ ಖಂಡಿತವಾಗ್ಲೂ ಅದರಿಂದ ಆಚೆ ಬರ್ತಾರೆ. ಇನ್ನೊಂದು ಅರ್ಥ ಮಾಡ್ಕೋಬೇಕು, ಯಾವುದೇ ನೀವು ಈ ಚಿಕಿತ್ಸೆಗೆ ಹೋದ್ರೆ ಕೂಡ ನಿಮ್ಮ ಮಾಹಿತಿಯನ್ನ ಗೌಪ್ಯವಾಗಿಡ್ಲಾಗತ್ತೆ. ಈಗ ನಾವೇನೇ ಶೇರ್ ಮಾಡಿದ್ರೇನೋ ಅವ್ರಿಗೆ ಒಂದು ಅವೇರ್ನೆಸ್ ಗೊತ್ತಾಗ್ಲಿ ಅಂತ ಶೇರ್ ಮಾಡ್ತೀವಿ, ಆದ್ರೆ ಯಾರದೇ ಹೆಸರಾಗ್ಲಿ, ಅವರ ವಯಸ್ಸಾಗ್ಲಿ, ಇನ್ನೊಂದಾಗ್ಲಿ, ಅದನ್ನ ಯಾರಿಗೂ ಹೇಳೋದಿಲ್ಲ. ಸೊ ಅದರಿಂದ ಧೈರ್ಯವಾಗಿ ಮನೆಯವರು ಇವರಿಗೆ ಕರ್ಕೊಂಡು ಹೋಗಿ ಸಮಾಲೋಚನೆ ಮತ್ತೆ ಚಿಕಿತ್ಸೆ ಕೊಡಿಸ್ಬೋದು. ಇನ್ ಕೆಲವರಿಗೆ ಭಯ, ಚಿಕಿತ್ಸೆಯಿಂದ ಏನಾದ್ರು ತೊಂದರೆ ಆಗ್ಬಿಡತ್ತಾ ಅಂತ. ನಾವು ಕೊಡೋ ಒಂದು ಮಾತ್ರೆಯಿಂದ ತೊಂದರೆ ಆಗುತ್ತಾ, ಅದೊಂದು ಪ್ರಶ್ನೆ. ಆ ಮಾತ್ರೆಗಳಿಂದ ಏನೂ ಸಮಸ್ಯೆಗಳಾಗಲ್ಲ. ಅವ್ರಿಗೆ ಸುಲಭವಾಗಿ ಅದರಿಂದ ಆಚೆ ಬರ್ಲಿಕ್ಕೆ, ವಿತ್ಡ್ರಾಯಲ್ ಸಿಂಪ್ಟಮ್ಸ್ ಅನ್ನ ಸರಿ ಮಾಡಿಕೊಂಡು ಸ್ಮೂತ್ ಆಗಿ ಅದರಿಂದ ಆಚೆ ಬರ್ಲಿಕ್ಕೆ ಚಿಕಿತ್ಸೆ ಸಮಾಲೋಚನೆ ಇದೆ, ಅದನ್ನ ಆರಾಮಾಗಿ ತಗೋಬಹುದು.
1: ಇದರಲ್ಲಿ ಸಮಾಜದ ಪಾತ್ರ ಎಷ್ಟಿದೆ ಅಂತ ಅನ್ಸುತ್ತೆ?
0: ತುಂಬಾ ಜಾಸ್ತಿ ಇದೆ. ಇದು ಬರೀ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಥವಾ ಬರೀ ಮೀಡಿಯಾ ಇಷ್ಟಕ್ಕೆ ಮಾತ್ರ ಅಲ್ಲ, ಸಮಾಜದಲ್ಲಿ 7 ಕೋಟಿ ಜನ ಇದಾರೆ ಇಲ್ಲಿ ಅಂದ್ರೆ, ಅಷ್ಟು ಜನ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಇದನ್ನ ನಾವು ಕ್ರಾಸ್ ಮಾಡಬಹುದು. ಪ್ರತಿಯೊಬ್ಬರು ನಮ್ಮ ಸುತ್ತಮುತ್ತ ಇರೋರು ಏನ್ ಮಾಡ್ತಿದ್ದಾರೆ, ಹೇಗಿದ್ದಾರೆ, ಏನಾದ್ರು ಬಿಹೇವಿಯರ್ ಚೇಂಜ್ ಆಗ್ತಿದ್ಯಾ, ಅವ್ರೇನಾದ್ರು ಕಷ್ಟದಲ್ಲಿದಾರ, ಇಂಪಾರ್ಟೆಂಟ್. ಒಬ್ರಿಗೊಬ್ರು ಸಹಾಯ ಮಾಡಿ ಈ ಒಂದು ದೊಡ್ಡ ಪಿಡುಗಿನಿಂದ ಆಚೆ ಬರ್ಲಿಕ್ಕೆ ಪ್ರತಿಯೊಬ್ಬರೂನು ಕೈ ಜೋಡಿಸಿದ್ರೆ ಚೆನ್ನಾಗಿರುತ್ತೆ.
1: ಸೊ ಈ ರೀತಿ ಆದಾಗ ಮಾತ್ರ 2028 ವೇಳೆಗೆ ನಮ್ಮ ಕರ್ನಾಟಕ ಮಾದಕ ವಸ್ತು ವ್ಯಸನ ಮುಕ್ತ ಕರ್ನಾಟಕ ಆಗತ್ತೆ ಅಂತ ನಾವು ಹೇಳಬಹುದು. ಇನ್ನು ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಸರ್ಕಾರದ ಜವಾಬ್ದಾರಿ.

0: ಹಿಪ್ನೋ ಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ರಜನಿ ಪಿ, ಇವರೊಂದಿಗೆ ನಿರ್ಮಲಾ ಎಸ್.
0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ಮನೋಚಿಂತನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಸಮಯ ಸರಿಯಾಗಿ 6:05. ಇದು ಆಕಾಶವಾಣಿ ಮೈಸೂರು FM 100.6. ಶ್ರೋತೃಗಳೇ, ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ಮೈಸೂರಿನ ಮರೆಯಲಾಗದ ಮಹನೀಯರು ಕಾರ್ಯಕ್ರಮ ಮೂಡಿಬರುತ್ತಾ ಇದೆ. ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೃಷಿರಂಗ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮವಿದೆ. ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುತ್ತಾರೆ ಜಲಾನಯನ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರಾದ ಮೊಹಮ್ಮದ್ ಪರ್ವೀಜ್ ಬಂಥನಾಳ್. ಪ್ರಾಯೋಜಕರು ಕೃಷಿ ಇಲಾಖೆ. 7:20 ನಮ್ಮ ನೆಲದಿಂದ ಕೃಷಿರಂಗದಲ್ಲಿ ಕೃಷಿ ಲೋಕ. ಪ್ರಸ್ತುತಿ ಆರ್ ಲೋಕೇಶ್ವರಿ. 7:45 ಕನ್ನಡದಲ್ಲಿ ಭಾಷಣ. ವಚನ ಹಾಗೂ ಕುವೆಂಪು ಅವರ ಸಾಹಿತ್ಯದಲ್ಲಿ ಕಾಯಕ ಪರಿಕಲ್ಪನೆ. ಈ ಕುರಿತು ಮಾತನಾಡುತ್ತಾರೆ ಉಪನ್ಯಾಸಕರಾದ ಡಾಕ್ಟರ್ ರಮೇಶ್ ಎಂ ಸಿದ್ದನಹುಂಡಿ. 8:00 ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ. 8:15 ಸಂಧ್ಯಾರಾಗ. ಕರ್ನಾಟಕ ಹಾಲು ಮಹಾಮಂಡಲದ ನಿವೃತ್ತ ಸಂಸ್ಥಾಪಕ ಅಧಿಕಾರಿ ಸತ್ಯನಾಥ್ ಕೆಕೆ ಅವರೊಂದಿಗಿನ ಆತ್ಮೀಯ ಮಾತುಕತೆಯ 2ನೆಯ ಭಾಗ. ಇವರೊಂದಿಗೆ ಭಾಗವಹಿಸುತ್ತಾರೆ ಜಿಎನ್ ಮಂಜುನಾಥ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾರ್ತಿಕ್ ವೈದ್ಯನಾಥನ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. 10:00 ತತ್ವ ಸಂಚಾರ. ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ಕಾಳಿಸಿದ್ದನಹುಂಡಿಯ ಮಹಾದೇವ್. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿ ನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 6:10 ಗೀತಾರಾಧನಾ. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೇ ಜಗತ್ತು ಸಸ್ಯ ವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತ್ ಕುಮಾರ್ ತಿಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ದಿವ್ಯರಾಗವನ್ನು ಅವರು ಹಾಡಿರುವ ಭಾವಗೀತೆಗಳು. 7:30 ಸೇವಾ ವಾಹಿನಿ. ನಾಳೆ ಬೆಳಗ್ಗೆ 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಕೇಳಬಹುದು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸುನಿಲ್ ಎಂ ಅವರಿಂದ ನಾಗಸ್ವರ ವಾದನವಿದೆ. ಪಿ ಶಿವು ಡೋಲು. ನಾಳೆ ಬೆಳಗ್ಗೆ 10:30 ಹಾಗೂ ಮಧ್ಯಾಹ್ನ 2:40 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ ಹೆಸರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 12:05 ವನಿತಾ ವಿಹಾರ. ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು UM ಮರುಳ ಸಿದ್ದೇಶ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಜನಪದ ಸಂಗೀತದಲ್ಲಿ ಬನ್ನೂರು ಜೈಭೀಮ್ನಗರದ ಚಿಕ್ಕತಾಯಮ್ಮ ಮತ್ತು ಸಂಗಡಿಗರಾದ ಗೌರಮ್ಮ ಸಣ್ಣಮ್ಮ ಅವರಿಂದ. ಮೊದಲಿಗೆ ನಂಜುಂಡೇಶ್ವರನ ಹಾಡು, ನಂತರ ಸೋಬಾನೆ ಪದ ಕೇಳಬಹುದು. 11:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಸರ್ವರಿಗೂ ಗುಣಮಟ್ಟದ ಆರೋಗ್ಯ ಮತ್ತು ಶಿಕ್ಷಣ ಯೋಜನೆ, ಈ ಕುರಿತು ಮಾಹಿತಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನೀವು ಕೇಳಬಹುದು. 3:00 ಹಳ್ಳಿ ಹಾಡು. ಭಾಗವಹಿಸುತ್ತಾರೆ ನಿಟ್ರೆ ಮಹಾದೇವಸ್ವಾಮಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 3:30 ಮಕ್ಕಳ ಮಂಟಪ. ಮಕ್ಕಳ ಸಾಹಿತ್ಯ ರಂಗದಲ್ಲಿ ಮಕ್ಕಳ ಪತ್ರಗಳನ್ನು ಆಧರಿಸಿದ ಸಾಹಿತ್ಯ ಕಾರ್ಯಕ್ರಮ. ಪ್ರಸ್ತುತಿ ಬಿಜಿ ಕವಿತಾ ಹಾಗೂ ಚಿನ್ಮಯಿ KS. 4:00 ನಾಟಕ ಅಂತರಾತ್ಮ ನೀಡಿದ ಕಣ್ಬೆಳಕು. ರಚನೆ ವನಮಾಲ ಆಚಾರ್, ನಿರ್ದೇಶನ LL ಶೇಷಪ್ರಭ. 4:30 ನೆನಪಿನಂಗಳ ನಿಲಯದ

0: ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಬೀಂದ್ರೆ ಕೃಷ್ಣಪ್ಪ ಎಂದೇ ಹೆಸರಾದ ಹಿರಿಯ ಬರಹಗಾರರಾದ ಡಾಕ್ಟರ್ ಜಿ ಕೃಷ್ಣಪ್ಪ ಅವರೊಂದಿಗೆ ಆನಂದ್ ಪಾಟೀಲ್ ಅವರು ನಡೆಸಿದ್ದ ಸಂವಾದದ ಮೊದಲ ಭಾಗ. ಸಂಜೆ 6:00 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು ಸಸ್ಯ ವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:50 ಕೃಷಿರಂಗದಲ್ಲಿ ಸಮಗ್ರ ಸಾವಯವ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದವಿದೆ, ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಕ್ಕಳಾದ ಅನುಪಮ, ಗೌತಮ್ ಹಾಗೂ ರಾಘವೇಂದ್ರ ರಾವ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಸಮಯ 6:05 ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಯನ್ನು ಕೇಳೋಣ ದೆಹಲಿ ಕೇಂದ್ರದಿಂದ.
1: This is Akashvani, the news read by Anuja Kumar. The Union Cabinet today approved a draft bill to set up fast-track courts and to ensure stricter punishment in cases of paper leaks and exam malpractices. The Cabinet meeting chaired by Prime Minister Narendra Modi at the Parliament House complex approved the draft bill. Sources told Akashvani News that the proposed legislation is expected to be introduced in the Parliament next week. In a video message yesterday, Prime Minister Modi had announced regarding bringing a bill with provisions for strong action in cases of paper leaks will be introduced in the Parliament. Union Ministers J.P. Nadda and Dr. Jitendra Singh today met the CJP delegation in New Delhi. Talking to media after the meeting, Mr. Nadda said they gave patient hearing to the demands of the CJP regarding reforms in the examination system. Mr. Nadda said that the CJP had put forth three main demands and also suggested some reforms to curb examination paper leak. Mr. Nadda added that the government will hold another round of discussion with the delegation tomorrow.
2: The meeting lasted for nearly 2 hours. I, along with Union Minister Jitendra Singh, participated in the discussion. The discussions were held in a cordial atmosphere and various issues were discussed from every perspective. Their proposal was also discussed.
1: Spokesperson of the CJP, Ashutosh Ranka, who was part of the CJP delegation, claimed that the government has in principle agreed to two of their demands.
3: There is an in principle agreement on compensation and legal cases. It is positive.
1: Union Parliamentary Affairs Minister Kiran Rijiju today said that Prime Minister Narendra Modi has emphasized that there should be no delay in bringing a stringent bill to prevent malpractices in examinations. Talking to reporters at the Parliament premises, Mr. Rijiju said the country also wants the same and there should be no obstruction to the passage of the bill. Mr. Rijiju said the government is taking important steps to safeguard the future of students. He added that if the opposition creates hurdles in parliamentary discussions on the issue, it will have to face the anger of the country's youth. The Cabinet Committee on Economic Affairs has approved third and fourth rail line of Bellary-Guntakal section in Karnataka and Andhra Pradesh with a total cost of 1,264 crore rupees. It will increase the existing network of the Indian Railways by about 46 kilometres. Briefing media in New Delhi this afternoon, Information and Broadcasting Minister Ashwini Vaishnaw said it will improve connectivity between Andhra Pradesh and Karnataka. He also informed about the Cabinet's approval for Bharat Audyogik Vikas Yojana Rasayan or Bhavya Rasayan scheme for establishing three dedicated chemical parks in the country.
4: The Cabinet has approved the third and fourth railway lines on the important economic corridor connecting Andhra Pradesh and Karnataka. Secondly, a new scheme has been approved to develop India's chemical sector in an entirely new way. Like semiconductors, the chemical industry is a foundational industry, so it was very important to adopt a new approach for its development.
5: This is very important for this industry to think in a new way.
1: Bhavya Rasayan scheme will have a total financial outlay of 3,030 crore rupees. The scheme would run for a period of 5 years from 2026-27 to 2030-31. Mr. Vaishnaw said centre will provide a grant of up to 1,000 crore rupees per park. This will be subject to minimum contribution of 500 crore rupees by the concerned state government. The Delhi Metro Rail Corporation has informed that New Delhi Metro Station has been closed till further instructions. The Metro Rail Corporation also informed that no interchange facility shall be available at this station. Earlier, 17 metro stations were closed since 7:30 this morning until further notice. Interchange facilities is available at Rajiv Chowk, Mandi House and Central Secretariat. In the Commonwealth Games in Glasgow, India's Srihari Nataraj advanced to the men's 50-metre backstroke semi-finals on the second day. Nataraj clocked 25.52 seconds in the heats to qualify 14th among the 16 semi-finalists. The semi-finals will be held tonight. And that is the end of this news bulletin.
6: ಮೈಸೂರು ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ.
7: ಮೈಸೂರಿನ ಮಹಾರಾಜರ ಸರ್ಕಾರದ ಆಡಳಿತದಲ್ಲಿ ಪ್ರತಿಭಾನ್ವಿತ ಅಧಿಕಾರಿಗಳು ಆಡಳಿತ ನಿರ್ವಹಿಸಿದ್ದಾರೆ. ಅತ್ಯುತ್ತಮ ಸೇವೆ ಸಲ್ಲಿಸಿ ತಾವು ಕೀರ್ತಿ ಗಳಿಸುವುದರ ಜೊತೆಗೆ ಮಹಾರಾಜರಿಗೆ, ಮಹಾರಾಜರ ಸಂಸ್ಥಾನಕ್ಕೆ ಕೀರ್ತಿ ತಂದಿದ್ದಾರೆ. ಅವರಲ್ಲಿ ಒಬ್ಬರು ಆರ್ ವೆಂಕಟರಾವ್. ವೆಂಕಟರಾವ್ ಮೈಸೂರಿನಲ್ಲಿ ಸೇವೆ ಮಾಡಿದ್ದಲ್ಲದೆ ತಿರುವಾಂಕೂರು, ಹೈದರಾಬಾದು ರಾಜ್ಯಗಳಲ್ಲಿ ಕರ್ತವ್ಯ ನಿರ್ವಹಿಸಿದರು. ಎರಡು ಸಲ ತಿರುವಾಂಕೂರಿನ ದಿವಾನರಾಗಿದ್ದರು. ದೇಶದ ಉತ್ತಮ ಆಡಳಿತಗಾರರಲ್ಲಿ ಒಬ್ಬರಾಗಿದ್ದ ಅವರ ಕಾರ್ಯವನ್ನು ಆಂಗ್ಲ ಹಿರಿಯ ಅಧಿಕಾರಿಗಳು ಮೆಚ್ಚಿ ಪ್ರಶಂಸಿಸಿದ್ದರು. ವೆಂಕಟರಾವ್ ತಂಜಾವೂರಿನ ಮರಾಠ ಸಂಸ್ಥಾನದ ಕುಂಭಕೋಣಂನಲ್ಲಿ ಜನಿಸಿದರು. ಅವರದು ತಂಜಾವೂರು ಮರಾಠ ದೇಶಸ್ಥ ಮಾಧು ಕುಟುಂಬ. ಅವರ ತಂದೆ ಗುಂಡೋಪಂತ್ ಕುಂಭಕೋಣಂ. ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ತಮ್ಮ ಓದನ್ನು ಮುಗಿಸಿ ವೆಂಕಟರಾವ್ ಬ್ರಿಟಿಷ್ ಸರ್ಕಾರದಲ್ಲಿ ಸೇವೆಗೆ ಸೇರಿದರು. 1819 ತಿರುವಾಂಕೂರು ರಾಜ್ಯದಲ್ಲಿ ಸೇವೆ ಪ್ರಾರಂಭಿಸಿ ಅಲ್ಲಿನ ಬ್ರಿಟಿಷ್ ರೆಸಿಡೆಂಟ್ ಕರ್ನಲ್ ಮ್ಯಾಕ್ಡೊವೆಲ್ ಅವರ ಸಹಾಯಕ ಅಧಿಕಾರಿಯಾಗಿ ನೇಮಕಗೊಂಡರು. ಅವರ ಸೇವೆ ತಿರುವಾಂಕೂರಿನ ರೀಜೆಂಟ್ ರಾಣಿಯನ್ನೂ ಮೆಚ್ಚಿಸಿತು. ಅವರನ್ನು ತಿರುವಾಂಕೂರು ರಾಜ್ಯದ ಒಂದು ವಿಭಾಗದ ದಿವಾನ್ ಪೇಶ್ಕಾರ್ ಅಥವಾ ರಾಜ್ಯಪಾಲರನ್ನಾಗಿ ನೇಮಿಸಲಾಯಿತು. ದಿವಾನ್ ಪೇಶ್ಕಾರ್ ಹುದ್ದೆಯಲ್ಲಿದ್ದಾಗ ವೆಂಕಟರಾವ್ ತಿರುವಾಂಕೂರಿನ ಪ್ರಸಿದ್ಧ ಪದ್ಮನಾಭ ದೇವಸ್ಥಾನವನ್ನು ಅಭಿವೃದ್ಧಿಗೊಳಿಸಿದರು. 1821 ಅವರಿಗೆ ದಿವಾನ್ ಹುದ್ದೆಯನ್ನು ನೀಡಲಾಯಿತು. ಅಧಿಕಾರ ವಹಿಸಿಕೊಂಡ ವೆಂಕಟರಾವ್ ಕೆಲವು ತೆರಿಗೆಗಳನ್ನು ರದ್ದು ಮಾಡಿದ್ದಲ್ಲದೆ ಹಲವಾರು ನೀರಾವರಿ ಯೋಜನೆಗಳನ್ನು ವ್ಯವಸ್ಥೆಗೊಳಿಸಿದರು. 1834 ವೆಂಕಟರಾವ್ ಅವರನ್ನು ಮೈಸೂರಿಗೆ ವರ್ಗ ಮಾಡಿ ಚೀಫ್ ಕಮಿಷನರ್ ಅವರ ಹೆಡ್ ಶಿರಸ್ತೇದಾರ ಸ್ಥಾನಕ್ಕೆ ನೇಮಿಸಲಾಯಿತು. ಈ ಸ್ಥಾನದಲ್ಲಿ ಅವರು 4 ಸೇವೆ ಸಲ್ಲಿಸಿದರು. ನಂತರ ಅವರನ್ನು ಮತ್ತೆ ತಿರುವಾಂಕೂರಿಗೆ ವರ್ಗಾಯಿಸಿ ಅಲ್ಲಿನ ದಿವಾನರ ಕಮಿಷನರ್ ಅವರ ನೇಟಿವ್ ಅಸಿಸ್ಟೆಂಟ್ ಹುದ್ದೆಯಲ್ಲಿ ನೇಮಿಸಲಾಯಿತು. 1840 ಮತ್ತೆ ಮೈಸೂರಿಗೆ ವರ್ಗಾಯಿಸಲಾಗಿ ಅವರು ಇಲ್ಲಿನ ಚೀಫ್ ಕಮಿಷನರ್ ಅವರ ವಿಶೇಷ ಸಹಾಯಾಧಿಕಾರಿಯಾಗಿ ಕರ್ತವ್ಯ ವಹಿಸಿಕೊಂಡರು. 2 ನಂತರ ವೆಂಕಟರಾವ್ ಅವರನ್ನು ಹೈದರಾಬಾದಿನ ದಿವಾನರನ್ನಾಗಿ ನೇಮಿಸಲಾಯಿತು. ವೆಂಕಟರಾವ್ ಅವರ ಸೇವೆಯನ್ನು ಹೈದರಾಬಾದಿನ ರೆಸಿಡೆಂಟ್ ಆಗಿದ್ದ ಜನರಲ್ J.S. ಫ್ರೇಸರ್ 1842 ಲಾರ್ಡ್ ಎಡಿನ್ಬರೋ ಬರೆಯುತ್ತಾ, ಈತ ಮಹಾನ್ ಪ್ರತಿಭೆಯ ವ್ಯಕ್ತಿ, ಮೊದಲ ಶ್ರೇಣಿಯ ಆಡಳಿತ ಕೌಶಲ್ಯವನ್ನು ಹೊಂದಿದ್ದಾರೆ. ಅವರ ಜೊತೆ 1 or 2 ಮಾತನಾಡಿದ ಮೇಲೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಇಂತಹ ವ್ಯಕ್ತಿಗಳನ್ನು ಭಾರತೀಯ ಸುಪ್ರೀಂ ಕೌನ್ಸಿಲ್ನ ಲಾಭಕ್ಕಾಗಿ ನೇಮಿಸಬಹುದಾಗಿದೆ ಎಂದು ಉದ್ಗರಿಸಿದರು. ಹೈದರಾಬಾದಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ತೀವ್ರ ರೀತಿಯ ಪರಿಷ್ಕರಣೆ ತರಲು ವೆಂಕಟರಾವ್ ಅವರು ತಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ವಿಲಿಯಂ ಬೆಂಟಿಂಕ್ ಅವರಿಗೆ ಸಂಪೂರ್ಣ ನಂಬಿಕೆ ಇತ್ತು ಎಂದು ತಿಳಿಸಿದರು. ಮಾರ್ಕ್ ಕಬ್ಬನ್ ಕೂಡ ಜನರಲ್ ಫ್ರೇಸರ್ ಅವರ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ಸಮರ್ಥಿಸಿದ್ದರು. ವೆಂಕಟರಾವ್ ಅವರು ಹೈದರಾಬಾದಿಗೆ ತೆರಳಿದ ಮೇಲೆ ತೀವ್ರ ರೀತಿಯ ಅನಾರೋಗ್ಯಕ್ಕೆ ಒಳಗಾದರು. ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದು ಅಲ್ಲಿಯೇ ಜುಲೈ 1848 ನಿಧನರಾದರು. ಅವರ ಅಪರಿಮಿತ ಹುರುಪು, ಸಾಮರ್ಥ್ಯ ಮತ್ತು ನ್ಯಾಯಪರ ನಿಷ್ಠೆಗಾಗಿ ಭಾರತ ಸರ್ಕಾರ ಅವರಿಗೆ 1838 ರಾಯ ಬಿರುದನ್ನು ಕೊಟ್ಟು ಗೌರವಿಸಿತ್ತು. ಅವರ ಪುತ್ರ ದಿವಾನ್ ಬಹದ್ದೂರ್ ರಘುನಾಥರಾವ್ ಇಂದೋರಿನ ದಿವಾನರಾಗಿ ಸೇವೆ ಸಲ್ಲಿಸಿದ್ದರು. ಬೆಂಗಳೂರಿನ ಶಂಕರಪುರದ KR ರಸ್ತೆಯಲ್ಲಿ ವೆಂಕಟರಾವ್ ನೆನಪಿನಲ್ಲಿ ಕಲ್ಯಾಣ ಮಂಟಪ ಹೊಂದಿದ್ದು ಅದಕ್ಕೆ ರಾಯರಾಯ ಕಲ್ಯಾಣ ಮಂಟಪ ಎಂದು ಹೆಸರಿಡಲಾಗಿದೆ.
6: ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಸಮಯ 6:15 ಈಗ ಕೆಲವು ವಾಣಿಜ್ಯ ಪ್ರಕಟಣೆಯನ್ನು ಕೇಳೋಣ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶು ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ.
2: ಹಾಗಿರುತ್ತೆ, ಹೇಳು ಮತ್ತೆ.
3: ಹೊಟ್ಟೆ ಇದೆಯಲ್ಲ, ಅದು ಲಾರಿ ಆಗಿರುತ್ತೆ.
1: ತಪ್ಪದೆ ಆಲಿಸಿ. ತಿಂಗಳ ಕಡೆಯ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದಲ್ಲಿ ಶಿಶು ಗೀತೆಗಳ ಕಾರ್ಯಕ್ರಮ ಚಿಣ್ಣರ ಚಿಲಿಪಿಲಿ.
4: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8:15 ಪ್ರಸಾರವಾಗುವ ಯುವವಾಣಿಯಲ್ಲಿ ಯುವ ಸೆಲೆಬ್ರಿಟಿ ನಟ ಹಾಸ್ಯ ಕಲಾವಿದ ಮಿಮಿಕ್ರಿ ಮಂಜುನಾಥ್ ಅವರೊಂದಿಗೆ ಮಾತುಕತೆ ಕೇಳಬಹುದು.
5: ಚಾನಲ್ಲೇ ಎಲ್ಲ ಹೇಳುತ್ತೆ, ಇಂಥದ್ದೇ ಬೇಕು, ಈ ಮನುಷ್ಯ ಹಿಂಗೆ ಇರಬೇಕು, ಇದೇ ಕ್ಯಾರೆಕ್ಟರ್ ಮಾಡಬೇಕು, ಈ ಕ್ಯಾರೆಕ್ಟರ್ಗೆ ಇಂತಿಂಥ ಬಟ್ಟೆಗಳೇ ಹಾಕಬೇಕು, ಹಿಂಗೆ ಇರಬೇಕು, ಕೈಗೆ ಒಂದು ದಾರ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಚಾನಲ್ ಹೇಳುತ್ತೆ.
4: ಕೇಳಿ ಇದೇ ಸೋಮವಾರ ರಾತ್ರಿ 8:15 ಯುವ ಸೆಲೆಬ್ರಿಟಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ 4:00 ಮಹಿಳಾ ರಂಗದಲ್ಲಿ ಕೇಳಿ ಭಾವಸಂಗಮ, ಭಾವಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.
6: ಕವಿ ಪ್ರಕೃತಿಯ ಪ್ರತಿಯೊಂದು ಅಂಶದಲ್ಲೂ ಅಡಗಿರುವ ಸೌಂದರ್ಯ, ಸಂಗೀತ, ಶಾಂತಿ, ದೈವಿಕತೆಯನ್ನು ಅನುಭವಿಸುವಂತೆ ಎಲ್ಲರನ್ನೂ ಪ್ರೇರೇಪಿಸುತ್ತಾರೆ.
0: ಮರೆಯದೆ ಕೇಳಿ ಇದೇ ಸೋಮವಾರ 4:00 ಮಹಿಳಾ ರಂಗದ ಭಾವಸಂಗಮ ಕಾರ್ಯಕ್ರಮ.

0: ಸ್ನೇಹಿತರೆ, ಈಗ ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆ ಇದೆ. ಸಹನಾ ಎಂಬ 25 ವರ್ಷದ ಯುವತಿಯೊಬ್ಬರು ಕಾಣೆಯಾಗಿದ್ದಾರೆ. ಇವರ ತಂದೆಯ ಹೆಸರು ಸುರೇಶ್ ಬಿ. ಗೋಧಿ ಮೈಬಣ್ಣ, ಗುಂಡು ಮುಖ, ಸದೃಢ ಮೈಕಟ್ಟನ್ನು ಹೊಂದಿದ್ದಾರೆ. ಕಪ್ಪು ತಲೆಗೂದಲಿದೆ. ಮೂಗಿನ ಮೇಲೆ ಕಪ್ಪು ಕಾರಳ್ಳು ಇರುತ್ತದೆ. 5.2 ಅಡಿ ಎತ್ತರವಿದ್ದಾರೆ. ಕನ್ನಡ ಭಾಷೆ ಮಾತನಾಡುತ್ತಾರೆ. ಹಸಿರು ಬಣ್ಣದ ಚೂಡಿದಾರ ಧರಿಸಿರುತ್ತಾರೆ. ಈಗ ಹೇಳಿದ ವ್ಯಕ್ತಿಯ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಬೇಕೆಂದು ಈ ಮೂಲಕ ಕೋರಲಾಗಿದೆ. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 6:20. ಸಂಸ್ಕೃತದಲ್ಲಿ ವಾರ್ತೆಯನ್ನು ಕೇಳೋಣ. ದೆಹಲಿ ಕೇಂದ್ರದಿಂದ
1: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಕೇಂದ್ರೀಯ ಮಂತ್ರಿಮಂಡಲೇನ ಅದ್ಯ ಪ್ರಶ್ನಪತ್ರ ಗೋಪ್ಯತಾ ಭಂಗ ಅಥ ಪರೀಕ್ಷಾ ಕದಾಚಾರ ಪ್ರಕರಣಾನಾಂ ದ್ರುತ ನ್ಯಾಯಾಲಯಾನಾಂ ಸಂಸ್ಥಾಪನಾಯ ಕಠೋರ ದಂಡಸ್ಯ ವಿಧಾನಾಯ ಚ ಏಕಸ್ಯ ಪ್ರಾರೂಪ ವಿಧೇಯಕಸ್ಯ ಸ್ವೀಕೃತಿಃ ಪ್ರದತ್ತಾ. ಕೇಂದ್ರೀಯ ಮಂತ್ರಿಮಂಡಲೇನ ಬಳ್ಳಾರಿ ಗುಂತಕಲ್ ರೇಲ ಪರಿಯೋಜನಾಯೈ ಅನುಮೋದಿತಂ 64,12,00,000,00,000 ಪರಿಮಿತಂ ದ್ರವ್ಯಂ. ಅಪರತ್ರ ಅಂಗೀಕೃತ ತ್ರಿರಸಾಯನೋದ್ಯಾನ ಸಂವಲಿತ ಭವ್ಯ ರಸಾಯನ ಪರಿಯೋಜನಾ. ಕೇಂದ್ರೀಯ ಮಂತ್ರಿಭಿಃ ಸಿಜೆಪಿ ಪ್ರತಿನಿಧಿ ಮಂಡಲೇನ ಸಹ ನವದಿಲ್ಲ್ಯಾಂ ಸಂಪಾದಿತಂ ಉಪವೇಶನಂ. ಶ್ವಸ್ತಾವತ್ ಪುನಃ ಪ್ರವರ್ತಯಿಷ್ಯತೆ ದ್ವಿಪಕ್ಷೀಯ ವಾರ್ತಾಕ್ರಮಃ. ನೀಟ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣಂ ಸಮಾಶ್ರಿತ್ಯ ಸಂಸದಿ ಅದ್ಯಾಪಿ ಅನುವೃತ್ತಃ ಕೋಲಾಹಲಃ. ಪ್ರತಿಪಕ್ಷಸ್ಯ ವಿರೋಧೋದ್ಘೋಷೇಣ ಸೋಮವಾಸರ ಪರ್ಯಂತಂ ಅಪವಾರಿತಂ ಸಂಸದಃ ಕಾರ್ಯಜಾತಂ. ಪಾಕಿಸ್ತಾನಾವೃತ ಜಮ್ಮು ಕಾಶ್ಮೀರ ಕ್ಷೇತ್ರೇ ಜಾಯಮಾನಸ್ಯ ಅತ್ಯಾಚಾರಸ್ಯ ಅಥ ಮಾನವಾಧಿಕಾರ ಹನನಸ್ಯ ಸಂಯುಕ್ತ ರಾಷ್ಟ್ರಸಂಘೇನ ಕೃತಾಂ ಉಪೇಕ್ಷಾಮಾದಾಯ ಭಾರತೇನ ಪ್ರಕಟೀಕೃತಃ ತೀವ್ರಃ ಖೇದಃ. ಅಪಿ ಚ ವಿಶ್ವ ಕನಿಷ್ಠ ಸ್ಕ್ವಾಶ್ ಪ್ರತಿಯೋಗಿತಾಯಾಂ ಭಾರತಸ್ಯ ಕ್ರೀಡಿಕಾ ಅನಾಹತ ಸಿಂಹಃ ಪ್ರಾಗುಪಾಂತ್ಯ ಚಕ್ರಂ ವಿಜಿತ್ಯ ಉಪಾಂತ್ಯ ಚಕ್ರಂ ಪ್ರಾವಿಶತ್. ಅಥ ವಾರ್ತಾಃ ವಿಶದೀಕೃತ್ಯ. ಕೇಂದ್ರೀಯ ಮಂತ್ರಿಮಂಡಲೇನ ಅದ್ಯ ಪ್ರಶ್ನಪತ್ರ ಗೋಪ್ಯತಾ ಭಂಗ ಅಥ ಪರೀಕ್ಷಾ ಕದಾಚಾರ ಪ್ರಕರಣಾನಾಂ ದ್ರುತ ನ್ಯಾಯಾಲಯಾನಾಂ ಸಂಸ್ಥಾಪನಾಯ ಸಹೈವ ಕಠೋರ ದಂಡಸ್ಯ ವಿಧಾನಾಯ ಏಕಸ್ಯ ಪ್ರಾರೂಪ ವಿಧೇಯಕಸ್ಯ ಸ್ವೀಕೃತಿಃ ಪ್ರದತ್ತಾ. ಸಂಸದಿ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಅಧ್ಯಕ್ಷತಾಯಾಂ ಸಂಪನ್ನೆ ಮಂತ್ರಿಮಂಡಲೀಯೋಪವೇಶನೆ ಅಸ್ಯ ಪ್ರಾರೂಪ ವಿಧೇಯಕಸ್ಯ ಅನುಮೋದನಂ ಕೃತಂ. ಕೇಂದ್ರೀಯ ಮಂತ್ರಿಮಂಡಲ ಆರ್ಥಿಕ ಕಾರ್ಯಸಮಿತಿಯ ಕರ್ನಾಟಕ ಆಂಧ್ರಪ್ರದೇಶ ರಾಜ್ಯಯೋಃ ಮಧ್ಯೆ ಸ್ಥಿತಸ್ಯ ಬಳ್ಳಾರಿ ಗುಂತಕಲ್ ರೇಲಖಂಡಸ್ಯ ರೇಲಪಥ ಪಂಕ್ತೇಃ ನಿರ್ಮಾಣ ಪ್ರಸ್ತಾವಾಯ ಸ್ವೀಕೃತಿಃ ಪ್ರಖ್ಯಾಪಿತಾ. ಅದ್ಯ ಅಪರಾಹ್ನೆ ನವದಿಲ್ಲ್ಯಾಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಅಬ್ರವೀತ್ ಯತ್ ಏಷಾ ಪರಿಯೋಜನಾ ಆಂಧ್ರಪ್ರದೇಶ ಕರ್ನಾಟಕ ರಾಜ್ಯಯೋಃ ಮಧ್ಯೆ ಗಮನಾಗಮನ ಸಂಪರ್ಕಂ ಭೃಶಂ ದೃಢಯಿಷ್ಯತೆ. ಏಷಾ ಕಾರ್ಯಯೋಜನಾ ತಾವತ್ ಪ್ರಧಾನಮಂತ್ರಿ ಗತಿಶಕ್ತಿ ರಾಷ್ಟ್ರೀಯ ಮಹಾಯೋಜನಾಯಾಃ ಆಧಾರೇಣ ಪರಿಕಲ್ಪಿತಾ ವರ್ತತೆ. ಯಸ್ಯಾಃ ಮುಖ್ಯಂ ಲಕ್ಷ್ಯಂ ತಾವತ್ ಏಕೀಕೃತ ನಿಯೋಜನೇನ ತಥಾ ಹಿತಧಾರಕಾಣಾಂ ಪರಾಮರ್ಶೈಃ ಬಹುಮಾಧ್ಯಮಿಕ ಸಂಪರ್ಕಸ್ಯ ಅಥ ಸಂಭಾರ ದಕ್ಷತಾಯಾಃ ಸಮಭಿವೃದ್ಧಿಃ ವರ್ತತೆ. ಕೇಂದ್ರೀಯ ಮಂತ್ರಿ ಜೆಪಿ ನಡ್ಡಾ ಡಾಕ್ಟರ್ ಜಿತೇಂದ್ರ ಸಿಂಹಃ ಚೇತ್ಯೇತೌ ಅದ್ಯ ನವದಿಲ್ಲ್ಯಾಂ ಸಿಜೆಪಿ ಪ್ರತಿನಿಧಿ ಮಂಡಲೇನ ಸಹ ಅಮಿಲತಾಂ. ಸಮ್ಮೇಳನಾತ್ ಪರಂ ವಾರ್ತಾಹರೈಸ್ಸಹ ಭಾಷ್ಯಮಾಣಃ ಶ್ರೀ ನಡ್ಡಾ ಅವೋಚತ್ ಯತ್ ಉಪವೇಶನಾವಧೌ ತೈಃ ಪರೀಕ್ಷಾ ಪ್ರಣಾಲ್ಯಾಂ ಪರಿಷ್ಕಾರಾಣಾಂ ವಿಷಯೆ ತೈಃ ಸಿಜೆಪಿ ಪ್ರತಿನಿಧಿಮಂಡಲಸ್ಯ ಯಾಚನಾಃ ಧೈರ್ಯಪೂರ್ವಕಂ ಶ್ರುತಾಃ. ಶ್ರೀ ನಡ್ಡಾ ಅವೋಚತ್ ಯತ್ ಪ್ರತಿನಿಧಿಮಂಡಲೇನ ತಿಸ್ರಃ ಮುಖ್ಯಾಃ ಯಾಚನಾಃ ಉಪಸ್ಥಾಪಿತಾಃ ಸಹೈವ ಪ್ರಶ್ನಪತ್ರ ಗೋಪ್ಯತಾ भंग प्रकटनस्य रोधनाय केचन उपायाः अपि प्रतिपादिताः। केन्द्रीय मंत्री समेधितवान् यत् सर्वकारः श्वः प्रतिनिधि मण्डलेन सह पुनः द्वितीय चरणस्य वार्तां विधास्यति। नीट प्रश्नपत्र गोप्यता भंगे सहैव छात्राणां विरोध प्रदर्शनमधिकृत्य अद्य पञ्चम दिनेपि संसदि अविरत कोलाहलेन उभयोः सदनयोः कार्याचरणं सोमवासरं यावत् स्थगितम्। अपराह्णे द्विवादने द्वितीय स्थगनात् परं यदा राज्यसभा समवेता तदा गृहराज्यमन्त्रिणा नित्यानन्दरायेण 26,2000 राष्ट्रिय गौरव अपमान निवारण विधेयकम् उपस्थापितम्। एतद् विधेयकम् 171 अधिनियमस्य संशोधनार्थं वर्तते। विधेयकस्य उपस्थापनात् परं विपक्षिणः नीट प्रकरणमादाय उच्चैः विरोधोद्घोषान् प्रारभन्त। इतस्य कोलाहलस्य मध्ये उपसभापतिः हरिवंशः सदनस्य कार्याचरणं सोमवासरं यावत् अस्थगयत्। इतः प्राग् प्रातः 11 यदा राज्यसभायाः कार्याचरणम् आरब्धं तदा सदनं कार्गिलयुद्धस्य हुतात्मवीरेभ्यः श्रद्धाञ्जलिं प्रादात्। सभापतिः सीपी राधाकृष्णन् प्रावोचत् यत् कार्गिल विजय दिवसः 99,19 कार्गिल युद्धे भारतस्य विजयस्य स्मारकं वर्तते। उच्चसदने हुतात्मवीराणां स्मृतौ मौनमपि संधृतम्। अपरत्र नीट विषये छात्राणां प्रदर्शनं चाधिकृत्य विपक्षस्य विरोधेन लोकसभायाः कार्याचरणमपि सोमवासरं यावत् अपवारितम्। मध्याह्ने 12 प्रथम स्थगनात् परं यदा सदनं समवेतं तदा संसदीय कार्यमंत्री किरेन रिजिजुः न्यगादीत् यत् सर्वकारः प्रथम दिनादेव नीट विषये चर्चायै सन्नद्धो वर्तते। सः प्रावोचत् यत् कांग्रेस दलेन नूतन पक्षाश्रयानारोप्य चर्चायां विघ्नः उत्पाद्यते। मंत्री गदितवान् यत् प्रधानमंत्री देशम् आश्वासितवान् यत् अस्मिन् विषये कठोर विधिः आनेष्यते। श्री रिजिजुः विपक्ष नेतारं राहुल गांधिनं न्यवेदयत् यत् सः स्वसंसदीय सहयोगिनां मार्गदर्शनं कुर्यात् येन सदनस्य संचालनं सुचारु रूपेण भवेत्। संस्कृतवार्तायाः संस्करणमिदम् इदानीम् आकाशवाणीतः प्रसार्यते। सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज ऑन एआईआर चलदूरभाषीय तन्त्रांशे अपि समुपलब्धो भविष्यति। पाकिस्तानावृत जम्मू कश्मीर क्षेत्रे जायमानस्य अत्याचारस्य सहैव मानवाधिकार हननस्य संयुक्त राष्ट्र संघेन कृताम् उपेक्षामादाय भारतेन तीव्रः खेदः प्रकटीकृतः। संयुक्त राष्ट्र संघे भारतस्य स्थायी प्रतिनिधिः हरीश पर्वतनेनी इत्यसौ प्रावोचत् यत् अन्येषु देशेषु एतादृशानां घटनाक्रमाणां संयुक्त राष्ट्र संघेन तीव्र निंदा क्रियते, परंच पाकिस्ताने जायमानेषु एतादृशेषु कृत्येषु अवधानं नैव प्रदीयते। सः शान्तिपूर्ण विवाद निवारण तंत्राणां सुदृढीकरणम् इति विषये आयोजिते सुरक्षा परिषदः मुक्त विवाद कार्यक्रमे भाषमाणः आसीत्। अद्य सर्वोच्च न्यायालयः नीट यूजी प्रश्नपत्र गोप्यता भंग प्रकरणे केन्द्रीय प्रशासनं राष्ट्रीय परीक्षा अभिकरणञ्च परीक्षा परिष्काराणाम् अनुष्ठान प्रगतिमालक्ष्य विशद शपथ पत्रम् उपस्थापयितुं समादिदेश। पर्यावरणविदः सामाजिक कार्यकर्तुः च सोनम वांगचुक इत्याख्यस्य 26-दिनात्मकं सुदीर्घम् अनशनम् ह्यः रात्रौ गुरुग्रामस्य एकस्मिन् निज चिकित्सालये विश्रान्तिमगात्। एतत् अनशनं जेपी नड्डा जितेन्द्र सिंहयोः गरिमामय उपस्थितौ सम्पन्नम्। वांगचुक वर्येण निगदितं यत् बहुविधानां पक्षाश्रयणाम् उपरि सुदीर्घ विचार विमर्शस्य अनन्तरमेव एषः निर्णयः गृहीतः। अद्य भारतस्य राष्ट्रपति पदासीना द्रौपदी मुर्मुः भारत रोमानिया देशयोः मध्ये आर्थिक निवेश सम्बन्धानां विस्ताराय आह्वानम् अकरोत्। तया प्रोदीरितं यत् द्वयोः राष्ट्रयोः मध्ये गभीर वाणिज्यिक सहयोगाय अदूषिता अनन्ता च क्षमता विद्यते। विश्व कनिष्ठ स्क्वाश प्रतियोगितायां भारतस्य क्रीडिका अनाहत सिंहः मिस्र देशस्य हबीबा रिज्क इत्येताम् 11-7, 11-5, 6-11, 11-9 इत्यंकांतरालेन पराभूय प्रागुपान्त्यचक्रं विजित्य उपान्त्यचक्रं प्राविशत्। विजयेनानेन अनाहत सिंहः अस्मिन् विश्वस्तरीय द्वन्द्वे अश्रान्तं द्वितीयवारम् उपान्त्यचक्रं प्राप्य प्रथम भारतीय क्रीडिकात्वेन इतिहासम् अरचयत्। सम्प्रति सा खलु स्वर्णपदकस्य शीर्षक विजयाय परिगणिता वर्तते। इति वार्ताः।
2: आकाशवाणी अवलोकन।
3: ಆಕಾಶವಾಣಿ ಅವಲೋಕನ. ವಿಷಯ ಸುಸ್ಥಿರ ಜಲಭದ್ರತೆಯತ್ತ ಭಾರತದ ಕ್ರಾಂತಿಕಾರಿ ಜನಾಂದೋಲನ. ಕ್ಯಾಚ್ ದಿ ರೈನ್ ಬರೆದವರು ಅಭಯ ಧಾಮ್ಲೆ, ಓದುತ್ತಿರುವವರು ಹರ್ಷಿತಾ ಟಿಎಲ್. ಬದಲಾಗುತ್ತಿರುವ ಜಾಗತಿಕ ಹವಾಮಾನ ಪರಿಸ್ಥಿತಿ, ಅನಿಶ್ಚಿತ ಮಳೆ ಹಾಗೂ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ನೀರಿನ ಬೇಡಿಕೆಯ ಈ ಆಧುನಿಕ ಯುಗದಲ್ಲಿ ಜಲಸಂಪನ್ಮೂಲಗಳ ಸುಸ್ಥಿರ ಸಂರಕ್ಷಣೆ ರಾಷ್ಟದ ಪ್ರಮುಖ ಹಾಗೂ ತುರ್ತು ಆದ್ಯತೆಯಾಗಿದೆ. ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಹಾಗೂ ಕ್ರಿಯಾಶೀಲ ನೇತೃತ್ವದಲ್ಲಿ ಜಲ ಸಂರಕ್ಷಣೆಯನ್ನು ಕೇವಲ ಒಂದು ಸರ್ಕಾರದ ಆಡಳಿತಾತ್ಮಕ ಕಾರ್ಯಕ್ರಮವಾಗಷ್ಟೇ ಉಳಿಸದೆ ಪ್ರತಿಯೊಬ್ಬ ನಾಗರಿಕನೂ ಭಾಗವಹಿಸುವ ರಾಷ್ಟವ್ಯಾಪಿ ಜನಾಂದೋಲನವಾಗಿ ಪರಿವರ್ತಿಸುವಲ್ಲಿ ಯಶಸ್ಸು ಸಾಧಿಸಿದೆ. ಮಳೆ ಎಲ್ಲಿ ಬೀಳುತ್ತದೋ, ಯಾವಾಗ ಬೀಳುತ್ತದೋ ಅಲ್ಲಿಯೇ ಅದನ್ನು ಹಿಡಿದಿಟ್ಟುಕೊಳ್ಳಿ ಎಂಬ ಘೋಷವಾಕ್ಯದೊಂದಿಗೆ ಚಾಲನೆ ನೀಡಲಾದ ಜಲಶಕ್ತಿ ಅಭಿಯಾನ ಕ್ಯಾಚ್ ದಿ ರೈನ್ ಇಂದು ಭಾರತದ ಮೂಲೆ ಮೂಲೆಯಲ್ಲೂ ಜಲ ಭದ್ರತೆಯನ್ನು ಖಾತ್ರಿಪಡಿಸುವಲ್ಲಿ ಒಂದು ನೂತನ ದಿಕ್ಸೂಚಿಯಾಗಿ ಹೊರಹೊಮ್ಮಿದೆ. ಮಳೆ ನೀರಿನ ಪ್ರತಿಯೊಂದು ಹನಿಯನ್ನು ವ್ಯರ್ಥವಾಗದಂತೆ ಸಂಗ್ರಹಿಸುವುದು, ಅಂತರ್ಜಲ ಮಟ್ಟವನ್ನು ವೈಜ್ಞಾನಿಕವಾಗಿ ಮರುಪೂರಣಗೊಳಿಸುವುದು, ಸಾಂಪ್ರದಾಯಿಕ ಜಲಮೂಲಗಳಿಗೆ ಮರುಜೀವ ನೀಡುವುದು ಹಾಗೂ ಈ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಸ್ಥಳೀಯ ಸಮುದಾಯದ ಸಕ್ರಿಯ ಸಹಭಾಗಿತ್ವವನ್ನು ಖಾತ್ರಿಪಡಿಸುವುದು ಈ ಯೋಜನೆಯ ಮೂಲ ತತ್ವವಾಗಿದೆ. ದೇಶದ ಪ್ರತಿಯೊಂದು ಮನೆ ವಸತಿ ಸಮುಚ್ಚಯಗಳು ಹಾಗೂ ಸರ್ಕಾರಿ ಮತ್ತು ಖಾಸಗಿ ಕಚೇರಿ ಸಂಕೀರ್ಣಗಳಲ್ಲಿ ವೈಜ್ಞಾನಿಕ ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲು ಈ ಅಭಿಯಾನವು ಉತ್ತೇಜನ ನೀಡುತ್ತದೆ. ಇದರ ಜೊತೆಗೆ ಭೌಗೋಳಿಕವಾಗಿ ಸೂಕ್ತವಾದ ಸ್ಥಳಗಳಲ್ಲಿ ಮರುಪೂರಣ ಹೊಂಡಗಳು ಮತ್ತು ಮೂಲಸೌಕರ್ಯ ನಿರ್ಮಿಸುವುದು, ಬಳಕೆಯಲ್ಲಿಲ್ಲದೆ ಬೋರ್ವೆಲ್ಗಳನ್ನು ದುರಸ್ತಿಪಡಿಸಿ ಅಂತರ್ಜಲ ಮರುಪೂರಣ ಘಟಕಗಳನ್ನಾಗಿ ಪರಿವರ್ತಿಸುವುದು, ಕಲ್ಯಾಣಿ ಬಾವಿ ಹಾಗೂ ಮೆಟ್ಟಿಲು ಬಾವಿಗಳಂತಹ ಜಲಮೂಲಗಳನ್ನು ಸ್ವಚ್ಛಗೊಳಿಸಿ ಪುನರುಜ್ಜೀವನಗೊಳಿಸುವುದು ಮತ್ತು ಕೆರೆ ಜಲಾಶಯಗಳಿಂದ ಹೂಳು ತೆಗೆದು ನೀರು ಸಂಗ್ರಹಣ ಸಾಮರ್ಥ್ಯವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಈ ಅಭಿಯಾನದ ಪ್ರಮುಖ ಆದ್ಯತೆಗಳಾಗಿವೆ. ಜಲಸಂಚಯ ಜನ್ ಭಾಗೀದಾರ್ JSJB ಎಂಬ ಉಪಕ್ರಮ ಈ ಜಲಕ್ರಾಂತಿಗೆ ಹೊಸ ವೇಗ ಮತ್ತು ದೃಢತೆ ನೀಡಿದೆ. ಸೂರತ್ನಲ್ಲಿ ಪ್ರಧಾನಿಯವರಿಂದ ಉದ್ಘಾಟನೆಗೊಂಡ ಈ ಯೋಜನೆ ಕಡಿಮೆ ವೆಚ್ಚದ ಹಾಗೂ ಸ್ಥಳೀಯ ಪರಿಸರಕ್ಕೆ ಸೂಕ್ತವಾದ ಅಂತರ್ಜಲ ಮರುಪೂರಣ ಮೂಲಸೌಕರ್ಯಗಳನ್ನು ನಿರ್ಮಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಸಮುದಾಯದ ಸಹಭಾಗಿತ್ವ, ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ, ನಿಧಿ ಮತ್ತು ಸರ್ಕಾರಿ ಯೋಜನೆಗಳ ಸಮನ್ವಯದೊಂದಿಗೆ ಅನುಷ್ಠಾನಗೊಂಡ JSJB 10 ಲಕ್ಷ ಮರುಪೂರಣ ಮೂಲಸೌಕರ್ಯಗಳ ಗುರಿಯನ್ನು ಮೀರಿ ದೇಶಾದ್ಯಂತ 27 ಲಕ್ಷಕ್ಕೂ ಹೆಚ್ಚು ಕೃತಕ ಮರುಪೂರಣ ವ್ಯವಸ್ಥೆಗಳನ್ನು ನಿರ್ಮಿಸಿ ದಾಖಲೆ ಬರೆಯಲಾಯಿತು. ಈ ಯಶಸ್ಸಿನ ಉತ್ತೇಜನದಿಂದ ಪ್ರಾರಂಭವಾದ JSJB 2.0 ಅಂತರ್ಜಲ ವಂಚಿತ ಮತ್ತು ಗಂಭೀರ ಸ್ಥಿತಿಯಲ್ಲಿರುವ ಜಿಲ್ಲೆಗಳ ಮೇಲೆ ವಿಶೇಷ ಗಮನ ಹರಿಸಿತು. 1 ಕೋಟಿ ಅಂತರ್ಜಲ ಮರುಪೂರಣ ಯೋಜನೆ ಬೃಹತ್ ಗುರಿಯನ್ನು ದೇಶಾದ್ಯಂತ 1.5 ಕೋಟಿಗೂ ಹೆಚ್ಚು ಸೌಲಭ್ಯಗಳನ್ನು ನಿರ್ಮಿಸುವ ಮೂಲಕ ಯೋಜನೆಯು ನಿರೀಕ್ಷೆಗಿಂತ ಶೇಕಡ 50ರಷ್ಟು ಹೆಚ್ಚಿನ ಸಾಧನೆ ಮಾಡಿದೆ. ಗಮನಾರ್ಹ ಸೇವೆಯನ್ನು ಗುರುತಿಸಿ ಮಾದರಿ ಸಾಧಕರಿಗೆ ರಾಷ್ಟೀಯ ಜಲ ಪ್ರಶಸ್ತಿ ಹಾಗೂ ಸ್ವಚ್ಛ ಸುಜಲ ಶಕ್ತಿ ಸಮ್ಮಾನ್ ಗೌರವಗಳನ್ನು ನೀಡಿ ಸನ್ಮಾನಿಸಲಾಗಿದೆ. ಪ್ರಸ್ತುತ ಜಾರಿಯಲ್ಲಿರುವ ಜಲಸಂಚಯ ಜನ್ ಭಾಗೀದಾರ್ ಕ್ಯಾಚ್ ದಿ ರೈನ್ ಅಭಿಯಾನವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಲವು ಪ್ರಮುಖ ಯೋಜನೆಗಳನ್ನು ಒಂದೇ ಸೂರಿನಡಿ ತಂದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿನ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಬಿತ್ತನೆಗೆ ಹೆಚ್ಚಿನ ಇಳುವರಿ ಕ್ಯಾಂಪ ಅರಣ್ಯೀಕರಣ ನಿಧಿ ಹಣಕಾಸು ಆಯೋಗದ ಅನುದಾನಗಳು ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಯೋಜನಾ ವೆಚ್ಚಗಳನ್ನು ಸಂಯೋಜಿಸಿ ಜಲ ಸಂರಕ್ಷಣಾ ಚಟುವಟಿಕೆಗಳಿಗೆ ಶಕ್ತಿ ತುಂಬಲಾಗಿದೆ.

0: ನಾರಿಶಕ್ತಿಯಿಂದ ಜಲಶಕ್ತಿ ಎಂಬ ಪರಿಕಲ್ಪನೆಯ ಮೂಲಕ ಗ್ರಾಮೀಣ ಭಾಗದಲ್ಲಿ ನೀರಿನ ನೈಜ ಸಂಕಷ್ಟವನ್ನು ಎದುರಿಸುವ ಮಹಿಳೆಯರನ್ನು ಜಲ ಸಂರಕ್ಷಣೆಯ ನೇತೃತ್ವ ವಹಿಸಲು ಪ್ರೇರೇಪಿಸಲಾಗಿದೆ. ಇದರ ಜೊತೆಗೆ ಸಾರ್ವಜನಿಕರಿಗೆ ಸೂಕ್ತ ತಾಂತ್ರಿಕ ಮಾರ್ಗದರ್ಶನ ನೀಡಲು, ಮಳೆ ನೀರು ಕೊಯ್ಲು ತಂತ್ರಜ್ಞಾನ ಅರಿವು ಮೂಡಿಸಲು ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಲ ಯೋಜನೆಗಳನ್ನು ರೂಪಿಸಲು ಪ್ರತಿಯೊಂದು ಜಿಲ್ಲೆಯಲ್ಲೂ ಸ್ಥಾಪಿಸಲಾಗಿರುವ ಜಲಶಕ್ತಿ ಕೇಂದ್ರಗಳು ಅತ್ಯುತ್ತಮ ಜ್ಞಾನ ಮತ್ತು ಸೌಲಭ್ಯ ಕೇಂದ್ರಗಳಾಗಿ ಸೇವೆ ಸಲ್ಲಿಸುತ್ತಿವೆ. ಭಾರತವು ವಿಕಸಿತ ಭಾರತದ ಸುವರ್ಣ ಕನಸಿನತ್ತ ಧಾವಿಸುತ್ತಿರುವ ಈ ಸಂದರ್ಭದಲ್ಲಿ ದೇಶದ ಕೃಷಿ ಕ್ಷೇತ್ರವನ್ನು ಬಲಪಡಿಸಲು, ಗ್ರಾಮೀಣ ಜೀವನೋಪಾಯವನ್ನು ಭದ್ರಪಡಿಸಲು ಮತ್ತು ಹವಾಮಾನ ವೈಪರೀತ್ಯಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ವೃದ್ಧಿಸಲು ಸುಸ್ಥಿರ ಜಲ ನಿರ್ವಹಣೆ ಅತ್ಯಂತ ನಿರ್ಣಾಯಕವಾಗಿದೆ. ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ಪ್ರಧಾನಮಂತ್ರಿಯವರು ನೀಡಿದ ಕ್ಯಾಚ್ ದಿ ರೈನ್ ಎಂಬ ಅಭಿಯಾನದ ಜಾಗೃತಿಯ ಕರೆ ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲೂ ನೀರಿನ ಮೌಲ್ಯವನ್ನು ಮನವರಿಕೆ ಮಾಡಿಕೊಟ್ಟಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:35. ಈಗ ಕೆಲವು ವಾಣಿಜ್ಯ ಪ್ರಕಟಣೆ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
7: ಹಿಂದೆ kasub.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಸಹಿತ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಇವರ ವತಿಯಿಂದ

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
2: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
3: ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50-7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, STD ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ಇಂದಿನ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ಕುರಿತು ಭಾಗವಹಿಸುತ್ತಾರೆ ಕೃಷಿ ಅಧಿಕಾರಿಗಳಾದ ನವೀನ್ LR.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಬಳ್ಳಾರಿ ಗುಂತಕಲ್ ನಡುವಿನ 1,264 ಕೋಟಿ ರೂಪಾಯಿ ವೆಚ್ಚದ ರೈಲು ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕಾವೇರಿ ವಿವಾದ, ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನವೆಂಬರ್ 17 19 29ನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ, 75 ಹೆಚ್ಚು ದೇಶಗಳು ಭಾಗಿ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ 11,000 ಕೋಟಿ ರೂಪಾಯಿ ಆದಾಯ ಗುರಿ. ಕೊಡಗಿನ ಹರಂಗಿ ಜಲಾಶಯ ಭರ್ತಿಯಾಗಲು 3 ಬಾಕಿ, ನಾಳೆ ನದಿಗೆ ನೀರು ಬಿಡಲು ನಿರ್ಧಾರ. ಕರ್ನಾಟಕ ಆಂಧ್ರಪ್ರದೇಶ ಆರ್ಥಿಕ ಕಾರಿಡಾರ್ ಯೋಜನೆಯಡಿ ಗುಂತಕಲ್ಲಿಂದ ಬಳ್ಳಾರಿ, ಹೊಸಪೇಟೆ, ಹುಬ್ಬಳ್ಳಿ, ಅಂಕೋಲಾದವರೆಗೆ ರೈಲ್ವೆ ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 46 ಉದ್ದದ 3ನೇ ಮತ್ತು 4ನೇ ರೈಲು ಮಾರ್ಗಗಳನ್ನು ನಿರ್ಮಿಸುವ 1,264 ರೂಪಾಯಿ ವೆಚ್ಚದ ಬೃಹತ್ ಯೋಜನೆ ಇದಾಗಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟದ ಆರ್ಥಿಕ ವ್ಯವಹಾರಗಳ ಸಮಿತಿಯು ಯೋಜನೆಗೆ ಅನುಮೋದನೆ ನೀಡಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ಉತ್ತರ ಕರ್ನಾಟಕದ ಜನರಿಗೆ ಹೆಚ್ಚು ಅನುಕೂಲವಾಗಲಿದೆ. ಪ್ರಸ್ತಾವಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಯು ಸುಮಾರು 7 ಜನಸಂಖ್ಯೆಯನ್ನು ಹೊಂದಿರುವ 99 ಹಳ್ಳಿಗಳಿಗೆ ಸಂಪರ್ಕ ಹೆಚ್ಚಿಸಲಿದೆ. ಇದು ಸರಕು ಸಾಗಣೆಯನ್ನು ಸುಗಮಗೊಳಿಸುವುದು, ರೈಲು ಮಾರ್ಗದ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮತ್ತು ಬಹುಮಾದರಿ ಸಂಪರ್ಕವನ್ನು ಬಲಪಡಿಸುವ ಗುರಿ ಹೊಂದಿದೆ. ಈ ಯೋಜನೆ 2028-29 ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೊತೆ ಮಾತನಾಡಲು ಸಿದ್ಧ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ಸೇರಿದಂತೆ ಎಲ್ಲಾ ಪಾಲುದಾರ ರಾಜ್ಯಗಳೊಂದಿಗೆ ಚರ್ಚೆಗೆ ರಾಜ್ಯ ಸರ್ಕಾರ ಮುಕ್ತವಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ತಮಿಳುನಾಡು ಮುಖ್ಯಮಂತ್ರಿ ಬರೆದ ಪತ್ರದ ವಿಚಾರಗಳನ್ನು ಬಹಿರಂಗಪಡಿಸಲು ಡಿಕೆ ಶಿವಕುಮಾರ್ ನಿರಾಕರಿಸಿದ್ದಾರೆ. ಏಷ್ಯಾದ ಅತಿದೊಡ್ಡ ತಂತ್ರಜ್ಞಾನ ಉತ್ಸವವಾಗಿರುವ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯ 29ನೇ ಆವೃತ್ತಿಯು ಕೃತಕ ಬುದ್ಧಿಮತ್ತೆ ಹಾಗೂ ಅದರಾಚೆ ಧ್ಯೇಯವಾಕ್ಯದಡಿ 17-19 ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದ್ದಾರೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, 75 ಹೆಚ್ಚು ದೇಶಗಳಿಂದ 1,800 ಹೆಚ್ಚು ಪ್ರದರ್ಶಕರು, 20,000 ಹೆಚ್ಚು ಪ್ರತಿನಿಧಿಗಳು ಹಾಗೂ 60,000 ಹೆಚ್ಚು ಸಂದರ್ಶಕರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಭವಿಷ್ಯದ ನಿರ್ಮಾತೃಗಳು ಕಾರ್ಯಕ್ರಮವು ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಿದೆ. ನವೋದ್ಯಮಗಳ ಹೂಡಿಕೆದಾರರು, ಮಾರ್ಗದರ್ಶಕರು ಹಾಗೂ ಜಾಗತಿಕ ಮಾರುಕಟ್ಟೆಗಳ ಜೊತೆಗೆ ಸಂಪರ್ಕಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿಗದಿಪಡಿಸಿರುವ 11,000 ರೂಪಾಯಿ ಆದಾಯ ಸಂಗ್ರಹದ ಗುರಿ ಸಾಧಿಸಲು ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಯೂ ಕಾರ್ಯನಿರ್ವಹಿಸಬೇಕು ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ನಿರ್ದೇಶನ ನೀಡಿದ್ದಾರೆ. ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿ ಜಿಲ್ಲೆಯ ಭೂವಿಜ್ಞಾನಿಗಳಿಗೆ ಪ್ರತ್ಯೇಕ ಕಾರ್ಯಗುರಿ ನಿಗದಿಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಆರ್ಥಿಕ ವರ್ಷದಲ್ಲಿ ಇಲಾಖೆಗೆ 11,000 ರೂಪಾಯಿ ಆದಾಯ ಸಂಗ್ರಹಿಸುವ ಗುರಿ ನಿಗದಿಪಡಿಸಲಾಗಿದೆ. ಒಟಿಎಸ್ ಯೋಜನೆಯ ಮೂಲಕ 2,000 ರೂಪಾಯಿ ಆದಾಯ ಸಂಗ್ರಹಿಸುವ ಗುರಿ ಹೊಂದಲಾಗಿದ್ದು, ಮುಂದಿನ 6 ಗುರಿ ಸಾಧಿಸುವಂತೆ ರೋಹಿಣಿ ಸಿಂಧೂರಿ ಸೂಚಿಸಿದ್ದಾರೆ. ಸ್ವಯಂ ಅನುಷ್ಠಾನ ಯೋಜನೆಯಡಿ ಕಡ್ಡಾಯವಾಗಿ ನಿರ್ಮಿಸಬೇಕಾದ ವಿದ್ಯುತ್ ಮೂಲಸೌಕರ್ಯವನ್ನು ಸಕಾಲದಲ್ಲಿ ಪೂರ್ಣಗೊಳಿಸದ ಹಾಗೂ ಕೆಇಆರ್ಸಿ ನಿಯಮಗಳನ್ನು ಉಲ್ಲಂಘಿಸಿರುವ ಯೋಜನೆಗಳ ವಿರುದ್ಧ ನಿಯಮಾನುಸಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಕುರಿತಂತೆ ಪ್ರಕಟಣೆ ನೀಡಿರುವ ಅವರು, 7.5 MVAಗಿಂತ ಹೆಚ್ಚಿನ ಮಂಜೂರಾತಿ ವಿದ್ಯುತ್ ಭಾರ ಹೊಂದಿರುವ ವಸತಿ ಸಮುಚ್ಚಯಗಳು, ಟೌನ್ಶಿಪ್ಗಳು, ಬೃಹತ್ ಲೇಔಟ್ಗಳು ತಮ್ಮ ವೆಚ್ಚದಲ್ಲಿಯೇ ವಿದ್ಯುತ್ ಉಪಕೇಂದ್ರ ಹಾಗೂ ಸಂಬಂಧಿತ ವಿದ್ಯುತ್ ಮೂಲಸೌಕರ್ಯ ನಿರ್ಮಿಸುವುದು ಕಡ್ಡಾಯವಾಗಿದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕರಿಗೆ ನಿರಂತರ ಹಾಗೂ ಗುಣಮಟ್ಟದ ವಿದ್ಯುತ್ ಪೂರೈಕೆ ದೊರೆಯುವಂತೆ ಮಾಡುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವ ಕೆಜೆ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಪ್ರಗತಿಯ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಂಡಳಿಯ ಯೋಜನೆಗಳ ಪ್ರಗತಿ ಮತ್ತು ಆಡಳಿತಾತ್ಮಕ ಸುಧಾರಣೆಗಳಿಗೆ ಹಲವು ಪ್ರಮುಖ ನಿರ್ದೇಶನ ನೀಡಿದ್ದಾರೆ. ನಗರ ನೀರು ಸರಬರಾಜು ಮಂಡಳಿಯು ಎಲ್ಲಾ ಪ್ರದೇಶಗಳಲ್ಲಿ ಚರಂಡಿ ಹಾಗೂ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳನ್ನು ಸರಿಯಾಗಿ ಮ್ಯಾಪ್ ಮಾಡಿ ಆಯಾ ಪ್ರದೇಶದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸೂಕ್ತವಾದ ಸುಧಾರಿತ ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ. ನೀರು ಪೋಲಾಗುವುದು ಸೇರಿದಂತೆ ಸಿಬ್ಬಂದಿ ದುರುಪಯೋಗ ತಡೆಯಲು ಸ್ಮಾರ್ಟ್ ಮೀಟರ್ ಅಳವಡಿಸಲು ಸಲಹೆ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಹೊರತುಪಡಿಸಿ ರಾಜ್ಯದ ಇತರ ನಗರ ಪ್ರದೇಶಗಳಲ್ಲಿ ನೀರು ಸರಬರಾಜು ಮತ್ತು ಒಳಚರಂಡಿ ಸೌಕರ್ಯ ಒದಗಿಸುವ ಜವಾಬ್ದಾರಿಯನ್ನು ಮಂಡಳಿ ಹೊಂದಿದೆ. ರಾಜ್ಯದಲ್ಲಿ ಈವರೆಗೆ 256 ನಗರ ಪ್ರದೇಶಗಳಿಗೆ ಶಾಶ್ವತ ಮೇಲ್ಮೈ ಮೂಲಗಳಿಂದ ಸುರಕ್ಷಿತ ಕುಡಿಯುವ ನೀರು ಕಲ್ಪಿಸಲಾಗಿದ್ದು, ಉಳಿದ 60 ಪಟ್ಟಣಗಳಿಗೆ ಅಂತರ್ಜಲ ಮೂಲದಿಂದ ನೀರು ಪೂರೈಸಲಾಗುತ್ತಿದೆ ಎಂದು ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ಹಾರಂಗಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹಾರಂಗಿ ಅಣೆಕಟ್ಟೆಯಿಂದ ನಾಳೆ 3,000-5,000 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ ಎಂದು ಹಾರಂಗಿ ಪುನರ್ವಸತಿ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಮಹೇಶ್ ಎಂಎಸ್ ತಿಳಿಸಿದ್ದಾರೆ. ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2,859 ಅಡಿಗಳಾಗಿದ್ದು, ಇಂದಿನ ಮಟ್ಟ 2,856 ಆಗಿದ್ದು ಬಹುತೇಕ ಭರ್ತಿಯಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವ ಸಂಭವವಿದ್ದು, ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹಾರಂಗಿ ಮತ್ತು ಕಾವೇರಿ ನದಿ ಪಾತ್ರದ ದಂಡೆಯಲ್ಲಿ ವಾಸಿಸುತ್ತಿರುವ ಜನರು ತಮ್ಮ ಆಸ್ತಿಪಾಸ್ತಿ ಹಾಗೂ ಜನ ಜಾನುವಾರು ರಕ್ಷಣೆಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಅಮೋಘ ಸಾಧನೆ ಮಾಡುವ ಮೂಲಕ ಜಪಾನ್ನಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ಗೆ ಆಯ್ಕೆಯಾಗಿರುವ ಸಿಂಧುಶ್ರೀ ಗಣೇಶ್ಗೆ ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಅಂತಾರಾಷ್ಟ್ರೀಯ ಗುಣಮಟ್ಟದ 3 ಪೋಲ್ಗಳನ್ನು ವಿತರಿಸಿ ಶುಭ ಹಾರೈಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಸಿಂಧುಶ್ರೀ ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರದ ವತಿಯಿಂದ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಬಳಸುವ ಗುಣಮಟ್ಟದ 3 ಹೊಸ ಪೋಲ್ಗಳನ್ನು ವಿದೇಶದಿಂದ ತರಿಸಿಕೊಡಲಾಗಿದೆ. ಜೊತೆಗೆ 5,00,000 ರೂಪಾಯಿ ನಗದು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ರಾಷ್ಟೀಯ ಭದ್ರತಾ ದಳ ಎನ್ಎಸ್ಜಿ ನಗರದ ವಿವಿಧ ಪ್ರದೇಶಗಳಲ್ಲಿ ಭಯೋತ್ಪಾದನಾ ನಿಗ್ರಹ ಅಣಕು ಕಾರ್ಯಾಚರಣೆ ನಡೆಸುತ್ತಿದೆ. ನಾಳೆವರೆಗೆ ಈ ಅಣಕು ಕಾರ್ಯಾಚರಣೆ ನಡೆಯಲಿದೆ. ಭಯೋತ್ಪಾದಕರ ದಾಳಿ ಸಂಭವಿಸಿದರೆ ಅದನ್ನು ಹೇಗೆ ಎದುರಿಸಬೇಕು ಎಂಬ ಸನ್ನದ್ಧತೆಯನ್ನು ಅಣಕು ಕಾರ್ಯಾಚರಣೆ ಮೂಲಕ ತಿಳಿಸಲು ಎನ್ಎಸ್ಜಿ ಕಮಾಂಡೋಗಳು ನಗರಕ್ಕೆ ಆಗಮಿಸಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಸ್ಥಾವರ, ಸುರತ್ಕಲ್, ಸಂತ ಅಲೋಶಿಯಸ್ ಕಾಲೇಜು ಆವರಣ ಮುಂತಾದೆಡೆ ಕಾರ್ಯಾಚರಣೆ ನಡೆಸಲಾಗಿದೆ. ಸುಮಾರು 100 ಅಧಿಕ ಮಂದಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಅಣಕು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಇನ್ನೂ ಬಾಲ್ಯ ವಿವಾಹಗಳು ನಡೆಯುತ್ತಿರುವುದು ಅತ್ಯಂತ ಕಳವಳಕಾರಿಯಾಗಿದೆ ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಳ್ಳಾರಿ ಗುಂತಕಲ್ ನಡುವಿನ 1,264 ಕೋಟಿ ರೂಪಾಯಿ ವೆಚ್ಚದ ರೈಲು ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕಾವೇರಿ ವಿವಾದ, ತಮಿಳುನಾಡು ಸರ್ಕಾರ ಜೊತೆ ಮಾತನಾಡಲು ಸಿದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನವೆಂಬರ್ 17 ನವೆಂಬರ್ 19 29ನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ, 75 ಹೆಚ್ಚು ದೇಶಗಳು ಭಾಗಿ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ 11,000 ಕೋಟಿ ರೂಪಾಯಿ ಆದಾಯ ಗುರಿ. ಕೊಡಗಿನ ಹಾರಂಗಿ ಜಲಾಶಯ ಭರ್ತಿಯಾಗಲು 3 ಬಾಕಿ, ನಾಳೆ ನದಿಗೆ ನೀರು ಬಿಡಲು ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
4: ಆಕಾಶವಾಣಿ ಹಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.
3: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೆ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
4: ಇಂದಿನ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ಕುರಿತು ಭಾಗವಹಿಸುತ್ತಾರೆ ಕೃಷಿ ಅಧಿಕಾರಿಗಳಾದ ನವೀನ್ ಎಲ್ಆರ್, ಪ್ರಸ್ತುತಪಡಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಕೇಳಿ ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ.
5: ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ಹಲೋ ಕೃಷಿರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಹಲೋ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ರಾಜಲಕ್ಷ್ಮಿ ರಾಜೀವ್, ನನ್ನ ಜೊತೆಗೆ ಇದ್ದಾರೆ ತಿಮ್ಮಪ್ಪ ಗೌಡ ಸರ್ ಅವರು.
6: ಎಲ್ಲರಿಗೂ ನಮಸ್ಕಾರ.
5: ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ವಿಷಯ ಕುರಿತು ಮಾಹಿತಿ ನೀಡಲು ನಮ್ಮ ಜೊತೆಗೆ ಇದ್ದಾರೆ ಕೃಷಿ ಅಧಿಕಾರಿಗಳಾದ ಎಲ್ಆರ್ ನವೀನ್ ಸರ್ ಅವರು. ಸರ್, ತಮಗೆಲ್ಲ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ.
6: ತಮಗೂ ನಮಸ್ಕಾರ ಮೇಡಮ್. ಅದೇ ರೀತಿ ಮೊದಲಿಗೆ ನಾಡಿನ ಸಮಸ್ತ ರೈತ ಬಾಂಧವ ಶ್ರೋತೃಗಳಿಗೂ ಸಹ ನನ್ನ ನಮಸ್ಕಾರನ ಹೇಳಕ್ಕೆ ಬಯಸ್ತೀನಿ.
5: ರೈತ ಬಾಂಧವರೇ, ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಲು ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆಗಳು ಹೀಗಿವೆ: 2237047477 2237047488. ಎಸ್ಟಿಡಿ ಸಂಖ್ಯೆ 0080. ಇವತ್ತಿನ ನೇರ ಪ್ರಸಾರದಲ್ಲಿ ತಾವು ಭಾಗವಹಿಸಬೇಕಂದ್ರೆ, ಪ್ರಶ್ನೆ ಕೇಳಬೇಕಂದ್ರೆ ನೀವು ಕರೆ ಮಾಡಿ.
6: ನವೀನ್ ಸರ್ ಅವರೇ, ಈಗ ನಮ್ಮ ರಾಜ್ಯದಲ್ಲಿ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳನ್ನು ತಾವು ಸರ್ಕಾರದ ವತಿಯಿಂದ ಯಾವ ಥರ ಕೈಗೊಳ್ತಾ ಇದ್ದೀರಿ, ಅದು ಯಾವ ಥರ ನಮ್ಮ ರೈತರಿಗೆ ರೈತ ಸಮುದಾಯಕ್ಕೆ ಉಪಯೋಗ ಆಗ್ತಾ ಇದೆ ಮಾಹಿತಿ ಮಾಡಿಕೊಡಿ.
7: ಸರ್, ತಮಗೆ ಮೊದಲಿಗೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಈ ಮಣ್ಣು ಮತ್ತು ನೀರು ಈ ಕೃಷಿಗೆ ಬೇಕಾದಂಥ ಮೂಲಭೂತ ನೈಸರ್ಗಿಕ ಸಂಪನ್ಮೂಲಗಳು. ನಿಮಗೆ ಗೊತ್ತಿದೆ, 1990 ದಶಕದಲ್ಲಿ ನಮ್ಮಲ್ಲಿದ್ದ ಜನಸಂಖ್ಯೆ 530 ಕೋಟಿ, ಇಂದೇನಾಗಿದೆ ಅದು 830 ಕೋಟಿ ತಲುಪಿಸಿದೆ. ಇಂಥ ಜನಸಂಖ್ಯೆಗೆ ನಾವು ಇರುವಂಥ ಭೂಮಿಯಲ್ಲೇ ನಾವು ಆಹಾರ ಉತ್ಪಾದನೆ ಮಾಡಬೇಕಾಗಿದೆ. ಇದರಿಂದ ಏನಾಗಿದೆ, ನಮ್ಮ ಕೃಷಿ ಭೂಮಿ ಮೇಲೆ ಅಪಾರ ಒತ್ತಡ ಹೇರಿದ್ದೀವಿ. ಇದಲ್ಲದೇ ನಾವು ಇರುವಂಥ ಜಮೀನಿನಲ್ಲೇ ಹೆಚ್ಚು ಆಹಾರ ಬೆಳಿಬೇಕಾದ್ದರಿಂದ ತೀವ್ರತರವಾದ ಕೃಷಿ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಈ ತೀವ್ರತರ ಕೃಷಿ ಪದ್ಧತಿಗಳು ಏನಪ್ಪ ಅಂದರೆ, ಇವಕ್ಕೆಲ್ಲ ಹೆಚ್ಚಿನ ನೀರಿನ ಸೌಲಭ್ಯ ಬೇಕಿದೆ. ಹೆಚ್ಚಿನ ನೀರಿನ ಸೌಲಭ್ಯ ಬೇಕು ಅಂದರೆ ನಾವು ಪುನಃ ಅಂತರ್ಜಲದನ್ನು ಅದು ಅಂತರ್ಜಲದ ಮೇಲೆ ನಾವು ಅವಲಂಬನೆ ಮಾಡ್ಕೋಬೇಕು. ಸೊ ಹಂಗಾಗಿ ನಮ್ಮ ಇಲಾಖೆ ಜಲಾನಯನ ಅಭಿವೃದ್ಧಿ ಇಲಾಖೆ ರಾಜ್ಯದಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಕಳೆದ ಕಾರ್ಯಕ್ರಮ
8: ಸ್ವಲ್ಪ ಹೇಳಿ ಸರ್.
7: ಕಳೆದ ಮುಂದುವರಿಸ್ತಾ ಇದ್ದಾರೆ 25 ವರ್ಷಗಳಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಇಲಾಖೆಯ ಮೂಲ ಉದ್ದೇಶ ಓಡುವ ನೀರನ್ನು ನಡೆಯುವಂತೆ ಮಾಡೋದು, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋದು, ಅದೇ ರೀತಿ ನಿಂತ ನೀರನ್ನು ಹಿಂಗುವಂತೆ ಮಾಡಿ ಮಣ್ಣಿನ ಸವಕಳಿನ ತಡೆಗಟ್ಟೋದು ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡೋದು ನಮ್ಮ ಉದ್ದೇಶವಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ 9.4 ದಶಲಕ್ಷ ಹೆಕ್ಟೇರ್ ಪ್ರದೇಶ

0: ಈ ನೀರಿನ ಕೊಚ್ಚಣೆ ಪೀಡಿತ ಪ್ರದೇಶವಾಗಿದೆ. ಇದರಿಂದಾಗಿ ಏನಾಗಿದೆ, ಪ್ರತಿ ವರ್ಷ 10 ಟನ್ ಮಣ್ಣು ಪ್ರತಿ ಹೆಕ್ಟೇರಿಂದ ನಷ್ಟ ಆಗ್ತಿದೆ. ಅಪ್ರ ಅಂದಾಜು ಸುಮಾರು 49% ಭೌಗೋಳಿಕ ಪ್ರದೇಶ ಈ ನೀರಿನ ಕೊಚ್ಚಣೆ ಪೀಡಿತ ಪ್ರದೇಶ ರಾಜ್ಯದಲ್ಲಿ. ಇದರಿಂದ ಏನಾಗ್ತದೆ, ಸಣ್ಣ ಜಲಾಶಯಗಳಲ್ಲಿ 0.08% - 2% ವರೆಗೆ, ದೊಡ್ಡ ಜಲಾಶಯಗಳಲ್ಲಿ 0.5% - 0.8% ವರೆಗೆ ಹೂಳು ತುಂಬಿಕೊಳ್ಳೋದು ಆಗಿ ಆ ಜಲಾಶಯದ ಏನು ನೀರು ಹಿಡಿದುಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗ್ತಿದೆ. ಸೊ ಹಾಗಾಗಿ ನಾವು ಮಣ್ಣು ಮತ್ತು ಜಲಸಂಪನ್ಮೂಲ ಸಮಗ್ರ ನಿರ್ವಹಣೆಯನ್ನು ಕೈಗೊಳ್ಳಬೇಕಾಗಿದೆ. ಇದರ ಮೂಲಕ ಪರಿಸರ ವ್ಯವಸ್ಥೆಯನ್ನು ರಕ್ಷಣೆ ಮಾಡಬೇಕಾಗಿದೆ. ಅದೇ ರೀತಿ ನಾವು ನಮ್ಮಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ವಿವೇಚನಾಶೀಲವಾಗಿ ಬಳಕೆ ಮಾಡಬೇಕು, ಮತ್ತು ಪರಿಣಾಮಕಾರಿಯಾದ ಮಣ್ಣು ಮತ್ತು ನೀರು ಸಂರಕ್ಷಣೆ ಅಭ್ಯಾಸಗಳನ್ನು ಬಳಸಿಕೊಂಡು ಇಂದು ನಾವು ಮಣ್ಣು ನೀರು ಸಂರಕ್ಷಣೆಯನ್ನು ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಸರ್.
1: ಸರ್, ನವೀನ್ ಸರ್ ಅವರೇ, ಒಬ್ಬ ರೈತ ಜಲಾನಯನ ಇಲಾಖೆಯ ಅಭಿವೃದ್ಧಿ ಯೋಜನೆಗಳಡಿ ಪಾಲ್ಗೊಳ್ಬೇಕಂದ್ರೆ ಅಥವಾ ಫಲಾನುಭವಿಯಾಗಬೇಕಂದ್ರೆ ಅಥವಾ ಸವಲತ್ತುಗಳನ್ನು ಪಡೆದುಕೊಳ್ಬೇಕಂದ್ರೆ ಸೊ ಯಾವ ರೀತಿ ಏನು ಮಾಡಬೇಕು, ಅದರ ಅರ್ಹತೆಗಳೇನು ಸ್ವಲ್ಪ ತಿಳಿಸ್ಕೊಡಿ.
0: ಖಂಡಿತ ಮೇಡಮ್. ಮೇಡಮ್, ನಮ್ಮಲ್ಲಿ ಏನಾಗಿದೆ, ನಮ್ಮ ಇಲಾಖೆಯಲ್ಲಿ 2 ತರಹದ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೀವಿ. ಒಂದು ಜಲಾನಯನ ತತ್ವ ಅಂತ, ಇನ್ನೊಂದು ಸ್ವತಂತ್ರವಾಗಿ ಅನುಷ್ಠಾನ ಮಾಡುವ ಯೋಜನೆಗಳು. ಈ ಜಲಾನಯನ ತತ್ವ ಅಂದರೆ ನಾವು ದಿಬ್ಬದಿಂದ ಕಣಿವೆ ಅಂದರೆ ಎತ್ತರ ಪ್ರದೇಶದಿಂದ ಈ ಕೆಳಗಿನ ಪ್ರದೇಶವರೆಗೆ ಅನುಷ್ಠಾನ ಮಾಡುವಂಥ ಕಾರ್ಯಕ್ರಮಗಳು. ಇಲ್ಲೇನು ಮಾಡ್ತೀವಿ, ನಾವು ಸುಮಾರು 5,000 ಹೆಕ್ಟೇರ್ ಪ್ರದೇಶವನ್ನು ಆಯ್ಕೆ ಮಾಡ್ಕೊತೀವಿ. ಈ 5,000 ಹೆಕ್ಟೇರ್ ಪ್ರದೇಶದಲ್ಲಿ ಏನಿರ್ತದೆ, 3 ಜಲಾನಯನ ಅಂದರೆ ಗ್ರಾಮ ಪಂಚಾಯತ್ಗಳು ಇರ್ತವೆ, ಸುಮಾರು 10-15 ಹಳ್ಳಿಗಳು ಬರ್ತವೆ. ಈ ಸಂಪೂರ್ಣ ಪ್ರದೇಶವನ್ನು ನಾವು ಒಂದು ಘಟಕವಾಗಿ ತಗೊಂಡು ಇಲ್ಲಿ ದಿಬ್ಬದಿಂದ ಕಣಿವೆ ಪ್ರದೇಶದಲ್ಲಿ ಈ ಮಣ್ಣು ನೀರು ಸಂರಕ್ಷಣೆ, ಕೃಷಿ ಅರಣ್ಯ, ಕುಷ್ಕಿ ತೋಟಗಾರಿಕೆ, ಮೇವು ಅಭಿವೃದ್ಧಿ, ಉತ್ಪಾದನಾ ವ್ಯವಸ್ಥೆ ಮತ್ತು ಆಸ್ತಿ ರೈತರಿಗೆ ಜೀವನೋಪಾಯ ಚಟುವಟಿಕೆಗಳನ್ನು ಕೈಗೊಳ್ತೀವಿ. ಇದಲ್ಲದೇ ನಾವಲ್ಲಿ ಏನಾಗಿದೆ, ತೋಟಗಾರಿಕೆ ಚಟುವಟಿಕೆಗಳನ್ನು ಸಹ ನಾವು ಕೈಗೊಳ್ತೀವಿ. ಇದಕ್ಕೇನಾಗ್ತದೆ, ಆ ಯೋಜನಾ ಪ್ರದೇಶದಲ್ಲಿ ಯಾವ ರೈತರು ಬರ್ತಾರೆ ಅವರೆಲ್ಲರೂ ಕೂಡ ಆಟೋಮೆಟಿಕ್ಕಾಗಿ ಅವರು ಈ ಯೋಜನೆಯ ಫಲಾನುಭವಿಗಳಾಗ್ತಾರೆ. ಯಾವುದೇ ಅರ್ಜಿ ಕೊಡೋ ಅವಶ್ಯಕತೆ ಇಲ್ಲ. ನಾವು ಅದನ್ನು DPR ಮಾಡೋ ಸಮಯದಲ್ಲೇ ಕೂಡ ಅವ್ರನ್ನ ನಾವು ಸೇರಿಸ್ಕೊಂಡೇ ನಾವು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿರ್ತೀವಿ. ಆ ಸಂಪೂರ್ಣ ಪ್ರದೇಶದಲ್ಲಿ ಬರೋ ರೈತರೆಲ್ಲ ಫಲಾನುಭವಿಗಳಾಗಿರ್ತಾರೆ. ಇನ್ನೊಂದು ರೀತಿ ಯೋಜನೆ ಇದೆ ನಿಮಗೆ, ಸ್ಟ್ಯಾಂಡ್ ಓಲನ್ ಅಂತ, ಸ್ವತಂತ್ರವಾಗಿ ಅನುಷ್ಠಾನ ಮಾಡುವ ಯೋಜನೆಗಳು. ಇಲ್ಲೇನಾಗ್ತದೆ, ಇದು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ಮಾಡ್ತೀವಿ. ಇಲ್ಲೇನಾಗುತ್ತೆ, ಇಲ್ಲಿ ನಾವು ಸುಮಾರು ಥರದ ಸೌಲಭ್ಯಗಳು ಕೊಡ್ತೀವಿ. ಮೊದಲನೇದಾಗಿ ಕೃಷಿ ಹೊಂಡ ಕೊಡ್ತೀವಿ, ಅಲ್ಪ ಆಳದ ಬಾವಿ ಕೊಡ್ತೀವಿ, ಮತ್ತು ಸಮುದಾಯ ನೀರು ಸಂಗ್ರಹಣಾ ವಿನ್ಯಾಸಗಳನ್ನ ಮಾಡಿಕೊಡ್ತೀವಿ, ಸಮಗ್ರ ಕೃಷಿ ಪದ್ಧತಿನ ಕೊಡ್ತೀವಿ, ಸಮಸ್ಯಾತ್ಮಕ ಮಣ್ಣುಗಳ ಸುಧಾರಣೆ ಕೂಡ ಕೈಗೊಳ್ತೀವಿ. ಸೊ ಈ ಯೋಜನೆ ಪಡಿಬೇಕಾದ್ರೆ ರೈತರು ಮೊದಲು ಮಳೆಯಾಶ್ರ ಪ್ರದೇಶದ ರೈತರಾಗಿರಬೇಕು. ರೈತರಾಗಿದ್ದು ಅವರು ಹತ್ತಿರ ರೈತ ಸಂಪರ್ಕ ಕೇಂದ್ರವನ್ನು ಪಡೆದ್ರೆ ಅವರು ಫಲಾನುಭವಿಗಳನ್ನು ಪಡ್ಕೋಬೇಕಾಗಿದೆ.
2: ಈಗ ಒಂದು ಕರೆಯನ್ನ ಸ್ವೀಕಾರ ಮಾಡೋಣ. ಹೆಸರೇಳಿ ಎಲ್ಲಿಂದ
3: ಕೇಳಿ,
2: ಹೆಸರೇಳಿ ಎಲ್ಲಿಂದ
0: ಸರ್ ಮಾತಾಡಿ ಸರ್, ಎಲ್ಲಿಂದ ತಾವು
4: ಸರ್ ಮಾತಾಡಿ ಸರ್, ಎಲ್ಲಿಂದ ತಾವು
1: ಸರ್? ನಿಮ್ ರೇಡಿಯೋ ರೇಡಿಯೋನ ಸ್ವಲ್ಪ ದೂರ ಇಡಿ.
3: ರೇಡಿಯೋ ದೂರ ಐತ್ರಿ.
2: ಮಾತಾಡಿ, ಹೆಸರೇಳಿ ಎಲ್ಲಿಂದ?
3: ರಾಜಲಕ್ಷ್ಮಿ ಅವ್ರೇನ್ರಿ?
1: ಹಾ ಸರ್, ನಾನ್ ರಾಜಲಕ್ಷ್ಮಿ ಮಾತಾಡ್ತಾ ಇರೋದು. ನಮ್ ಜೊತೆ ನವೀನ್ ಸರ್ ಇದಾರೆ.
3: ಬಗ್ಗೆ ಫೋನಿನ ಕಾರ್ಯಕ್ರಮ ಮಾಡ್ಬೇಕಲ್ಲ,
2: ಹೇಳಿ ಮಾತಾಡಿ. ಸರಿ ಮಾಡೋಣ, ಅದಕ್ಕೆ ಕಾರ್ಯಕ್ರಮ ನಾವು ಮಾಡಕ್ ತಯಾರಿದ್ದೇವೆ, ಮಾಡ್ತಾ ಇದ್ದೇವೆ. ಈಗ ನಿಮ್ ಪ್ರಶ್ನೆ ಏನಿದೆ ಕೇಳಿ, ಟೈಮ್ ವ್ಯರ್ಥ ಮಾಡಬೇಡಿ. ಜಲಾನಯನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇದ್ರೆ ಕೇಳಿ. ನವೀನ್ ಅವರೇ, ಈಗ ಮಣ್ಣು ಮತ್ತು ನೀರಿನ ಸಂಪನ್ಮೂಲ ಕೊರತೆ ಉಂಟಾಗಿದೆಯಲ್ಲ, ಈ ಒಂದು ಅಥವಾ ಕ್ಷೀಣಿಸಿದೆ, ಇದಕ್ಕೆ ಏನು ಮುಖ್ಯ ಕಾರಣ
0: ಸರ್? ತಮಗೆ ನಾನು ಈಗಾಗಲೇ ಹೇಳಿದೆ ಏನಾಗಿದೆ, ಕಡಿಮೆ ಭೂಮಿ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಇದರಿಂದ ಏನಾಗ್ತದೆ, ಬೇಸಾಯದ ಮೇಲೆ ನಾವು ಹೆಚ್ಚು ಒತ್ತಡ ಕೊಡ್ತಾ ಇದ್ದೀವಿ, ಅಂದರೆ ಇರೋ ಭೂಮಿಗೆ ಹೆಚ್ಚು ಒತ್ತಡ ಕೊಡ್ತಾ ಇದ್ದೀವಿ. ಇದರಿಂದ ನಾವು ಕೃಷಿ ಪದ್ಧತಿಗಳನ್ನ ಜಾಸ್ತಿ ಅಳವಡಿಸ್ಕೊಂಡಿದ್ವಿ. ಮತ್ತು ಕೆಲವು ಕಡೆ ಏನಾಗಿದೆ, ಅವೈಜ್ಞಾನಿಕವಾದ ಬೇಸಾಯ ಪದ್ಧತಿನ ಅನುಸಾರ ಮಾಡ್ತೀವಿ. ನಮಗೆ ನೀವು ಗೊತ್ತಿರೋಂಗೆ ಕಾಡು ಮತ್ತು ಈ ಹುಲ್ಲಿನ ಕವಚ ವಿನಾಶ ಆಗ್ತಿದೆ ದಿನೇ ದಿನೇ. ಈ ಮತ್ತೆ ನಿಮಗೆ ಗೊತ್ತಿರ್ಬೋದು, ಮಳೆ ಮೊದಲು ಹೆಂಗೆ ಬರ್ತಿತ್ತು ಈಗ ಹೆಂಗೆ ಬರ್ತಿತ್ತು ತಾವು ನೋಡಿರ್ತೀರಿ. ಮೊದಲು ಮಳೆ ಸದಾಕಾಲ ನಿಮಗೆ ಮಳೆ ಮಳೆಗಾಲದಲ್ಲಿ ಮಳೆ ಇರ್ತಿತ್ತು. ಈಗೇನಾಗ್ತಿದೆ, ಮಳೆ ಅನಿಶ್ಚಿತದಿಂದ ಕೂಡಿದೆ, ಮಳೆ ಏರುಪೇರು ಮಳೆಗಳು ಒಂದೇ ಸಲ ಒಂದೇ ಪ್ರದೇಶದಲ್ಲಿ ನಿಮ್ಗೆ ಏನಾಗ್ಬಿಡುತ್ತೆ, 200 mm ಒಂದೇ ಟೈಮಲ್ಲಿ ಮಳೆ ಆಗ್ಬಿಡುತ್ತೆ. ಸೊ ಇದರಿಂದ ಏನಾಗ್ತದೆ ನಿಮಗೆ,
2: ಹೆಸರೇಳಿ. ಹಲೋ ಕೃಷಿರಂಗ, ಜಲಾನಯನ ಅಭಿವೃದ್ಧಿ ಇದರಲ್ಲಿ ಮಣ್ಣು ಮತ್ತು ನೀರು ಸೌರ. ಹಾ ಕೇಳಿ, ಹೆಸರೇಳಿ ಎಲ್ಲಿಂದ?
0: ತಮ್ಮ ಹೆಸರೇಳಿ ಸರ್. ನಮಸ್ಕಾರ, ನಮಸ್ತೆ ಹೇಳಿ.
5: ಹಲೋ,
0: ನಮಸ್ತೆ ಹೇಳಿ ಸರ್, ಕೇಳಿಸ್ತಾ ಇದೆ ಹೇಳಿ ಸರ್. ನಮಸ್ತೆ
5: ಸರ್, ಏನಿಲ್ಲ, ಈಗ ನಿಮ್ಮ ಈ ಜಲಾನಯನ ಅಭಿವೃದ್ಧಿ ಯೋಜನೆ ಅಂತ ಹೇಳಿದ್ರಲ್ಲ,
0: ಹೇಳಿ ಸರ್.
5: ಇದು ಸಾಮಾನ್ಯವಾಗಿ ನೀವು ಹೇಳಿದ್ರೆ ಮಾಮೂಲಿ

0: ಹೆದ್ದಾರಿಯಲ್ಲಿ ಯೋಜನೆ ಮಾಡಬೇಕಾದ್ರೆ 5,000 ಹೆಕ್ಟೇರ್ ಪ್ರದೇಶ ಅಂದ್ರೆ ನಿಮ್ಮ ಮೂರು ಒಂದು 15 ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಂತೀವಿ. ಅಲ್ಲಿ 3 ಗ್ರಾಮ ಪಂಚಾಯತಿ ಬರ್ತವೆ. ಅಂತ ಸಮಯದಲ್ಲಿ ಏನಾಗ್ತದೆ, ನೀವು ರೈತರಾಗಿದ್ರೆ ಸಾಕು, ತಾವು ರೈತರಾಗಿದ್ರೆ ತಾವು ಆಟೋಮೆಟಿಕ್ ಆಗಿ ಆ ಯೋಜನೆಯ ಫಲಾನುಭವಿಗಳಾಗ್ತೀರಿ. ಇನ್ ಇತರೆ ನಾವು ಸ್ಟ್ಯಾಂಡ್ ಅಲೋನ್ ಅಂತ ಮಾಡ್ತೀವಿ, ಅಂತ ಸಮಯದಲ್ಲಿ ತಾವು ಕೂಡ ಕನಿಷ್ಠ ರೈತರಾಗಿರ್ಬೇಕು. ಅದಕ್ಕೆ ಏನು ಅಗತ್ಯವಾದ ದಾಖಲೆಗಳು, ತಮ್ಮದು RTC ಇರ್ಬೋದು, ಮತ್ತೆ ಆಧಾರ್ ಕಾರ್ಡ್ ಇರ್ಬೋದು, ಇವನ್ನ ತಾವು ಹತ್ತಿರದ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ನಮ್ಮ ಇಲಾಖೆಯಿಂದ ಯಾವ್ಯಾವ ಸೌಲಭ್ಯಗಳು ಸಿಗ್ತದೆ ಅದನ್ನ ತಾವು ಅವ್ರಿಗೆ ತಮಗೆ ಒದಗಿಸ್ಕೊಡ್ತಾರೆ.
1: ಆಯ್ತಾ, ಉತ್ತರ ಸಿಗ್ತಾ?
2: ಸರಿ,
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಅಡಿಯಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಇದು ವಿಷಯ, ಹೇಳಿ. ಹೆಸರು ಹೇಳಿ, ಎಲ್ಲಿಂದ?
2: ಹಲೋ ರೀ,
1: ಕೇಳ್ತಾ ಇದೆ. ಹೇಳಿ, ಎಲ್ಲಿಂದ?
2: ನಾವು ರಾಯಬಾರದಿಂದ ಭೀಮರಾವ್ ಕೋಕಾಟೆ ಮಾತಾಡಿದ್ರಿ.
1: ಹೇಳಿ ಹೇಳಿ, ಪ್ರಶ್ನೆ ಕೇಳಿ.
2: ಕೃಷಿ ಹೊಂಡಗಳು ಬಂದವನ್ರಿ ಈಗ ರೈತರಿಗೆ ಸಲುವಾಗಿ?
0: ಸರ್, ಖಂಡಿತ ಇದೆ ಸರ್. ನಮ್ಮಲ್ಲಿ ಕೃಷಿ ಭಾಗ್ಯ ಯೋಜನೆ ಇದೆ ಕೃಷಿ ಇಲಾಖೆಯಿಂದ. ಅದೇ ರೀತಿ ನಮ್ಮಲ್ಲಿ ಒಂದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರೆ ಉಪಚಾರ ಅಂತ ಇದೆ, PMKSY ಅಂತ ಇದೆ. ಅದರಲ್ಲಿ ತಮಗೆ ಕೃಷಿ ಹೊಂಡವನ್ನು ನಾವು ಮಾಡಿಕೊಡ್ತೀವಿ. ನೀವು ಅದರಲ್ಲಿ ನಾವು ಗರಿಷ್ಠ ತಮಗೆ 75,000 ತನಕ ಕೊಡ್ತೀವಿ ಕೃಷಿ ಹೊಂಡಕ್ಕೆ. ಅದ್ರ ಮೇಲೆ ಏನಾಗ್ತದೆ, ತಾವು ಅದನ್ನು ಕೈಯಿಂದ ಹಾಕೋಬೇಕಾಗ್ತದೆ. ಇದ್ರ ಬಗ್ಗೆ ತಾವು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಹೋಬಳಿಯಲ್ಲಿರತಕ್ಕಂಥ ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ಕೃಷಿ ಅಧಿಕಾರಿಗಳಿರ್ತಾರೆ, ಅವನ್ನ ಸಂಪರ್ಕ ಮಾಡಿ ತಾವು ಅದರ ಪ್ರಯೋಜನವನ್ನು ಪಡೆಯಬಹುದಾಗಿದೆ.
2: ನಾವು ಸಾಮಾನ್ಯ ರೈತರು ನೋಡ್ರಿ,
0: ಸಾಮಾನ್ಯ ರೈತರು ಕೂಡ, ಸಾಮಾನ್ಯ ರೈತರಿಗೂ 50% ಇತರೆ ರೈತರಿಗೂ ಕೂಡ 50% ಈ ಸ್ಕೀಮ್ ನಲ್ಲಿ ಇರತಕ್ಕಂತ ಅವಕಾಶ.
2: ನಮಸ್ಕಾರ ಸರ್.
1: ನಮಸ್ಕಾರ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಮಣ್ಣು ಮತ್ತು ನೀರು ಸಂರಕ್ಷಣೆ, ಹೆಸರು ಹೇಳಿ ಸರ್. ಎಲ್ಲಿಂದ?
3: ವೆಂಕಟೇಶ್ ಬಿಆರ್, ಬದನೋಡ ಗ್ರಾಮದಿಂದ ಸರ್. ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ.
1: ಕೇಳಿ ಸರ್.
3: ಸರ್, ಜಲಾನಯನ ಅಭಿವೃದ್ಧಿ ಮಂಡಳಿ ಅಂತ ಹೇಳ್ತೀರಿ, ಅದು ರಾಜ್ಯದ ಅಭಿವೃದ್ಧಿ ಮಂಡಳಿ ಮೈಸೂರು ಜಿಲ್ಲೆಯಲ್ಲಿ
0: ಸರ್? ನಮ್ದು ಜಲಾನಯನ ಅಭಿವೃದ್ಧಿ ಇಲಾಖೆ ಅಂತಾನೆ, ಇದು ಕೃಷಿ ಇಲಾಖೆನ ನಮ್ಮಲ್ಲಿ ಕೃಷಿ ಇಲಾಖೆ ಒಂದು ಭಾಗ ನಮ್ಮ ಇಲಾಖೆ. ಈ ನಮ್ಮ ಜಲಾನಯನ ಅಭಿವೃದ್ಧಿ ಇಲಾಖೆ ಯೋಜನೆಗಳನ್ನ ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರು, ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು, ಹೋಬಳಿ ಮಟ್ಟದಲ್ಲಿ ಕೃಷಿ ಅಧಿಕಾರಿಗಳು ನಮ್ಮ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾರೆ. ನಿಮ್ಗೆ ಯಾವುದೇ ರೀತಿ ಮಾಹಿತಿ ಬೇಕಂದ್ರೆ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರ ಇರ್ಬೋದು, ತಾಲೂಕು ಮಟ್ಟದಲ್ಲಿ ನಮ್ಮ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕ ಕಚೇರಿ ಇರ್ತದೆ, ಅಲ್ಲಿ ತಾವು ಅವ್ರನ್ನ ಭೇಟಿ ಮಾಡಿ ಮಾಹಿತಿನ ಪಡಿಬಹುದು ಸರ್.
3: ಮಣ್ಣಿನ ಫಲವತ್ತತೆ ಕಾಪಾಡೋದು ಹೇಗೆ ಸರ್?
0: ಸರ್, ಮಣ್ಣಿನ ಫಲವತ್ತತೆ ಕಾಪಾಡಬೇಕು ಅಂದ್ರೆ ಸರ್, ತಾವು ತಮ್ಮ ಜಮೀನಿನಲ್ಲಿ ಏನ್ ಮಾಡಬೇಕು, ನಮ್ಮ ಬಿದ್ದಂತ ಮಳೆ ನೀರನ್ನ ತಾವು ಫಸ್ಟ್ ಇಂಗಿಸೋದನ್ನ ಕಲ್ತ್ಕೋಬೇಕು ಸರ್. ಏನಾಗ್ತಿದೆ, ಮಳೆ ನೀರು ಬಿದ್ದಾಗ ಏನಾಗ್ತದೆ, ತಮ್ಮ ಮೇಲ್ಮಣ್ಣೆಲ್ಲ ಕೊಚ್ಚಣೆ ಹೊರಟೋಗುತ್ತೆ ಸರ್. ಮೇಲ್ಮಣ್ಣೆ ಹೋಗ್ಬಿಟ್ರೆ ನಿಮ್ದು ಈ ಜಮೀನಿನ ಫಲವತ್ತತೆ ಇರಲ್ಲ ಸರ್. ಸೊ ಹಾಗಾಗಿ ನಮ್ಮ ಇಲಾಖೆಯಿಂದ ಸುಮಾರು ಕಡೆ ನಾವು ಕಂದಕದೊಂದಿಗೆ ಬದು ಮಾಡ್ಕೊಡ್ತೀವಿ. ಆ ಮಾಡ್ಕೊಟ್ರು ಕೂಡ ರೈತರು ಕೆಲವು ಕಡೆ ಏನ್ ಮಾಡ್ತಾರೆ, ಆ ಬದುನ ಮುಚ್ಚಾಕುವಂತ ಕೆಲಸವನ್ನ ಮಾಡ್ತಾರೆ. ದಯವಿಟ್ಟು ಆ ತರ ಕೆಲಸವನ್ನ ಮಾಡಬಾರ್ದು. ಒಂದು ಬದು ನಿಮ್ ಒಂದು ಹೆಕ್ಟೇರ್ ಅಲ್ಲಿ ನೀವು ಸುಮಾರು, ನಾವು ಕಂದಕದೊಂದಿಗೆ ಬದು ಅಂತ ಇರ್ತದೆ, ಅದನ್ನ 48 ಬದುಗಳನ್ನ ಮಾಡಬಹುದು. ಒಂದು ಬದುನಲ್ಲಿ 3,000 ಲೀಟರ್ ವಾಟರ್ ಸಂಗ್ರಹ ಆಗ್ತದೆ. ಇದೇ ರೀತಿ ಒಂದು ಹೆಕ್ಟೇರ್ ಅಲ್ಲಿ ಒಂದು ಸಲ ಮಳೆ ಹೋದ್ರೆ 1.5 ಲಕ್ಷ ನೀರು ನಿಮ್ಮ ಜಮೀನಲ್ಲಿ ಸಂಗ್ರಹ, ಭೂಮಿ ಒಳಗಡೆ ಹೋಗ್ತದೆ. ಸೊ ಅದನ್ನ ನೀವು ಮಾಡಿಸ್ಕೊಂತ ಕೆಲಸಗಳು ಮಾಡ್ಕೋಬೇಕು. ಸೊ ಈ ರೀತಿ ನೀವು ಮಾಡ್ಕೊಂಡ್ರೆ ನಿಮ್ಮ ಮಣ್ಣಿನ ಕೆಳಪದರದಲ್ಲಿ ಏನಾಗ್ತದೆ, ಮಣ್ಣು ಆಟೋಮೆಟಿಕ್ ಆಗಿ ಸಂಗ್ರಹ ಆಗ್ತದೆ. ಈ ತರ ಬರ ಬಂದ ಸಂದರ್ಭದಲ್ಲಿ ಈಗ ಎಲ್ಲಿನೋ ಅಂತ ತಾವು ಕೇಳಿರ್ಬೋದು ಈ ವರ್ಷ, ಇಂಥ ಸಂದರ್ಭದಲ್ಲಿ ತಮ್ಮ ಕೆಳಪದರದಲ್ಲಿ ಏನು ನಮ್ಮ ನಿಮ್ಮಿನ ಮಣ್ಣಿನ ತೇವಾಂಶ ಇರ್ತದೆ, ಈ ಬೆಳೆಗಳಿಗೆ ಅದು ತೇವಾಂಶನ ಒದಗಿಸುತ್ತದೆ ಈ ಬರಗಾಲ ಸಮಯದಲ್ಲಿ.
1: ಕೈ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ನವೀನ್ ಅವರೇ,
0: ಅದು ಮುಂದುವರಿಸ್ತೀನಿ ನಿಮಗೆ. ಅದು ಹೇಳಿ ಸರ್.
4: ಸರ್, ನಂದೊಂದು ಪ್ರಶ್ನೆ ಇದೆ.
0: ಹೇಳಿ ಮೇಡಮ್.
4: ಮಣ್ಣು ಸಂರಕ್ಷಣೆಗಳ ವಿಧಾನಗಳು ಯಾವುವು?
0: ಮೇಡಮ್, ಮಣ್ಣು ಸಂರಕ್ಷಣೆಗೆ ಸುಮಾರು ವಿಧಗಳಿದೆ ಮೇಡಮ್. ಇಲ್ಲಿ ನಮ್ಮಲ್ಲಿ ನಾವು 5 ತರದ ಮಣ್ಣು ಸಂರಕ್ಷಣೆ ವಿಧಾನ ಅಳವಡಿಸ್ಕೊಂಡಿದ್ವಿ. ಒಂದು ಸಾಗುವಳಿ ಜಮೀನು ಅಂತ ಇರ್ತದೆ, ಇನ್ನೊಂದು ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು, ಇನ್ನೊಂದು ಜಲವಾಹಿನಿಯ ಉಪಚಾರಗಳು ಅಂತೀವಿ. ಈ ಸಾಗುವಳಿ ಜಮೀನನ್ನು ಎಲ್ಲಿ ಮಾಡ್ತೀವಿ, ಸಮಪಾತ ಬದುಗಳನ್ನು ಮಾಡ್ತೀವಿ, ಕಂದಕದೊಂದಿಗೆ ಬದುನ ಮಾಡ್ತೀವಿ, ಹಳೆ ಬದುಗಳನ್ನು ಬಲಪಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಇದ್ರ ಜೊತೆಗೆ ತಾವು ಜೌಗು ಅಂತ ಕೇಳಿರ್ಬೋದು, ಜೌಗು ಪ್ರದೇಶ ಅಂತ. ಈ ಮಳೆಯಾಶ್ರ ಪ್ರದೇಶದಲ್ಲಿ ಕೂಡ ಜೌಗು ಪ್ರದೇಶ ಇರ್ತದೆ. ಅಂಥ ಸಮಸ್ಯಾತ್ಮಕ ಭೂಮಿಯನ್ನು ಕೂಡ ನಾವು ಅಭಿವೃದ್ಧಿಪಡಿಸ್ತೀವಿ. ಇದಲ್ಲದೆ ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು ಇರ್ತದೆ ರೈತರ ಹತ್ರ, ಅಂಥ ಕಡೆ ಸಮಪಾತದಲ್ಲಿ ಕಂದಕ ಮಾಡ್ತೀವಿ, ಸಸ್ಯ ಶೋಧಕ ಪಟ್ಟಿಗಳನ್ನ ಮಾಡ್ತೀವಿ, ಇತರೆ ಉಪಚಾರಗಳನ್ನ ಕೂಡ ಕೈಗೊಳ್ತೀವಿ. ಇನ್ನು ಜಲವಾಹಿನಿಗೆ ಬಂದರೆ, ಈಗ ತಮ್ಮೂರಲ್ಲಿ ನಾಲಗಳಿರ್ತವೆ, ಈ ನಾಲದಲ್ಲಿ ಮೇಲ್ಸ್ತರ ಮಧ್ಯಸ್ತರ ಅಂತ ಇರ್ತದೆ. ಈ ಮೇಲ್ಸ್ತರದಲ್ಲಿ ಏನು ಮಾಡ್ತೀವಿ, ಕಂಟಿ ತಡೆ ಅಂತ ಹಾಕೊಡ್ತೀವಿ, ಗುಂಡು ಕಲ್ಲಿನ ತಡೆ ಮಾಡ್ಕೊಡ್ತೀವಿ, ರಬ್ಬಲ್ ಕಲ್ಲು ತಡೆ ಮಾಡ್ತೀವಿ. ಇನ್ನು ಮಧ್ಯಸ್ತರಕ್ಕೆ ಬಂದರೆ ಕೊಳ್ಳ ಸುಧಾರಣಾ ರಚನೆಗಳು ಅಂದರೆ ರೆವೈನ್ ರೆಕ್ಲಮೇಷನ್ ಸ್ಟ್ರಕ್ಚರ್ ಅಂತ ಮಾಡ್ಕೊಡ್ತೀವಿ. ಇದ್ರ ಜೊತೆಗೆ ನಾವು ಕುಷ್ಕಿ ತೋಟಗಾರಿಕೆ ಮತ್ತು ಕೃಷಿ ಅರಣ್ಯ ಚಟುವಟಿಕೆಗಳನ್ನು ಸಹ ಮಾಡ್ಕೊಡ್ತೀವಿ. ಇವು ಕೂಡ ಮಣ್ಣು ಮತ್ತು ನೀರು

0: ಕುಟುಂಬ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಮೇಡಮ್.
1: ಈಗೊಂದು ಕರೆ ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ, ಹೆಸರೇಳಿ ಸರ್ ಎಲ್ಲಿಂದ? ಹಲೋ,
2: ಹಲೋ,
1: ಹಾ ಕೇಳಿ,
0: ನಮಸ್ಕಾರ ಹೇಳಿ
2: ಸರ್. ನಮಸ್ಕಾರ ಗೌಡ್ರಿಗೆ, ನಮಸ್ಕಾರ.
1: ನಮಸ್ಕಾರ.
2: ಕಲ್ಲಪ್ಪ ಬಸಪ್ಪ ತಳವಾರ ಗ್ರಾಮ ಹೊನವಾಡ ತಾಲೂಕು ತಿಕೋಟ ಜಿಲ್ಲೆ ವಿಜಯಪುರ.
1: ಕೇಳಿ ಸರ್.
2: ಸಾಹೇಬರಿಗೆ ಮತ್ತು ಮೇಡಮರಿಗೆ ನಮಸ್ಕಾರಗಳು.
3: ನಮಸ್ಕಾರ.
2: ಈಗ ನಮಗ ಅಟಲ್ ಭೂ ಜಲದಿಂದ ಈ ಬೋರ್ವೆಲ್ ರಿಚಾರ್ಜ್ ಮಾಡುವ ಅನುಕೂಲ ಐತೇನ್ರಿ?
1: ಅದು ಹೇಳ್ತಾರೆ ಅಂದ್ರೆ ಮಣ್ಣು ಸಂರಕ್ಷಣೆ ಇಲಾಖೆ ವತಿಯಿಂದ ಯಾವ್ಯಾವ ರೀತಿ ಯೋಜನೆ ಕೈಗೊಳ್ಬಹುದು ಅಂತ ತಾವ್ ಕೇಳ್ತಾ ಇದ್ದೀರಿ, ಹೇಳ್ತಾರೆ ಅದ್ರ ಬಗ್ಗೆ?
0: ಸರ್, ಬೋರ್ವೆಲ್ ರೀಚಾರ್ಜ್ ತಾವ್ ಮಾಡಿಸ್ಬೇಕಂದ್ರೆ ಒಂದು ಕೆಲಸ ಮಾಡಿ, ನಮ್ಮ ಇಲಾಖೆನಲ್ಲೇ ಕೃಷಿ ಇಲಾಖೆನಲ್ಲಿ ತಮಗೆ 5,000 ತನಕ ಪ್ರಾವಿಷನ್ ನಾವು ಕೊಡ್ತೀವಿ. ನಮ್ಮ ಜಲಾನ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರ ಉಪಚಾರಗಳು ಅಂತ ಒಂದು ಕಾರ್ಯಕ್ರಮ ಇದೆ, ಅದರಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಳ್ಳಕ್ಕೆ ತಮಗೆ ಅವಕಾಶ ಇದೆ. ಸೊ ನೀವೇನ್ ಮಾಡ್ಬೇಕು, ಇದೆ, ನೀವೇನ್ ಮಾಡಿ ನಮ್ಮ ನಿಮ್ಮ ತಿಕೋಟಾ ನಿಮ್ ಯಾವ ಹೋಬಳಿ ಬರ್ತದೆ ಅಲ್ಲಿ ರೈತ ಸಂಪರ್ಕ ಕೇಂದ್ರನ ಭೇಟಿ ಮಾಡಿ, ನಮ್ಮ ಅಧಿಕಾರಿಗಳನ್ನ ಭೇಟಿ ಮಾಡಿ, ಈ ಪಿ ಎಂ ಕೆ ಎಸ್ ವೈ ಓ ಯೋಜನೆ ಅಂತ ಇದೆ, ಆ ಯೋಜನೆಯಲ್ಲಿ ತಮಗೆ ಅವಕಾಶ ಮಾಡಿಕೊಡ್ತಾರೆ. ಅದಿಲ್ಲ ಅಂದ್ರೆ ಈಗ ವಿಬೀರ್ ರಾಮ್ಜಿ ಅಂತ ಯೋಜನೆ ಬಂದಿದೆ, ಅದರಲ್ಲಿ ಕೂಡ ಮಾಡ್ಕೊಡಕ್ಕೆ ಅವಕಾಶ ಇದೆ.
2: ಅದು ಗೌರ್ಮೆಂಟ್ ಬೋರ್ವೆಲ್ ಏನು ಗ್ರಾಮ ಪಂಚಾಯತಿಯಿಂದ ಹೊಡೆದಾರು, ಸರ್ಕಾರಿ ಬೋರ್ವೆಲ್ ಎಲ್ಲಿ ಹೊಡೆದಾರ ಸಮೀಪ ಕೇಳ್ಯಾರಿ
1: ಕೇಳಿ?
2: ಇಲ್ಲ, ನಮ್ ವೈಯಕ್ತಿಕವಾಗಿ ಮಾಡ್ಕೋಬೇಕಾಗಿತ್ತರಿ. ಅದು ನಮ್ಗ ಊರು ಬಿಟ್ಟು 2 ಕಿಲೋಮೀಟರ್ ದೂರ ಇದೆ, ಸರ್ಕಾರಿ ಬೋರ್ವೆಲ್ಗಳು ಇಲ್ಲ ನಮ್ಮ ಆಸ್ಪತ್ರೆ.
0: ಅಲ್ಲಿ ನಿಮ್ದು ವೈಯಕ್ತಿಕ ಬೋರ್ವೆಲ್, ಸರ್ಕಾರದಿಂದ ಮಾಡಿರೋ ಬೋರ್ವೆಲ್ ಅದು?
2: ಇಲ್ಲ, ಇದು ಗಂಗಾ ಕಲ್ಯಾಣ ಬೋರ್ವೆಲ್ ರೀ ನಮ್ದು.
0: ಗಂಗಾ ಕಲ್ಯಾಣ ಬೋರ್ವೆಲ್ ಇದ್ರೂ ಕೂಡ ತಾವು ಮಾಡ್ಕೊಳಕ್ ಅವಕಾಶ ಇದೆ.
2: ಧನ್ಯವಾದ ಸರ್ ಮಾಹಿತಿ ನೀಡಿದ್ದಕ್ಕೆ, ಎಲ್ಲರಿಗೂ ಧನ್ಯವಾದ
1: ಕರೆ ಮಾಡಿದ್ದಕ್ಕೆ, ನಿಮಗೂ ಕೂಡ ಧನ್ಯವಾದಗಳು. ಈಗ ನವೀನ್ ಅವರೇ, ಈಗ ಈ ಯಾವ್ಯಾವ ಯೋಜನೆ ಇದಾವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ ನಮ್ಮ ರೈತರಿಗೆ. ಈ ಒಂದು
0: ಸರ್ ನಮ್ಮಲ್ಲಿ ಮಣ್ಣು ಸಂರಕ್ಷಣೆ ಮತ್ತು ನೀರು ಸಂರಕ್ಷಣೆ ಮಾಡಕ್ಕೆ ಸುಮಾರು ಕೇಂದ್ರ ಸರ್ಕಾರ, ವಿಶ್ವ ಬ್ಯಾಂಕ್ ನೆರವಿನ ಯೋಜನೆಗಳು, ಇತರ ಯೋಜನೆಗಳು ನಮ್ಮಲ್ಲಿದ್ದಾವೆ. ಮೊದಲನೇದಾಗಿ ಈ ಯೋಜನೆಗಳೆಲ್ಲ ನಾವು ಆಗಲೇ ಆಲ್ಮೋಸ್ಟ್ ನಮ್ಮ ಯೋಜನೆಗಳು ಮುಕ್ತಾಯ ಅಂತ ಬಂದಿದ್ದಾವೆ, ಆದರೂ ಕೂಡ ಕೆಲವು ಕಡೆ ಮಾಡಕ್ಕೆ ಅವಕಾಶ ಇದೆ. ಮೊದಲನೇದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ ಅಂತ
1: ಅಲ್ಲಿ ಬರುತ್ತೆ.
0: ಇದು ಕೂಡ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿದೆ, ಸುಮಾರು 78 ತಾಲೂಕುಗಳಿದೆ, ಅದರಲ್ಲೂ ಕೂಡ ಮಣ್ಣು ನೀರು ಸಂರಕ್ಷಣೆ ಎರಡನ್ನೂ ಮಾಡ್ಕೋಬಹುದು. ರಿವಾರ್ಡ್ ಅಂತ ವಿಶ್ವ ಬ್ಯಾಂಕ್ ನೆರವಿನ ಯೋಜನೆ, ಇದು 20 ಜಿಲ್ಲೆಗಳಲ್ಲಿದೆ, 20 ತಾಲೂಕಲ್ಲಿದೆ, ಇದ್ರ ಕೂಡ ಮಣ್ಣು ನೀರು ಸಂರಕ್ಷಣೆ ಮಾಡ್ಕೋಬಹುದು. ಜೊತೆಗೆ ಸೆಪ್ಮೀಸ್ ಅಂತ ಇದು 4 ಜಿಲ್ಲೆಗಳಲ್ಲಿದೆ, ಒಂದು ತುಮಕೂರು, ಚಿತ್ರದುರ್ಗ, ಹಾಗೆ ವಿಜಯನಗರ, ಬಳ್ಳಾರಿನಲ್ಲಿ. ಇದು ಗಣಿಗಾರಿಕೆಯ ಪ್ರಭಾವಕ್ಕೆ ಒಳಗಾದ ವಲಯಗಳಿಗೆ ಸಮಗ್ರ ಪರಿಸರ ಯೋಜನೆ ಅಂತ, ಸೆಪ್ಮೀಸ್ ಅಂತ, ಅದರಲ್ಲೂ ಕೂಡ ಮಾಡ್ಕೊಳ್ಳಕ್ಕೆ ಈಗ ಅವಕಾಶ ಇದೆ.
1: ಮತ್ತೆ
0: ಇದ್ರ ಜೊತೆಗೆ ಈಗ ವಿ ಬಿ ಗ್ರಾಮ್ ಜಿ ಅಂತ ಬಂದಿದೆ, ಅದರಲ್ಲೂ ಕೂಡ ಮಣ್ಣು ನೀರು ಸಂರಕ್ಷಣೆ ಕ್ರಮವನ್ನು
1: ವಿಕಸಿತ ಭಾರತ
0: ವಿಕಸಿತ ಭಾರತ ಜಿ ರಾಮ್ ಜಿ ಯೋಜನೆ, ಇದು ಹಿಂದೆ ನರೇಗಾ ಅಂತ ಕರಿತಿದ್ವಿ ಅದೇ ಯೋಜನೆ, ಈಗ
1: ವಿಕಸಿತ ಭಾರತ ಜಿ ರಾಮ್ ಜಿ
0: ಯೋಜನೆ. ಹೌದು,
1: ತುಂಬಾ ಸಂತೋಷ ನವೀನ್ ಅವರೇ, ಈಗೊಂದು ಕರೆ ಸ್ವೀಕಾರ ಮಾಡೋಣ.
4: ಹಲೋ,
3: ಹಲೋ ಸರ್.
4: ಹಲೋ,
3: ಹಾ ಸರ್, ಹೇಳಿ ಹೇಳಿ.
4: ಹಾ ಮೇಡಮ್, ನಮಸ್ತೆ, ನಂಜುಳಿನ್ ಮಹೇಶ್ ಅಂತ ಮಾತಾಡ್ತಿದ್ದೀನಿ.
3: ನಮಸ್ತೆ.
4: ಸರ್, ಹೇಳ್ದಂಗೆ ಗ್ರಾಮ ಪಂಚಾಯತಿ ಜಲಾನಯನ ಅಭಿವೃದ್ಧಿ ಸಂಘಗಳು ಅಂತ ಮಾಡಿದ್ರು, ಈಗ ಅದು ಆ ಸಂಘ ಚಟುವಟಿಕೆಯಲ್ಲಿ ಇದೆಯಾ? ಸಂಘಕ್ಕೆ ತರಬೇತಿ ಕೊಡ್ತಾ ಇದೀರಾ? ಸಂಘಕ್ಕೆ ಸರ್ಕಾರದಿಂದ ಏನಾದ್ರು ಅನುದಾನಗಳು ಬರ್ತಾ ಇದೆಯಾ? ಅದು ಸಂಘ ಯಾವ ರೀತಿ ಚಟುವಟಿಕೆ ಮಾಡ್ತಾ ಇದೆ ಅಂತ ಏನಾದ್ರು ಮಾಹಿತಿ ಹೇಳ್ಬೋದು?
0: ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಜಲಾನಯನ ನಾವು ಜಲಾನಯನ ಸಮಿತಿ ಅಂತ ಮಾಡಿದ್ವಿ ಸರ್. ನಮ್ಮ ಏನು ರಾಜ್ಯದ 30 ಜಿಲ್ಲೆಗಳಿದೆ, 78 ತಾಲೂಕುಗಳಿದೆ, ಈ ಪ್ರತಿ ಯೋಜನೆಗೂ ಕೂಡ ಜಲಾನಯನ ಸಮಿತಿ ಅಂತ ಮಾಡಿ, ಆ ಸಮಿತಿ ಮುಖಾಂತರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಧ್ಯಕ್ಷರಾಗಿರ್ತಾರೆ, ಆ ಸಮಿತಿ ಮುಖಾಂತರ ಮಣ್ಣು ನೀರು ಸಂರಕ್ಷಣೆನ ಅನುಷ್ಠಾನ ಮಾಡಿದೀವಿ. ಅವೆಲ್ಲ ಸಮಿತಿಗಳು ಇನ್ನೂ ಕೂಡ ಅನುಷ್ಠಾನದಲ್ಲಿವೆ. ಇದೇನಾಗ್ತದೆ, ಈ ನಮ್ಮ ಯೋಜನೆ ಮುಗಿದ ತಕ್ಷಣ ನಾವೇನು ಮಾಡ್ತೀವಿ, ಈ ಜಲಾನಯನ ಸಮಿತಿಗಳಲ್ಲಿ ಜಲಾನಯನ ಅಭಿವೃದ್ಧಿ ನಿಧಿ ಅಂತ ಸಂಗ್ರಹ ಆಗಿರ್ತದೆ. ಇದೇನಕ್ಕೆ ಸಂಗ್ರಹ ಆಗಿರ್ತದೆ, ನಾವು ಏನು ಸಮುದಾಯ ನೀರು ಸಂರಕ್ಷಣೆ ನೀರು ಸಂಗ್ರಹಣ ವಿನ್ಯಾಸಗಳನ್ನ ಮಾಡ್ತೀವಿ, ಅದನ್ನ ನಿರ್ವಹಣೆ ಮಾಡೋಕ್ಕೆ ಇಲ್ಲಿ ನಾವು ಜಲಾನಯನ ಅಭಿವೃದ್ಧಿ ನಿಧಿನ ಕಲೆಕ್ಟ್ ಮಾಡಿದ್ದೀವಿ. ಈ ಕಲೆಕ್ಟ್ ಮಾಡಿದಂಥ ಅನುದಾನನ ನಾವು ಈ ಯೋಜನೆ ಮುಕ್ತಾಯ ಆದ ತಕ್ಷಣವೇ, ಇನ್ನು ಒಂದು ವರ್ಷದಲ್ಲಿ ಮುಕ್ತಾಯ ಆಗ್ತದೆ, ಮುಕ್ತಾಯ ಆದ ತಕ್ಷಣವೇ ಅದನ್ನು ಸಂಬಂಧಪಟ್ಟ ಪಂಚಾಯತಿಗೆ ಹಸ್ತಾಂತರ ಮಾಡ್ತೀವಿ. ನೀವು ಆ ಅನುದಾನವನ್ನು ಬಳಸ್ಕೊಂಡು ನಿಮ್ಮ ಊರಿನಲ್ಲಿ ಏನು ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ಸಮುದಾಯದ ನೀರು ಸಂಗ್ರಹಣ ವಿನ್ಯಾಸಗಳನ್ನ ಮಾಡಿದರೆ ಅದನ್ನ ತಾವು ರಿಪೇರಿ ನಿರ್ವಹಣೆ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ ಸರ್.
4: ಮಹಾತ್ಮ ಗಾಂಧಿ ಯೋಜನೆಗೂ ಇದು ಅನ್ವಯ ಆಗುತ್ತಾ ಸರ್?
0: ಮಹಾತ್ಮ ಗಾಂಧಿ ಯೋಜನೆಯಲ್ಲೂ ಕೂಡ ಅಲ್ಲಿ ಅದಕ್ಕೆ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಏನು ಅನುಷ್ಠಾನ ಮಾಡಿದ್ರೆ ಅದನ್ನು ರಿಪೇರಿ ಮಾಡಕ್ಕೆ ವಿ ಬಿ ರಾಮ್ಜಿನ ಪ್ರತ್ಯೇಕವಾದ ಅವಕಾಶ ಇದೆ ಸರ್.
4: ಸಮುದಾಯ ಕಾರ್ಯಗಳಿಗೆ,
0: ಸಮುದಾಯ ಕಾರ್ಯ ಅನುಷ್ಠಾನ ಮಾಡಿದಂತ ಇದಕ್ಕೆ ರಿಪೇರಿ.
1: ಮಹಾತ್ಮ ಗಾಂಧಿ ನರೇಗಾ ಯೋಜನೆ,
0: ಈಗ ನರೇಗಾ ಮಹಾತ್ಮ ಗಾಂಧಿ ಅಂತ ಇಲ್ಲ ಸರ್, ಈಗ
1: ಯೋಜನೆ,
0: ಈಗ ಅಷ್ಟೇ ವಿ ಬಿ ರಾಮ್ಜಿ ಅಂತ ಯೋಜನೆ ಅಂತ ಬದಲಾಗಿದೆ ಸರ್.
1: ಇನ್ನು

0: ಅವಕಾಶ ಜಾಸ್ತಿ ಇದೆ.
1: ಕರೆ
0: ಮಾಡಿದ್ಕೆ ಧನ್ಯವಾದಗಳು
2: ಸರ್. ನೀರು ಸಂರಕ್ಷಣೆಯನ್ನು ಇಲಾಖೆಯ ಯಾವ ಯಾವ ಯೋಜನೆ ಅಡಿ ಕೈಗೊಳ್ಳಬಹುದು ಸರ್?
3: ಸರ್ ಮೊದಲು ಮೇಡಮ್ ನಿಮಗೆ ನೀರು ಸಂರಕ್ಷಣೆಯ ವಿಧಾನಗಳು ಹೇಳ್ಬಿಡ್ತೀನಿ, ಜೊತೆಗೆ ಯಾವ ಯೋಜನೆ ಅಂತ ಹೇಳ್ತೀನಿ. ಈ ನಮ್ಮಲ್ಲಿ ಕೂಡ ನೀರು ಸಂರಕ್ಷಣಾ ವಿಧಾನಗಳು 4 ತರ ಇದಾವೆ. ಸಾಗುವಳಿ ಜಮೀನಲ್ಲಿ ಮಾಡುವಂಥ ನೀರು ಸಂರಕ್ಷಣಾ ವಿಧಾನಗಳು, ಇಲ್ಲೇನಾಗಿ ಮಾಡ್ತೀವಿ, ಕಂದಕದೊಂದಿಗೆ ಬದು ಮಾಡ್ಕೊಡ್ತೀವಿ, ನೀರು ದಾರಿಗಳು ಮಾಡ್ಕೊಡ್ತೀವಿ, ಕೃಷಿ ಹೊಂಡ ಮಾಡ್ತೀವಿ, ಅಲ್ಪ ಹಾಳಾದ ಬಾವಿಗಳಂತ ಮಾಡ್ಕೊಡ್ತೀವಿ. ಈ ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು ಇರ್ತವೆ, ಅಲ್ಲಿ ತಿರುವುಗಾಲುವೆ ಅಂತ ಮಾಡ್ತೀವಿ, ಜಲಮರುಪೂರ್ಣ ಹೊಂಡ ಅಂತ ಮಾಡ್ಕೊಡ್ತೀವಿ. ಇನ್ನು ಜಲವಾಹಿನಿಯ ಮಧ್ಯಸ್ಥರಕ್ಕೆ ಬಂದರೆ ಗೋಕಟ್ಟೆ ಅಂತ ಮಾಡೋದಿದೆ, ಅದನ್ನು ಮಾಡ್ಕೊಡ್ತೀವಿ. ಇನ್ನು ಜಲವಾಹಿನಿಯ ಕೆಳಸ್ಥರಕ್ಕೆ ಬಂದರೆ ನಾಲಾಬದು, ತಡೆ ಅಣೆ, ಜಿನುಗು ಕೆರೆ, ಕಿಂಡಿ ಅಣೆ, ಬಹುಕಾಮಾನು ತಡೆ ಇತ್ಯಾದಿ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಡ್ತೀವಿ ಮೇಡಮ್. ಇವನು ಕೂಡ ನಾನು ಈಗಾಗಲೇ ಹೇಳುತ್ತಾರ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಜಲಾನಯನ ಅಭಿವೃದ್ಧಿ ಘಟಕ, ವಿಶ್ವಬ್ಯಾಂಕ್ ನೆರವಿನ ರಿವಾರ್ಡ್ ಯೋಜನೆ, ಸೆಪ್ಮಿಸ್ ಗಣಿಗಾರಿಕೆ ಪ್ರಭಕ್ಕೆ ಒಳವಾದ ಸಮಗ್ರ ಪರಿಸರ ಯೋಜನೆ ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಇತರ ಉಪಚಾರಗಳು, BBG ರಾಮ್ಜಿ, ಇಷ್ಟು ಯೋಜನೆಗಳಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಕಾರ್ಯಕ್ರಮ ಮಾಡ್ಕೊಳ್ಳೋಕೆ ಅವಕಾಶ ಇದೆ.
2: ಈಗೊಂದು ಕರೆ ಇದೆ ಸರ್, ಕರೆ ಸ್ವೀಕಾರ ಮಾಡೋಣ.
3: ಮಾಡೋಣ ಮೇಡಮ್.
0: ಹಲೋ ಕೃಷಿರಂಗ ಮಾತಾಡಿ. ಹಲೋ ಕೃಷಿರಂಗ. ಹಲೋ, ಹಾಂ, ಹೆಸರು ಸರ್ ಎಲ್ಲಿಂದ? ನವೀನ್ ಅವರೇ, ಆಗಲೇ ನಾವು ಮಾತಾಡ್ತೇವೆ
2: ಸರ್. ಸರ್ ನಿಮ್ಮ ಪ್ರಶ್ನೆ ಕೇಳಿ ಸರ್.
4: ಮೇಡಮ್, ಈ ಏತ ನೀರಾವರಿ ಇರ್ತದಲ್ಲ ಸರ್.
0: ಹಾಂ ಹೇಳಿ ನವೀನ್ ಅವರೇ.
4: ಅದು ಬರೀ ಮಳೆಗಾಲದಲ್ಲ ಮಾತ್ರ ಕೆರೆ ತುಂಬುದ ಸರ್ ಅದು ನೀರು ಅಂತ ಕೇಳ್ತಾ ಇದ್ದೀನಿ ಸರ್. ಮಂಡ್ಯ ತಾಲೂಕು ದೊಡ್ಡಬಳ್ಳಿಯಿಂದ ಚಂದ್ರು ಅಂತ ಸರ್.
0: ಚಂದ್ರು ಕೇಳಿ,
3: ಈ ಚಂದ್ರು ಅವರು, ಏತ ನೀರಾವರಿ ನಮ್ಮ ಇಲಾಖೆ ವ್ಯಾಪ್ತಿಗೆ ಬರಲ್ಲ, ನೀವೇನ್ ಮಾಡಿ ಏತ ನೀರಾವರಿ? ನಾವು
4: ಕೆರೆಗಳೆಲ್ಲ ಇದು ಮೇಳೆ ಬೆಳಕೊಂಡಿರ್ತವಲ್ಲ ಅವೆಲ್ಲ.
3: ಅದೇ ಏತ ನೀರಾವರಿ ಕೆರೆ ನಮ್ಮ ಜಲಾನಯನ ಅಭಿವೃದ್ಧಿ ಇಲಾಖೆ ವ್ಯಾಪ್ತಿಗೆ ಬರಲ್ಲ. ಸೊ ನೀವೇನ್ ಮಾಡ್ಬೇಕು, ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ ಆ ಗ್ರಾಮ ಪಂಚಾಯತಿನಲ್ಲಿ, ನೀವು ಗ್ರಾಮ ಪಂಚಾಯತಿನ PDO ವನ್ನ ಭೇಟಿ ಮಾಡಿದ್ರೆ ಅವರು ತಮಗೆ ಸಮಂಜಸವಾದ ಮಾಹಿತಿ ಕೊಡ್ತಾರೆ ನೀವು ಯಾರನ್ನ ಭೇಟಿ ಮಾಡಬೇಕು ಅಂತ.
4: ಆಯ್ತು ಸರ್,
0: ಮುಂದಿನ ಕರೆ.
2: ಹಲೋ.
5: ಹಲೋ ಸರ್.
2: ಹಲೋ ಸರ್, ನಮಸ್ತೆ.
5: ನಮಸ್ತೆ ಮೇಡಮ್.
2: ಸರ್ ತಮ್ಮ ಹೆಸರು ಹೇಳಿ ಸರ್.
5: ಬಿಳಿಕೆರೆಯಿಂದ ಚಿನ್ನಣ್ಣ ಮೇಡಮ್.
2: ಹಾ ಸರ್, ಕೇಳಿ ಸರ್, ನಿಮ್ ಪ್ರಶ್ನೆ ಕೇಳಿ ಸರ್.
3: ಮಾತಾಡಿ ಚಿನ್ನಣ್ಣ ಅವರೇ.
5: ಅದೇ ಮಣ್ಣು ಸ್ವಲ್ಪ ಪರೀಕ್ಷೆ ಮಾಡಬೇಕು, ಅದಕ್ಕೆ ಇದು ಮಾಡೋಣ ಅಂತ ಮಾತಾಡಿದೆ.
3: ಅದೇ ನೀವು ಮಣ್ಣು ಪರೀಕ್ಷೆ ಮಾಡಬೇಕು ಅಂದ್ರೆ ನಮ್ಮ ಇಲಾಖೆಯನ್ನ ಸಂಪರ್ಕ ಮಾಡಿ. ನಮ್ಮ ನೀವು ಬಿಳಿಕೆರೆ ಹುಣಸೂರು ಹೋಗ್ಲಿ, ಹುಣಸೂರು ತಾಲೂಕಾ? ನಮ್ಮ ಹುಣಸೂರಿನಲ್ಲಿ ಏನ್ ಮಾಡಿ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿನ ಭೇಟಿ ಮಾಡಿ ಅವರು ತಮಗೆ ಮಣ್ಣಿನ ಸ್ಯಾಂಪಲ್ನ ಯಾವ ಥರ ತೆಗಿಬೇಕು, ಯಾವ ಥರ ತಾವು ಮಣ್ಣು ಸ್ಯಾಂಪಲ್ನ ಮಾದರಿಯನ್ನು ತೆಗೆದು ಕೃಷಿ ಇಲಾಖೆಗೆ ಸಲ್ಲಿಸಬೇಕು ಅಂತ ನಿಮಗೆ ಮಾಹಿತಿ ಕೊಡ್ತಾರೆ.
2: ನಮಸ್ಕಾರ. ಇನ್ನೊಂದು ಕರೆ ಇದೆ. ಹಲೋ. ಹಲೋ ಕೃಷಿರಂಗ.
5: ನಮಸ್ತೆ ಮೇಡಮ್.
2: ನಮಸ್ತೆ ಸರ್. ತಮ್ಮ ಹೆಸರು ಸ್ವಲ್ಪ ಜೋರಾಗಿ ಹೇಳಿ ಸರ್, ಕೇಳಿಸ್ತಾ ಇಲ್ಲ.
5: ಶಿವಲಿಂಗಯ್ಯ ಹಿರೇಮಠ ರೀ.
2: ಶಿವಲಿಂಗಯ್ಯ ಹಿರೇಮಠ ಅವರು.
3: ಹೇಳಿ, ಎಲ್ಲಿಂದ ಮಾಡ್ತೀರಿ ಸರ್?
5: ಮೇಡಮ್ ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಟದಿಂದ ಮಾತಾಡಿದ್ರೆ.
3: ಮಾತಾಡಿ, ಹೇಳಿ ಇವ್ರೆ.
5: ಸರ್ ಪ್ರಶ್ನೆ ಏನಂದ್ರೆ ರೀ, ನಮ್ಮ ಎಲ್ಲ ಜವುಳು ಭೂಮಿಗಳು ಅದಾವ ರೀ, ಅದ ನಾವು ಮಣ್ಣಿನ ಸಂರಕ್ಷಣೆ ಹೆಂಗ್ ಮಾಡ್ಬೇಕು ಅಂತ ಸ್ವಲ್ಪ ವಿವರಿಸ್ತೀರಾ ಮೇಡಮ್ ಸರ್?
3: ಈಗ ಜವುಳು ಭೂಮಿ ಉಪಚಾರ ಮಾಡಕ್ಕೆ ನಮ್ಮ ಇಲಾಖೆಯಲ್ಲಿ ಸದ್ಯಕ್ಕೆ ಕಾರ್ಯಕ್ರಮ ಇಲ್ಲ. ಈಗ ಸದ್ಯಕ್ಕೆ ನೀವೇನ್ ಮಾಡಿ, ನಮ್ಮ ಮುಂದೆ ಕಾರ್ಯಕ್ರಮ ಬರೋದಿದೆ. ನೀವು ಸವಳು ಜವಳು ಕಾರ್ಯಕ್ರಮ ಅಂತ ನಮ್ದು RKVನಲ್ಲಿ ಒಂದು ಕಾರ್ಯಕ್ರಮ ಇದೆ. ಸೊ ನಿಮ್ದು ಯಾವ್ದು ಊರು ಎಲ್ಲಿ ಬರ್ತದೆ ಅಂತ, ನೀವು ನಿಮ್ದು ಯಾವ್ದು ಹೋಬಳಿ ಹೇಳಿದ್ರಲ್ಲ ತಾಲೂಕು?
5: ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಟೆ.
3: ಮುಗುಳ್ಕೋಟೆ. ನೀವೇನ್ ಮಾಡಿ ನಮ್ಮ ಸಂಬಂಧಪಟ್ಟ ಇಲಾಖೆ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರನ್ನ ಭೇಟಿ ಮಾಡಿ ಅವರು ಈ ಯೋಜನೆ ನಮ್ಗೆ ಅನುಷ್ಠಾನ ಶುರು ಮಾಡಿದಾಗ ತಮಗೆ ಮಾಹಿತಿ ಕೊಡ್ತಾರೆ. ಇದಕ್ಕೂ ಕೂಡ ಅವಕಾಶ ಇದೆ ಮಾಡಕ್ಕೆ.
2: ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ. ಹಲೋ ಕೃಷಿರಂಗ.
6: ನಮಸ್ಕಾರ ಸರ್.
2: ನಮಸ್ಕಾರ ಸರ್.
3: ನಮಸ್ತೆ ಹೇಳಿ.
6: ಮೈಸೂರು ಜಿಲ್ಲೆ ಶ್ರೀನಾಥಸಾಗರ ತಾಲೂಕು ಸೋಸ್ತೆಯಿಂದ ಎಸ್ ಮಾದೇವ ಶೆಟ್ಟಿ ಮಾಡುವ ನಮಸ್ಕಾರಗಳು ಗುರುಗಳೇ.
0: ಮಾದೇವ ಶೆಟ್ಟಿ ಕೇಳಿ ಜಲ್ದಿ
6: ಸರ್. ನಮ್ ಪ್ರಶ್ನೆ, ನಮ್ಮ ಕೃಷಿ ಜಮೀನಿ ನಿಮ್ಮ ಇಲಾಖೆಯಿಂದ ಬದು ತೆಗಿಸಬಹುದ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಗುರುಗಳ.
3: ನೀವು ಯಾವ ಊರಿಂದ ಮಾತಾಡ್ತಿರೋದು?
6: ಮೈಸೂರು.
3: ಟಿ ನರಸೀಪುರ ಮೈಸೂರು ಅಲ್ವಾ? ಅದೇ, ಇಲ್ಲ ಏನಾಗಿದೆ, ನಮ್ಮ ಇಲಾಖೆನಲ್ಲಿ ಪ್ರತ್ಯೇಕ ಕಾರ್ಯಕ್ರಮ ಬದುಗೆ ಅಂತ ಇಲ್ಲ. ಅದೇನಾಗ್ತದೆ, ನಾವು ಜಲಾನಯನ ಯೋಜನೆಗಳನ್ನ ಎಲ್ಲಿ ಮಾಡ್ತೀವಿ ಅಲ್ಲಿ ಬದುಗಳನ್ನ ಮಾಡ್ಕೊಡ್ತೀವಿ. ಅದೇ ಅದೇ ನಮ್ಮ ಇಲಾಖೆಯಲ್ಲಿ ಸದ್ಯಕ್ಕೆ ನಾವು ಆ ಕಾರ್ಯಕ್ರಮ ನಿಮ್ಮ ಟಿ ನರಸೀಪುರ ತಾಲೂಕಲ್ಲಿ ಕಾರ್ಯಕ್ರಮ ಇಲ್ಲ. ಮುಂದೆ ಯೋಜನೆಗಳು ಬರುವಂತದ್ದಿದೆ ರಾಜ್ಯ ಕೇಂದ್ರ ಸರ್ಕಾರದಿಂದ, ಆಗ ಬಂದಾಗ ಅದನ್ನ ಮಾಡಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ.
0: ಮುಂದೆ ಬರ್ತಾರಂತೆ. ಓಕೆ, ಧನ್ಯವಾದಗಳು.
2: ಇನ್ನೊಂದು ಕರೆ.
0: ಹಲೋ ಕೃಷಿರಂಗ.
5: ನಮಸ್ಕಾರ ಸರ್.
0: ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ?
1: ಸರ್ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್.
2: ಸರ್ ಹೇಳಿ ಸರ್, ನಿಮ್ ಪ್ರಶ್ನೆ ಕೇಳಿ.
1: ಮೇಡಮ್, ನಮ್ದು ಮಣ್ಣು ಮತ್ತು ನೀರು ಸಂರಕ್ಷಣಾ ತಾಂತ್ರಿಕ ಕಥೆಗಳು ಯಾವ್ಯಾವ ಅಂತ ಕೇಳ್ಬೇಕು ಸರ್.
3: ಅದೇ ನಾನು ನಿಮ್ಗೆ ಆಗ್ಲೇ ಹೇಳಿದೆ ಮಣ್ಣು ಮತ್ತು ನೀರು ಸಂರಕ್ಷಣೆ ತಾಂತ್ರಿಕತೆಗಳ ಬಗ್ಗೆ. ಈ ಮಣ್ಣು ಸಂರಕ್ಷಣೆ ಅಂದ್ರೆ ನಾವು ಹೇಳಿದೆ ಈಗಾಗಲೇ ಹೇಳ್ಕೊಟ್ಟೆ, ಸಾಗುವಳಿ ಜಮೀನಲ್ಲಿ ಮಾಡ್ತಕ್ಕಂಥ ಬದುಗಳಾಕ್ಸ್ಕೊಳ್ಳೋದು, ಕಂದಕದೊಂದಿಗೆ ಬದು ಮಾಡ್ಕೊಳ್ಳೋದು, ಹಳೆ ಬದುಗಳನ್ನ ಬಳೆ ಪಡಿಸ್ಕೊಳ್ಳೋದು. ಇದಲ್ದೇ ಏನು ಮಾಡ್ತೀವಿ ನಾವು, ಈ ಜಲವಾಹಿನಿ ಇರ್ತದೆ ಅಲ್ಲಿ ಕೊಳ್ಳ ಸೋದನ ರಚನೆಗಳನ್ನ ಮಾಡ್ತೀವಿ. ಜಲವಾಹಿನ ಮೇಲ್ಸ್ತರದಲ್ಲಿ ಕಂಟಿ ತಡೆ, ಗುಂಡು ಕಲ್ಲಿನ ತಡೆ, ರಬ್ಬಲ್ ಕಲ್ ತಡೆ ಇವೆಲ್ಲ ಮಾಡ್ಕೊಡ್ತೀವಿ. ಅದೇ ರೀತಿ ನೀರು ಸಂರಕ್ಷಣೆಗೆ ಬಂದರೆ ನಿಮಗೆ ಕೃಷಿ ಹೊಂಡ ಮಾಡ್ಕೊಡ್ತೀವಿ, ಕಂದಕದೊಂದಿಗೆ ಬದುಗಳು ಮಾಡ್ಕೋಬೋದು, ತಾವು ತಿರುವುಗಾಲುವೆ ಮಾಡ್ಕೋಬೋದು, ಮತ್ತೆ ನಿಮ್ಮಲ್ಲಿ ಗೋಕಟ್ಟೆ ಮಾಡ್ಕೋಬೋದು. ಜಲವಾಹಿನಿಗಳಲ್ಲಿ ನಾಲಾಬೋದು, ತಡೆ ಅಣೆ, ಜಿನುಗುಕೆರೆ, ಕಿಂಡಿ ಅಣೆ, ಬಹುಕಾಮನ ತಡೆ ಇವೆಲ್ಲ ಮಾಡೋಕೆ ಅವಕಾಶ ಇದೆ.
1: ಈ ಯೋಜನೆ ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ನಲ್ಲಿ ಬಂದಿದೆ ಸರ್?
3: ನಿಮ್ಮ ಬಳ್ಳಾರಿ ತಾಲೂಕಲ್ಲಿ ನಮ್ಮ ಸ್ಕೀಮು ಸದ್ಯಕ್ಕಿಲ್ಲ. ಯಾವ ತಾಲೂಕು? ಕಂಪ್ಲೀಟ್ ತಾಲೂಕಲ್ಲಿ ಇಲ್ಲ, ಕಂಪ್ಲೀಟ್ ತಾಲೂಕಲ್ಲಿ ನಮ್ದು ಯೋಜನೆ ಇಲ್ಲ. ಮುಂದೆ ನಮ್ದು ಯಾವ್ದಾರ ಹೊಸ ಸ್ಕೀಮ್ ಬಂದಾಗ ತಾವು ಅಲ್ಲಿ ನಾವು ಅದನ್ನ ಸಾಧ್ಯತೆ ಪರಿಗಣಿಸ್ತೀವಿ. ನೀವು ಇನ್ನೊಂದ್ ಮಾಡಿ, ಇಲ್ಲ ಇನ್ನೊಂದ್ ಮಾಡಿ, ನಮ್ಮ ತಾಲೂಕಲ್ಲಿ ಯೋಜನೆ ಇಲ್ಲ ಅಂದ್ರೂ ಕೂಡ ಈಗ ವಿ ಬಿ ಜಿ ರಾಮ್ಜಿನಲ್ಲಿ ಅವಕಾಶ ಇದೆ ಮಾಡ್ಕೊಳಕ್ಕೆ. ನೀವೇನ್ ಮಾಡಿ, ಇದೆ, ನೀವು ಹತ್ತಿರದ ಗ್ರಾಮ ಪಂಚಾಯತಿನ ಭೇಟಿ ಮಾಡಿ, ಭೇಟಿ ಮಾಡಿ ನೀವು ಈ ಮಣ್ಣು ನೀರು ಸಂರಕ್ಷಣೆ ತಾವು ಮಾಡಿಸ್ಕೋಬಹುದು.
2: ಧನ್ಯವಾದಗಳು ಸರ್. ಇನ್ನೊಂದು ಕರೆ ಇದೆ. ಹಲೋ, ಹಲೋ ಕೃಷಿರಂಗ.
7: ಹಲೋ, ನಮಸ್ಕಾರ ಮೇಡಮ್.
2: ಸರ್ ನಮಸ್ಕಾರ ಸರ್, ಹೇಳಿ ಸರ್, ತಮ್ಮ ಹೆಸರು, ಊರು ಹೇಳಿ ಸರ್.
0: ಹೇಳಿ ಸರ್, ಪ್ರಶ್ನೆ ಕೇಳಿ.
7: ಸರ್ ಮುದ್ಕಪ್ಪ ಬೆಟ್ಟದೂರು ಅಂತ ಸರ್ ಮೇಡಮ್?
2: ಹಾ ಸರ್, ನಿಮ್ ಪ್ರಶ್ನೆ ಕೇಳಿ.
7: ನಾವು ಹಾವೇರಿ ಜಿಲ್ಲೆ ಶಿಗ್ಗಾವ್ ತಾಲೂಕಿಂದ ಮಾತಾಡೋದ್ರಿ.
0: ಕೇಳಿ
7: ಸರ್. ನಮಸ್ತೆ ಸರ್.
3: ನಮಸ್ತೆ.
7: ಸರ್, ಈಗ ಜಲಾನಯನ ಇಲಾಖೆಯಿಂದ ಸರ್ ನಮ್ಗೆ ಹೊಲದಲ್ಲಿ ಬದು ಹಾಕಿದ್ವಿ ಸರ್, ಅದಕ್ಕೆ ಕಲ್ ಪಿಚ್ಚಿಂಗ್ ಇದೆ ಸರ್?
3: ಕಲ್ ಪಿಚ್ಚಿಂಗ್ ತಾವೇನಾಗಿದೆ, ಸ್ಟೋನ್ ಪಿಚ್ಚಿಂಗ್ ತಾವೇನ್ ಮಾಡ್ತೀರಿ? ತಾವು ಯೂಶಲಿ ಪಿಚ್ಚಿಂಗ್ ಮಾಡ್ಬೇಕಾಗಿದೆ, ಅದನ್ನ ನಾವು ರೈತರು ಏನು ವಂತಿಕೆ ಕೊಡ್ಬೇಕಾಯ್ತಲ್ಲ, ತಮ್ಮ ಕಡೆಯಿಂದ ವಂತಿಕೆ ಕೊಡ್ಬೇಕಾಗ್ತದೆ. ಆ ವಂತಿಕೆಯಲ್ಲಿ ನೀವು ವಂತಿಕೆ ಕಟ್ಟೋ ಬದಲು ಅದನ್ನ ನಾವು ಪಿಚ್ಚಿಂಗ್ ತಾವೇ ಮಾಡ್ಕೋಬೇಕಾಗ್ತದೆ. ಆ ಭಾಗವನ್ನು ನಾವು ತಾವೇನು ವಂತಿಕೆ ಪಿಚ್ಚಿಂಗ್ ಮಾಡ್ಕೋತೀರಿ, ಆ ಭಾಗವನ್ನು ನಾವು ಜಲಾನಯನ ಅಭಿವೃದ್ಧಿ ನಿಧಿಗೆ ನಾವು ಹಾಕೋತೀವಿ.
7: ಸರ್ ಎಷ್ಟು ಸರ್ ಅದು ವಂತಿಕೆ ಎಷ್ಟು ಇದೆ ಸರ್, ಒಂದು ಅಂದಾಜು ಸರ್?
3: ವಂತಿಕೆ ಅಂದ್ರೆ ಏನಾಗಿದೆ, ನಮ್ಮಲ್ಲಿ ಈ ಮಣ್ಣು ಮತ್ತು ನೀರು ಸಂಗ್ರಹ ನೀರು ಸಂರಕ್ಷಣಾ ಕಾರ್ಯಕ್ರಮಗಳಿರ್ಬೋದು, ಕೃಷಿ ಅರಣ್ಯ ಇರ್ಬೋದು, ಕೃಷಿ ತೋಟಗಾರಿಕೆ ಕಾರ್ಯಕ್ರಮಗಳಿಗೆ ನಾವೇನು ಕಾರ್ಯಕ್ರಮ ಮಾಡ್ತೀವಿ, ಅದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ಸಣ್ಣ ಮತ್ತು ಅತಿ ಸಣ್ಣ ರೈತರಾದರೆ ಶೇಕಡ 5% ಕೊಡಬೇಕಾಗ್ತದೆ, ದೊಡ್ಡ ರೈತರು 10% ಕೊಡಬೇಕಾಗ್ತದೆ.
7: ಹಾಂ ಸರ್. ಹಾಂ ಸರ್.
0: ಓಕೆ, ಉತ್ತರ ಸಿಕ್ತ
7: ಸರ್. ಇನ್ನೊಂದು ಸರ್, ಸರ್ ತಮಗೆ ಎಲ್ಲರಿಗೂ ಅಭಿನಂದನೆಗಳು ಸರ್, ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಸರ್, ಆಕಾಶವಾಣಿ ಬೆಂಗಳೂರಿಂದ ಸರ್, ನಮ್ಮ ಕೃಷಿ ಇಲಾಖೆಯಿಂದ ಸರ್.
0: ಓಕೆ ಓಕೆ, ಧನ್ಯವಾದಗಳು.
7: ಎಲ್ಲ ಎಲ್ಲ ರೈತರಿಗೆ ಒಳ್ಳೆ ಮಾಹಿತಿ ಸಿಗ್ತಾ ಇದೆ ಸರ್.
0: ಧನ್ಯವಾದಗಳು ಬೆಟ್ಟದವರವರೇ, ಕರೆ ಮಾಡಿದಕ್ಕೂ ಕೂಡ. ಕರೆ ಮಾಡ್ತಾ ಇರಿ, ನಮ್ಮ ಕಾರ್ಯಕ್ರಮ ಕೇಳ್ತಾ ಇರಿ. ಇನ್ನೊಮ್ಮೆ ಧನ್ಯವಾದಗಳು, ಮತ್ತೆ ಭೇಟಿಯಾಗೋಣ. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಹಲೋ
8: ಸರ್.
3: ನಮಸ್ತೆ, ಹೇಳಿ ಸರ್.
8: ಜಿಲ್ಲೆ ಅರಕಲಗೂಡು ತಾಲೂಕು ಮಾರಿಹಳ್ಳಿಯಿಂದ ಸರ್ ಮಾತಾಡ್ತಾ ಇದ್ದೀನಿ.
3: ಹೇಳಿ
8: ಸರ್. ಏನಂದ್ರೆ ಈಗ ಪ್ರಸ್ತುತ ಮಣ್ಣು ಪರೀಕ್ಷೆಗಳನ್ನ ನಾವು ಯಾವ್ಯಾವ ತಿಂಗಳಲ್ಲಿ ಮಾಡಿಸಿದ್ರೆ ಸೂಕ್ತ ಅಂತ?
3: ಅದೇ ಮಣ್ಣು ಪರೀಕ್ಷೆನ ನೀವು ಈಗ ಮುಂಗಾರಿಗಿಂತ ಮೊದಲೇ ಮಾಡಿಸ್ಕೊಂಡ್ರೆ ಉತ್ತಮ, ನಿಮ್ಮ ಮುಂಗಾರು ಬೆಳೆ ಮಾಡಕ್ಕೆ ಅನುಕೂಲ.
8: ಮುಂಗಾರಿಗಿಂತ
3: ಮುಂಚೆನೆ ಮಾಡ್ಕೋಬೇಕು.
8: ತಾಲೂಕು ಕೇಂದ್ರ ಅಥವಾ ಜಿಲ್ಲಾ ಕೇಂದ್ರ?
3: ಇವೆಲ್ಲ ನೀವು ನಮ್ಮ ನಿಮ್ದು ಯಾವ್ದು ಓಬಳಿ ಬರ್ತದೆ ಆ ಓಬಳಿನಲ್ಲಿ ನಮ್ಮ ಕೃಷಿ ಅಧಿಕಾರಿಗಳು ಅರಕಲಗೂಡು ತಾಲೂಕಲ್ಲಿ ನಿಮ್ದು ಯಾವ ಓಬಳಿ ಬರ್ತದೆ ಆ ಓಬಳಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ತಮ್ಮ ಕೃಷಿ ಅಧಿಕಾರಿಗಳು ತಮ್ಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಅದನ್ನ ಹೇಗೆ ಸ್ಯಾಂಪಲ್ ತೆಗಿಬೇಕು ಅವೆಲ್ಲ ತಮ್ಗೆ ಮಾಹಿತಿ ಒದಗಿಸ್ತಾರೆ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಹೆಸರು ಹೇಳಿ ಸರ್, ಎಲ್ಲಿಂದ?
9: ಮಂಡ್ಯ ಜಿಲ್ಲೆ ಗ್ಯಾತ್ನಿಂದ ಮಾತಾಡ್ತಾ ಇರೋದು.
0: ಹೆಸರು ಸರ್?
9: ಹಲೋ,
0: ಪ್ರಶ್ನೆ ಕೇಳ್ಬಿಡಿ.
9: ಮಣ್ಣನ್ನ ನಾವು ವರ್ಷಕ್ಕೆ ಪ್ರತಿ ವರ್ಷ ಚೆಕ್ ಮಾಡಿಸ್ಬೇಕಾ, ಇಲ್ಲ 3 ವರ್ಷಕ್ಕೊಂದ್ಸರಿ ಚೆಕ್ ಮಾಡಿದ್ರೆ ಸಾಕ ಅಂತ
0: ಹೇಳ್ತಾರೆ?
3: ಅದು ಮಣ್ಣು ನೀವು ನಿಮ್ಮ ಜಮೀನಿನ ಗುಣದರದಲ್ಲಿ ಹೋಗ್ತದೆ ಸರ್. ನಿಮ್ಮ ಮಣ್ಣು ಉತ್ತಮವಾಗಿದ್ರೆ ನೀವು 3 ವರ್ಷಕ್ಕೊಂದು ಮಾಡ್ಕೊಂಡು ಸಾಕಾಗ್ತದೆ ಸರ್.
0: ಓಕೆ ಓಕೆ.
9: ಚೆಕ್ ಮಾಡ್ಬಿಟ್ಟು ಪರ್ಫೆಕ್ಟ್ ಆಗಿದೆ, ಈಗ ಕೊಡ್ತಾರ ಗೊಬ್ಬರ ಕೊಡಿ ಅಂತ ಹೇಳಿದ್ರು. ಮತ್ತೆ ನೀರು ಮಾಮೂಲಿ ಕಾವೇರಿ ನದಿಗೆ ನೀರಿನ ಚೆಕ್ ಮಾಡ್ಸೋಣ ಬೇಕಿಲ್ಲ ಅಲ್ವೇ?
3: ನೀರಿನ ಸ್ವಚ್ಛವೇನು ನೀರು ಟೆಸ್ಟ್ ಮಾಡ್ಸಕ?
9: ಅಲ್ಲ, ನೀರು ನೀರು ನಮ್ಮ ಕಾವೇರಿ ನದಿ ನೀರಿನ ಬರುವಂತ ನೀರನ್ನ ವಹಿಸ್ತಾ ಇರೋರು. ಬೋರ್ವೆಲ್ ನೀರು ಆದ್ರೆ ಚೆಕ್ ಮಾಡಿಸ್ಬೇಕು, ಅದೆಲ್ಲ ಅಂಶಗಳು ಹೆಚ್ಚು ಕಡಿಮೆ ಇರ್ತದೆ ಅಂತ ಹೇಳಿ.
3: ಬೋರ್ವೆಲ್ ನೀರು ಆದ್ರೆ ಏನಾಗ್ತದೆ, ನಿಮ್ಮ ಬೋರ್ವೆಲ್ ಎಷ್ಟು ಅಡಿ ಇದೆ ಸರ್? 1500-2000 ಅದಕ್ಕೆ ಹೋದ್ರೆ ಏನಾಗ್ತದೆ, ಉಪ್ಪಿನ ಅಂಶ ಜಾಸ್ತಿ ಆಗ್ತದೆ. ಮಂಡ್ಯ ಜಿಲ್ಲೆಯಲ್ಲಿ ನಮ್ಗೆ
9: ಗೊತ್ತಿರೋದೆ,
3: ಅದೇ ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಗೆ 500 ಅಡಿಗಿಂತ ಜಾಸ್ತಿ ಹೋಗಲ್ಲ ಅನ್ಸ್ತದೆ ಬೋರ್ವೆಲ್.
0: ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮತ್ತು ಮಣ್ಣು ನೀರು ಸಂರಕ್ಷಣಾ ಕ್ರಮಗಳ ಕುರಿತು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮವಾಗಿತ್ತು. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಕೃಷಿ ಅಧಿಕಾರಿಗಳಾದ ನವೀನ್ ಎಲ್ಲಾರ್

0: ಒಬ್ಬರು ಆಗಮಿಸಿದರು. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ರಾಜಲಕ್ಷ್ಮಿ ಕೆ ಅವರು ಕೂಡ ನಮ್ಮ ಜೊತೆಗೆ ಭಾಗವಹಿಸಿದರು. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.
1: ನಮಸ್ಕಾರ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ಅದೇ ರೀತಿ ನಮ್ಮ ಎಲ್ಲ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಹ ವಂದನೆಗಳನ್ನು ಬಯಸಿಕೊಳ್ಳುತ್ತೇನೆ.
2: ನಮಸ್ಕಾರ ರೈತ ಬಾಂಧವರೇ. ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೇ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
3: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಇದುವರೆಗೂ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಕೃಷಿ ಅಧಿಕಾರಿಗಳಾದ ನವೀನ್ ಎಲ್ಆರ್. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ ಜಿ, ತಾಂತ್ರಿಕ ನೆರವು ಸೈಯದ್ ನಜೀವುಲ್ಲಾ ಮತ್ತು ಶಿವಾನಂದ ಸ್ವಾಮಿ. ಹಲೋ ಕೃಷಿರಂಗ, ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನಿನ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೃಷಿರಂಗದ ನಮ್ಮ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇಂದು ಕೃಷಿ ಲೋಕವನ್ನು ಪ್ರಸಾರ ಮಾಡ್ತಾ ಇದ್ದಾವೆ ಪ್ರಸ್ತುತಿ ಆರ್ ಲೋಕೇಶ್ವರಿ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಯನ್ನು ಕೇಳೋಣ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
6: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
8: ಹಿಂದೆ kasub.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ಪೊಲೀಸ್?
10: ಮಿಸ್ ಸೀಮಾ?
9: ಹೌದು.
10: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ.
9: ಯಾಕೆ ಆದ್ರೆ ನಾನು
10: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
9: ಡಿಜಿಟಲ್ ಅರೆಸ್ಟ್?
10: 1 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
9: ಅಷ್ಟೊಂದು ಹಣ?
10: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
9: ಜೈಲಿಗೆ ನೀನ್ ಹೋಗ್ತೀಯ, ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
11: ಹಲೋ ಮಮ್ಮ.
9: ಹಾಯ್.
11: RBI ಹೇಳುತ್ತೆ,
12: ಜಾಣರಾಗಿರಿ, ಜಾಗರೂಕರಾಗಿರಿ.
13: ಕೃಷಿ ಲೋಕ.
14: ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ಹವಾಮಾನ ವರದಿ. ಮೈಸೂರು ತಾಲೂಕು ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗದಿಂದ ಬಂದ ಈ ವಾರದ ಮುನ್ಸೂಚನೆಯ ಪ್ರಕಾರ ಮುಂದಿನ 5 ದಿನಗಳು ಮೈಸೂರು, ಮಂಡ್ಯ, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಮೈಸೂರು ಜಿಲ್ಲೆಯಲ್ಲಿ 5-8 ಮಿಲಿಮೀಟರ್, ಮಂಡ್ಯ ಜಿಲ್ಲೆಯಲ್ಲಿ 1-2 ಮಿಲಿಮೀಟರ್, ಚಾಮರಾಜನಗರ ಜಿಲ್ಲೆಯಲ್ಲಿ 2-3 ಮಿಲಿಮೀಟರ್, ಕೊಡಗು ಜಿಲ್ಲೆಯಲ್ಲಿ 10-15 ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆ ಇದೆ.

ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ 31-32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 21-22 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಬೆಳಗಿನ ಗಾಳಿಯ ತೇವಾಂಶ 82-86, ಮಧ್ಯಾಹ್ನದ ತೇವಾಂಶ %41-45, ಗಾಳಿಯು ಗಂಟೆಗೆ ಸರಾಸರಿ 10-12 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 27-28 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 21-25 ಡಿಗ್ರಿ ಸೆಲ್ಸಿಯಸ್, ಬೆಳಗಿನ ಗಾಳಿಯ ತೇವಾಂಶ %93-94, ಮಧ್ಯಾಹ್ನದ ತೇವಾಂಶ %71-73, ಗಾಳಿಯು ಗಂಟೆಗೆ ಸರಾಸರಿ 10-12 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ನಾಗನಹಳ್ಳಿಯ ಕೃಷಿ ಸಂಶೋಧನಾ ಕೇಂದ್ರದಿಂದ ರೈತ ಬಾಂಧವರಿಗೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಮುಂದಿನ 5 ದಿನಗಳಲ್ಲಿ ಅತ್ಯಂತ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ಎಲ್ನಿನೋ ಪ್ರೇರಿತ ಸುದೀರ್ಘ ಒಣ ಹವಾಮಾನದ ಹಿನ್ನೆಲೆಯಲ್ಲಿ ನೀರಾವರಿ ಸೌಲಭ್ಯವಿರುವ ಸ್ಥಳಗಳಲ್ಲಿ ರೈತರು ಬೆಳೆಗಳಿಗೆ ರಕ್ಷಣಾತ್ಮಕ ನೀರಾವರಿಯನ್ನು ಒದಗಿಸಲು ಹಾಗೂ ಹೊದಿಕೆ ಎಡೆ ಒಡೆಯುವುದು ಮತ್ತು ಗದ್ದೆ ಬದುಗಳ ನಿರ್ವಹಣೆಯಂತಹ ಮಣ್ಣಿನ ತೇವಾಂಶ ಸಂರಕ್ಷಣಾ ಕ್ರಮಗಳನ್ನು ಅಳವಡಿಸಿಕೊಳ್ಳಲು ಸಲಹೆ ನೀಡಲಾಗಿದೆ. ಹೊಸದಾಗಿ ಬಿತ್ತನೆ ಮಾಡಲು ಯೋಜಿಸುತ್ತಿರುವ ರೈತರು ಸಾಕಷ್ಟು ಮಳೆಯಾದ ನಂತರವೇ ಬಿತ್ತನೆ ಕೈಗೊಳ್ಳಬೇಕು. ಈ ಋತುವಿಗೆ ಸೂಕ್ತವಾದ ಕಡಿಮೆ ಅವಧಿಯ ಹಾಗೂ ಬರ ನಿರೋಧಕ ಬೆಳೆ ತಳಿಗಳಿಗೆ ಆದ್ಯತೆ ನೀಡಬೇಕು. ಮಳೆಯ ಆಗಮನಕ್ಕೆ ಅನುಗುಣವಾಗಿ ಶಿಫಾರಸು ಮಾಡಿದ ಬೇಸಾಯ ಕ್ರಮಗಳ ಪ್ರಕಾರ ಸೂಕ್ತ ಪರ್ಯಾಯ ಬೆಳೆಗಳನ್ನು ಕೈಗೆತ್ತಿಕೊಳ್ಳಬಹುದು. ಬೆಳೆಯ ನಿರ್ಣಾಯಕ ಬೆಳವಣಿಗೆಯ ಹಂತಗಳಲ್ಲಿ ತೇವಾಂಶದ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಮತ್ತು ಅಗತ್ಯಕ್ಕೆ ತಕ್ಕಂತೆ ನೀರಾವರಿಯನ್ನು ನೀಡಬೇಕು. ಕೀಟ ಮತ್ತು ರೋಗಬಾಧೆಯ ಬಗ್ಗೆ ಬೆಳೆಗಳನ್ನು ನಿಯಮಿತವಾಗಿ ಪರಿಶೀಲಿಸಬೇಕು ಹಾಗೂ ಸೂಕ್ತ ಸಮಯದಲ್ಲಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಪ್ರಸ್ತುತ ಬೆಚ್ಚಗಿನ ವಾತಾವರಣದಲ್ಲಿ ಜಾನುವಾರುಗಳಿಗೆ ಸಾಕಷ್ಟು ಕುಡಿಯುವ ನೀರು, ಹಸಿರು ಮೇವು ಮತ್ತು ನೆರಳಿನ ವ್ಯವಸ್ಥೆಯನ್ನು ಒದಗಿಸಬೇಕಾಗುತ್ತದೆ. ಕೊಡಗು ಜಿಲ್ಲೆಯಲ್ಲಿ ಕಡಿಮೆಯಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ತಾತ್ಕಾಲಿಕ ನೀರು ನಿಲ್ಲುವುದು ಮತ್ತು ಪೋಷಕಾಂಶಗಳ ನಷ್ಟವನ್ನು ತಡೆಯಲು ಬೆಳೆ ಹೊಲಗಳಲ್ಲಿ ಹಾಗೂ ತೋಟಗಳಲ್ಲಿ ಸೂಕ್ತ ನೀರು ಬಸಿಯುವ ವ್ಯವಸ್ಥೆಯನ್ನು ನಿರ್ವಹಿಸಬೇಕು. ಮಳೆ ಬಿಡುವು ನೀಡಿದ ಸಮಯದಲ್ಲಿ ಬಿತ್ತನೆ, ಗೊಬ್ಬರ ಹಾಕುವುದು, ಕಳೆ ಕೀಳುವುದು ಮತ್ತು ಇತರ ಎಡೆ ಹೊಡೆಯುವ ಕೆಲಸಗಳನ್ನು ಮಾಡಿಕೊಳ್ಳಬೇಕು. ಮಳೆಯ ವಾತಾವರಣವಿದ್ದಾಗ ಕ್ರಿಮಿನಾಶಕ ಸಿಂಪಡಣೆಯನ್ನು ತಪ್ಪಿಸಬೇಕು. ಒಣ ಹವಾಮಾನವಿದ್ದಾಗ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಶಿಲೀಂಧ್ರ ರೋಗಗಳಿಗಾಗಿ ಬೆಳೆಗಳನ್ನು ನಿಯಮಿತವಾಗಿ ಪರಿಶೀಲಿಸಬೇಕು ಮತ್ತು ಅಗತ್ಯಕ್ಕೆ ತಕ್ಕಂತೆ ನಿಯಂತ್ರಣ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಬಾಳೆ, ತರಕಾರಿ ಬೆಳೆಗಳು, ಮೆಣಸಿನ ಬಳ್ಳಿಗಳು ಮತ್ತು ಇತರ ಹಾನಿಗೊಳಗಾಗಬಹುದಾದ ತೋಟಗಾರಿಕಾ ಬೆಳೆಗಳಿಗೆ ಆಸರೆಯನ್ನು ನೀಡಬೇಕಾಗುತ್ತದೆ. ಜಾನುವಾರುಗಳನ್ನು ಸ್ವಚ್ಛವಾದ, ನೀರು ನಿಲ್ಲದ ಕೊಠಡಿಗಳಲ್ಲಿ ಇರಿಸಬೇಕಾಗುತ್ತದೆ. ಹಲವು ಭಾಗಗಳಲ್ಲಿ ಅವರೆ ಮೊಳಕೆಯೊಡೆಯುವಿಕೆಯಿಂದ ಆರಂಭಿಕ ಕಾಯಿ ಕಟ್ಟುವ ಹಂತದಲ್ಲಿದೆ. ಇವುಗಳನ್ನು ತಕ್ಷಣವೇ ಖಾಲಿ ಇರುವ ಜಾಗಗಳಲ್ಲಿ ಮರುಬಿತ್ತನೆ ಮಾಡಬೇಕು. ಅಂತರ ಬೇಸಾಯ ಮತ್ತು ಮಣ್ಣಿಗೆ ಹೊದಿಕೆ ಹಾಕುವುದರ ಮೂಲಕ ಮಣ್ಣಿನ ತೇವಾಂಶವನ್ನು ಸಂರಕ್ಷಿಸಬೇಕು. ಒಣಮಣ್ಣಿನಲ್ಲಿ ಸಾರಜನಕ ಗೊಬ್ಬರ ಹಾಕುವುದನ್ನು ತಪ್ಪಿಸಬೇಕು. ಅಲಸಂದೆ ಆರಂಭಿಕ ಕಾಯಿ ಕಟ್ಟುವ ಹಂತದಲ್ಲಿದ್ದು ತೇವಾಂಶವನ್ನು ಕಾಪಾಡಿಕೊಳ್ಳಲು ಎಡೆ ಹೊಡೆಯುವಿಕೆ ಅಥವಾ ಗುದ್ದಲಿ ಬೇಸಾಯ ಮಾಡಬೇಕು. ಸಾಲುಗಳ ಮಧ್ಯೆ ಒಣಕಸದ ಹೊದಿಕೆ ಹಾಕಬೇಕು. ಒಣಹವೆ ಮುಂದುವರೆದರೆ ಸಾಧ್ಯವಿರುವ ಕಡೆ ಒಂದು ರಕ್ಷಣಾತ್ಮಕ ಜೀವರಕ್ಷಕ ನೀರಾವರಿಯನ್ನು ಒದಗಿಸಬೇಕಾಗುತ್ತದೆ. ಉದ್ದು ಆರಂಭಿಕ ಕಾಯಿ ಕಟ್ಟುವ ಹಂತದಲ್ಲಿದ್ದು ಖಾಲಿ ಜಾಗ ತುಂಬುವ ಮೂಲಕ ಸೂಕ್ತ ಗಿಡಗಳ ಸಾಂದ್ರತೆಯನ್ನು ಕಾಯ್ದುಕೊಳ್ಳಿ. ಮಳೆ ಬರುವವರೆಗೆ ರಸಗೊಬ್ಬರ ಅನ್ವಯಿಸುವುದನ್ನು ಮುಂದೂಡಬೇಕಾಗುತ್ತದೆ. ಹೆಸರಿನಲ್ಲಿ ತೇವಾಂಶದ ಪೈಪೋಟಿಯನ್ನು ಕಡಿಮೆ ಮಾಡಲು ಹೊಲವನ್ನು ಕಳೆರಹಿತವಾಗಿ ಇಟ್ಟುಕೊಳ್ಳಬೇಕು. ಅಂತರ ಬೇಸಾಯದ ಮೂಲಕ ಲಭ್ಯವಿರುವ ಮಣ್ಣಿನ ತೇವಾಂಶವನ್ನು ಸಂರಕ್ಷಿಸಬೇಕು. ತೊಗರಿ ಗಿಡಗಳಿಗೆ ಮಣ್ಣು ಏರಿಸುವುದು ಮತ್ತು ಅಂತರ ಬೇಸಾಯ ಕೈಗೊಳ್ಳಬೇಕಾಗುತ್ತದೆ. ಮಳೆ ನೀರು ಇಂಗುವುದನ್ನು ಉತ್ತಮಗೊಳಿಸಲು ಪ್ರತಿ 4ನೇ ಸಾಲಿನ ನಂತರ ತೇವಾಂಶ ಸಂರಕ್ಷಣೆ ಸಾಲುಗಳನ್ನು ಬಿಡಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನಾಗಲಿ ಅಥವಾ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿಯ ಅಧಿಕಾರಿಗಳನ್ನಾಗಲಿ ಸಂಪರ್ಕಿಸಬೇಕೆಂದು ಈ ಮೂಲಕ ಕೋರಲಾಗಿದೆ.

0: ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಕೃಷಿ ಲೋಕ ಕೇಳಿದಿರಿ, ಪ್ರಸ್ತುತಿ ಆರ್ ಲೋಕೇಶ್ವರಿ.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮಾ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಸ್ನೇಹಿತರೆ, ಇದರೊಂದಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳಿನ ನಮ್ಮ ಕೃಷಿರಂಗದಲ್ಲಿ ಸಮಗ್ರ ಸಾವಯವ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದವಿದೆ. ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಕ್ಕಳಾದ ಅನುಪಮ ಗೌತಮ್ ಹಾಗೂ ರಾಘವೇಂದ್ರ ರಾವ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಇದರೊಂದಿಗೆ ಇಂದಿನ ಕೃಷಿರಂಗವನ್ನು ನಾವು ಮುಗಿಸ್ತಾ ಇದ್ದೇವೆ. ನಮ್ಮ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಮೈಸೂರು FM 100.6.

ಸ್ನೇಹಿತರೆ, ಸಮಯ 7:34 ಸರಿಯಾಗಿ 7:34 ವಾಣಿಜ್ಯ ಪ್ರಕಟಣೆ, ಆ ನಂತರ 7:35 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ವಾರ್ತೆಗಳನ್ನು ನೀವು ಕೇಳಬಹುದು.

0: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಪ್ರಶ್ನೆ ಪತ್ರಿಕೆ ಸೋರಿಕೆ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಸಂಬಂಧ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳ ಸ್ಥಾಪನೆಗೆ ಸಚಿವ ಸಂಪುಟ ಸಮ್ಮತಿ, ಸತತ 5ನೇ ದಿನವೂ ಮುಂದುವರೆದ ಗದ್ದಲ, ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ, ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಶ್ರೀಹರಿ ನಟರಾಜ್. ವಾರ್ತೆಗಳ ವಿವರ: ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆ ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆದ ಸಚಿವ ಸಂಪುಟ ಸಭೆಯು ಕರಡು ಮಸೂದೆಗೆ ಅನುಮೋದನೆ ನೀಡಿದೆ. ಪ್ರಸ್ತಾವಿತ ಶಾಸನವನ್ನು ಮುಂದಿನ ವಾರ ಸಂಸತ್ತಿನಲ್ಲಿ ಪರಿಚಯಿಸುವ ನಿರೀಕ್ಷೆಯಿದೆ ಎಂದು ಮೂಲಗಳು ತಿಳಿಸಿವೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಕಠಿಣ ಕ್ರಮಕ್ಕಾಗಿ ನಿಬಂಧನೆಗಳನ್ನು ಒಳಗೊಂಡಿರುವ ಮಸೂದೆಯನ್ನು ಸಂಸತ್ತಿನಲ್ಲಿ ಪರಿಚಯಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ವಿಡಿಯೋ ಸಂದೇಶದಲ್ಲಿ ಘೋಷಿಸಿದ್ದರು. ಕರ್ನಾಟಕದ ಬಳ್ಳಾರಿ ಆಂಧ್ರಪ್ರದೇಶದ ಗುಂತಕಲ್ ವಿಭಾಗದ 3ನೇ ಮತ್ತು 4ನೇ ರೈಲ್ವೆ ಮಾರ್ಗಕ್ಕೆ ಆರ್ಥಿಕ ವ್ಯವಹಾರಗಳ ಕುರಿತಾದ ಸಂಪುಟ ಸಮಿತಿಯು ಅನುಮೋದನೆ ನೀಡಿದೆ. ಇದರ ಒಟ್ಟು ವೆಚ್ಚ 1,264 ಕೋಟಿ ರೂಪಾಯಿಗಳು. ಇದು ಭಾರತೀಯ ರೈಲ್ವೆಯ ಜಾಲವನ್ನು ಸುಮಾರು 46 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತದೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಇದು ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ನಡುವಿನ ಸಂಪರ್ಕವನ್ನು ಸುಧಾರಿಸುತ್ತದೆ. ಇದು ಜನರು, ಸರಕುಗಳು ಮತ್ತು ಸೇವೆಗಳ ಚಲನೆಗೆ ತಡೆರಹಿತ ಸಂಪರ್ಕವನ್ನು ಒದಗಿಸುತ್ತದೆ. ಈ ಯೋಜನೆಯು ಕರ್ನಾಟಕ ಮತ್ತು ಆಂಧ್ರಪ್ರದೇಶದಾದ್ಯಂತ 3 ಜಿಲ್ಲೆಗಳನ್ನು ಒಳಗೊಳ್ಳುತ್ತದೆ. ಪ್ರಸ್ತಾವಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಯು ಸುಮಾರು 7 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸುಮಾರು 99 ಹಳ್ಳಿಗಳಿಗೆ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಎಂದು ತಿಳಿಸಿದರು. ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳನ್ನು ಸ್ಥಾಪಿಸಲು ಭಾರತ್ ಸರ್ಕಾರಿ ವಿಕಾಸ್ ಯೋಜನೆಗೆ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯನ್ನು 2026-27 ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾಯಿತು. ಈ ಯೋಜನೆಯು ಒಟ್ಟು 3,030 ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಹೊಂದಿರುತ್ತದೆ. ಇದರಲ್ಲಿ ಸಾಮಾನ್ಯ ಮೂಲಸೌಕರ್ಯ ಸೌಲಭ್ಯಗಳು ಮತ್ತು ಮೂಲಭೂತ ಉಪಯುಕ್ತತೆಗಳನ್ನು ಸ್ಥಾಪಿಸುವ ವೆಚ್ಚವನ್ನು ಪೂರೈಸಲು 3,000 ಕೋಟಿ ರೂಪಾಯಿಗಳು ಮತ್ತು ಆಡಳಿತಾತ್ಮಕ ವೆಚ್ಚವಾಗಿ 30 ಕೋಟಿ ರೂಪಾಯಿಗಳು ಸೇರಿವೆ ಎಂದು ಮಾಹಿತಿ ನೀಡಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯಗಳಿಗೆ ಸಂಬಂಧಿಸಿದಂತೆ ಸತತ 5ನೇ ದಿನವಾದ ಇಂದೂ ಕೂಡ ಗದ್ದಲ ಮುಂದುವರೆದ ಕಾರಣ ಸಂಸತ್ತಿನ 2 ಸದನಗಳನ್ನು ಸೋಮವಾರದವರೆಗೆ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲಿ 2ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ನಂತರ ವಿರೋಧ ಪಕ್ಷಗಳು ಮತ್ತೆ ನೀಟ್ ವಿಷಯದ ಬಗ್ಗೆ ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದವು. ಗದ್ದಲ ಮುಂದುವರೆದಂತೆ ಉಪಸಭಾಪತಿ ಹರಿವಂಶ್ ಅವರು ಸದನವನ್ನು ಸೋಮವಾರದವರೆಗೆ ಮುಂದೂಡಿದರು. ಇದಕ್ಕೂ ಮೊದಲು ಮಧ್ಯಾಹ್ನ 12 ಗಂಟೆಗೆ ಮೊದಲ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಶ್ನೋತ್ತರ ಅವಧಿ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಪ್ರತಿಪಕ್ಷಗಳು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆಗಳನ್ನು ಮುಂದುವರೆಸಿದವು. ಗದ್ದಲ ಮುಂದುವರೆದಂತೆ ಮೇಲ್ಮನೆಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ರಾಜ್ಯಸಭೆಯು ಬೆಳಿಗ್ಗೆ 11 ಗಂಟೆಗೆ ತನ್ನ ಕಲಾಪ ಪ್ರಾರಂಭಿಸಿದಾಗ ಸದನವು ಕಾರ್ಗಿಲ್ ಯುದ್ಧದ ಹುತಾತ್ಮರಿಗೆ ಗೌರವ ಸಲ್ಲಿಸಿತು. ಹುತಾತ್ಮರ ಸ್ಮರಣಾರ್ಥ ಮೇಲ್ಮನೆಯು ಮೌನ ಆಚರಿಸಿತು. ನಂತರ ಸಭಾಪತಿಯವರು ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯವನ್ನು ಪ್ರಸ್ತಾಪಿಸಿದರು. ಪ್ರತಿಪಕ್ಷಗಳಿಂದ ಗದ್ದಲ ಮುಂದುವರೆದಂತೆ ಸಭಾಪತಿಯವರು ಸದನವನ್ನು ಮಧ್ಯಾಹ್ನ 12 ಗಂಟೆಯವರೆಗೆ ಮುಂದೂಡಿದರು. ನೀಟ್ ಪ್ರಶ್ನೆ ಪತ್ರಿಕೆ ವಿಷಯ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಕುರಿತು ಪ್ರತಿಪಕ್ಷಗಳ ಪ್ರತಿಭಟನೆಯ ನಂತರ ಲೋಕಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಮಧ್ಯಾಹ್ನ 12 ಗಂಟೆಗೆ ಮೊದಲ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸರ್ಕಾರ ನೀಟ್ ಪತ್ರಿಕೆ ಸೋರಿಕೆ ವಿಷಯದ ಕುರಿತು ಚರ್ಚಿಸಲು ಸಿದ್ಧವಿದೆ. ಕಾಂಗ್ರೆಸ್ ವಿಧಿಸಿರುವ ಕೆಲವು ಷರತ್ತುಗಳಿಂದಾಗಿ ಚರ್ಚೆ ಮುಂದುವರಿಯಲು ಸಾಧ್ಯವಾಗಿಲ್ಲ. ಈ ವಿಷಯದ ಬಗ್ಗೆ ಅರ್ಥಪೂರ್ಣ ಚರ್ಚೆ ನಡೆಯಬೇಕು ಎಂಬುದು ಎಲ್ಲಾ ಸದಸ್ಯರ ಸಾಮೂಹಿಕ ಭಾವನೆಯಾಗಿದೆ ಎಂದು ಹೇಳಿದ್ದಾರೆ. ನೀಟ್ ವಿಷಯದ ಕುರಿತು ಚರ್ಚೆಗೆ ಸರ್ಕಾರ ಸಿದ್ಧವಾಗಿದೆ. ವಿರೋಧ ಪಕ್ಷಗಳು ಸದನದಲ್ಲಿ ಸಹಕರಿಸಬೇಕು ಎಂದು ಪೀಠಾಸೀನಾಧಿಕಾರಿ ಜಗದಾಂಬಿಕಾ ಪಾಲ್ ಹೇಳಿದರು. ಗದ್ದಲದ ನಡುವೆ ಸದನವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಇದಕ್ಕೂ ಮೊದಲು ಲೋಕಸಭೆ ಬೆಳಗ್ಗೆ 11 ಗಂಟೆಗೆ ದಿನದ ಸಭೆ ಸೇರಿದಾಗ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅತ್ಯುನ್ನತ ತ್ಯಾಗ ಮಾಡಿದ ಭಾರತೀಯ ಸಶಸ್ತ್ರ ಪಡೆಗಳ ಹುತಾತ್ಮರಿಗೆ ಸದನ ಗೌರವ ಸಲ್ಲಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇದುವರೆಗೆ ಒಟ್ಟು 1,033 ಒನ್ ಸ್ಟಾಪ್ ಸೆಂಟರ್ಗಳನ್ನು ಅನುಮೋದಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ರಾಜ್ಯ ಸಚಿವೆ ಸಾವಿತ್ರಿ ಠಾಕೂರ್ ಈ ಅನುಮೋದಿತ ಕೇಂದ್ರಗಳಲ್ಲಿ ದೇಶಾದ್ಯಂತ 985 ಒನ್ ಸ್ಟಾಪ್ ಸೆಂಟರ್ಗಳನ್ನು ಕಾರ್ಯರೂಪಕ್ಕೆ ತರಲಾಗಿದೆ. 2015 April 1 2016 June 30 ಅವಧಿಯಲ್ಲಿ ದೇಶದಲ್ಲಿ 15.20 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಸಹಾಯ ಮಾಡಲಾಗಿದೆ ಎಂದು ಹೇಳಿದರು. ನೀಟ್ ಯುಜಿ ಪ್ರಶ್ನೆಪತ್ರಿಕೆ ಸೋರಿಕೆಯ ನಂತರ ಸುಧಾರಣೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಆಗಿರುವ ಪ್ರಗತಿಯ ಕುರಿತು ವಿವರವಾದ ಅಫಿಡವಿಟ್ಗಳನ್ನು ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆಗೆ ನಿರ್ದೇಶನ ನೀಡಿದೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಪಿಎಸ್ ನರಸಿಂಹ ಮತ್ತು ನ್ಯಾಯಮೂರ್ತಿ ಅಲೋಕ್ ಆರಾಧೆ ಅವರಿದ್ದ ನ್ಯಾಯಪೀಠ ಅಫಿಡವಿಟ್ಗಳು ತಾತ್ಕಾಲಿಕ ಕ್ರಮಗಳನ್ನು ಅವಲಂಬಿಸುವ ಬದಲು ಸುಧಾರಣೆಗಳನ್ನು ಸಾಂಸ್ಥಿಕಗೊಳಿಸಲು ತೆಗೆದುಕೊಂಡ ಕ್ರಮಗಳನ್ನು ವಿವರಿಸಬೇಕು ಎಂದು ಹೇಳಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಇಂದು ನವದೆಹಲಿಯಲ್ಲಿ ಸಿಜೆಪಿ ನಿಯೋಗವನ್ನು ಭೇಟಿಯಾದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ಸಿಜೆಪಿಯ ಬೇಡಿಕೆಗಳನ್ನು ಸಭೆಯ ಸಮಯದಲ್ಲಿ ತಾಳ್ಮೆಯಿಂದ ಆಲಿಸಿದ್ದೇವೆ. ಸಿಜೆಪಿ 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದೆ ಮತ್ತು ಪರೀಕ್ಷಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕೆಲವು ಸುಧಾರಣೆಗಳನ್ನು ಸೂಚಿಸಿದೆ. ಸರ್ಕಾರ ನಾಳೆ ನಿಯೋಗದೊಂದಿಗೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಸಲಿದೆ ಎಂದು ತಿಳಿಸಿದರು. ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶ್ರೀಹರಿ ನಟರಾಜ್ ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. 2ನೇ ದಿನದ ಸ್ಪರ್ಧೆಯಲ್ಲಿ 25.52 ಸೆಕೆಂಡ್ಗಳಲ್ಲಿ ಗುರಿ ತಲುಪಿದ ಶ್ರೀಹರಿ ನಟರಾಜ್ 16 ಸೆಮಿಫೈನಲಿಸ್ಟ್ಗಳಲ್ಲಿ 14ನೇ ಸ್ಥಾನ ಪಡೆದು ಸೆಮಿಫೈನಲ್ಗೆ ಅರ್ಹತೆ ಪಡೆದರು. ಸೆಮಿಫೈನಲ್ ಪಂದ್ಯ ಇಂದು ರಾತ್ರಿ ನಡೆಯಲಿದೆ. ಇದಕ್ಕೂ ಮೊದಲು ರವಿ ವೀರವೆಂಕಟ್ ಬುಡಿಗಿನ ಹಾಗೂ ಅಲಿ ಇಮಾಮ್ ಅವರು ಪುರುಷರ S13 ವಿಭಾಗದ 100 ಮೀಟರ್ ಫ್ರೀಸ್ಟೈಲ್ ಪ್ಯಾರಾ ಈಜು ಸ್ಪರ್ಧೆಯ ಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ. ಜಪಾನ್ನ ಐಚಿಯಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಹಾಲಿ ಚಾಂಪಿಯನ್ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಪುರುಷ ಮತ್ತು ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಗಳ ಕ್ವಾರ್ಟರ್ ಫೈನಲ್ಗೆ ನೇರ ಪ್ರವೇಶ ಪಡೆದಿವೆ. ಟಿ20 ಕ್ರಿಕೆಟ್ ಸ್ಪರ್ಧೆಗಳು ಜಪಾನ್ನ ಐಚಿ ಪ್ರಿಫೆಕ್ಚರ್ನಲ್ಲಿ ಕೊರೋಗಿ ಅಥ್ಲೆಟಿಕ್ ಪಾರ್ಕ್ನಲ್ಲಿ ನಡೆಯಲಿದ್ದು ಮಹಿಳಾ ಪಂದ್ಯಾವಳಿಯು September 17-22 ಮತ್ತು ಪುರುಷರ ಪಂದ್ಯಾವಳಿಯು September 24-October 1 ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಶ್ನೆಪತ್ರಿಕೆ ಸೋರಿಕೆ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಸಂಬಂಧ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳ ಸ್ಥಾಪನೆಗೆ ಸಚಿವ ಸಂಪುಟ ಸಮ್ಮತಿ. ಸತತ 5ನೇ ದಿನವೂ ಮುಂದುವರೆದ ಗದ್ದಲ, ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಶ್ರೀಹರಿ ನಟರಾಜ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಕ್ಕೆ.

0: Sí.
1: ಈಗ ಸಮಯಾಗಲಿದೆ 7:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮೈಸೂರು ವಚನ ಹಾಗೂ ಕುವೆಂಪು ಅವರ ಸಾಹಿತ್ಯದಲ್ಲಿ ಕಾಯಕ ಪರಿಕಲ್ಪನೆ ಈ ಕುರಿತು ಮಾತನಾಡುತ್ತಾರೆ ಉಪನ್ಯಾಸಕರಾದ ಡಾಕ್ಟರ್ ರಮೇಶ್ ಎಂ ಸಿದ್ದನಹುಂಡಿ.
3: ಕಾಯಕ ತತ್ವದ ಪರಿಕಲ್ಪನೆಯ ಮೂಲವನ್ನು ಹುಡುಕುತ್ತಾ ಹೋದರೆ ಬಹುಶಃ ನಿಸರ್ಗದಲ್ಲಿರುವ ಪ್ರತಿಯೊಂದು ಜೀವಿಯ ಜೀವಿಸುವಿಕೆಯೇ ಅದರ ನೆಲೆಯಾಗಿರುತ್ತದೆ ಅಥವಾ ಅದರ ಮೂಲವನ್ನು ತಿಳಿಸುತ್ತದೆ. ಈ ಕಾಯಕತತ್ವ ಶ್ರಮತತ್ವವು ಮುಖ್ಯವಾಗಿ ಪೊರೆಯುವಿಕೆ, ಜೀವಿಸುವಿಕೆ ಹಾಗೂ ಜೀವಂತಿಕೆಯ ಸಂಕೇತವೂ ಕೂಡ ಆಗಿದೆ. ಈ ಜೀವಂತಿಕೆಯು ನಿಜವಾಗಿ ಶ್ರಮಜೀವಿಗಳ ಬದುಕು ಕೂಡ ಆಗಿರುತ್ತದೆ. ಅದರಲ್ಲಿಯೂ ಮುಖ್ಯವಾಗಿ ನಮ್ಮ ಜನಪದರಿಂದ ಹಿಡಿದು ಸಾಹಿತ್ಯ ಕೃತಿಗಳನ್ನು ಒಳಗೊಂಡಂತೆ ಭಿನ್ನ ಆಯಾಮಗಳಲ್ಲಿ ಭಿನ್ನ ಘಟ್ಟಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಪ್ರಸ್ತುತ ಸಂದರ್ಭದಲ್ಲಿ ಯಾಕೆ ಈ ಕಾಯಕ ಮುಖ್ಯವೆಂದರೆ ಶ್ರಮವನ್ನೇ ಮರೆತು ಭೋಗವನ್ನು ಮೆಚ್ಚಿಕೊಂಡಿರುವ ಕಾಲಘಟ್ಟಕ್ಕೆ ಮನುಷ್ಯ ತಲುಪಿದ್ದಾನೆ. ಹಾಗಾಗಿ ಕಾಯಕವೇ ಶ್ರೇಷ್ಠವಾದದ್ದರ ಜೊತೆಗೆ ಶ್ರಮದ ಕುಡಿಗಳನ್ನು ಸಾಹಿತ್ಯದ ಮೂಲಕ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವ, ಶ್ರಮದ ಶ್ರೇಷ್ಠತೆಯನ್ನು ಒತ್ತಿ ಹೇಳುವ ಅನಿವಾರ್ಯತೆ ಇದೆ. ಇದು ಕುವೆಂಪು ಮತ್ತು ವಚನ ಸಾಹಿತ್ಯದೊಂದಿಗೆ ಬೆಸೆದುಕೊಂಡಿರುವ ಮುಖ್ಯ ಸಂಗತಿಯನ್ನು ಇಲ್ಲಿ ವಿವೇಚಿಸಬಹುದು. ಕಾಯಕದ ಮೂಲವನ್ನು ಹುಡುಕುತ್ತಾ ಹೋದರೆ ಅದು ಆದಿಮಾನವನ ಕಾಲದಿಂದ ಆರಂಭಗೊಂಡು ಆಧುನಿಕ ಕಾಲಘಟ್ಟದಲ್ಲಿ ಶ್ರಮವಾಗಿ ನೆಲೆನಿಂತಿರುವ ರೀತಿಯನ್ನು ಗಮನಿಸಬಹುದು. ಆದರೆ ಇದು ಬಹು ವಿಸ್ತೃತವಾದ ಚರ್ಚೆಯನ್ನು ಅಪೇಕ್ಷಿಸುವ ಸಂಗತಿ. ಹಾಗಾಗಿ ನೇರ ವಿಷಯಕ್ಕೆ ಬರುವ ಮೊದಲು ಒಂದು ಸ್ಪಷ್ಟತೆಯನ್ನು ತಿಳಿಸುವುದು ಉಚಿತ. ಈ ವಿಷಯದ ವ್ಯಾಪ್ತಿಯೊಳಗೆ ಕಾಯಕ ಎಂದಾಗ ನೆನಪಾಗುವುದು ವಚನ ಸಾಹಿತ್ಯ. ಈ ಅರಿವಿನಿಂದಲೇ ಕುವೆಂಪು ಅವರ ಸಾಹಿತ್ಯದಲ್ಲಿ ಚಿತ್ರಣಗೊಂಡಿರುವ ಕಾಯಕದ ಪ್ರಾಮುಖ್ಯತೆಯನ್ನು ವಚನ ಕಾಲಘಟ್ಟಕ್ಕೆ ಹೊತ್ತುಕೊಂಡು ಹೋಗುವುದರ ಮೂಲಕ ಕಾಯಕದ ಮುಂದುವರಿಕೆಯ ಅನಿವಾರ್ಯತೆಯನ್ನು ಒತ್ತಿ ಹೇಳಬೇಕಾಗಿರುವುದು ಇಂದಿನ ತುರ್ತು ಕೂಡ ಆಗಿರುತ್ತದೆ. ಕಾಯಕ ಎಂದ ತಕ್ಷಣ ಒಂದು ರೀತಿಯ ಮನುಷ್ಯ ಸಂಗಮತ್ವ ನೆಲೆಸುತ್ತದೆ. ಜಾತಿ, ಧರ್ಮ, ಲಿಂಗ, ವರ್ಗ, ವರ್ಣ ಇತ್ಯಾದಿಗಳ ಜೊತೆಗೆ ಮಾರ್ಕ್ಸ್, ಲೋಹಿಯ, ಬಸವಣ್ಣ, ಅಂಬೇಡ್ಕರ್, ಕುವೆಂಪು ಮುಂತಾದವರು ಕಾಣಿಸಿಕೊಳ್ಳುತ್ತಾರೆ. ಇಲ್ಲಿ ಮುಖ್ಯವಾಗಿ ಕುವೆಂಪು ಮತ್ತು ವಚನ ಸಾಹಿತ್ಯದಲ್ಲಿ ಕಾಯಕತತ್ವದ ಬಹುಮುಖಿ ನೆಲೆಯನ್ನು ಶೋಧಿಸುವುದಾಗಿದೆ. ರೈತಗೀತೆ ಎಂದೇ ಕರೆಯಲ್ಪಡುವ ನೇಗಿಲ ಯೋಗಿ ಹಾಗೂ ಜಲಗಾರ ಮತ್ತು ವಚನ ಸಾಹಿತ್ಯದ ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯ, ಮಾದಾರ ಚೆನ್ನಯ್ಯ, ಹೊಲೆಯರ ಹೊನ್ನಯ್ಯ, ಒಕ್ಕಲಿಗ ಮುದ್ದಣ್ಣ, ಸೂಳೆ ಸಂಕವ್ವೆ, ಹರಳೆಯ್ಯ ಮುಂತಾದ ಅನೇಕರ ವಚನಗಳಲ್ಲಿ ಕಾಯಕತತ್ವವನ್ನು ಕಾಣಬಹುದಾಗಿದೆ. ಕುವೆಂಪು ಅವರ ನೇಗಿಲ ಯೋಗಿಯಲ್ಲಿ ರೈತ ಕೊಡುವ ಸಂದೇಶ ಹಾಗೂ ಜಲಗಾರ ನಾಟಕದಲ್ಲಿ ಬರುವ ರೈತ, ಜಲಗಾರ ಮತ್ತು ಶಿವ ಇವರ ನಡುವೆ ನಡೆಯುವ ಸಂಭಾಷಣೆ ಮತ್ತು ಡೋಹರ ಕಕ್ಕಯ್ಯ, ನುಲಿಯ ಚಂದಯ್ಯನವರ ವಚನಗಳು ಕಾಯಕದ ಮಹತ್ವವನ್ನು ಸಾರಿ ಹೇಳುತ್ತವೆ. ರಾಜ್ಯಗಳುದಿಸಲಿ, ರಾಜ್ಯಗಳಳಿಯಲಿ, ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ರೈತನೇ ಇಲ್ಲಿ ಕಾಯಕದ ಯೋಗಿಯಾಗಿದ್ದಾನೆ. ಜಗತ್ತಿನಲ್ಲಿ ಏನೇ ನಡೆಯಲಿ ಅವನ ಕಾಯಕ ಮಾತ್ರ ಎಂದಿಗೂ ನಿಲ್ಲುವುದಿಲ್ಲ. ಇದು ಕೋವಿಡ್ ಸಂದರ್ಭದಲ್ಲಿಯೂ ಸಾಬೀತಾಗಿದೆ. ಡಿ ಆರ್ ನಾಗರಾಜ ಅವರು ಹೇಳುವಂತೆ ಕುವೆಂಪು ಹಾದಿಬದಿಯ ಹೂವನ್ನು ಬಾಗಿ ಎತ್ತಿಕೊಳ್ಳುತ್ತಾರೆ. ಅಂದರೆ ಜಗತ್ತಿಗೆ ಸಣ್ಣ ಸಂಗತಿ ಎನ್ನಬಹುದಾದ್ದನ್ನು ಕುವೆಂಪು ತಮ್ಮ ಸೂಕ್ಷ್ಮ ಚಿಂತನೆಯಿಂದ ಮಣ್ಣಿನ ವಾಸನೆಯನ್ನು ಹುಡುಕುತ್ತಾರೆ. ಹಾಗಾಗಿಯೇ ಶ್ರೀ ಸಾಮಾನ್ಯ, ವಿಶ್ವಮಾನವ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೋ ಮುಖ್ಯರಲ್ಲ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ಮಾತುಗಳು ಅವರಿಂದ ಬರಲು ಸಾಧ್ಯವಾಯಿತು. ಬಹುಶಃ ಇದು ವಚನ ಸಾಹಿತ್ಯದ ಹಿನ್ನೆಲೆಯ ಕಾರಣವಿರಬಹುದು. ಬಸವಣ್ಣ ತನಗೆ ಅಂಟಿದ ಶ್ರೇಷ್ಠತೆಯನ್ನು ತಾನೇ ಹೊಡೆದು ಹಾಕುತ್ತಾ ಸಕಲೆಂಟು ಜಾತಿಗಳನ್ನು ಗೌರವಿಸುತ್ತಾ ಕಾಯಕವನ್ನು ಎತ್ತಿ ಹಿಡಿಯುತ್ತಾನೆ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚೆನ್ನಯ್ಯನ ಮನೆಯ ದಾಸನ ಮಗನು ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಇಬ್ಬರು ಹೊಲದಲು ಬೆರಣಿಗೆ ಹೋಗಿ ಸಂಗವ ಮಾಡಿದರು. ಇವರಿಬ್ಬರಿಗೂ ಹುಟ್ಟಿದ ಮಗನಾನು ಎಂದು ಹೇಳುವ ಮಾತು ಸಾಮಾನ್ಯವಾದ ವಿಚಾರವಲ್ಲ. ಇದು ಬಸವಪೂರ್ವಿಕ ವಚನಕಾರರ ಬದುಕು ಕೂಡ ಹೌದು. ಬಸವಪೂರ್ವದ ಶರಣರಲ್ಲಿ ಮಾದಾರ ಚೆನ್ನಯ್ಯ, ಸಮಗಾರ ಹರಳಯ್ಯ, ಡೋಹರ ಕಕ್ಕಯ್ಯನವರ ಕಾಯಕ ಪ್ರಜ್ಞೆಯ ಜೊತೆಗೆ ಅವರ ಜ್ಞಾನ ಮತ್ತು ಸ್ವಾಭಿಮಾನವನ್ನು ಯಾರಿಂದಲೂ ಪಡೆದವರಲ್ಲ. ಹುಲ್ಲು ಮಾರಿಕೊಂಡು, ಚಪ್ಪಲಿ ಹೊಲೆದುಕೊಂಡು, ಕ್ಷೌರ ಮಾಡಿ, ಬಟ್ಟೆ ಹೊಗೆದುಕೊಂಡು ಸಾಮಾನ್ಯರಲ್ಲಿ ಸಾಮಾನ್ಯರು ಈ ಕಾಯಕ ಪರಂಪರೆಗೆ ತಾತ್ವಿಕವಾದ ಬಹಳ ದೊಡ್ಡ ಹಿನ್ನೆಲೆ ಇರುವುದು ತಿಳಿದುಬರುತ್ತದೆ. ನೇಗಿಲ ಯೋಗಿಯಲ್ಲಿ ಹೇಗೆ ರೈತ ನೇಗಿಲಿನಲ್ಲೇ ತನ್ನ ಬದುಕನ್ನು ಕಂಡುಕೊಳ್ಳುತ್ತಾನೋ, ಹಾಗೆಯೇ ಚರ್ಮ ಹದ ಮಾಡುವ ಕಾಯಕ ಜೀವಿಯಾಗಿದ್ದು ತನ್ನ ಮನಸ್ಸಿನಷ್ಟೇ ಕಾಯಕವು ಪರಿಶುದ್ಧ ಎಂಬುದನ್ನು ಡೋಹರ ಕಕ್ಕಯ್ಯ ಹೀಗೆ ಹೇಳುತ್ತಾನೆ. ಎನ್ನ ಕಷ್ಟಕುಲದಲ್ಲಿ ಹುಟ್ಟಿಸಿದೆಯಯ್ಯ ಎಲೆ ಲಿಂಗ ತಂದೆ, ಕೆಟ್ಟೆನಯ್ಯ ನಿಮ್ಮನು ಮುಟ್ಟಿಯೂ ಮುಟ್ಟದಿರ್ದೆನು, ಎನ್ನ ಕೈ ಮುಟ್ಟದಿರ್ದಡೆ ಮನಮುಟ್ಟಲಾರದೆ ಅಭಿನವ ಮಲ್ಲಿಕಾರ್ಜುನ. ಹಾಗೆಯೇ ನುಲಿಯ ಚಂದಯ್ಯನ ಒಂದು ವಚನ, ಕಾರೆಯ ಸೊಪ್ಪಾದರೂ ಕಾಯಕದಿಂದ ಬಂದುದು ಅರ್ಪಿತವಲ್ಲದೆ ದುರಾಸೆಯಿಂದ ಬಂದುದು ಅನರ್ಪಿತ, ಇದು ಶರಣಸತ್ಯ ಶುದ್ಧ ಕಾಯಕ ನಿತ್ಯ ದ್ರವ್ಯವಾದರೆ. ಮೊದಲೇ ಹೇಳಿದಂತೆ ಈ ಎರಡೂ ಸಾಹಿತ್ಯದಲ್ಲಿ ಅನೇಕ ಚಿಂತನೆಗಳ ಸಂಗಮವಾಗಿದೆ. ಲಿಂಗ, ಜಾತಿ, ವೃತ್ತಿ ಇತ್ಯಾದಿ ಶ್ರೇಷ್ಠತೆಗಳನ್ನೆಲ್ಲ ತಿರಸ್ಕರಿಸಿ ಮಾನವೀಯ ಶ್ರೇಷ್ಠತೆಯನ್ನು ಸಂವೇದನಾಶೀಲವಾಗಿ ತೆರೆದ ಹೃದಯದಿಂದ ಒಪ್ಪಿ ಅಪ್ಪಿಕೊಳ್ಳುವಂತೆ ಮಾಡುತ್ತವೆ. ಕುವೆಂಪು ಅವರ ಜಲಗಾರ ನಾಟಕದಲ್ಲಿಯಂತೂ ಈ ಎಲ್ಲ ಘನತೆಗಳನ್ನು ನೆಲಕ್ಕೆ ಸ್ಪರ್ಶಿಸುವಂತೆ ಮಾಡಿದ್ದಾರೆ. ಹರಳಯ್ಯ ದಂಪತಿಗಳು ತಮ್ಮ ತೊಡೆಯ ಚರ್ಮದಿಂದ ಮೆಟ್ಟು ಹೊಲೆದು ಅರ್ಪಿಸಿದಾಗ ಬಸವಣ್ಣ ಅವನ್ನು ತಲೆಯ ಮೇಲೆ ಹೊತ್ತುಕೊಳ್ಳುವನು. ಇಂತಹ ಹೃದಯ ಶುದ್ಧಿ ಮತ್ತು ಕಾಯಕ ಶುದ್ಧಿ ಎರಡರಲ್ಲಿಯೂ ಕಾಣುತ್ತದೆ. ನೇಗಿಲ ಗೆರೆಯೇ ತೋರುವುದೆನಗೆ ಮುಕ್ತಿಯ ಹಾದಿಯನು, ಕರ್ಮವಾರಾಧನೆಯೇ ಸೇವೆಯೇ ಪೂಜೆ, ನನ್ನ ಭಾಗಕ್ಕೆ ಪೊರಕೆ ಆರತಿ, ಇಲ್ಲಿನ ಜಲಗಾರನಿಗೆ ಕಸ ಗುಡಿಸುವುದರಲ್ಲಿಯೇ ಶಿವನನ್ನು ಕಾಣುತ್ತಾನೆ. ಒಬ್ಬ ಜಲಗಾರ ತನ್ನ ಕಾಯಕವನ್ನು ಎಷ್ಟು ಶ್ರದ್ಧೆಯಿಂದ ಮಾಡುತ್ತಾನೆ ಎಂಬುದಕ್ಕೆ ಇದು ಉತ್ತಮ ನಿದರ್ಶನ. ಅದಕ್ಕೆ ಕುವೆಂಪು ಶ್ರೀಸಾಮಾನ್ಯನೇ ಭಗವತ್ಮಾನ್ಯಂ ಎಂದು ಹೇಳುತ್ತಾ ಪರಂಪರೆಯ ಓರೆಕೋರೆಗಳನ್ನು ಮುರಿದುಕಟ್ಟುತ್ತಾರೆ ಎಂಬುದಕ್ಕೆ ರಹಮತ್ ತರೀಕೆರೆ ಹೇಳುವ ಈ ಮಾತು ಕೂಡ ಪುಷ್ಟಿ ನೀಡುತ್ತದೆ. ಪರಂಪರೆಯ ರೀಸೈಕಲ್ ಆಗುವ ಬಗ್ಗೆ ಕುವೆಂಪು ಅವರಿಗೆ ಬಹಳ ನಂಬಿಕೆ. ಯಾವ ಕಾಲಘಟ್ಟದಲ್ಲಿ ಯಾವ ಸಮುದಾಯವನ್ನು ಈ ಸಮಾಜ ದೂರವಿಟ್ಟಿತೋ ಅಂತಹ ಕಾಲ ಮತ್ತು ಸಮುದಾಯವನ್ನು ಕುವೆಂಪು ನಿಸರ್ಗದ ಮೂಲಕ ಕಟ್ಟುತ್ತಾರೆ. ಇದು ಗುತ್ತಿಯ ಸೌಂದರ್ಯ, ಕಾವೇರಿಗೆ ಕೊಂಬಿನ ಹೋರಿಯ ಚೆಲುವಂತೆ ಕಾಣಿಸುವುದು, ಪೀಂಚಲು ಮುಕುಂದಯ್ಯನಿಗೆ ತನ್ನನ್ನು ಅರ್ಪಿಸಿಕೊಳ್ಳುವ ಆಲೋಚನೆ ಸುಳಿಯುವುದು, ಅದೇನೇ ಇದ್ದರೂ ಕುವೆಂಪು ಅವರು ವಿಶ್ವಮಾನವತೆಯ ಸಮುದ್ರದಲ್ಲಿ ಈಜಬಲ್ಲ ಮಹಾನ್ ಈಜುಪಟು. ಈ ಕಾಲಕ್ಕೂ ಮತ್ತು ಮುಂದಿನ ಕಾಲಕ್ಕೂ ಕೂಡ ವಚನ ಮತ್ತು ಕುವೆಂಪು ಸಾಹಿತ್ಯ ಸಮಾಜಕ್ಕೆ ದೀರ್ಘಕಾಲದ ಔಷಧವನ್ನು ಕೊಡಬಲ್ಲದು. 12ನೇ ಶತಮಾನದಲ್ಲಿ ಕಾಯಕವನ್ನೇ ತಮ್ಮ ಉಸಿರಾಗಿಸಿಕೊಂಡಿದ್ದ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಆಯ್ದಕ್ಕಿ ಮಾರಯ್ಯ ದಂಪತಿಗಳ ವಚನವಂತೂ ಸಾಹಿತ್ಯ ಲೋಕದಲ್ಲಿ ಎದ್ದು ಕಾಣುತ್ತದೆ. ಆಸೆಯಿಂದ ದೂರವಿರುವವರು ಶರಣರು ಎಂಬುದನ್ನು ಹೇಳುತ್ತಾ ಕಾಯಕದಿಂದ ಬಂದದ್ದು ಮಾತ್ರ ಶಿವನಿಗೊಪ್ಪಿತ ಎಂಬ ಲಕ್ಕಮ್ಮನ ಈ ವಚನ ಮುಖ್ಯವಾದುದು. ಆಸೆಯೆಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈ ಸಖಿ ಆಸೆ ನಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ, ಅಮರೇಶ್ವರಲಿಂಗಕ್ಕೆ ದೂರ ಮಾರಯ್ಯ. ಅದೇ ರೀತಿ ಮಾರಯ್ಯನ ವಚನವು ಜಲಗಾರ ನಾಟಕದ ಜಲಗಾರನ ಮಾತುಗಳಲ್ಲಿ ಸಾಮ್ಯತೆ ಕಂಡುಬರುತ್ತದೆ. ದೈವಕ್ಕಿಂತ ಕಾಯಕಕ್ಕೇ ಮೊದಲ ಆದ್ಯತೆ ಎಂಬುದನ್ನು ಇಬ್ಬರೂ ಸಾರಿ ಹೇಳುತ್ತಾರೆ. ಮಾರಯ್ಯನ ಒಂದು ವಚನ, ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡೂ ಮರೆಯಬೇಕು, ಲಿಂಗಪೂಜೆಯಾದಡೂ ಮರೆಯಬೇಕು. ಜಂಗಮ ಮುಂದೆ ನಿಂತಿದ್ದಡು ಹಂಗ ಸರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು. ಕುವೆಂಪು ಅವರ ಜಲಗಾರನ ಮಾತು ಒಬ್ಬ ತತ್ವಜ್ಞಾನಿಯ ಮಾತಿನಂತೆ ಕಾಣಿಸುತ್ತದೆ. ನಿಸರ್ಗದ ರೂಪಕದಂತೆ ಕಾಣಿಸಿಕೊಳ್ಳುತ್ತಾನೆ. ನನ್ನ ಶಿವನಿ ಮಣ್ಣಿನೊಳಗಿಹನು, ನನ್ನ ಶಿವ ಕೊಳೆತ ಕಸದೊಳಗಿಹನು. ಕಪ್ಪುರದೊಳಿಲ್ಲ, ಮಂಗಳಾರತಿಯೊಳಿಲ್ಲ, ಹೂವುಗಳಲ್ಲಿಲ್ಲ. ಯಾವೆಡೆಯೊಳಗಿಹನೋ ಅವನಲ್ಲಿಯೇ ಇಹನು. ಬಹುಶಃ ಶಿವನನ್ನು ಹೀಗೆ ಕೊಳೆತ ಕಸದೊಳಗೆ ಇರಿಸಿಕೊಂಡ ಕವಿ ಮತ್ತೊಬ್ಬರು ಇರಲಾರರು ಎಂದೆನಿಸುತ್ತದೆ. ಈ ಜಲಗಾರ ಕೇವಲ ಜಲಗಾರನಲ್ಲ, ಲೋಕದ ಅರಿವಿನ ಉದ್ಧಾರಕ. ಈ ಜಲಗಾರ ತತ್ವಜ್ಞಾನಿ ಎಂಬುದನ್ನು ಸಾಬೀತು ಮಾಡುವ ಸಾಲುಗಳನ್ನು ನೋಡಿ. ಗುಡಿಗೆ ಹೋಗುವೆಯೇನು, ನಿನ್ನ ನೇಗಿಲ ಗೆರೆಯೇ ದಿವ್ಯ ಗುಡಿಗೆ ಹೋಗುವೆಯೇನು, ನಿನ್ನ ನೇಗಿಲ ಗೆರೆಯ ದಿವ್ಯ ದೇವಾಲಯದಿ ಶಿವನ ಕಾಣೆಯ ನೀನು ಎಂದು ಶಿವನನ್ನು ನೋಡಲು ಹೋಗುವ ರೈತನಿಗೆ ಒಬ್ಬ ಜಲಗಾರ ಹೇಳುವ ಮಾತು ಕುವೆಂಪು ಅವರ ಮನುಷ್ಯ ಪ್ರೀತಿ, ವೈಚಾರಿಕತೆ, ಕಾಯಕ ತತ್ವವನ್ನು ತಿಳಿಸುತ್ತದೆ. ಆಯ್ದಕ್ಕಿ ಮಾರಯ್ಯ ಹೇಳುವ ವಚನದ ಮುಂದುವರಿದ ಭಾಗವೆಂಬಂತೆ ಊರ ತೋಟಿಯು ನೀನು, ಜಗದ ತೋಟಿಯು ನಾನು ಎನ್ನುವಲ್ಲಿ ತನ್ನ ಕಾಯಕದಿಂದಲೇ ಶಿವನನ್ನು ಗುಡಿಯಿಂದ ಹೊರತರುವ ಕಾಯಕನಿಷ್ಠ ಜಲಗಾರನ ಬದುಕು ನಿಜವಾಗಿಯೂ ಲೋಕಪ್ರಸಿದ್ಧವಾದುದು. ಹಾಗಾಗಿಯೇ ಈ ಆಧುನಿಕ ಕಾಲಘಟ್ಟದಲ್ಲಿ ಕಾಯಕದ ಮಹತ್ವವನ್ನು ತಿಳಿಸಬೇಕಾದ, ನಾವೆಲ್ಲರೂ ಅರಿಯಬೇಕಾದ ತುರ್ತು ಬಹಳವಿದೆ. ಶರಣರು ಹೇಳಿದ ಕಾಯಕ ಮತ್ತು ಜಲಗಾರ ಹೇಳಿದ ಕಾಯಕ ಒಂದೇ ರೀತಿಯದಾದರೆ ಇಂದಿನ ಆಧುನಿಕ ಜಗತ್ತು ಹೇಳುವ ಶ್ರಮ ಬೇರೆಯದೇ ಆದ ಅರ್ಥವನ್ನು ಧ್ವನಿಸುತ್ತದೆ. ಆದ್ದರಿಂದ ನಮಗೆ ಶ್ರಮಕ್ಕಿಂತ ಕಾಯಕ ಮುಖ್ಯ. ಹಾಗಾದಾಗ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬುದು ಬಹಳ ದೂರದ ಮಾತಾಗುವುದಿಲ್ಲ.
2: ವಚನ ಹಾಗೂ ಕುವೆಂಪು ಅವರ ಸಾಹಿತ್ಯದಲ್ಲಿ ಕಾಯಕ ಪರಿಕಲ್ಪನೆ ಈ ಕುರಿತು ಇದುವರೆಗೂ ಮಾತನಾಡಿದವರು ಉಪನ್ಯಾಸಕರಾದ ಡಾ ರಮೇಶ್ ಎಂ ಸಿದ್ದನಹುಂಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
4: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
5: ಇದೇ ಶನಿವಾರ ದಿನಾಂಕ 25ರಂದು ರಾತ್ರಿ 8:15 ಕೇಳಿ ಕಥಾನಾಟಕ ಗ್ರಸ್ತರು. ಬಾನುಲಿಗೆ ಅಳವಡಿಸಿದ್ದಾರೆ ಪ್ರಸಾದ್ ಕುಂದೂರು.
4: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
4: ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8:15
4: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಲ್ಲಾಸ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

ಈ ರಾತ್ರಿ 8:15 ಸಂಧ್ಯಾರಾಗ. ಕರ್ನಾಟಕ ಹಾಲು ಮಹಾಮಂಡಳದ ನಿವೃತ್ತ ಸಂಸ್ಥಾಪಕ ಅಧಿಕಾರಿ ಸತ್ಯನಾಥ್ ಕೆಕೆ ಅವರೊಂದಿಗಿನ ಆತ್ಮೀಯ ಮಾತುಕತೆಯ 2ನೇ ಭಾಗವನ್ನು ನೀವು ಕೇಳಬಹುದು.

ನೀವು ಕೇಳ್ತಾ ಇದ್ರ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಕಾರ್ಯಕ್ರಮಗಳನ್ನ. ಈಗ ಸಮಯ ಆಗ್ತಾ ಇದೆ 8 ಗಂಟೆ. ಸರಿಯಾಗಿ 8 ಗಂಟೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸತ್ ಸಮೀಕ್ಷಾ

0: अध्ययनों में पाया गया है कि मृदा स्वास्थ्य कार्ड की सिफारिशों के अनुसार उर्वरकों के उपयोग से रासायनिक उर्वरकों की खपत में 8 से 10% तक कमी आई है, जबकि फसलों की उत्पादकता में 5 से 6% तक वृद्धि दर्ज की गई है। नीति आयोग ने भी NBS योजना को संतुलित उर्वरक उपयोग के लिए उपयोगी बताते हुए इसे और प्रभावी बनाने की आवश्यकता पर बल दिया है। केंद्रीय स्वास्थ्य और परिवार कल्याण राज्य मंत्री प्रताप राव जाधव ने एक लिखित उत्तर में कहा कि FSSAI ने खाद्य सुरक्षा और मानक खाद्य उत्पाद मानक तथा खाद्य योजक विनियम 2011 अधिसूचित किए हैं, जिनमें बिस्किट, खाद्य तेल तथा अन्य पैकेज्ड खाद्य पदार्थों सहित विभिन्न खाद्य उत्पादों के मानक निर्धारित किए गए हैं। इन विनियमों के अनुसार पाम ऑयल एक मानकीकृत खाद्य तेल है। चूंकि पाम ऑयल एक मानकीकृत खाद्य तेल है, इसका उपयोग स्नैक्स, बिस्किट, नमकीन और अन्य पैकेज्ड खाद्य पदार्थों में खाद्य तेल के घटक के रूप में करने की अनुमति है। उन्होंने कहा कि खाद्य सुरक्षा और मानक लेबलिंग और प्रदर्शन विनियमन 2020 के अनुसार खाद्य उत्पादों की सामग्री सूची में प्रयुक्त खाद्य तेल का विशिष्ट नाम देना अनिवार्य है। केवल खाद्य वनस्पति तेल जैसा सामान्य नाम लिखना पर्याप्त नहीं है, इससे उपभोक्ताओं को सही जानकारी मिलती है और वे सूचित विकल्प चुन सकते हैं। सभी खाद्य व्यवसाय संचालकों के लिए निर्धारित मानकों का पालन करना अनिवार्य है। FSSAI के मानक स्वतंत्र वैज्ञानिक जोखिम आकलन, वैज्ञानिक पैनलों और समितियों की राय पर आधारित होते हैं तथा अंतर्राष्ट्रीय स्तर पर मान्यता प्राप्त कोडेक्स मानकों के अनुरूप बनाए जाते हैं। केंद्रीय महिला और बाल विकास राज्य मंत्री सावित्री ठाकुर ने एक लिखित उत्तर में कहा कि किशोर न्याय बालकों की देखरेख और संरक्षण अधिनियम 2015 के अंतर्गत उन्होंने महिला और बाल विकास मंत्रालय केंद्र प्रायोजित योजना मिशन वात्सल्य के माध्यम से राज्य और संघ राज्य क्षेत्रों के प्रयासों में मदद करता है। मिशन वात्सल्य योजना अन्य बातों के साथ साथ किशोर न्याय बालकों की देखरेख और संरक्षण अधिनियम 2015 तथा मिशन वात्सल्य दिशा निर्देशों के प्रावधानों के अनुसार 18 वर्ष की आयु प्राप्त कर चुके और बाल देखरेख संस्थानों को छोड़ रहे पात्र युवा वयस्कों के लिए उत्तरोत्तर देखभाल सहायता प्रदान करती है। केंद्रीय स्वास्थ्य और परिवार कल्याण राज्य मंत्री प्रताप राव जाधव ने एक लिखित उत्तर में बताया कि जन स्वास्थ्य और अस्पताल राज्य के विषय हैं, अतः जन स्वास्थ्य सुविधाओं में मानव संसाधन की पर्याप्तता और सेवा उपलब्धता सहित स्वास्थ्य परिचर्चा प्रणाली को सुदृढ़ करने की जिम्मेदारी संबंधित राज्य या संघ राज्य क्षेत्र सरकारों की है। उन्होंने कहा कि उत्तर प्रदेश राज्य सरकार द्वारा प्रदान की गई सूचना के अनुसार स्वशासी राजकीय मेडिकल कॉलेज लखीमपुर खीरी, जिसकी वार्षिक प्रवेश क्षमता 100 MBBS विद्यार्थियों की है, को स्नातक चिकित्सा शिक्षा प्रदान करने के लिए राष्ट्रीय आयुर्विज्ञान आयोग NMC द्वारा निर्धारित मानदंडों और मानकों के अनुसार स्थापित किया गया है। वर्तमान में कॉलेज MBBS शिक्षा के लिए NMC विनियमों के तहत अनिवार्य विभागों, अवसंरचना और सुविधाओं से सुसज्जित है। वर्तमान में कॉलेज में कार्डियोलॉजी, न्यूरोलॉजी आदि जैसे सुपर स्पेशलिटी विभाग स्थापित नहीं किए गए हैं। कार्डियोलॉजी और न्यूरोलॉजी आदि जैसे रोगों से संबंधित गंभीर रोगियों का उपचार सामान्य चिकित्सा विभाग के संकाय द्वारा किया जा रहा है और जिन रोगियों को सुपर स्पेशलिस्ट परिचर्या की आवश्यकता होती है, उन्हें KGMU लखनऊ, SGPGI रेफर किया जा रहा है। अब सुनिए राज्यसभा में हुई कार्यवाही की समीक्षा। लेखक हैं PTI भाषा के माधव चतुर्वेदी। राज्यसभा में आज भी नीट प्रश्न पत्र लीक मामले को लेकर विपक्ष के हंगामे के कारण गतिरोध बना रहा और सदन की बैठक दो बार के स्थगन के बाद पूरे दिन के लिए स्थगित कर दी गई। हंगामे के बीच ही राष्ट्रगीत वंदे मातरम के अपमान को दंडनीय बनाने के प्रावधान वाला एक विधेयक सदन में पेश किया गया। हंगामे की वजह से आज भी उच्च सदन में शून्यकाल और प्रश्नकाल नहीं हो पाया। सुबह 11 बजे उच्च सदन की बैठक शुरू होने पर सभापति CP राधाकृष्णन ने 26 जुलाई को मनाए जाने वाले करगिल विजय दिवस का उल्लेख किया। सभापति ने कहा कि 26 जुलाई को देश करगिल विजय दिवस मनाएगा। ये दिन 1999 के करगिल युद्ध में भारत की जीत की याद में और हमारे सशस्त्र सेनाओं के उन बहादुर अधिकारियों तथा सैनिकों के सम्मान में मनाया जाता है जिन्होंने अद्भुत साहस, वीरता और कर्तव्य के प्रति अटूट निष्ठा के साथ देश की संप्रभुता और अखंडता की रक्षा की। उन्होंने कहा कि इस अवसर पर ये सदन उन वीर शहीदों को सादर श्रद्धांजलि अर्पित करता है जिन्होंने देश की सेवा में सर्वोच्च बलिदान दिया। हम सशस्त्र सेनाओं के उन सभी सदस्यों के प्रति भी गहरा आभार व्यक्त करते हैं जिनका दम्य साहस, दृढ़ संकल्प और असाधारण चुनौतियों के बीच निस्वार्थ समर्पण देश को प्रेरित करता रहता है और देश की एकता, संप्रभुता और अखंडता को बनाए रखने के हमारे सामूहिक संकल्प को और मजबूत करता है। सभापति ने कहा कि मुझे विश्वास है कि इस सदन के सदस्य बहादुर शहीदों को श्रद्धांजलि अर्पित करने में मेरे साथ शामिल होंगे। इसके बाद सदस्यों ने देश के लिए अपने प्राणों का बलिदान देने वाले शूरवीर सैनिकों के सम्मान में कुछ पलों का मौन रखा। करगिल विजय दिवस हर वर्ष 26 जुलाई को मनाया जाता है लेकिन इस बार 26 जुलाई को रविवार होने के कारण अवकाश होगा और संसद की बैठक नहीं होगी, इसलिए आज शहीदों को श्रद्धांजलि दी गई। शहीदों को श्रद्धांजलि देने के बाद सभापति ने आवश्यक दस्तावेज सदन के पटल पर रखवाए और प्रश्नकाल शुरू करना चाहा। इसी बीच विपक्षी सदस्यों ने नीट प्रश्न पत्र लीक मामले को लेकर सोमवार को राजधानी में प्रदर्शन करने वाले विद्यार्थियों पर पुलिस की कार्रवाई के विरोध में तथा शिक्षा मंत्री धर्मेंद्र प्रधान के इस्तीफे की मांग करते हुए सरकार के खिलाफ नारेबाजी और हंगामा शुरू कर दिया। हंगामे के बीच सभापति ने सदन में विपक्ष के नेता मल्लिकार्जुन खड़गे को बोलने की अनुमति दी। श्री खड़गे ने प्रदर्शनकारी विद्यार्थियों पर पुलिस की कार्रवाई का जिक्र किया। उनकी बात पूरी भी नहीं हुई थी कि सत्ता पक्ष के सदस्य विरोध करने लगे। सभापति ने हंगामे के कारण बैठक दोपहर 12 बजे तक के लिए स्थगित कर दी और उच्च सदन में आज भी शून्यकाल नहीं हो पाया। एक बार के स्थगन के बाद दोपहर 12 बजे बैठक शुरू होने पर सभापति राधाकृष्णन ने फिर से सदन में विपक्ष के नेता मल्लिकार्जुन खड़गे को बोलने के लिए आमंत्रित किया। श्री खड़गे ने कहा कि शिक्षा मंत्री को इस्तीफा देना चाहिए और प्रधानमंत्री को स्थिति स्पष्ट करते हुए बयान देना चाहिए। श्री खड़गे अपनी बात पूरी नहीं कर पाए थे कि सत्ता पक्ष के सदस्यों ने विरोध करना शुरू कर दिया। इस बीच विपक्ष के सदस्यों ने भी हंगामा और नारेबाजी शुरू कर दी। सदन में अव्यवस्था देख राधाकृष्णन ने बैठक दोपहर 2 बजे तक स्थगित कर दी। दो बार के स्थगन के बाद दोपहर 2 बजे बैठक शुरू होते ही विपक्षी सदस्यों ने शिक्षा मंत्री के इस्तीफे के बाद ही नीट परीक्षा पेपर लीक मामले पर चर्चा करने की मांग करते हुए हंगामा शुरू कर दिया। उपसभापति हरिवंश ने विपक्षी सदस्यों को शांत कराने का प्रयास करते हुए कहा कि राष्ट्र गौरव अपमान निवारण संशोधन अधिनियम विधेयक 2026 को पेश किया जाना है जो आज के कामकाज की सूची में सूचीबद्ध है। गृह राज्य मंत्री नित्यानंद राय ने आसन की अनुमति से राष्ट्र गौरव अपमान निवारण संशोधन विधेयक 2026 पेश किया। इस विधेयक के तहत 1971 के मूल अधिनियम में संशोधन का प्रावधान किया गया है। संशोधन विधेयक के विरोध में प्रस्ताव रखते हुए मार्क्सवादी कम्युनिस्ट पार्टी के जॉन ब्रिटस ने कहा कि संविधान में जो बात तय हो चुकी है संसद उसे सामान्य अधिनियम के जरिए संशोधित नहीं कर सकती है। उन्होंने कहा कि ये संशोधन विधेयक पूर्णतः देश के प्रथम राष्ट्रपति डॉ. राजेंद्र प्रसाद की मंशा पर आधारित है किंतु ये संविधान के उन संदर्भों की अनदेखी करता है जिनके आधार पर मूल कानून बनाया गया था। श्री ब्रिटस ने कहा कि संविधान सभा ने लगातार 3 वर्ष तक गहन विचार विमर्श करने के बाद राष्ट्रगान और राष्ट्रगीत को एक समान दर्जा नहीं दिया था। उन्होंने कहा कि किसी कानून के जरिए देशभक्ति और राष्ट्रवाद पैदा नहीं किए जा सकते। विधेयक की मंशा समाज का ध्रुवीकरण करना है। विधेयक को पेश करने के विरोध में प्रस्ताव पेश करते हुए भारतीय कम्युनिस्ट पार्टी के संतोष कुमार पी ने कहा कि वंदे मातरम का उद्देश्य समाज को एकजुट करना है, बांटना नहीं है। अभी आप संसद में हुई आज की कार्यवाही की समीक्षा सुन रहे थे।
1: ಸಮಯ 8:15 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮೈಸೂರು ಸಂಧ್ಯಾ ರಾಗ.
3: ಕರ್ನಾಟಕ ಹಾಲು ಮಾರಾಟ ಮಂಡಳಿಯ ನಿವೃತ್ತ ಸಂಸ್ಥಾಪಕ ಅಧಿಕಾರಿ ಸತ್ಯನಾಥ್ ಕೆಕೆ ಅವರೊಂದಿಗಿನ ಆತ್ಮೀಯ ಮಾತುಕತೆಯ ಮುಂದುವರೆದ ಭಾಗ. ಇವರೊಂದಿಗೆ ಭಾಗವಹಿಸುತ್ತಾರೆ ಜಿಎನ್ ಮಂಜುನಾಥ್.
2: ಪ್ರೀತಿಯ ಕೇಳುಗರೆ ನಮಸ್ಕಾರ. ಸಂಧ್ಯಾರಾಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಸಂಧ್ಯಾರಾಗ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಅವ್ರಿಗಿನ್ನೂ 73ರ ಹರಿಯ. ನಮ್ಮ ಕರ್ನಾಟಕದ ಹೆಮ್ಮೆಯ ಕರ್ನಾಟಕ ಮಿಲ್ಕ್ ಫೆಡರೇಷನ್, ಕರ್ನಾಟಕ ಹಾಲು ಮಹಾಮಂಡಳ ಇವತ್ತು ಉತ್ಕೃಷ್ಟ ಗುಣಮಟ್ಟದ ಸೇವೆಯನ್ನು ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ಪ್ರಮುಖ ಕಾರಣಕರ್ತರಲ್ಲಿ ಇವರು ಕೂಡ ಒಬ್ಬರು. ಕರ್ನಾಟಕ ಮಿಲ್ಕ್ ಫೆಡರೇಷನ್ನ ಎಲ್ಲ ವಿಭಾಗಗಳಲ್ಲಿ ಉನ್ನತ ಮಟ್ಟದ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಈಗಲೂ ತಮ್ಮ ಸುದೀರ್ಘ ಅನುಭವವನ್ನು KMF ಸಲಹೆಗಾರರಾಗಿ ನೀಡ್ತಾ ಇದ್ದಾರೆ. ಅವರ ಇನ್ನೊಂದು ವಿಶೇಷ ಗುಣ ಅಂತಂದರೆ ಎಂತಹ ಸಮಯ ಸಂದರ್ಭಗಳಿಗೂ ಅತ್ಯಂತ ಸ್ನೇಹಮಯವಾಗಿ ಹೊಂದ್ಕೊಂಡು ಬಿಡ್ತಾರೆ. ಅದು ಕಷ್ಟನೇ ಆಗಿರ್ಬೋದು, ಸುಖನೇ ಆಗಿರ್ಬೋದು, ಎಲ್ಲದಕ್ಕೂ ಸುಲಭವಾಗಿ ಹೊಂದ್ಕೊಂಡು ಬಿಡ್ತಾರೆ. ಆಧ್ಯಾತ್ಮದ ಬಗ್ಗೆ ಅಪಾರವಾದ ಒಲವಿದೆ. ಉಚಿತವಾದ ಆಪ್ತ ಸಮಾಲೋಚನೆ ಮೂಲಕ ನೊಂದ ಮನಸ್ಸಿಗೆ ಸಾಂತ್ವನ ಕೂಡ ಹೇಳ್ತಾರೆ. ಹಲವು ದೇಶಗಳನ್ನು ಸುತ್ತಿ ಬಂದಿದ್ದಾರೆ. ಇಷ್ಟೆಲ್ಲ ಸಾಧಿಸಿದ್ರು ಮತ್ತಿನ್ನೇನಾದರೂ ಸಮಾಜಕ್ಕೆ ಕಾಣಿಕೆಯನ್ನು ಕೊಡಬೇಕು ಅನ್ನುವ ಅವರ ಬತ್ತದ ಉತ್ಸಾಹ ಯುವ ಸಮೂಹಕ್ಕೆ ಮಾದರಿಯಾಗಿದೆ. ಬನ್ನಿ ಅವರ ಜೀವನದ ಅನುಭವವನ್ನು ತಿಳಿದುಕೊಳ್ಳೋಣ. ಸತ್ಯನಾಥ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ಮಂಜುನಾಥ್ ಅವರಿಗೆ ನನ್ನ ನಮಸ್ಕಾರಗಳು.
2: ಸರ್, ಇನ್ನು ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ರಾಮಕೃಷ್ಣ ಪರಮಹಂಸರು ಹಾಗೂ ವಿವೇಕಾನಂದರ ಪರಿಣಾಮ ಕುರಿತು ಒಂದೆರಡು ಮಾತುಗಳು.
4: ಬಹಳ ಕಷ್ಟವಾದ ಪ್ರಶ್ನೆ ಇದು, ತುಂಬಾ ಕಷ್ಟ. ಈಗ ನಾನು ಮಾಡಿದ ಕೆಲಸ ಎಲ್ಲ ಹೇಳ್ಬಿಡ್ಬೋದು, ಅದು ತುಂಬಾ ಸುಲಭ. ಪ್ರಭಾವ ಹೇಳೋದು ಬಹಳ ಕಷ್ಟ. ಆದ್ರೆ ಒಂದೇನಪ್ಪ ನನಗೆ ಕಂಡುಕೊಂಡಿದ್ದು ಅಂತಂದ್ರೆ, ರಾಮಕೃಷ್ಣಾಶ್ರಮ ಆಗ್ಲಿ ಯಾವುದೇ ಒಂದು ಮಠಮಾನ್ಯಗಳಾಗ್ಲಿ, ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಜೀವಿಗಳಲ್ಲೂ ಒಂದು ಮೂಲ ವಸ್ತು ಅಂತಂದರೆ ಚೇತನ, ಎನರ್ಜಿ. ಆ ಒಂದು ಚೇತನವನ್ನು, ಆ ಒಂದು ಎನರ್ಜಿಯನ್ನು ನಾವು ಹೇಗೆ ಸಮರ್ಪಕವಾಗಿ ಸಮಾಜಕ್ಕೆ ಉಪಕಾರಿಯಾಗಿ ನಾವು ಉಪಯೋಗಿಸ್ಕೋಬೇಕು ಅನ್ನೋದು ಮುಖ್ಯ. ಸಿ, ಎನರ್ಜಿ ಕ್ಯಾನ್ ಬಿ ಯೂಸ್ಡ್ ಫಾರ್ ಡಿಸ್ಟ್ರಕ್ಷನ್ ಆಸ್ ವೆಲ್ ಆಸ್ ಫಾರ್ ಕನ್ಸ್ಟ್ರಕ್ಷನ್. ಸೊ ಎನರ್ಜಿ ಶುಡ್ ಬಿ ಯೂಸ್ಡ್ ಫಾರ್ ಕನ್ಸ್ಟ್ರಕ್ಷನ್, ಕನ್ಸ್ಟ್ರಕ್ಷನ್ ಆಫ್ ಯುವರ್ ಕ್ಯಾರೆಕ್ಟರ್ ಆರ್ ಕನ್ಸ್ಟ್ರಕ್ಷನ್ ಆಫ್ ಯುವರ್ ಸೊಸೈಟಿ. ಸೊ ಇದು ನಮ್ಗೆ ಇನ್ನೊಬ್ರಿಗೆ ಹೇಳಲಿಕ್ಕೂ ಕೂಡ ಬಹಳ ಅನುಕೂಲ ಆಗುತ್ತೆ. ಬಹುಶಃ ನಾನೇ ನನ್ನ ಮಗನಿಗೆ ಮಾದರಿ, ಬೇರೆಯವ್ರಿಗೆ ಮಾದರಿ ಆಗಬೇಕಾಗಿಲ್ಲ. ನಮ್ಮ ಮಕ್ಕಳಿಗೆ ನಾವು ಮಾದರಿ ಆದ್ರೂ ಸಾಕು, ನಂದು ಅಷ್ಟೇ ವಿಚಾರ. ನಾನು ನನ್ನ ತಂದೆ ತಾಯಿಗಳಿಗೆ ಋಣಿಯಾಗಿ ನಾನು ಬದುಕಬೇಕು. ಈ ತರ ನಾವು ಸನ್ಮಾರ್ಗದಲ್ಲಿ ಹೋಗ್ಲಿಕ್ಕೆ ಈ ರೀತಿ ಮಠಮಾನ್ಯಗಳು, ವಿಶೇಷವಾಗಿ ವಿವೇಕಾನಂದರ ವಿಚಾರಗಳು ನನಗೆ ಬಹಳ ಸಂತೋಷ ಆಗಿದ್ದು ಅಂತಂದ್ರೆ, ಸೆಂಟ್ ಲಾರೆನ್ಸ್ ಅಂತ ಅನ್ನೋದು ಒಂದು ದೊಡ್ಡ ರಿವರ್, ಇಟ್ ಫ್ಲೋಸ್ ಬಿಟ್ವೀನ್ ಕೆನಡಾ ಅಂಡ್ USA. ನಮ್ಮ ಆಟೋವಾ ಏನಿದೆ, ಕೆನಡಾ ಕ್ಯಾಪಿಟಲ್, ಅಲ್ಲಿಗೂ ನ್ಯೂಯಾರ್ಕ್ ಸ್ಟೇಟ್ಗೂ ಬಾರ್ಡರ್ಗೆ 50 ಮೈಲು ಅಷ್ಟೆ. ಅಲ್ಲಿ ಲಾರೆನ್ಸ್ ನದಿ ಹರಿಯುತ್ತೆ. ಭೂಗೋಳ ತೆಗೆದು ಹೋದ್ರೆ 1000 ಐಲ್ಯಾಂಡ್ಸ್ ಅಂತ ಇದೆ. ಶಿಕಾಗೋ ಸಮ್ಮೇಳನ ಆದ್ಮೇಲೆ ವಿವೇಕಾನಂದರು ಆ ಪಾಶ್ಚಿಮಾತ್ಯ ಫಾಲೋಯರ್ಸ್ ಡಿವೋಟೀಸ್ ಜೊತೆನಲ್ಲಿ ಒನ್ ಆಫ್ ದಿ ಐಲ್ಯಾಂಡ್ಗೆ ಬರ್ತಾರೆ. 1000 ಐಲ್ಯಾಂಡ್ಸ್ ಅಂತ ಕರೀತಾರೆ, ಒನ್ ಆಫ್ ದಿ ಐಲ್ಯಾಂಡ್ಗೆ ಬರ್ತಾರೆ. ಆ ಐಲ್ಯಾಂಡಲ್ಲೇ 15 ದಿವಸ ಇಟ್ಕೊಂಡು ವರ್ಕ್ಸ್ ಆಫ್ ವಿವೇಕಾನಂದನ ಬರೀತಾರೆ. ಅದು ಮ್ಯಾನ್ಸ್ಕ್ರಿಪ್ಟ್ ಆಗಿರುತ್ತೆ. ರಾಮಕೃಷ್ಣಾಶ್ರಮ ನಾವು ಇಲ್ಲೇನು ಕರಿತೀವಿ, USAನಲ್ಲಿ ಅದನ್ನು ಅದ್ವೈತಾಶ್ರಮ ಅಂತಾರೆ. ನ್ಯೂಯಾರ್ಕ್ ಅದ್ವೈತಾಶ್ರಮ, ಅಲ್ಲಿ ಒಂದು ಆಶ್ರಮ ಮಾಡಿದೆ ವಿವೇಕಾನಂದರ. ಅಲ್ಲಿ ಉಳ್ಕೊಂಡಿದ್ದು 15 ದಿವಸ ಶಿಕಾಗೋ ಇದಾದ್ಮೇಲೆ ಅವರು ಬರೆದಂತ ಮ್ಯಾನ್ಸ್ಕ್ರಿಪ್ಟ್ನ ಕಲೆ ಹಾಕೊಂಡು ಬುಕ್ ಕೂಡ ಪಬ್ಲಿಷ್ ಮಾಡಿದ್ದಾರೆ. ಆ ಪುಸ್ತಕ ನಾನು ಮೊನ್ನೆ ತಗೊಂಬಂದೆ. ಅಲ್ಲೇ ಸನ್ಯಾಸಿ ಗೀತೆನ ವಿವೇಕಾನಂದರು ಬರೆದಿದ್ದು. ಅತ್ಯಂತ ಪ್ರಭಾವ ಬೀರ್ತಕ್ಕಂಥ ಪ್ರಚಾರದಲ್ಲಿರ್ತಕ್ಕಂಥದ್ದು ವಿವೇಕಾನಂದರ ಸನ್ಯಾಸ ಗೀತೆ, ಅದು ಅಲ್ಲಿ ಬರೆದಿದ್ದು. ಅಲ್ಲಿ ಹೋದ ಕ್ಷಣಗಳು ನಾನು ಇವತ್ತು ಮರೆಯಲ್ಲ. ವಿಶೇಷವಾಗಿ ಅಲ್ಲಿಗೆ ನಾನು ತುಮಕೂರು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ವೀರೇಶಾನಂದ ಅವ್ರ ಜೊತೆಯಲ್ಲಿ ಹೋಗಿದ್ದೆ. ಇವತ್ತು ಕೂಡ ಆ ನೆನಪುಗಳು ನನಗೆ ಬಹಳ ಗಾಢವಾಗಿ ಉಳ್ಕೊಂಡಿದೆ.
2: ಸರ್, ಇನ್ನು ನಿಮ್ಮ ಸಮಾಜ ಸೇವೆ ಬಗ್ಗೆ ಮಾತಾಡೋದಾದ್ರೆ, ನೀವು ಚಾಮರಾಜನಗರದ ದೀನಬಂಧು ಟ್ರಸ್ಟ್ ಜೊತೆ ನಿಮ್ಮನ್ನ ತೊಡಗಿಸಿಕೊಂಡಿದ್ದೀರಿ, ಜೊತೆಗೆ ಡಾಕ್ಟರ್ CR ಚಂದ್ರಶೇಖರ್ ಅವ್ರ ಜೊತೆ ಸೇರ್ಕೊಂಡು ಕೆಲವೊಂದಿಷ್ಟು ಕೌನ್ಸಿಲಿಂಗ್ ಕೂಡ ಮಾಡ್ತೀನಿ ಅಂತ ಹೇಳಿದ್ರೆ, ಅವೆಲ್ಲರ ಬಗ್ಗೆ ಒಂದಿಷ್ಟು ವಿಚಾರಗಳು ಸರ್.
4: ದೀನ ಬಂದದ್ದು ನನಗೆ ತಿಳ್ಕೊಂಡಿದ್ದೆ, ಆದರೆ ಮೈಸೂರು ರಾಮಕೃಷ್ಣ ಆಶ್ರಮಕ್ಕೆ ನಾನು ಆಗಾಗ ಬರ್ತಾ ಇದ್ದೆ, ರಿಮ್ಸ್ಗೆ ಬರ್ತಾ ಇದ್ದೆ, ರಾಮಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮಾರಲ್ ಅಂಡ್ ಸ್ಪಿರಿಚುವಲ್ ಎಜುಕೇಷನ್. ನಾನಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ, ನಮ್ಮ ಡೈರಿ ಕಾರ್ಯಕ್ರಮಗಳು ಸುಮಾರನ್ನು ನಾನು ಅಲ್ಲಿ ಮಾಡಿದ್ದೀನಿ. ಆಗ ನಾನು ಇಲ್ಲಿ ಬರ್ಗೇಶಾನಂದರು ಅಂತ ಇಲ್ಲಿ ಡೈರಿ ಇನ್ಚಾರ್ಜ್ ಇದ್ರು ಸ್ವಾಮೀಜಿ. ಬಹುಶಃ ಅವರು ಒಬ್ಬ ಸನ್ಯಾಸಿ ಆಗಿದ್ರು ಕೂಡ ಅವರೊಬ್ಬರು ಪ್ರಾಕ್ಟೀಸಿಂಗ್ ವೆಟನೇರಿಯನ್ ಅಂತಂದ್ರೆ ಏನು ತಪ್ಪಾಗಲ್ಲ. ನಾನು KMF ಬಿಟ್ಟ ನಂತರ ನಾನು ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಸೇರಿದೆ, ಆಮೇಲೆ ಉಜ್ಜೀವನ್ ನಾನು ಮೈಕ್ರೋಫೈನಾನ್ಸ್ ಸೇರಿದೆ, ಅದಾದ್ಮೇಲೆ ನಾನೊಂದು ಎಕ್ಸ್ಪೋರ್ಟ್ ಕಂಪ್ನಿಗೆ ನಾನು ಜನರಲ್ ಮ್ಯಾನೇಜರ್ ಆಗಿದ್ದೆ. ವಿ ವರ್ ಎಕ್ಸ್ಪೋರ್ಟಿಂಗ್ ಮೆಡಿಸಿನಲ್ ಹರ್ಬ್ಸ್ ಅಂಡ್ ಆರೋಮ್ಯಾಟಿಕ್ ಪ್ಲಾಂಟ್ಸ್ ಟು UK ಅಂಡ್ USA. ನಮ್ದು ಇಟ್ ವಾಸ್ ಎ ಸ್ಕಾಲ್ ಸರ್ಟಿಫೈಡ್, ಹೈಯೆಸ್ಟ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಅಂದ್ರೆ ಸ್ಕಾಲ್ ಇಂಟರ್ನ್ಯಾಷನಲ್ ನೆದರ್ಲೆಂಡ್ಸ್, ಅದರ ಜೊತೆಗೆ USDA ಸರ್ಟಿಫಿಕೇಶನ್ ಇತ್ತು. ಈ ಎಲ್ಲ ಅನುಭವದಲ್ಲಿ ನಾನೇ ನನ್ನ ಒಬ್ಬ ಮಿತ್ರರ ಜೊತೆನಲ್ಲಿ ಒಂದು 70 ಹಸುಗಳನ್ನ ಇಟ್ಕೊಂಡು ಒಂದು ಡೈರಿ ಕೂಡ ಮಾಡಿದ್ದೆ, ಒಂದು ನನ್ನ ಸ್ನೇಹಿತರ ಒಂದು ಲ್ಯಾಂಡ್ ಅಲ್ಲಿ. ಅಲ್ಲಿ ನಾನು ರೈತರಿಗೆ ಕಂಟಿನ್ಯೂಸ್ ಆಗಿ ಟ್ರೈನಿಂಗ್ ಕೊಡ್ತಾ ಇದ್ದೆ. ಇಟ್ ವಾಸ್ ರೆಕಗ್ನೈಸ್ಡ್ ಬೈ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಆಸ್ ಎ ಮ್ಯಾಕ್ರೋ ಸೆಂಟರ್. ಪ್ರಾಯೋಗಿಕವಾಗಿ ನಾನು ಹೈನುಗಾರಿಕೆಯನ್ನು ಮಾಡಿದ್ದೀನಿ. ನಾನು ಒಂದು 400 ಲೀಟರ್ ಹಾಲು ಉತ್ಪಾದನೆ ಮಾಡಿ ಅಲ್ಲೇ ರಾವ್ಗೋಡ್ಲು ಅಂತ ಸೋಮನಹಳ್ಳಿ ಹತ್ರ ಬೆಂಗಳೂರಿಂದ ಕನಕಪುರ ರಸ್ತೆನಲ್ಲಿ ಹಾಲು ಕೂಡ ಸರಬರಾಜು ಮಾಡ್ತಾ ಇದ್ವಿ, ನಾನು ಮತ್ತೆ ಸುಂದರ್ ಅಂತ ಅಂದ್ಬಿಟ್ಟು ನನ್ನ ಒಬ್ರು ಸ್ನೇಹಿತರು. ಅಲ್ಲಿಗೆ ಸ್ವಾಮೀಜಿ ಕೂಡ ಬಂದಿದ್ರು. ಅವ್ರಿಗೆ ನಾನು ಹಸು ಕೊಂಡ್ಕೊಳ್ಳೋದು, ನಾನು ಸಾಮಾನ್ಯವಾಗಿ ಸಂತೆಗಳಿಗೆ ಹೋಗಿ ಬಡಕಲು ಕರುಗಳನ್ನ ಹಸುಗಳನ್ನ ಕೊಂಡ್ಕೊಂಡ್ಬಂದು ಅವಕ್ಕೆ ಒಳ್ಳೆ ಪೌಷ್ಟಿದಾಯಕವಾದ ಆಹಾರನ ಕೊಟ್ಟು ನನಗೆ ಪಶು ಪೌಷ್ಟಿಕತೆ ಗೊತ್ತಿದ್ದರಿಂದ ಕೊಟ್ಟು ನಾನು ಅದನ್ನು ಚೆನ್ನಾಗಿ ಸಾಕಿ ಒಳ್ಳೆ ಉತ್ಪಾದನೆಗೆ ತೊಡಗಿಸ್ತಾ ಇದ್ದೆ. ಆ ಒಂದು ವಿಚಾರ ಗೊತ್ತಿದ್ದು ಒಂದು ದಿವಸ ಸ್ವಾಮೀಜಿ ಫೋನ್ ಮಾಡಿ, ಈ ಥರ ಡೈರಿ ಇದೆ, ಅಲ್ಲಿ 150 ಅನಾಥ ಮಕ್ಕಳಿದ್ದಾರೆ, ಅದಲ್ಲದೆ ಜಯದೇವ್ ಅವರೇ ಸ್ಥಾಪನೆ ಮಾಡಿರ್ತಕ್ಕಂಥ ಶಾಲೆ ಇದೆ, 1500 ಮಕ್ಕಳಿದ್ದಾರೆ, ಅದನ್ನು ಕ್ರಿಯೇಟಿವ್ ಲರ್ನಿಂಗ್ ಸ್ಕೂಲ್ ಅಂತದ್ದು, ಸೃಜನಾತ್ಮಕ ಕಲಿಕಾ ಕೇಂದ್ರ ಅಂತ ಹೇಳ್ತಾರೆ, ಅಲ್ಲಿಗೆ ನೀನೊಂದು ಸ್ವಲ್ಪ ಕೆಲಸ ಮಾಡಬೇಕಲ್ಲ, ಒಂಚೂರು ಹಸುಗಳಿತು. ನಾನು ಹೋದೆ ಒಂದ್ಸತಿ, ಜಯದೇವ್ ಅವರು ಕಾಗದ ಬರೆದ್ರು ಟಿಕೆಟ್ ಕಳಿಸ್ತೀನಿ ಅಂತಂದ್ರು. ಇಲ್ಲ ಸರ್, ಅಷ್ಟು ದೊಡ್ಡ ಮನುಷ್ಯ ಅಲ್ಲ, ಬರ್ತೀನಿ, ನನ್ನ ಕೈಲಿ ಏನಾಗುತ್ತೆ ಮಾಡ್ತೀನಿ ಅಂದೆ. ಹಾಗಾಗಿ ನಿರಂತರವಾಗಿ ಆ ಸಂಸ್ಥೆ ಜೊತೆಲಿ ಒಂದು ಸಂಪರ್ಕ ಬಂತು. ಹೋಗವೆ ಒಂದು ವಾರ ಅಲ್ಲೇ ಇರೋವೆ, ಅಲ್ಲೇ ಇದ್ದು ಅವ್ರಿಗೊಂದು ಡೈರಿ ಸ್ಥಾಪನೆ ಮಾಡೋದ್ರಲ್ಲಿ ನನ್ನ ಒಂದು ಅಲ್ಪ ಸಹಾಯನ ಮಾಡಿದ್ದೀನಿ. ಇತ್ತೀಚೆಗೆ ಕೂಡ ಅವರು ಅವರ ನೀಸನ್ನ ಆಕಾಶವಾಣಿಗೆ ಕರ್ಕೊಂಡ್ಬಂದಾಗ ನನ್ನ ಮನೆಗೆ ಬಂದಿದ್ರು. ಅವರೊಂದು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ನಾನು ನನ್ನ ಮಟ್ಟದಲ್ಲಿ ಕೆಲವು ದಾನಿಗಳನ್ನ ಅವ್ರಿಗೆ ಪರಿಚಯ ಮಾಡಿಸಿದ್ದೀನಿ, ಅದು ಒಂದು. ಚಂದ್ರಶೇಖರ್ ಜೊತೆನಲ್ಲಿ ಕಾರಣ, ನನ್ನ ಮಗಳು ಹೈಸ್ಕೂಲಲ್ಲಿದ್ದಾಗ ಅವಳಿಗೆ ಒಂದು ಸಾಮಾನ್ಯವಾಗಿ ಅಡೋಲೆಸೆಂಟ್ ಹೆಣ್ಣು ಮಕ್ಕಳಲ್ಲಿ ಆಗ್ತಕ್ಕಂಥ ಅನರೆಕ್ಸಿಯಾ ನರ್ವೋಸಾ ಅಂತ, ನಾನು ನನ್ನ ಮಗಳ ಪರ್ಮಿಷನ್ ತಗೊಂಡಿಲ್ಲ, ಹೇಳಬೇಕೋ ಬೇಡ ಗೊತ್ತಿಲ್ಲ, ಆದರೆ ನಾನು ಇದರಿಂದ ಸಮಾಜಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ನನ್ನ ಮಗಳ ಕ್ಷಮೆಯೂ ಕೇಳ್ತಾ ಇದ್ದೀನಿ ಇಲ್ಲಿ. ಆ ಅನರೆಕ್ಸಿಯಾ ನರ್ವೋಸಾದಿಂದ ನನ್ನ ಮಗಳು ಸಫರ್ ಮಾಡ್ತಾ ಇದ್ಲು. ಆಗ ನಾನು ನಿಮ್ಹಾನ್ಸ್ಗೆ ಹೋದಾಗ ನನಗೆ ಚಂದ್ರಶೇಖರ್ ಅವರ ಸಂಪರ್ಕಕ್ಕೆ ಬಂತು. ಅದೇ ಸಮಯದಲ್ಲಿ ನನ್ನ ತಂದೆ ಕೂಡ ಅಲ್ಝೈಮರ್ಸ್ ಕಾಯಿಲೆಯಿಂದ ಇದು ಮಾಡ್ತಾ ಇದ್ರು. ಆವಾಗ ನಾನು ಹೇಗೆ ಅಲ್ಝೈಮರ್ಸ್ ಪೇಷಂಟ್ನ ಅಥವಾ ಅನರೆಕ್ಸಿಯಾ ನರ್ವೋಸಾದಿಂದ ಬಳಲ್ತಾ ಇರತಕ್ಕಂಥ ಪೇಷಂಟ್ನ ಹೇಗೆ ಸಮಾಧಾನದಿಂದ ನೋಡಬೇಕು ಅನ್ನೋ ಪಾಠನ ನನಗೆ ಚಂದ್ರಶೇಖರ್ ಮಾಡಿದ್ರು. ನನ್ನ ಮಗಳು ಕೂಡ ಆ ಸಮಸ್ಯೆಯಿಂದ ಈಚೆ ಬಂದಳು. ನನ್ನ ತಂದೆನ ನಾನು ಸಾಧ್ಯವಾದಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅನ್ನೋದಿದೆ. ನನ್ನ ಕುಟುಂಬದಲ್ಲೂ ಕೂಡ, ನನ್ನ ಸ್ನೇಹಿತರಲ್ಲೂ ಕೂಡ ಆ ಒಂದು ನನಗೆ ಆ ಮಾನ್ಯತೆ ಸಿಕ್ಕಿದೆ. ಹಾಗಾಗಿ ನಾನೇನು ಮಾಡಿದೆ, ಅಲ್ಲಿ ಅವಾಗ ತಾನೇ ಅವ್ರು ಕೋರ್ಸ್ ಶುರು ಮಾಡಿದರು, ಲೇ ಕೌನ್ಸಿಲರ್ಸ್ ಕೋರ್ಸ್ ಅಂತ. 6 ತಿಂಗಳದು ಜಾಯಿನ್ ಆದೆ. ಜಾಯಿನ್ ಆಗಿ ನಾನು ಅನುಭವಿಸಿದ ಸಮಸ್ಯೆಗಳು ಬೇರೆಯವ್ರಿಗೂ ಇರ್ಬೋದು ಅಥವಾ ವಿಭಿನ್ನವಾದ ಮಾನಸಿಕ ಸಮಸ್ಯೆಗಳಿರ್ಬೋದು, ನನ್ನ ಕೈಲಿ ಆಗಿದ್ದು ಮಾಡೋಣ ಅಂಥೇಳಿ ನಾನಲ್ಲಿ ಕೌನ್ಸಿಲಿಂಗಿಗೆ ಹೋಗ್ತಾ ಇದ್ದೆ. ಹಾಗಾಗಿ ಅಲ್ಲೂ ಸುಮಾರು ಮಾನಸಿಕ ಸಮಸ್ಯೆ ಇರ್ತಕ್ಕಂಥ, ನಾವು ಅವ್ರನ್ನ ಪೇಷಂಟ್ಸ್ ಅನ್ನಲ್ಲ, ಕ್ಲೈಂಟ್ಸ್ ಅಂತ, ಕ್ಲೈಂಟ್ಸ್ಗಳ ಜೊತೆ ನಾನಲ್ಲಿ ನಾನು ಸಹಾಯ ಮಾಡಿದ್ದೀನಿ. ಅದರಲ್ಲಿ ವಿಶೇಷವಾಗಿ ನಾನು ಹೆಸರುಗಳು ಹೇಳಲ್ಲ. ಒಂದು ದಿವಸ ಒಬ್ಬರು ಅತ್ಯಂತ ಉನ್ನತ ಹುದ್ದೆಯಲ್ಲಿದ್ದಕ್ಕಂಥ ಗಂಡ ಹೆಂಡತಿ ಇಬ್ಬರು ಬಂದರು, ರಾಜ್ಯ ಸರ್ಕಾರದ ಅತ್ಯಂತ ಉನ್ನತ ಹುದ್ದೆಯಲ್ಲಿದ್ದಕ್ಕಂಥವ್ರು ಬಂದರು. ನನ್ನ ಹತ್ರ ಬಂದರು. ಅಲ್ಲಿ ಕಂಪಲ್ಸರಿ ಅವರು ಕೌನ್ಸಿಲರ್ಗೆ ಬಂದು ಆಮೇಲೆ ಮುಂದಕ್ಕೆ ಹೋಗ್ಬೇಕು ಡಾಕ್ಟರ್ ಹತ್ರ. ನಾವು ಅವ್ರಿಗೆ ಕ್ವಶನ್ ಅನ್ನ ಆನ್ಸರ್ಸು ಕೇಳಿ ನಮ್ಮ ಒಂದು ಟಿಪ್ಪಣಿನ ಕೊಟ್ಟರೆ ಅದ್ರ ಮೇಲೆ ಅಂದರೆ ಡಾಕ್ಟರ್ ಸಮಯ ಉಳಿಬೇಕು. ನಾವು ಈ ಮಾನಸಿಕ ಅಸ್ವಸ್ಥರ ಜೊತೆಲಿ ಅವರ ಸಮಸ್ಯೆಗಳು ಕೇಳಬೇಕಾದ್ರೆ ಸಮಯ ಕೊಡಬೇಕಾಗುತ್ತೆ. ಡಾಕ್ಟರ್ ಒಂದು 10 ನಿಮಿಷ ಮಾತಾಡ್ತಾರೆ, ನಾವು ಒಂದು 3/4 ಗಂಟೆ ಅವ್ರ ಜೊತೆಲಿ ಕೂರ್ತೀವಿ. ಅವ್ರು ಬಂದವರು ಆರ್ ಯು ಎ ಡಾಕ್ಟರ್ ಅಂದರು. ಇಲ್ಲ ಸರ್ ಅಂತಂದಾಗರೆ ಐ ಡೋಂಟ್ ವಾಂಟ್ ಟು ಸಿಟ್ ವಿತ್ ಪರ್ಸನ್ ಹೂ ಲೆಸ್ ದ್ಯಾನ್ ಡಾಕ್ಟರ್ ಅಂತಂದರು. ಸರಿ ಆಮೇಲೆ ಹೋಗಿ ಕೇಳಿ ಸರ್ ಡಾಕ್ಟರ್ ಹತ್ರನೇ ಹೋಗಿ ಅಂದೆ. ಆಮೇಲೆ ಡಾಕ್ಟರ್ ಇಲ್ಲ ಯು ಹ್ಯಾವ್ ಟು ಕಮ್ ಥ್ರೂ ಹಿಮ್ ಅಂತಂದರು. ಆಮೇಲೆ ಬಂದರು ಮತ್ತೆ ಬಂದು ಕ್ಲೈಂಟನ್ನು ಕರ್ಕೊಂಬಂದಿತ್ತಲ್ಲ, ಮಗನ ಸಮಸ್ಯೆ ಇದು ಸಮಾಜಕ್ಕೆ ಒಳ್ಳೇದಾಗುತ್ತೆ ಅಂತ ಇದನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಅವನು ತುಂಬ ಶ್ರೀಮಂತರು, ಇಬ್ಬರು ತುಂಬ ದುಡ್ಡು ಕಾಸು ಕೊಟ್ಟವರು, ಇಬ್ಬರು ಮನೆಯಲ್ಲಿ

0: ಹೋಗ್ತಾ ಇದ್ದಿಲ್ಲ. ಹೈಸ್ಕೂಲ್ ಹುಡುಗ, ಅವನು ಮನೆಗೆ ಹುಡುಗಿರಂಗೆ ಕರ್ಕೊಂಬರೋನು. ಹಿ ವಾಸ್ ಡ್ರಗ್ ಅಡಿಕ್ಟ್, ಅವನಿಗೆ ಯಾವ ದುರಭ್ಯಾಸ ಇತ್ತಿಲ್ಲ, ಕೊನೆಗೆ ಅವನು ಕರ್ಕೊಂಬಂದಿತ್ತಿಲ್ಲ. ನಾನು ಅವ್ರ ಮನೆಗೆ ಹೋದೆ, ನಂದು ಏನಪ್ಪ ಅಂತಂದ್ರೆ ಅವರ ಒಂದು ಶೂಗೆ ನನ್ನ ಕಾಲಿಟ್ಟು ನೋಡುವಂತ ಅಂತಿದ್ದು, ಗೆಟಿಂಗ್ ಇನ್ ಟು ದೇರ್ ಶೂಸ್. ಹೋದೆ ಅವ್ರ ಮನೆಗೆ ಹೋದೆ. ಅವನು ತಾಯಿ ದುಡ್ಡು ಕೊಡದಿದ್ರೆ, ಇಷ್ಟು ವ್ಯಸನಿಯಾಗಿದ್ದ, ಎಲ್ಲ ರೀತಿಯ ವ್ಯಸನಗಳು, ತಾಯಿ ದುಡ್ಡು ಕೊಡ್ತಿದ್ರೆ ಚಾಕು ಇಟ್ಕೊಂಡು ನಾನು ನಿನ್ನ ಕೊಂದು ಬಿಡ್ತೀನಿ ಅಂತ, ಕೊಂದು ಬಿಡ್ತೀನಿ. ಇರಲಿ, ನಾನು ಆ ಸಮಸ್ಯೆ ಬಗೆಹರಿಸೋಕ್ಕಾಗಲಿಲ್ಲ, ಅದು ಬೇರೆ ಪ್ರಶ್ನೆ. ಹೈಸ್ಕೂಲ್ ಹುಡುಗ. ಈ ಥರ ತುಂಬ ಸಮಸ್ಯೆಗಳು ಇವತ್ತು ಬರ್ತಾ ಇದೆ ಸಮಾಜದಲ್ಲಿ ಮಕ್ಕಳು. ಅದು ಇವತ್ತು ಒಂದು ಎರಡು ಮಕ್ಕಳು ಅಂತ ಹೇಳಿ ಬಹಳ ಮುದ್ದು ಮಾಡ್ಸಾಕ್ತಿವಿ, ಹೆಣ್ಣು ಮಕ್ಕಳನ್ನು ಮುದ್ದು ಮಾಡ್ಸಾಕ್ತಿವಿ ನಾವು. ಅವ್ರಿಗೆ ಏನೂ ಜೀವನದ ಕಷ್ಟ ಸುಖಗಳನ್ನ ಹೇಳ್ಕೊ, ಸುಖವಾಗಿ ಸಾಕಬಾರ್ದು ಅನ್ನೋದು ನನ್ನ ಪ್ರಶ್ನೆ ಅಲ್ಲೇ ಅಲ್ಲ. ನನ್ನ ಮಗಳಿಗೆ ನಾನು ಅನ್ನ ಮಾಡೋದು ಹೇಳ್ಕೊಡ್ದಿದ್ರೆ ಅವಳು ಮದುವೆ ಆದ್ಮೇಲೆ ಒಂದ ಅವಳಿಗಾದ್ರೂ ಅನ್ನ ಮಾಡ್ಕೊಂತಿರ್ಲಿಲ್ಲ. ಇದಷ್ಟೇ ನನ್ನ ಕಳಕಳಿ. ಇದನ್ನ ಒಪ್ಪಲ್ಲ ಈಗಿನ ಸಮಾಜ, ಒಪ್ಪಲ್ಲ ನಾವು ಹಳೆ ತಲೆಮಾರಿನವರು ಅಂತ. ಅದರಿಂದ ನಾನು ಇಷ್ಟಕ್ಕೆ ಬಿಡ್ತೀನಿ.
1: ಸರ್, ನಿಮ್ಮ ವೈಯಕ್ತಿಕ ಜೀವನದ ಅನುಭವ ನೋಡಿದ್ರೆ, ನೀವು ಮಾತಾಡ್ತಿರೋ ಶೈಲಿ ನೋಡಿದ್ರೆ, ನಿಮ್ಮ ಮೇಲೆ ಪ್ರಭಾವ ಬೀರೋ ವ್ಯಕ್ತಿಗಳೆಲ್ಲ ನೋಡಿದ್ರೆ, ನೀವು ಜೀವನವನ್ನು ತುಂಬ ಸಂತೋಷವಾಗಿ ಅನುಭವಿಸ್ತಾರೆ, ತುಂಬ ಕಾಮ್ ಆಗಿರ್ತೀರಿ, ತುಂಬ ಶಾಂತಿಯಿಂದ ಇರ್ತೀರಿ. ಈಗಿನ ಕಾಲಕ್ಕೆ ಹೋಲಿಸಿದ್ರೆ ಈ ಮಾನಸಿಕ ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ ನಿಮ್ಮ ಕಡೆಯಿಂದ ಒಂದಿಷ್ಟು ಟಿಪ್ಸ್ ನಮ್ಮ ಶ್ರೋತೃಗಳಿಗೆ.
0: ಅಷ್ಟು ದೊಡ್ಡವನಲ್ಲ, ಅದೆಲ್ಲ ನಾನು ಒಂದೇ ಮಾತು ಹೇಳೋದು, ನೀವು ವಿವೇಕಾನಂದರನ್ನು ಓದ್ಕೊಳ್ಳಿ ಅಥವಾ ಗುಂಡಪ್ಪನವ್ರನ್ನ ಓದ್ಕೊಳ್ಳಿ, ನಿಮಗೆ ಅಗಾಧವಾದ ಒಂದು ಸಂಪತ್ತು ಸಿಗುತ್ತೆ ಬದುಕು ಹೇಗೆ ಇದು ಮಾಡಬೇಕು ಅಂತ. ನಾನು ಇಷ್ಟೇ ಹೇಳೋದು, ಅಲ್ಪತೃಪ್ತಿ ಇಟ್ಕೊಳ್ಳಿ. ಎರಡು ಹೊತ್ತು ನಮಗೆ ಒಂದು ಅಲ್ಪ ಆಹಾರ ಸಿಕ್ಕಿ ಆ ತೃಪ್ತಿ ಇದ್ರೆ ಅದೇ ಸಾಕು. ಇವತ್ತು ನಾನು ಬಾಡಿಗೆ ಮನೆಯಲ್ಲಿದ್ದೀನಿ, ನನಗೆ ಕೆಲವು ಸತಿ ನೋವಾಗುತ್ತೆ, ನಾನು ಒಂದು ಮನೆ ಮಾಡೋಕ್ಕಾಗಲಿಲ್ಲ ಅಂತ. ಹಾಗಾಗಿ ಮನೆ ಇಲ್ದಿದ್ರೂ ಏನು ತೊಂದರೆ ಇಲ್ಲ, 75 ವರ್ಷ ಬದುಕಿದ್ದೀನಿ ನಾನು, ಇಷ್ಟೆಲ್ಲ ಆಗಿ ಮನೆ ಇಲ್ಲದೆ ಬದುಕಿದ್ದೀನಿ. ನನ್ನ ಮಗಳಿಗೆ ಅಮೆರಿಕಾದಲ್ಲಿ 2 ಮನೆ ಇದೆ, ನನ್ನ ಮಗನಿಗೂ 1 ಮನೆ ಇದೆ, ಆ ಸಂತೋಷ ನನಗಿದೆ. ಅವರು ಈಗಿನ ಸಮಾಜ, ಅವರು ಮದುವೆ ಆಗಕ್ ಮುಂಚೆ ಮನೆ ಮಾಡಿಕೊಂಡು ಕಾರ್ ತಗೊಂಡು ಮದುವೆ ಆಗ್ತಾರೆ. ನಾವು ಅದೇನೂ ಇಲ್ಲದೆ, ಯಾವ ಪೂರ್ವ ಸಿದ್ಧತೆಗಳು ಇಲ್ಲದೆ, 2 ಹೊತ್ತು ಊಟ ಇದ್ರೆ ಸಾಕು ಬದುಕಿದ್ದೀವಿ. ನನ್ನ ತಿಳುವಳಿಕೆನಲ್ಲಿ ಅಷ್ಟಿದ್ರು ಸಾಕು. ಆ ತೃಪ್ತಿ ಅನ್ನೋದು ಕಂಡ್ಕೊಂಡ್ರೆ ಏನೂ ಬೇಕಾಗಿಲ್ಲ. ಇವತ್ತಿಗೂ ನನಗೆ ಮನೆ ಇಲ್ಲ, ಬಹುಶಃ ಹಾಗೆ ಬದುಕ್ತೀನ ಗೊತ್ತಿಲ್ಲ, ಬಾಡಿಗೆ ಮನೆಯಲ್ಲೇ ಸಾಯ್ತೀನ ಗೊತ್ತಿಲ್ಲ.
1: ಸರ್, ನೀವು ಬಹಳಷ್ಟು ಆಕಾಶವಾಣಿ ಸಂದರ್ಶನಗಳಲ್ಲಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಿ, ನಿಮ್ಮ ಮತ್ತು ಆಕಾಶವಾಣಿಯ ನಂಟಿನ ಬಗ್ಗೆ ಒಂದೆರಡು ಮಾತುಗಳು.
0: ಪ್ರಥಮವಾಗಿ ನಾನು ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಸಪೋರ್ಟ್ ಟು ಟ್ರೈನಿಂಗ್ ಅಂಡ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ ಅಂದ್ಬಿಟ್ಟು, ನಾವು ಹಾಲಿನ ಸಂಘಗಳನ್ನ ಪುರುಷರಿಗೆ ಮಾಡ್ತಾ ಇದ್ವಿ. ಪುರುಷರು ಸದಸ್ಯರಾಗ್ಬೋದು, ಮಹಿಳೆಯರು ಸದಸ್ಯರಾಗ್ಬೋದು, ಅದೇನು ಇತ್ತಿಲ್ಲ. ಕೊನೆಗೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಬಂತು, ಅದು ಶುರು ಮಾಡಿದ್ದು ಈ ಗರ್ವಾಲ್ ಅಂಡ ರೀಜನ್ ಅಲ್ಲಿ. ಅಲ್ಲೇನಾಗಿದೆ, ಡೆಲ್ಲಿಯಿಂದ ಆಚೆ ಕಡೆಗೆ ಕೆಲವು ಬೆಟ್ಟ ಗುಡ್ಡಗಳಲ್ಲಿ ಬಹಳಷ್ಟು ಜನ ಡೆಲ್ಲಿನಲ್ಲಿ ಕೆಲಸ ಮಾಡ್ತಾರೆ. ಡೆಲ್ಲಿ ಸೆಕ್ರೆಟರಿಯೇಟ್ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಅಥವಾ ಬೇರೆ ಬೇರೆ ನೌಕರಿಗಳಿರ್ಬೋದು, ಆ್ಯಂಡ್ ಸರ್ವೀಸಸ್ಸಲ್ಲಿರ್ಬೋದು, 3 ಸರ್ವೀಸಸ್ಸು, ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು. ಹಾಗಾಗಿ ಮಕ್ಕಳು ಹೆಣ್ಣು ಮಕ್ಕಳು ಅಲ್ಲೇ ಇರ್ತಾರೆ. ನಾನು ಅಲ್ಮೋರಾದಲ್ಲಿ ಅಂಥದ್ದೊಂದು ಪ್ರಾಜೆಕ್ಟ್ ನೋಡ್ಲಿಕ್ಕೆ ಹೋಗಿದ್ದೆ. ಸೀತಾರಾಮ್ ಪಾಂಡೆ ಅಂತ ಡೈರೆಕ್ಟರ್ ಆಗಿದ್ದರು. ದಟ್ ವಾಸ್ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. ಆ ಹೆಣ್ಣು ಮಕ್ಕಳಿಗೆ ಇಟ್ ಈಸ್ ಕಾಲ್ಡ್ ದಟ್ ಏರಿಯಾ, ಅಲ್ಮೋರಾ ರೀಜನ್ ಈಸ್ ಕಾಲ್ಡ್ ನೈನಿತಾಲಿಂದ ಮೇಲಕ್ಕೆ, ಇಟ್ ಈಸ್ ಕಾಲ್ಡ್ ಪೋಸ್ಟಲ್ ಎಕಾನಮಿ ಅಂತ. ಅವರು ಮನಿ ಆರ್ಡರ್ ಕಾಯ್ತಾರೆ, ಅವರ ಜೀವನ ಮನಿ ಆರ್ಡರ್ ಇಂದ ನಡಿಬೇಕು. ಹಾಗಾಗಿ ಹೆಣ್ಮಗಳು ಮನೆಯಲ್ಲಿ ಯಾಕೆ ಕೂತ್ಕೋಬೇಕು, ಆ ರೀಜನ್ ಅಲ್ಲಿ ಆಕೆಗೆ ಏನು ಕೌಶಲ್ಯ ಇದೆ, ಹುಟ್ಟನಿಂದ ಬಂದು ಕುಂಬಾರರಿರ್ಬೋದು, ಹೈನುಗಾರಿಕೆ ಇರ್ಬೋದು, ವೀವಿಂಗ್ ಇರ್ಬೋದು, ಬೆತ್ತದ ಕೆಲಸ ಮಾಡೋದಿರ್ಬೋದು, ಅವ್ರಿಗೇನೋ ಒಂದು ಕೌಟುಂಬಿಕವಾಗಿ, ಇಲ್ಲ ಚಮ್ಮಾರರಿರ್ಬೋದು ಅಥವಾ ಬ್ಲ್ಯಾಕ್ ಸ್ಮಿತ್ಸ್ ಇರ್ಬೋದು, ಗೋಲ್ಡ್ ಸ್ಮಿತ್ಸ್ ಇರ್ಬೋದು, ಅದನ್ನು ಅವರಿಗೆ ಸ್ಕಿಲ್ ಅಪ್ಗ್ರೇಡ್ ಮಾಡಿ ಅವ್ರ ಕೌಶಲ್ಯನ ಅಭಿವೃದ್ಧಿಪಡಿಸಿ ಅವ್ರಿಗೆ ಆದಾಯ ಬರ್ತಕ್ಕಂಥ ಒಂದು ಕೆಲಸದಲ್ಲಿ ಅವ್ರನ್ನ ಯಾಕೆ ತೊಡಗಿಸಬಾರ್ದು ಅನ್ನೋ ಒಂದು ಯೋಜನೆ ಅಲ್ಲಿ ಶುರು ಮಾಡಿದ್ರು. ಅವಾಗ ಅವರು ದೇ ನೀಡ್ ನಾಟ್ ಬಿ ಟೋಟಲಿ ಡಿಪೆಂಡೆಂಟ್ ಆನ್ ದಿ ಪೋಸ್ಟಲ್ ಎಕಾನಮಿ, ಅವ್ರ ಗಂಡನಿಂದ ಬರಬೇಕು, ಅವ್ರ ಕುಟುಂಬನ ಅವ್ರು ನಿರ್ವಹಿಸ್ಕೊಂಡು ಹೋಗ್ತಕ್ಕಂಥ ಒಂದು, ಈಗಲೂ ಅದೇ ವಿಚಾರ ಇರೋದೀಗ. ಫಾರಿನ್ ಹೋಗೋ ಮಕ್ಕಳೆಲ್ಲ ಗಂಡ ಹೆಂಡತಿ ಇಬ್ಬರು ಇರ್ತಾರೆ, ಒಂದನ್ನು ನಾವು ಉಳಿಸ್ಕೋತೀವಿ, ನಾವು ಪ್ರಪಂಚ ಸುತ್ತೀವಿ, ಇನ್ನೊಂದರಲ್ಲಿ ನಾವು ಜೀವನ ಮಾಡ್ತೀವಿ ಅಂತ. ಈಗ ನನ್ನ ಮಕ್ಕಳಾದರೂ ಹಾಗೆ ಮಾಡ್ತಾ ಇರೋದು ಎಲ್ಲರೂ. ಹಾಗಾಗಿ ನಾವು ಆ ಯೋಜನೆನ ಕರ್ನಾಟಕಕ್ಕೆ ತಂದರು. ತಂದಾಗ ನಾನು ಐ ವಾಸ್ ದಿ ಪ್ರಾಜೆಕ್ಟ್ ಡೈರೆಕ್ಟರ್. ದಟ್ ಈಸ್ ಕಾಲ್ಡ್ ಸಪೋರ್ಟ್ ಟು ಟ್ರೈನಿಂಗ್ ಅಂಡ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಫಾರ್ ವಿಮೆನ್ ಅಂತ. ಅವಾಗ ಏನು ಮಾಡಿದ್ವಿ, ನಮಗೊಂದು ಪ್ರಶ್ನೆ ಬಂತು ಯೋಜನೆ ಶುರು ಮಾಡಿದಾಗ, ಹಸು ಸಾಕೋದು ಹೆಂಗಸು, ಕೊಟ್ಟಿಗೆ ತೊಳೆಯೋದು ಹೆಂಗಸು, ಹಾಲು ಕರಿಯೋದು ಹೆಂಗಸು, ಅದನ್ನ ತಗೊಂಬಂದು ಸೊಸೈಟಿಗೆ ಹಾಕೋದು ಹೆಂಗಸು, ಆದ್ರೆ ಪೇಮೆಂಟ್ ತಗೊಳ್ಳೋದು ಗಂಡಸು. ಇದು ಬದಲಾಗಬೇಕು. ವಿ ಶುಡ್ ಎಂಪವರ್ ದಟ್ ಲೇಡಿ. ಆಕೆದೇ ಸಂಘ ಆಗಬೇಕು, ಅವಳೇ ಅಲ್ಲಿ ಮೆಂಬರ್ ಆಗಬೇಕು. ಗಂಡಸರಿಗೆ ಅವಕಾಶನೇ ಇರಬಾರ್ದು ಅಲ್ಲಿ, ಗಂಡಸರಿಗೆ ಅವಕಾಶ ಇರಬಾರ್ದು. ಆ ಸಂಘದ ಕಾರ್ಯದರ್ಶಿ ಅವಳಾಗಬೇಕು, ಅಂದ್ರೆ ಕಾರ್ಯಕಾರಿ ಸಮಿತಿ ಅವಳಾಗಬೇಕು, ಕೆಲಸ ಮಾಡೋ ಕೆಲಸಗಾರರವರಾಗಬೇಕು. ಅಂಡ್ ಪೂರ್ತ ಮಹಿಳೆಯರಿಂದನೇ ಆ ಸಂಘ ನಡಿಬೇಕು ಅಂತೇಳಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡಿದ್ವಿ ಕರ್ನಾಟಕ ರಾಜ್ಯದಾದ್ಯಂತ. ನಾನು ಗುಲ್ಬರ್ಗಾದಲ್ಲಿ ನಾನೇ ಸ್ವತಃ 50 ಸಂಘಗಳನ್ನ ಆಳಂ ತಾಲೂಕಲ್ಲಿ ಸ್ಥಾಪನೆ ಮಾಡಿದೆ. ಅವಾಗ ನನ್ನ ತಂದೆ 10 ವರ್ಷ ನಾನು ವ್ರತದಲ್ಲಿದ್ದೆ, ಆಚೆ ಕಡೆಯಲ್ಲಿ ಊಟ ಮಾಡ್ತಾ ಇತ್ತಿಲ್ಲ. ಬೆಳಿಗ್ಗೆ ಎದ್ದು ದೇವ್ರ ಪೂಜೆ ಮಾಡಿ 4 ಗಂಟೆಗೆ ಒಂದು ಅನ್ನ ತಿಂದ್ರೆ ಮತ್ತೆ ಚಾತುರ್ಮಾಸ ಅಂತ ಮಾಡ್ತಾರೆ. ನಾನು ಅವಾಗ ವರ್ಷ ಪೂರ್ತಿ ಉಪ್ಪು ಖಾರ ಹುಳಿ ಏನೂ ಇಲ್ಲ, ಎಷ್ಟಾಗುತ್ತೋ ಅಷ್ಟು ದಾನ ಮಾಡೋದು. ಬೆಳಿಗ್ಗೆ ಎದ್ದು ಅನ್ನ ಬೇಳೆ ತಿನ್ಬಿಟ್ಟು ಅನ್ನ ಮೊಸರು ತಿನ್ಬಿಟ್ಟು ಹಳ್ಳಿಗಳಿಗೆ ಹೋಗ್ಬಿಟ್ರೆ ನನ್ನ ವೇಷನೂ ಅಷ್ಟೇ, ನಾನೊಂದು ಶುಭ್ರ ವಸ್ತ್ರಧಾರಿ, ಬಿಳಿ ಬಟ್ಟೆ ಹಾಕ್ಕೊಂಡು ಗಡ್ಡ ಬಿಟ್ಟು ಶೇವ್ ಮಾಡೋಂಗಿಲ್ಲ, ಕನ್ನಡಿ ನೋಡೋಂಗಿಲ್ಲ. ಒಳ್ಳೆ ವ್ರತಗಳು ಅವೆಲ್ಲ, ಏನು ಅದನ್ನು ನಾವು ಮೂಢನಂಬಿಕೆಗಳು ಅಥವಾ ಇನ್ನೇನೋ ಹೀಗಳಿಯೋದಲ್ಲ, ಅದೆಲ್ಲ ನಮ್ಮನ್ನ ಇಟ್ ಬಿಲ್ಡ್ಸ್ ಅವರ್ ಕ್ಯಾರೆಕ್ಟರ್ ಅಂತ ನಾನು ಅನ್ಕೊಂಡಿನಿ. ಅದು ನನಗೆ ನನ್ನ ಕೆಲಸದಲ್ಲೂ ಸಹಕಾರಿ ಆಯಿತು. ನನ್ನ ಸ್ವಾಮೀಜಿ ಅಲ್ಲ, ನನ್ನೇನೋ ನಾನು ಸ್ವಾಮಿ ಅನ್ನೋ ಥರ ನೋಡೋರು. ನಾನು ಹೇಳೋದು ನನ್ನ ಸ್ವಾಮೀಜಿ ಅಲ್ಲ, ನಾನೊಂದು ಸರಳವಾದ ಆ ರೀತಿ ಬದುಕ್ತಾ ಇದ್ದೀನಿ ಅಷ್ಟೇ, ನಾನು ಕೆಲಸ ಮಾಡಕ್ಕೆ ಬಂದೀನಿ ಅಂತೇಳಿ ಕೆಲಸ ಮಾಡ್ಕೊಂಡು ಬಂದೆ. ಅಲ್ಲ, 50 ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡಿದೆ. ಇದರಲ್ಲಿ ಏನಾಯಿತು, ಅವರಿಗೆ ಒಂದು ಆರ್ಥಿಕ ಆದಾಯ ಒಂದು, ಎರಡನೇದು ಅವ್ರನ್ನೇನು ಮಾಡೋದು, ಈ ಹೆಣ್ಣುಮಕ್ಕಳನ್ನ ಸಾಮಾಜಿಕವಾಗಿ ಅವ್ರು ಸಬಲರಾಗಬೇಕು. ಅದಕ್ಕೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋದು. ನಾನೇ ನಿನ್ನೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕಾಯಿತು ನನ್ನ ಓನರ್ರಿಂದ. ಏನೋ ಒಂದು ಅಳಕಿರುತ್ತೆ, ಪೊಲೀಸ್ನವರು ಹೇಗೆ ನಮ್ಮನ್ನು ಟ್ರೀಟ್ ಮಾಡ್ತಾರೆ ಅಂತ. ನಮ್ಮ ಒಂಟಿಕೊಪ್ಪಲ್ ಪೊಲೀಸ್ನವ್ರು ಬಹಳ ಚೆನ್ನಾಗಿ ನನ್ನನ್ನು ಮಾತಾಡಿಸಿದ್ರು, ಸಮಸ್ಯೆ ಬಗೆಹರಿತು. ಇರಲಿ, ಈ ಹೆಣ್ಮಕ್ಳಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಹೆದರಿಕೆ ಇರುತ್ತೆ, ಕಾನೂನು ಪ್ರಾಧಿಕಾರಕ್ಕೆ ಹೋಗಕ್ಕೆ ಹೆದರಿಕೆ ಇರುತ್ತೆ, ಮೇಲಾಗಿ ಅವರಿಗೆ ಅವ್ರ ಹಕ್ಕುಗಳೇನು ಅಂತ ಗೊತ್ತಿರಲ್ಲ, ಬ್ಯಾಂಕ್ಗೆ ಹೋಗಕ್ಕೆ ಅವ್ರಿಗೆ ಹೆದರಿಕೆ ಇರುತ್ತೆ, ಹಿಂದೇಟ್ ಹಾಕ್ತಾರೆ. ಆದ್ರಿಂದ ಅವರನ್ನ ಆ ಒಂದು ಸಾಮಾಜಿಕ ಸಬಲತೆಗೋಸ್ಕರ, ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿ ಏನೆಲ್ಲ ಕೆಲಸಗಳು ಮಾಡಬೇಕು, ನಾನು ಓದಿದ್ರು ಕೂಡ ನಾನು ಮಾಡಬಲ್ಲೆ ಅನ್ನೋ ಒಂದು ಧೈರ್ಯನ ಆಕೆನಲ್ಲಿ ತುಂಬಿ, ಈಗ ನೋಡಿ ಒಬ್ಳು ಸೆಕ್ರೆಟರಿ ಆದ್ರೆ, ಒಬ್ಳು ಮೆಂಬರ್ ಆದ್ರೆ, ಹೆಣ್ಣೆ ಮೆಂಬರ್ ಆದ್ರೆ, ಅವಳೇ ಬ್ಯಾಂಕ್ ಹೋಗ್ತಾಳೆ, ಅವಳೇ ದುಡ್ಡು
1: ತರ್ತಾಳೆ,
0: ಬ್ಯಾಂಕಿಂಗ್ ಆಕ್ಟಿವಿಟಿ ಗೊತ್ತಾಗುತ್ತೆ. ನನಗೆ ಇದಕ್ಕೆ ಪ್ರೇರಣೆ ಸೇವಾ. ಅಹಮದಾಬಾದ್ ಅಲ್ಲಿ ಸೇವಾ ಅಂತ ಒಂದು ಸಂಸ್ಥೆ ಇದೆ, ಅದು ಅಹಮದಾಬಾದ್ ಅಲ್ಲಿ ಇರ್ತಕ್ಕಂತ ಹೆಣ್ಣು ಕಾರ್ಮಿಕರು ಏನಿದ್ದಾರೆ, ಈ ಬೇಲ್ಗಳನ್ನ ಗಾಡಿನಲ್ಲಿ ಎಳ್ಕೊಂಡು ಹೋಗ್ತಾರೆ ಗಂಡಸರಿಗಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳುಗಳು ಕಾಟನ್ ಮಿಲ್ಸ್ಗೆ. ಅವ್ರದೇ ಒಂದು ಕೋಆಪರೇಟಿವ್ ಇದೆ. ಅವರು ಅವಿದ್ಯಾವಂತರು, ಆದ್ರೆ ಒಂದು ಅತ್ಯುತ್ತಮವಾದ ಬ್ಯಾಂಕ್ ಅನ್ನು ನಡೆಸ್ತಾ ಇದ್ದಾರೆ ಪ್ರಪಂಚದಾದ್ಯಂತ. ಅದೊಂದು ಮಾದರಿ, ಎಲ್ಲರೂ ಅಲ್ಲಿಗೆ ಬರ್ತಾರೆ. ಅಲ್ಲಿ ಅವ್ರಿಗೇನು ಸೌಕರ್ಯ ಮಾಡಿದ್ದಾರೆ, ಎಂಟರ್ ಆಗ್ತಿದ್ದಾಗೆ ಒಂದು ದುಡ್ಡು ಹಾಕದಿದ್ರೆ ಚಲನ್ ಬರೆಯಕ್ಕೆ ಒಬ್ರು ಕೂತಿರ್ತಾರೆ ಆಚೆ, ಆ ಬ್ಯಾಂಕ್ನವ್ರು ನೇಮಕ ಮಾಡಿದ್ದಾರೆ. ದುಡ್ಡು ಡ್ರಾ ಮಾಡಬೇಕು ಅಂತಂದ್ರೆ ಒಂದು ವಿಡ್ರಾವಲ್ ಸ್ಲಿಪ್ ಕೊಡ್ತಾರೆ. ಸಿ, ಈ ಒಂದು ಸೌಕರ್ಯಗಳು ಈ ಹೆಣ್ಣು ಮಕ್ಕಳಿಗೆ ಸಿಗಬೇಕು, ಅವರು ಸಬಲರಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಹಿಳಾ ಸಂಘಗಳನ್ನ ಕರ್ನಾಟಕದಾದ್ಯಂತ ಮಾಡಿದ್ವಿ. ಅದೊಂದು ದೊಡ್ಡ ಬದಲಾವಣೆ. ಕೆಲವು ಕಡೆ ಹೆಣ್ಣು ಮಕ್ಕಳೇ ನಡೆಸ್ತಾ ಇದ್ದಾರೆ, ಕೆಲವು ಕಡೆ ಪುರುಷರ ಪಾತ್ರ ಇದೆ. ಸೊ ಈಗ ನಿಮಗೆ ಗೊತ್ತಿದೆ, ಸಂವಿಧಾನದಲ್ಲಿ ಹೆಣ್ಣು ಗಂಡು ಸಮಾನತರೆ, ಅವ್ರಿಗೆ 50-50. ಈಗ ಅದು ಆಗದೆ ಇರೋದ್ರಿಂದ ಇವತ್ತು 33% ಕಡ್ಡಾಯವಾಗಿ ನಾವು ರಿಸರ್ವೇಶನ್ ತರಬೇಕು ಅಂತ ಮಾಡಿದ್ದಾರೆ. ನೀವು ವಿಚಾರ ಮಾಡಿ, 554 ಜನ ಇರತಕ್ಕಂಥ ಪಾರ್ಲಿಮೆಂಟ್ರಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ? 8% ಇದ್ದಾರೆ, ಒಂದು 40 ಜನ ಇರ್ಬೋದು. ಅದೇ ನಮ್ಮ ವಿಧಾನಸಭೆನಲ್ಲಿ, ಅಂದ್ರೆ ತೀರ್ಮಾನ ಮಾಡತಕ್ಕಂಥ ಭವಿಷ್ಯನ ರೂಪಿಸಕ್ಕಂಥ ಸಂಸ್ಥೆಗಳಲ್ಲಿ, ವಿಧಾನಸಭೆ ಇರ್ಬೋದು, ಪಾರ್ಲಿಮೆಂಟಲ್ಲಿ, ಇಲ್ಲಿ 224ರಲ್ಲಿ ಇಲ್ಲಿ ಬಹುಶಃ ಇಲ್ಲೂ ಒಂದು 8% 9% ಇದ್ದಾರೆ. ಹಾಗಾದ್ರೆ ಒಂದು ಚಕ್ರದಲ್ಲಿ ದೇಶ ನಡೆಸಕ್ಕಾಗತ್ತಾ? ಗಂಡು ಅನ್ನೋ ಒಂದು ಒಂಟಿ ಚಕ್ರದಲ್ಲಿ ಹೋಗ್ತಾ ಇದೆ, ಹೆಣ್ಣು ಅನ್ನೋ ಚಕ್ರನೂ ಸೇರಿಸಿದ್ರೆ ದೇಶದ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅದೊಂದು ಕಾರ್ಯಕ್ರಮ. ಅದನ್ನ ಪ್ರಾರಂಭಿಕವಾಗಿ ಅನುಷ್ಠಾನಕ್ಕೆ ತಂದಿದ್ದು ನಾನು ಆಸ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್. ಇದರ ಕುರಿತಾಗಿ ನಾನು ಆಕಾಶವಾಣಿಯಲ್ಲಿ ಮಾತಾಡಿದ್ದೀನಿ, ಸ್ವಸಹಾಯ ಸಂಘಗಳ ಬಗ್ಗೆ ಮಾತಾಡಿದ್ದೀನಿ, ಆಮೇಲೆ ನಮ್ಮ ಶುದ್ಧ ಹಾಲು ಉತ್ಪಾದನೆ ಬಗ್ಗೆ ಮಾತಾಡಿದ್ದೀನಿ. ಯಾಕೆಂತಂದ್ರೆ ಶುದ್ಧ ಹಾಲು ಉತ್ಪಾದನೆ ಅತ್ಯಂತ ಮುಖ್ಯವಾದ್ದು. ಇವತ್ತೇನಾಗಿದೆ ಅಂತಂದ್ರೆ, ಹಾಲು ಕರೆದಾಗ, ಕರೆದ ತಕ್ಷಣ ಅದು ಅಟ್ಮಾಸ್ಫಿಯರ್ ವಾತಾವರಣಕ್ಕೆ ಬಂದ ತಕ್ಷಣ 200 ಸೂಕ್ಷ್ಮ ಜೀವಾಣುಗಳಿರುತ್ತೆ, ಅದು ಜಮೆಟ್ರಿಕಲ್ ಪ್ರಪೋರ್ಷನ್ ಅಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಈಗ ಬಹಳ ಉತ್ಕೃಷ್ಟವಾದ ಹಾಲು ಉತ್ಪಾದನೆ ಮಾಡ್ತಾ ಇರೋದು ನ್ಯೂಜಿಲೆಂಡ್.

0: ಅವರು ಒನ್ ಆಫ್ ದಿ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ಸ್. ಅವರ ಹಾಲಿನ ಗುಣಮಟ್ಟ 20,000 ಸೂಕ್ಷ್ಮ ಜೀವಾಣುಗಳು 1 ml ಮಿಲ್ಕ್ ಅಲ್ಲಿ, 1 ml ಹಾಲಿನಲ್ಲಿ 20,000 ಸೂಕ್ಷ್ಮ ಜೀವಾಣುಗಳು, ಅದರಲ್ಲಿ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ. ಅದೇ ನಮ್ಮ ಹಾಲಲ್ಲಿ ಇದ್ದಿದ್ದು 2 crore. ಇವತ್ತು ಶುದ್ಧ ಹಾಲು ಉತ್ಪಾದನೆ ಕಾರ್ಯಕ್ರಮ ಹಾಕೊಂಡು ನಾವು ನಮ್ಮ ಹಾಲಿನ ಗುಣಮಟ್ಟ ಇವತ್ತು 2,000 ಇದೆ. ಅಂದ್ರೆ ಹಾಲು ಕರಿತಿದ್ದ ಹಾಗೇನೆ ಅದು BMC ಅಂತ ಕರಿತೀವಿ, ಬಲ್ಕ್ ಮಿಲ್ಕ್ ಕೂಲರ್ಗೆ ಹಾಲು ವರ್ಗಾವಣೆ ಆಗ್ಬಿಡುತ್ತೆ. ಹಳ್ಳಿನಲ್ಲೇ ಇವತ್ತು ಆ ಒಂದು ವ್ಯವಸ್ಥೆ ಇದೆ, ಚಿಲ್ಲಿಂಗ್ ವ್ಯವಸ್ಥೆ ಇದೆ. ಆ ಚಿಲ್ಡ್ ಹಾಲ್ನ ಟ್ಯಾಂಕರ್ ಅಲ್ಲಿ ತರ್ತೀವಿ, ಮೊದಲು ಕ್ಯಾನಲ್ ತರ್ತಾ ಇದ್ವಿ, ಚಿಲ್ಲರ್ ಅಲ್ಲಿ ತರ್ತೀವಿ ತಂದು ಇಲ್ಲಿ ಡೈರಿನಲ್ಲಿ ಇಮ್ಮಿಡಿಯೇಟ್ ಆಗಿ ಸಂಸ್ಕರಣೆ ಆಗೋಗುತ್ತೆ, ಪಾಶ್ಚರೈಸೇಷನ್ ಮಾಡಿಬಿಡ್ತೀವಿ. ಹಾಗಾಗಿ ಇವತ್ತು ನಮ್ಮ ಹಾಲಲ್ಲಿ 2,000 ಬ್ಯಾಕ್ಟೀರಿಯಾ ಕೌಂಟ್ ಹಾಲು ಇದೆ ಇವತ್ತು ನಮ್ಮಲ್ಲಿ. ಹಾಗಾಗಿ ಗುಡ್ ಲೈಫ್ ಅಂತ ಏನು 90 ದಿವಸ ನೀವು ಆಚೆ ಕಡೆ ಇಡ್ತಕ್ಕಂಥ ಹಾಲು ಏನಿದೆ ಗುಡ್ ಲೈಫು, ಅದು ಆ ಹಾಲಿನ ಒಂದು ಪ್ರಾಡಕ್ಟ್. ಅದು ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾವು ಅಬ್ದುಲ್ ಕಲಾಂ ಅವ್ರನ್ನ ನೆನೆಸ್ಕೋಬೇಕು. ಅವರು ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ಚಾರ್ಜ್ ಇದ್ದಾಗ ಟೈಫಾಕ್ ಅಂತ ಒಂದು ಸಂಸ್ಥೆನ ಹುಟ್ಟಾಕಿದ್ರು, ಟೆಕ್ನಾಲಜಿ ಇನ್ಫಾರ್ಮೇಶನ್ ಫೋರ್ಕಾಸ್ಟಿಂಗ್ ಅಂಡ್ ಅಸೆಸ್ಮೆಂಟ್ ಕೌನ್ಸಿಲ್ ಅಂತ. ಈ ದೇಶದಲ್ಲಿ ಸಂಶೋಧನೆಗಳು ನಡೆಯುತ್ತೆ, ಹಲವಾರು ಸಂಶೋಧನಾ ಸಂಸ್ಥೆಗಳಿದೆ, ಆದರೆ ಅದು ಗ್ರೌಂಡ್ ಲೆವೆಲ್ ಅಲ್ಲಿ ಕಾರ್ಯರೂಪಕ್ಕೆ ಬರುತ್ತಾ, ಯಾಕೆ ಬರಲ್ಲ ಅಂತಂದ್ರೆ ಮುಖ್ಯವಾಗಿ ಒಂದು ಕಾರಣ ಅವೈಲಬಿಲಿಟಿ ಆಫ್ ಫಂಡ್ಸ್, ಕ್ಯಾಪಿಟಲ್ ಇಂಟೆನ್ಸಿವ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವೊಂದು ಶುದ್ಧ ಹಾಲು ಉತ್ಪಾದನಾ ಕೇಂದ್ರ BMC ಸೆಂಟರ್ ಒಂದು ಹಳ್ಳಿನಲ್ಲಿ ಮಾಡಬೇಕು ಅಂತಂದ್ರೆ ಅಲ್ಲಿ ಒಂದು 5,000 liters ಸರ್ಜಿಕಲ್ ಸ್ಟೀಲ್ದು ಒಂದು ಕಂಟೈನರ್ ಇಡಬೇಕು, ಅಲ್ಲಿ ನಿರಂತರವಾಗಿ ಕರೆಂಟ್ ಇರಬೇಕು ಅಂತಂದ್ರೆ ನಾವೊಂದು ಜನರೇಟರ್ ನೀಡಬೇಕು, ಹಸುಗಳು ಕೆಚ್ಚಲು ತೊಳೆಯೋಕೆ ಕೆಲವು ಕಡೆ ನೀರಿರಲ್ಲ, ಹಾಗಾಗಿ ಹಸುಗಳನ್ನ ನಮ್ಮ ಕೇಂದ್ರಕ್ಕೆ ತಗೊಂಬಂದು ಹಾಲು ಕರೆಯೋಕ್ಕೆ ಅಲ್ಲಿ ಕೆಚ್ಚಲು ತೊಳೆಯೋಕ್ಕೆ ನಾವು ನೀರಿನ ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಬೋರ್ ತೆಗಿಬೇಕು. ಹೀಗಾಗಿ ಒಂದು ಶುದ್ಧ ಹಾಲು ಉತ್ಪಾದನೆ ಮಾಡ್ತಕ್ಕಂಥ BMC ನಾವು ತೆಗಿತೀವಿ ಅಂತಂದರೆ ಇವತ್ತೊಂದು 20-25 lakh ಖರ್ಚು ಬರುತ್ತೆ. ಅದನ್ನು ಸಾಫ್ಟ್ ಲೋನ್ ಅಂತ ಕೊಟ್ಟು ರೈತರಿಗೆ ನೀವು ಇಲ್ಲಿಗೆ ಹಸು ಹೊಡ್ಕೊಂಬಂದು ಇಲ್ಲೇ ಹಾಲು ಕರೆದ್ರೆ ನಿಮ್ಮ ಹಾಲಿಗೆ 8 times ಜಾಸ್ತಿ ಕೊಡ್ತೀವಿ ಅಂತ ಅವ್ರಿಗೆ ಉತ್ತೇಜನ ಕೊಟ್ಟು ಅಂತ ಹಾಲನ್ನ ನೀವು ಕಳಿಸಿದ್ರೆ ನಿಮಗೆ ಡೈರಿಯಿಂದ 8 times ಜಾಸ್ತಿ, ಎಲ್ಲದಕ್ಕೂ ಕ್ಯಾರೆಟ್ ಕೊಡ್ಲೇಬೇಕು, ಕ್ಯಾರೆಟ್ ತೋರಿಸ್ಲೇಬೇಕು, ಅವ್ರಿಗೇನೋ ಒಂದು ಉತ್ತೇಜನ ಇರಬೇಕು, ಗೊತ್ತಾಯ್ತಾ? ಆ ರೀತಿ ಉತ್ತೇಜನ ಕೊಟ್ಟು ಒಂದು ಕಾರ್ಯಕ್ರಮನ ರೂಪಿಸಕ್ಕೆ ಕಾರಣರಾಗಿದ್ದು ಅಬ್ದುಲ್ ಕಲಾಂ. ನಾನು ಅದ್ರ ಬಗ್ಗೆನೂ ಕೂಡ ನಾಗಾಭರಣ ಅವ್ರ ಜೊತೆನಲ್ಲಿ ನಾನು ಡಾಕ್ಯುಡ್ರಾಮಾಸ್ ಅಂತಾರೆ, ನಮ್ಮ ಏನಿದೆ ಪಶು ಆಹಾರ ಇರ್ಬೋದು, ವುಮೆನ್ ಎಂಪವರ್ಮೆಂಟ್ ಇರ್ಬೋದು, ಅಥವಾ ಈ ತರ ಶುದ್ಧ ಹಾಲು ಉತ್ಪಾದನೆ ಇರ್ಬೋದು, ಈ ತರದ್ರ ಬಗ್ಗೆ ನಾನು ಡಾಕ್ಯುಡ್ರಾಮಾಸ್ ಕೇಂದ್ರ ಸರ್ಕಾರದ ಹಣದಿಂದ ನಾಗಾಭರಣ ಅವರ ಒಂದು ಸಹಾಯದಲ್ಲಿ ಒಂದು 3-4 ಹಾಲಿನ ಹನುಮಕ್ಕ ಅಂತ ಇರ್ಬೋದು, ಈ ತರ ಒಂದು 2-3 ಡಾಕ್ಯುಮೆಂಟರೀಸ್ ಕೂಡ ನಾನು ನಿರ್ಮಾಣ ಮಾಡಿದ್ದೇನೆ.
1: ಸರ್, ನಿಮ್ಮ ಸುದೀರ್ಘವಾದ ವೃತ್ತಿ ಜೀವನ ಇರಬಹುದು, ನಿಮ್ಮ ಜೀವನದ ಅನುಭವ ಇರಬಹುದು, ಇದೆಲ್ಲವನ್ನು ಕೂಡ 1/2 ಗಂಟೆಯಲ್ಲಿ ಕಟ್ಟಿಡೋದು ಬಹಳ ಕಷ್ಟ. ಆದರೂ ಏನೋ ಒಂದು ಪುಟ್ಟ ಪ್ರಯತ್ನವನ್ನು ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೀವಿ. ಕಡೆಯದಾಗಿ ಒಂದು ಪ್ರಶ್ನೆ, ನೀವು ನಿಮ್ಮ ಸಮಕಾಲೀನರಿಗೆ ನೀಡುವಂತಹ ಕಿವಿ ಮಾತು, ಯುವಕರಿಗೆ ಹೇಳುವಂತಹ ಒಂದು ಸಂದೇಶ.
0: ಇವತ್ತು ನಾನು L3, L4, S1 ಸಯಾಟಿಕಾ ಪೇನ್ ಇಂದ ನರಳ್ತಾ ಇದ್ದೀನಿ, ಸರ್ಜರಿ ಆಗಬೇಕು, ಪ್ರಯಾಣ ಮಾಡಬಾರ್ದು ಅಂತ ಹೇಳಿದ್ದಾರೆ, ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಅನಾರೋಗ್ಯ ಆಗಲಿ ಇನ್ನೊಂದಾಗಲಿ ಯಾವುದು ನಮ್ಮ ಮನಸ್ಸು ಬೇಕಷ್ಟೇ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಷ್ಟೆ. ಅದೇನೋ ಭಗವಂತ ನನಗೆ ಹೆಂಗೋ ರೂಪಿಸ್ತಾನೆ. ನನಗೆ ಇಲ್ಲಿ ಒಬ್ಬರು ಡಾಕ್ಟರ್ ಸತೀಶ್ ಚಂದ್ರ ಅಂತ ಮೊನ್ನೆ ಆಶ್ರಮದಲ್ಲಿ ಭೇಟಿಯಾದರು, ಅವರು ಬೋಧಿವೃಕ್ಷ ಸೊಸೈಟಿ ಫಾರ್ ಡೆವಲಪ್ಮೆಂಟ್ ಅಂತ ಮಾಡ್ಕೊಂಡಿದ್ದಾರೆ, ಅವರು ಅದರ ಅಧ್ಯಕ್ಷರು, ಅದರ ಕಾರ್ಯದರ್ಶಿ ಬಿಳಿಗಿರಿ ರಂಗನ ಬೆಟ್ಟದ ಐಕಾನ್ ಫಸ್ಟ್ ಎಜುಕೇಟೆಡ್ ಪರ್ಸನ್ ಮಾದೇಗೌಡರು ಅಂತ ಸೆಕ್ರೆಟರಿ ಅವರು, ಅವರು PhD ಅವರು ಸೋಷಿಯಲ್ ಸೈನ್ಸಲ್ಲಿ. ನಾನು ಅವ್ರ ಜೊತೆನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗ ನನ್ನ ಕೈಲಾದಷ್ಟು. ಏನಪ್ಪ ಅವ್ರದ್ದು ಈ CSR ಫಂಡ್ಸ್ ಏನಿದೆ ದೊಡ್ಡ ದೊಡ್ಡ ಕಂಪ್ನಿಗಳದ್ದು, ಆ CSR ಫಂಡ್ಸ್ಗಳನ್ನ ಇವರ ಸಂಸ್ಥೆ ಮುಖಾಂತರ ಚಾನಲೈಸ್ ಮಾಡಿ ಎಲ್ಲಿ ಎಲ್ಲಿ ಸರ್ಕಾರಿ ಜಮೀನುಗಳಿದೆ ಅಥವಾ ಖಾಸಗಿ ಜಮೀನುಗಳು ಕೊಡಕ್ ತಯಾರಿದ್ದಾರೆ ಅಲ್ಲಿ ಈ ನೇಟಿವ್ ಮರಗಳನ್ನ ನೆಡುವಂತ ಒಂದು ಕಾರ್ಯಕ್ರಮ ಇದೆ, ಅದರಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಈಗ ಉದಾಹರಣೆಗೆ ಬೆಂಗಳೂರಲ್ಲೇನೆ ಮೊನ್ನೆ ಇತ್ತೀಚೆಗೆ ಬನ್ನೇರ್ಘಟ್ಟ ರಸ್ತೆನಲ್ಲಿ ಅಕ್ಷಯನಗರ ಅಂತ ಒಂದು ಎಕ್ಸ್ಟೆನ್ಷನ್, ಅಲ್ಲೊಂದು 9 acres ಗುಡ್ಡ ಸರ್ಕಾರದ್ದು, ಅಲ್ಲಿ ಒಂದು ಸಂಸ್ಥೆ ಮುಖಾಂತರ ಸುಮಾರು 1,000 ಮರಗಳನ್ನು ಇಟ್ಟಿದ್ದೀವಿ. ಅಂದ್ರೆ 3 years ಸಸಿಗಳನ್ನ ತಗೊಂಡೋಗಿ ನೆಡೋದು, ಆಮೇಲೆ 3 years ಅದನ್ನ ಪಾಲಿಸಿ ಆಮೇಲೆ ಅಲ್ಲಿ ಯಾರು ಕಮ್ಯುನಿಟಿ ಇರ್ತಾರೆ ಅವ್ರ ಸುಪರ್ದಿಗೆ ಬಿಡೋದು. 6 years ಆದ್ಮೇಲೆ ಅದು ತನ್ನಂತಾನು ನೋಡ್ಕೊಳುತ್ತೆ. ಯಾರು ನಾವು ಕಡಿಲಿಲ್ಲ ಅಂದ್ರೆ ಅದು ತನ್ನಂತಾನು ನೋಡ್ಕೊಳುತ್ತೆ. ಇವತ್ತು ಕಡಿಯೋದು ಕಷ್ಟ ಇದೆ, ಯಾರಾದ್ರೂ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರು ಕೂಡ ಅರಣ್ಯದ ಕಾನೂನು ಅಷ್ಟು ಬಲಿಷ್ಠವಾಗಿದೆ. ಇದೇ ಸಂಸ್ಥೆ ಅವರು ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಗುಲ್ಬರ್ಗಾದಲ್ಲಾಗಿದೆ, ಜವಾಹರಲಾಲ್ ನೆಹರು ಯೂನಿವರ್ಸಿಟಿ ತರ, ಅಲ್ಲಿ 690 ಎಕರೆನಲ್ಲಿ 40 ಎಕರೆನಲ್ಲಿ ಈಗ ಪ್ಲಾಂಟೇಶನ್ ಮಾಡಿ ಅದನ್ನ ನೋಡ್ಕೋತಾ ಇದ್ದಾರೆ. ನಾನು ಅದರಲ್ಲಿ ಪಾಲ್ಗೊಂಡಿಲ್ಲ. ಇಲ್ಲೂ ಕೂಡ ಮದ್ದೂರಲ್ಲಿ ಎವರೆಡಿ ಫ್ಯಾಕ್ಟರಿ ಇದೆ, ಅವರು ಮುಂದೆ ಬಂದಿದ್ದಾರೆ. ಇಲ್ಲಿ ಇಲುವಾಲದ ಹತ್ರ ಗೊಮ್ಮಟಗಿರಿ ಅಂತಿದೆ, ಅಲ್ಲಿ ಕೂಡ ಈ ಮರಗಳನ್ನ ನೆಡೋ ಕಾರ್ಯಕ್ರಮನ ಮಾಡಬೇಕು ಅಂತ ಇದ್ದೀವಿ. ಸೊ ಈ ತರ ಏನೋ ಒಂದು ಹುಡುಕೊಂಡು ಕೆಲಸ ನಾವು ಒಳ್ಳೆ ಕೆಲಸ ಮಾಡಬಹುದು ಅನ್ನೋದನ್ನ ಅಷ್ಟೇ ನಾನು ಹೇಳ್ಬೋದು, ಅವ್ರಿಗೂ ಸಾಧ್ಯ ಇರುತ್ತೆ.
1: ತುಂಬಾ ತುಂಬಾ ಸಂತೋಷ ಸರ್, ನಿಮ್ಮ ಸರಳತೆಗೆ, ನಿಷ್ಠೆಗೆ, ಹಸನ್ಮುಖಿ ಭಾವಕ್ಕೆ, ಜೀವನದ ಅನುಭವಕ್ಕೆ ಮೈಸೂರು ಆಕಾಶವಾಣಿ ಪರವಾಗಿ ಹಾಗೂ ಇಲ್ಲ ಶ್ರೋತೃಗಳ ಪರವಾಗಿ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ಶ್ರೋತೃಗಳಿಗೆ, ಆಕಾಶವಾಣಿಯ ಎಲ್ಲ ಅಧಿಕಾರಿ ವರ್ಗಕ್ಕೆ ನನ್ನ ಅನಂತ ಅನಂತ ವಂದನೆ.
2: ಕರ್ನಾಟಕ ಹಾಲು ಮಾರಾಟ ಮಂಡಳಿಯ ನಿವೃತ್ತ ಸಂಸ್ಥಾಪಕ ಅಧಿಕಾರಿ ಸತ್ಯನಾಥ್ ಕೆಕೆ ಅವರೊಂದಿಗಿನ ಆತ್ಮೀಯ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಜಿಎನ್ ಮಂಜುನಾಥ್.
3: ಸಂಧ್ಯಾರಾಗ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
5: ಊರ ಮುಂದಲಾಗುಡಿ ಅದು ಮಾರಿಯಾಗುಡಿ.
6: ಇದೇ ಶನಿವಾರ ದಿನಾಂಕ 25ರಂದು ರಾತ್ರಿ 8:15 ಕೇಳಿ ಕಥಾನಾಟಕ ಗ್ರಸ್ತರು. ಬಾನುಲಿಗೆ ಅಳವಡಿಸಿದ್ದಾರೆ ಪ್ರಸಾದ್ ಕುಂದೂರು.
5: ಊರ ಮುಂದಲಾಗುಡಿ ಅದು ಮಾರಿಯಾಗುಡಿ.
4: ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾನಾಟಕ ಸರಣಿ.
5: ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
4: ಪ್ರತಿ ಶನಿವಾರ ರಾತ್ರಿ 8:15
5: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ್ದಾಸ.
4: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಕೇಳಿ ಭಾವಸಂಗಮ, ಭಾವಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಕವಿ ಪ್ರಕೃತಿಯ ಪ್ರತಿಯೊಂದು ಅಂಶದಲ್ಲೂ ಅಡಗಿರುವ ಸೌಂದರ್ಯ, ಸಂಗೀತ, ಶಾಂತಿ, ದೈವಿಕತೆಯನ್ನು ಅನುಭವಿಸುವಂತೆ ಎಲ್ಲರನ್ನೂ ಪ್ರೇರೇಪಿಸುತ್ತಾರೆ. ಮರೆಯದೆ ಕೇಳಿ ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಭಾವಸಂಗಮ ಕಾರ್ಯಕ್ರಮ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಅಲ್ಲಿ ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ. ಸ್ನೇಹಿತರೆ, ಈಗ ಸಮಯ 8:45 8:45 ಹಾಗೂ 9:00 ದೆಹಲಿ ಕೇಂದ್ರ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಯನ್ನು ಕೇಳುವಿರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 9:30. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾರ್ತಿಕ ವೈದ್ಯನಾಥನ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಮೊದಲಿಗೆ ಕೇಳೋಣ ದುರುಸುಗ ಸಾವಿರಿ ರಾಗ ಆದಿತಾಳದಲ್ಲಿ ಶ್ಯಾಮಶಾಸ್ತ್ರಿಗಳ ರಚನೆ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾರ್ತಿಕ ವೈದ್ಯನಾಥನ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಸಮಯ 10:15. ಇದು ಆಕಾಶವಾಣಿ ಮೈಸೂರು FM 100.6. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ
2: ತತ್ವ ಸಂಚಾರ. ಜನಪದ ತತ್ವಪದ ಗಾಯಕರ ಹಾಡು ಪಾಡು.
1: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಇಂದಿನ ತತ್ವ ಸಂಚಾರದ ಅತಿಥಿ ಮೈಸೂರು ತಾಲೂಕು ರಮ್ಮನಹಳ್ಳಿ ಸಮೀಪದ ಕಾಳಿಸಿದ್ದನಹುಂಡಿಯ ಮಹದೇವ.
3: ತತ್ವ ಸಂಚಾರ ಕಾರ್ಯಕ್ರಮಕ್ಕೆ ಕೇಳುಗರೆ ತಮಗೆ

0: ಮನುಷ್ಯ ಜನ್ಮ ಸಾರ್ಥಕವಲ್ಲ ಅನ್ನುವಂತಹ ವಿಚಾರವೂ ಕೂಡ ಅಷ್ಟೇ ಸತ್ಯ. ಇಂಥ ಆಧ್ಯಾತ್ಮಿಕ ವಿಚಾರಗಳನ್ನು, ತಾತ್ವಿಕ ಸಂಗತಿಗಳನ್ನು ಎಲ್ಲರಿಗೂ ಮುಟ್ಟಿಸಬೇಕು ಅನ್ನುವಂತಹ ಕಾರಣಕ್ಕೆ ಹಲವಾರು ತಂಡಗಳು ನಮ್ಮ ಕರ್ನಾಟಕದಾದ್ಯಂತ ಹರಡಿಕೊಂಡಿವೆ. ಜನಪದ ಪರಂಪರೆ ಅನ್ನುವಂಥದ್ದೇ ಒಂದು ವಿಶಿಷ್ಟವಾದಂಥ ಪರಂಪರೆ. ಜನರಿಂದ ಪಡೆದಂಥದ್ದನ್ನು ಜನರಿಗೆ ಮತ್ತೆ ಧಾರೆ ಎರೆಯುವಂತಹ ಒಂದು ಪರಂಪರೆ. ಆ ಪರಂಪರೆಯಲ್ಲಿ ತತ್ವಪದಗಳು ಕೂಡ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಬರ್ತಾ ಇದೆ. ಈಗ ಇಂದಿನ ಕಾರ್ಯಕ್ರಮದಲ್ಲಿ ಮೈಸೂರಿನ ರಮ್ಮನಹಳ್ಳಿ ಸಮೀಪದಲ್ಲಿ ಇರುವಂತಹ ಕಾಳಿಸಿದ್ಧನ ಹುಂಡಿಯ ಮಹಾದೇವ ಅವರು ಕೆಲವು ತತ್ವಪದಗಳನ್ನು ತಮಗಾಗಿ ಹಾಡ್ತಾರೆ. ಮಹಾದೇವ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
1: ನಮಸ್ಕಾರ.
0: ಮಹಾದೇವ ಅವರೇ, ಕಾಳಿಸಿದ್ಧನ ಹುಂಡಿ ಅಂತಂದರೆ ಮೈಸೂರಿನ ಪಕ್ಕದಲ್ಲೇ ಇರುವಂತಹ ಒಂದು ಹಳ್ಳಿ. ಯಾಕೆ ಈ ಹಳ್ಳಿಗೆ ಕಾಳಿಸಿದ್ಧನ ಹುಂಡಿ ಅಂತ ಬಂತು?
1: ಅಲ್ಲಿ ಕಾಳಿದಾಸ ಅಂತ ಒಬ್ಬರು ದಾಸಿದ್ರು. ಆ ದಾಸರು ಕವಿಗಳು ಈ ಆಧ್ಯಾತ್ಮ ವಿಚಾರನ ಚೆನ್ನಾಗಿ ಗ್ರಹಿಸಿದ್ರು ಅವರು. ಅದರಿಂದ ಅವ್ರನ್ನ ಕಾಳಿಸಿದ್ಧ ಅಂತ ಹೆಸರು ಅವ್ರಿಗೆ. ಅದರಿಂದ ಕಾಳಿಸಿದ್ದನ ಉಂಡಿ. ಆ ಕಾಳಿಸಿದ್ದನ ಉಂಡಿಲಿ ನಮ್ಮ ಪುಟ್ಲಿಂಗ ಸ್ವಾಮಿಗಳು ಅಂತ ಅವರು ಹುಟ್ಟಿ 116 ವರ್ಷ ವಯಸ್ಸಾಗಿದ್ದು, ಅವರು ಗುರುಮಾರ್ಗದಲ್ಲಿ ಪರಂಪರೆಯಿಂದ ನಾಗಲಿಂಗ ಸ್ವಾಮಿಗಳಿಂದ ಅವರು ದೀಕ್ಷೆ ಪಡೆದು, ಆ ಪರಂಪರೆಯಿಂದ ಗುರುಸಿದ್ದಮ್ಮ ಅವರಿಗೆ ದೀಕ್ಷೆ ಕೊಟ್ಟು ಅವ್ರನ್ನ ಶಿಷ್ಯರು ಮಾಡ್ಕೊಂಡು ಆ ಗುರುಸಿದ್ದಮ್ಮ ಅವರು ನಮಗೆ ದೀಕ್ಷೆ ಕೊಟ್ಟವ್ರೆ. ಇದು ಪರಂಪರೆಯಿಂದ ನಮ್ಮ ತಾತ ನಮ್ಮ ಅಜ್ಜಿಯವರು ಗುರುಮಕ್ಕಳಾಗಿದ್ರು, ನಮ್ಮ ತಂದೆ ತಾಯಿನೂ ಗುರುಮಕ್ಕಳಾಗಿದ್ರು, ಈಗ ನಾವು ನಮ್ಮ ಹೆಂಗಸರು ಗುರುಮಕ್ಕಳು, 3 ತಲೆಯಿಂದ ನಾವು ಗುರುಮಕ್ಕಳೇ. ಈ ಪ್ರಾಣ ಈ ಜಗತ್ತಿಗೆ ಬಂದಾಗ ಫಸ್ಟ್ ಕಂಡಿದ್ದು ನಮ್ಮ ತಾಯಿ, ಅವಳೇ ಮೊದಲನೇ ಗುರು ನಮ್ಗೆ. ಆದ್ದರಿಂದ ಭಗವಂತ ನೋಡೋ ಕೆಟ್ಟೋಯ್ತಿದೆ, ನೀನು ಕೆಟ್ಟೋಯ್ತಿದೆ, ಆಗ ಕೈ ಮುಕ್ಕಂದೇ ಕುಂತಿತ್ತು ಹಿಂಗೆ, ಇಲ್ಲ ಸ್ವಾಮಿ ಕೆಡಿಕಿಲ್ಲ. ಆವಾಗ ಅವಾಗ ಒಕ್ಕಳ ಕಟ್ ಮಾಡಿದ್ರು ಭಗವಂತನ ಬುಟ್ಟಾಕ್ತೋ, ನಾವು ನೀವೆಲ್ಲ ಅವತ್ತೇ ಬುಟ್ಟಾಕ್ತೋ.
0: ಇಷ್ಟೆಲ್ಲ ಆಧ್ಯಾತ್ಮಿಕವಾದಂಥ ವಿಚಾರಗಳನ್ನು ತಾವು ಮಾತಾಡ್ತೀರಿ ಮಹಾದೇವ ಅವರೇ, ನೀವು ಓದು ಬರವಣಿಗೆ ಹೇಗಿತ್ತು?
1: ನಾವು ವಿದ್ಯಾಭ್ಯಾಸ ಹೆಚ್ಚಿಗೆ ಓದಿಲ್ಲ. ಅವಾಗ
0: ಶಾಲೆಗೆ ಹೋಗಿದ್ರಾ?
1: ಶಾಲೆಗೆ ಸ್ವಲ್ಪ ಜನ ಹೋಗಿದ್ದೋ. ಈ ಮನೆ ಪಾಠ ರಾತ್ರಿ ಹೊತ್ತು ರೈತರಿಗಂತ ಮನೆ ಪಾಠ ಮಾಡ್ತಿದ್ರು ಅವಾಗ, ಅಲ್ಲಿ ಮಾತ್ರ ಸ್ವಲ್ಪ ಅಕ್ಷರ ಕಲ್ತದ ಅಷ್ಟೇ. ನಾವು ಈ ಆಧ್ಯಾತ್ಮದಲ್ಲಿ 30 ವರ್ಷದಿಂದ ಬಾಗಿ, ಈಗ ನಮಗೆ ದೀಕ್ಷೆ ಆಗಿ 20 ವರ್ಷ. ನಾನು ಈ ಭಜನಾ ತತ್ವ ರಾಮ ಮಂದಿರಗಳಲ್ಲಿ ಹೋಗಿ 35 ವರ್ಷದಿಂದ ಬಾಗಿ. ನಮ್ಮ ತಂದೆಯವರು ಭಜನೆಗೆ ಹೋಗ್ತಾರೆ, ಅವ್ರ ಹಿಂದ್ಗುಂಟೆ ನಾನು ಹೋದೆ.
0: ಬಹಳ ಸಂತೋಷ ಮಹಾದೇವ್ ಅವರೇ. ಈಗ ತಮ್ಮ ಮಾತುಗಳಲ್ಲಿ ಅಡಕವಾಗಿರುವಂತಹ ಬಹಳ ಮೌಲಿಕವಾದಂತಹ ಸಂಗತಿಗಳನ್ನು ಮತ್ತಷ್ಟು ಕೇಳೋದಿದೆ. ಈಗ ಒಂದು ತತ್ವಪದವನ್ನು ಕೇಳೋಣ ತಮ್ಮಿಂದ. ಈಗ ಯಾವ ತತ್ವವನ್ನು ಹಾಡ್ತೀರಿ, ಆ ತತ್ವದ ಅರ್ಥ ಏನು ಅಂತ ಹೇಳಿ.

0: ಗುರುಕರುಣೆ ನಮ್ಮ ಮೇಲೆ ಆದರೆ ನಿಜಕ್ಕೂ ಆ ಮನುಷ್ಯ ಬಹಳ ಎತ್ತರಕ್ಕೆ ಹೋಗ್ತಾನೆ. ಗುರುಕರುಣೆ ತಮಗೆ ಆಗಿದೆ, ತಮ್ಮ ಗುರುಗಳು ಯಾರು, ಅವ್ರು ಹೇಗಿದ್ದರು, ಎಲ್ಲಿದ್ದರು, ಅದರ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಕೊಡಿ ಮಹಾದೇವ ಅವರೇ.
1: ನಮ್ಮ ಗುರುಗಳು ಕಾಳಿಸಿದ್ದುಂಡಿಯವರೇ, ಅವ್ರಿಗೆ ಇವಾಗ 95 ವರ್ಷ ವಯಸ್ಸಾಗಿದೆ. ನಮ್ಮ ಗುರುಗಳವರೇ
0: ಇನ್ನೂ ಇದ್ದಾರೆ
1: ಅವರೇ, ನಮ್ಮ ಗುರುಗಳವರೇ.
0: ಅವರ ಹೆಸರು
1: ಗುರು ಸಿದ್ದಮ್ಮ ಅಂತ. ನಾವು ಚಿಕ್ಕಂದ್ರಿಂದಿರುವ ಒಡನಾಡಿದವ್ರ ಜೊತೆಯಲ್ಲಿ.
0: ಎಷ್ಟನೇ ವಯಸ್ಸಿಂದ ತಮಗೆ ನೆನಪಿರುವ ಹಾಗೆ?
1: ನಮ್ಗೆ ಹುಟ್ಟಿದ ಕಾಲದಿಂದ ನೆನಪು, ನಮಗೊಂದು 10 ವರ್ಷದ ಮೇಲ್ಪಟ್ಟಿಂದ ಅವ್ರ ನೆನಪು ನಮ್ಗೆ. ಅವರು ನಮ್ಮೂರಿನಲ್ಲಿ ಹುಟ್ಟಿ ನಮ್ಮೂರಿನಲ್ಲಿ ಮದುವಾಗಿದ್ರು. ಅವರು 12 ವರ್ಷಕ್ಕೆ ಮದುವಾಗಿ 17 ವರ್ಷಕ್ಕೆ ಗಂಡ ತೀರೋದ್ರು. 5 ವರ್ಷ ಗಂಡ ಇದ್ದದ್ದು ನಮ್ಮ ಗುರುಗಳಿಗೆ. ತಂದೆ ಮನೇಲಿ ಬೇಕಾದಂಗೆ ಶ್ರೀಮಂತರಾಗವ್ರ, ಗಂಡಿನ ಮೇಲೆ ಶ್ರೀಮಂತರಾಗವ್ರ. ಅವರಷ್ಟಕ್ಕೆ ಗಂಡ ತೀರೋದನ್ನಲ್ಲ, ಇನ್ನು ಸಾಕು ನನಗೆ, ಈ ಬೌರೋಗದ ಸಂಸಾರ ಸುಖ ಸಾಕು, ಒಂದು ಹೆಣ್ಣು ಮಗುವಾಗಿ ಅದು 1 ವರ್ಷಕ್ಕೆ ತೀರೋಯ್ತು, ನನಗೆ ಬೇಕಾಗಿಲ್ಲ. ತಂದೆ ಬಂದು ಕರೆದ, ನೀನು ಇನ್ನೊಂದಕ್ಕೆ ಮದುವೆ ಮಾಡ್ತೀನಿ ಅಂತ ಅಂದ. ನನಗೆ ಬೇಕಾಗಿಲ್ಲ. 5 ಊರು ಅವ್ರನ್ನ ಯಾಕೆ ಸೇರಿದರು, 5 ಊರು ಯಜಮಾನ್ರುಗಳಿಗೆ ಮದುವೆ ಮಾಡಬೇಕಂತ ಸುದ್ರೂಪಿ ನಮ್ಮ ಗುರುಗಳು. ನಾನು ಮದುವೆ ಆಗಿಕ್ಕಿಲ್ಲ, ಮುಂದಕ್ಕೆ ಬಾ ಅಂತ 3 ಮುತ್ತು ಕೇಳ್ತೀನಿ, ಅದು ಕೊಡಿ, ಆಗ ಮದುವೆ ಆಯ್ತೀನಿ ಅಂದರು.
0: ಏನು ಆ 3 ಮುತ್ತುಗಳು?
1: ಆ 3 ಮುತ್ತುಗಳು ಕೇಳಿದಾಗ ಆ ವಯಸ್ಸಿನಲ್ಲೇ ಇವ್ರಿಗೆ ಕೇಳಕ್ಕೆ ಬರದೇ ಹೋಯ್ತು. ಆಗ 5 ಊರಲ್ಲ, ನೀನು 50 ಊರು ಸೇರಿಸ್ರು, ನಾನು ಮದುವೆ ಆಗಿಕ್ಕಿಲ್ಲ.

0: ನನಗೆ ಗಂಡ ಸಾಕು, ನಾನು ಕೇಳೋದು ಗಂಡನ ಕೊಡು, ಆಗ ನಾನು ಮದುವೆ ಆಯ್ತೀನಿ. ಹುಟ್ಟು ಸಾವಿಲ್ಲದ ಗಂಡನ ಕೇಳ್ತೀನಿ ಕೊಡು. ನಿಜವಾಗ್ಲೂ ಇವಳು ಮನಸ್ಸಿನಲ್ಲ, ಒಂದು ದಿವಸ ನಿಮ್ಮನ್ನು ಮಾನ ಮರ್ಯಾದೆ ಕಳೀತಾಳ, ತೂ ಚಿ ಅನ್ನಿಸ್ತಾಳ ತಂದೆ ತಾಯಿಗಳು, ಅವತ್ತು ಗೊತ್ತಾಯ್ತು ಅವಳಿಗೆ ಗೊತ್ತಾಯ್ಕಿಲ್ಲ, ಇನ್ನೂ ಅರಿದು ವಹಿಸ್ತು ಅಂತ ಬೋದ್ಬಿಟ್ರಿ ಎಲ್ಲ ನೋಡ್ಕೊಳ್ಳಿರಿ. ಹೋಗಿ ಅವತ್ತಿಗೆ ಅಂದ್ಬಿಟ್ಟಿದ್ದೇವಳು, ಅವತ್ತೇ ಅವ್ರ ಮನೆ ಬಿಟ್ಬಿಟ್ಟು ಬೇರೆಯವ್ರ ಮನೆ ಸೇರಿಬಿಟ್ಟು ಒಂದು ಪಡ್ಸಲಲ್ಲಿದ್ದು ಮೊಳ್ಳೊಟ್ಕೊಂಡು ಭಿಕ್ಷೆ ಮಾಡಿ ಒಂದು ಸಡ್ಡ ಹಾಕಿ ಅವ್ರ ಗುರುವಿನಿಂದ ದೀಕ್ಷೆ ಪಡೆದು, ಅವ್ರ ಗುರುಗಳು 12 ವರ್ಷ ದೀಕ್ಷೆ ಕೊಡಲಿಲ್ಲ, 12 ವರ್ಷ ಗುರುವಿನ ಮನೆ ಸೇವೆ ಮಾಡಿರೋದು ನಮ್ಮ ಗುರುಗಳು. ಪುಟ್ಲಿಂಗ ಸ್ವಾಮಿಗಳು ಅಂತ 116 ವರ್ಷ ಇದ್ದರು, ಅವ್ರ ಮನೇಲಿ 12 ವರ್ಷ ಸೇವೆ ಮಾಡಿ ನಿನಗಿನ್ನು ವಯಸ್ಸದಮ್ಮ, ನೀನು ಇನ್ನೊಂದಕ್ಕೆ ಮದುವೆ ಆಗ್ಬಿಟ್ಟು ಅದ್ರಿಂದ ನಿನಗೆ ದೀಕ್ಷೆ ಕೊಡೋಕ್ಕಿಲ್ಲ ಅಂದರು. ನೋಡ್ಕೊಂಡ್ಬಿಟ್ಟು 12 ವರ್ಷ ಅವ್ರ ಮನೆ ಕಸ ತಳ್ಳಿ ಆಗ 12 ವರ್ಷ ಮೇಲೆ ದೀಕ್ಷೆ ಪಡೆದು ಆವಾಗ ಒಂದು ಸೊಪ್ಪಿನ ಗುಳ್ಳ ಹಾಕಿದ್ರು ನಮ್ಮ ಗುರುಗಳು. ಸೊಪ್ಪಿನ ಗುಳ್ಳ ಹಾಕಿ ಅವ್ರ ಗುರುಗಳು ತೀರೋದ್ಮೇಲೆ ಈಗ ನಮ್ಮ ಮಠದಲ್ಲಿ ಅವರೇ ಅಧಿಪತಿ ಗುರುಗಳು, 4000 ಜನಕ್ಕೆ ಅನ್ನದಾನ ನಡೀತದ 7ನೇ ಕಾರ್ತಿಕ ಸೋಮವಾರ. ನಮ್ಮಗಳು ಅಂಥ ಪಾವಾಡ ಗೆದ್ದಿರೋರು, ಅಂಥ ಪಾವಾಡ ಪುರುಷರು,
1: ಅಂಥ ಪವಾಡ ಪುರುಷರ ಜೊತೆಯಲ್ಲಿ ತಾವು ಇದ್ದೀರಿ, ಬಹಳ ಒಂದು ಸಂತೋಷದ ಒಂದು ಸಂಗತಿ. ಮತ್ತಷ್ಟು ಮಾತುಗಳಿವೆ, ಈಗ ಮತ್ತೊಂದು ಗೀತೆಯನ್ನು ಕೇಳುವ ಸಮಯ. ಯಾವ ಗೀತೆಯನ್ನು ಹಾಡ್ತೀರಿ?

0: ಮನ್ನಿಸೆನ್ನನು ಪೊರೆಯಬೇಕು ಎನ್ನ ಅಪರಾಧಗಳ ಮರೆತು ಗುರುವೆ ಅಂಥೇಳಿ ಗುರುವಿನ ಸಮೀಪಕ್ಕೆ ತಾವು ಹೋದ್ರಿ. ಈ ಅಪರಾಧಗಳು ಅನ್ನುವಂಥದ್ದು ಮನುಷ್ಯನ ಜೊತೆ ಜೊತೆಯಲ್ಲೇ ಇರುತ್ತೆ. ಅಪರಾಧಗಳನ್ನು ಮೀರಬೇಕಾದ್ರೆ, ಅದರಿಂದ ನಾವು ಮುಕ್ತಿಯನ್ನು ಪಡ್ಕೋಬೇಕಾದ್ರೆ ಗುರುವಿನ ಕಾರುಣ್ಯ ಬೇಕಾಗುತ್ತೆ. ಈಗ ಗುರುದೀಕ್ಷೆಯನ್ನು ಪಡೆಯುವ ಮೊದಲು ಮಹಾದೇವು ಹೇಗಿದ್ದರು, ಗುರುದೀಕ್ಷೆ ಪಡೆದ ನಂತರದಲ್ಲಿ ಮಹಾದೇವು ಯಾವ ರೀತಿ ಪರಿವರ್ತನೆ ಆದರು?
1: ಗುರುದೀಕ್ಷೆ ಪಡೆಯೋಕ್ಕೂ ಮುನ್ನ ಒಂದು ಎಡರು ತುಡ್ರು ಮಾತಾಡಿರ್ತೀವಿ, ಒಂದು ಸುಳ್ಳಾಡಿರ್ತೀವಿ, ಒಂದು ನೋಟ ನೋಡಿರ್ತೀವಿ, ಒಂದು ಯಾವುದೋ ಒಂದು ಕಲ್ಮಸ ಇರ್ತದೆ. ನಾವು ಗುರುಮಾರ್ಗಕ್ಕೆ ಬಂದಮೇಲೆ ಆ ಕಲ್ಮಸನೆಲ್ಲ ದೂರ ಮಾಡಬೇಕು. ಆ ಕಲ್ಮನಸು ನಮ್ಮಲ್ಲಿದ್ದರೆ ಭಗವಂತ ನಮ್ಮ ಹತ್ರ ಇರಿಕಿಲ್ಲ, ಭಗವಂತ ಇದ್ದರೂ ನಮ್ಮಲ್ಲಿಷ್ಟ ಬಡಿಕಿಲ್ಲ. ಜ್ಞಾನಿಗಳು ಹೇಳ್ತಾರ, ಕಾಯಿ ಹೊಡೆದ್ರೆ ಕಲ್ಗಾಯ್ತು, ಹಣ್ಣು ಮುರಿದ್ರೆ ಉಗುರ್ಗಾಯ್ತು, ಹೂ ಮಡಗಿದ್ರೆ ಒಣಗತ್ತು, ಧೂಪ ಕರ್ಪೂರ ಗಾಳಿಗೆ ತೂರ್ಕೋಯ್ತು, ಇನ್ನು ಉಳ್ಕಂದದ್ದೇನು? ಭಕ್ತಿ ಜ್ಞಾನ. ಕಾಯಿ ಹೊಡೆದ ಕಲ್ ಪ್ರೀತಿ ಪಟ್ಕತ್ತು, ಹಣ್ಣು ಮುರಿದ ಉಗುರಿ ಪ್ರೀತಿ ಪಟ್ಕತ್ತು, ಹೂ ಒಣಗತ್ತು, ಧೂಪ ಕರ್ಪೂರ ಗಾಳಿಗೆ ಹೋಯ್ತು, ಇನ್ನು ಉಳ್ಕಂದದ್ದೇನು? ಭಗವಂತನಿಗೆ ಇಷ್ಟು ತಕೋಗಿ ಇಷ್ಟಣ್ಣು ತಕೋದು ಅದೆಲ್ಲ ಪ್ರೀತಿ.
0: ಭಕ್ತಿ ಅಂದ್ರೆ ಅದಲ್ಲ,
1: ಭಕ್ತಿ ಭಾವ ಶ್ರದ್ಧೆ ಬೇಕು. ನೀನು ಎಲ್ಲೇ ಇರು, ಆ ಭಗವಂತ ಎಲ್ಲೇ ಇರು, ಇಲ್ಲಿಂದ ಶ್ರುತಿ ಮಾಡ್ದಂಗೆ ತಂತಿ ಯಾವ ಥರ ನಾವು ಮೀಟ್ತೀವಿ ಅದೇ ಥರ ಮೀಟು, ಆವಾಗ ಹೋಗಿ ಸಲ್ಲುತ್ತದೆ ಆ ಭಗವಂತನಿಗೆ. ಅದೇ ಅವನು ಮುಖ್ಯ.
0: ಅಂದರೆ ಶುದ್ಧ ಮನಸ್ಸಿನಿಂದ ಪೂಜೆಯನ್ನು ಮಾಡಿದ್ರೆ ಮಾತ್ರ ಭಗವಂತ ಒಲಿಯೋದಕ್ಕೆ ಸಾಧ್ಯ. ಈಗ ಮಹಾದೇವ್ ಅವರೇ, ಮತ್ತೊಂದು ಗೀತೆಯನ್ನು ತಾವೀಗ ಹಾಡ್ತೀರಿ,

0: ನಂಬಿದ ಪಾದ ನಿಮ್ಮನ್ನು ಕೈ ಬಿಡಲಿಲ್ಲ ಮಹಾದೇವ ಅವರೇ. ಬೋಧನೆಯನ್ನು ತಾವು ಕೇಳಿದ್ರಿ, ಅದನ್ನು ತಮ್ಮ ಅಂತರಂಗಕ್ಕೆ ತೆಗೆದುಕೊಂಡ್ರಿ. ಇದು ತೆಗೆದುಕೊಂಡಾದ ಮೇಲೆ ಮತ್ತೆ ಇದನ್ನು ನಾನು ಹಂಚಬೇಕು ಅನ್ನುವಂತಹ ಮನಸ್ಸು ತಮಗೆ ಬರಲಿಲ್ವಾ? ಹಂಚುತ್ತಾ ಇದ್ದರೆ ತಾವು ಯಾವ ಯಾವ ಬಗೆಯಲ್ಲಿ ಈ ತತ್ವಗಳನ್ನು ಹಂಚುತ್ತಾ ಇದ್ದೀರಿ?
1: ನಮ್ಮ ಮಠದಲ್ಲಿ ಕುಂತ್ಕಂದಾಗ ನಾವು ಡೈಲಿ ಭಜನೆ ತತ್ವ ಆಡ್ತಾ ಇರ್ತೀವಿ. ಅಲ್ಲಿ ನಮ್ಮ ಗುರುಗಳು ಏನು ಹೇಳ್ತಾರೆ, ಏಯ್ ನಿನಗೆ ಹೇಳ್ಕೊಟ್ಟಿದ್ದೀನಿ, ಅವ್ರಿಗೆಲ್ಲ ಅಚ್ಚರಿಂದ ವಿಚಾರ ತಿಳಿಸ್ಕೊಂಡು ಬಾ. ಆವಾಗ ಆ ಭಗವಂತ ನಮ್ಮ ಮನಸ್ಸಿನಲ್ಲಿ ಏನು ಕೊಟ್ಟವನ ಅದನ್ನು ಹಂಚಿಗೆ ಬರ್ತೀನಿ. ನಾವು ಒಬ್ಬರೇ ಮುಕ್ತರಾಗ್ಬಿಟ್ರೆ ಸಾಲಲ್ಲ, ಇವರು ಎಲ್ಲ ಮುಕ್ತರಾಗಬೇಕು. ಇವ್ರಿಗೆ ಅಜ್ಞಾನ ಭಗವಂತನಾಗಿರೋನು.

0: ಸನ್ಯಾಸನ ಮಾಡಬೇಕು, ಸುಜ್ಞಾನ ಕೊಡಬೇಕು. ಈ ಬಹುಬಂಧನವನ್ನು ದಾಟಿ ಇವರು ಆ ಗುರುಪಾದದಲ್ಲಿ ಐಕ್ಯವಾಗಬೇಕು. ಹಿಂದೆ ಸುಕೃತವ ಮಾಡಿದೆ ಅದರಿಂದ ನಿಮ್ಮಳು ಕೂಡಿದೆ, ಬಂಧವಿಲ್ಲದ ಪೂರ್ಣ ಸಹಜಾನಂದ ಪದಮಿಯ ಹೊಂದಿದೆ. ಇಂದ್ರ ಸುಕೃತ ಇರೋತ್ತಿಗೆ ನಾವು ನೀವೆಲ್ಲ ಈ ಜಾಗಕ್ಕೆ ಬಂದ್ವಿ, ತಾಳ ತಂಬೂರಿಯನ್ನ ಕೈಲಿಡ್ದೀವಿ.
1: ಹೌದು,
0: ನಾವು ನೈಟು ಒಂದು ಭಜನೆ ತತ್ವ ಆಡ್ಬೇಕಂದ್ರೆ ಊರು ಜನ ಎಲ್ಲ ಕುಂತ್ಕೋತಾರೆ. ನಾನು ನಿಜ ಹೇಳೋದಲ್ಲ, ಸತ್ಯವಾಗಿ ಹೇಳು ಮಾತು ನಾನು. ಇದು ಸತ್ಯ, ನಾವು ಸತ್ಯದಿಂದ ನಡೀತಾ ಇರೋದು, ಅದೇ ಥರ ಇದಿರೋದು ಮಾತ್ರ ನಿಜವಲ್ವ. ಹಾಡು ಕೀರ್ತನ ಅಂತಂದ್ರೆ ಯಾರ್ದು ಒಂದು ಕಾಯ ಬಿಟ್ಟವರು, ಪ್ರತಿಯೊಬ್ಬರು ಬಡವರೇ ಶ್ರೀಮಂತರೇ, ನಾನು ನಿದ್ದೆ ಮಾಡಿದವನಲ್ಲ, ಪ್ರತಿಯೊಬ್ಬರಿಗೂ ಭಾಗವಹಿಸಿ ಅದನ್ನು ಕಳಿಸ್ಬೇಕು, ಅದು ಭಗವಂತನ ಚಾಕರಿ ಅಂದ್ಬಿಟ್ಟು ನಾನು ಮಾತ್ರ ನಿದ್ದೆ ಮಾಡಲ್ಲ.
1: ಈಗ ಭಗವಂತನ ಚಾಕರಿಯನ್ನು ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಿ. ಈಗ ಕಾರ್ಯಕ್ರಮದ ಕಡೆಯ ಗೀತೆಯನ್ನು ತಾವು ಹಾಡ್ತೀರಿ, ಯಾವ ಗೀತೆಯನ್ನು ಹಾಡ್ತೀರಿ?
0: ಕೊಡುಮುಕು

0: ಪಾಲೇಯ.
1: 24 ಲಕ್ಷ ಜೀವರಾಶಿಗಳಲ್ಲೂ ಹುಟ್ಟಿ ಹುಟ್ಟಿ ಬಂದಿ ಗುರುವೆ, ಇನ್ನು ನನ್ನಲ್ಲಿ ಹಾಕ್ಬೇಡ,
2: ಮತ್ತೆ ಮರ್ತ್ಯಕ್ಕೆ ನನ್ನ ತಳ್ಳಬೇಡ ಅಂತ.
1: ಮರ್ತ್ಯಕ್ಕೆ ನನ್ನ ತಳ್ಳಬೇಡ, ಗುರು ಶಿಷ್ಯರ ಬಾಂಧವ್ಯ ಆ ಥರ ಇರಬೇಕು. ಗುರು ಶಿಷ್ಯರು, ಶಿಷ್ಯ ಅಲ್ಲ ಗುರು ಬೇರೆ ಅಲ್ಲ, ಅರ ಬೇರೆ ಅಲ್ಲ ಶಿವ ಬೇರೆ ಅಲ್ಲ, ಶಿಷ್ಯ ಬೇರೆ ಅಲ್ಲ ಗುರು ಬೇರೆ ಅಲ್ಲ. ಆದ್ದರಿಂದ ನಿನ್ನಲ್ಲಿ ನನ್ನ ಐಕ್ಯ ಮಾಡ್ಕೋ, ಸಾಕಿದು ನಿನ್ನಲ್ಲಿ ನಾನು ಐಕ್ಯ ಮಾಡ್ಕೋ, ಅಷ್ಟೇ ನಾನು ಕೇಳ್ತಿರೋದು ಗುರುವೆ.
2: ಲೌಕಿಕ ಬದುಕಿನ ಜಂಜಾಟಗಳಿಂದ ದೂರ ಮಾಡಿ ಅಲೌಕಿಕವಾದಂಥ ಒಂದು ಸಹಜಾನಂದದ ನೆಲೆಯನಿಗೆ ನನ್ನನ್ನು ತಲುಪಿಸು ಅನ್ನುವಂಥದ್ದು ಈ ಹಾಡಿನ ಗೂಢ ಅರ್ಥ. ಬಹಳ ಅರ್ಥಪೂರ್ಣವಾಗಿ ಕೆಲವು ಗೀತೆಗಳನ್ನು ಹಾಡಿದಿರಿ, ಹಾಗೆಯೇ ಆಧ್ಯಾತ್ಮಿಕವಾದ ಕೆಲವು ವಿಚಾರಗಳನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ದೀರಿ. ಈ ನಿಮ್ಮ ತತ್ವ ಪದಗಳ ಗಾಯನದ ಯಾನ ಮುಂದುವರಿಲಿ, ಮತ್ತಷ್ಟು ಜನ ಈ ಪರಂಪರೆಗೆ ಬರಲಿ ಅನ್ನುವಂಥದ್ದು ಆಕಾಶವಾಣಿಯ ಆಶಯವೂ ಕೂಡ. ತಮಗೆ ಧನ್ಯವಾದಗಳು. ನಮಸ್ಕಾರ ಮಹಾದೇವ ಅವರೇ.
1: ನಮಸ್ಕಾರ.
3: ಇಂದಿನ ತತ್ವ ಸಂಚಾರದಲ್ಲಿ ಭಾಗವಹಿಸಿದ್ದವರು ಮೈಸೂರು ತಾಲೂಕು ರಮ್ಮನಹಳ್ಳಿ ಸಮೀಪದ ಕಾಳಿಸಿದ್ದನ ಹುಂಡಿಯ ಮಹಾದೇವ,
2: ಜನಪದ ತತ್ವಪದ ಗಾಯಕರ ಹಾಡು ಪಾಡು.
4: ತತ್ವ ಸಂಚಾರ
5: ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್, ನೆರವು ಜಿಎನ್ ಮಂಜುನಾಥ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
6: ಈಗ ಸಮಯ 10:31. ಇನ್ನು ಮುಂದೆ ಕೇಳೋಣ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು. ಮೊದಲಿಗೆ ಮುಗ್ಧ ಮಾನವ ಚಿತ್ರದ ಗೀತೆ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ಚಿವುದಯಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ವಿಜಯ ಭಾಸ್ಕರ್ ಅವರದು.

ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ್ ಅವರ ಇವುಗಳ ಧ್ವನಿಯಲ್ಲಿ ಅಪರಾಧಿ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ಸತ್ಯಂ ಅವರದು.

ಜಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಸಂಗೀತ ಕೆಳಗೊಳಿಸಿದ್ದಾರೆ. ಸತ್ಯಂ ಚಿತ್ರ 82 ಎದಿರೇಟು.

0: ವಿಜಯವಾಣಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ರಾಜನ್ ನಾಗೇಂದ್ರ ಅವರದು. ಇನ್ನು ಮುಂದೆ ಕೇಳಿ ನಿನಗಾಗಿ ನಾನು ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಸ್ವರಕಲ್ಪನೆ ವಿಜಯ ಭಾಸ್ಕರ್.
1: ನಗುವ ಚೆಲ್ಲುವ ಮೊಗಮ ಕಂಡು ಸೋತೆನು, ಅರಳಿ ಬಿರಿದ ತುಟಿಯ ಬಯಸಿ ಬಂದೆನು. ನಗುವ

17.

ಎಲ್ಲ ಈಶ್ವರಿಯವರ ಧ್ವನಿಯಲ್ಲಿ ಭಲೇ ರಾಣಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ವಿ ಸತ್ಯರಾವ್. ಇದರೊಂದಿಗೆ ಇಂದಿನ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 11 ಗಂಟೆ ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಯನ್ನು ಕೇಳೋಣ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಸ್ನೇಹಿತರೆ ಕ್ಷಮೆ ಇರಲಿ. ಈಗ ನಾಳೆ ನಮ್ಮ ಮನೆಯಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಂತಹ ಸಮಯ.

ಸ್ನೇಹಿತರೆ, ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾದಲ್ಲಿ ಚಿಂತನ, ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯ ವೈದ್ಯರ ಕಿವಿ ಮಾತು. ಪ್ರಸ್ತುತಿ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆ. 6:50 ನಾಳೆ ಬೆಳಿಗ್ಗೆ 7:15 ದಿವ್ಯಾ ರಾಘವನ್ ಅವರು ಹಾಡಿರುವ ಭಾವಗೀತೆಗಳು. ಸೇವಾ ವಾಹಿನಿ 7:30 ನಾಳೆ ಬೆಳಿಗ್ಗೆ 7:45 ಹಾಗೂ 8:30 ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಸುನೀಲ್ ಎಂ ಅವರಿಂದ ನಾಗಸ್ವರ ವಾದನವನ್ನು ಕೇಳಬಹುದು. ಪಿ ಶಿವು ಡೋಲು. ನಾಳೆ ಬೆಳಿಗ್ಗೆ 10:30 ಹಾಗೂ ಮಧ್ಯಾಹ್ನ 2:40 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ. ನಮ್ಮೂರ ಹೆಸರು, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

ಪ್ರಕೇಂದ್ರದ ಕೊಡುಗೆ 120ಕ್ಕೆ ಎನ್ ಜ್ಯೋತಿಯವರು ಹಾಡಿರುವ ಭಾವಗೀತೆಗಳನ್ನು ನೀವು ಕೇಳಬಹುದು. ನಾಳೆ ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. 3:00 ಹಳ್ಳಿ ಹಾಡು ಭಾಗವಹಿಸುತ್ತಾರೆ ನೇತ್ರಿ ಮಹಾದೇವಸ್ವಾಮಿ ಮತ್ತು ಸಂಗಡಿಗರು, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 3:30 ಮಕ್ಕಳ ಮಂಟಪ, ಮಕ್ಕಳ ಸಾಹಿತ್ಯರಂಗ, ಮಕ್ಕಳ ಪತ್ರಗಳನ್ನು ಆಧರಿಸಿದ ಸಾಹಿತ್ಯ ಕಾರ್ಯಕ್ರಮ, ಪ್ರಸ್ತುತಿ ಬಿಜೆ ಕವಿತ ಹಾಗೂ ಚಿನ್ಮಯ ಕೆಎಸ್. 4:00 ನಾಟಕ ಅಂತರಾತ್ಮ ನೀಡಿದ ಕಣ್ಬೆಳಕು, ವನಮಾಲ ವಿಶ್ವನಾಥ್ ಆಚಾರ್ ಅವರ ರಚನೆ ನಿರ್ದೇಶನ ಎಲ್ ಶೇಷಪ್ರಭ. 4:30 ನೆನಪಿನಂಗಳ, ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ, ಬೇಂದ್ರೆ ಕೃಷ್ಣಪ್ಪ ಎಂದೇ ಹೆಸರಾದ ಹಿರಿಯ ಬರಹಗಾರರಾದ ಡಾಕ್ಟರ್ ಜಿ ಕೃಷ್ಣಪ್ಪ ಅವರೊಂದಿಗೆ ಆನಂದ ಪಾಟೀಲ್ ಅವರು ನಡೆಸಿದ್ದ ಸಂವಾದದ ಮೊದಲ ಭಾಗ. ಸಂಜೆ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು ಸಸ್ಯ ವೈದ್ಯರ ಕಿವಿಮಾತು, ಪ್ರಸ್ತುತಿ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು. 6:50 ಕೃಷಿರಂಗ, ಸಮಗ್ರ ಸಾವಯವ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ. ಇದರಲ್ಲಿ ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೂಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಕ್ಕಳಾದ ಅನುಪಮ ಗೌತಮ್ ಮತ್ತು ರಾಘವೇಂದ್ರ ರಾವ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಸಮಾಚಾರ ದರ್ಶನ. 8:00 ದೆಹಲಿ ಕೇಂದ್ರದಿಂದ ಇಸ್ ಸಪ್ತಾಹ ಸಂಸದ್ ಮೇ. 8:15 ನಾಟಕ ಗ್ರಸ್ತರು ಕಥೆಯ ನಾಟಕ ರೂಪ, ದೇವನೂರು ಮಹಾದೇವ ಅವರ ದ್ಯಾವನೂರು ಕಥೆಗಳನ್ನು ಆಧರಿಸಿದ ನಾಟಕ ಸರಣಿ. ನಾಟಕ ರೂಪ ಪ್ರಸಾದ್ ಕುಂದೂರ್ ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮವಿದೆ. 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ, ಬಹುಮುಖ ಪ್ರತಿಭೆ ಡಾಕ್ಟರ್ ಭೂಮಿಕಾ ವೈಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಬಸವರಾಜು ಟಿಎನ್. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅದಿತಿ ಬ್ಯಾನರ್ಜಿ ಅವರ ಠುಮ್ರಿ ದಾದ್ರಾ ಗಾಯನ. ಇದು ಆಕಾಶವಾಣಿ ಪುಣೆ ಕೇಂದ್ರದ ಕೊಡುಗೆ. ಇವು ನಾಳೆ ನಮ್ಮ ನೆಲದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.